ಆಕಾಶವಾಣಿ ಧಾರವಾಡ ತರಂಗಾಂತರ 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಜ್. ನಮ್ಮ ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಸ್ ತರಂಗಾಂತರಗಳಲ್ಲಿ ಲಭ್ಯವಿರುತ್ತದೆ ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿಯೂ ನಿಲಯದ ಕಾರ್ಯಕ್ರಮಗಳನ್ನು ಆಲಿಸಬಹುದು. ಇಂದು ರವಿವಾರ. ರಾಷ್ಟ್ರೀಯ ಪಂಚಾಂಗ ಶಾಲಿ ವಾಹನ ಶಕೆ 1948 ವೈಶಾಖ ಮಾಸದ 13ನೆಯ ದಿನ, ಅಂದರೆ 2026 ಇಸವಿ ಮೇ ತಿಂಗಳ 3ನೇ ತಾರೀಖು. ಈಗ ಸಮಯ 5:58:53. ನಿಲಯದ ಬೆಳಗಿನ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರಗಳು, ಶುಭೋದಯ.

0: ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ.
1: ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ.
2: ಎನ್ನ ತನುವ ನಿರ್ಮಲ ಮಾಡಿದ ನೈಯ ಬಸವ.
3: ಧಾರವಾಡ ಆಕಾಶವಾಣಿಯಿಂದ ಪ್ರತಿ ಸೋಮವಾರ ಮುಂಜಾನೆ 6:35 ಹಾಗೂ ಮಂಗಳವಾರ ಮುಂಜಾನೆ 7:15.

0: ವಚನ ನಿರ್ವಚನ ಹಾಗೂ ವಚನ ಗಾಯನದ ಸಾಪ್ತಾಹಿಕ ಕಾರ್ಯಕ್ರಮ ವಚನಾಮೃತ.
1: ತಪ್ಪದೆ ಆಲಿಸಿ ವಚನಾಮೃತ.
0: ಮನೆ ಮಾತಾಗಿದೆ ವಚನಾಮೃತ.
2: ಅಕ್ಕ ಕೇಳುವ ನಾನು ಕನಸು ಕಂಡೆ.
1: ಶ್ರೀ ಬಸವೇಶ್ವರ ಪೀಠ ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ.
0: ಪ್ರಾಯೋಜಕರು ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
3: ಈಗ ಡಾಕ್ಟರ್ ಪಿಜಿ ಕೆಂಪಣ್ಣನವರ್ ಅವರಿಂದ ಚಿಂತನ.
4: ಕಾಯದಲ್ಲಿ ಉಸಿರು ಇರುವವರಿಗೆ ಕಾಯಕ ನಿರತನಾಗಿರುವುದು ನಿಜವಾದ ಮನುಷ್ಯನ ಲಕ್ಷಣ. ಅದು ಕೃಷಿ ಇರಬಹುದು, ಯಂತ್ರ ಚಾಲನೆ ಇರಬಹುದು, ಅಡುಗೆ ಮಾಡುವುದೇ ಇರಬಹುದು, ಮಕ್ಕಳಿಗೆ ಪಾಠ ಮಾಡುವುದೇ ಇರಬಹುದು, ಎಲ್ಲದರಲ್ಲಿಯೂ ಸಮರ್ಪಣಾ ಭಾವನೆ ಇರಬೇಕಾದುದು ಅವಶ್ಯವೂ ಹೌದು, ಅನಿವಾರ್ಯವೂ ಹೌದು. ಇದನ್ನೇ ನಮ್ಮ ಆಯ್ದಕ್ಕಿ ಮಾರಯ್ಯನವರು ಕಾಯಕದಲ್ಲಿ ನಿರತನಾದಡೆ ಗುರುದರ್ಶನವಾದರೂ ಮರೆಯಬೇಕು, ಲಿಂಗ ಪೂಜೆಯಾದರೂ ಮರೆಯಬೇಕು, ಜಂಗಮ ಮುಂದೆ ನಿಂದಿದ್ದರೂ ಹಂಗು ಹರಿಯಬೇಕು, ಕಾಯಕವೇ ಕೈಲಾಸ ಆದ ಕಾರಣ ಅಮರೇಶ್ವರ ಲಿಂಗವಾಯಿತಾದಡು ಕಾಯಕದೊಳಗು ಎಂದು ಹೇಳುವ ಮೂಲಕ ನಿಷ್ಕಾಮ ಕರ್ಮದ ಮಹತಿಯನ್ನು ಎತ್ತಿ ಹಿಡಿದಿದ್ದಾರೆ. ನಾವು ಮಾಡುವ ಕಾಯಕದಲ್ಲಿ ಇಡಿಯಾಗಿ ತೊಡಗಿಸಿಕೊಂಡಾಗ ಅದು ಸಫಲವಾಗುತ್ತದಲ್ಲದೆ ತೃಪ್ತಿಯೂ ಸಿಗುತ್ತದೆ. ಮಾರಯ್ಯನ ಪ್ರಕಾರ ಕಾರ್ಯದಲ್ಲಿ ತಲ್ಲೀನನಾಗಿರುವುದೇ ಶಿವಪೂಜೆ, ಗುರುದರ್ಶನ, ಜಂಗಮ ಸೇವೆ. ಫಲಾಪೇಕ್ಷೆಯಿಲ್ಲದೆ ಮಾಡುವ ಕಾಯಕಕ್ಕೆ ಬಹುದೊಡ್ಡ ಬೆಲೆ ಇದೆ. ಎಲ್ಲವನ್ನೂ ಲಾಭದ ದೃಷ್ಟಿಯಿಂದಲೇ ನೋಡಬೇಕಾಗಿಲ್ಲ. ಅದಕ್ಕಾಗಿಯೇ ಶ್ರೀಕೃಷ್ಣ ಪರಮಾತ್ಮರು ಕರ್ಮಣ್ಣೆ ವಾಧಿಕಾರಸ್ಥೆ ಮಾ ಫಲೇಸು ಕದಾಚನ ಎಂದು ಹೇಳಿದ್ದು ಇದಕ್ಕಾಗಿಯೇ. ಮಕ್ಕಳ ಲಾಲನೆ ಪಾಲನೆಯಲ್ಲಿಯೇ ಪರಮ ಸುಖವನ್ನು ಅನುಭವಿಸುವ ಹೆತ್ತವರು ಅವರೆಲ್ಲರೂ ದೊಡ್ಡವರಾದ ಮೇಲೆ ತಮ್ಮನ್ನು ಸುಖದ ಸೊಪ್ಪತ್ತಿಗೆಯಲ್ಲಿ ಲೋಳಾಡಿಸಬೇಕೆಂಬ ಅಪೇಕ್ಷೆ ಇಟ್ಟಿರುವುದೇ ಇಲ್ಲ. ಅವರದು ನಿಸ್ವಾರ್ಥ ಸೇವೆ. ಅದೇ ರೀತಿ ನಮ್ಮ ರೈತನೂ ಸಹ.

0: ದೇವರ ಮೇಲೆ ಭರವಸೆಯನ್ನಿಟ್ಟು ನಿರಂತರವಾಗಿ ಬೆವರು ಸುರಿಸುತ್ತಾನೆ. ಮಳೆ ಬಂದರೂ ಭಗವಂತ, ಹೋದರೂ ಭಗವಂತ. ಬೆಳೆ ತುಂಬಿ ನಿಂತಾಗ ಅಲ್ಲಿ ಹಕ್ಕಿಗಳ ದಂಡು ಬಂದು ಕಾಳು ತಿಂದು ರೆಕ್ಕೆ ಬಡಿದಾಡಿ ನೆಲೆದಾಡುವುದನ್ನು ನೋಡುವುದರಲ್ಲಿಯೇ ಖುಷಿ ಕಾಣುವ ಒಕ್ಕಲಿಗನ ಕಾಯಕವು ಯಾವ ಪೂಜೆಗೂ ಕಡಿಮೆಯಿಲ್ಲದ್ದು. ಅದೇ ತಪಸ್ಸು, ಅದೇ ಧ್ಯಾನ. ಭೂಲೋಕದಲ್ಲಿ ನನ್ನ ಪರಮ ಭಕ್ತನು ಯಾರು ಇರಬಹುದೆಂಬುದನ್ನು ತಿಳಿದುಕೊಳ್ಳಲು ಪರಮಾತ್ಮನು ನಾರದ ಮುನಿಗಳನ್ನು ಕಳಿಸಿಕೊಡುತ್ತಾನೆ. ಆತ ಎಲ್ಲೆಡೆಯೂ ಸುತ್ತಾಡಿ ನನ್ನಷ್ಟು ಪರಮಾತ್ಮನ ಧ್ಯಾನ ಮಾಡುವವರು ಯಾರೂ ಇರಲಿಕ್ಕಿಲ್ಲ ಎಂಬ ಅಹಮ್ಮಿಕೆಯಿಂದ ಬಂದು ಸುತ್ತಾಡಿ ಅಲ್ಲಿ ಯಾರೂ ಸಿಗಲಿಲ್ಲ. ಒಬ್ಬ ರೈತ ಮಾತ್ರ ಎದ್ದಾಗ ಒಮ್ಮೆ ಮಲಗುವಾಗ ಒಮ್ಮೆ ನಿಮ್ಮನ್ನು ನೆನೆಯುವುದನ್ನು ಕಂಡೆ. ಆದರೆ ನಾನು ಸದಾ ನಿಮ್ಮ ನೆನೆಯಲ್ಲಿ ಕಾಲ ಕಳೆಯುವಾಗ ನಾನೇ ಪರಮಭಕ್ತನಲ್ಲವೇ ಎಂದು ಪ್ರಶ್ನೆ ಮಾಡಿದಾಗ ಅದನ್ನು ಒಪ್ಪದ ಪರಮಾತ್ಮನು ಬೆವರು ಸುರಿಸಿ ದುಡಿಯುವ ಅನ್ನದಾತ ಬಿಡುವಿಲ್ಲದ ಅವಧಿಯಲ್ಲೂ ಕೂಡ ನನ್ನನ್ನು ಎರಡು ಸಲವಾದರೂ ಪ್ರತಿಫಲ ಬಯಸದೇ ನಡೆಸುತ್ತಿದ್ದಾನಲ್ಲ. ಅಂದ ಮೇಲೆ ಅವನೇ ನನ್ನ ಪರಮಭಕ್ತನೆಂದು ಒಪ್ಪಿಕೊಂಡದ್ದನ್ನು ಕಂಡಾಗ ಪರಮಾತ್ಮನು ಸಹ ಕಾಯಕ ಜೀವಿಗಳ ಪರವಾಗಿ ಇರುತ್ತಾನೆಂಬುದು ಅರ್ಥ ಮಾಡಿಕೊಳ್ಳಬೇಕು. ನನ್ನನ್ನೇ ನಂಬಿಕೊಂಡು ಪ್ರಯಾಣಿಕರು ವಾಹನದಲ್ಲಿ ಕುಳಿತಿದ್ದಾರೆಂಬ ಮರ್ಮವನ್ನು ತಿಳಿದುಕೊಂಡ ಚಾಲಕನು ಎಂದೂ ತನ್ನ ಕಾಯಕಕ್ಕೆ ವಂಚನೆಯನ್ನು ಮಾಡುವುದೇ ಇಲ್ಲ. ಅದೇ ರೀತಿ ವೈದ್ಯೋ ನಾರಾಯಣೋ ಹರಿಹಿ ಎಂಬ ಘನತೆಗೆ ಪಾತ್ರರಾಗಿರುವ ವೈದ್ಯರೂ ಸಹ ತಮ್ಮ ಬಳಿ ಬಂದ ರೋಗಿಗಳಿಗೆ ಸೂಕ್ತ ಚಿಕಿತ್ಸೆ ನೀಡಿ ಗುಣಪಡಿಸುವುದರಲ್ಲಿಯೇ ಪರಮಾತ್ಮನನ್ನು ಕಂಡರೆ ಎಷ್ಟೊಂದು ಒಳಿತಾಗುವುದಲ್ಲವೇ. ಏನಿದ್ದರೂ ದುರಾಲೋಚನೆಗಳನ್ನು ಬದಿಗಿಟ್ಟು ಮಾಡುವ ಕಾಯಕವೇ ನಿಷ್ಕಾಮ ಕರ್ಮ ಎನ್ನಬೇಕಿದೆ.
1: ಇದುವರೆಗೆ ಡಾಕ್ಟರ್ ಪಿಜಿ ಕೆಂಪಣ್ಣನವರ್ ಅವರಿಂದ ಚಿಂತನ ಕೇಳಿದಿರಿ. ಆಕಾಶವಾಣಿ ಧಾರವಾಡ, ಈಗ ರೈತರಿಗೆ ಸಲಹೆಗಳು.
2: ನಮಸ್ಕಾರ ರೈತ ಬಾಂಧವರೇ. ಗೊಬ್ಬರದ ನಿರ್ವಹಣೆ, ಸಾವಯವ ಗೊಬ್ಬರ ಎಕರೆಗೆ 10 ಟನ್ ಬೋದು ಒಡೆಯುವ ಪೂರ್ವದಲ್ಲಿ ಸಾಲಿನ ಮಧ್ಯೆ ಕೊಡಬೇಕು. ರಾಸಾಯನಿಕ ಗೊಬ್ಬರ ಸಾರಜನಕ 126 ಕಿಲೋಗ್ರಾಂ, ರಂಜಕ 30 ಕಿಲೋಗ್ರಾಂ ಮತ್ತು ಪೊಟ್ಯಾಷ್ 75 ಕಿಲೋಗ್ರಾಂ. ರಾಸಾಯನಿಕ ಗೊಬ್ಬರ ಒದಗಿಸುವ ಸಮಯ ಬೋದು ಒಡೆಯುವಾಗ, ಬೋದು ಒಡೆದ 30 ದಿವಸಕ್ಕೆ, ಬೋದು ಒಡೆದ 60 ದಿವಸಕ್ಕೆ ಬೋದಿನ 2 ಮಗ್ಗಲಿಗೆ ರಸಗೊಬ್ಬರಗಳನ್ನು ಮಣ್ಣಿನಲ್ಲಿ ಸೇರಿಸಬೇಕು. ಅಥವಾ ಕೂಳೆ ಪಕ್ಕದಲ್ಲಿ 10-12 ಸೆಂಟಿಮೀಟರ್ ಆಳವಾದ ರಂಧ್ರದಲ್ಲಿ ರಸಗೊಬ್ಬರ ಹಾಕಿ ಮುಚ್ಚಬೇಕು. ಸತುವು ಮತ್ತು ಕಬ್ಬಿನ ಲಘು ಪೋಷಕಾಂಶಗಳ ಕೊರತೆ ಇದ್ದಲ್ಲಿ ಪೆರಸಲ್ಫೈಟ್ 0.25 ದ್ರಾವಣ ಜೊತೆಗೆ 0.5 ಸತುವಿನ ಸಲ್ಫೇಟ್ ದ್ರಾವಣ ಜೊತೆಗೆ 1% ಯೂರಿಯಾ ದ್ರಾವಣವನ್ನು ಮಿಶ್ರಣ ಮಾಡಿ 10 ದಿನಗಳ ಅಂತರದಲ್ಲಿ 5-6 ಸಲ ಸಿಂಪರಣೆ ಮಾಡಬೇಕು. ಇಲ್ಲವಾದಲ್ಲಿ ಕಬ್ಬಿಣದ ಸಲ್ಫೇಟ್ 10 ಕಿಲೋಗ್ರಾಂ ಜೊತೆಗೆ ಸತುವಿನ ಸಲ್ಫೇಟ್ 10 ಕಿಲೋಗ್ರಾಂ ಮತ್ತು 20 ಕಿಲೋಗ್ರಾಂ ಸಾವಯವ ಗೊಬ್ಬರದಲ್ಲಿ ಮಿಶ್ರಣ ಮಾಡಿ ಪ್ರತಿ ಎಕರೆಗೆ ಮಣ್ಣಿನಲ್ಲಿ ಸೇರಿಸಬೇಕು. ಇನ್ನು ಕಳೆ ನಿಯಂತ್ರಣ. ರವದಿ ಹೊದಿಕೆ ಇರುವಲ್ಲಿ ಕಳೆಯ ಪ್ರಮಾಣ ಕಡಿಮೆ ಇರುತ್ತದೆ. ಕಳೆ ಬೀಜ ಮೊಳಕೆ ಒಡೆಯುವ ಪೂರ್ವದಲ್ಲಿ ಎಕರೆಗೆ 400 ಗ್ರಾಂ ಅಟ್ರಾಜಿನ್ ಕಳೆನಾಶಕವನ್ನು 300 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಇನ್ನು ಅರೆಮಲೆನಾಡು ಪ್ರದೇಶದಲ್ಲಿ ಮಳೆಯಾಶ್ರಿತ ಕಬ್ಬು ಆಯಾ ವಲಯಕ್ಕೆ ಸಂಬಂಧಿಸಿದಂತೆ ಬೆಳಗಾವಿ ಮತ್ತು ಧಾರವಾಡ ಜಿಲ್ಲೆಗಳಲ್ಲಿ ನಾಟಿ ಮಾಡಲು ಸಂರಕ್ಷಿತ ನೀರಿನ ಆಕರಗಳಿರುವಲ್ಲಿ ಕುಷ್ಕಿಯಲ್ಲಿ ಕಬ್ಬಿನ ಬೆಳೆ ಬೆಳೆಯಲಾಗ್ತಾ ಇದ್ದು COC 671, COO 94012, SNK 044, COO 88028, COO 86032 ತಳಿಗಳು ನಾಟಿ ಮಾಡಲು ಸೂಕ್ತವಾಗಿವೆ. 60-75 ಸೆಂಟಿಮೀಟರ್ ಅಂತರದ ಸಾಲುಗಳಲ್ಲಿ ನಾಟಿ ಮಾಡಬೇಕು. ಪ್ರತಿ ಎಕರೆಗೆ 60 ಕಿಲೋಗ್ರಾಂ ಸಾರಜನಕ, 56 ಕಿಲೋಗ್ರಾಂ ರಂಜಕ ಮತ್ತು 40 ಕಿಲೋಗ್ರಾಂ ಪೊಟ್ಯಾಷ್ ಒದಗಿಸುವ ರಸಗೊಬ್ಬರಗಳನ್ನು ಕೊಡಬೇಕು. ಇನ್ನು ಸೂಕ್ತ ಸಮಯದಲ್ಲಿ ಶಿಫಾರಸು ಮಾಡಿದ ಕಬ್ಬಿನ ತಳಿ ನಾಟಿ ಮಾಡುವುದು, 8-10 ತಿಂಗಳ ರೋಗರಹಿತ ಬೀಜದ ತುಂಡುಗಳನ್ನು ಆಯ್ಕೆ ಮಾಡುವುದು, ಸೂಕ್ತ ಸಮಯದಲ್ಲಿ ಮಣ್ಣು ಏರಿಸುವುದು, ಈ ಕ್ರಮಗಳನ್ನು ಅನುಸರಿಸುವುದರಿಂದ ಬೇಸಾಯ ಕ್ರಮದಲ್ಲಿ ಖರ್ಚು ಇಲ್ಲದೆ ನಿರ್ವಹಣೆ ಮಾಡಬಹುದು. ಇನ್ನು ಗೋವಿನ ಜೋಳ ನೀರಾವರಿ ವರ್ಷದ ಎಲ್ಲಾ ಕಾಲದಲ್ಲಿಯೂ ಬೆಳೆಯಬಹುದು. ಬೇಸಿಗೆಯ ಬೆಳೆಯಾಗಿ ನೀರಾವರಿ ಗೋವಿನ ಜೋಳವನ್ನು ಬಿತ್ತುವುದು ಉತ್ತಮ. ಉಷ್ಣಾಂಶ 40-50 ಡಿಗ್ರಿ ಸೆಲ್ಸಿಯಸ್ಗಿಂತಲೂ ಹೆಚ್ಚು ಇದ್ದ ಪ್ರದೇಶಗಳಿಗೆ ಈ ಬೆಳೆ ಸೂಕ್ತವಲ್ಲ. ಹೆಚ್ಚು ಉಷ್ಣಾಂಶವಿದ್ದಲ್ಲಿ ಪರಾಗಸ್ಪರ್ಶ ಕಾರ್ಯ ಸರಿಯಾಗಿ ಆಗದೆ ತೆನೆಗಳಲ್ಲಿ ಕಾಳುಗಳು ಸಮರ್ಪಕವಾಗಿ ಕಟ್ಟದೆ ಇಳುವರಿ ಕಡಿಮೆಯಾಗ್ತದೆ. ಬಿತ್ತನೆಗೆ ಪ್ರತಿ ಎಕರೆಗೆ 9.0 ಯಿಂದ 11.0 ಕಿಲೋಗ್ರಾಂನಂತೆ ದೃಢೀ

0: ಸ್ವೀಕರಿಸಿದ ಬೀಜವನ್ನು 60 ಸೆಂಟಿಮೀಟರ್ ಸಾಲಿನಿಂದ ಸಾಲಿಗೆ ಅಂತರದಲ್ಲಿ ಮತ್ತು 20 ಸೆಂಟಿಮೀಟರ್ ಸಸಿಯಿಂದ ಸಸಿಗೆ ಅಂತರವನ್ನು ಇಟ್ಟು ಬಿತ್ತನೆ ಮಾಡಬೇಕು.
1: ಇದುವರೆಗೆ ರೈತರಿಗೆ ಸಲಹೆಗಳನ್ನು ಕೇಳಿದಿರಿ.
2: ಕೇಳುಗರೆ, ಇದೇ ಮಂಗಳವಾರ ಸಂಜೆ 6:50 ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಭಾಗವಹಿಸುತ್ತಾರೆ.
3: ಎಲ್ಲರಿಗೂ ನಮಸ್ಕಾರಗಳು. ನಾನು ಡಾಕ್ಟರ್ ಮಲ್ಲಿಕಾರ್ಜುನಗೌಡ ವಿ ಅರಳಿಹಳ್ಳಿ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವಿಶ್ವವಿದ್ಯಾಲಯದ ನ್ಯಾಚುರೋಪತಿ ಮತ್ತು ಯೋಗ ವಿಭಾಗದ ಮುಖ್ಯ ವೈದ್ಯನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಾನು May 5 ಮಂಗಳವಾರದಂದು ಅಸ್ತಮಾ ಅಥವಾ ಧಮ್ಮು ಈ ವಿಷಯದ ಕುರಿತು ಮಾತನಾಡಲಿದ್ದೇನೆ. ಸುಮಾರು ಜನರಿಗೆ ಈ ಅಸ್ತಮಾ ಕಾಯಿಲೆ ಇದೆ. ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲೂ ಕೂಡ ಈ ಕಾಯಿಲೆ ಬರುತ್ತಿದೆ.

0: ಕೇಳುಗರೆ, ಇದೇ ಮಂಗಳವಾರ ಸಂಜೆ 6:50 ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಭಾಗವಹಿಸುತ್ತಾರೆ.
1: ಎಲ್ಲರಿಗೂ ನಮಸ್ಕಾರಗಳು. ನಾನು ಡಾಕ್ಟರ್ ಮಲ್ಲಿಕಾರ್ಜುನಗೌಡ ವಿ ಅರಳಿಹಳ್ಳಿ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವಿಶ್ವವಿದ್ಯಾಲಯದ ನ್ಯಾಚುರೋಪತಿ ಮತ್ತು ಯೋಗ ವಿಭಾಗದ ಮುಖ್ಯ ವೈದ್ಯನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಾನು May 5 ಮಂಗಳವಾರದಂದು ಅಸ್ತಮಾ ಅಥವಾ ಧಮ್ಮು ಈ ವಿಷಯದ ಕುರಿತು ಮಾತನಾಡಲಿದ್ದೇನೆ. ಸುಮಾರು ಜನರಿಗೆ ಈ ಅಸ್ತಮಾ ಕಾಯಿಲೆ ಇದೆ. ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲೂ ಕೂಡ ಈ ಕಾಯಿಲೆ ಬರುತ್ತಿದೆ. ಆದರೆ ಜನರ ಕಲ್ಪನೆ ಒಮ್ಮೆ ಅಸ್ತಮಾ ಬಂದರೆ ಇದು ವಾಸಿಯಾಗುವುದಿಲ್ಲ ಅನ್ನುವುದು, ಮಾತ್ರೆ ತೆಗೆದುಕೊಳ್ಳುತ್ತಲೇ ಹೋಗಬೇಕು ಅನ್ನುವುದು. ಇದನ್ನ ಹೋಗಲಾಡಿಸಲು ನಾನು ನೇರ ಸಂವಾದದಲ್ಲಿ ನಿಮಗೆ ಉತ್ತರ ನೀಡಲು ಬರುತ್ತಿದ್ದೇನೆ. ಆದ್ದರಿಂದ ಕೇಳುಗರೆ, ತಪ್ಪದೇ ಇದನ್ನ ಆಸಕ್ತಿಯಿಂದ ಕೇಳಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಿ.
0: ನೀವು ಪ್ರಶ್ನೆ ಕೇಳಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15 ಹಾಗೂ 244-344-16. ಎಸ್ಟಿಡಿ ಸಂಖ್ಯೆ 0836.
2: ಆಕಾಶವಾಣಿ ಧಾರವಾಡ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಧಾರವಾಡ, ಸುನೀತಿ ಪಥ, ಕಥಾ ನಾಟಕ ಸರಣಿ ಸುನೀತಿ ಪಥ. ಮೂಲ ಕಥೆ ಜಗನ್ನಾಥ ಜಮಾದಾರ್. ನಾಟಕ ರೂಪಾಂತರ AN ನಾಗರಳ್ಳಿ. ಪ್ರಸ್ತುತಪಡಿಸುವವರು ಡಾಕ್ಟರ್ ಶಶಿಧರ ನರೇಂದ್ರ.
4: ಸುನೀತಿ ಪಥದ ಎಲ್ಲ ಶ್ರೋತೃಗಳಿಗೆ ನಲ್ಮೆಯ ನಮಸ್ಕಾರಗಳು. ಇಂದು ನಾಳಿನ ಚಿಂತೆ ಎಂಬ ಕಥಾ ನಾಟಕವನ್ನು ಕೇಳುತ್ತೀರಿ. ಇಲ್ಲಿ ಒಬ್ಬ ಆಗರ್ಭ ಶ್ರೀಮಂತನೊಬ್ಬನಿದ್ದಾನೆ. ಒಂದು ದಿನ ಅವನಿಗೆ ತನ್ನ ಆಸ್ತಿಯು ಎಷ್ಟಿದೆ ಎಂದು ತಿಳಿದುಕೊಳ್ಳುವ ಮನಸ್ಸಾಯಿತು. ಆಗ ತಮ್ಮ ಸಂಸ್ಥೆಯ ಲೆಕ್ಕಾಧಿಕಾರಿಯನ್ನು ಕರೆಸಿ.
5: ನಮಸ್ಕಾರ ರೀ ಸಾವುಕಾರ.
6: ನಮಸ್ಕಾರ ವಿಜಯ್.
5: ಅಲ್ಲ, ಊರ ಆಗರ್ಭ ಶ್ರೀಮಂತರ್ ನೀವು, ಆದ್ರೆ ಏನೋ ಬಹಳ ಆಳವಾಗಿ ಚಿಂತೆ ಮಾಡ್ಕೊಂತ ಕುಂತಂಗ ನಿಮ್ನ ಮರ್ತವ್ರಂಗ್ ಕಾಣಕತ್ತಿರಲ್ರಿ.
6: ಹೌದು ವಿಜಯ, ನೀ ಹೇಳುದು ಖರೆಯದ.
5: ಹಿಂಗ
6: ನನಗ ಒಂದ್ ಪ್ರಶ್ನೆ ದಿನಾಲೂ ಕಾಡಾಕತ್ತಪ್ಪ, ಅದ್ರ ಬಗ್ಗೆನ ಚಿಂತೆ ಮಾಡಾಕತ್ತಿದ್ದೆ.
5: ಅಲ್ಲ ನಿಮಗ್ ಕಾಡಾಕತ್ತೈತಿ ಅಲ್ರಿ, ಎಷ್ಟು ಸಂಪತ್ ಕೊಟ್ಟ ನಿಮ್ಗ ಅಲ್ರಿ, 5-6 ತಲೆಮಾರ ಕುಂತಿಂದ್ರು ಸಾಲುದಿಲ್ಲ ಹಂಗೈತಿ. ಪಟ್ಟಣದೊಳಗ ಆಗರ್ಭ ಶ್ರೀಮಂತ ಅಂತ ಖ್ಯಾತಿ ಪಡೆದಿರಿ, ನೀವ್ ಏನ್ರಿ ಹಿಂಗ್ ವಿಚಾರ ಮಾಡ್ತೀರಿ?
6: ಅದ ನನಗ್ ಸಮಸ್ಯೆ ಆಗ್ಯದ.
5: ಹೌದಾ?
6: ಏನಂದ್ರ ನನ್ನ ಸಂಪತ್ತು ಅನಂತ ಅಗಣಿತ, ಅದಕ್ಕಾಗಿ ಚಿಂತೆ.
5: ಸಂಪತ್ ಇಲ್ಲದವ್ರ ಚಿಂತೆ ಮಾಡ್ಬೇಕೇನ್ರಿಪ್ಪ? ಅಲ್ರಿ ಸಾವುಕಾರ, ಪಟ್ಟಣದ ಕುಬೇರ್ ಅಂತೇಳಿ ಖ್ಯಾತರಾದ ನೀವ ಹಿಂಗ್ ಚಿಂತೆ ಮಾಡಿದ್ರ ಏನು ಇಲ್ಲದ ಬಡತನದೊಳಗಿರುವಂತ ನಮ್ಮಂಥವ್ರ ಗತಿ ಏನಂತೀನಿ?
6: ಹಂಗೇನಲ್ಲ ನೋಡು ವಿಜಯ್, ನನ್ನ ಸಂಪತ್ತು ಸಾಕಷ್ಟು ಐತಿ ಅಂತ ಗೊತ್ತೈತಿ. ಆದ್ರ ಆಸ್ತಿ ಎಷ್ಟೈತಿ, ಎಲ್ಲೆಲ್ಲೈತಿ ಅನ್ನೋ ಲೆಕ್ಕನ ಇಲ್ಲ, ಅದಕ್ಕ ನನಗೆ ಚಿಂತೆ ಆಗೈತಿ. ಇದಕ್ಕ ಪರಿಹಾರ ಆಗಿ ನೀನ ನಮ್ಮ ಆಫೀಸಿನ ಲೆಕ್ಕಾಧಿಕಾರಿ, ಅದಕ್ಕ ನಿನಗ ಲೆಕ್ಕ ಹಾಕಕ್ ಹೇಳಿನಪ್ಪ.
5: ಅಲ್ರಿ ನಾ ಹಂಗಂತಾನೆ ಹೇಳಕತ್ತೀನಿ ನಿಮ್ಗ, ನೀವು ಭಯಂಕರ ಶ್ರೀಮಂತರಿದ್ರಿ, ನಿಮ್ ಕಡೆ ಬೇಕಾದಷ್ಟ ಐತಿ, ಆದ್ರೂ ನಿಮ್ದು ಎಲ್ಲ ಲೆಕ್ಕ ಮಾಡ್ಬೇಕು ಅಂತಂದ್ರ ಅದೇನು ಸರಳ ಐತೇನ್ರಿ, ಸಾಮಾನ್ಯ ಐತೇನ್ರಿ, ಒಂದ್ ದಿವಸ ಹಾಕತ್ತೇನ್ರಿ ಅದು? ಏನ್ ಮಾತಾಡ್ತೀರಿ ಸಾವುಕಾರ ನೀವು?
6: ಹಂಗಾರ ಈ ಎಲ್ಲಾ ಕೂಡಿಸಿ ಸಂಗ್ರಹಿಸಿ ನೀ ನನಗ್ ವರದಿ ಕೊಡ್ಬೇಕಲ್ಪ ವಿಜಯ.
5: ಕೊಡ್ತೀನ್ರಿ, ಆದ್ರೆ ನಿಮ್ಮ ಆಸ್ತಿ ವಿವರ ಸಂಗ್ರಹ ಮಾಡಕ ನನಗ ಕನಿಷ್ಠ ಒಂದ್ ತಿಂಗಳಾರ ಬೇಕ್ರಿ. ಮತ್ತೆ
6: ಒಂದ್ ತಿಂಗಳ? ಆತಾತು, ಒಂದು ತಿಂಗಳೊಳಗಾರ ಆಗ್ಲಿ, ಎಲ್ಲಾ ಕೂಡಿಸಿ ಮಾಹಿತಿ ಕೊಡೇನಪ್ಪ.
5: ಪ್ರಯತ್ನ ಮಾಡ್ತೇನ್ರಿ.
6: ಆಗ್ಲಿ, ಹೋಗ್ಬಾ, ಲಘು ಬಾ. ಹೀಗೆ ಲೆಕ್ಕಾಧಿಕಾರಿಗೆ ಒಂದು ತಿಂಗಳಿನಲ್ಲಿ ತನ್ನ ಆಸ್ತಿಯ ವಿವರ ಕೊಡಲು ತಿಳಿಸಿದ ಶ್ರೀಮಂತ ತನ್ನದೇ ಚಿಂತೆಯಲ್ಲಿ ಮನೆಯಲ್ಲಿ ಕುಳಿತಿದ್ದ ಅವನ ಹೆಂಡತಿ ಲಲಿತಾ.
7: ಏನ್ರಿ ಎಲ್ಲಿದ್ದೀರಿ?
6: ಇಲ್ಲೇ ಹಿಂದಿನ ರೂಮ್ನಾಗಿದ್ದೀನಿ. ಯಾಕ?
7: ಅಲ್ರಿ ನೀವು ಹಿಂಗ ಇತ್ತೀಚೆಗೆ ಒಬ್ಬೊಬ್ಬರ ಬೆಡ್ರೂಮ್ ನೊಳ ಕುಂತು ಯಾವಾಗ್ಲೂ ಏನೋ ಬಡಬಡಿಸ್ಕೊಂತ ಇರ್ತೀರಲ್ಲ.
6: ಹೌದು ಖರೆ, ನೀ ಹೇಳುದು ಖರೆ ಐತಿ, ನನಗ ನೆಮ್ಮದಿ ಸಮಾಧಾನ ಇಲ್ದಂಗ ಆಗೈತಿ.

0: ನಿದ್ದೆನೂ ಬರುವಲ್ತ
1: ಅಂತದ್ದೇನಾಗೈತ್ರಿ ನಿಮಗ? ದೇವ್ರು ನಮ್ಗೇನ್ ಕಡಿಮೆ ಮಾಡನ? ಸಾಕಷ್ಟು ಸಂಪತ್ತು ಐತಿ, ಇನ್ನೂ ಏನ್ ಬೇಕು ನಿಮ್ಗ?
0: ಅದ ನೋಡ ಸಮಸ್ಯೆ ಲಲಿತಾ.
1: ಅಂದ್ರೆ ನಿಮ್ಮ ಮಾತ ನನಗ ಅರ್ಥ ಆಗ್ಲಿಲ್ಲ.
0: ನೋಡು, ನಾನು ಈ ಊರಿಗೆ ಶ್ರೀಮಂತ ಇರಬಹುದು, ಆದ್ರೆ
1: ಅಂದ್ರೆ ಏನ್ರಿ? ಏನೂ ಇಲ್ಲದ ನಿರ್ಗತಿಕರಂಗ ಚಿಂತೆ ಮಾಡ್ಕೊಂತ ಸುಮ್ನ ಆರೋಗ್ಯ ಹಾಳು ಮಾಡ್ಕೊಂತೀರಲ್ಲ, ಏನಾಗೈತ್ ನಿಮಗ?
0: ನಿನಗ ತಿಳಿದಿಲ್ಲ ಬಿಡು. ಮೊನ್ನೆ ನಾನು ನನ್ನ ಒಟ್ಟು ಆಸ್ತಿ ಲೆಕ್ಕಾಚಾರ ಮಾಡಕ ಆ ಲೆಕ್ಕಾಧಿಕಾರಿ ವಿಜಯ್ಗ ಹೇಳಿದೆ.
1: ಏನಂತ ಲೆಕ್ಕ ಕೊಟ್ಟಾನ ನಿಮ್ಮ ಲೆಕ್ಕಾಧಿಕಾರಿ?
0: ಇನ್ನು ಲೆಕ್ಕ ಪೂರ್ತಿ ಮಾಡಿ ಒಪ್ಸಿಲ್ಲ, ಆದ್ರೆ ನನಗ ಬಾಳ ಎದಿಗುದಿ ಆಗಕತ್ತೈತಿ.
1: ಅಯ್ಯ ಅಲ್ರಿ, ಕೆಲವರಿಗೆ ಒಪ್ಪತ್ತಿನ ಊಟಕ್ಕೂ ಗತಿ ಇರಂಗಿಲ್ಲ. ಎಷ್ಟೋ ಜನ ಎಷ್ಟು ಕಷ್ಟದೊಳಗ್ ಬದುಕ್ತಿರ್ತಾರ, ಅಂತವ್ರು ಸಹಿತ ನಿಮ್ಮಂಗ್ ಚಿಂತೆ ಮಾಡುದಿಲ್ಲ ನೋಡ್ರಿ, ಇದ್ದಿದ್ರಾಗ ಜೀವನ ಮಾಡ್ತಿರ್ತಾರ. ಅಂಥದ್ದು ನಿಮಗ ಸಂಪತ್ತಿನ ದೆವ್ ಬಡ್ದೈತ್ ನೋಡ್ರಿ. ಹಿಂಗ ವಿಚಾರ ಮಾಡಿ ಊಟ ಬಿಟ್ಟು ನಿದ್ದಿಲ್ದ ಚಿಂತೆ ಹಚ್ಕೊಂಡ್ ಕುಂತ್ರ ಆರೋಗ್ಯನೂ ಹಾಳಾಕೈತಿ. ನಮಗ ದೇವ್ರು ಸಾಕಷ್ಟು ಸಂಪತ್ ಕೊಟ್ಟಾನ, ನಾವು ಎಲ್ಲಾರ್ಗಿಂತ ಹೆಚ್ಚು ಸಂತೋಷವಾಗಿರ್ಬೇಕು.
0: ನೋಡು, ಇದು ನಿನಗ್ ತಿಳಿಯ ವಿಷಯ ಅಲ್ಲ, ನೀನು ಈ ವಿಷಯದಾಗ ತಲೆ ಹಾಕ್ಬೇಡ.
1: ನಿಮಗ ಎಲ್ಲೋ ಹಣದ ಹುಚ್ಚ ಹಿಡ್ದೈತಿ, ನಿಮ್ದು ಅನಾವಶ್ಯಕ ಚಿಂತಿ, ನಿಮಗ ತಿಳಿದಂಗ್ ಮಾಡ್ರಿ. ಆಯ್ತಿಲ್ಲ
0: ಆತ್ ಬಿಡು. ನೋಡು, ನೀ ನನಗ್ ಬುದ್ಧಿ ಹೇಳಕ್ ಬರ್ಬೇಡ, ಸುಮ್ನ ನೀನ್ ಮನಿ ಕೆಲಸ ನೋಡ್ಕೋ ಹೋಗ.
1: ಆತಾತು.

0: ಈ ರೀತಿ ತನ್ನ ಚಿಂತೆಯಲ್ಲಿ ಬಸವಳೆದ ಶ್ರೀಮಂತ ಹೆಂಡತಿಯ ಹಿತ ಮಾತಿಗೆ ಕಿವಿಗೊಡದೆ ತನ್ನ ಒಟ್ಟು ಆಸ್ತಿಯ ಬಗೆಗಿನ ಚಿಂತೆಯನ್ನು ತಲೆಗೇರಿಸಿಕೊಂಡು ಲೆಕ್ಕಾಧಿಕಾರಿ ವಿಜಯನನ್ನು ಭೇಟಿಯಾದ. ನನ್ನ ಆಸ್ತಿ ಎಷ್ಟು ಅಂತ ತಿಳ್ಕೊಳ್ಳಿಕ್ಕೆ ಒಂದು ತಿಂಗಳು ಬೇಕು ಅಂತ ಹೇಳಿ ಹೋದ ವಿಜಯ. ನನಗಂತೂ ಸಮಾಧಾನನೇ ಇಲ್ದಂಗಾಗಿದೆ. ನಿದ್ದೆ ಬರುವಲ್ತು, ಊಟ ರುಚಿ ಹತ್ತುವಲ್ತು. ಲೆಕ್ಕಾಧಿಕಾರಿ ವಿಜಯ ಕೊಟ್ಟು ಒಂದು ತಿಂಗಳ ಅವಧಿ ಮುಗೀತು. ಅವಾಗ ಲೆಕ್ಕ ಕೇಳಬೇಕು. ವಿಜಯ
1: ಸಾಕಾರ,
0: ನನ್ನ ಲೆಕ್ಕ ಎಲ್ಲ ತಯಾರಾತನು?
1: ಲೆಕ್ಕೆಲ್ಲ ತಯಾರಾಗೈತ್ರಿ. ಅಲ್ಲ, ಲೆಕ್ಕದ ಬಗ್ಗೆ ವಿವರ ಹೇಳ್ತೀನಿ ಕೇಳ್ರಿ ಸಾವುಕಾರ. ನೋಡ್ರಿ, ಲಕ್ಷ ಕೊಟ್ಟು ಕೇಳ್ರಿ. ನೀವು ಏಳು ತಲೆಮಾರು ಏನು ಮಾಡದ ಕುಂತ ತಿಂದ್ರು ಸಾಲದಷ್ಟು ನಿಮ್ ಸಂಪತ್ತು ಐತಿ ನೋಡ್ರಿ.
0: ಹೌದನು?
1: ಏಳು ತಲೆಮಾರು ಕುಂತ ತಿನ್ರಿ, ನೀವೇನು ಮಾಡ್ಬೇಡ್ರಿ.
0: ಅಲ್ಪ ಅಂದ್ರೆ ನಾ ಹೇಳಿದ ಎಲ್ಲಾ ಮೂಲಗಳ ಸಂಪತ್ತನ್ನು ನೀನು ಲೆಕ್ಕ ಹಾಕಿ ಕೂಡಿಸಿ ಹೇಳಿ ಹೌದಲ್ಲ?
1: ಅದಕ್ಕೆ ಒಂದ್ ತಿಂಗಳು ತಗೊಂಡಿನ್ರಿ ಸಾವುಕಾರ. ಎಲ್ಲಾ ಮೂಲಗಳನ್ನು ಹೆಕ್ಕಿ ಹೆಕ್ಕಿ ತೆಗೆದು ಲೆಕ್ಕ ಹಾಕಿ ನಿಮಗೆ ಲೆಕ್ಕ ಕೊಟ್ಟಿನ. ಲೆಕ್ಕ ನೂರಕ್ ನೂರಷ್ಟು ಸತ್ಯ ಐತಿ.
0: ಹೌದಾ?
1: ಹ್ಞೂ.
0: ನನ್ನ ಸಂಪತ್ತು ಬಹಳಷ್ಟು, ಅಗಣಿತ ಅನಂತ ಅಂತ ಕೇಳಿದ್ದೆ. ಅಜ್ಜನ ರೊಕ್ಕ ಎಣಸಲಾರೆ, ಅಮ್ಮನ ಸೀರೆ ಮಡಿಸಲಾರೆ ಅನ್ನುವ ರೀತಿಯೊಳಗೆ ನನ್ನ ಸಂಪತ್ತು ಐತಿ ಅಂತ ನನಗ ಅನಿಸಿತ್ತು. ಆದ್ರ ವಿಜಯ, ಅದು ಬರೀ ಏಳು ತಲೆಮಾರಿಗೂ ಅಷ್ಟ ಸಾಲು ಅಷ್ಟೈತ್ಯಾ?
1: ಬರೀ ಏಳು ತಲೆಮಾರ ಏನ್ರಿ ಸಾವುಕಾರ, ಜಾಸ್ತಿ ಮಾಡಕತ್ತೀರ? ಏಳು ತಲೆಮಾರಿ ಸಾಕಾಗೋ ಸಂಪತ್ತು ಐತ್ರಿ ನಿಮ್ದು. ಅಲ್ಲ, ಏನು ಇಲ್ಲದವ್ರಂಗ ಹಿಂಗ ಮತ್ತೆ ಚಿಂತೆ ಮಾಡಕ್ ಶುರು ಮಾಡಿದ್ರಲ್ಲ, ಏನ್ರಿ ಬರೀ ಹಿಂಗ್ ಚಿಂತೆ ಮಾಡಿದ್ರ? ಅಲ್ರಿ, ನಿಮ್ ದುಃಖಕ್ಕೆ ಕಾರಣರ ಏನ್ ಹೇಳ್ರಿ?
0: ಅಲ್ಲೋ ವಿಜಯ, ನನ್ನ ಆಸ್ತಿ ಬರೀ ಏಳು ತಲೆಮಾರಿಗೆ ಅಷ್ಟ ಸಾಕಾಗೋಷ್ಟೈತಿ? ಇದ ನನ್ನ ನೆಮ್ಮದಿ ಹಾಳು ಮಾಡೈತಿ ನೋಡು. ಇದರಿಂದ ನಿದ್ದೆ ಬರುವಲ್ತು, ಊಟ ರುಚಿ ಹತ್ತುವಲ್ತು, ನನ್ನ ಆರೋಗ್ಯ ಎಲ್ಲ ಹಾಳಾಗಿ ಹೋಗೈತಿ. ನನ್ನ ಚಿಂತೆ ಏನಂತಂದ್ರೆ ಎಂಟು ಒಂಬತ್ತನೇ ಮುಂದಿನ ತಲೆಮಾರಿನವ್ರಿಗೆ ಏನು ಮಾಡಬೇಕು ಅನ್ನೋದ ನನ್ನ ಚಿಂತೆ ಆಗ್ಯದಪ್ಪ.
1: ನಮ್ ತಲೆ ಪಾರ ಸಾಕಂದ್ ನಾವು ಕಾಕೊಂಡು ಕೂತೀವಿ. ಏನ್ರಿ ಸಾಕ ನಿಮ್ದು, ಎಂತ ಸಮಸ್ಯೆ ನಿಮ್ದು? ಬಹಳ ವಿಚಿತ್ರ ಇದೆ ನೋಡ್ರಿ ನೀವು. ಅಲ್ಲ, ನಮ್ಮಂತವ್ರು ನಿಮ್ ಸಮಸ್ಯೆ ಪರಿಹಾರ ಮಾಡಕ್ ಹೆಂಗ್ ಸಾಧ್ರಿ ಹೆಂಗಾರ? ಸಾವುಕಾರ, ಒಂದ್ ಕೆಲಸ ಮಾಡ್ರಿ, ನಿಮ್ ಸಮಸ್ಯೆಗೆ ಪರಿಹಾರ ಸಿಗ್ಬೇಕಾದ್ರ ಗುಡ್ಡದ ಮೇಲೆ ಒಬ್ಬರು ಸಂತರಿದಾರ. ಭಾರಿ ಸಚ್ಚಾರಿತ್ಯವಂತರು ಮತ್ತೆ ಸತ್ಯವಂತರಿದಾರ ಅವ್ರು. ಅವ್ರನ್ನ ಭೇಟಿಯಾಗ್ರಿ, ನಿಮ್ ಸಮಸ್ಯೆಗೆ ಖಂಡಿತ ಪರಿಹಾರ ಸಿಗ್ತದೆ.
0: ಹಿಂಗಂತಿ ಹಂಗಂದ್ರೆ ನಾನು ಈಗಿಂದೀಗ ಗುಡ್ಡದ ಮೇಲಿನ ಸ್ವಾಮಿಗಳನ್ನ ಕಾಣ್ತೇನೆ, ಅವರಿಂದ ಸಮಸ್ಯೆಗೆ ಪರಿಹಾರ ಸಿಕ್ಕರು ಸಿಗ್ಬೋದು. ಆತಪ್ಪ, ಈಗಿಂದಾಗ ಹೋಗಿ ಬರ್ತೇನೆ. ಥ್ಯಾಂಕ್ಸ್ ವಿಜಯ್.
1: ಆಟ ಮಾಡ್ರಿ, ಹೋಗ್ಬರ್ರಿ.

0: ತನ್ನ ಚಿಂತೆಗೆ ಪರಿಹಾರ ಹುಡುಕಲು ಶ್ರೀಮಂತ ಸ್ವಾಮೀಜಿಯ ಮೊರೆ ಹೋದ.
1: ತಸ್ಮೈ ಶ್ರೀ ಗುರವೇ ನಮಃ.
0: ನಮಸ್ಕಾರ ಸ್ವಾಮೀಜಿ.
2: ಓಹೋ, ಬನ್ನಿ ಶ್ರೀಮಂತರೇ, ಒಳಗೆ ಬನ್ನಿ, ಆರಾಮಿದ್ದೀರಲ್ಲ.

0: ಇಲ್ಲ ಸ್ವಾಮೀಜಿ, ನನಗೆ ಯಾಕೋ ನೆಮ್ಮದಿನೇ ಇಲ್ಲ, ನಿತ್ತಿಲ್ಲ, ಊಟ ರುಚಿ ಹತ್ತುವಲ್ತು, ಜೀವನದೊಳಗ ಬಹಳ ಜುಗುಪ್ಸೆ ಆಗ್ಯದ ಸ್ವಾಮೀಜಿ.
1: ಇದಕ್ಕೆ ಕಾರಣ ಏನು ಸ್ವಲ್ಪ ವಿವರಿಸಿ ಹೇಳ್ರಲ್ಲ
0: ಸ್ವಾಮೀಜಿ. ನಾನು ಈ ಊರಿನೊಳಗ ಅತ್ಯಂತ ದೊಡ್ಡ ಶ್ರೀಮಂತ, ನನ್ನ ಆಸ್ತಿ ಬಗ್ಗೆ ನನಗ ಗೊತ್ತಿರಲಿಲ್ಲ. ಅದಕ್ಕೆ ನನ್ನ ಲೆಕ್ಕಾಧಿಕಾರಿಯಿಂದ ನನ್ನ ಆಸ್ತಿ ವಿವರ ಎಲ್ಲ ಸಂಗ್ರಹಣೆ ಮಾಡಿದೆ. ಆಗ ನನಗೆ ಗೊತ್ತಾದದ್ದು, ನಮ್ಮ ಕುಟುಂಬದ ಆಸ್ತಿ ಬರೀ 7 ತಲೆಮಾರಿಗೆ ಅಷ್ಟ ಸಾಲು ಅಷ್ಟದ ಅಂತ. ಮುಂದೆ 8-9 ಮುಂದಿನ ತಲೆಮಾರಿನ ಬಗ್ಗೆ ಗತಿ ಏನು ಅಂತ ಚಿಂತೆ ಆಗ್ಯದ. ದಯವಿಟ್ಟು ಸ್ವಾಮೀಜಿ ನನಗ ಪರಿಹಾರ ಸೂಚಿಸ್ರಿ.
1: ಆಯ್ತು ಆಯ್ತು, ಇದಕ್ಕೆ ಪರಿಹಾರ ಇದೆ.
0: ಪರಿಹಾರ ಅದರಿ, ಬಹಳ ಸಂತೋಷ ಸ್ವಾಮೀಜಿ, ಹೇಳ್ರಿ ಅದಕ್ಕೆ ನಾನು ಏನ್ ಮಾಡ್ಬೇಕು?
1: ನಾಳೆ ಪಟ್ಟಣದ ಕೊಳಚೆ ಪ್ರದೇಶದಲ್ಲಿರುವ ಬಡವರಿಗೆ, ನಿರ್ಗತಿಕರಿಗೆ 1/2 kg ಹಿಟ್ಟು ಹಂಚ್ರಿ. ಆಗ್ಲೇ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗುತ್ತೆ.
0: ಹೌದಾ ಸ್ವಾಮೀಜಿ, ಇಷ್ಟ ಅಲ್ಲ. ಹಂಗತ್ರೆ ನಾನು ಈಗಿಂದೀಗ ಆ ಕೊಳಚೆ ಪ್ರದೇಶಕ್ಕೆ ಹೋಗಿ ಹಿಟ್ಟು ಹಂಚಿ ಬರ್ತೀನಿ. ಬಹಳ ಚಲೋ ಆತ್ ಸ್ವಾಮೀಜಿ, ನಮಸ್ಕಾರ ಮಾಡ್ತೀನಿ ಸ್ವಾಮೀಜಿ.
1: ಆಯ್ತು, ಹೋಗಿ ಬನ್ನಿ.

0: ಸ್ವಾಮೀಜಿಯಿಂದ ಬಂದ ಸಲಹೆಯಂತೆ ನಿರ್ಗತಿಕರಿಗೆ ಹಿಟ್ಟು ಹಂಚುತ್ತ ಒಬ್ಬ ಬಡ ಮುದುಕಿಯ ಬಳಿ ಬಂದ ಶ್ರೀಮಂತ.
1: ಇಲ್ಲೊಂದು ಮುದುಕಿ ಮನೆ ಇದೆ. ಅಮ್ಮ ಮುದುಕಿ, ಆರಾಮದಿಯನಮ್ಮ?
2: ಯಾರು? ಬರ್ರಿ ಅಪ್ಪ, ಬರ್ರಿ ಬರ್ರಿ, ಆರಾಮದಿರಿ?
1: ಹೂನಮ್ಮ,
2: ಕೂಡ ಬರ್ರಿ.
1: ಅಮ್ಮ ಇತ್ತಗೋ, ನಾನು ನಿಮ್ಮ ಮನೆಗೆ ಅರ್ಧ ಕೆ ಜಿ ಹಿಟ್ಟು ಹಂಚಿ ನಿಮಗೆ ಸಹಾಯ ಮಾಡಕ್ ಬಂದೀನಿ. ಇತ್ತಗೋಮ್ಮ ಈ ಅರ್ಧ ಕೆ ಜಿ ಹಿಟ್ಟು.
2: ಅಪ್ಪಾರ, ನಿಮ್ಮ ಅರ್ಧ ಕೆ ಜಿ ಹಿಟ್ಟು ನಮ್ಗೆ ಯಾಕ್ರಿ? ನಮ್ಮ ಊಟ ಆಗೈತಿ, ನಮ್ಗೆ ನಿಮ್ಮ ಹಿಟ್ಟಿನ ಅವಶ್ಯಕತೆ ಇಲ್ರಿ ಅಪ್ಪ.
1: ಇರ್ಲಿ ತಗೊಳ್ಬೆ, ನಾಳೆಗೆ ಆದರೂ ಈ ಹಿಟ್ಟು ಉಪಯೋಗ ಆಕತಿ.
2: ಶಿವ ಶಿವ ಶಿವ ಶಿವ, ನಾಳೆ ಚಿಂತೆ ನಮಗಿಲ್ರಿ ಅಪ್ಪ. ಶ್ರೀಮಂತರ, ನನಗೆ ಅಣ್ಣ ಬಸವಣ್ಣನವ್ರು ಹೇಳಿದಂಗ, ಹೊನ್ನಿನೊಳಗೊಂದರೆಯ, ವಸ್ತ್ರದೊಳಗೊಂದೆಳೆಯ, ಅನ್ನದೊಳಗೊಂದಗುಳ, ಇಂದಿಂಗೆ ನಾಳಿಂಗೆ, ಬೇಕೆಂದ ನಾದೊಡೆ ನಿಮ್ಮ ಆಣೆ, ನಿಮ್ಮ ಪ್ರಮಥರ ಆಣೆ. ತಲೆದಂಡ ತಲೆದಂಡ ತಲೆದಂಡ ತಲೆದಂಡ ಕೂಡಲ ಸಂಗಮ ದೇವ ಅನ್ನುವಂಗ ನಾಳೆ ಚಿಂತೆ ನಮಗಿಲ್ರಿ ಅಪ್ಪ.
1: ಹಂಗಾದ್ರೆ ಮತ್ತೆ ನಾಳೆ ಊಟದ ಬಗ್ಗೆ ಏನು ಮಾಡ್ತೀವಿ?
2: ವಿಚಿತ್ರ ಆಗೈತ್ರಿ ನಿಮ್ಮ ಮಾತ್ರಿ ಅಪ್ಪ. ಇಂದಿನ ಊಟದ ವ್ಯವಸ್ಥೆ ಮಾಡಿದವ ನಾಳೆಯೂ ಮಾಡೇ ಮಾಡ್ತಾನ. ಆಸ್ತಿ ಅರಸಂಗ ಅಲ್ಲದೆ ಶರಣಂಗೆ ಏಕೆ ಅನ್ನುವಂಗ ನಮಗೆ ನಾಳೆ ಚಿಂತಿಲ್ರಿ ಅಪ್ಪ. ಶರಣರು ಹೇಳಿದಂಗ ಸಂಗ್ರಹದ ಬುದ್ಧಿ ನಮಗಿಲ್ಲ. ಬೇಡಪ್ಪ ಬೇಡ, ವಾಪಸ್ ತಗೊಂಡು ಹೋಗ್ಬಿಡ್ರಿ ನಿಮ್ ಹಿಟ್ಟು, ನಮಗ ಬೇಡ.
1: ಯವ್ವ ನಿನ್ನ ಈ ಉದಾತ್ತ ವಿಚಾರ ಇವತ್ತ ನನ್ನ ಕಣ್ ತರಿಸ್ತೀವ. ಟಿವಿಜಿಯವ್ರು ಹೇಳಿದ್ದು ನನಗೀಗ ನೆನಪಿಗೆ ಬಂತು. ಇರುವ ಭಾಗ್ಯವ ನೆನೆದು ಬಾರನೆಂಬುದನ್ನು ಬಿಡು, ಇದುವೇ ಸ್ವರ್ಗಕ್ಕೆ ದಾರಿ. ಯವ್ವ ನಿನ್ನ ಮಾತು ಕೇಳಿ ನನ್ನ ತಪ್ಪಿನ ಅರಿವಾತು. ಇನ್ನು ಮುಂದೆ ಇದ್ದದ್ರೊಳಗ ತೃಪ್ತಿಯಿಂದ ಇರಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನನಗೆ ನಿನ್ನಿಂದಾಗಿ ಇವತ್ತ ಜ್ಞಾನೋದಯ ಆತು. ಅಜ್ಞಾನದೊಳಗ ಆಮಿಷದೊಳಗೆ ಮುಳುಗಿದ್ದ ನಾನು ಇವತ್ತ ಸಂತರ ಮಾರ್ಗದರ್ಶನದಿಂದ ನಿನ್ನಂಥ ಒಬ್ಬ ಮುದುಕಿಯಿಂದ, ಅದು ಬಡ ಮುದುಕಿಯಿಂದ ಪಾಠ ಕಲಿತು ನನ್ನ ಜೀವನ ಪಥ ಬದಲಿಸಿಕೊಳ್ಳಿಕ್ಕೆ ಇವತ್ತ ಪ್ರತಿಜ್ಞೆ ಮಾಡ್ತೀನಿ ಯವ್ವ, ಇವತ್ತ ಪ್ರತಿಜ್ಞೆ ಮಾಡ್ತೀನಿ. ನಮಸ್ಕಾರ ಯವ್ವ, ನಮಸ್ಕಾರ.
2: ಹೋಗಿ ಬಾ ಅಪ್ಪ, ಒಳ್ಳೇದಾಗಲಿ ನಿನ್ನ.
0: ಇದುವರೆಗಿನ ನಾಳಿನ ಚಿಂತೆ ಕಥಾ ನಾಟಕದಲ್ಲಿ ಕೇಳಿ ಬಂದ ಧ್ವನಿಗಳು: ಶರಣಬಸವ ಚೋಳಿನ್, ಡಾಕ್ಟರ್ ಶಶಿಧರ ನರೇಂದ್ರ, ಹೇಮಂತ್ ರಾಮಡಿಗಿ, ಉಷಾ ಕುಲಕರ್ಣಿ ಹಾಗೂ ಶೈಲಜಾ ರಾಜಕುಮಾರ್. ಮುಂದಿನ ವಾರ ಮತ್ತೊಂದು ಕಥಾ ನಾಟಕದೊಂದಿಗೆ ಸುನೀತಿ ಪಾಠ. ನಮಸ್ಕಾರ.
3: ಕಥಾ ನಾಟಕ ಸರಣಿ ಸುನೀತಿ ಪಥ ಪ್ರಸಾರವಾಯಿತು. ಮೂಲ ಕಥೆ ಜಗನ್ನಾಥ್ ಜಮಾದಾರ್. ನಾಟಕ ರೂಪಾಂತರ ಎಎನ್ ನಾಗರಳ್ಳಿ. ಸಂಕಲನ ಚಂದ್ರಶೇಖರ್ ತೆಂಬದಮನಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ಶಶಿಧರ ನರೇಂದ್ರ.

ಆಕಾಶವಾಣಿ ಧಾರವಾಡ. ಕೇಳುಗರೆ ಗಮನಿಸಿ, ಇಂದು ಬೆಳಗ್ಗೆ 7:15 ಡಾಕ್ಟರ್ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ನಯನದೀಪ ಪ್ರಸಾರವಾಗಲಿದೆ. ವಿಷಯ ಮಯೋಪಿಯಾ. ಭಾಗವಹಿಸುತ್ತಾರೆ ಡಾಕ್ಟರ್ ಸಂಜೀವ್ ಕುಲಕರ್ಣಿ, ಪ್ರಸ್ತುತಿ ಮಾಯಾರಾಮನ್. ಆಕಾಶವಾಣಿ ಧಾರವಾಡ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

0: ಆಕಾಶವಾಣಿ ಧಾರವಾಡ. ಕೆಎಲ್ಎಸ್ವಿಡಿಐಟಿ ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಸಂಚಿಕೆಯಲ್ಲಿ ಬಿಎಲ್ಡಿಸಿ ತಂತ್ರಜ್ಞಾನ ಈ ಬಗ್ಗೆ ಮಾತನಾಡುತ್ತಾರೆ ಎಲೆಕ್ಟ್ರಾನಿಕ್ಸ್ ಹಾಗೂ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ವಿಭಾಗದಲ್ಲಿನ ಆರನೇ ಸೆಮಿಸ್ಟರ್ ವಿದ್ಯಾರ್ಥಿ ತೇಜಸ್ ಜೋಶಿ.
1: ಬಿಎಲ್ಡಿಸಿ ಬ್ರಷ್ಲೆಸ್ ಡೈರೆಕ್ಟ್ ಕರೆಂಟ್ ಮೋಟರ್ ಇದು ಸಾಮಾನ್ಯ ಡಿಸಿ ಮೋಟರ್ ನಂತಹದ್ದೇ, ಆದರೆ ಇದರಲ್ಲಿ ಬ್ರಷ್ ಎಂಬ ಭಾಗವೂ ಇರುವುದಿಲ್ಲ. ಇದೇ ಕಾರಣಕ್ಕಾಗಿ ಇದನ್ನು ಬ್ರಷ್ಲೆಸ್ ಮೋಟರ್ ಎಂದು ಕರೆಯಲಾಗುತ್ತದೆ. ಸಾಮಾನ್ಯ ಮೋಟರ್ಗಳ ಜೊತೆ ಹೋಲಿಕೆ ಮಾಡಿದಾಗ ಸಾಮಾನ್ಯ ಡಿಸಿ ಮೋಟರ್ನಲ್ಲಿ ಬ್ರಷ್ಗಳು ಇರುತ್ತವೆ, ಇದರಿಂದ ಘರ್ಷಣೆ ಹೆಚ್ಚಾಗುತ್ತದೆ. ಅದೇ ರೀತಿ ಸ್ಪಾರ್ಕ್ ಕೂಡ ಉಂಟಾಗಿ ಸುರಕ್ಷತೆ ಕಡಿಮೆ, ದಕ್ಷತೆ ಕೂಡ ಕಡಿಮೆ. ಆದರೆ ಬಿಎಲ್ಡಿಸಿ ಮೋಟರ್ನಲ್ಲಿ ಬ್ರಷ್ ಇಲ್ಲ, ಆದ್ದರಿಂದ ಘರ್ಷಣೆ ಕಡಿಮೆ, ಸ್ಪಾರ್ಕ್ ಇಲ್ಲ ಮತ್ತು ಹೆಚ್ಚು ಸುರಕ್ಷತೆ, ಎಫಿಷಿಯನ್ಸಿ ಕೂಡ ಹೆಚ್ಚು ಹಾಗೂ ಆಯುಷ್ಯ ಹೆಚ್ಚು. ಇದರ ಇತಿಹಾಸ: ಬಿಎಲ್ಡಿಸಿ ಮೋಟರ್ ತಂತ್ರಜ್ಞಾನವು 1966 ದಶಕದಲ್ಲಿ ಅಭಿವೃದ್ಧಿಯಾಯಿತು. ಟ್ರಾನ್ಸಿಸ್ಟರ್ ಮತ್ತು ಪವರ್ ಎಲೆಕ್ಟ್ರಾನಿಕ್ಸ್ ಅಭಿವೃದ್ಧಿಯಿಂದ ಇದು ಸಾಧ್ಯವಾಯಿತು. ಪ್ರಾರಂಭಿಕ ಡಿಸಿ ಮೋಟರ್ ಅಭಿವೃದ್ಧಿಯು ಥಾಮಸ್ ಡೇವೆಪೋರ್ಟ್ ಅವರ ಕೊಡುಗೆ ಮಹತ್ವದ್ದು. ನಂತರ ಈ ತಂತ್ರಜ್ಞಾನವು ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಅಭಿವೃದ್ಧಿಯಾಗಿ ಜಪಾನ್ ಮತ್ತು ಯುರೋಪ್ ದೇಶಗಳಲ್ಲಿ ವ್ಯಾಪಾರಕ್ಕೆ ಹರಡಿತು. ಭಾರತದಲ್ಲಿ ಬಿಎಲ್ಡಿಸಿ ತಂತ್ರಜ್ಞಾನವು 2000 ನಂತರ ವೇಗವಾಗಿ ಬಳಕೆ ಬಂದಿದೆ. ಕಂಪನಿಗಳು ಬಿಎಲ್ಡಿಸಿ ಉತ್ಪನ್ನವನ್ನು ಜನಪ್ರಿಯ ಮಾಡಿವೆ. ಬಿಎಲ್ಡಿಸಿ ಮೋಟರ್ ಹೇಗೆ ಕೆಲಸ ಮಾಡುತ್ತದೆ? ಬಿಎಲ್ಡಿಸಿ ಮೋಟರ್ನಲ್ಲಿ 3 ಮುಖ್ಯ ಭಾಗಗಳಿವೆ. ಸ್ಟೇಟರ್, ಸ್ಥಿರ ಭಾಗ, ಇದರಲ್ಲಿ ವೈಂಡಿಂಗ್ ಇರುತ್ತವೆ. ರೋಟರ್, ತಿರುಗುವ ಭಾಗ, ಇದರಲ್ಲಿ ಶಾಶ್ವತ ಚುಂಬಕಗಳು ಇರುತ್ತವೆ. ಕಂಟ್ರೋಲರ್, ವಿದ್ಯುತ್ ಸರಬರಾಜನ್ನು ನಿಯಂತ್ರಿಸುತ್ತದೆ. ಇಲ್ಲಿ ಬ್ರಷ್ಗಳು ಬದಲು ಎಲೆಕ್ಟ್ರಾನಿಕ್ ಸ್ವಿಚಿಂಗ್ ಬಳಸಲಾಗುತ್ತದೆ. ಕಂಟ್ರೋಲರ್ ರೋಟರ್ ಸ್ಥಾನವನ್ನು ಗುರುತಿಸಿ ಸರಿಯಾದ ಸಮಯದಲ್ಲಿ ವಿದ್ಯುತ್ ಹರಿಸುತ್ತದೆ, ಇದರಿಂದ ಮೋಟರ್ ಸುಗಮವಾಗಿ ತಿರುಗುತ್ತದೆ. ಇದರಲ್ಲಿ ಯಾವ ತಂತ್ರಜ್ಞಾನಗಳನ್ನು ಬಳಸುತ್ತಾರೆ? ಹಾಲ್ ಸೆನ್ಸರ್ ರೋಟರ್ ಸ್ಥಾನ ತಿಳಿಯಲು, ಇನ್ವರ್ಟರ್ ಸರ್ಕಿಟ್ ಡಿಸಿ ಎಂದರೆ ಡೈರೆಕ್ಟ್ ಕರೆಂಟ್ ಅನ್ನು ಸೂಕ್ತ ರೀತಿಯಲ್ಲಿ ಪರಿವರ್ತಿಸಲು, ಪಲ್ಸ್ ವಿಡ್ತ್ ಮಾಡ್ಯುಲೇಷನ್ ವೇಗವನ್ನು ನಿಖರವಾಗಿ ನಿಯಂತ್ರಿಸಲು ಇದರ ನಿಯಂತ್ರಣ ವಿಧಾನಗಳು. ಇಂದಿನ ಬಿಎಲ್ಡಿಸಿ ಮೋಟರ್ಗಳನ್ನು ಸ್ಮಾರ್ಟ್ ತಂತ್ರಜ್ಞಾನದ ಮೂಲಕ ನಿಯಂತ್ರಿಸಬಹುದು. ರಿಮೋಟ್ ಮೂಲಕ ವೇಗ ನಿಯಂತ್ರಣ ಮಾಡಬಹುದು. ಟೈಮರ್, ಸ್ಲೀಪ್ ಮೋಡ್, ಸ್ಮಾರ್ಟ್ ಹೋಮ್ ಇಂಟಿಗ್ರೇಷನ್. ಬಿಎಲ್ಡಿಸಿ ಮೋಟರ್ನ ಲಾಭಗಳು: ಬಿಎಲ್ಡಿಸಿ ಮೋಟರ್ಗಳಿಗೆ ಹಲವಾರು ಪ್ರಯೋಜನಗಳಿವೆ. ಹೆಚ್ಚು ಕಾರ್ಯಕ್ಷಮತೆ, ಕಡಿಮೆ ವಿದ್ಯುತ್ ನಷ್ಟ, ಕಡಿಮೆ ಶಬ್ದ, ದೀರ್ಘ ಆಯುಷ್ಯ, ಕಡಿಮೆ ನಿರ್ವಹಣೆ, ವೇಗ ನಿಯಂತ್ರಣ ಸುಲಭ. ವಿದ್ಯುತ್ ಬಳಕೆ: ಬಿಎಲ್ಡಿಸಿ ಮೋಟರ್ಗಳು ವಿದ್ಯುತ್ ಉಳಿತಾಯದಲ್ಲಿ ಅತ್ಯುತ್ತಮವಾಗಿದೆ. ಸಾಮಾನ್ಯ ಫ್ಯಾನ್ ಸುಮಾರು 70-80 ವಾಟ್ಸ್ ವಿದ್ಯುತ್ ಬಳಕೆಯಾಗುತ್ತದೆ, ಆದರೆ ಬಿಎಲ್ಡಿಸಿ ಫ್ಯಾನ್ ಕೇವಲ 25-35 ವ್ಯಾಟ್ಸ್ ಮಾತ್ರ ಬಳಸುತ್ತದೆ, ಅಂದರೆ ಸುಮಾರು 50-65% ವಿದ್ಯುತ್ ಉಳಿತಾಯ ಸಾಧ್ಯ. ಬಿಎಲ್ಡಿಸಿ ಮೋಟರ್ನ ಬಳಕೆಗಳು: ಇಂದಿನ ದಿನಗಳಲ್ಲಿ ಬಿಎಲ್ಡಿಸಿ ಮೋಟರ್ಗಳನ್ನು ಬಹಳಷ್ಟು ಕ್ಷೇತ್ರದಲ್ಲಿ ಬಳಸುತ್ತಾರೆ. ಪರಿಸರದ ಮೇಲೆ ಪರಿಣಾಮ: ಬಿಎಲ್ಡಿಸಿ ತಂತ್ರಜ್ಞಾನವು ವಿದ್ಯುತ್ ಉಳಿತಾಯಕ್ಕೆ ಸಹಾಯ ಮಾಡುತ್ತದೆ, ಇದರಿಂದ ವಿದ್ಯುತ್ ಬಳಕೆ ಕಡಿಮೆಯಾಗುತ್ತದೆ, ಕಾರ್ಬನ್ ಉಳಿತಾಯವಾಗುತ್ತದೆ. ಪರಿಸರ ಸ್ನೇಹ ತಂತ್ರಜ್ಞಾನ ಭವಿಷ್ಯ: ಬಿಎಲ್ಡಿಸಿ ಮೋಟರ್ಗಳ ಬಳಕೆ ಇಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಾಗಲಿದೆ. ಸ್ಮಾರ್ಟ್ ಕಂಟ್ರೋಲ್ ಮತ್ತು ಕಡಿಮೆ ವಿದ್ಯುತ್ ಬಳಕೆಯಿಂದ ಇದು ಭವಿಷ್ಯದ ತಂತ್ರಜ್ಞಾನವಾಗಿದೆ.
0: ಬಿಎಲ್ಡಿಸಿ ತಂತ್ರಜ್ಞಾನ ಈ ಬಗ್ಗೆ ಮಾತನಾಡ

0: ಮಾತನಾಡಿದವರು ತೇಜಸ್ ಜೋಶಿ. ಇವತ್ತಿನ ಸಂಚಿಕೆಯ ಪ್ರಶ್ನೆ, ಬಿಎಲ್ಡಿಸಿ ಮೋಟಾರ್ ತಂತ್ರಜ್ಞಾನವು ಯಾವ ವರ್ಷದಲ್ಲಿ ಪ್ರಾರಂಭವಾಯಿತು? ಈ ಸಂಚಿಕೆಯಲ್ಲಿ ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ಬರೆದು ಕಳಿಸಲು ಬೇಕಾದ ದೂರವಾಣಿ ಸಂಖ್ಯೆ 9611361637 9611361637.
1: KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಇದುವರೆಗೆ ಕೇಳಿದಿರಿ. ಪ್ರಸ್ತುತಿ ಮಾಯಾರಾಮನ್, ಸಂಕಲನ ನವೀನ್ ಮಹಾಲೆ.
0: ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ಮತ್ತೆ ನಾಳೆ ಇದೇ ವೇಳೆಗೆ KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ.

ಆಕಾಶವಾಣಿ ಧಾರವಾಡ, ಸಮಯ 6:55 ಗಳಾಗುತ್ತಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದಿಲ್ಲಿ ಕೇಂದ್ರದಿಂದ.

0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com. ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: ನ್ಯೂಸ್ ಆನ್ AIR ಪ್ರೋಗ್ರಾಮ್ ಬಾಂಗ್ಲಾ ಭಾಷೆಯ ಭಲ ಸಂಗೀತ ಖಬರ್ আর অনেক রকম ভালো প্রোগ্রাম শোনা যাচ্ছে, আমিও শুনছি আর আপনারাও এসে

0: अथ मराठी भाषा न्यूज ऑन AIR ऐप मध्ये उपलब्ध आहे
1: और बिहार के सभी भाषा के कार्यक्रम को सुन।
2: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप।
0: राग्रम 24x7 DTH वाहिनी, FM रेनबो, विविध भारती मत्तु भारतद एल्ला आकाशवाणी केंद्र मत्तु 8 दूरदर्शनद चानल्गळु न्यूज ऑन AIR नल्ली लभ्य। ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ ನ ಪ್ಲೇಸ್ಟೋರ್ ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.
3: ಶ್ರೋತೃಗಳೇ ಗಮನಿಸಿ, ಇಂದು ಬೆಳಗ್ಗೆ 9:05 ಇಂದು ಪತ್ರಿಕಾ ಸ್ವಾತಂತ್ರ್ಯ ದಿನ. ಈ ಸಂದರ್ಭದಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ದಿನ ಹಾಗೂ ಉದ್ದೇಶಗಳ ಕುರಿತಾಗಿ ಸಂವಾದ ಪ್ರಸಾರವಾಗಲಿದೆ. ಭಾಗವಹಿಸುತ್ತಾರೆ ಡಾ ಮೌಲ್ಯ ಬಾಲಾಡಿ ಹಾಗೂ ವೇಣು ವಿನೋದ್ ಕೆಎಸ್. ನಡೆಸಿಕೊಡುತ್ತಾರೆ ಕೃಷ್ಣ ಮೋಹನ ತಲೆಂಗಳ. ಕಾರ್ಯಕ್ರಮ ಮಂಗಳೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವೀಯ ದೊಡ್ಡಬಳ್ಳಾಪುರದ ಇಎಸ್ಐಸಿ ಆಸ್ಪತ್ರೆ ಉದ್ಘಾಟನೆ ಹಾಗೂ ಬಳ್ಳಾರಿಯ ಕಾರ್ಮಿಕರ ಆಸ್ಪತ್ರೆಗೆ ಶಂಕುಸ್ಥಾಪನೆ. ರಾಜ್ಯದಲ್ಲಿ 24,300 ಹುದ್ದೆಗಳ ಭರ್ತಿಗೆ ಆರ್ಥಿಕ ಇಲಾಖೆ ಮಂಜೂರಾತಿ. ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ವಿಧಾನಸಭೆ ಕ್ಷೇತ್ರಗಳ ಉಪಚುನಾವಣೆ ಮತ ಎಣಿಕೆ ನಾಳೆ. ಶಾಂತಿಯ ಮೂಲಕ ಭವಿಷ್ಯ ರೂಪಿಸೋಣ ಧ್ಯೇಯದೊಂದಿಗೆ ಇಂದು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನಾಚರಣೆ. ಈಗ ವಾರ್ತೆಗಳ ವಿವರ. ಕೇಂದ್ರ ಕಾರ್ಮಿಕ ಉದ್ಯೋಗ ಹಾಗೂ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಖಾತೆ ಸಚಿವ ಡಾ ಮನ್ಸುಖ್ ಮಾಂಡವೀಯ 100 ಹಾಸಿಗೆಗಳ ನೌಕರರ ರಾಜ್ಯ ವಿಮಾ ನಿಗಮದ ನೂತನ ಆಸ್ಪತ್ರೆಯನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದ ಬಾಶೆಟ್ಟಿಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ಇಂದು ಬೆಳಗ್ಗೆ 10:30 ಉದ್ಘಾಟಿಸಲಿದ್ದಾರೆ. ಬಳ್ಳಾರಿಯಲ್ಲಿ ಹೊಸದಾಗಿ ನಿರ್ಮಾಣವಾಗುವ 100 ಹಾಸಿಗೆ ಇಎಸ್ಐಸಿ ಆಸ್ಪತ್ರೆಗೆ ಸಚಿವರು ವರ್ಚುವಲ್ ವೇದಿಕೆಯಲ್ಲಿ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ರಾಜ್ಯ ಖಾತೆ ಸಚಿವರಾದ ಶೋಭಾ ಕರಂದ್ಲಾಜೆ, ಸಂಸದ ಡಾ ಕೆ ಸುಧಾಕರ್, ಶಾಸಕ ಧೀರಜ್ ಮುನಿರಾಜು ಭಾಗವಹಿಸಲಿದ್ದಾರೆ. ಆರ್ಥಿಕ ಇಲಾಖೆ ವಿವಿಧ 24,300 ಹುದ್ದೆಗಳ ಭರ್ತಿಗೆ ಮಂಜೂರಾತಿ ನೀಡಿದೆ. ಬೆಂಗಳೂರಿನ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ನೂತನ ಕರ್ನಾಟಕ ಪ್ರಗತಿ ಪೋರ್ಟಲ್ ಹಾಗೂ ಕೈಪಿಡಿ ಬಿಡುಗಡೆಗೊಳಿಸಿ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕಲ್ಯಾಣ ಕರ್ನಾಟಕ ವೃಂದದ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭವಾಗದೆ ಬಾಕಿ ಉಳಿದ 32,132 ಹುದ್ದೆಗಳಿವೆ. ಕೆಲ ಇಲಾಖೆಗಳಲ್ಲಿ ವೃಂದ ಮತ್ತು ನೇಮಕಾತಿ ನಿಯಮಾವಳಿ ಪರಿಷ್ಕರಣೆ ಬಾಕಿ ಇದೆ. ಶೀಘ್ರ ನೇಮಕಾತಿ ಅಧಿಸೂಚನೆ ಹೊರಡಲಿದೆ ಎಂದರು. ಕಚ್ಚಾ ರೇಷ್ಮೆ ಉತ್ಪಾದಿಸುವಲ್ಲಿ ಕರ್ನಾಟಕ ದೇಶಕ್ಕೆ ಮೊದಲ ಸ್ಥಾನದಲ್ಲಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಬೆಂಗಳೂರಿನ ಓಕುಳಿಪುರಂನಲ್ಲಿ 666.75 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಾಣಗೊಳ್ಳಲಿರುವ ರೇಷ್ಮೆ ಹಾಗೂ ಖನಿಜ ಭವನದ ಶಂಕುಸ್ಥಾಪನೆ ನೆರವೇರಿಸಿ ಈ ರೇಷ್ಮೆ ಪೋರ್ಟಲ್ ಬಿಡುಗಡೆ ಮಾಡಿ ಅವರು ಮಾತನಾಡಿದರು. ರೇಷ್ಮೆ ಕೃಷಿ ಆಧರಿಸಿ ರಾಜ್ಯದ 150,000 ಕುಟುಂಬಗಳು ಬದುಕು ಕಟ್ಟಿಕೊಂಡಿವೆ. ರೇಷ್ಮೆ ತೋಟಗಾರಿಕೆ ಪಶು ಸಂಗೋಪನೆಯತ್ತ ಯುವ ಕೃಷಿಕರನ್ನು ಸೆಳೆಯಲು ವೈಜ್ಞಾನಿಕ ಹಾಗೂ ಲಾಭದಾಯಕ ಕೃಷಿ ಕೈಗೊಳ್ಳಲು ತರಬೇತಿ ನೀಡಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಹೇಳಿದರು. ಹಾಲು ಉತ್ಪಾದನೆಯಲ್ಲಿ ರಾಜ್ಯ ದೇಶಕ್ಕೆ 2ನೇ ಸ್ಥಾನ ಹಾಗೂ ಕಾಫಿ ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿದೆ ಎಂದರು. ವಿಜಯಪುರ ಜಿಲ್ಲೆಯಲ್ಲಿ ಅಂದಾಜು 60,000 ಎಕರೆ ಪ್ರದೇಶದಲ್ಲಿ ಥಾಮ್ಸನ್ ಸೀಡ್ಲೆಸ್, ಸೊನಾಟಾ ಸೇರಿದಂತೆ ಇತರೆ ತಳಿ ದ್ರಾಕ್ಷಿ ಬೆಳೆಯಲಾಗುತ್ತಿದೆ. ಮೌಲ್ಯವರ್ಧಿತ

0: ಉತ್ಪನ್ನವಾಗಿ ಒಣದ್ರಾಕ್ಷಿ ಸಹ ತಯಾರಿಸಲಾಗುತ್ತಿದೆ. ವಿಜಯಪುರ ದ್ರಾಕ್ಷಿಗೆ ಭೌಗೋಳಿಕ ಸೂಚ್ಯಾಂಕ ಮಾನ್ಯತೆ ಅಗತ್ಯವಿದೆ. ರಾಷ್ಟ್ರೀಯ ತೋಟಗಾರಿಕೆ ಮಂಡಳಿ ನಿರ್ದೇಶಕ ಭೀಮಸೇನ್ ಕೋಕರೆ ಜಿಐ ಟ್ಯಾಗ್ ಮಾನ್ಯತೆ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಪ್ರಗತಿಪರ ರೈತರು ಅರ್ಧ ಎಕರೆ ಹಿಡ್ಕೊಂಡು 100-125 ಎಕರೆವರೆಗೂ ಇವತ್ತು ದ್ರಾಕ್ಷಿಯನ್ನು ಬೆಳೀತಾ ಇದ್ದಾರೆ. ಥಾಮ್ಸನ್ ಸೀಡ್ಲೆಸ್ ಅಂತೇಳಿ ಒಂದು ವರೈಟಿ, ಅದನ್ನ ನಾವು ಹೆಚ್ಚಾಗಿ ಬೆಳೀತಾ ಇದೀವಿ. ಸೋನಾಕ ಇರಬಹುದು, ಮಾನಿಕ್ ಚಮನ್ ಇರಬಹುದು, ಮ್ಯೂಟೇಷನ್ ಆದ ತಳಿಗಳು ಬಂದಿದಾವೆ. ಅವು ಒಣ ದ್ರಾಕ್ಷಿಗೆ ಸೂಕ್ತವಾದ ತಳಿಗಳು. ಹೆಚ್ಚು ಪ್ರಾಮುಖ್ಯ ಅಂದ್ರೆ ಥಾಮ್ಸನ್ ಸೀಡ್ಲೆಸ್ ಒಣ ದ್ರಾಕ್ಷಿ ಸಲುವಾಗಿ ಜಗತ್ತಿನಾದ್ಯಂತ ಅದನ್ನ ಬೆಳೀತಾ ಇದ್ದಾರೆ. ನಮ್ಮಲ್ಲಿ ಭಾರತ ದೇಶದಲ್ಲಿ ಅತ್ಯುತ್ತಮ ಒಣ ದ್ರಾಕ್ಷಿ ಬೆಳೆಯುವುದಂದ್ರೆ ಬಿಜಾಪುರ ಜಿಲ್ಲೆ. ಒಣ ದ್ರಾಕ್ಷಿ ಎನರ್ಜಿ ಬೂಸ್ಟ್ ಮಾಡುತ್ತೆ, ಚಿಕ್ಕ ಮಕ್ಕಳಿಗಿರ್ಬಹುದು, ಸ್ಪೋರ್ಟ್ಸ್ ಮನ್ ಗಿರ್ಬಹುದು, ವಯಸ್ಸು ಆದವ್ರಿಗಿರ್ಬಹುದು. ಒಣ ದ್ರಾಕ್ಷಿಗೆ ಜಿಐ ಟ್ಯಾಗ್, ಅದನ್ನು ಜಿಯೋಗ್ರಾಫಿಕಲ್ ಐಡೆಂಟಿಫಿಕೇಶನ್ ಮಾಡಿದ್ರೆ ಭಾರತ ಸರ್ಕಾರದವರು ದ್ರಾಕ್ಷಿ ಬೆಳೆಗಾರರಿಗೆ ಮಾರ್ಕೆಟಿಂಗ್ ಸಲುವಾಗಿ ಬಹಳ ಹೆಲ್ಪ್ ಆಗುತ್ತೆ.
0: ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಮತ ಎಣಿಕೆ ನಾಳೆ ನಡೆಯಲಿದೆ. ಬಾಗಲಕೋಟೆ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಬೆಳಗ್ಗೆ 8 ಗಂಟೆಯಿಂದ ಮತ ಎಣಿಕೆ ಆರಂಭವಾಗಲಿದೆ. ಜಿಲ್ಲಾಧಿಕಾರಿ ಸಂಗಪ್ಪ ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ ಮತ ಎಣಿಕೆಗೆ ಒಟ್ಟು 14 ಮೇಜುಗಳ ವ್ಯವಸ್ಥೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆಯಲ್ಲಿ 2 ಮತಗಳು ಹಾಲಿ ಶಾಸಕ ಕಾಂಗ್ರೆಸ್ ಪಕ್ಷದ ಟಿಡಿ ರಾಜೇಗೌಡ ಅವರ ಖಾತೆಗೆ ಸೇರ್ಪಡೆಯಾಗಿವೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಷ್ಟ್ರೀಯ ಪರೀಕ್ಷಾ ಏಜೆನ್ಸಿ ವತಿಯಿಂದ ಇಂದು ಮಧ್ಯಾಹ್ನ 2 ಗಂಟೆಯಿಂದ 5:00 ರಾಷ್ಟ್ರೀಯ ಅರ್ಹತಾ ಪರೀಕ್ಷೆ ನೀಟ್ UG 2026 ಪರೀಕ್ಷೆಗಳು ನಡೆಯಲಿವೆ. ಶಿವಮೊಗ್ಗ ನಗರದ ಒಟ್ಟು 12 ಕೇಂದ್ರಗಳಲ್ಲಿ ಪರೀಕ್ಷೆಗಳು ನಡೆಯಲಿದ್ದು 4,577 ಜನ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲಿದ್ದಾರೆ ಎಂದು ಪ್ರಭಾರಿ ಜಿಲ್ಲಾಧಿಕಾರಿ ಎನ್ ಹೇಮಂತ್ ತಿಳಿಸಿದ್ದಾರೆ. ಶಾಂತಿಯ ಮೂಲಕ ಭವಿಷ್ಯ ರೂಪಿಸೋಣ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನಾಚರಣೆ. ಸ್ವತಂತ್ರ ಮತ್ತು ಬಹುಮಾಧ್ಯಮದ ಮಹತ್ವವನ್ನು ಸಾರಲು 3ನೇ ತಾರೀಖು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನವಾಗಿ 1993 ವಿಶ್ವಸಂಸ್ಥೆ ಸಾಮಾನ್ಯ ಸಭೆ ನಿರ್ಧರಿಸಿತು. ವಿಜಯಪುರದ ವಿವಿಧ ಇಲಾಖೆಗಳ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳಿಗೆ ಮಾಹಿತಿ ಹಕ್ಕು ಕಾಯ್ದೆ ಕುರಿತು ವಿಶೇಷ ತರಬೇತಿ ಕಾರ್ಯಾಗಾರ ಜರುಗಿತು. ರಾಜ್ಯ ಮಾಹಿತಿ ಹಕ್ಕು ಆಯೋಗದ ಆಯುಕ್ತ ರುದ್ರಣ್ಣ ಹರ್ತಿಕೋಟೆ ಮಾರ್ಗದರ್ಶನ ಮಾಡಿದರು. ವಿಜಯನಗರ ಜಿಲ್ಲೆ ಹೊಸಪೇಟೆ ವಲಯದ ಜೋಳದ ರಾಶಿ ಗುಡ್ಡದಲ್ಲಿ ಕಾಡ್ಗಿಜ್ಜು ಹಬ್ಬಿದ ಹಿನ್ನೆಲೆ ಅಗ್ನಿಶಾಮಕದಳದ ಸಿಬ್ಬಂದಿ ಸಮರೋಪಾದಿಯಲ್ಲಿ ಬೆಂಕಿ ನಂದಿಸಿದ್ದಾರೆ ಎಂದು ವಲಯ ಅರಣ್ಯ ಸಂರಕ್ಷಣಾಧಿಕಾರಿ ಕೌಶಿಕ್ ದಳವಾಯಿ ತಿಳಿಸಿದ್ದಾರೆ. ಪ್ರಾಣಿ ಪಕ್ಷಿಗಳ ಜೀವಹಾನಿಯಾದ ಬಗ್ಗೆ ಯಾವುದೇ ವರದಿ ಇಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ತುಮಕೂರು ಜಿಲ್ಲೆ ಕೊಟ್ಟಿಗೆಗೊಲ್ಲಹಳ್ಳಿ, ಕೋಳಿಹಳ್ಳಿ, ಭೈರಸಂದ್ರ, ಹುಲ್ಲೇನಹಳ್ಳಿ, ತಿಮ್ಮೆಗೌಡನಪಾಳ್ಯ ಗ್ರಾಮಗಳ ಸುತ್ತಮುತ್ತ ಮರಣ ಹೊಂದಿದ ನವಿಲುಗಳ ದೇಹದಲ್ಲಿ H5N1 ಏವಿಯನ್ ಇನ್ಫ್ಲೂಯೆನ್ಸಾ ದೃಢಪಟ್ಟಿದೆ. ಭೋಪಾಲ್ನ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ನ ನಿಷಾದ್ ಪ್ರಯೋಗಾಲಯ ವೈರಾಣು ಸೋಂಕನ್ನು ದೃಢಪಡಿಸಿದೆ. ತುಮಕೂರು ಜಿಲ್ಲಾಧಿಕಾರಿ ವೈರಸ್ ನಿಯಂತ್ರಣ ಕ್ರಮಗಳ ಕುರಿತು ವಿವಿಧ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ತುಂಗಭದ್ರಾ ಜಲಾಶಯಕ್ಕೆ ಇಂದು ಬೆಳಗ್ಗೆ 9 ಗಂಟೆಗೆ ಜಲಸಂಪನ್ಮೂಲ ಖಾತೆ ಸಚಿವರೂ ಆದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸಣ್ಣ ನೀರಾವರಿ ಖಾತೆ ಸಚಿವ ಎನ್ಎಸ್ ಬೋಸರಾಜು ಭೇಟಿ ನೀಡಲಿದ್ದಾರೆ. ಜಲಾಶಯಕ್ಕೆ ನೂತನವಾಗಿ ಅಳವಡಿಸಲಾಗುತ್ತಿರುವ ಕ್ರಸ್ಟ್ಗೇಟ್ ಕಾಮಗಾರಿಯನ್ನು ಪರಿವೀಕ್ಷಿಸಲಿದ್ದಾರೆ.

0: ಬಳಿಕ 11:30ಕ್ಕೆ ರಾಯಚೂರು ಜಿಲ್ಲೆ ಸಿಂಧನೂರಿಗೆ ತೆರಳಲಿದ್ದಾರೆ. 1923ರಲ್ಲಿ ಚೆನ್ನೈನಲ್ಲಿ ಲೇಬರ್ ಕಿಸಾನ್ ಪಾರ್ಟಿ ಆಫ್ ಹಿಂದೂಸ್ತಾನ್ ದೇಶದಲ್ಲಿ ಪ್ರಥಮ ಬಾರಿಗೆ ಮೇ 1 ಕಾರ್ಮಿಕ ದಿನವಾಗಿ ಆಚರಿಸಿತ್ತು ಎಂದು ಕಲಬುರಗಿ ಜಿಲ್ಲೆ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಶ್ರೀನಿವಾಸ್ ನವಲೆ ತಿಳಿಸಿದ್ದಾರೆ. ಶಹಾಬಾದ್ ರಸ್ತೆಯ ನಂದೂರು ಶ್ರೀ ವೆಂಕಟೇಶ್ವರ ಪ್ರಾಥಮಿಕ ಶಾಲೆಯಲ್ಲಿ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ದುಡಿಮೆಗೆ 8 ಗಂಟೆ, ಮನೋರಂಜನೆಗೆ 8 ಗಂಟೆ ಹಾಗೂ ವಿಶ್ರಾಂತಿಗೆ 8 ಗಂಟೆ ಎಂಬ ತತ್ವವನ್ನು ಕಾರ್ಮಿಕ ದಿನಾಚರಣೆ ಪ್ರತಿಪಾದಿಸುತ್ತದೆ ಎಂದರು. ಜೈನ ಸಮಾಜದ ಪ್ರತಿನಿಧಿ ಮಂಡಳಿ ಅಲ್ಪಸಂಖ್ಯಾತ ಕಲ್ಯಾಣ ಖಾತೆ ಸಚಿವ ಬಿಝಡ್ ಜಮೀರ್ ಅಹಮದ್ ಅವರನ್ನು ಭೇಟಿ ಮಾಡಿ ಜೈನ ಸಮಾಜದ ಅಭಿವೃದ್ಧಿಗಾಗಿ ವಿವಿಧ ಬೇಡಿಕೆಗಳನ್ನು ಒಳಗೊಂಡ ಮನವಿ ಸಲ್ಲಿಸಿದೆ. ಮಹೇಂದ್ರ ಸಿಂಘಿ ಅವರು ಸಚಿವರಿಗೆ ಮನವಿ ಸಲ್ಲಿಸಿ ಜೈನ ಸಮಾಜದ ಸ್ಥಾನಕ ಮಂದಿರ ಹಾಗೂ ತೇರಾಪಂಥ ಸಭಾಭವನಗಳಲ್ಲಿ ನಡೆಯುವ ಧಾರ್ಮಿಕ ಪಾಠಶಾಲೆಗಳಲ್ಲಿ ಸೇವೆ ಸಲ್ಲಿಸುವವರಿಗೆ 6,000 ರೂಪಾಯಿ ಗೌರವಧನ ನೀಡುವಂತೆ ಕೋರಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವೀಯ ದೊಡ್ಡಬಳ್ಳಾಪುರದ ಇಎಸ್ಐಸಿ ಆಸ್ಪತ್ರೆ ಉದ್ಘಾಟನೆ ಹಾಗೂ ಬಳ್ಳಾರಿಯ ಕಾರ್ಮಿಕರ ಆಸ್ಪತ್ರೆಗೆ ಶಂಕುಸ್ಥಾಪನೆ. ರಾಜ್ಯದಲ್ಲಿ 24,300 ಹುದ್ದೆಗಳ ಭರ್ತಿಗೆ ಆರ್ಥಿಕ ಇಲಾಖೆ ಮಂಜೂರಾತಿ. ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ವಿಧಾನಸಭೆ ಕ್ಷೇತ್ರಗಳ ಉಪಚುನಾವಣೆ ಮತ ಎಣಿಕೆ ನಾಳೆ. ಶಾಂತಿಯ ಮೂಲಕ ಭವಿಷ್ಯ ರೂಪಿಸೋಣ ಧ್ಯೇಯದೊಂದಿಗೆ ಇಂದು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
1: ಆಕಾಶವಾಣಿ ಧಾರವಾಡ.
2: ಕಣ್ಣುಗಳು ನಯನ
3: ನಯನ ದೀಪ.
1: ಡಾಕ್ಟರ್ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
4: ಈ ಕಾರ್ಯಕ್ರಮದ ಪ್ರಾಯೋಜಕರು
3: ಡಾಕ್ಟರ್ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ಧಾರವಾಡ. ನೋವು ರಹಿತ ಲೇಸರ್ ಶಸ್ತ್ರಚಿಕಿತ್ಸೆ,
4: ಇಂಜೆಕ್ಷನ್ ಇಲ್ಲದ ಹೊಲಿಗೆ ರಹಿತ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆಯ ಸೌಲಭ್ಯ,
3: ರೆಟಿನಾ ತೊಂದರೆಗೆ ಸಂಬಂಧಿಸಿದ ಸೇವೆಗಳು,
4: ಕಣ್ಣಿನ ಪೊರೆ ಗ್ಲೂಕೋಮಾ ಶಸ್ತ್ರಚಿಕಿತ್ಸೆ,
3: ಮಕ್ಕಳ ಕಣ್ಣಿನ ತೊಂದರೆಗಳು ಹಾಗೂ ಮೆಳ್ಳುಗಣ್ಣಿನ ಚಿಕಿತ್ಸೆ,
4: ಲಾಸಿಕ್ ಕ್ಲಿಯರ್ ಐ ಸರ್ಜರಿ,
3: ವೈಯಕ್ತೀಕರಿಸಿದ ಕಸ್ಟಮೈಸ್ಡ್ ಕೃತಕ ಕಣ್ಣಿನ ಜೋಡಣೆ
4: ಮುಂತಾದ ಎಲ್ಲಾ ರೀತಿಯ ತೊಂದರೆಗಳಿಗೆ ಚಿಕಿತ್ಸೆ ಲಭ್ಯ.
3: ಖಾಸಗಿ ಆರೋಗ್ಯ ವಿಮಾ ಕಂಪನಿಗಳ ನಗದುರಹಿತ ಸೌಲಭ್ಯ,
4: NABH ನಿಂದ ಮಾನ್ಯತೆ ಪಡೆದ ಆಸ್ಪತ್ರೆ.
3: ಡಾಕ್ಟರ್ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ,
4: ಸೋಮೇಶ್ವರ ಹೈಟ್ಸ್ ಹಳೆ DSP ಸರ್ಕಲ್,
3: ಹಳ್ಳಿಯಾಳ ರಸ್ತೆ, ಧಾರವಾಡ. ದೂರವಾಣಿ ಸಂಖ್ಯೆ
4: 0836279111,
3: 279222.
5: ಮಯೋಪಿಯಾ, ಈ ಬಗ್ಗೆ ತಜ್ಞ ವೈದ್ಯರಾದ ಡಾಕ್ಟರ್ ಸಂಜೀವ್ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಾಯಾ ರಾಮನ್.
6: ನಮಸ್ಕಾರ ಶ್ರೋತೃಗಳೇ, ಧಾರವಾಡದ ಡಾಕ್ಟರ್ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆಯೊಳಗ ತಜ್ಞ ವೈದ್ಯರಾಗಿ ಕಾರ್ಯ ಮಾಡ್ತಾ ಇರುವಂತಹ ಡಾಕ್ಟರ್ ಸಂಜೀವ್ ಕುಲಕರ್ಣಿ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಡಾಕ್ಟರ್.
7: ನಮಸ್ಕಾರ.
6: ತಮಗೆ ಪ್ರೀತಿಯ ಸ್ವಾಗತ. ಡಾಕ್ಟರ್, ದೃಷ್ಟಿದೋಷ ಅಂದ್ಕೊಳ್ಳೆ ನೆನಪಾಗೋದು ಸಮೀಪ ದೃಷ್ಟಿದೋಷ, ಮಯೋಪಿಯಾ ಅನ್ನುವಂತಹದ್ದು. ಆದ್ರ ಸಮೀಪ ದೃಷ್ಟಿ ದೋಷ ಆದ ಅಂತಂದ್ಕೂಡಲೆ ಒಂಥರ ಆಗ್ಬಿಡ್ತಿತ್ತು, ಚಶ್ಮಾ ಹಾಕೊಂಡು ಅಡ್ಡಾಡ್ಬೇಕು, ಜನ ಎಲ್ಲ ಸೋಡಾ ಗ್ಲಾಸ್ ಅಂತೇಳಿ. ಆದ್ರ ಶಾಲೆಯೊಳಗೆ ಇದ್ದಾಗ ನಮ್ಮ ಫ್ರೆಂಡ್ಸ್ ಬಹಳ ಕಾಡ್ಸೋರು, ಎಷ್ಟೋ ಜನ ದೋಷ ಅದ ಅಂತ ಗೊತ್ತಿದ್ರು ಅದನ್ನ ಹೇಳ್ತಿರ್ಲಿಲ್ಲ. ಆದ್ರ ಕಾಲ ಬದಲಾದಂಗ ಅನೇಕ ಉಪಾಯಗಳು ಬಂದಾವ, ಅವನ್ನೆಲ್ಲ ತಿಳ್ಕೊಳ್ಳೋ ಆಸೆ. ಮೊದ್ಲಿಗೆ ಮಯೋಪಿಯಾ ಅಂದ್ರೆ ಏನು ತಿಳಿಸ್ಕೊಡ್ರಿ ಡಾಕ್ಟರ್.
7: ಸಮೀಪ ದೃಷ್ಟಿ ಅವ್ರಿಗೆ ಇರ್ತದ, ದೂರ ದೃಷ್ಟಿ ಇರಂಗಿಲ್ಲ. ಇವ್ರಿಗೆ ಏನಾಗ್ತದ, ಹತ್ತಿರದ್ದು ಕಾಣ್ತಿರ್ತದ, ಬುಕ್ ಓದೋದು ಅಥವಾ 5 ಫೋಟೋ 10 ಫೋಟೋ ದೂರ ಹೋದಂಗ ಸಣ್ಣ ಸಣ್ಣ ಆಬ್ಜೆಕ್ಟ್ಸ್ ಕಾಣೋದಿಲ್ಲ. ಇದಕ್ಕೆ ಸಮೀಪ ದೃಷ್ಟಿ ಅಂತ ಹೇಳ್ತಿರ್ತಾರ. ಇಂಗ್ಲಿಷ್ ನೊಳಗ ನಾವು ಮಯೋಪಿಯಾ ಅಂತ ಹೇಳ್ತೇವೆ. ಹುಟ್ಟಿದಾಗ ಕೂಸಿಗೆ ಯೂಶಲಿ +2-3 ನಂಬರ್ ಇರ್ತದ. ಕೂಸ್ ದೇಹ ದೊಡ್ಡದಾದಂಗೆ ಕಣ್ಣಿನ ಸೈಜ್ ಇನ್ಕ್ರೀಸ್ ಆಕೋತ್ ಹೋಗ್ತದ. ಯೂಶಲಿ ಅಟ್ ದ ಎಂಡ್ ಆಫ್ 2 ಇಯರ್ಸ್, 2 ವರ್ಷ ವಯಸ್ಸಾದಾಗ ಕೂಸಿಗೆ ಅದು ಆಲ್ಮೋಸ್ಟ್ ಜೀರೋ ಬರಬೇಕು. ಯಾವ್ದು ಜೀರೋ ಬರುವುದಿಲ್ಲ ಅವ್ರದ್ದು ಪ್ಲಸ್ ಆಗೇ ಉಳಿತದ, ಯಾವ್ದು ಹಿಂಗೆ ಕಂಟಿನ್ಯೂ ಆಗ್ತದ ಅದು ಮೈನಸ್ ಒನ್ ಟೂ ತ್ರೀ ಫೋರ್ ಹಿಂಗೆ ಇನ್ಕ್ರೀಸ್ ಆಕೋದ. ಯಾಕಂದ್ರೆ ಕಣ್ಣಿನ ಸೈಜ್ ಎಕ್ಸೆಲ್ ಲೆಂತ್ ಇನ್ಕ್ರೀಸ್ ಆದಂಗ ಮಯೋಪಿಯಾ ಇನ್ಕ್ರೀಸ್ ಆಕೋತ ಹೋಗ್ತದ.
6: ಈ ಸಮೀಪ ದೃಷ್ಟಿಗೆ ಇದ ಕಾರಣ ಅಂತ ಹೇಳಿಕ್ ಬರಂಗಿಲ್ಲ ಏನ್ ಡಾಕ್ಟರ್?
7: ಅಂದ್ರೆ ಕಣ್ಣಿನ ಡಯಾಮೀಟರ್ ಎಷ್ಟ್ ಅದ, ಲೆನ್ಸದ ಪವರ್ ಎಷ್ಟ್ ಅದ, ಕಣ್ಣಿನ ಕರೆಗುಡ್ಡಿದ ಏನ್ ಇರ್ತದ, ವಿಚ್ ಆರ್ ಡಿಟರ್ಮೈನ್ಡ್ ಬೈ ಜೀನ್ಸ್. ಹುಟ್ಟಿದಾಗ ಈ ಮಗುನ್ ಕಣ್ಣಿನ ಸೈಜ್ ಇಷ್ಟ ಆಗ್ಬೇಕು ಅಂತ ಬರ್ದಿರ್ತದ. ಸೊ ಆ

0: ರೀತಿ ಹುಡ್ತಾವ. ಮುಂದ ಸಾಮಾಜಿಕ ವಾತಾವರಣದ ಲೈಫ್ ಸ್ಟೈಲ್ ಏನಿರ್ತದ ಅದ್ರ ಮೇಲೆ ಮುಂದ ಅವು ಮಾಡಿಫೈ ಆಗೋ ಚಾನ್ಸ್ ಜಾಸ್ತಿ ಇರ್ತಾವ. ಈಗ ನೀವು ನೋಡಿರಿ, ತಾಯಿ ತಂದೆ ಇಬ್ಬರಿಗೂ ಸ್ವಲ್ಪ ದಪ್ಪ ಗ್ಲಾಸ್ ಇತ್ತು, ಮಯೋಪೇ ಇತ್ತು ಅಂದ್ರೆ ಅವ್ರ ಚಿಲ್ಡ್ರನ್ ಸುದಾ ಹಾಕ್ತಿರ್ತಾರೆ. ಸೊ ದಿಸ್ ಈಸ್ ಹೆರಿಡಿಟರಿ, ಅದಕ್ಕೆ ಏನ್ ಮಾಡ್ಲಿಕ್ಕೆ ಬರೋದಿಲ್ಲ. ಕೆಲವ್ರಿಗೆ ಹುಟ್ಟಿದಾಗ ನಂಬರ್ ಇರೋಂಗಿಲ್ಲ, 5-6 ವರ್ಷ ತನಕ ಏನು ಇರೋಂಗಿಲ್ಲ, ಮುಂದ ಅವ್ರ ಸ್ಕೂಲ್ ಹೋದಂಗ ಅವ್ರಿಗೆ ಸರ್ ಬೋರ್ಡ್ ಮೇಲೆ ಬರ್ದದ್ ಕಾಣೋದಿಲ್ಲ, ಬಾಜುಕಿನ ಕಾಣ್ತಿರ್ತದ, ಹಿಂಗಿರ್ತದ. ನೀವ್ ಹೇಳಿದಂಗ ಮೊದ್ಲ ಅವರು ಹೇಳಲಿಕ್ಕೆ ಹೆಸಿಟೇಟ್ ಮಾಡ್ತಿದ್ರು, ಬಟ್ ಈಗ ಅದು ಕಾಣೋದಿಲ್ಲ ಅಂತ ಗೊತ್ತಾದ್ಮೇಲೆ ಅವ್ರಿಗೆ ಅಭ್ಯಾಸಕ್ಕೆ ತೊಂದರೆ ಆಗ್ತದ ಅಂತ ಹೇಳಿ ಆಟೋಮೆಟಿಕಲಿ ಅವ್ರಿಗೆ ತೋರಿಸ್ತಾರ, ಅಂಡ್ ಟ್ರೀಟ್ಮೆಂಟ್ ಅರ್ಲಿ ಸ್ಟಾರ್ಟ್ ಆಗ್ತದ. ಮೊದ್ಲ ಈ ಮಯೋಪಿಯಾ ಏನಿತ್ತು ಅದಕ್ಕೆ ಚಶ್ಮಾ ಒಂದ್ ಬಿಟ್ರೆ ಬೇರೆ ಏನು ದಾರಿ ಇರ್ತಿರ್ಲಿಲ್ಲ. ನಾವ್ ಹೇಳ್ತೇವೆ ಯೂಶ್ವಲಿ 20-21 ವಯಸ್ಸಾಗೋ ತನಕ ದೇಹದ ಬೆಳವಣಿಗೆನು ಬಹಳ ಫಾಸ್ಟ್ ಇರ್ತದ, ಕಣ್ಣಿನ ಎನ್ಲಾರ್ಜ್ಮೆಂಟು ಬಹಳ ಇರ್ತದ. ಸೊ ಅಲ್ಲಿ ತನಕ ನಂಬರ್ ಜಾಸ್ತಿ ಆಗೋ ಚಾನ್ಸಸ್ ಇರ್ತಾವ. ಯೂಶ್ವಲಿ ಅದು ಸ್ಟೇಬಲ್ ಇರ್ತದ, ಯಾವ ಅದಾದ್ಮೇಲೂ ಮತ್ತೆ ಜಾಸ್ತಿ ಆಗ್ತಾವ ಪ್ರೋಗ್ರೆಸಿವ್ ಅಥವಾ ಮ್ಯಾಲಿಗ್ನೆಂಟ್ ಮಯೋಪಿಯಾ ಅಂತೇವಿ. ಅದು ರಿಯಲ್ ಡಿಸೀಸ್, ಅದು ಅದನ್ನು ಇಟ್ ಹ್ಯಾಸ್ ಟು ಬಿ ಟ್ಯಾಕಲ್ಡ್ ಸೆಪರೇಟ್ಲಿ. ಈಗ ಲೈಫ್ ಸ್ಟೈಲ್ ಅಂತಂದ್ರೆ ಯಾವ ವ್ಯಕ್ತಿ ದಿನನಿತ್ಯದ್ರೊಳಗೆ ಸಾಧಾರಣ 8 ತಾಸು ಬರೀ ಸಮೀಪಕ್ಕೆ ಇರ್ತಾನೆ, ಹೊರಗೆ ನೋಡಲಿಕ್ಕೆ ಅಂತ ಆಕ್ಟಿವಿಟೀಸ್ ಮಾಡೋದಿಲ್ಲ, ಅವನ ಕಣ್ಣು ಸಮೀಪದಷ್ಟು ನೋಡ್ಕೋತಾ ಹೋಗ್ತದ, ದೂರದ ನೋಡ್ಲಿಕ್ಕೆ ಟ್ರೈ ಮಾಡೋದನ್ನೇ ಇಲ್ಲ. ಇನ್ನು ಕೆಲವರಿಗೆ ಒಂದ್ ಕಣ್ಣು ಚಲೋ ಇರ್ತದ, ಇನ್ನೊಂದು ಮಯೋಪಿಕ್ ಇರ್ತದ, ಅವ್ರಿಗೆ ಇನ್ನೊಂದು ಕಣ್ಣು ಮುಚ್ಚಿ ನೋಡೋ ತನಕ ಇದು ಡಿಫೆಕ್ಟ್ ಇದ್ದದ್ದು ಗೊತ್ತದ ಆಗೋದಿಲ್ಲ.
1: ಮತ್ತೆ ಡಾಕ್ಟರ್, ಈಗ ಸಾಲಿ ಒಳಗೆ ಈ ತರದ ಕಣ್ಣಿನ ಪರೀಕ್ಷೆಗಳು ಕೂಡ ನಡೀತಾ ಇರ್ತಾವ, ಅವಾಗೂ ಕೆಲವೊಮ್ಮೆ ಗೊತ್ತಾಗ್ತದ?
0: ಹೌದು, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಈಗ ನಾವು MM ಜೋಶಿ ಅವರೇ ಸಾಧಾರಣ 8 ಡಿಸ್ಟ್ರಿಕ್ಟ್ ಅಲ್ಲಿ ನಾರ್ತ್ ಕರ್ನಾಟಕ ಒಳಗೆ ನಾವು ಪ್ರತಿ ವರ್ಷ ಸುಮಾರು 1-12 ವರ್ಷದಿಂದ ನಾವು ಸ್ಕೂಲ್ಸ್ ಸ್ಕ್ರೀನಿಂಗ್ ಮಾಡ್ತಾ ಇದ್ದೀವಿ. ಡಿಫೆಕ್ಟ್ ಕಂಡೇ ಕಾಣ್ತಾವ, ಅವನ್ನ ಕ್ಲೋಸ್ ಫಾಲೋ ಅಪ್ ಮಾಡಿ ಅವ್ರ ನಮ್ಮ ಸೆಂಟರ್ಗೆ ಕರೆದು ಅವರಿಗೆ ಸರಿಯಾಗಿ ಟ್ರೀಟ್ಮೆಂಟ್ ಮಾಡೋದ್ರಿಂದ ಎಷ್ಟೋ ಜನಕ್ಕೆ ದೃಷ್ಟಿ ಉಳಿಸ್ಲಿಕ್ಕೆ ಸಾಧ್ಯ ಆಗಿದೆ.
1: ಈಗ ತಂತ್ರಜ್ಞಾನ ಸಾಕಷ್ಟು ಮುಂದುವರೆದ, ಬೇರೆ ಬೇರೆ ತರಹದ ಲೆನ್ಸ್ಗಳನ್ನು ಕೂಡ ಕೊಡ್ತೀರಿ, ದಿನನಿತ್ಯ ಉಪಯೋಗಿಸುವಂತಹ ರಾತ್ರಿ ಮಲ್ಕೊಳ್ಳೋ ಮುಂದೆ ತೆಗೆದಿಡುವಂತಹ, ಆ ಎಲ್ಲದರ ಬಗ್ಗೆ ಒಂದಿಷ್ಟು ಮಾಹಿತಿ ಡಾಕ್ಟರ್.
0: ಈಗ ಸಮೀಪ ದೃಷ್ಟಿ ದೋಷ ಅಂತಂದ್ರ ಕಿರಣಗಳು ಸಮೀಪ ವಸ್ತುಗಳಿಂದ ಏನ್ ಕಣ್ಣಿನೊಳಗೆ ಬಿಡ್ತಾವ ಅವು ರೆಟಿನಾ ಅಥವಾ ದೃಷ್ಟಿನರದ ಮೇಲೆ ಫೋಕಸ್ ಆಗ್ತಿರ್ತಾವ, ದೂರದ ಕಿರಣಗಳು ಫೋಕಸ್ ಆಗ್ತಿರೋದಿಲ್ಲ. ಇದನ್ನ ಸಿಂಪ್ಲೆಸ್ಟ್ ಫಾರ್ಮ್ ಅಂತಂದ್ರ ಚಶ್ಮಾ, ಕನ್ನಡಕದಿಂದ ಗ್ಲಾಸ್ ಅಲ್ಲಿ ತಕ್ಕ ಕರೆಕ್ಟ್ ನಂಬರ್ ಕೊಟ್ರೆ ಫೋಕಸ್ ಮಾಡೋಂಗ್ ಕಾಣ್ಬಹುದು. ಇದು ಕನ್ನಡಕ ಬೇಡ ಅಂತಂದ್ರ ಅಥವಾ ಕೆಲವು ಇದ್ರೊಳಗೆ ಬಹಳ ದಪ್ಪ ಇರ್ತಾವ ನೋಡ್ಲಿಕ್ಕೆ ಅಸಹ್ಯ ಕಾಣಿಸ್ತಂದ್ರೆ ಫಾರ್ ಕಾಸ್ಮೆಟಿಕ್ ರೀಸನ್ಸ್ ನಾವು ಕಾಂಟ್ಯಾಕ್ಟ್ ಲೆನ್ಸ್ ಅಂತ ಹೇಳಿ ಕೊಡ್ತೇವೆ. ಕಾಂಟ್ಯಾಕ್ಟ್ ಲೆನ್ಸ್ ಅಂತಂದ್ರೆ ಅದು ಕಣ್ಣಿಗೆ ಕರೆಗುಡ್ಡಿ ಮೇಲೆ ಬೆಳಗ್ಗೆ ಇಟ್ಕೊಳ್ಳೋದು, ಸಾಯಂಕಾಲ ತೆಗೆದಿಡೋದು. ಅದರಲ್ಲೂ ಬೇರೆ ಬೇರೆ ಹಾರ್ಡ್ ಲೆನ್ಸ್ ಅಂತ ಇರ್ತಾವ, ಸಾಫ್ಟ್ ಲೆನ್ಸ್ ಅಂತ ಇರ್ತಾವ, ಟೋರಿಕ್ ಲೆನ್ಸ್ ಅಂತ ಇರ್ತಾವ, ಆಮೇಲೆ ಸೆಮಿ ಸಾಫ್ಟ್ ಲೆನ್ಸ್ ಇರ್ತಾವ. ಕೆಲವರಿಗೆ ಕಲರ್ ವಿಜನ್ ಪ್ರಾಬ್ಲಮ್ ಇರ್ತದ, ಅವ್ರಿಗೆ ಸುದಾ ಕಲರ್ ಎನ್ಹಾನ್ಸಿಂಗ್ ಲೆನ್ಸಸ್ ಬರ್ತಿರ್ತಾವ. ಆ ವ್ಯಕ್ತಿ ಅನುಕೂಲಕ್ಕೆ ಏನು ರಿಕ್ವೈರ್ಮೆಂಟ್ ಅದ, ಫಾರ್ ಎಕ್ಸಾಂಪಲ್ ಸ್ಪೋರ್ಟ್ಸ್ ಆಡೋವಾಗ ಸ್ಪೋರ್ಟ್ಸ್ ಗ್ರೌಂಡಿಗೆ ಹೋದಾಗ ಇಷ್ಟ ಬೇಕು. ಕೆಲವು ಲೆನ್ಸ್ ನೀವು ದಿವಸಕ್ಕೆ 6 ತಾಸು ಹಾಕೊಂಡ್ರೆ ನಡೀತಿರ್ತದೆ, ಅದಕ್ಕಿಂತ ಜಾಸ್ತಿ ಹಾಕೋದಿದ್ರೆ ಅದು ಬೇಡ ಅಂತ ಹೇಳ್ತೀವಿ, ಲೈಕ್ ಡೈಲಿ ವೇರ್ ಲೆನ್ಸಸ್. ಇನ್ನೊಂದು ಮಂತ್ಲಿ ಡಿಸ್ಪೋಸಬಲ್ ಲೆನ್ಸ್ ಅಂತೇವಿ, ಅದು ದಿವಸಕ್ಕೆ 8-10 ತಾಸು ತನಕ ಹಾಕೋಬಹುದು, ಟೋರಿಕ್ ಲೆನ್ಸ್ ಅಂತ ಸಿಗ್ತಾವ. ಕೆಲವರು ಪಾರ್ಟಿಗೆ ಹೋದಾಗ ಕಣ್ಣು ಚಂದ ಕಾಣಲಿ ಅಂತ ಹೇಳಿ ಬೆಕ್ಕಿನ ಕಣ್ಣು ಕಲರ್ ಚೇಂಜಿಂಗ್ ಲೆನ್ಸಸ್ ಯೂಸ್ ಮಾಡ್ತಾರೆ.
1: ಸೌಂದರ್ಯ ಓಕೆ ದಟ್ ಈಸ್ ಕರೆಕ್ಟ್ ಎಕ್ಸಾಕ್ಟ್ ವರ್ಡ್.
0: ಇನ್ನು ಕೆಲವು ಪ್ರೊಸೆಟಿಕ್ ಕಾಂಟ್ಯಾಕ್ಟ್ ಲೆನ್ಸ್ ಅಂತ ಇರ್ತಾವ. ಕರೆಗುಡ್ಡಿಗೆ ಏನೋ ಗಾಯ ಆಗಿ ಅಥವಾ ಹೂ ಕುದ್ದದ ಅಂತ ಹೇಳ್ತಿರ್ತೇವೆ ನಾವು, ವೈಟ್ ಆಗಿರ್ತದೆ, ನೋಡ್ಲಿಕ್ಕೆ ಅಸಹ್ಯ ಕಾಣ್ತಿರ್ತದೆ. ಎಷ್ಟೋ ಜನ ಅವರು ಅದ ಡಿಪ್ರೆಷನ್ ಆಗಿರ್ತಾರ ಅಥವಾ ಇಂಟ್ರೋವರ್ಡ್ಸ್ ಆಗ್ತಿರ್ತಾರೆ, ಅಂಥವ್ರಿಗೆ ಸಿಂಪಲ್ ಪ್ರೊಸೆಟಿಕ್ ಕಾಂಟ್ಯಾಕ್ಟ್ ಲೆನ್ಸ್ ಅದನ್ನು ಮುಂಜಾನೆ ಹಾಕಿ ರಾತ್ರಿ ತೆಗೆಯೋದನ್ನ ಅದನ್ನ ಕೊಟ್ರೆ ಎಕ್ಸಾಕ್ಟ್ಲಿ ಲೈಕ್ ಅದರ್ ಐ ಅಟ್ ಲೀಸ್ಟ್ ಕಾಣಿಸ್ತಿರ್ತದ. ಈ ರೀತಿ ಲೆನ್ಸಸ್ಸು ಬಂದಾವ. ಈಗ ಕಾಂಟ್ಯಾಕ್ಟ್ ಲೆನ್ಸ್ ಬಿಟ್ಟು ಮುಂದೆ ಯಾವಾಗ ಕಣ್ಣಿನ ಡೆವಲಪ್ಮೆಂಟ್ 20-21 ವರ್ಷ ಮುಗೀತದ, ಮುಂದೆ ಅದಕ್ಕೆ ಟ್ರೀಟ್ಮೆಂಟ್ ಅಂದ್ರೆ ಲ್ಯಾಸಿಕ್ ಅಂತ ಸಿಲ್ಕ್ ಅಂತ ಹೇಳಿದ್ರೆ ಲೇಸರ್ ಬೇಸ್ಡ್ ರಿಫ್ರಾಕ್ಟಿವ್ ಪ್ರೊಸೀಜರ್ಸ್. ಆಕ್ಚುಲಿ ಅದು ಆಪರೇಷನ್ ಅನ್ನೋಕ್ಕಿಂತನೂ ಪ್ರೊಸೀಜರ್ ಅಂತ ಹೇಳ್ತೇವೆ, ಯಾಕಂದ್ರೆ ಅದ್ರೊಳಗೆ ನಾವು ಕೈಲಿ ಏನು ಕಟ್ ಮಾಡಂಗೇ ಇಲ್ಲ. ಅವನ ಕರೆಗುಡ್ಡಿ ಥಿಕ್ನೆಸ್ ಎಷ್ಟದ, ಅವ್ರ ಪವರ್ ಎಷ್ಟದ, ಎಷ್ಟು ಕರೆಕ್ಟ್ ಮಾಡಬೇಕು ಅದನ್ನ ಕಂಪ್ಯೂಟರ್ಗೆ ಫೀಡ್ ಮಾಡಿಬಿಟ್ರೆ ಅದ ರೇಸ್ ಬಿಟ್ಟು ವಿದಿನ್ 3 ನಿಮಿಷದೊಳಗೆ ಆ ನಂಬರ್ ಅಪ್ ಟು -6-7 ಇದ್ದನ್ನ ಜೀರೋ ಮಾಡಲಿಕ್ಕೆ ಸಾಧ್ಯ ಇರ್ತದೆ. ಇದನ್ನು ಎಲ್ಲರಿಗೂ ಅಂತಿಲ್ಲ, ಕೇಸ್ ಸೆಲೆಕ್ಷನ್ ಈಸ್ ವೆರಿ ಇಂಪಾರ್ಟೆಂಟ್. ಅದು ಕಾರ್ನಿಯಲ್ ಥಿಕ್ನೆಸ್ ಇಷ್ಟ ಇರಬೇಕು, 1 ವರ್ಷ ಮಿನಿಮಮ್ ಅಂದ್ರೆ ಸ್ಟೇಬಲ್ ಆಗಿರಬೇಕು, ಅಂಡ್ ವಯಸ್ಸು ಮಿನಿಮಮ್ ಇಷ್ಟ ಇರಬೇಕು, ಅವೆಲ್ಲ ನೋಡ್ಕೊಂಡು ಮಾಡಿದ್ರೆ ಆಲ್ಮೋಸ್ಟ್ 100% ಸಕ್ಸಸ್ ಇರ್ತದೆ. ವೆರಿ ಸೇಫ್ ಪ್ರೊಸೀಜರ್.
1: ಇದಕ್ಕೆ ಲಾಸಿಕ್ ಲೇಸರ್ ಟ್ರೀಟ್ಮೆಂಟ್ ಅಂತಿರಲ್ಲ, ಇದು ಒಂದ್ಸಲ ಈ ಲಾಸಿಕ್ ಲೇಸರ್ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಮತ್ತೆ ದೃಷ್ಟಿ ದೋಷ ಆಗುವಂತಹ ಸಂದರ್ಭ ಇರ್ತದೇನು ಡಾಕ್ಟರ್?
0: ಸಿ, ಈಗ ಲಾಸಿಕ್ ಲೇಸರ್ ನೊಳಗ ನಾವು ಕರೆಗುಡ್ಡಿ ಕರ್ವೇಚರ್ ಚೇಂಜ್ ಮಾಡ್ತೇವೆ, ಹೊರಗಿನ ಬೆಳಕಿನ ರೇಸ್ ರೆಟಿನಾ ಮೇಲೆ ಬೀಳೋ ಮಾಡ್ತೇವೆ ಅದೆಲ್ಲ ಚಲೋ ಇರ್ತದೆ. ಬಟ್ ಹೈ ಮಯೋಪಿಯಾ ಬಹಳ ದಪ್ಪ ಮೈನಸ್ ನಂಬರ್ ಇದ್ದವ್ರಿಗೆ ಅವ್ರಿಗೆ ರೆಟಿನಾ ಬೇಸಿಕಲಿನ ವೀಕ್ ಇರ್ತದೆ.

0: ಸೊ ಅವ್ರಿಗೆ ಲ್ಯಾಸಿಕ್ ಮಾಡಿದ್ರು ಮಾಡದೇ ಇದ್ರು ರೆಟಿನಾ ವೀಕ್ ಆದಂಗೆ ಏನು ಕಡಿಮೆ ಆಗ್ಬೋದು, ದಟ್ ಈಸ್ ನಾಟ್ ಇನ್ ಅವರ್ ಹ್ಯಾಂಡ್ಸ್. ಬಟ್ ಹಂಗೇನಾರ ನಾವು ಮೊದಲು ಯಾವಾಗ ಕೂಲಂಕಷವಾಗಿ ಪ್ರೀ ಆಪರೇಟಿವ್ ಎಕ್ಸಾಮ್ ಮಾಡ್ತೇವೆ, ರೆಟಿನಾ ಚಲೋ ಇದ್ರೆ ಅಷ್ಟೇ ನಾವು ಇದು ಮಾಡ್ತೇವೆ ಹೊರತು, ಬಟ್ ವೀಕ್ ಅದ ಅಂತ ಗೊತ್ತಾತಂದ್ರೆ ನಾವು ಸ್ಟ್ರೇಟ್ವೇ ಹೇಳ್ತೇವೆ ನಿಮ್ಮ ರೆಟಿನಾ ವೀಕ್ ಅದ, ನಿಮ್ಗೆ ಇದು ಸೆಟ್ ಆಗೋದಿಲ್ಲ, ಇದು ಮಾಡಿಸ್ಕೋಬೇಡ್ರಿ.
1: ಅದಕ್ಕೆ ನೀವು ಲಾಸಿಕ್ ಲೇಸರ್ ಟ್ರೀಟ್ಮೆಂಟ್ ತಗೋಬೇಕು ಅಂತಂದ್ರೆ ಮೊದಲು ಹೋಗಿ ತಪಾಸಣೆ ಮಾಡಿಸ್ಕೋಬೇಕಾಗ್ತದೆ, ಇಂಥವ್ರಿಗೆ ಮಾಡ್ಲಿಕ್ಕೆ ಸಾಧ್ಯದ ಅಂತ ನೀವು ಹೇಳ್ತೀರಿ.
0: ಎಸ್.
1: ಆಮೇಲೆ ವಯಸ್ಸಿನ ಮಿತಿ ಕೂಡ ಅದಲ್ಲ ಡಾಕ್ಟರ್ ಅದಕ್ಕೆ?
0: ವಯಸ್ಸಿನ ಮಿತಿ ಅಂದ್ರೆ ಈಗ ಸದ್ಯಕ್ಕೆ ಫಾರ್ ಎಕ್ಸಾಂಪಲ್ ದೂರದೃಷ್ಟಿಯಿಂದ ಜೀರೋ ಮಾಡ್ಲಿಕ್ಕೆ ಬರ್ತದೆ. ಯೂಶ್ವಲಿ 21 22 ಮಾಡಿಸಿದ್ರೆ 43 44 45 ತನಕ ಅದರಲ್ಲೇನ ದೂರ ಹತ್ರ ಎಲ್ಲ ಕಾಣ್ತಿರ್ತದೆ. ಬಟ್ 44 45 ಬಂದ್ಲೆ ದೇವ್ರ ಕೊಟ್ಟದ ಲೆನ್ಸ್ ಏನಿರ್ತದೆ ಅದರ ಫ್ಲೆಕ್ಸಿಬಿಲಿಟಿ ಕಡಿಮೆ ಆದಂಗೆ ಪ್ರೆಸ್ ಬಿಒಪಿ ಅಂತೇವೆ. 40 ವರ್ಷ ಆದ್ಮೇಲೆ ಕೆಲವರಿಗೆ ನಂಬರ್ ಇರ್ಲಾರ್ದವ್ರಿಗೂ ಸಮೀಪದ್ದು ಸಣ್ಣ ಅಕ್ಷರ ನೋಡ್ಲಿಕ್ಕೆ ಬೇಕಾಗ್ತದೆ, ಆ ರೀತಿ ಅವ್ರಿಗೂ ಬರ್ತದೆ. ಮುಂದೆ 50 60 ಆದ್ಮೇಲೆ ಪರಿ ಬರ್ತಾವ, ಕ್ಯಾಟ್ರಾಕ್ಟ್ ಬರ್ತದೆ, ಅದನ್ನು ಅವ್ರಿಗೆ ಆಗ್ತದೆ. ಈಗ ಡ್ಯೂರಿಂಗ್ ಫ್ರೂಟ್ಫುಲ್ ಇಯರ್ಸ್ ಅಂದ್ರೇನು, 20 21 22 42 45 ತನಕ ಚಶ್ಮಾ ಇಲ್ದನ ದೂರದೃಷ್ಟಿ ಸಮೀಪ ದೃಷ್ಟಿ ಎರಡೂ ಕಾಣ್ತಾವ ಲ್ಯಾಸಿಕ್ ಮಾಡಿದ್ರೆ. ಮುಂದೆ ವಯಸ್ಸಿನ ಪ್ರಕಾರ ಎಲ್ಲರಿಗೂ ಏನಾಗ್ತಿರ್ತದ ಅದೇ ರೀತಿ ಚೇಂಜಸ್ ಆಗ್ತಾವ. ಲ್ಯಾಸಿಕ್ ಮಾಡಿದ್ರು ಅದೇ ಆಗ್ತಿರ್ತದ, ಮಾಡದಿದ್ರು ಅದೇ ಆಗ್ತಿರ್ತದೆ.
1: ಇದರಿಂದ ಏನಾದ್ರು ದುಷ್ಪರಿಣಾಮಗಳು ಉಂಟಾಗಬಹುದಾ? ಒಂದಿಷ್ಟು ತಪ್ಪು ತಿಳುವಳಿಕೆಗಳು ಇರ್ತಾವ ನಮ್ಮ ಕಡೆ, ಅದನ್ನ ಮಾಡಿಸ್ಬಿಟ್ರೆ ಏನು ದುಷ್ಪರಿಣಾಮ ಆಗ್ತದೋ ಕಣ್ಣಿನ ಮೇಲೆ ಅನ್ನುವಂಥ.
0: ಈಗ ಹಿಂಗಿರ್ತದಲ್ಲ, ಲ್ಯಾಸಿಕ್ ಮಾಡ್ಬೇಕಾದ್ರೆ ಕೇಸ್ ಸೆಲೆಕ್ಷನ್ ಈಸ್ ವೆರಿ ಇಂಪಾರ್ಟೆಂಟ್. ನಾನು ಹೇಳಿದ್ನಲ್ಲ,
1: ವೈಯಕ್ತಿಕವಾಗಿ ನೀವು ಅವ್ರವ್ರ
0: ಯಾರಿಗೆ ಲ್ಯಾಸಿಕ್ ಮಾಡಿದ್ರೆ ತೊಂದರೆ ಆಗುದಿಲ್ಲ ಅಂತ ಅನಿಸ್ತದ ಅವ್ರಿಗೆ ಅಷ್ಟೇ ಲ್ಯಾಸಿಕ್ ಮಾಡ್ತೇವೆ. ಬೇರೆ ಕಾರ್ನಿಂದ ಪ್ರಾಬ್ಲಮ್ ಇತ್ತು, ನರ್ವ್ ಪ್ರಾಬ್ಲಮ್ ಇತ್ತು, ಅಥವಾ ಮತ್ತೇನಾರು ಇತ್ತಂದ್ರೆ ನಾವು ಅವ್ರಿಗೆ ಲ್ಯಾಸಿಕ್ ನಿಮ್ಗೆ ಅನುಕೂಲ ಇಲ್ಲ ಅಂತಾನೆ ಹೇಳ್ಬಿಡ್ತೀವಿ. ಬಟ್ ಯಾರಿಗೆ ಸೆಲೆಕ್ಟ್ ಮಾಡಿರ್ತೀವಿ ಅವ್ರದ್ದು ಆಲ್ಮೋಸ್ಟ್ 100% 99.99% ಏನೂ ಆಗುದನ್ನ ಇಲ್ಲ, ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬರ್ತದೆ, ವೆರಿ ಸೇಫ್. ಫಾರ್ ಎಕ್ಸಾಂಪಲ್ ಸ್ಪೋರ್ಟ್ಸ್ ಮನ್ ಅನ್ರಿ, ಅವಂಗ ಚಶ್ಮಾ ಹಾಕಿದ್ರೆ ಹಾಕಿ ಫುಟ್ಬಾಲ್ ಆಡ್ಲಿಕ್ಕೆ ಬರಂಗಿಲ್ಲ, ಅಥವಾ ಸ್ಟೇಜ್ ಮೇಲೆ ಆಕ್ಟ್ರೆಸ್ ಇರ್ತಾಳ, ಅಥವಾ ಏರ್ ಹೋಸ್ಟೆಸ್ ಇರ್ತಾಳ, ಅಥವಾ ಪೀಪಲ್ ಹೂ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಪಬ್ಲಿಕ್, ನ್ಯೂಸ್ ರೀಡರ್ ಇರ್ತಾರ, ಸೊ ಇವ್ರಿಗೆಲ್ಲ ಚಶ್ಮಾನೂ ಆಗುದಿಲ್ಲ. ಎಷ್ಟೋ ಮಂದಿಗೆ ಕಾಂಟ್ಯಾಕ್ಟ್ ಲೆನ್ಸ್ ಇಂಟಾಲರೆನ್ಸ್ ಅಂತೇವಿ, ಆ ಲೆನ್ಸ್ ಹಾಕೊಳ್ಳಿಕ್ ಆಗುದಿಲ್ಲ, ರಿಟೈನ್ ಮಾಡ್ಲಿಕ್ಕೆ ಅಥವಾ ಕೆಮಿಕಲ್ ಇರಿಟೇಷನ್ ಇರ್ತದೆ,
1: ಸ್ವಲ್ಪ ಧೂಳ ಬಿದ್ದಾಗ ಕೂಡ ಬಹಳ ತೊಂದರೆ ಆಗ್ತದೆ ಡಾಕ್ಟರ್ ಅದರಿಂದ ಲೆನ್ಸ್ ಹಾಕೊಂಡಾಗ.
0: ಹೌದೌದು,
1: ಒಂಚೂರು ಅವೆಲ್ಲ ತೊಂದರೆಗಳು ಇರ್ತಾವ.
0: ಹಾ, ಸೊ ಲ್ಯಾಸಿಕ್ ಮಾಡೋದ್ರಿಂದ ಇವೆಲ್ಲದನ್ನೂ ಹೋಗ್ತದೆ, ಡಿಪೆಂಡೆನ್ಸಿ ಇರಂಗಿಲ್ಲ, ಅದರಿಂದ ಟೋಟಲಿ ಇಂಡಿಪೆಂಡೆನ್ಸ್ ಸಿಗ್ತದೆ.
1: ಡಾಕ್ಟರ್, ಈಗ ಒಂದು ಬಹಳ ಮುಖ್ಯವಾದ ವಿಷಯ, ಈ ಸಮೀಪ ದೃಷ್ಟಿ ಅನ್ನೋ ದೋಷದ ಬಗ್ಗೆ ಮಾತಾಡುವಾಗ, ಇವತ್ತ ಹುಟ್ಟಿದ ಕೂಸಿನಿಂದ ಹಿಡಿದು ಹಿರಿಯರವರೆಗೆ ಎಲ್ಲರ ಕೈಯಾಗಿ ಮೊಬೈಲ್ ಮತ್ತ ಲ್ಯಾಪ್ಟಾಪ್ಗಳು, ಹಿಂಗಾಗಿ ಈ ಸ್ಕ್ರೀನ್ ಟೈಮ್ ಅನ್ನೋದು ಬಹಳ ಮಹತ್ವ ಆಗ್ತದಲ್ಲ ಡಾಕ್ಟರ್, ಇದ್ರ ಬಗ್ಗೆ ನೀವೇನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ?
0: ಯೂಶ್ವಲಿ ಇದೆಲ್ಲ ಈಗ ಗ್ಲೋಬಲ್ ಟ್ರೆಂಡ್, ಈ ಮಯೋಪಿಯಾ ಈಸ್ ಇನ್ಕ್ರೀಸಿಂಗ್ ಆಲ್ ಓವರ್ ದ ವರ್ಲ್ಡ್. ಯಾವಾಗ ಕೊರೋನಾ ಬಂತು ಆವಾಗಿಂದ ಬಹಳ ಮಂದಿದು ಈವನ್ ಸ್ಕೂಲ್ ನಾಗ ಸುಧಾ ಎಜುಕೇಶನ್ ಅದು ಇದು ಎಲ್ಲ ಮೊಬೈಲ್ ನೊಳಗೆ ಕಳಿಸ್ಲಿಕ್ಕೆ ಹತ್ರು,
1: ಸೊ
0: ಆನ್ಲೈನ್ ಆವಾಗಿಂದ ಇದು ಟ್ರೆಂಡ್ ಬಹಳ ಸಡನ್ ಆಗಿ ಇನ್ಕ್ರೀಸ್ ಆಗ್ಲಿಕ್ಕೆ ಹತ್ತದ. ಎಷ್ಟು ನಿಮ್ ಕಣ್ಣು ಬರೇ ಸಮೀಪದ ನೋಡ್ಕೋತ ಹೋಗ್ತಾವ, ಸ್ಪೆಷಲಿ ಬೆಳವಣಿಗೆ ವಯಸ್ಸಿನೊಳಗೆ, ಸೊ ಆ ಕಣ್ಣು ದೂರದ್ ನೋಡ್ಲಿಕ್ಕೆ ಪ್ರಯತ್ನ ಮಾಡೋದಿಲ್ಲ. ಹಿಂಗಾಗಿ ಯಾವುದು ಮೊಬೈಲ್ ಯೂಸ್ಲೇ ಮಾಡದೇ ಇದ್ರೆ 10 ವರ್ಷದೊಳಗೆ ಇನ್ಕ್ರೀಸ್ ಆಗ್ತಿತ್ತು, ಸಪೋಸ್ -1 ಇದ್ದದ 5 ಆಗ್ತಿತ್ತಂದ, ಈ ಮೊಬೈಲ್ ಯೂಸ್ ಮಾಡೋದ್ರಿಂದ 1 ಇದ್ದದ ವಿದಿನ್ 3 ಇಯರ್ಸ್ 5 ಆಗ್ಬಿಡ್ತದೆ. ಸೊ ಅದಕ್ಕೆ ನಿಮ್ ಕಣ್ಣಿಗೂ ಮೊಬೈಲ್ ಅಂದ್ರೆ ಒಂದು ಕಾನ್ಸಂಟ್ರೇಷನ್ ಅಟ್ ದ ನಿಯರ್ ವರ್ಕ್, ಎರಡನೇದು ಅದು LED ಇರ್ತದೆ ಲೈಟ್, ಅವೆರಡರಿಂದ ಕಣ್ಣಿಗೆ ತೊಂದರೆ ಆಗ್ತಿರ್ತದೆ. ಈಗ ಜಪಾನ್ ಒಳಗ ಅವೆಲ್ಲ ಎಕ್ಸ್ಪೆರಿಮೆಂಟ್ ಮಾಡ್ಯಾರ, ಅಲ್ಲಿ ಕಂಪಲ್ಸರಿಲಿ ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್ಗೆ ದಿವಸಕ್ಕೆ 2 ತಾಸ್ ಔಟ್ಡೋರ್ ಆಕ್ಟಿವಿಟೀಸ್ ಕಂಪಲ್ಸರಿ, ದಿಸ್ ಈಸ್ ಪಾರ್ಟ್ ಆಫ್ ದೇರ್ ರೆಗ್ಯುಲರ್ ಕರಿಕ್ಯುಲಮ್. ಆಮೇಲೆ ಮೊದಲು ಚಶ್ಮಾ ಇದ್ದವ್ರಿಗೆ ಅವ್ರಿಗೆ ಬರೇ ಮೈನಸ್ ಇನ್ಕ್ರೀಸ್ ಆಕೋತ್ ಹೋದಂಗೆ ನಂಬರ್ ಚೇಂಜ್ ಮಾಡ್ತಿದ್ವಿ, ಬಟ್ ಈಗ ಮೆಡಿಕೇಶನ್ಸ್ನು ಬಂದಾವ ಲೈಕ್ ಅಟ್ರೋಪೈನ್ 0.01%. ಸೊ ಅದೇನ್ ಮಾಡ್ತದೆ, ಪ್ರೋಗ್ರೆಷನ್ ಆಫ್ ಮಯೋಪಿಯನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಅದ,
1: ಹತೋಟಿ ಒಳಗೆ ಇಡ್ತದೆ, ನಂಬರ್ ಜಾಸ್ತಿ ಆಗ್ಲಾರ್ದಂಗ ನೋಡ್ಕೋತದೆ.
0: ಎಸ್. ಆಮೇಲೆ ಹೊಸ ರೀತಿ ಕನ್ನಡಕಗಳು ಬಂದಾವ, ಪೆರಿಫರಲ್ ಡಿ ಫೋಕಸಿಂಗ್ ಲೆನ್ಸ್ ಅಂತ ಹೇಳಿ, ಬಟ್ ಅದು ಒಂದೆರಡು ದಿವಸಾಗ ಆಗುದಿಲ್ಲ, ಸಾಧಾರಣ 16 18 ವರ್ಷದ ವರ್ಗನು ಅದು ಆ ಪರ್ಟಿಕ್ಯುಲರ್ ಸ್ಪೆಕ್ಟಕಲ್ಸ್ ಅಥವಾ ಇದು ಐಟ್ರೋಪಿನ್ ಡ್ರಾಪ್ಸ್ ಯೂಸ್ ಮಾಡ್ಬೇಕಾಗ್ತದೆ. ಎಷ್ಟು ಜಾಸ್ತಿ ಆಗ್ತಿತ್ತು ಅದನ್ನ ಕಡಿಮೆ ಮಾಡಬಹುದು, ಆದ್ರೆ ನಿಲ್ಲಿಸ್ಲಿಕ್ಕೆ ಆಗ್ತದ ಅಂತಿಲ್ಲ, ಯಾಕಂದ್ರೆ ಬಿಲ್ಟ್ ಇನ್ ಮೆಕ್ಯಾನಿಸಮ್ DNA ಒಳಗೆ ಬರ್ದಿರ್ತದೆ, 2021 ತನಕ ಹಾಗೆ ಆಗ್ತಿರ್ತದೆ, ಬಟ್ ಅದನ್ನ ಅಟ್ಲೀಸ್ಟ್ 50% ನಾವು ಅದನ್ನ ರಿಡ್ಯೂಸ್ ಮಾಡ್ಲಿಕ್ಕೆ ಬರ್ತದೆ.
1: ಎರಡೇ ಸಾಲಿನೊಳಗೆ ನಮ್ಮ ಎಲ್ಲ ಶ್ರೋತೃಗಳಿಗೆ ಈ ಮಯೋಪಿಯಾದ ಬಗ್ಗೆ ಏನ್ ಹೇಳಿಕ್ ಇಷ್ಟಪಡ್ತೀರಿ, ಜೊತೆಗೆ ಆ ಸ್ಕ್ರೀನ್ ಟೈಮ್ ಬಗ್ಗೆ ಡಾಕ್ಟರ್?
0: ಮಯೋಪಿಯಾ ಈಗ ಜಗತ್ನೊಳಗ ಅದರದ್ದು ಬಹಳ ಇನ್ಕ್ರೀಸ್ ಆಗ್ಲಿಕ್ಕೆ ಹತ್ತದ, ಅದ್ ಕಟ್ ಡೌನ್ ಮಾಡೋದಿದ್ರ ಎಳೆ ವಯಸ್ಸಿನಲ್ಲೇ ಮಾಡಬೇಕು. ಸ್ಕ್ರೀನ್ ಟೈಮ್ ಎಷ್ಟು ಕಡಿಮೆ ಆಗ್ತದ ಅಷ್ಟು ಚಲೋ. ನಾವು ಹೇಳ್ತಿರಿ ಸ್ಟೂಡೆಂಟ್ಗೆ, ನಿಮ್ಗೆ ಅಭ್ಯಾಸದ್ದೇನದ ಅಷ್ಟೇ ಮಾಡ್ರಿ, ಸೋಷಿಯಲ್ ಮೀಡಿಯಾ ಅವನ್ನೆಲ್ಲ

0: ಬಿಟ್ಬಿಡ್ರಿ, ಅದ್ರ ಬದಲೆ ಹೊರಗೆ ಹೋಗಿ ಆಟ ಆಡ್ರಿ. ಸೂರ್ಯನ ಕಿರಣಕ್ಕೆ ನೀವು ಎಕ್ಸ್ಪೋಸ್ ಆಗೋದು ಅಷ್ಟೇ ಇಂಪಾರ್ಟೆಂಟ್ ಇರ್ತದೆ. ಅದೇ ರೀತಿ ವಿಟಾಮಿನ್ ಸಪ್ಲಿಮೆಂಟ್ಸ್, ವಿಟಾಮಿನ್ ಎ ಇದ್ದದ್ದು, ಹಸಿರು ಸೊಪ್ಪು, ಮೊಳಕೆ ಕಾಳು, ಗಜ್ಜರಿ ತಿನ್ರಿ, ಜಂಕ್ ಫುಡ್ ಎಲ್ಲ ಬಿಟ್ಬಿಡ್ರಿ. ಸೊ ಇದರಿಂದ ನಿಮ್ ಕಣ್ಣಿನ ದೃಷ್ಟಿ ಉಳಿತದೆ, ಯಾಕಂದ್ರೆ ಒಮ್ಮೆ ಇನ್ಕ್ರೀಸ್ ಆತಂದ್ರೆ ಅದನ್ನ ರಿವರ್ಸ್ ಮಾಡ್ಲಿಕ್ಕೆ ಬರೋದಿಲ್ಲ. ಆಮೇಲೆ ಅದು ಮಯೋಪಿಯ ಜಾಸ್ತಿ ಆದಂಗ ಹಿಂದೆ ರೆಟಿನಾ ದೃಷ್ಟಿ ನರ ಏನಿರ್ತದ ಅದನ್ನು ವೀಕ್ ಹಾಕೋತ ಹೋಗ್ತದೆ. -3 ಇದ್ದವ್ರಿಗೆ ಎಷ್ಟು ಇರ್ತದ, -6 ಇದ್ದ ಅದಕ್ಕಿಂತ ವೀಕ್ ಇರ್ತದೆ, -10 ಇದ್ದ ಬಹಳಗೆ ವೀಕ್ ಇರ್ತದೆ. ದಿಸ್ ಈಸ್ ದ ಟೈಮ್ ಯಂಗ್ಸ್ಟರ್ಸ್, ಈಗ ಇವರೇ ಮುಂದಿನ ನಮ್ಮ ದೇಶದ ಭವಿಷ್ಯದ ರೂವಾರಿಗಳು. ಸೊ ಈಗ ಕಂಟ್ರೋಲ್ ನಾಗ್ ಬರಬೇಕು. ಪೇರೆಂಟ್ಸ್ ಬಹಳ ಸ್ಟ್ರಿಕ್ಟ್ ಇರಬೇಕು. ಮಗ ಅಳ್ತಾನ, ಮೊಬೈಲ್ ಕೊಟ್ರೆ ಇಷ್ಟ ಊಟ ಮಾಡ್ತಾನ, ಇಲ್ಲಿದ್ರೆ ಮಾಡೋದಿಲ್ಲ ಅಂತ ಅವರು ಇಮೋಷನಲ್ ಬ್ಲಾಕ್ ಮೇಲ್ ಮಾಡ್ತಾರೆ. ಬಟ್ ಅವನ್ ಫ್ಯೂಚರ್ ಸಲುವಾಗಿ ನೀವು ಸ್ಟ್ರಿಕ್ಟ್ ಆಗಬೇಕಾಗ್ತದೆ, ಅದನ್ನ ಕಂಟ್ರೋಲ್ ಮಾಡಲೇಬೇಕು.
1: ಮಯೋಪಿಯಾ ಅನ್ನೋದನ್ನ ಯಾವ ರೀತಿ ನಿಯಂತ್ರಣದೊಳಗೆ ಇಡಬಹುದು ಅನ್ನೋದನ್ನ ಬಹಳ ಸವಿಸ್ತಾರವಾಗಿ ತಿಳಿಸಿಕೊಟ್ರಿ. ಅದಕ್ಕಾಗಿ ಎಲ್ಲರ ಪರವಾಗಿ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಮಯೋಪಿಯಾ ಈ ಬಗ್ಗೆ ತಜ್ಞ ವೈದ್ಯರಾದ ಡಾಕ್ಟರ್ ಸಂಜೀವ್ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ.
3: ನಯನ ದೀಪ ಡಾಕ್ಟರ್ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಇದುವರೆಗೆ ಕೇಳಿದಿರಿ. ಪ್ರಸ್ತುತಿ ಮಾಯಾರಾಮನ್, ನೆರವು ನವೀನ್ ಮಹಾಲೆ.
1: ನಯನ ದೀಪ ಈ ಕಾರ್ಯಕ್ರಮದ ಪ್ರಾಯೋಜಕರು
4: ಡಾಕ್ಟರ್ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ಧಾರವಾಡ,
1: ಒಂದೇ ಸೂರಿನಡಿ ಅನುಭವಿ ನೇತ್ರ ತಜ್ಞರಿಂದ
4: ಕಣ್ಣಿಗೆ ಸಂಬಂಧಿಸಿದ ಎಲ್ಲಾ ತೊಂದರೆಗಳಿಗೆ ಪರಿಹಾರ ಒದಗಿಸುವ,
1: ಅತ್ಯಾಧುನಿಕ ಪರಿಕರಗಳ ಬಳಕೆಯಿಂದ ಯಶಸ್ವಿ ಚಿಕಿತ್ಸೆ ಒದಗಿಸುವ
4: ಡಾಕ್ಟರ್ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ,
1: ಸೋಮೇಶ್ವರ ಹೈಟ್ಸ್, ಹಳೆ ಡಿಎಸ್ಪಿ ಸರ್ಕಲ್,
4: ಹಳಿಯಾಳ ರಸ್ತೆ, ಧಾರವಾಡ.
1: 0836279111 2792222. ಮತ್ತೆ ಮುಂದಿನ ವಾರ ಇದೇ ವೇಳೆಗೆ ನಯನ ದೀಪ. ನಯನ ದೀಪ. ನಯನ ದೀಪ.
5: ಕೆಳಗರೆ ಗಮನಿಸಿ, ಇದೀಗ ಪ್ರಸಾರವಾದ ನಯನ ದೀಪ ಪ್ರಾಯೋಜಿತ ಕಾರ್ಯಕ್ರಮದ ಮರುಪ್ರಸಾರವನ್ನು ಇಂದು ರಾತ್ರಿ 9:15 ಕೇಳುವಿರಿ. ಆಕಾಶವಾಣಿ ಧಾರವಾಡ, ಈಗ ಸಮಯ 7:30:42.
1: ಶ್ರೀ ಜಗದ್ಗುರು ತೋಂಟದಾರ್ಯ ವಿದ್ಯಾಪೀಠದ ಧಾರವಾಡದ ಹಿರೇಮಲ್ಲೂರೀಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಈ ಸಾಲಿಗೆ ಪಿಯುಸಿ ವಿಜ್ಞಾನ ಹಾಗೂ ವಾಣಿಜ್ಯಕ್ಕಾಗಿ ಪ್ರವೇಶಗಳು ಪ್ರಾರಂಭ.
4: ಕಾಲೇಜಿನ ವಿಶೇಷತೆ, ಪಿಯು ಬೋರ್ಡ್ನಿಂದ ಎ ಗ್ರೇಡ್ ಪಡೆದಿದೆ.
1: ಪ್ರಥಮ ರ್ಯಾಂಕ್ ಪಡೆದ ವಿದ್ಯಾರ್ಥಿಗೆ 10 ಗ್ರಾಂ ಚಿನ್ನದ ಪದಕ.
4: ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 4 ಲಕ್ಷ ರೂಪಾಯಿ ಶಿಷ್ಯವೇತನ.
1: ಸುಸಜ್ಜಿತ ಗ್ರಂಥಾಲಯ, ಪ್ರಯೋಗಾಲಯಗಳು, ನುರಿತ ಅಧ್ಯಾಪಕರಿಂದ ಪರಿಣಾಮಕಾರಿ ಬೋಧನೆ.
4: ವಸತಿ ನಿಲಯದ ವ್ಯವಸ್ಥೆ, ಸಿಇಟಿ, ಜೆಡಬ್ಲ್ಯೂ, ನೀಟ್ ಮತ್ತು ಬಿಎಸ್ಸಿ ಅಗ್ರಿ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ.
1: ಹಿರೇಮಲ್ಲೂರು ಈಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಧಾರವಾಡ.
4: ಸಂಪರ್ಕಿಸಿ
1: 8277583580 8277583612.
6: ಮಗಳ ಮದುವೆಗೆ ಅಭಿನಂದನೆಗಳು ಚಿಕ್ಕಪ್ಪ.
7: ಬಾರಪ್ಪ,
6: ಒಂದ್ ಮಾತು ಹೇಳಿ ಚಿಕ್ಕಪ್ಪ. ಇಷ್ಟು ಚಂದದ ಮನೆ ಕಟ್ಟಿಸಿದ್ರಿ, ಮಗನನ್ನ ಓದಿಗಾಗಿ ವಿದೇಶ ಕಳಿಸಿದ್ರಿ, ಮತ್ತೆ ಮಗಳ ಅದ್ದೂರಿ ಮದುವೆ ಬಗ್ಗೆ ಊರೆಲ್ಲ ಹೇಳ್ತಿದೆ. ನಿಮ್ಗೆ ಆಗಾಗ ಎಲ್ಲಿಂದ ಲಾಟ್ರಿ ಬರುತ್ತೆ ಚಿಕ್ಕಪ್ಪ?
7: ನೋಡಪ್ಪ, RPLI ಯ ಗ್ರಾಮ ಸಂತೋಷ್ ಪಾಲಿಸಿನ ಲಾಟ್ರಿ ಅಂತಾನೆ ತಿಳ್ಕೊ. ಸರಿಯಾದ ಸಮಯದಲ್ಲಿ 3 ಪಾಲಿಸಿ ತಗೊಂಡೆ, ಮತ್ತೆ ನನಗೆ ಬೇಕಾದ ಹಾಗೆ ಮೆಚುರಿಟಿ ಅವಧಿ ನಿರ್ಧಾರ ಮಾಡದೆ ಅಗತ್ಯ ಬಿದ್ದಾಗ ಹಣಕ್ಕಾಗಿ ಅಲ್ಲಿ ಓಡೋ ಹಾಗೆ ಆಗಬಾರ್ದು ಅಂತ. RPLI ಯ ಗ್ರಾಮ ಸಂತೋಷ್ ಪಾಲಿಸಿ, ಲಾಭದ ವ್ಯವಹಾರ. ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ಅಂಚೆ ಕಚೇರಿಯನ್ನು ಇಂದೇ ಸಂಪರ್ಕಿಸಿ. ಭಾರತೀಯ ಅಂಚೆಯ ಜೀವ ವಿಮಾ ಪಾಲಿಸಿ.
8: ಮಾನನೀಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಜಿ ಕಾ ದೇಶ್ ಕೆ ಸಭಿ ಎಕ್ಸಾಮ್ ವಾರಿಯರ್ಸ್ ಕೆ ಲಿಯೇ ವಿಶೇಷ ಸಂದೇಶ.
9: ಪರೀಕ್ಷಾ ಏಕ ಐಸಾ ಅವಸರ ಹೈ ಔರ್ ಪರೀಕ್ಷಾ ಕೆ ಲಿಯೇ ಹೆಲ್ದಿ ಕಾಂಪಿಟಿಷನ್ ಕಿ ಭಾವನಾ ಹಮಾರಿ ತಯಾರಿ ಕೋ ಔರ್ ಬೆಹತರೀನ್ ಬನಾತಿ ಹೈ.
8: NCPCR ಆಯೋಜಿತ ಕರ್ ರಹಾ ಹೈ ಪರೀಕ್ಷಾ ಪರ್ವ್, ಜಿಸ್ಕೆ ಲೈವ್ ಸೆಷನ್ ಕೆ ದೌರಾನ್ ಆಪ್ ಪರೀಕ್ಷಾ ಸೆ ಸಂಬಂಧಿತ ಪ್ರಶ್ನ ಎಕ್ಸ್ಪರ್ಟ್ ಸೆ ಪೂಛ್ ಸಕ್ತೆ ಹೈ, ಜೋ ಕಿ 23 April ಸೆ 23 May ತಕ್ ಚಲೆಂಗೆ. ಅಧಿಕ ಜಾನ್ಕಾರಿ ಕೆ ಲಿಯೇ www.ncpcr.gov.in ಪರ್ ಲಾಗಿನ್ ಕರಿ.
10: ದಾವಣಗೆರೆಯ GM ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್, ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
5: ಶ್ರೋತೃಗಳೇ ಗಮನಿಸಿ, ಇಂದು ಬೆಳಗ್ಗೆ 9:30 ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಯೋಗ ವಿಹಾರ, ರಚನೆ ಜಗದೀಶ್ ಮೊಳಗಿ, ಪ್ರಸ್ತುತಿ ಶರಣಬಸವ ಚೋಳಿನ್. 9:45 ಕರೆಗೊಂದು ಗೀತೆ ನೇರ ಫೋನಿನ್ ಕಾರ್ಯಕ್ರಮ. 10 ಹಿರಿಯ ನಾಗರಿಕರಿಗಾಗಿ ಕಾರ್ಯಕ್ರಮ ಬಾಳಬುತ್ತಿ, ಹಿರಿಯ ಲೇಖಕಿ, ಗಾಯಕಿ, ನಿವೃತ್ತ ಶಿಕ್ಷಕಿ ಶ್ಯಾಮಲಾ ಕುಲಕರ್ಣಿ ಅವರೊಂದಿಗೆ ಮಾತುಕತೆ. ನಡೆಸಿಕೊಡುತ್ತಾರೆ ಮಂಜುಳಾ ಪುರಾಣಿಕ್. 10:30 ಗಿಳಿವಿಂಡು ಕಾರ್ಯಕ್ರಮದಲ್ಲಿ ನೂಲ್ವಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ.

12:05ಕ್ಕೆ ವನಿತಾ ವಿಹಾರ, ಶಿಕ್ಷಣ ಸಂಶೋಧನೆ ಹಾಗೂ ಸಮಾಜ ಸೇವೆಯ ಸಂಗಮ ಡಾಕ್ಟರ್ ಉಮಾ ಕೆ ರಾವ್ ಅವರೊಂದಿಗೆ ಸಂದರ್ಶನ. ಇವರೊಂದಿಗೆ ಆಶಾ. ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆಗಳು. 7:35ಕ್ಕೆ ಕನ್ನಡದಲ್ಲಿ ವಾರ್ತೆಗಳು, ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಆಕಾಶವಾಣಿ ಸಮಯ 7:34. ಮೊದಲಿಗೆ ಒಂದು ಪ್ರಕಟಣೆ, ನಂತರ ಕನ್ನಡದಲ್ಲಿ ರಾಷ್ಟೀಯ ವಾರ್ತೆಗಳು.
1: ಭಾರತೀಯರಾದ ನಮ್ಮಲ್ಲಿ ಈ ರಾಷ್ಟ್ರ ದೇವರಿಗೆ ಸಮಾನ,

0: 7:34 ಮೊದಲಿಗೆ ಒಂದು ಪ್ರಕಟಣೆ, ನಂತರ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.
1: ಭಾರತೀಯರಾದ ನಮ್ಮಲ್ಲಿ ಈ ರಾಷ್ಟ್ರ ದೇವರಿಗೆ ಸಮಾನ ಎಂಬ ಭಾವನೆ ಮೊದಲು ಬೆಳೆಯಬೇಕು. ರಾಷ್ಟ್ರ ದೇವೋಭವ ಎಂಬುದು ಜೀವನ ಧ್ಯೇಯವಾಗಿ ಬೆಳೆದರೆ ಉಳಿದೆಲ್ಲ ಸಮಸ್ಯೆಗಳು ತಮಗೆ ತಾವೇ ಅದೃಶ್ಯವಾಗುತ್ತವೆ. ರಾಷ್ಟ್ರ ಸೇವೆ ನಮ್ಮ ಜೀವನದ ಪರಮ ಮತ್ತು ನೈಜ ಸಾರ್ಥಕತೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು. ಪಶ್ಚಿಮ ಬಂಗಾಳದ ದಕ್ಷಿಣ 24 ಪರಗಣ ಜಿಲ್ಲೆಯ ಫಾಲ್ಟಾ ವಿಧಾನಸಭಾ ಕ್ಷೇತ್ರದ ಎಲ್ಲ 285 ಮತಗಟ್ಟೆಗಳಲ್ಲಿ ಇದೇ 21ರಂದು ಮರು ಮತದಾನ. ಕರ್ನಾಟಕದ ದೊಡ್ಡಬಳ್ಳಾಪುರದಲ್ಲಿ ಇಂದು ನೂತನ ಇಎಸ್ಐಸಿ ಆಸ್ಪತ್ರೆ ಉದ್ಘಾಟಿಸಲಿರುವ ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವೀಯ. ದೇಶಾದ್ಯಂತ ಇಂದು ಪದವಿ ಪೂರ್ವ ವೈದ್ಯಕೀಯ ಶಿಕ್ಷಣ ಪ್ರವೇಶಕ್ಕಾಗಿ ರಾಷ್ಟೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆ ನೀಟ್ ಯುಜಿ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಮುಂಬೈ ಇಂಡಿಯನ್ಸ್ ವಿರುದ್ಧ ಚೆನ್ನೈ ಸೂಪರ್ ಕಿಂಗ್ಸ್ಗೆ 8 ವಿಕೆಟ್ಗಳ ಜಯ. ವಾರ್ತೆಗಳ ವಿವರ. ಪಶ್ಚಿಮ ಬಂಗಾಳದ ದಕ್ಷಿಣ 24 ಪರಗಣ ಜಿಲ್ಲೆಯ ಫಾಲ್ಟಾ ವಿಧಾನಸಭಾ ಕ್ಷೇತ್ರದಲ್ಲಿ ಸಂಪೂರ್ಣ ಮತದಾನ ಪ್ರಕ್ರಿಯೆಯನ್ನು ರದ್ದುಗೊಳಿಸುವ ಕ್ರಮವನ್ನು ಚುನಾವಣಾ ಆಯೋಗ ತೆಗೆದುಕೊಂಡಿದೆ. ಸಹಾಯಕ ಮತಗಟ್ಟೆಗಳು ಸೇರಿದಂತೆ ಎಲ್ಲ 285 ಮತಗಟ್ಟೆಗಳಲ್ಲಿ ಈ ತಿಂಗಳ 21ರಂದು ಮರು ಮತದಾನ ನಡೆಯಲಿದೆ. ಮತಗಳ ಎಣಿಕೆ ಕಾರ್ಯ ಇದೇ 24ರಂದು ಜರುಗಲಿದೆ. ಏಪ್ರಿಲ್ 29ರಂದು ನಡೆದ ಮತದಾನದ ಸಮಯದಲ್ಲಿ ಗಂಭೀರ ಚುನಾವಣಾ ಅಪರಾಧಗಳು ಕಂಡುಬಂದ ಹಿನ್ನೆಲೆಯಲ್ಲಿ ವರದಿಗಳನ್ನು ಅನುಸರಿಸಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಆಯೋಗ ತಿಳಿಸಿದೆ. ಪಶ್ಚಿಮ ಬಂಗಾಳದ ದಕ್ಷಿಣ 24 ಪರಗಣ ಜಿಲ್ಲೆಯ 15 ಮತಗಟ್ಟೆಗಳಲ್ಲಿ ನಿನ್ನೆ ನಡೆದ ಮರು ಮತದಾನದಲ್ಲಿ ಸುಮಾರು ಶೇಕಡ 90ರಷ್ಟು ಮತದಾನ ದಾಖಲಾಗಿದೆ. ಮಗ್ರಾಹತ್ ಪಶ್ಚಿಮ ಕ್ಷೇತ್ರದ 11 ಮತ್ತು ಡೈಮಂಡ್ ಹಾರ್ಬರ್ ಕ್ಷೇತ್ರದ 4 ಮತಗಟ್ಟೆಗಳಲ್ಲಿ ನಡೆದ ಈ ಪ್ರಕ್ರಿಯೆಯು ಒಟ್ಟಾರೆಯಾಗಿ ಶಾಂತಿಯುತವಾಗಿ ಮುಕ್ತಾಯಗೊಂಡಿದೆ. ಚುನಾವಣಾ ವೀಕ್ಷಕರು ಮತ್ತು ರಿಟರ್ನಿಂಗ್ ಅಧಿಕಾರಿಗಳ ವರದಿಯ ಆಧಾರದ ಮೇಲೆ ಚುನಾವಣಾ ಆಯೋಗ ಈ ಮರು ಮತದಾನಕ್ಕೆ ಆದೇಶಿಸಿತ್ತು. ಈ ಮೊದಲು ಏಪ್ರಿಲ್ 29ರಂದು ನಡೆದ ಎರಡನೇ ಹಂತದ ಚುನಾವಣೆಯ ಸಂದರ್ಭದಲ್ಲಿ ಈ ಮತಗಟ್ಟೆಗಳಲ್ಲಿ ಅಕ್ರಮಗಳು ನಡೆದಿದ್ದವು. ಇದೇ ವೇಳೆ ಪಶ್ಚಿಮ ಬಂಗಾಳ ಸೇರಿದಂತೆ ಕೇರಳ, ತಮಿಳುನಾಡು, ಅಸ್ಸಾಂ ಮತ್ತು ಪುದುಚೇರಿ ಕೇಂದ್ರಾಡಳಿತ ಪ್ರದೇಶಗಳ ವಿಧಾನಸಭಾ ಚುನಾವಣೆಯ ಮತ ಎಣಿಕೆ ನಾಳೆ ನಡೆಯಲಿದೆ. ಅಸ್ಸಾಂನ 126, ಕೇರಳದ 140 ಮತ್ತು ಪುದುಚೇರಿಯ 30 ಸ್ಥಾನಗಳಿಗೆ ಏಪ್ರಿಲ್ 9ರಂದು ಮತದಾನ ನಡೆದಿತ್ತು. ಹಾಗೆಯೇ ತಮಿಳುನಾಡಿನ 234 ಕ್ಷೇತ್ರಗಳಿಗೆ ಮತ್ತು ಪಶ್ಚಿಮ ಬಂಗಾಳದ ಮೊದಲ ಹಂತದ 152 ಸ್ಥಾನಗಳಿಗೆ ಏಪ್ರಿಲ್ 23ರಂದು ಮತದಾನವಾಗಿತ್ತು. ಪಶ್ಚಿಮ ಬಂಗಾಳದ ಎರಡನೇ ಹಂತದ 142 ಕ್ಷೇತ್ರಗಳಿಗೆ ಏಪ್ರಿಲ್ 29ರಂದು ಮತದಾನ ಪ್ರಕ್ರಿಯೆ ಪೂರ್ಣಗೊಂಡಿತು. ಪಶ್ಚಿಮ ಬಂಗಾಳ ಚುನಾವಣೆಯಲ್ಲಿ ಮತ ಎಣಿಕೆ ಮೇಲ್ವಿಚಾರಕರಾಗಿ ಕೇಂದ್ರ ಸರ್ಕಾರಿ ನೌಕರರನ್ನು ಮಾತ್ರ ನೇಮಿಸುವ ಚುನಾವಣಾ ಆಯೋಗದ ನಿರ್ಧಾರದಲ್ಲಿ ಹಸ್ತಕ್ಷೇಪ ಮಾಡಲು ಸುಪ್ರೀಂಕೋರ್ಟ್ ನಿರಾಕರಿಸಿದೆ. ನ್ಯಾಯಮೂರ್ತಿ ಪಿಎಸ್ ನರಸಿಂಹ ಮತ್ತು ನ್ಯಾಯಮೂರ್ತಿ ಜಯಮಲ್ಯ ಬಾಗ್ಚಿ ಅವರನ್ನೊಳಗೊಂಡ ಪೀಠ ಆಯೋಗದ ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಎಂದು ನಿರ್ದೇಶಿಸಿದೆ. ಈ ನಿರ್ಧಾರವನ್ನು ಪ್ರಶ್ನಿಸಿದ್ದ ತೃಣಮೂಲ ಕಾಂಗ್ರೆಸ್ಗೆ ಈ ತೀರ್ಪು ಹಿನ್ನಡೆಯಾಗಿದೆ. ಕೇಂದ್ರ ಕಾರ್ಮಿಕ ಉದ್ಯೋಗ ಹಾಗೂ ಯುವಜನ ವ್ಯವಹಾರಗಳ ಸಚಿವ ಡಾ ಮನ್ಸುಖ್ ಮಾಂಡವೀಯ ಇಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರಕ್ಕೆ ಭೇಟಿ ನೀಡಲಿದ್ದು ನೂತನ ಇಎಸ್ಐಸಿ ಆಸ್ಪತ್ರೆ ಉದ್ಘಾಟಿಸಲಿದ್ದಾರೆ. ಬಾಶೆಟ್ಟಿಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ 100 ಹಾಸಿಗೆ ಸಾಮರ್ಥ್ಯದ ಆಸ್ಪತ್ರೆ ನಿರ್ಮಾಣವಾಗಿದ್ದು ಕೇಂದ್ರ ಸಚಿವರು ಇದನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಹಾಗೂ ಅತಿಸಣ್ಣ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ, ಸಂಸದ ಡಾ ಕೆ ಸುಧಾಕರ್, ಶಾಸಕ ಧೀರಜ್ ಮುನಿರಾಜು ಮತ್ತಿತರ ಗಣ್ಯರು ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ಪದವಿ ಪೂರ್ವ ವೈದ್ಯಕೀಯ ಶಿಕ್ಷಣ ಪ್ರವೇಶಕ್ಕಾಗಿ ರಾಷ್ಟೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆ ನೀಟ್ ಯುಜಿ ಇಂದು ನಡೆಯಲಿದೆ. ಈ ಪರೀಕ್ಷೆ ಮಧ್ಯಾಹ್ನ 2 ಗಂಟೆಗೆ ಪ್ರಾರಂಭವಾಗಿ ಸಂಜೆ 5 ಗಂಟೆಗೆ ಕೊನೆಗೊಳ್ಳಲಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಮತ್ತು ಶಿಕ್ಷಣ ಸಚಿವಾಲಯದ ಅನುಮೋದನೆಯೊಂದಿಗೆ ಪದವಿ ಪೂರ್ವ ವೈದ್ಯಕೀಯ ಶಿಕ್ಷಣ ಪ್ರವೇಶಕ್ಕಾಗಿ 2019ರಿಂದ ರಾಷ್ಟೀಯ ಪರೀಕ್ಷಾ ಸಂಸ್ಥೆಯು ನೀಟ್ ಯುಜಿ

0: ಪಿಯುಸಿ ಪರೀಕ್ಷೆಯನ್ನು ನಡೆಸುತ್ತಿದೆ. ಅಭ್ಯರ್ಥಿಗಳಿಗೆ ಪರೀಕ್ಷಾ ಸಂಸ್ಥೆ ನಿರ್ದಿಷ್ಟ ಮಾರ್ಗಸೂಚಿಗಳನ್ನು ನೀಡಿದೆ. ಅಭ್ಯರ್ಥಿಗಳು ತಮ್ಮ ಪ್ರವೇಶ ಪತ್ರಗಳ ಜೊತೆಗೆ ಮತದಾರರ ಗುರುತಿನ ಚೀಟಿ, ಆಧಾರ್ ಕಾರ್ಡ್ ಅಥವಾ ಪಡಿತರ ಚೀಟಿಯಂತಹ ಒಂದು ಮೂಲ ಫೋಟೋ ಗುರುತಿನ ಪುರಾವೆಯನ್ನು ಹೊಂದಿರಬೇಕು. ದೇಶದ ಸಶಸ್ತ್ರ ಪಡೆಗಳ ಶೌರ್ಯ ಕೇವಲ ಯುದ್ದಭೂಮಿಗೆ ಸೀಮಿತವಾಗದೆ ವಿಪತ್ತುಗಳ ಸಂದರ್ಭಗಳಲ್ಲಿಯೂ ಜನರಿಗೆ ಸಹಾಯವನ್ನು ನೀಡುತ್ತದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಆಪರೇಷನ್ ಸಿಂಧೂರ್ನ ಮೊದಲ ವಾರ್ಷಿಕೋತ್ಸವದ ಮುನ್ನ ದೆಹಲಿಯಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿ, ಸೈನಿಕರ ಅಪ್ರತಿಮ ಶೌರ್ಯ ಆಪರೇಷನ್ ಸಿಂಧೂರನ್ನು ಭಾರತದ ಸೇನಾ ಇತಿಹಾಸದಲ್ಲಿ ಸುವರ್ಣ ಅಧ್ಯಾಯವನ್ನಾಗಿ ಮಾಡಿದೆ ಎಂದು ಶ್ಲಾಘಿಸಿದ್ದಾರೆ. ದೇಶ ಮೊದಲು, ಸ್ವಾರ್ಥಕ್ಕಿಂತ ಸೇವೆ ಮಿಗಿಲು ಎಂಬ ಅವರ ನೀತಿಯು ಪ್ರಾಚೀನ ಕಾಲದಿಂದ ಇಂದಿನ ಕಾರ್ಯಾಚರಣೆಗಳವರೆಗೆ ಭಾರತದ ಮಿಲಿಟರಿ ಸಂಪ್ರದಾಯಗಳನ್ನು ವ್ಯಾಖ್ಯಾನಿಸುತ್ತಲೇ ಇದೆ ಎಂದು ಅವರು ಹೇಳಿದರು. ಸಶಸ್ತ್ರ ಪಡೆಗಳು ಯುದ್ದಭೂಮಿಯಲ್ಲಿ ಮತ್ತು ನೈಸರ್ಗಿಕ ವಿಕೋಪಗಳಿಂದ ಪೀಡಿತ ಜನರಿಗೆ ಸೇವೆ ಸಲ್ಲಿಸುವಲ್ಲಿ ಧೈರ್ಯವನ್ನು ಪ್ರದರ್ಶಿಸಿವೆ ಎಂದು ರಕ್ಷಣಾ ಸಚಿವರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೀತಿ ಆಯೋಗದ ಪೂರ್ಣಾವಧಿ ಸದಸ್ಯರಾಗಿ ನೇಮಕಗೊಂಡ ಡಾ ಆರ್ ಬಾಲಸುಬ್ರಹ್ಮಣ್ಯಂ ಮತ್ತು ಡಾ ಜೋರಾಮ್ ಅನಿಯಾ ಅವರನ್ನು ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರಧಾನಿಯವರು ಅವರ ಅನುಭವ ಮತ್ತು ವಿವಿಧ ವಿಷಯಗಳ ಬಗ್ಗೆ ಆಳವಾದ ತಿಳುವಳಿಕೆಯು ನೀತಿ ನಿರೂಪಣೆಯನ್ನು ಹೆಚ್ಚು ಬಲಪಡಿಸುತ್ತದೆ ಎಂದು ಹೇಳಿದ್ದಾರೆ. ಅವರ ಕೊಡುಗೆಗಳು ವಿವಿಧ ಕ್ಷೇತ್ರಗಳಲ್ಲಿ ನಾವೀನ್ಯತೆ ಮತ್ತು ಬೆಳವಣಿಗೆಗೆ ಸಹಾಯ ಮಾಡುತ್ತವೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕ್ಯಾಬಿನೆಟ್ ಸಚಿವಾಲಯ ಡಾ ಬಾಲಸುಬ್ರಹ್ಮಣ್ಯಂ ಮತ್ತು ಡಾ ಅನಿಯಾ ಅವರ ನೇಮಕಾತಿಯ ಬಗ್ಗೆ ಗೆಜೆಟ್ ಅಧಿಸೂಚನೆಯ ಮೂಲಕ ತಿಳಿಸಿದೆ. ದೇಶದ ವಿಪತ್ತು ನಿರ್ವಹಣಾ ವ್ಯವಸ್ಥೆಯನ್ನು ಆಧುನೀಕರಿಸುವ ನಿಟ್ಟನಲ್ಲಿ ಕೇಂದ್ರ ಸಂಪರ್ಕ ಸಚಿವ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರು ನಿನ್ನೆ ಸ್ವದೇಶಿ ತಂತ್ರಜ್ಞಾನದ ಸೆಲ್ ಬ್ರಾಡ್ಕಾಸ್ಟ್ ಸಿಸ್ಟಮ್ ಅನ್ನು ಉದ್ಘಾಟಿಸಿದರು. ದೂರಸಂಪರ್ಕ ಇಲಾಖೆಯ ಸಿ ಡಾಟ್, ರಾಷ್ಟೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಮತ್ತು ಗೃಹ ಸಚಿವಾಲಯದ ಸಹಯೋಗದಲ್ಲಿ ಈ ವ್ಯವಸ್ಥೆಯನ್ನು ಅಭಿವೃದ್ದಿಪಡಿಸಲಾಗಿದೆ. ಲೋಕಾರ್ಪಣೆಯ ಅಂಗವಾಗಿ ನಿನ್ನೆ ಮಧ್ಯಾಹ್ನ ದೇಶಾದ್ಯಂತ ಯಶಸ್ವಿ ಪ್ರಾಯೋಗಿಕ ಪರೀಕ್ಷೆ ನಡೆಸಲಾಗಿದ್ದು, ನಾಗರಿಕರ ಮೊಬೈಲ್ ಫೋನ್ಗಳಿಗೆ ಸೈರನ್ ಶಬ್ದದೊಂದಿಗೆ ತುರ್ತು ಎಚ್ಚರಿಕೆ ಸಂದೇಶಗಳನ್ನು ರವಾನಿಸಲಾಯಿತು. ನವದೆಹಲಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಚಿವರು, ಈ ವ್ಯವಸ್ಥೆಯು ಲಕ್ಷಾಂತರ ಜನರಿಗೆ ಕ್ಷಣಾರ್ಧದಲ್ಲಿ ಭೌಗೋಳಿಕ ಆಧಾರಿತ ಎಚ್ಚರಿಕೆಗಳನ್ನು ತಲುಪಿಸುವ ಮೂಲಕ ವಿಪತ್ತು ನಿರ್ವಹಣೆಯಲ್ಲಿ ಕ್ರಾಂತಿಕಾರಿ ಬದಲಾವಣೆ ತರಲಿದೆ ಎಂದರು. ಸಾಂಪ್ರದಾಯಿಕ ಎಸ್ಎಂಎಸ್ ವ್ಯವಸ್ಥೆಗಿಂತ ವೇಗವಾಗಿರುವ ಈ ತಂತ್ರಜ್ಞಾನ ನೆಟ್ವರ್ಕ್ ದಟ್ಟಣೆಯ ನಡುವೆಯೂ ನಿಖರವಾಗಿ ಕಾರ್ಯನಿರ್ವಹಿಸುತ್ತದೆ. ದಿಢೀರ್ ಪ್ರವಾಹ ಅಥವಾ ಅನಿಲ ಸೋರಿಕೆಯಂತಹ ತುರ್ತು ಸಂದರ್ಭಗಳಲ್ಲಿ ವಿವಿಧ ಭಾಷೆಗಳಲ್ಲಿ ಎಚ್ಚರಿಕೆ ನೀಡುವ ಮೂಲಕ ನಾಗರಿಕರ ಸುರಕ್ಷತೆ ಮತ್ತು ಸಾರ್ವಜನಿಕ ನಂಬಿಕೆಯನ್ನು ಇದು ಬಲಪಡಿಸುತ್ತದೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜಯಶಂಕರ್ ಅವರು ಇಂದಿನಿಂದ ಜಮೈಕಾ, ಸುರಿನಾಮೆ ಮತ್ತು ಟ್ರಿನಿಡಾಡ್ ಮತ್ತು ಟೊಬ್ಯಾಗೋ ದೇಶಗಳಿಗೆ ಅಧಿಕೃತ ಪ್ರವಾಸ ಕೈಗೊಂಡಿದ್ದು, ಈ ಪ್ರವಾಸ ಈ ತಿಂಗಳ 10ರವರೆಗೆ ಮುಂದುವರಿಯಲಿದೆ. ಇಂದು ಬೆಳಗ್ಗೆ ಸಚಿವರು ಜಮೈಕಾದ ಕಿಂಗ್ಸ್ಟನ್ ತಲುಪಿದ್ದಾರೆ. ಈ ಮೂರು ದೇಶಗಳು ಗಿರ್ಮಿಟಿಯಾ ಸಮುದಾಯದ ಉಪಸ್ಥಿತಿಯಿಂದಾಗಿ ಭಾರತದೊಂದಿಗೆ ವಿಶೇಷ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಸಂಬಂಧಗಳನ್ನು ಹೊಂದಿವೆ. ಈ ಭೇಟಿಯ ಅವಧಿಯಲ್ಲಿ ಸಚಿವ ಡಾ ಎಸ್ ಜಯಶಂಕರ್ ಈ ರಾಷ್ಟಗಳ ಪ್ರಮುಖ ನಾಯಕರನ್ನು ಭೇಟಿ ಮಾಡಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ವಿದೇಶಾಂಗ ಸಚಿವರೊಂದಿಗೆ ನಡೆಸುವ ಚರ್ಚೆಗಳಲ್ಲಿ ದ್ವಿಪಕ್ಷೀಯ ಸಂಬಂಧಗಳ ಎಲ್ಲ ಆಯಾಮಗಳು ಮತ್ತು ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳು ಒಳಗೊಂಡಿರಲಿವೆ. ಈ ಭೇಟಿಯು ಜಮೈಕಾ, ಸುರಿನಾಮೆ ಮತ್ತು ಟ್ರಿನಿಡಾಡ್ ಹಾಗೂ ಟೊಬ್ಯಾಕೋ ದೇಶಗಳೊಂದಿಗೆ ಭಾರತದ ಸಹಕಾರದ ವೇಗವನ್ನು ಹೆಚ್ಚಿಸುವ ನಿರೀಕ್ಷೆ ಇದೆ. ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಮುಂಬೈ ಇಂಡಿಯನ್ಸ್ ತಂಡವನ್ನು 8 ವಿಕೆಟ್ಗಳಿಂದ ಸೋಲಿಸಿತು. ಮುಂಬೈ ಇಂಡಿಯನ್ಸ್ ತಂಡ ನೀಡಿದ್ದ 160 ರನ್ಗಳ ಗುರಿ ಬೆನ್ನತ್ತಿದ ಚೆನ್ನೈ ಸೂಪರ್ ಕಿಂಗ್ಸ್ 18.1 ಓವರ್ಗಳಲ್ಲಿ 2 ವಿಕೆಟ್ಗಳಷ್ಟಕ್ಕೆ 160 ರನ್ ಗಳಿಸಿತು. ಇದಕ್ಕೂ ಮೊದಲು ಮುಂಬೈ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ನಷ್ಟಕ್ಕೆ 159 ರನ್ ಗಳಿಸಿತ್ತು. ಐಪಿಎಲ್ ಟಿ ಟ್ವೆಂಟಿ ಕ್ರಿಕೆಟ್ ಪಂದ್ಯಾವಳಿಯಲ್ಲಿಂದು ಎರಡು ಪಂದ್ಯಗಳು ನಡೆಯಲಿವೆ.

0: ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯಲಿರುವ ದಿನದ ಮೊದಲ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡಗಳು ಸೆಣಸಲಿವೆ. ಪಂದ್ಯ ಮಧ್ಯಾಹ್ನ 3:30 ಆರಂಭವಾಗಲಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಇಂದು ಸಂಜೆ 7:30 ಆರಂಭವಾಗಲಿರುವ ದಿನದ ಎರಡನೇ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ಹಾಗೂ ಪಂಜಾಬ್ ಕಿಂಗ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಶ್ಚಿಮ ಬಂಗಾಳದ ದಕ್ಷಿಣ 24 ಪರಗಣ ಜಿಲ್ಲೆಯ ಫಾಲ್ಟಾ ವಿಧಾನಸಭಾ ಕ್ಷೇತ್ರದ ಎಲ್ಲ 285 ಮತಗಟ್ಟೆಗಳಲ್ಲಿ ಇದೇ 21ರಂದು ಮರುಮತದಾನ. ಕರ್ನಾಟಕದ ದೊಡ್ಡಬಳ್ಳಾಪುರದಲ್ಲಿ ಇಂದು ನೂತನ ಇಎಸ್ಐಸಿ ಆಸ್ಪತ್ರೆ ಉದ್ಘಾಟಿಸಲಿರುವ ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವೀಯ. ದೇಶಾದ್ಯಂತ ಇಂದು ಪದವಿ ಪೂರ್ವ ವೈದ್ಯಕೀಯ ಶಿಕ್ಷಣ ಪ್ರವೇಶಕ್ಕಾಗಿ ರಾಷ್ಟೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆ ನೀಟ್ ಯುಜಿ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಮುಂಬೈ ಇಂಡಿಯನ್ಸ್ ವಿರುದ್ದ ಚೆನ್ನೈ ಸೂಪರ್ ಕಿಂಗ್ಸ್ಗೆ 8 ವಿಕೆಟ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಧಾರವಾಡ, ಇದೀಗ ಚಿತ್ರಗೀತೆ.
2: 100 ವರ್ಷಗಳು 100 ದಿನಗಳು, ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ.
3: ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್.
2: ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ.
3: ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ.
2: ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ.

0: ಇದುವರೆಗೆ ಚಿತ್ರಗೀತೆ ಕೇಳಿದಿರಿ. ಆಕಾಶವಾಣಿ ಧಾರವಾಡ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಧಾರವಾಡ ಕೇಳಿ ರೇಡಿಯೋ ಡಾಕ್ಟರ್ ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರ ಬೆಳಗಾವಿ,
2: 2400 ಹಾಸಿಗೆಯುಳ್ಳ ಬೃಹತ್ ಆಸ್ಪತ್ರೆ.
1: ಉತ್ತರ ಕರ್ನಾಟಕ, ಗೋವಾ, ಮಹಾರಾಷ್ಟ ಭಾಗಗಳ ಆರೋಗ್ಯದ ಆಶಾಕಿರಣ.
2: ನ್ಯಾಕ್ ನಿಂದ ಎ ಗ್ರೇಡ್ ಮಾನ್ಯತೆ.
1: ಅಂಗಾಂಗ ಕಸಿಯಲ್ಲಿ ಹಿರಿದಾದ ಸಾಧನೆ.
2: ಕಾಳಜಿಯುತ ಉತ್ತಮ ಚಿಕಿತ್ಸೆ, ಅತ್ಯುತ್ತಮ ಆರೋಗ್ಯಕ್ಕಾಗಿ ದಿಟ್ಟ ಹೆಜ್ಜೆ.
1: ಸಂಪರ್ಕಿಸಿ ಕೆಎಲ್ಇ ಸಂಸ್ಥೆಯ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಬೆಳಗಾವಿ.
2: ಫೋನ್ ನಂಬರ್ 08312473777.
3: ರಕ್ತದ ಒತ್ತಡ ಕುರಿತು ಮಾಹಿತಿಯನ್ನ ನೀಡಲಿದ್ದಾರೆ ಕೆಎಲ್ಇ ಡಾಕ್ಟರ್ ಜಯಪ್ರಕಾಶ್ ಅಪ್ಪಾಜಿಗೋಳ್ ಅವರು.
4: ಬ್ಲಡ್ ಪ್ರೆಷರ್ ಅನ್ನೋದು ಬಹಳ ಕಾಮನ್ ಆಗೈತ್ರಿ ಈಗ. ಇತ್ತಿತ್ತಲಾಗ ಮಂದಿಗೆ ಬಿ ಪಿ ಅಂತ ಬರ್ತೈತಿ, ಬಿ ಪಿ ಬಂದ ಕೂಡಲೇ ಗುಳಿಗೆ ಸ್ಟಾರ್ಟ್ ಮಾಡ್ಬೇಕು, ಮಾಡಬಾರ್ದು, ಒಂದಿಷ್ಟು ಮಂದಿ ಮಾಡ್ಬೇಕಂತಾರ, ಮಾಡಬಾರ್ದಂತಾರ. ಬಿ ಪಿ ಅಂದ್ರೆ ಏನಪ್ಪ ಇದು? ಫಾರ್ ಎಕ್ಸಾಂಪಲ್, ಏನಕೈತೆ ಅಂದ್ರೆ ರೀ, ಬಾಡಿ ಒಳಗೆ ರಕ್ತ ಇರ್ತೈತಿ, ರಕ್ತ ಎಲ್ಲ ಕಡೆ ಸರಬರಾಜು ಆಗ್ಬೇಕ್ರಿ. ಬ್ರೈನ್ಗೆ ಹೋಗ್ಬೇಕು, ಕಿಡ್ನಿಗೆ ಹೋಗ್ಬೇಕು, ಕೈಗೆ ಹೋಗ್ಬೇಕು, ಕಾಲಿಗೆ ಹೋಗ್ಬೇಕು. ಇದು ಬಿ ಪಿ ಬಗ್ಗೆ ಇರುವ ಮಾಹಿತಿ. ಇದು ಹೋಗ್ಬೇಕಂದ್ರೆ ಹಾರ್ಟ್ ಏನು ಮಾಡ್ಬೇಕಾಕೈತಿ, ಈ ರಕ್ತನ ಪಂಪ್ ಮಾಡ್ಬೇಕಾಗೈತಿ. ಪಂಪ್ ಮಾಡಿ ಎಲ್ಲ ಕಡೆ ಸರಬರಾಜು ಮಾಡ್ಬೇಕದು. ಈ ಸರಬರಾಜು ಮಾಡ್ಬೇಕಂದ್ರೆ ಅದು ಪ್ರೆಷರ್ದಿಂದ ಒತ್ತಬೇಕಾಕೈತಿ. ಎಡಭಾಗದ ಹೃದಯದ ಕೋನೆ, ಲೆಫ್ಟ್ ವೆಂಟ್ರಿಕಲ್ ಅಂತ ಏನಂತೇವೆ, ಅದು ರಕ್ತವನ್ನು ಒತ್ತಿ ಎಲ್ಲ ಕಡೆ ಸಾಗಿಸ್ತೈತ್ರಿ. ಅದು ಮಾಡುವಾಗ ಅದಕ್ಕೊಂದು ಪ್ರೆಷರ್ ಕೊಟ್ಟು ಸಾಗಿಸ್ತದೆ. ಅದು ಎಲ್ಲ ಕಡೆ ಮುಟ್ಬೇಕಲ್ಲ, ಕೈಗೆ ಮುಟ್ಬೇಕು, ಕಾಲಿಗೆ ಮುಟ್ಬೇಕು, ಅಗೇನ್ಸ್ಟ್ ಗ್ರಾವಿಟಿ, ಬ್ರೈನಿಗೂ ಮುಟ್ಬೇಕದು ರಕ್ತ. ಅದಕ್ಕೆ ಒಂದು ಪ್ರೆಷರ್ದಿಂದ ಹೊರಗೆ ಹಾಕ್ತೈತೆ. ಅದನ್ನು ಈ ಹೊರಗೆ ಹಾಕುವಂಥ ಪ್ರೆಷರಿಗೆ ನಾವು ಬ್ಲಡ್ ಪ್ರೆಷರ್ ಅಂತೀವಿ. ಹೆಚ್ಚಿನ ಪ್ರೆಷರ್ದಿಂದ ಬ್ಲಡ್ ಸರಬರಾಜು ಆತಂದ್ರೆ ಇದಕ್ಕೆ ಬಿ ಪಿ ಹೆಚ್ಚೈತಿ ಅಂತ ಹೆಸರಿಡ್ತೇವೆ ನಾವು. ಇದಕ್ಕೆ ಇಂಗ್ಲೀಷ್ನೊಳಗೆ ಹೈಪರ್ಟೆನ್ಷನ್, ಕನ್ನಡದಾಗ ನಾವು ಬಿ ಪಿ ಬಂತಪ್ಪ ಅಂತ ಎಲ್ಲ ಜನ ಹೇಳ್ತಾರೆ. ಸೊ ಇದು ಬಿ ಪಿ ಇರೋದು ನಾರ್ಮಲ್, ಎಲ್ಲರಿಗೂ ಒಂದು ಲೆವೆಲ್ದಾಗ ಬಿ ಪಿ ಇರತೈತೆ ರೀ. ಬಿ ಪಿ ಅಂದರೆ ಎಷ್ಟು ಇರಬೇಕಪ್ಪ? 120-80 ಇರಬೇಕಂತ. ಇದರ ಅರ್ಥ ಏನ? 120-80 ಅನ್ನೋದು ಇದು ಮೆಜರ್ಮೆಂಟ್, ಎಷ್ಟು ಪ್ರೆಷರ್ ಇರಬೇಕು ಅನ್ನೋದಂಥದ್ದು ಮಾಪನ. ಅದು ಈ ಮಾಪನದೊಳಗೆ ರಕ್ತ ಸರಬರಾಜು ಆತಂದ್ರೆ ದೇಹದ ಅಂಗಾಂಗಗಳಿಗೆ ಎಷ್ಟು ಬೇಕಪ್ಪ ಅಷ್ಟು ರಕ್ತ ಸರಿಯಾಗಿ ಸರಬರಾಜು ಆಗ್ತೈತಿ. ಇದ ಮಾಪನ ಬಿಟ್ಟು ಸರಬರಾಜು ಆತಂದ್ರೆ ಕಡಿಮೆ ಮಾಪನದ ಸರಬರಾಜ್ ಆಯ್ತು, 120-80 ಕಡಿಮೆ ಮಾಪನದಾಗ ಸರಬರಾಜ್ ಆತಂದ್ರೆ ಎಲ್ಲ ದೇಹದ ಅಂಗಾಂಗಗಳಿಗೆ ಸರಬರಾಜ್ ಕಡಿಮೆ ಆಕೈತಿ. ಅದಕ್ಕೆ ಬಿ ಪಿ ಲೋ ಐತೆ ಅಂತೇವ್ರಿ, ಅದಕ್ಕೆ ಹೈಪೋಟೆನ್ಷನ್ ಅಂತೀವಿ. ಸೊ ಇದು ಭಾಳ ಡೇಂಜರಸ್ ರೀ, ಇದು ಹೈಪೋಟೆನ್ಷನ್ ಇದಾಗೋದು ಭಾಳ ಕ್ರಿಟಿಕಲ್ ಪೇಷೆಂಟ್ಗೆ ಆಕೈತಿ. ಅದೇ ರೀತಿ ಹೈಪರ್ಟೆನ್ಷನ್ ನಾವು ಬಿ ಪಿ ಅಂತ ಏನು ರೋಗ ಕರಿತೀವಲ್ಲ, ಅದಕ್ಕೆ ಬಿ ಪಿ ಹೆಚ್ಚಿರೋದಕ್ಕೆ ಹೆಸರಿಟ್ಟಿದ್ದು ರೋಗ ಅದ. ಬಿ ಪಿ ಐತಿ ಅಂದರೆ ಜನರಲಿ ಇದರ ನಮ್ದು ತಿಳುವಳಿಕೆ ಅಂದರೆ ಬಿ ಪಿ ಹೆಚ್ಚೈತಪ್ಪ ಅನ್ನೋದಕ್ಕೆ. ರಕ್ತ ಸರಬರಾಜು ಹೆಚ್ಚಿನ ಪ್ರೆಷರ್ದಿಂದ ಆಕೈತಿ. ಸೊ ಒನ್ಸ್ ಹೆಚ್ಚು ಪ್ರೆಷರ್ದಿಂದ ರಕ್ತ ಬಾಡಿಯೊಳಗೆ ಎಲ್ಲ ಕಡೆ ಸಪ್ಲೈ ಆಗತ್ತೆ ಅಂದ್ರೆ ಏನಾಕೈತಿ, ಅದು ರಕ್ತ ಸರಬರಾಜು ಮಾಡೋದು ಅಷ್ಟೇ ಅಲ್ಲ, ಹೆಚ್ಚು ಪ್ರೆಷರ್ದಿಂದ ಅದನ್ನ ಡ್ಯಾಮೇಜು ಮಾಡೋಕೆ ಚಾಲು ಮಾಡತ್ತೆ. ಅದು ಬೇರೆ ಬೇರೆ ಅಂಗಗಳ ಮೇಲೆ ಎಫೆಕ್ಟ್ ಮಾಡಿ ತ್ರಾಸು ಮಾಡ್ತೈತೆ. ಅದು ಅದಕ್ಕೆ ನಾವು ಬಿ ಪಿ ಹೆಚ್ಚೈತಿ ಮತ್ತು ಅದರಿಂದ ಪ್ರಾಬ್ಲಮ್ ಆಕಾವು ಅಂತೀವಿ. ಬಿ ಪಿ ಹೆಚ್ಚಾದ ಕೂಡಲೇ ಏನು ಪರಿಣಾಮ ಮಾಡ್ತೈತಿ? ಫಸ್ಟ್ ಬ್ಲಡ್ ಸಪ್ಲೈ ಆಗೋದು ಎಲ್ಲಿಂದ? ಹಾರ್ಟ್ದಿಂದ ಆಕೈತಿ. ಹಾರ್ಟ್ ಹೆಚ್ಚು ಒತ್ತಡದಿಂದ ಪ್ರೆಶ್ ಮಾಡೋದ್ರಿಂದ ಹಾರ್ಟದ ಕೆಲಸ ಒಂದು ಸ್ವಲ್ಪ ಹೆಚ್ಚು ಪ್ರೆಷರ್ಲಿ ಕೆಲಸ ಮಾಡಾಕ್ತೈತಿ. ಹೆಚ್ಚು ಪ್ರೆಷರ್ ಕೊಟ್ಟೇವಂದ್ರೆ ಸರಿಯಾಗಿ ಕೆಲಸ ಮಾಡಂಗಿಲ್ಲ. ಅದು ಒಂದೇದ್ದು ಹಾರ್ಟ್ ಮೇಲೆ ಎಫೆಕ್ಟ್ ಆಗೈತೆ ಬಿ ಪಿ. ಅದೇ ರೀತಿ ರಕ್ತನಾಳಗಳ ಮೇಲೂ ಅದು ಹೆಚ್ಚು ಪ್ರೆಷರ್ದಿಂದ ಹೋಗೋದ್ರಿಂದ ರಕ್ತನಾಳಗಳು ಡ್ಯಾಮೇಜ್ ಆಗಿ ಸ್ಟಾರ್ಟ್ ಆಕವು. ಫಾರ್ ಎಕ್ಸಾಂಪಲ್, ನಾವು ಅಥರೋಸ್ಕ್ಲೆರೋಸಿಸ್ ಡೆವಲಪ್ ಆಕೈತೆ ಅಂತ ಅಂದರೆ ರಕ್ತ ಹೆಚ್ಚಿನ ಪ್ರೆಷರ್ದಿಂದ ಸರಬರಾಜು ಆಗೋದ್ರಿಂದ ಅಲ್ಲಿ ಬ್ಲಾಕ್ಗಳು ಚಾಲು ಆಗಿ ಸ್ಟಾರ್ಟ್ ಆಕವು. ಅದಕ್ಕೆ ರಕ್ತನಾಳಗಳ ಪ್ರಾಬ್ಲಮ್. ರಕ್ತನಾಳಗಳು ಹೆಚ್ಚು ಪ್ರೆಷರ್ದಿಂದ ಸರಬರಾಜು ಆಗೋದ್ರಿಂದ ಏನಾಕೈತಿ, ರಕ್ತನಾಳಗಳು ವೀಕ್ ಆಕತ್ತವ್ರಿ. ಅವು ವೀಕ್ ಆಗಿ ದೊಡ್ಡ ಆಕವು, ಒಮ್ಮೆ ರಪ್ಚರ್ ಆಕೈತೆ, ಅದಕ್ಕೆ ಅನುರಿಸಮ್ ರಪ್ಚರ್ ಆಗೈತಿ ಅಂತೇವೆ. ಇವೆಲ್ಲ ರೇರ್ ಡಿಸೀಸು, ಬಟ್ ಇವು ಬಿ ಪಿ ಅಂದ ಆಗುವಂಥ ಅಡ್ಡ ಪರಿಣಾಮಗಳು. ಸೊ ಅದೇ ರೀತಿ ಮುಂದೆ ರಕ್ತ ಏನಾಕೈತಿ ರೀ, ಬ್ರೈನ್ಗೆ ಹೋಗ್ತೈತಿ, ಹಾರ್ಟಿಗೆ ಹೋಗ್ತೈತಿ, ಹಾರ್ಟ್ಗೂ ಸಪ್ಲೈ ಹಾಕಬೇಕು ಬ್ರೈನು, ಕಿಡ್ನಿ ಹೋಗ್ತೈತಿ, ಇವೆಲ್ಲ ಅಂಗಗಳೊಳಗೂ ಅದು ಡ್ಯಾಮೇಜ್ ಮಾಡೋಕೆ ಸ್ಟಾರ್ಟ್ ಆಗೈತೆ. ಫಾರ್ ಎಕ್ಸಾಂಪಲ್, ಈಗ ರಕ್ತನಾಳದೊಳಗೆ ಬ್ರೈನ್ ಒಳಗೆ ರಕ್ತ ಸರಬರಾಜು ಆಗಿರ್ತೈತಿ. ಹೆಚ್ಚು ಪ್ರೆಷರ್ದಿಂದ ಬ್ಲಡ್ ನಾವು ಬ್ರೈನ್ ಕೊಡಾಕತ್ತೇವೆ, ಏನಾಕೈತಿ, ಬ್ರೈನ್ ತಡ್ಕೋತೈತಿ ಒಂದು ಲೆವೆಲ್ ತನಕ. ತಡ್ಕೊಂಡು ಏನಾಕೈತಿ, ಮುಂದೆ ರಕ್ತನಾಳಗಳು ಬ್ರಷ್ಟ್ ಆಗಿಬಿಡ್ತಾವೆ ಪ್ರೆಷರ್ ಹೆಚ್ಚಿರೋದ್ರಿಂದ. ಅದಕ್ಕೆ ನಾವೇನಂತೀವಿ, ರಕ್ತನಾಳಗಳು ಬ್ರೈನ್ ಒಳಗೆ ಬ್ರಷ್ಟ್ ಆದ ಕೂಡಲೇ ಬ್ರೈನ್ ಒಳಗೆ ಬ್ಲೀಡಿಂಗ್ ಆಗೈತಿ, ಹಿಂಗಂತೀವಿ, ಅಂದರೆ ಸ್ಟ್ರೋಕ್ ಆಗಿರ್ತೈತಿ, ಅದಕ್ಕೊ ಪಾರ್ಶ್ವವಾಯು ಅಂತೀವಿ, ಅಥವಾ ಪ್ಯಾರಲಸಿಸ್ ಅಂತೇಳಿ ಆ ಥರ ಆಗಿರ್ತೈತಿ. ಬ್ಲಡ್ ವೆಸಲ್ ಡ್ಯಾಮೇಜ್ ಆಗಿ ಬ್ರೈನ್ ಒಳಗೆ ರೀ ರಕ್ತನಾಳಗಳು ಒಮ್ಮೆ ಕೆಲಸ ಕಡಿಮೆ ಮಾಡಿ ಬ್ಲಾಕ್ ಮಾಡಿಬಿಡ್ತಾವೆ. ಸೊ ಅವಾಗೂ ಪಾರ್ಶ್ವವಾಯು ಆಗ್ತೈತಿ, ಬ್ರೈನ್ ಮೇಲೆ ಇವು ಎರಡು ಥರ ತೊಂದರೆಗಳನ್ನು ಮಾಡ್ತೈತಿ. ಅದೇ ರೀತಿ ಇದೆ ಬಿ ಪಿ ರೀ, ಕಿಡ್ನಿ ಮೇಲೆ ಪ್ರಭಾವ ಮಾಡಿ ಕಿಡ್ನಿ ಕೆಲಸ ಕಡಿಮೆ ಮಾಡ್ತೈತಿ. ಹಾರ್ಟಿಗೇನು ರಕ್ತ ಬೇಕಾಕೈತಿ, ಅಲ್ಲಿ ಬ್ಲಡ್ ಸಪ್ಲೈ ಮಾಡುವಾಗೂ ಅಥರೋಸ್ಕ್ಲೋಸಸ್ ಆಗಿ ಹಾರ್ಟ್ ಅಟ್ಯಾಕ್ ಮಾಡೋ ಚಾನ್ಸ್ ಇರುತ್ತೆ ಬಿ ಪಿ ಹೆಚ್ಚಿರೋದ್ರಿಂದ. ಸೊ ಕಿಡ್ನಿ

0: ಮೇಲೆ ಪ್ರಭಾವ ಮಾಡಿ ಕಿಡ್ನಿ ಕೆಲಸ ಮಾಡಲಾರ್ದಂಗೆ ಮಾಡ್ತತಿ, ಕಿಡ್ನಿ ಫೇಲ್ ಆಗಿ ಡಯಾಲಿಸ್ ಮಾಡುವಂಥ ಪರಿಸ್ಥಿತಿ ಬರ್ತತಿ. ಸೊ ಈ ಥರ ಬ್ಲಡ್ ಪ್ರೆಷರ್ ಏನು ಮಾಡ್ತೈತೆ ಅಂದ್ರೆ ವಿವಿಧವಾದ ಅಂಗಗಳ ಮೇಲೆ ಕೆಲಸ ಮಾಡಿ ಅವನ ಕೆಲಸ ಕಡಿಮೆ ಮಾಡ್ತೈತಿ, ಹಿಂಗಾಗಿ ಅವೆಲ್ಲ ಡ್ಯಾಮೇಜ್ ಆಕಾವ. ಬಿ ಪಿ ಯಾವಾಗೂ ಡಾಕ್ಟರ್ ಕಡೆಯಿಂದ ಡಯಾಗ್ನೋಸ್ ಮಾಡ್ಕೋಬೇಕ್ರಿ. ಮನೆಯಾಗ ಮೆಷಿನ್ದಾಗ ನೋಡಿ ನಂಗೆ ಬಿ ಪಿ ಹೆಚ್ಚೈತೆ ಅಂತೇಳಿ ಓಡಾಡೋದ್ರಾಗ ಅರ್ಥ ಇಲ್ಲ. ಇವೆಲ್ಲ ಪರಿಣಾಮಗಳನ್ನು ನಾವು ಅತಿ ಕಡಿಮೆ ಖರ್ಚಿನಿಂದ ಕಡಿಮೆ ಮಾಡುವಂಥ ರೋಗ. ಅದಕ್ಕೆ ಯಾರಿಗಾದರೂ ನೀವು ಬಿ ಪಿ ಕಂಡು ಬಂದ್ರೆ ಒಬ್ಬ ಕ್ವಾಲಿಫೈಡ್ ಡಾಕ್ಟರ್ ಹತ್ರ ಹೋಗ್ರಿ, ಖರೆ ಐತಿಲ್ಲೋ ಅಂತ ನೋಡ್ಕೋರಿ. ನೋಡ್ಕೊಂಡು ಇದ್ರೆ ಸಿಂಪಲ್ ಒಂದರಿಂದ ಎರಡು ಗುಳಿಗೆ ಇರ್ತಾವೆ. ಭಾಳ 90% ಮಂದಿ ಒಂದು ಗುಳಿಗೆ ಮೇಲೆ ಆರಾಮಕ್ಕಾರ. ಅಷ್ಟು ತೊಗೊಂಡ್ಬಿಟ್ರೆ ಎಷ್ಟೊಂದು ನಿಮಗೆ ಆಗುವಂಥ ಹಾನಿಗಳನ್ನು ತಡೆಗಟ್ಟಬಹುದು.
1: ಕೇಳಿ ರೇಡಿಯೋ ಡಾಕ್ಟರ್ ಪ್ರಸಾರವಾಯಿತು.
2: ಆಕಾಶವಾಣಿ ಧಾರವಾಡ, ಇದೀಗ ಚಿತ್ರಗೀತೆ.
3: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
4: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
2: ಪರಿವರ್ತನೆ ಚಿತ್ರದ ಗೀತೆಗಾಗಿ ಧ್ವನಿ ನೀಡಿದ್ದಾರೆ ಶ್ಯಾಮಲಾ ಭಾವೆ.

ಕೇಳುಗರೇ ಗಮನಿಸಿ, ಇಂದು ಬೆಳಗ್ಗೆ 8:30 ಉಸ್ತಾದ್ ಸುಲ್ತಾನ್ ಖಾನ್ ಅವರ ಸಾರಂಗಿ ವಾದನ ಕೇಳುವಿರಿ. ಆಕಾಶವಾಣಿ ಧಾರವಾಡ, ಸಮಯ 8:00. ಇನ್ನು ಮುಂದೆ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳು ದಿಲ್ಲಿ ಕೇಂದ್ರದಿಂದ.

0: before we end the bulletin, the headlines once again. Election Commission orders re-polling across all 285 polling stations at Palta Assembly Constituency in West Bengal on the 21st of this month. Operation Sindhu reflects government's unwavering resolve to eliminate terrorism through decisive action, says Defence Minister Rajnath Singh. Another India-bound LPG tanker safely crosses Strait of Hormuz. United States to pull over 5,000 troops out of Germany. IMD forecasts heavy rainfall over some parts of northeastern and peninsular India. Central plains to witness thunderstorms and lightning today. And Madhya Pradesh pole vaulter Kuldeep Kumar breaks national record at Bhubaneswar. And with that, we end the morning news. Have a great day.
1: ಆಕಾಶವಾಣಿಯ ಧಾರವಾಡ ಕೇಂದ್ರವಿದು.
2: ಹಾರ್ಟ್ ವಿಷಯಕ್ಕೆ ಬಂದಾಗ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. 25 ಇಯರ್ಸ್ ಲೆಗಸಿಯೊಂದಿಗೆ ನಾರಾಯಣ ಹೆಲ್ತ್ ಸಿಟಿ ಎಕ್ಸ್ಪರ್ಟ್ ಅಡಲ್ಟ್ ಅಂಡ್ ಪೀಡಿಯಾಟ್ರಿಕ್ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಅನ್ನು ಜೊತೆಗೆ ತಂದಿದೆ. ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಪ್ರೂವನ್ ಔಟ್ಕಮ್ಸ್ ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ, ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು. ಕಾಲ್ 1-800-309-0309. ಟೇಕ್ ಕೇರ್.
1: ಈಗ ಉಸ್ತಾದ್ ಸುಲ್ತಾನ್ ಖಾನ್ ಅವರ ಸಾರಂಗಿ ವಾದನದಲ್ಲಿ ಕೇಳಿ ರಾಗ್ ವಸಂತ್ ಮುಖಾರಿ, ತಬಲಾ ಸಾಥಿ ಉಸ್ತಾದ್ ಜಾಕೀರ್ ಹುಸೇನ್, ಕೇಳಿ ರಾಗ್ ವಸಂತ್ ಮುಖಾರಿ.

ಇದುವರೆಗೆ ಉಸ್ತಾದ್ ಸುಲ್ತಾನ್ ಖಾನ್ ಅವರ ಸಾರಂಗಿ ವಾದನದಲ್ಲಿ ರಾಗ್ ಬಸಂತ್ ಮುಖಾರಿ ಕೇಳಿದಿರಿ. ತಬಲಾ ಸಾಥ್ ನೀಡಿದವರು ಉಸ್ತಾದ್ ಜಾಕೀರ್ ಹುಸೇನ್. ಆಕಾಶವಾಣಿ ಧಾರವಾಡ.

0: ಶುಲ್ಕ ರಹಿತ ಕಾನೂನು ಸಲಹೆಯ ವೆಬ್ಸೈಟ್ www.tele-lawin ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ.
1: 100 ವರ್ಷಗಳು 100 ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ.
2: ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್.
1: ಚಿನ್ನ ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ
2: ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ.
1: ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
3: ಕೇಳುಗರೆ, ಇದೇ ಮಂಗಳವಾರ ಸಂಜೆ 6:50 ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಭಾಗವಹಿಸುತ್ತಾರೆ.
4: ಎಲ್ಲರಿಗೂ ನಮಸ್ಕಾರಗಳು. ನಾನು ಡಾಕ್ಟರ್ ಮಲ್ಲಿಕಾರ್ಜುನಗೌಡ, ವಿ ಅರಳಿಹಳ್ಳಿ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವಿಶ್ವವಿದ್ಯಾಲಯದ ನ್ಯಾಚುರೋಪತಿ ಮತ್ತು ಯೋಗ ವಿಭಾಗದ ಮುಖ್ಯ ವೈದ್ಯನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಾನು May 5 ಮಂಗಳವಾರದಂದು ಅಸ್ತಮಾ ಅಥವಾ ಧಮ್ಮು ಈ ವಿಷಯದ ಕುರಿತು ಮಾತನಾಡಲಿದ್ದೇನೆ. ಸುಮಾರು ಜನರಿಗೆ ಈ ಅಸ್ತಮಾ ಕಾಯಿಲೆ ಇದೆ. ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲೂ ಕೂಡ ಈ ಕಾಯಿಲೆ ಬರುತ್ತಿದೆ. ಆದರೆ ಜನರ ಕಲ್ಪನೆ ಒಮ್ಮೆ ಅಸ್ತಮಾ ಬಂದರೆ ಇದು ವಾಸಿಯಾಗುವುದಿಲ್ಲ ಅನ್ನುವುದು, ಮಾತ್ರೆ ತೆಗೆದುಕೊಳ್ಳುತ್ತಲೇ ಹೋಗಬೇಕು ಅನ್ನುವುದು. ಇದನ್ನ ಹೋಗಲಾಡಿಸಲು ನಾನು ನೇರ ಸಂವಾದದಲ್ಲಿ ನಿಮಗೆ ಉತ್ತರ ನೀಡಲು ಬರುತ್ತಿದ್ದೇನೆ. ಆದ್ದರಿಂದ ಕೇಳುಗರೆ, ತಪ್ಪದೇ ಇದನ್ನ ಆಸಕ್ತಿಯಿಂದ ಕೇಳಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಿ.
3: ನೀವು ಪ್ರಶ್ನೆ ಕೇಳಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 244-3414, 244-3415 ಹಾಗೂ 244-3416. ಎಸ್ಟಿಡಿ ಸಂಖ್ಯೆ 0836.
5: ಕೇಳುಗರೆ ಗಮನಿಸಿ, ಇಂದು ಬೆಳಗ್ಗೆ 9:30 ಯೋಗ ವಿಹಾರ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಮೂಡಿಬರಲಿದೆ. ರಚನೆ ಜಗದೀಶ್ ಮಳಗಿ, ಪ್ರಸ್ತುತಿ ಶರಣಬಸವ ಚೋಳಿನ್. 9:45 ಕರೆಗೊಂದು ಗೀತೆ ನೇರ ಫೋನಿನ್ ಕಾರ್ಯಕ್ರಮ. 10:00 ಬಾಳಬುತ್ತಿ ಹಿರಿಯ ನಾಗರಿಕರಿಗಾಗಿ ಕಾರ್ಯಕ್ರಮ. ಹಿರಿಯ ಲೇಖಕಿ, ಗಾಯಕಿ, ನಿವೃತ್ತ ಶಿಕ್ಷಕಿ ಶ್ಯಾಮಲಾ ಕುಲಕರ್ಣಿ ಅವರೊಂದಿಗೆ ಮಾತುಕತೆ ನಡೆಸಿಕೊಡುತ್ತಾರೆ ಮಂಜುಳಾ ಪುರಾಣಿಕ್. 10:15 ಕಿರುನಾಟಕ ಒಂದು ಹೆಣ್ಣಿಗೊಂದು ಗಂಡು, ರಚನೆ ಜಯಪ್ರಕಾಶ್ ಅಬ್ಬಿಗೇರಿ, ನಿರ್ಮಾಣ ಮಂಜುಳಾ ಪುರಾಣಿಕ್.

ಇಂದು ಸಂಜೆ 6:51 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿ ನಿರ್ವಹಣೆ ಕುರಿತು ಕಲಘಟಗಿ ತಾಲೂಕು ದೇವಲಿಂಗಕೊಪ್ಪ ಗ್ರಾಮದ ಮಾದೇವಪ್ಪ ಸೈದಾಪುರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕುಮಾರ್ ಅಗಡಿ.

0: ಸಮಯ ಆಗಿದೆ 9:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಿಯ ಕೇಳುಗರಿಗೆ ನಮಸ್ಕಾರ. ಇಂದು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನ. ಈ ಸಂದರ್ಭದಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ದಿನ ಮತ್ತು ಉದ್ದೇಶಗಳ ಕುರಿತಾಗಿ ಒಂದು ಸಂವಾದ. ಭಾಗವಹಿಸುತ್ತಾರೆ ಡಾಕ್ಟರ್ ಮೌಲ್ಯ ಬಾಲಾಡಿ ಮತ್ತು ವೇಣು ವಿನೋದ್ ಕೆಎಸ್. ಸಂವಾದವನ್ನು ನಡೆಸಿಕೊಡುತ್ತಾರೆ ಕೃಷ್ಣಮೋಹನ ತಲೆಂಗಳ.
2: ಕೇಳುಗರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ದಿನ ಅಂದ್ರೆ 3 ತಾರೀಕನ್ನ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನ ಅಂತ ಹೇಳಿ ಆಚರಣೆ ಮಾಡಲಾಗುತ್ತೆ. ಈ ಪತ್ರಿಕಾ ಸ್ವಾತಂತ್ರ್ಯದ ಕುರಿತ ಚರ್ಚೆಗಳು ಬೇರೆ ಬೇರೆ ಕಾಲಗಳಲ್ಲಿ ಬೇರೆ ಬೇರೆ ಪ್ರದೇಶಗಳಲ್ಲಿ ನಡೀತಾನೆ ಇರ್ತವೆ. ನಮ್ಮ ದೇಶದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪತ್ರಿಕೆಗಳ ಪಾತ್ರ ಬಹಳ ಮುಖ್ಯವಾಗಿರುವಂತಹದ್ದು. ಆ ಕಾಲದಲ್ಲೂ ಕೂಡ ಈ ಪತ್ರಿಕಾ ಸ್ವಾತಂತ್ರ್ಯದ ಚರ್ಚೆ ನಡೀತಾ ಇತ್ತು. ಇವತ್ತಿನ ಈ ಕಾಲದಲ್ಲೂ ಕೂಡ ಪತ್ರಿಕಾ ಸ್ವಾತಂತ್ರ್ಯದ ಚರ್ಚೆಗಳು ನಡೀತಾನೆ ಇದ್ದಾವೆ. ಇವತ್ತು ಮಾಧ್ಯಮ ಅಂತ ಹೇಳಿದ್ರೆ ಕೇವಲ ಪತ್ರಿಕೆ ಅಲ್ಲ, ಅದು ಬೇರೆ ಬೇರೆ ಆಯಾಮಗಳಿಗೆ ವ್ಯಾಪಿಸಿದೆ. ಹೀಗಾಗಿ ಈ ಪತ್ರಿಕಾ ಸ್ವಾತಂತ್ರ್ಯವನ್ನ ನಾವು ಮಾಧ್ಯಮ ಸ್ವಾತಂತ್ರ್ಯ ಅಂತ ಕೂಡ ಕರಿಬಹುದಾಗಿದೆ. ಹಾಗಾಗಿ ಈ ಪತ್ರಿಕಾ ಸ್ವಾತಂತ್ರ್ಯ ದಿನ ಅಂತ ಹೇಳಿದ್ರೆ ಏನು, ಅದರ ಉದ್ದೇಶ ಏನು, ಇವತ್ತಿನ ಈ ಒಂದು ಬದಲಾಗುತ್ತಿರುವಂತಹ ಪರಿಸ್ಥಿತಿಯಲ್ಲಿ, ಬದಲಾಗುತ್ತಿರುವಂತಹ ಜಗತ್ತಿನಲ್ಲಿ ಈ ಪತ್ರಿಕಾ ಸ್ವಾತಂತ್ರ್ಯ ಅರ್ಥಾತ್ ಮಾಧ್ಯಮ ಸ್ವಾತಂತ್ರ್ಯದ ಮಹತ್ವ ಏನು, ಈ ಎಲ್ಲ ವಿಚಾರಗಳ ಕುರಿತಾಗಿ ಒಂದು ಸಂವಾದವನ್ನ ನೀವು ಕೇಳಲಿಕ್ಕಿದ್ದೀರಾ. ಈ ಚರ್ಚೆಯಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ನಿಟ್ಟೆ ಮಾಧ್ಯಮ ಮತ್ತು ಸಂವಹನ ಸಂಸ್ಥೆಯ ಮುಖ್ಯಸ್ಥರು ಹಾಗೂ ಅಸೋಸಿಯೇಟ್ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ಮೌಲ್ಯ ಬಾಲಾಡಿ ಅವರು, ಹಾಗೇನೆ ಉದಯವಾಣಿ ಪತ್ರಿಕೆಯ ಮಂಗಳೂರು ಮುಖ್ಯ ವರದಿಗಾರರಾಗಿರುವಂತಹ ವೇಣು ವಿನೋದ್ ಕೆಎಸ್ ಅವರು. ಈ ಸಂವಾದವನ್ನ ನಡೆಸಿಕೊಡಲಿಕ್ಕಿದ್ದಾರೆ ಕನ್ನಡ ಪ್ರಭಾ ಪತ್ರಿಕೆಯ ಮಂಗಳೂರಿನ ಉಪಸಂಪಾದಕರಾಗಿರುವಂತಹ ಕೃಷ್ಣಮೋಹನ ತಲೆಂಗಳ ಇವರು.
3: ನಮಸ್ಕಾರ ಕೇಳುಗರೆ. ಪತ್ರಿಕಾ ಸ್ವಾತಂತ್ರ್ಯ ದಿನ ಎಂದು ನಾವು ಕರೆದರೂ ವಿಶಾಲಾರ್ಥದಲ್ಲಿ ಇದು ಮಾಧ್ಯಮ ಸ್ವಾತಂತ್ರ್ಯ ದಿನ. ಮಾಧ್ಯಮದಡಿ ಮುದ್ರಣ, ದೃಶ್ಯ, ಶ್ರವ್ಯ ಹಾಗೂ ಈಗ ಆನ್ಲೈನ್ ಮಾಧ್ಯಮಗಳು ಸೇರುತ್ತವೆ. ಪತ್ರಿಕೆ ಇರಲಿ, ಟಿವಿ ಇರಲಿ, ರೇಡಿಯೋ ಇರಲಿ, ಅದು ಓದುಗರು ಅಥವಾ ಶ್ರೋತೃಗಳು ವೀಕ್ಷಕರನ್ನು ತಲುಪುವ ಹಿಂದೆ ದೊಡ್ಡ ತಂಡದ ಪ್ರಯತ್ನ ಇರುತ್ತದೆ. ನಮಗದು ಕಾಣಿಸುವುದಿಲ್ಲ. ಮನೆ ಬಾಗಿಲಿಗೆ ಪತ್ರಿಕೆ ಬರುತ್ತದೆ, ಸ್ವಿಚ್ ಆನ್ ಮಾಡಿದ ಕ್ಷಣ ಟಿವಿ ರೇಡಿಯೋ ಕಾಣುತ್ತದೆ, ಕೇಳಿಸುತ್ತದೆ. ಆದರೆ ಈ ಮಾಧ್ಯಮಗಳ ಮೂಲಕ ನಮಗೆ ಸುದ್ದಿಯನ್ನು ತಲುಪಿಸುವಲ್ಲಿ ವರದಿಗಾರರು, ಉಪಸಂಪಾದಕರು, ಕ್ಯಾಮರಾಮ್ಯಾನ್ಗಳು, ಸುದ್ದಿ ನಿರ್ಮಾಪಕರು, ಗ್ರಾಫಿಕ್ಸ್ ವಿಭಾಗದವರು, ಕಂಠದಾನ ಸಿಬ್ಬಂದಿ, ಉದ್ಘೋಷಕರು, ಹೀಗೆ ನೂರಾರು ಮಂದಿಯ ದುಡಿಮೆ ಅಗೋಚರವಾಗಿರುತ್ತದೆ. ವಿವಿಧ ಹಂತಗಳಲ್ಲಿ ದೃಢೀಕರಿಸಲ್ಪಟ್ಟು ಸುಧಾರಿಸಲ್ಪಟ್ಟು ನಿಮ್ಮನ್ನು ತಲುಪುವ ಸುದ್ದಿಯ ರೂಪ ಪಡೆಯುವುದರ ಹಿಂದೆ ಹಲವರ ಶ್ರಮ ಇದೆ. ಆ ಶ್ರಮ ಸಾರ್ಥಕವಾಗಬೇಕಾದರೆ ಸುದ್ದಿ ಸಂಗ್ರಹ, ಪ್ರಸ್ತುತಿಗೆ, ಮಾಧ್ಯಮ ಕ್ಷೇತ್ರಕ್ಕೆ ಸ್ವಾತಂತ್ರ್ಯ ಮತ್ತು ರಕ್ಷಣೆ ಬೇಕೇ ಬೇಕು. ಹಾಗಾದರೆ ಏನಿದು ಪತ್ರಿಕಾ ಸ್ವಾತಂತ್ರ್ಯ ದಿನ? ಈ ದಿನದ ವಿಶೇಷ ಏನು? ಯಾಕೆ ಶುರುವಾಯಿತು? ದಿನದ ಉದ್ದೇಶ ಎಷ್ಟರ ಮಟ್ಟಿಗೆ ಈಡೇರಿದೆ? ಮತ್ತಿತರ ವಿಚಾರಗಳನ್ನು ಈ ಪುಟ್ಟ ಸಂವಾದದಲ್ಲಿ ತಿಳಿದುಕೊಳ್ಳೋಣ. ಮೊದಲಿಗೆ ಮೌಲ್ಯ ಮೇಡಮ್ ಅವರನ್ನು ಕೇಳೋಣ. ಪತ್ರಿಕಾ ಸ್ವಾತಂತ್ರ್ಯ ದಿನದ ಕಲ್ಪನೆ ಯಾವಾಗ ಶುರುವಾಯಿತು, ಇದರ ಉದ್ದೇಶ ಏನು ಅಂತ?
4: ಇದು 1991 ಆಫ್ರಿಕಾದಲ್ಲಿ ವಿಂಡೋ ಡಿಕ್ಲರೇಷನ್ ಅಂತ ಒಂದಾಗುತ್ತೆ. ಅಂದ್ರೆ ಆಫ್ರಿಕಾದಲ್ಲಿ ಸ್ವತಂತ್ರ ಪತ್ರಿಕೋದ್ಯಮ ಮತ್ತು ಬಹುತ್ವದ ಮಾಧ್ಯಮದ ಕಲ್ಪನೆಯಲ್ಲಿ ಡಿಕ್ಲರೇಷನ್ ಅನ್ನ ತರ್ತಾರೆ. ಯುನೆಸ್ಕೋ ಇದನ್ನೇ ಮೋಟಿವೇಶನ್ ಆಗಿ ತಗೊಂಡು 1993 May 3 ವರ್ಲ್ಡ್ ಪ್ರೆಸ್ ಫ್ರೀಡಮ್ ಡೇ ಅನ್ನೋದನ್ನ ಅಬ್ಸರ್ವ್ ಮಾಡಬೇಕು ಅಂತ ಒಂದು ಇನ್ಸ್ಟ್ರಕ್ಷನ್ ಅನ್ನ ಕೊಡ್ತದೆ, ಸೂಚನೆಯನ್ನ ಕೊಡ್ತದೆ. ಅದರ ಹಿನ್ನೆಲೆಯಲ್ಲಿ ಇದೀಗ ನಾವು ಜಾಗತಿಕ ಪತ್ರಿಕಾ ಸ್ವಾತಂತ್ರ್ಯ ದಿನವನ್ನ ಆಚರಿಸ್ತಾ ಇದ್ದೇವೆ. ಇದು ಮೇನ್ಲಿ ಉದ್ದೇಶ ಏನು ಅಂತ ಹೇಳಿದ್ರೆ ಸೆನ್ಸಾರ್ಶಿಪ್ ವಿರುದ್ಧವಾಗಿ ಒಂದು ಹೋರಾಟ ಅಥವಾ ನಿಲುವು, ಅದರ ಪ್ರತಿಫಲವಾಗಿ ಈ ಡಿಕ್ಲರೇಷನ್ ಬಂದದ್ದು. ಪ್ರತಿ ವರ್ಷ ಯುನೆಸ್ಕೋ ಈ ದಿನವನ್ನ ಅಬ್ಸರ್ವ್ ಮಾಡ್ತದೆ. ಮಾಧ್ಯಮ ವೃತ್ತಿಪರರನ್ನ, ಯುಎನ್ ಸಂಸ್ಥೆಗಳನ್ನ, ಪ್ರೆಸ್ ಫ್ರೀಡಂಗೆ ಪೂರಕವಾಗಿರುವಂತಹ ಸಂಸ್ಥೆಗಳನ್ನ ಒಂದೇ ಸೂರಿನಡಿ ತಂದು ವಿಶ್ವದಾದ್ಯಂತ ಪತ್ರಿಕಾ ಸ್ವಾತಂತ್ರ್ಯದ ಸ್ಥಿತಿಯನ್ನ ಒಂದು ಇವ್ಯಾಲ್ಯುವೇಟ್ ಮಾಡುವ, ಮೌಲ್ಯಮಾಪನ ಮಾಡುವಂತಹ, ಒಂದು ವಿಶ್ಲೇಷಿಸುವಂತಹ ಒಂದು ಹೆಜ್ಜೆಯನ್ನ ಅದು ಇಟ್ಟಿದೆ ಅಂತ ಹೇಳಬಹುದು. ಈ ಪತ್ರಿಕಾ ಸ್ವಾತಂತ್ರ್ಯ

0: ಅಂದ್ರೆ ಏನೇ ಸಮಸ್ಯೆಗಳಿದ್ರು ಕೂಡ ಇದಕ್ಕೆ ಸಂಬಂಧಿಸಿದಾಗೆ ಅದಕ್ಕೆ ಪರಿಹಾರಗಳನ್ನ ಏನ್ ಮಾಡಬಹುದು ಅಂತ ಚರ್ಚೆ ಮಾಡ್ತಾರೆ. ಈ ನಿಟ್ಟಿನಲ್ಲಿ ಮುಖ್ಯವಾಗಿ ಗುಡ್ ಗವರ್ನೆನ್ಸ್, ಈ ಪೆನಾಲ್ಟಿ ಮುಕ್ತ ಪತ್ರಿಕೋದ್ಯಮ, ಈ ಸಂಘರ್ಷದ ನಂತರ ದೇಶಗಳಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಅಲ್ಲ ಮಾಧ್ಯಮದ ಪಾತ್ರ ಏನು ಅನ್ನುವ ಬಹಳಷ್ಟು ಕನ್ಸರ್ನ್ ಗಳನ್ನ ಇಟ್ಟುಕೊಂಡು ಪ್ರೆಸ್ ಫ್ರೀಡಂ ಡೇ ಅನ್ನ ಏನು ಅಬ್ಸರ್ವ್ ಮಾಡಬೇಕು ಅಂತ ಒಂದು ಆಶಯ ಇದೆ. ಈ ಬಾರಿ ಶಾಂತಿಯುತ ಭವಿಷ್ಯವನ್ನ ರೂಪಿಸುವುದು, ಮಾನವ ಹಕ್ಕುಗಳು, ಅಭಿವೃದ್ಧಿ ಮತ್ತು ಭದ್ರತೆಗಾಗಿ ಪತ್ರಿಕಾ ಸ್ವಾತಂತ್ರ್ಯವನ್ನು ಉತ್ತೇಜಿಸುವುದು, ಈ ಥೀಮ್ ಅನ್ನ ಯುನೆಸ್ಕೋ ಅನೌನ್ಸ್ ಮಾಡಿದೆ.
1: ಪ್ರತಿ ಬಾರಿ ಒಂದು ಕಲ್ಪನೆಗಳನ್ನು ಇಟ್ಟುಕೊಂಡು ಈ ದಿನವನ್ನು ವಿಶೇಷವಾಗಿ ಆಚರಿಸುವ ಒಂದು ಹಿನ್ನೆಲೆಯನ್ನು ಹೊಂದಿದೆ.
0: ಹೌದು
1: ವೇಣು, ಮಾಧ್ಯಮಗಳಿಗೆ ಸ್ವಾತಂತ್ರ್ಯ ಬೇಕು ಅಂತ ಯಾಕೆ ಆಗ್ರಹಿಸುತ್ತೇವೆ? ಅಂದ್ರೆ ಮಾಧ್ಯಮ ಸಂಸ್ಥೆಗಳ ಸ್ವಾತಂತ್ರ್ಯಕ್ಕೆ ಯಾವ ಸಂದರ್ಭ ಕುತ್ತು ಬರ್ತದೆ, ಆಪತ್ತು ಬರ್ತದೆ, ಅದರಿಂದ ಏನು ಕಷ್ಟ ಆಗ್ತದೆ ಮಾಧ್ಯಮ ಸಂಸ್ಥೆಗಳಿಗೆ ಅಂತ?
2: ನಾವೀಗ ಯಾವುದೇ ವೃತ್ತಿಯನ್ನು ತಗೊಂಡ್ರು ಕೂಡ ಅವರು ಮುಕ್ತವಾಗಿ ಕಾರ್ಯನಿರ್ವಹಿಸೋದಕ್ಕೆ ಅವಕಾಶ ಇರಬೇಕು ಅನ್ನೋದು ಒಂದು ವ್ಯಕ್ತಿಯ ಸ್ವಾತಂತ್ರ್ಯ. ಇದನ್ನೇ ನಾವು ಬಹುಶಃ ಪತ್ರಿಕಾ ಸ್ವಾತಂತ್ರ್ಯ ಅಥವಾ ಮಾಧ್ಯಮ ಸ್ವಾತಂತ್ರ್ಯಕ್ಕೆ ಕೂಡ ಅನ್ವಯ ಮಾಡಿ ಮಾತನಾಡಬಹುದು. ಇದು ಅಂದ್ರೆ ನನಗೆ ಮಾತಾಡ್ತಾ ಇರುವಂತದ್ದು ಕೇವಲ ಒಂದು ವ್ಯಕ್ತಿಯಾಗಿ ಒಬ್ಬ ವರದಿಗಾರನ ಅಥವಾ ಒಬ್ಬ ಪತ್ರಿಕಾ ಪ್ರತಿನಿಧಿಯ ವಿಷಯ ಅಲ್ಲ. ಒಂದು ಅದನ್ನ ನಾವು ಮಾಧ್ಯಮ ಅಂತಲೇ ತಗೊಂಡ್ರು ಕೂಡ, ಒಂದು ಪತ್ರಿಕೆ ಇರಬಹುದು, ಒಂದು ಮಾಧ್ಯಮ ಸಂಸ್ಥೆ ಇರಬಹುದು, ಅದು ಸಮರ್ಪಕವಾಗಿ ಅಂದ್ರೆ ಈಗ ನಾವು ಬೇರೆ ಉತ್ಪನ್ನಗಳನ್ನ ನಾವು ಮಾಧ್ಯಮದ ಕಂಟೆಂಟ್ಗೆ ಅದನ್ನ ನಾವು ಹೋಲಿಕೆ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಬೇರೆದು ಉತ್ಪಾದನೆ ಅದು ಕನ್ಸಂಪ್ಷನ್ ಅಲ್ಲಿಗೆ ಅದು ಸೀಮಿತ ಆಗತ್ತೆ. ಆದ್ರೆ ಮಾಧ್ಯಮ ಒಂದು ಈಗ ವಸ್ತುವಂದಲೇ ಒಂದು ಪರಿಗಣನೆ ಆದ್ರೂ ಕೂಡ ಅಲ್ಟಿಮೇಟ್ಲಿ ಮಾಧ್ಯಮದ ಉದ್ದೇಶಗಳಿರುವಂತದ್ದು ಬೇರೆ. ಅದು ಒಂದಷ್ಟು ಉನ್ನತವಾದಂತಹ ಧ್ಯೇಯಗಳನ್ನ ಇಟ್ಟುಕೊಂಡಿರುವಂತಹ ಸಂಸ್ಥೆ, ಪ್ರಾಫಿಟ್ ಮೋಟಿವೇ ಇರಲಿ, ಲಾಭಕ್ಕಾಗಿ ಇದ್ರೂ ಕೂಡ ವ್ಯಕ್ತಿಗೆ ಮಾಹಿತಿ ಕೊಡುವಂತದ್ದು ಇರಬಹುದು, ವ್ಯಕ್ತಿಯ ದೃಷ್ಟಿಕೋನವನ್ನು ರೂಪಿಸುವಂತಹ ಹೊಣೆ ಇರಬಹುದು, ಒಟ್ಟಾರೆ ಗ್ರೇಟರ್ ಕಾಮನ್ ಗುಡ್ ಅನ್ನುವಂತಹ ಒಂದು ಸಾಮಾನ್ಯವಾದಂತಹ ನಿಲುವನ್ನು ಹೊಂದಿರುವಂತಹ ಮಾಧ್ಯಮ ಸಮೂಹಗಳು ಕಾರ್ಯನಿರ್ವಹಿಸುತ್ತವೆ. ಅದು ಮುಕ್ತವಾಗಿ ನಿರ್ವಹಣೆ ಮಾಡಬೇಕು ಅಂತ ಹೇಳಿ ಆದ್ರೆ ಅದಕ್ಕೆ ಒಂದು ಕನಿಷ್ಠವಾದಂತಹ ಸ್ವಾತಂತ್ರ್ಯದ ಅಗತ್ಯ ಇದೆ. ಅಂದ್ರೆ ನೀನು ಇದನ್ನ ಪ್ರಕಟ ಮಾಡಬಾರದು ಅಂತ ಅವರಿಗೆ ಒಂದು ಹೇರಿಕೆಯನ್ನ ಮಾಡುವಂತಹ ಯಾವುದೇ ಕಟ್ಟುಪಾಡುಗಳು ಸಾಮಾನ್ಯವಾಗಿ ಇರಬಾರದು. ಅದು ಕೂಡ ಒಂದು ಪ್ರಜಾಪ್ರಭುತ್ವ ದೇಶದಲ್ಲಿ ಅನ್ನುವಂಥದ್ದು ಸಾಮಾನ್ಯವಾಗಿ ಒಪ್ಪುವಂತಹ ಒಂದು ನಿಲುವು. ಈಗ ಒಂದು ಮಾಧ್ಯಮ ಸಂಸ್ಥೆಗೆ ಅಥವಾ ಒಬ್ಬ ಪತ್ರಿಕಾ ವರದಿಗಾರನಿಗೆ ಅಥವಾ ಮಾಧ್ಯಮ ಪ್ರತಿನಿಧಿಗೆ ಬೇರೆ ಬೇರೆ ಹಂತಗಳಲ್ಲಿ ಅವನು ಒಂದು ಸಾಮಾಜಿಕ ನಿಲುವನ್ನ ಪ್ರಕಟ ಮಾಡದಿರುವಂತಹ ಒತ್ತಡಗಳು ಬರಬಹುದು. ಅದು ಸರ್ಕಾರದಿಂದಲೇ ಇರಬಹುದು. ಅಂದ್ರೆ ಯಾವುದೋ ಒಂದು ವಿಷಯವನ್ನ ಜನರ ಬಳಿಗೆ ಇದು ಬರಬಾರದು ಎನ್ನುವಂತಹ ಒಂದು ನಿಲುವನ್ನು ಹೊಂದಿದ್ದಾಗ ಸರ್ಕಾರಗಳು ಹೇರಿಕೆ ಮಾಡಬಹುದು. ಖಾಸಗಿ ಮಾಫಿಯಾಗಳು ಅಂತ ಹೇಳ್ತವೆ ಅಂತ ಯಾವುದೇ ಒಂದು ದುರುದ್ದೇಶಪೂರಿತವಾದಂತಹ ಸಂಸ್ಥೆಗಳು ಈ ಮಾಧ್ಯಮಗಳಿಗೆ ಯಾವುದೇ ಒಂದು ವಿಷಯವನ್ನ ಜನರಿಗೆ ಅದನ್ನ ತಲುಪದ ರೀತಿಯಲ್ಲಿ ಒತ್ತಡವನ್ನು ಹೇರಬಹುದು. ಆಮೇಲೆ ಈಗ ನಾವು ಲೇಟೆಸ್ಟ್ ಈಗ ಡಿಜಿಟಲ್ ಯುಗಕ್ಕೆ ಬಂದ್ರೆ ಇದು ಒಂದು ರೀತಿ ಪರೋಕ್ಷವಾಗಿ ಕೂಡ ಮಾಧ್ಯಮಗಳ ಮೇಲೆ ಇದನ್ನು ಒಂದು ರೀತಿಯ ಪ್ರಭಾವವನ್ನು ಬೀರ್ತಾ ಇರುವಂತದ್ದು ನೀವು ನೋಡಿರಬಹುದು. ಅಂದ್ರೆ ಆರ್ಥಿಕವಾಗಿ ಮಾಧ್ಯಮಗಳು ಒಂದು ರೀತಿ ಬಳಲುವ ರೀತಿ ಮಾಡ್ತಾ ಇದೆ. ಕೆಲವೇ ಒಂದೆರಡು ಸಂಸ್ಥೆಗಳು, ಅದು ಮಾಧ್ಯಮಕ್ಕೆ ನೇರವಾಗಿ ಸಂಬಂಧ ಪಡದ ಸಂಸ್ಥೆಗಳು ಕೂಡ ಇಡೀ ಕಂಟೆಂಟ್ ಅನ್ನ ತಮ್ಮ ಹತೋಟಿಯಲ್ಲಿ ಇಟ್ಕೊಂಡು ಯಾವುದೇ ಪತ್ರಿಕಾ ಸಂಪಾದಕ ಇರ್ಬೋದು, ಮಾಧ್ಯಮದ ಯಾವುದೇ ಸಂಪಾದಕನ ಕೈಯಲ್ಲಿ ಇವತ್ತು ಏನು ಅಂತ ಕಂಟೆಂಟ್ ಯಾವುದು ಅಂತ ಡಿಸಿಷನ್ ತಗೊಳ್ಳುವ ಹಾಗಿಲ್ಲ. ಯಾಕಂತ ಹೇಳಿದ್ರೆ ಎಲ್ಲ ಕೂಡ ಆಲ್ಗೋರಿತಮ್ ಬೇಸ್ಡ್ ಆಗಿ ಬಹುರಾಷ್ಟ್ರೀಯ ಸಂಸ್ಥೆಗಳು ಇದನ್ನ ತಮ್ಮ ಕೈಗೆ ತಗೊಳ್ತಾ ಇರುವಂತದ್ದು ಕೂಡ ಇದು ಒಂದು ರೀತಿ ಮಾಧ್ಯಮಗಳ ಸ್ವಾತಂತ್ರ್ಯಕ್ಕೆ ಒಂದು ರೀತಿಯ ಮಾರಕವಾಗಬಲ್ಲದು ಅನ್ನುವಂಥದ್ದು ಎಲ್ಲ ಇಂದಿನ ಮಾಧ್ಯಮ ತಜ್ಞರು ಅಭಿಪ್ರಾಯ ಪಡುವಂತಹ ಒಂದು ಸಂಗತಿ.
1: ಅಂದ್ರೆ ಒತ್ತಡ ಅಥವಾ ನಿರ್ಬಂಧ ಅವೆರಡೂ ಇಲ್ಲದೆ ಮುಕ್ತವಾಗಿ ವಿಷಯವನ್ನ ಓದುಗರಿಗೆ ಅಥವಾ ಕೇಳುಗರಿಗೆ ವೀಕ್ಷಕರಿಗೆ ತಲುಪಿಸುವ ತರ ಇರಬೇಕು ಅಂತ. ಮೌಲ್ಯ ಮೇಡಮ್, ಈಗ ಮಾಧ್ಯಮ ಸ್ವಾತಂತ್ರ್ಯವನ್ನ ಎತ್ತಿ ಹಿಡಿಯುವಂತಹ ಅಥವಾ ಅದಕ್ಕೆ ಪೂರಕವಾಗಿ ವರ್ತಿಸುವಂತಹ ಒಂದು ಅವಕಾಶಗಳನ್ನ ಆಡಳಿತ ಸಂವಿಧಾನ ಅಥವಾ ವ್ಯವಸ್ಥೆ ಯಾವ ತರ ಕೊಟ್ಟಿದೆ ಮಾಧ್ಯಮಗಳಿಗೆ ಅಂತ?
0: ಈಗ ಭಾರತವನ್ನ ನೋಡಿದ್ರೆ ಪತ್ರಕರ್ತರನ್ನ ಅದು ಏನು ಪ್ರತ್ಯೇಕವಾಗಿ ನೋಡ್ತಾ ಇಲ್ಲ ಅಥವಾ ಪತ್ರಿಕೋದ್ಯಮವನ್ನ ಪ್ರತ್ಯೇಕವಾಗಿ ನೋಡ್ತಾ ಇಲ್ಲ. ಈಗ ಅಮೆರಿಕದ ಕಾನ್ಸ್ಟಿಟ್ಯೂಷನ್ ಅನ್ನ ಸಂವಿಧಾನವನ್ನ ನೀವು ನೋಡಿದ್ರೆ ಅಲ್ಲಿ ಫ್ರೀಡಮ್ ಆಫ್ ಪ್ರೆಸ್ ಅನ್ನೋದು ಒಂದು ಸಪರೇಟ್ ಆರ್ಟಿಕಲ್ ಇದೆ. ಇಲ್ಲಿ ಭಾರತದಲ್ಲಿ ನಾವು ನಮ್ಮ ಕಾಮನ್ ಪ್ರಜೆಗಳಿಗೆ ಏನಿದೆಯೋ ಆರ್ಟಿಕಲ್ 19 ಕ್ಲಾಸ್ 1A ಏನಿದೆಯೋ ವಾಕ್ ಮತ್ತೆ ಅಭಿವ್ಯಕ್ತಿಯ ಸ್ವಾತಂತ್ರ್ಯದ ಅಡಿಯಲ್ಲಿಯೇ ಪತ್ರಿಕಾ ಸ್ವಾತಂತ್ರ್ಯವನ್ನ ಎಂಜಾಯ್ ಮಾಡುವಂತಹ ಒಂದು ಅವಕಾಶ. ಅದಕ್ಕೆ ತಕ್ಕ ಹಾಗೆ ಅದೇ ಮತ್ತೆ ಅದೇ ಸಿಟಿಜನ್ಸ್ ಗೆ ಸಂಬಂಧಪಟ್ಟಾಗೆ ಆರ್ಟಿಕಲ್ 19 ಕ್ಲಾಸ್ 2 ಅಲ್ಲಿ ರೀಸನೇಬಲ್ ರೆಸ್ಟ್ರಿಕ್ಷನ್ಸ್ ಗಳು ಕೂಡ ಇದೆ. ಅಂದ್ರೆ ಯಾವಾಗ ಇದು ನ್ಯಾಷನಲ್ ಸೆಕ್ಯೂರಿಟಿಗೆ ಸೌಹಾರ್ದತೆಗೆ ಧಕ್ಕೆ ಆಗ್ತದೋ ಅಂತ ಕಂಟೆಂಟ್ ಗಳನ್ನ ಖಂಡಿತವಾಗ್ಲೂ ಕೂಡ ಒಬ್ಬ ಸಾಮಾನ್ಯ ಜನ ಕೂಡ ಎಕ್ಸ್ಪ್ರೆಸ್ ಮಾಡೋ ಹಾಗಿಲ್ಲ, ಒಬ್ಬ ಪತ್ರಕರ್ತನಿಗೆ ಕೂಡ ಅದು ಅನ್ವಯ ಆಗ್ತದೆ ಅನ್ನುವಂಥದ್ದು. ಇನ್ನು ವಿಶೇಷವಾಗಿ ಹೇಳೋದಿದ್ರೆ ಆರ್ಟಿಕಲ್ 361A ಅದು ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಇದು ಒಂದು ಸ್ಪೆಷಲ್ ಪ್ರೊವಿಷನ್. ಏನಂದ್ರೆ ಈ ಪಾರ್ಲಿಮೆಂಟರಿ ಮತ್ತೆ ಹೌಸ್ ಸ್ಟೇಟ್ ಪ್ರೊಸೀಡಿಂಗ್ಸ್ ಏನಿದೆ ಅದರ ನೈಜ ವರದಿಯನ್ನ ಅಂದ್ರೆ ಯಾವುದೇ ರಿಸ್ಟ್ರಿಕ್ಷನ್ಸ್ ಗಳು ಇಲ್ಲದೆ ಯಾವುದೇ ಕ್ರಿಮಿನಲ್ ಅಥವಾ ಸಿವಿಲ್ ಲಾಗಳಿಗೆ ಅಡಿಗೆ ಬಾರದ ಹಾಗೆ ಪಬ್ಲಿಷ್ ಮಾಡುವಂತಹ, ಪ್ರಸಾರ ಮಾಡುವಂತಹ

0: ಒಂದು ಸ್ಪೆಷಲ್ ರೈಟ್ ಅನ್ನ, ಹಕ್ಕನ್ನ ಪತ್ರಿಕೆಗಳಿಗೆ ಕೊಟ್ಟಿದೆ ಅಂತ ಹೇಳುವಂತದನ್ನ ನಾವು ನೋಡಬಹುದು. ಇನ್ನೊಂದು ವಿಶೇಷವಾಗಿ ಭಾರತದಲ್ಲಿ ಇತ್ತೀಚೆಗಿನ ಬೆಳವಣಿಗೆ ಅಂದ್ರೆ ಕಳೆದ 20 ವರ್ಷಗಳಿಂದ ನಾವು ನೋಡ್ತಾ ಇರೋದು ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್. ಸೊ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಅಂದ್ರೆ ಯಾವ ರೀತಿಯಲ್ಲಿ ಪೂರಕ ಆಗಿದೆ ಅಂತ ಹೇಳಿದ್ರೆ, ಇನ್ವೆಸ್ಟಿಗೇಟಿವ್ ಜರ್ನಲಿಸಂ ಆಗಿರ್ಬೋದು ಅಥವಾ ಒಂದು ಡೆವಲಪ್ಮೆಂಟ್ ಜರ್ನಲಿಸಂ ಆಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಪತ್ರಿಕೋದ್ಯಮಿಗಳು ಸರ್ಕಾರದ ಕಡತಗಳನ್ನ ಪರಿಶೀಲಿಸುವಂತದ್ದಾಗಿರ್ಬೋದು ಅಥವಾ ಅಲ್ಲೂ ರಿಸ್ಟ್ರಿಕ್ಷನ್ಸ್ ಇದೆ, ಅದೇ ಮತ್ತೆ 19 Clause 2 ಅಲ್ಲಿ ಏನೇನು ರೆಸ್ಟ್ರಿಕ್ಷನ್ಸ್ ಗಳು ಬರುತ್ತೋ ಅದರ ಹೊರತಾಗಿ ಪಬ್ಲಿಕ್ ಡಾಕ್ಯುಮೆಂಟ್ಸ್ ಏನಿದೆ ಅದಕ್ಕೆ ಆಕ್ಸೆಸ್ ಅನ್ನು ಕೊಡುವಂತ ಒಂದು ಅವಕಾಶ ಈ RTI ಅಲ್ಲಿ ಇದೆ ಅಂತ ಹೇಳಬಹುದು. ಆಮೇಲೆ ಇನ್ನೂ ಒಂದು ಸ್ಪೆಷಲ್ ಅಂದ್ರೆ ಲೀಗಲ್ ಪ್ರೊಟೆಕ್ಷನ್ ಏನಿದೆ ಅಂತ ಹೇಳಿದ್ರೆ, ಪತ್ರಕರ್ತರಿಗೆ ನ್ಯೂಸ್ ಸೋರ್ಸ್ಗಳು, ಸುದ್ದಿ ಮೂಲಗಳು ತುಂಬಾ ಇಂಪಾರ್ಟೆಂಟ್. ಇದು ಕೆಲವು ತುಂಬಾ ಬಹಳಷ್ಟು ಕೇಸ್ಗಳಲ್ಲಿ ಅದು ಏನ್ ಹೇಳ್ತದೆ ಅಂತ ಹೇಳಿದ್ರೆ, ಪತ್ರಕರ್ತರು ತಮ್ಮ ಸುದ್ದಿ ಮೂಲಗಳನ್ನ ಸಂರಕ್ಷಿಸಿಕೊಳ್ಬಹುದು, ಅದನ್ನ ರಿವೀಲ್ ಮಾಡುವಂತ ಯಾವ ನೆಸೆಸಿಟಿಗಳು ಕೂಡ ಇಲ್ಲ ಅನ್ನೋದನ್ನ ಬಹಳಷ್ಟು ಕೇಸ್ಗಳಲ್ಲಿ ಎತ್ತಿ ಹಿಡಿದಿದೆ. ಸೊ ಇದೆಲ್ಲ ಬಹುಶಃ ಒಂದು ರೀತಿಯಲ್ಲಿ ಆ ಸ್ವಾತಂತ್ರ್ಯವನ್ನ ಎಂಜಾಯ್ ಮಾಡಲಿಕ್ಕೆ ಲೀಗಲಿ ಕಾನೂನಾತ್ಮಕವಾಗಿ ಮತ್ತು ಸಂವಿಧಾನಾತ್ಮಕವಾಗಿ ಇರುವಂತಹ ಏನು ಒಂದು ಅವಕಾಶಗಳು ಅಂತ ಹೇಳಬಹುದು.
1: ವೇಣು, ಜನಸಾಮಾನ್ಯರಿಗೆ ಸುಲಭವಾಗಿ ಅರ್ಥ ಆಗದಂತ ಒಂದು ವಿಷಯ ಅಂದ್ರೆ ಮೀಡಿಯಾ ಎಕನಾಮಿಕ್ಸ್, ಮಾಧ್ಯಮದ ಆರ್ಥಿಕ ವ್ಯವಸ್ಥೆ. ಸಹಜವಾಗಿ ಜಾಹೀರಾತನ್ನು ಮಾಧ್ಯಮಗಳು ಅವಲಂಬಿಸಬೇಕಾಗ್ತದೆ, ಅದು ಅನಿವಾರ್ಯ ಹೌದು. ಆದರೆ ಆರ್ಥಿಕ ಅವಲಂಬನೆಗೋಸ್ಕರ ಜಾಹೀರಾತನ್ನು ಅವಲಂಬಿಸುವುದು ಮತ್ತು ಸುದ್ದಿ ಪ್ರಸಾರ ಇದರಲ್ಲಿ ಸ್ವಾತಂತ್ರ್ಯವನ್ನು ಕಾಪಾಡಿಕೊಳ್ಳುವುದು, ಈ ಎರಡನ್ನು ನಾವು ಹೇಗೆ ನೋಡಬಹುದು ಅಂತ.
2: ನಿಮ್ಮ ಪ್ರಶ್ನೆಯಲ್ಲೇ ಒಂದು ಉತ್ತರ ಕೂಡ ಹೊಂದಿದೆ. ಒಂದು ಖಚಿತವಾದ ಹಾಗೂ ಒಂದು ವಿಶ್ವಾಸಾರ್ಹವಾದಂತಹ ಸುದ್ದಿ ಅಥವಾ ಕಂಟೆಂಟ್ ಅನ್ನ ಇವತ್ತಿನ ಜನರಿಗೆ ನಾವು ಕೊಡುವಾಗ ಒಂದಷ್ಟು ಚಾಲೆಂಜ್ಗಳಿದೆ. ಅಂದ್ರೆ ಇವತ್ತಿನ ನಮ್ಮ ಸಮಾಜದ ಟ್ರೆಂಡ್ ಅನ್ನು ನೋಡಿದ್ರೆ ಸಾಂಪ್ರದಾಯಿಕ ಮಾಧ್ಯಮಗಳೇನಿದೆ ಇದು ಒಂದಷ್ಟು ಆರ್ಥಿಕವಾದಂತಹ ಒತ್ತಡಗಳನ್ನ ಎದುರಿಸ್ತಾ ಇದೆ ಡಿಜಿಟಲ್ ಮಾಧ್ಯಮಗಳಿಗೆ ಹೋಲಿಸಿದ್ರೆ. ಅಂದ್ರೆ ಡಿಜಿಟಲ್ ನಲ್ಲಿ ಅಷ್ಟು ಬೇರೆ ಸಾಂಪ್ರದಾಯಿಕ ಮಾಧ್ಯಮದಷ್ಟು ವೆಚ್ಚ ಬರುವುದಿಲ್ಲ, ಅವರಿಗೆ ಕನಿಷ್ಠ ಜಾಹೀರಾತನ್ನ ಇಟ್ಟುಕೊಂಡು ಕೆಲಸ ಮಾಡುವಂತಹ ಒಂದು ಸಾಮರ್ಥ್ಯ ಇದೆ. ಆದರೆ ಸಾಂಪ್ರದಾಯಿಕ ಮಾಧ್ಯಮಗಳು ಇಂದು ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಬೇಕಾದ್ರೆ ಅದೇ ರೀತಿಯ ಆದಾಯವನ್ನ ಹಿಂದೆ ಏನು ಪಡ್ಕೊಳ್ತಾ ಇದ್ರು ಅದನ್ನ ಬೈ ಎಟ್ ಎನಿ ಕಾಸ್ಟ್ ಅದನ್ನ ಪಡೆಯಲೇಬೇಕು ಅನ್ನುವಂಥ ಒತ್ತಡಕ್ಕೆ ಸಿಲುಕಿದೆ. ಹಾಗಾಗಿ ಎಲ್ಲರೂ ಹಾಗೆ ಮಾಡ್ತಾರಂತೆಲ್ಲ ಇಟ್ ಮೇ ಲೀಡ್ ಟು ಅಂದ್ರೆ ಪೇಯ್ಡ್ ನ್ಯೂಸ್ ಇರ್ಬೋದು, ಇಂತಹ ಒಂದು ಸ್ವಲ್ಪ ತಮ್ಮ ಉದ್ದೇಶದಿಂದ ಬದಿಗೆ ಸರಿದು ಕಾರ್ಯನಿರ್ವಹಿಸಲೇಬೇಕಾದ ಒತ್ತಡಕ್ಕೆ ಸಿಲುಕ್ತಾ ಇದೆ. ಇಲ್ಲ ಅಂದ್ರೆ ಜನರೇ ಇದನ್ನ ಸಪೋರ್ಟ್ ಮಾಡುವಂತಹ ವ್ಯವಸ್ಥೆ ಬರಬೇಕು. ಈಗ ನಮ್ಮ ದೇಶದಲ್ಲೂ ಒಂದಷ್ಟು ಕೆಲವು ವೆಬ್ಸೈಟ್ಗಳು ಇದನ್ನು ಮಾಡ್ತಾ ಇದೆ. ಅಂದ್ರೆ ಜನರು ನಿಜವಾದ ಒಂದು ಖಚಿತವಾದ ವಿಶ್ವಾಸಾರ್ಹವಾದಂತಹ ಸುದ್ದಿ ನನಗೆ ಬೇಕು ಅಂತ ಹೇಳಿ ಆದ್ರೆ ಆ ವೆಬ್ಸೈಟ್ ಅನ್ನು ಸಪೋರ್ಟ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡುವ ಮೂಲಕ ಒಂದು ಇಂತಿಷ್ಟು ಮೊತ್ತ ಅಂತ ಹೇಳಿ ಪಾವತಿಸಿದ್ರೆ ಆಗ ಆ ಸಂಸ್ಥೆ ಕೂಡ ಯಾವುದೇ ಅವಲಂಬನೆ ಬೇರೆ ಮೂರನೇ ವ್ಯಕ್ತಿಯ ಅಥವಾ ಜಾಹೀರಾತುದಾರರ ಅವಲಂಬನೆ ಇಲ್ಲದೆ ಸ್ವತಂತ್ರವಾಗಿ ಕೆಲಸ ನಿರ್ವಹಿಸಬಹುದು. ಅಂತಹ ಇದಕ್ಕೆ ಜನರು ಅವಕಾಶ ಮಾಡಿಕೊಡ್ಬೇಕು, ಅಂದ್ರೆ ಸುದ್ದಿಯ ಗ್ರಾಹಕರು. ಮೂರನೇದು ನಮ್ಗೆ ಇರುವಂತದ್ದು ಜಾಹೀರಾತು. ಜಾಹೀರಾತು ಹಿಂದಿನ ಫ್ಲೋದಲ್ಲಿ ಬರದೆ ಹೋದಾಗ ಈ ರೀತಿ ಸಂಸ್ಥೆಗಳು, ಪತ್ರಿಕೆಗಳು ಅಥವಾ ಮಾಧ್ಯಮಗಳು ಒತ್ತಡಕ್ಕೆ ಒಳಗೊಳ್ಳುವಂತದ್ದು ಇದು ಈ ತರ ನಡ್ಕೊಂಡು ಬರ್ತಾ ಇದೆ. ಈಗಾಗಲೇ ಹೇಳಿದ್ರಿ ಸುದ್ದಿ ಮನೆಯ ವೆಚ್ಚಗಳು ಹೆಚ್ಚುತ್ತಿರುವ ಬಗ್ಗೆ. ಈಗ ನಮ್ಮ ಇತ್ತೀಚೆಗಿನ ಡೆವಲಪ್ಮೆಂಟ್ ನೋಡಿದ್ರೆ ನಮ್ಮ ಇರಾನ್ ಮತ್ತೆ ಮಧ್ಯಪ್ರಾಚ್ಯದ ಸಂಘರ್ಷದಿಂದಾಗಿ ಎಲ್ಲೆಡೆ ಬೇರೆ ಬೇರೆ ರೀತಿಯ ಅಲ್ಲೋಲ ಕಲ್ಲೋಲ ಪರಿಸ್ಥಿತಿ ಉಂಟಾಗ್ತಾ ಇದೆ. ಎಲ್ಲ ವೆಚ್ಚ ಹೆಚ್ಚುತ್ತಾ ಇರುವಂತದ್ದು, ಕಚ್ಚಾ ತೈಲ ಇರಬಹುದು. ಅದೇ ರೀತಿ ಈಗ ನ್ಯೂಸ್ ಪ್ರಿಂಟಿನ ವೆಚ್ಚ ಕೂಡ 10% ಹೆಚ್ಚಬಹುದು ಅನ್ನುವಂಥದ್ದು ಈಗ ಲೇಟೆಸ್ಟ್ ಈಗ ಮಾಹಿತಿ. ಪತ್ರಿಕೆಯ ಮೇಲೆ ಕೂಡ ಇದು, ಕಾರ್ಯನಿರ್ವಹಣೆಯ ಮೇಲೆ ಕೂಡ ಇದು ಹೊಡೆತ ಬೀಳಬಹುದು ಅನ್ನುವಂತಹ ಒಂದು ವಿಶ್ಲೇಷಣೆ ಕೇಳಿ ಬರ್ತಾ ಇದೆ. ಸೊ ಇದು ಒಟ್ಟಾರೆ ನಾವು ಯೋಚನೆ ಮಾಡ್ತಾ ಹೋದ್ರೆ ಈ ಎಲ್ಲ ಎಕನಾಮಿಕ್ಸ್ ಹೊರತಾಗಿ ಜನರು ಹಾಗೂ ಸರ್ಕಾರಗಳು ಮನಸ್ಸು ಮಾಡಿದ್ರೆ ಈ ಎಲ್ಲ ಪತ್ರಿಕಾ ಸಂಸ್ಥೆಗಳಿರ್ಬೋದು, ಮಾಧ್ಯಮ ಸಂಸ್ಥೆಗಳಿರ್ಬೋದು, ಇದನ್ನ ಒಂದು ಹಂತದಲ್ಲಿ ನಾವು ಸಮತೋಲನದಿಂದ ನಡೆಸಿಕೊಂಡು ಬರಬಹುದು. ಈಗಿನ ಹೊಸ ಜನರೇಷನ್ ಯಾವ ತರ ಇದೆ ಅಂತ ಹೇಳಿದ್ರೆ ಜನರಿಗೆ ನ್ಯೂಸ್ ಬೇಡ ಎನ್ನುವಂತ ಪರಿಸ್ಥಿತಿ ಇದೆ. ನಮಗೆ ಕೇವಲ ಮನೋರಂಜನೆ ಸಾಕು, ರೀಲ್ಸ್ ಅಲ್ಲಿ ಸಿಗುವ ಇದು ಬೇರೆ ಯಾವ್ದು ಬೇಡ ಎನ್ನುವಂಥದ್ದು ಈಗಿನ ಜೆನ್ ಜಿ ಜೆನ್ ಅಲ್ಫಾದವರ ಕತೆ ಇದೆ. ಇದು ಮುಂದೆ ಹೇಗೆ ಹೋಗ್ತದೆ ಅನ್ನುವಂಥದ್ದು ನಾವಿನ್ನು ಕಾದು ನೋಡ್ಬೇಕು. ಅದು ಹೇಗಿದೆ ಅಂದ್ರೆ ಆ ಜನಾಂಗ ಇನ್ನು 10 ವರ್ಷ ಕಳೆದ್ರೆ ಯಾವ ರೀತಿ ಅವರ ಬೌದ್ಧಿಕ ಮಟ್ಟ ಹೇಗಿರ್ಬೋದು, ವಿಶ್ಲೇಷಣೆ ಮಟ್ಟ ಹೇಗಿರ್ಬೋದು, ಇದು ಒಂದು ಈಗಿನ ಹೊಸ ಅಧ್ಯಯನಕ್ಕೆ ಒಂದು ಅವಕಾಶ ಕೂಡ ಕಲ್ಪಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಹಿಂದಿನ ಇದು ಜನರೇಷನ್ ಸರಿತಾ ಹಿಂದೆ ಹೋಗ್ತಾ ಇದ್ದಾಗೆ ಹೊಸ ಜನರೇಷನ್ ಟೇಕ್ ಓವರ್ ಮಾಡ್ತಾ ಇದೆ. ಅವರ ನ್ಯೂಸ್ ಕನ್ಸಂಪ್ಷನ್ ಯಾವ ರೀತಿ ಇದೆ ಅನ್ನುವಂಥದ್ದೇ ಒಂದು ಸ್ಪೆಷಲಿ ಭಾರತ ಹಾಗೂ ಭಾರತದಂತಹ ಅಭಿವೃದ್ಧಿಶೀಲ ರಾಷ್ಟ್ರಗಳ ಇದೊಂದು ಸವಾಲು.
1: ಮೇಡಮ್, ಈಗ ವೇಣು ಹೇಳಿದ್ದಕ್ಕೆ ಪೂರಕವಾಗಿ ಈಗ ನಾವು ಪತ್ರಿಕಾ ಕಾನೂನುಗಳು, ಇವತ್ತು ನಾವು ಮಾತನಾಡ್ತಾ ಇರುವ ಪತ್ರಿಕಾ ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ, ಅದರ ಬಗ್ಗೆ ಮಾತನಾಡುವುದಾದ್ರೆ ಈಗ ಸಮಕಾಲೀನ ಸೋಷಿಯಲ್ ಮೀಡಿಯಾ ಆವರಿಸುವುದಕ್ಕಿಂತ ಮೊದಲು ಅಂದ್ರೆ ಸುಮಾರು 20 ವರ್ಷಗಳ ಹಿಂದೆ ಸೋಷಿಯಲ್ ಮೀಡಿಯಾ ಜಗತ್ತು ಈಗ ಅನಿಯಂತ್ರಿತವಾಗಿದೆ. ಅವುಗಳಿಗೆ ಕಟ್ಟುಪಾಡುಗಳಿರ್ಬೋದು, ನಿರ್ಬಂಧಗಳಿರ್ಬೋದು, ಅವುಗಳ ತಲುಪುವಿಕೆಯನ್ನು ನಿಯಂತ್ರಿಸುವುದು ತುಂಬಾ ಕಷ್ಟ. ಹಾಗಿರುವಾಗ ಜಾಲತಾಣ ಇಷ್ಟು ವಿಜೃಂಭಿಸ್ತಾ ಇರುವಾಗ ಈ ಪತ್ರಿಕಾ ಸ್ವಾತಂತ್ರ್ಯ ದಿನದ ಬಗ್ಗೆ ನಾವು ಮಾತನಾಡೋದು, ಈ ಬಗ್ಗೆ ನೀವು ಏನ್ ಹೇಳ್ತೀರಿ?
0: ಈಗ ನಾನೊಬ್ಬಳು ಪತ್ರಿಕೋದ್ಯಮ ಶಿಕ್ಷಕಿಯಾಗಿರುವ ಕಾರಣ ಮೇನ್ ಸ್ಟ್ರೀಮ್

0: ನಿಮ್ಮ ಮಾಧ್ಯಮಗಳಿಗಿಂತ ಹೆಚ್ಚು ಡಿಜಿಟಲ್ ಮಾರ್ಕೆಟಿಂಗ್, ಸೋಷಿಯಲ್ ಮೀಡಿಯಾ, ಇದನ್ನೇ ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳ ಜೊತೆ ನಾವು ಮಾತಾಡುವಂತ ಒಂದು ಸಂದರ್ಭದಲ್ಲಿ ನಾವಿದ್ದೇವೆ ಇವಾಗ. ಏಕೆಂದ್ರೆ ಶಿಕ್ಷಣ ಕೂಡ ಬದಲಾಗಬೇಕು ಟ್ರೆಂಡಿನ ಜೊತೆಗೆ ಅಂತ ಹೇಳುವಂತದ್ದು. ಹೆಚ್ಚು ಡೆಮೋಕ್ರಟೈಸ್ ಆಗಿದೆ ಸೋಷಿಯಲ್ ಮೀಡಿಯಾದ ಮೂಲಕ, ನ್ಯೂಸ್ ಆಗಿರ್ಬಹುದು, ಸುದ್ದಿಯ ಪ್ರಸಾರಗಳಾಗಿರ್ಬಹುದು, ಎಷ್ಟು ಸತ್ಯನೋ ಅದೇ ಸಂದರ್ಭದಲ್ಲಿ ಹೊಸ ಚಾಲೆಂಜ್ಗಳು, ಹೊಸ ಸವಾಲುಗಳನ್ನ ನಾವು ಎದುರುಗೊಳ್ತಾ ಇದ್ದೇವೆ ಅನ್ನುವಂಥದ್ದು. ಒಂದು ಮಿಸ್ ಇನ್ಫಾರ್ಮೇಶನ್ ಅನ್ನುವಂಥದ್ದು, ಬಹುಶಃ ಎಲ್ಲರೂ ಕೂಡ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನುವಂಥದ್ದನ್ನ ವಿಶ್ಲೇಷಿಸುವಂತ ಅಥವಾ ಅದನ್ನ ಯಾವುದು ಅಂತ ಫೈಂಡ್ ಔಟ್ ಮಾಡಲಿಕ್ಕೆ ಕಷ್ಟ ಆಗುವಂತ ಒಂದು ಸಂದರ್ಭದಲ್ಲಿ ನಾವು ಇದ್ದೇವೆ
1: ಅನ್ನುವಂಥದ್ದು.
0: ಫ್ಯಾಕ್ಟ್ ಚೆಕಿಂಗ್ ಮಾಡ್ತಾನೆ ಇರಬೇಕು, ಬಟ್ ಅದ್ರ ಬಗ್ಗೆ ಅವೇರ್ನೆಸ್ಗಳು, ಜಾಗೃತಿ ಎಷ್ಟು ಜನರಿಗಿದೆ ಅಂತ. ಈಗ ನನ್ನ ಅಪ್ಪ ಅಮ್ಮನನ್ನೇ ನೋಡಿದ್ರೆ, ಪಾಪ ಅವರಿಗೆ ಫ್ಯಾಕ್ಟ್ ಚೆಕಿಂಗ್ ಅಂದ್ರೆ ಏನು ಅಂತಾನೆ ಗೊತ್ತಿರುವುದಂತ ಒಂದು ಸಂದರ್ಭ. ಆ ತರದ ಒಂದು ಪಾಪ್ಯುಲೇಷನ್ ಇವತ್ತಿಗೂ ನಮ್ಮ ಭಾರತದ ಹಳ್ಳಿಗಳಲ್ಲಿ ಇದ್ದಾರೆ ಅಂತ. ನಾವೇನು ಡಿಜಿಟಲ್ ಡಿವೈಡ್ ಅಂತ ಹೇಳ್ತೇವೆ, ಅದು ಇತ್ತೀಚೆಗಿನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರಬಹುದು ಅಥವಾ ಸೋಷಿಯಲ್ ಮೀಡಿಯಾಗಳಿಂದ ಇನ್ನೂ ಹೆಚ್ಚು ಹೆಚ್ಚು ಡಿವೈಡ್ ಆಗ್ತಿದೆಯೇ ಹೊರತು ಡಿಜಿಟಲ್ ಡಿವೈಡ್ ಅನ್ನ ನೋಡ್ತಿದ್ದೇವೆ ಹೊರತು ಅದು ಎಲ್ಲೂ ಕಡಿಮೆ ಆಗಿಲ್ಲ ಅನ್ನುವಂಥದ್ದು. ಇನ್ನೊಂದು, ಆನ್ಲೈನ್ ಹರಾಸ್ಮೆಂಟ್ಗಳು ಜಾಸ್ತಿ ಆಗ್ತಾ ಇರುವಂತದ್ದು. ಈಗ ನೀವು ಪತ್ರಕರ್ತರ ಪ್ರೊಟೆಕ್ಷನ್ ಬಗ್ಗೆ ಹೇಳಿದಿರಾ, ಈಗಿನ ಡಿಜಿಟಲ್ ಈ ಕ್ರಾಂತಿಕಾರಕ ಅಂದ್ರೆ ಆ ಕ್ರಾಂತಿ ಆಗ್ತಾ ಇರುವ ಸಂದರ್ಭದಲ್ಲಿ ತುಂಬಾ ಯೋಚನೆ ಮಾಡುವಂತ ಇನ್ನೊಂದು ವಿಷಯ ಅಂತ ಹೇಳೋದೇನಂದ್ರೆ, ಪತ್ರಕರ್ತರ ಜೀವಕ್ಕೆ ಇನ್ನೂ ಅಪಾಯಗಳು ಜಾಸ್ತಿ ಆಗ್ತಾ ಇದೆ ಅಂತ ಹೇಳುವಂತದ್ದು. ವೇಣು ಸರ್ ಅವರು ಹೇಳಿದ್ರು ಏನಂದ್ರೆ, ಜನರ ಸರ್ವೇಲೆನ್ಸ್ ಅಲ್ಲಿ ನಾವಿದ್ದೇವೆ ಅಥವಾ ಇಂಟರ್ನ್ಯಾಷನಲ್ ಸಂಸ್ಥೆಗಳ ಸರ್ವೇಲೆನ್ಸ್ ಅಲ್ಲಿ ನಾವಿದ್ದೇವೆ, ಅದು ಒಂದು ಡಿಜಿಟಲ್ ಸರ್ವೇಲೆನ್ಸ್ ಅನ್ನೋದು. ಇನ್ನೊಂದು ಮಾಬ್ ಸೆನ್ಸಾರ್ಶಿಪ್ ಅಂತ. ಮಾಬ್ ಸೆನ್ಸಾರ್ಶಿಪ್ ಅಂದ್ರೆ ಜನರೇ ನಮ್ಮನ್ನ, ಯಾರೋ ಒಬ್ಬ ಪತ್ರಕರ್ತ ಓಪನ್ ಆಗಿ ಯಾವ್ದೋ ಒಂದು ಪಾರ್ಟಿಯ ಬಗ್ಗೆ ಅಥವಾ ಗವರ್ಮೆಂಟಿನ ಬಗ್ಗೆ ಮಾತಾಡಿದಾಗ ಅಲ್ಲಿ ಆಂಟಿ ಗವರ್ಮೆಂಟ್ ಅಥವಾ ಪ್ರೋ ಗವರ್ಮೆಂಟ್ ಅನ್ನುವ ಒಂದು ಡಿವಿಷನ್ ಬಂದು ಒಂದು ದೊಡ್ಡ ಏನು ವಾದಕ್ಕೆ ವಿವಾದಗಳಿಗೆ
2: ಆನ್ಲೈನ್ ಹರಾಸ್ಮೆಂಟ್
0: ವೇದಿಕೆ ಆಗುವಂತದ್ದು, ಮತ್ತೆ ಆ ಪತ್ರಕರ್ತ ಹರಾಸ್ಮೆಂಟ್ ಗೆ ಒಳಗಾಗೋದಿದೆಯಲ್ಲ, ಇದೆಲ್ಲವೂ ಬಹುಶಃ ಸ್ವಾತಂತ್ರ್ಯದ ಬಗ್ಗೆ ಇನ್ನೂ ಹೆಚ್ಚು ನಾವು ಗಂಭೀರವಾಗಿ ಯೋಚನೆ ಮಾಡಬೇಕಾದಂತ ಪರಿಸ್ಥಿತಿ ಅಂತ ನಾನು ಅನ್ಕೊಳ್ತಾ ಇದ್ದೇನೆ.
1: ಅದೇ, ನಾವು ಮುಖ್ಯವಾಹಿನಿಯ ಪತ್ರಿಕಾ ಸ್ವಾತಂತ್ರ್ಯ ಬಗ್ಗೆ ಮಾತನಾಡುವಾಗ ಅದರ ಇನ್ನೊಂದು ಮಗ್ಗುಲು ಅಂತ ಈ ವಿಚಾರವನ್ನ ತಕೊಳ್ಬಹುದು.
0: ಹೌದು, ಆದ್ರೆ ಮತ್ತೆ ಇನ್ನೊಂದು ಏನಂದ್ರೆ, ಈ ಸ್ವಾತಂತ್ರ್ಯ ಮತ್ತು ಸ್ವೇಚ್ಛಾಚಾರಕ್ಕೆ ಏನು ಡಿಫರೆನ್ಸ್ ಇದೆ ಅನ್ನೋದನ್ನ ನಾವು ಮತ್ತೆ ಮತ್ತೆ ಒತ್ತಿ ಒತ್ತಿ ಹೇಳಬೇಕು ಅಂತ ಹೇಳುವಂತದ್ದು.
1: ವೇಣು, ಈಗ ಪತ್ರಿಕೆ, ಟಿವಿ, ರೇಡಿಯೋ, ಈ ಪಾರಂಪರಿಕ ಮಾಧ್ಯಮಗಳನ್ನ ಮುಖ್ಯವಾಹಿನಿ ಅಥವಾ ಮೈನ್ ಸ್ಟ್ರೀಮ್ ಮಾಧ್ಯಮ ಅಂತ ಕರೆಯುವುದಾದ್ರೆ, ಸೋಷಿಯಲ್ ಮೀಡಿಯಾವನ್ನು ಇನ್ನೊಂದು ಕಡೆ ಇಟ್ಕೊಂಡು ಈಗ ಪ್ರವರ್ಧಮಾನಕ್ಕೆ ಬರ್ತಾ ಇರೋದು, ಮತ್ತೆ ಜನ ಆ ಕಡೆಗೆ ಹೆಚ್ಚು ಆಕರ್ಷಿತರಾಗ್ತಾ ಇರೋದು, ಇವೆರಡನ್ನೂ ಗಮನದಲ್ಲಿ ಇಟ್ಟುಕೊಂಡು ಸೋಷಿಯಲ್ ಮೀಡಿಯಾ ವೇದಿಕೆಗಳು ಜನರನ್ನು ತೀವ್ರವಾಗಿ ಮತ್ತು ವೇಗವಾಗಿ ತಲುಪ್ತಾ ಇರುವಾಗ ಈ ಪತ್ರಿಕಾ ಸ್ವಾತಂತ್ರ್ಯದ ಔಚಿತ್ಯ ಏನು? ಮೇಡಮ್ ಕೇಳಿದ ಅದೇ ಪ್ರಶ್ನೆ ನಿಮಗೆ.
2: ಹಿಂದಿಗಿಂತ ಇಂದಿನ ಔಚಿತ್ಯ ಜಾಸ್ತಿ. ಇದರ ಮೂಲಕ ನಿಜವಾದ ಸಮೂಹ ಮಾಧ್ಯಮ ಏನಿದೆ ಅದರ ಜವಾಬ್ದಾರಿಯನ್ನು ಮೆರೆಯುವಂತ ಕ್ಷಣ ಇದು. ಒಬ್ಬ ಪತ್ರಕರ್ತನಿಗೆ ಸವಾಲುಗಳು ಜಾಸ್ತಿ, ಜವಾಬ್ದಾರಿ ಕೂಡ ಜಾಸ್ತಿ ಅನ್ನುವಂಥದ್ದು ನನ್ನ ಮೊದಲ ಅಭಿಪ್ರಾಯ. ಯಾಕೆಂತ ಹೇಳಿದರೆ, ಜನರ ಕೈಯಲ್ಲಿರುವಂತಹ ಮೊಬೈಲ್ನಲ್ಲಿ ಅವರು ನೋಡುವ ಯೂಟ್ಯೂಬ್ನ ವಿಡಿಯೋ ಅಥವಾ ಫೇಸ್ಬುಕ್ಕಲ್ಲಿ ಅವರು ನೋಡುವಂತಹ ಕಂಟೆಂಟ್, ಇದನ್ನು ಅವರ ಇಷ್ಟ ಏನು ಅಂತ ತಿಳ್ಕೊಂಡು ಸ್ವಯಂ ಆಗಿ ಅದನ್ನೇ ಅವರು ನೋಡುವ ರೀತಿ ಮಾಡುವಂತಹ ಡೇಟಾ ಅನಾಲಿಟಿಕ್ಸ್ ಸೈನ್ಸ್ ಇವತ್ತು ಕಾರ್ಯನಿರ್ವಹಿಸ್ತಾ ಇದೆ. ಆಲ್ಗೊರಿತಮನ್ನು ಈಗಾಗಲೇ ಅದನ್ನು ತುಂಬ ಯಶಸ್ವಿಯಾಗಿ ಮಾಡಿವೆ. ಹಾಗಾಗಿ ಜನರಿಗೆ ಅವರಿಗೆ ಇಷ್ಟವಾದದ್ದು ಮಾತ್ರ ಬೇಕು. ನೀವು 24 hours ರೀಲ್ಸ್ ನೋಡ್ತಾ ಕೂತರೂ ಕೂಡ ಅವರಿಗೆ ಇಷ್ಟವಾದದ್ದನ್ನೇ ನೋಡಬಹುದು. ಇದು ನಿಜವಾಗಿ ಸತ್ಯವಾ ಸುಳ್ಳ, ಅದರಿಂದ ಅವರಿಗೆ ಏನು ಲಾಭ, ಇದನ್ನು ಯಾರು ವಿವೇಚನೆ ಇದೆ ಅವರು ಗಮನಿಸ್ತಾರೆ. ವಿವೇಚನೆ ಇಲ್ಲದಂತಹ, ವಿವೇಚನಾ ಶಕ್ತಿ ಕಡಿಮೆ ಇರುವಂತಹ ಒಂದು ದೊಡ್ಡ ವರ್ಗ ಇದೆ, ಅವರು ಇದರಿಂದ ತುಂಬ ತೊಂದರೆಗೊಳಗಾಗ್ತಾರೆ. ಸೊ ಇದನ್ನು ನಿಯಂತ್ರಣ ಮಾಡುವಂತಹದ್ದು ಈಗ ನಿಜವಾದ ಒಂದು ಪತ್ರಿಕೆ ಇರಬಹುದು, ಮಾಧ್ಯಮದ ಹೊಣೆ. ಈಗ ಸುಲಭದಲ್ಲಿ ಒಂದು ಸುಳ್ಳು ಸುದ್ದಿಯನ್ನು ಹರಿಬಿಡಬಹುದು, ಅದನ್ನೇ ಜನ ಫಾರ್ವರ್ಡ್ ಮಾಡ್ತಾರೆ, ಅದರ ಬಗ್ಗೆ ಚರ್ಚೆ ಮಾಡ್ತಾರೆ. ಗಂಟೆಗಟ್ಟಲೆ ಒಂದೊಂದು ವಾಟ್ಸಪ್ ಗ್ರೂಪ್ಗಳಲ್ಲಿ ಚರ್ಚೆ ಮಾಡೋದನ್ನು ನಾನು ನೋಡಿದ್ದೇನೆ. ಕ್ಷುಲ್ಲಕ ವಿಷಯ ಇರ್ತದೆ ಅದು, ಅದು ನಿಜವಾಗಿ ಆಗಿರೋದೇ ಇಲ್ಲ. ಇನ್ನೂ ಇನ್ನೊಂದು ಹಂತ ನೀವು ಮುಂದೆ ಹೋದರೆ, ಈಗ ಡೀಪ್ ಫೇಕ್ನ ಯುಗ ಬಂದಾಗಿದೆ. ಮುಂದೆ ಮುಂದೆ ಇದು ಯಾವ ರೀತಿ ಹೋಗ್ಬೋದು ಅಂತ ನಾವು ಊಹಿಸ್ಲಿಕ್ಕೂ ಕೂಡ ಅಸಾಧ್ಯ. ಡೀಪ್ ಫೇಕ್, AI ಇದೇ ಜಾಸ್ತಿ ಇರುವ ಹಿನ್ನೆಲೆಯಲ್ಲಿ ವೇಣು ವಿನೋದ್ ಏನೋ ಮಾಡ್ತಾ ಇರುವಂತಹ ಒಂದು ವಿಡಿಯೋವನ್ನು ಇವತ್ತು ಬಹಳ ತುಂಬ ರಿಯಲಿಸ್ಟಿಕ್ ಆಗಿ ಈಗ ಬಿಟ್ಟು ಹಂಚಿಕೊಳ್ಬಹುದು. ಸೊ ಇಂತಹ ಸಂದರ್ಭದಲ್ಲಿ ನಿಜವಾದ ಸುದ್ದಿಯನ್ನ, ನಿಜವಾದ ಸತ್ಯ ಯಾವುದು ಎನ್ನುವಂಥದ್ದನ್ನ ಪತ್ರಿಕೆಗಳು ಮರುದಿನ ಕೊಟ್ಟರು ಕೂಡ ಓದುವಂತಹ ಜನ ಇವತ್ತು ಇದ್ದಾರೆ ಅನ್ನುವಂಥದ್ದು ತುಂಬಾ ಆಶಾದಾಯಕವಾದಂತಹ ಬೆಳವಣಿಗೆ. ಸಂವಾದ ಮಾಡಬೇಕಾದ್ರೆ ಏನೋ ಒಂದಷ್ಟು ನಾನು ಕೂಡ ಪ್ರಿಪೇರ್ ಮಾಡ್ತೇನೆ. ಇದರ ಬಗ್ಗೆ ನಾನು ಸ್ಟಡಿ ಮಾಡುವಾಗ ಕಳೆದ 1 ವರ್ಷದ ಅವಧಿಯಲ್ಲಿ ನೋಡಿದ್ರೆ ಪತ್ರಿಕೆಗಳ ಸರ್ಕುಲೇಷನ್ ಬಹುಶಃ ನಾನು ಕುಸಿದಿರ್ಬೋದು ಅಂತ ಅನ್ಕೊಂಡೆ. 2% ಜಾಸ್ತಿ ಆಗಿದೆ ಓವರ್ ಆಲ್ ಇಂಡಿಯಾದಲ್ಲಿ. 2% ಸಣ್ಣ ಅಂಕಿ ಇರಬಹುದು, ಆದ್ರೆ ಅಟ್ ಲೀಸ್ಟ್ ಇಟ್ ಈಸ್ ಪಾಸಿಟಿವ್. ಇದು ತಜ್ಞರೇ ನಡೆಸಿದ ಅಧ್ಯಯನದ ಪ್ರಕಾರ ಒಂದು ದಿನ ತಡವಾಗಿ ಬಂದ ಸುದ್ದಿ ಆದ್ರೂ ಓಕೆ, ಅದಂದ್ರೆ ಸತ್ಯ ಇರ್ತದೆ
1: ಎಂದು
2: ನಮ್ಮಿರುವಂತಹ ವಿವೇಚನಾ ಶಕ್ತಿ ಇರುವಂತಹ ಜನ ನಮ್ಮೊಂದಿಗೆ ಇದ್ದಾರೆ ಅನ್ನುವಂಥದ್ದು ನಮಗೆ ಒಂದು ರೀತಿಯ ಅವಕಾಶ ಹಾಗೂ ಭರವಸೆ ಹಾಗೂ ಆಶಾಕಿರಣ ಕೂಡ.
0: ನಮಗೊಂದು

0: ವಿಷಯ ಏನಂದ್ರೆ ಇತಿಹಾಸ ಮರುಕಳಿಸಬಹುದೇ ಏನೋ ಮತ್ತೆ.
1: ಅಲ್ಲ, ಇತಿಹಾಸ ಮರುಕಳಿಸದಿದ್ರು ಪರವಾಗಿಲ್ಲ, ಅಂದ್ರೆ ಒಂದು ಪ್ಯಾರಲಲ್ ಆದಂತಹ ಒಂದು ಗಟ್ಟಿ ಸ್ವರ ಸತ್ಯದ ಕಡೆಗೆ ಹಾಗೂ ಖಚಿತತೆಯನ್ನ ಪ್ರತಿಪಾದನೆ ಮಾಡ್ತಾ ಇದೆ ಅನ್ನುವಂಥದ್ದು ಸಮಾಜಕ್ಕೆ ಇದು ಆರೋಗ್ಯಕ್ಕೆ ಪೂರಕ.
2: ಅಂದ್ರೆ ಮುಕ್ತವಾಗಿ ವಿಪುಲವಾಗಿ ಸಿಗುವ ಮಾಹಿತಿಯನ್ನು ಸರಿ ತಪ್ಪುಗಳನ್ನು ಆರಿಸಿಕೊಳ್ಳುವ ಮತ್ತು ಅದನ್ನ ಕ್ರಾಸ್ ಚೆಕ್ ಮಾಡಿ ಮನನ ಮಾಡಿಕೊಳ್ಳುವಂತಹ ಶಕ್ತಿಯನ್ನ, ಆ ಪ್ರಬುದ್ಧತೆಯನ್ನ ಓದುಗರಿರ್ಬೋದು, ಜನ ಅದನ್ನು ಬೆಳೆಸಿಕೊಳ್ಬೇಕು, ಅದರ ಅಗತ್ಯ ಇದೆ.
1: ನಿಮ್ಗೆ ಇವತ್ತಿಗೂ ಕೂಡ ಜನರ ಪರವಾಗಿ ಜನರ ವಾಯ್ಸ್ ಆಗಿ ಕೆಲಸ ಮಾಡಬೇಕಾದಂತಹ ಮಾಧ್ಯಮಗಳ ಅವಶ್ಯಕತೆ ಇದೆ. ಮುಖ್ಯವಾಗಿ ಆಂಗ್ಲ ಭಾಷಾ ಮಾಧ್ಯಮಗಳಿಗಿಂತಲೂ ಕೂಡ ಈ ಲೋಕಲ್ ಮೀಡಿಯಾ ಅಂತ ಹೇಳ್ತಾರೆ.
2: ಹೌದು,
1: ಪ್ರಾದೇಶಿಕವಾಗಿ ಅಲ್ಲಿಯ ಜನರ ಯಾವುದೋ ಒಂದು ರಸ್ತೆ ಹೊಂಡಗಳ, ಇದು ನಾನೀಗ ಕೆಲಸ ಮಾಡ್ತಾ ಇರುವಂತಹ ಪತ್ರಿಕೆಯಲ್ಲಿ ನಾನು ನೋಡಿದ್ದೇನೆ. ನಮಗೆ ಒಂದು ಫೋನ್ ನಂಬರ್ ಕೊಟ್ಟಿದ್ದೇವೆ, ಅದಕ್ಕೆ ದಿನನಿತ್ಯ ನಮ್ಮ ಏರಿಯಾದಲ್ಲಿ ಈ ತರ ಸಮಸ್ಯೆ ಇದೆ ಅನ್ನುವಂಥದ್ದು ಇವತ್ತಿ ಕೂಡ ಜನ ನಂಬಿ ಕಳಿಸ್ತಾರೆ. ನಾವು ಅದನ್ನ ಮರುದಿನ ಅದನ್ನ ಬರೆದದ್ದನ್ನ ಅಧಿಕಾರಿಗಳು ಅದಕ್ಕೆ ಸ್ಪಂದಿಸಿ ಸರಿಪಡಿಸಿದಂತ ನೂರಾರು ಘಟನೆಗಳಿದೆ ದಿನನಿತ್ಯ, ಇದು ಆಗ್ತಾ ಇದೆ. ಅಂದ್ರೆ ಇಂದಿ ಕೂಡ ಇದು ಎಷ್ಟು ಪ್ರಚಲಿತವಾಗಿದೆ ಅನ್ನುವಂಥದ್ದು ನಾವು ಗಮನಿಸಬೇಕಾದ ಸಂಗತಿ. ಹಾಗಾಗಿ ಜನರ ಆಶೋತ್ತರಗಳಿಗೆ ಸ್ಪಂದಿಸುವುದು ಹೆಚ್ಚು ಕೆಲಸವನ್ನ ನಾವು ಮಾಧ್ಯಮಗಳು, ಮುಖ್ಯವಾಹಿನಿಯ ಮಾಧ್ಯಮಗಳು ಮಾಡಬೇಕು. ಹಾಗಾಗಿ ಇದರ ಪ್ರಸ್ತುತತೆ ಯಾವತ್ತಿಗೂ ಇರ್ತದೆ ಅನ್ನುವಂಥದ್ದು ನನ್ನ ಯೋಚನೆ.
2: ಮೇಡಮ್, ಈಗ ನಾವು ಸ್ವಾತಂತ್ರ್ಯದ ಬಗ್ಗೆ ಮಾತನಾಡಿದ್ದೇವೆ, ಜವಾಬ್ದಾರಿ ಬಗ್ಗೆ, ಮಾಧ್ಯಮದ ಮುಖ್ಯವಾಹಿನಿ ಜವಾಬ್ದಾರಿ ಬಗ್ಗೆ
0: ವೇಣು ಅವರು ಮಾತಾಡ್ತಾ ಹೇಳಿದ್ರು, ಸ್ವಾತಂತ್ರ್ಯ ಯಾವಾಗ್ಲೂ ಜವಾಬ್ದಾರಿ ಜೊತೆ ಬರಬೇಕು ಅಂತ ಹೇಳುವಂತದ್ದು. ನಮಗೆ ಯಾವುದೇ ಸ್ವಾತಂತ್ರ್ಯಗಳಿದ್ರು ಕೂಡ, ಅದು ಸಾಂವಿಧಾನಿಕವಾಗಿರ್ಬೋದು ಏನೇ ಇದ್ರೂ ಕೂಡ, ಸಾಂಸ್ಥಿಕವಾಗಿ ಎಷ್ಟು ಸ್ವಾತಂತ್ರ್ಯ ಇದೆ ಅನ್ನೋದು ಒಂದು ಪ್ರಶ್ನೆ. ಮತ್ತೆ ಸ್ವಾತಂತ್ರ್ಯ ಯಾವಾಗ್ಲೂ ಅಬ್ಸಲ್ಯೂಟ್ ಅಲ್ಲ, ಅದು ಖಂಡಿತ ಕಂಟ್ರೋಲ್ಡ್ ರಿಸ್ಟ್ರಿಕ್ಟೆಡ್ ಯಾವಾಗ್ಲೂ ಕೂಡ. ಹಾಗಿದ್ರೆ ಮಾತ್ರ ಅದರಲ್ಲೊಂದು ಟೇಸ್ಟ್ ಇರ್ತದೆ, ಅದಕ್ಕೊಂದು ರುಚಿ ಇರ್ತದೆ ಅಂತ ಪತ್ರಿಕೋದ್ಯಮಕ್ಕೆ ಅಂತ ಹೇಳುವಂತದ್ದು, ಅಥವಾ ಅಂತ ಸ್ವಾತಂತ್ರ್ಯಕ್ಕೆ. ಒಂದು ಈಗ ಪಬ್ಲಿಕ್ ಇಂಟ್ರೆಸ್ಟ್, ಸಾರ್ವಜನಿಕ ಹಿತಾಸಕ್ತಿ ಮತ್ತು ಕಮರ್ಷಿಯಲೈಸೇಷನ್, ಯಾವುದು ಇಂಪಾರ್ಟೆಂಟ್ ಅಂತ ಮಾಧ್ಯಮಕ್ಕೆ ಅರಿವಿರಬೇಕು ಒಂದು. ಇನ್ನೊಂದು, ಅವರು ವಾಚ್ ಡಾಗ್ ಫಂಕ್ಷನ್ ಏನಿದೆ ಅದು ಸರ್ಕಾರ ಮತ್ತೆ ಏನು ಜನರ ನಡುವಿನ ಒಂದು ಲಿಂಕ್ ಆಗಿ ಕೆಲಸ ಮಾಡುವಂತ ಏನು ಜವಾಬ್ದಾರಿ ಇದೆ ಅದನ್ನ ಸರಿಯಾಗಿ ನಿರ್ವಹಿಸಬೇಕು. ಇನ್ನೊಂದು, ಎಥಿಕಲ್ ಜರ್ನಲಿಸಂ ಅನ್ನುವಂಥದ್ದು, ಆ ನೈತಿಕತೆಯನ್ನ ಮೀರಿ ಜರ್ನಲಿಸಂ ಅನ್ನ ಅಥವಾ ಪತ್ರಿಕೋದ್ಯಮವನ್ನ ಮಾಡೋದು ಖಂಡಿತ ಸರಿಯಲ್ಲ ಅಂತ ಹೇಳುವಂಥದ್ದು. ಇನ್ನೊಂದು, ಸೆಲ್ಫ್ ರೆಗ್ಯುಲೇಷನ್. ಈಗ ಬೇರೆ ಯಾವುದೇ ರೆಗ್ಯುಲೇಷನ್ಗಳು ಅದು ಸೆಕೆಂಡರಿ, ತಾನು ಎಷ್ಟು ಜವಾಬ್ದಾರಿಯಿಂದ ಸಾಮಾಜಿಕವಾಗಿ ನಡ್ಕೊಳ್ತೇನೆ ಅಂತ ಹೇಳುವಂಥದ್ದು ತುಂಬಾ ಇಂಪಾರ್ಟೆಂಟ್. ಇನ್ನೊಂದು, ಡಿಜಿಟಲ್ ರೆಸ್ಪಾನ್ಸಿಬಿಲಿಟಿ. ಅಂದ್ರೆ ಎಲ್ಲರೂ ಕೂಡ ಆನ್ಲೈನ್ ಮೀಡಿಯಾ, ಡಿಜಿಟಲ್ ಮೀಡಿಯಾಗೆ ಹೋದಾಗ ಅಲ್ಲಿ ನನ್ನ ಜವಾಬ್ದಾರಿ ಏನು ಅಂತ ಹೇಳುವ ಅರಿವು ಒಬ್ಬ ಪತ್ರಕರ್ತನಿಗೆ, ಒಂದು ಸಂಸ್ಥೆಗೆ, ಪತ್ರಿಕಾ ಸಂಸ್ಥೆಗೆ ಇದ್ರೆ ಬಹುಶಃ ಅದು ಹೆಚ್ಚು ಸೂಕ್ತ ಅಂತ ನನಗನ್ನಿಸ್ತದೆ.
1: ನೀವು ಹೇಳಿದ ಅಂಶವನ್ನೇ ಇನ್ನೊಂದು ಮಟ್ಟಕ್ಕೆ ತಗೊಂಡೋಗೋದಾದ್ರೆ, ಅದೇ ಇವತ್ತಿನ ಲೇಟೆಸ್ಟ್ ಸೋಷಿಯಲ್ ಮೀಡಿಯಾಕ್ಕೆ ಹಾಗೂ ಸಾಂಪ್ರದಾಯಿಕ ಮಾಧ್ಯಮಕ್ಕೆ ಇರುವಂತಹ ವ್ಯತ್ಯಾಸ. ಇವತ್ತು ನಾನು ನನ್ನ ಪತ್ರಿಕೆಯಲ್ಲಿ ಒಂದು ಸೆಂಟೆನ್ಸ್ ಬರೆಯುವಾಗ ನಾನು ಜವಾಬ್ದಾರಿಯಿಂದ ಬರೀತೇನೆ. ಯಾಕಂತ ಹೇಳಿದ್ರೆ ಇದನ್ನ ಮೂರು ಹಂತದಲ್ಲಿ ವಿಶ್ಲೇಷಣೆ ಮಾಡ್ತಾರೆ. ರೇಡಿಯೋದಲ್ಲಿ ಮಾತಾಡ್ತಂತ ಇರುವಂತಹ ವಿಷಯ ಕೂಡ ಇದು ಪ್ರಸಾರಕ್ಕೆ ಯೋಗ್ಯವಲ್ವ ಅನ್ನೋದನ್ನ ವಿಶ್ಲೇಷಣೆ ಮಾಡ್ಲಿಕ್ಕೆ ಇದರ ಹಿಂದೆ ಒಂದು ತಂಡ ಇರ್ತದೆ. ಅಂದ್ರೆ ಸಮಾಜಕ್ಕೆ ನಾವು ಮಾತನಾಡುವ ಯಾವುದೇ ಒಂದು ವರ್ಡ್ ಇಂದ ಕೂಡ ಅದು ನೆಗೆಟಿವ್ ಹೋಗಬಾರದು, ಅಥವಾ ಅದು ಸಾಮಾಜಿಕ ಆರೋಗ್ಯಕ್ಕೆ ಅದು ಕುಂದು ತರಬಾರದು. ಆದ್ರೆ ಇವತ್ತು ನೀವು ಸೋಷಿಯಲ್ ಮೀಡಿಯಾದ ಕಂಟೆಂಟ್ ಅನ್ನ ತಗೊಂಡು ನೋಡಿದ್ರೆ ತಮ್ಮ ಮೂಗಿನ ನೇರಕ್ಕೆ ಅದು ಸತ್ಯವೋ ಅಲ್ವೋ ಅಂತ ಹೇಳಿ ಹೇಳುದನ್ನ ಬಿಟ್ಟು ಒಂದಷ್ಟು ಅದಕ್ಕೆ ಫಾಲೋವರ್ಸ್ ಇರ್ತಾರೆ, ಅವರು ಕೂಡ ಅದನ್ನ ವಾ ವಾ ಅಂತ ಹೇಳಿ ಹೋಗಳುವರು ಇರ್ತಾರೆ, ಅದನ್ನ ಸರಿ ಉಲ್ಟಾ ಅದಕ್ಕೆ ತಗೊಳ್ಳುವರು ಇರ್ತಾರೆ. ಅಂದ್ರೆ ವಿಶ್ಲೇಷಣೆ ಮಾಡಿ ನೋಡುವವರ ಸಂಖ್ಯೆ
0: ತುಂಬಾ ಕಡಿಮೆ
1: ಇದೆ. ಅಂದ್ರೆ ಇದಕ್ಕೆ ಡಿಜಿಟಲ್ ಲಿಟ್ರೆಸಿ ಕೂಡ ತುಂಬಾ ಕಡಿಮೆ ಇದೆ ಅಂತ ಹೇಳ್ಬೋದು. ನಮ್ಮ ಕೈಯಲ್ಲಿ ಫ್ರೀ ಡಾಟಾ ಇದೆ ಬಿಟ್ರೆ ಸಾಕ್ಷರತೆ, ಡಿಜಿಟಲ್ ಸಾಕ್ಷರತೆ ತುಂಬಾ ಕಡಿಮೆ ಇದೆ. ಈ ಹಂತದಲ್ಲೇ ನಿಜವಾದ ಸಾಮಾಜಿಕ ಮಾಧ್ಯಮ ಹಾಗೂ ನಿಜವಾದ ಸಾಂಪ್ರದಾಯಿಕ ಜವಾಬ್ದಾರಿಯುತ ಮಾಧ್ಯಮದ ಪಾತ್ರಗಳ ಡಿಫರೆನ್ಸ್ ಅನ್ನ ಕೂಡ ಜನರು ಅರಿತುಕೊಳ್ಬೇಕಾಗುತ್ತೆ.
2: ಅಂದ್ರೆ ಸ್ವಾತಂತ್ರ್ಯದ ಜೊತೆಗೆ ಜವಾಬ್ದಾರಿ ಬೇಕು, ವಿಶ್ವಾಸಾರ್ಹತೆ ಉಳಿಸಿಕೊಳ್ಬೇಕು. ಭವಿಷ್ಯದಲ್ಲಿ ಮಾಧ್ಯಮ ಒಂದು ಜವಾಬ್ದಾರಿಯುತವಾಗಿ ನಡ್ಕೊಳ್ಳಿಕ್ಕೆ ಕಾರಣ ಆಗ್ತದೆ ಅಂತ ನಾವು ಹೇಳ್ಬಹುದು. ಸರಿ ಕೇಳಿದ್ರೆ, ನಾಗರಿಕ ಜಗತ್ತಿಗೆ ಹಿಂದೆಯೂ ಇಂದಿಗೂ ಮುಂದೆ ಕೂಡ ಸುದ್ದಿ ಅನ್ನೋದು ಉಸಿರಾಟದಷ್ಟೇ ಅಗತ್ಯ. ಸುದ್ದಿಯ ಗುಂಗಿಂದ ಆಚೆ ಬಂದ್ರೆ ನಾವು ಸಾಮಾನ್ಯ ಜ್ಞಾನದ ಸಮಕಾಲೀನ ಬೆಳವಣಿಗೆಗಳ ಪರಿಧಿಯಿಂದ ಹೊರಗೆ ಉಳಿಯುತ್ತೇವೆ. ಸುದ್ದಿಯನ್ನು ಹಿಂದೆ ಪಡೀತಾ ಇದ್ದ ವಿಧಾನ ಇವತ್ತು ಪಡೆಯುತ್ತಿರುವ ಮಾಧ್ಯಮ ಮುಂದೆ ಪಡೆಯಬಹುದಾದ ರೀತಿ ಬದಲಾಗಿರಬಹುದು, ಬದಲಾಗಬಹುದು. ಆದರೆ ಸುದ್ದಿ ನೀಡುವ ಮಾಧ್ಯಮ ಯಾವುದೇ ಇದ್ರೂ ಅದು ವಿಶ್ವಾಸಾರ್ಹ ಆಗಿರಬೇಕು. ಸುದ್ದಿಯನ್ನು ಖಚಿತವಾಗಿ ನಿರ್ಭೀತಿಯಿಂದ ನೀಡಲು ಮಾಧ್ಯಮಗಳಿಗೆ ಅವಕಾಶ ಬೇಕು. ಸುದ್ದಿಗಾರರಿಗೆ ರಕ್ಷಣೆ ಬೇಕು, ಸ್ವಾತಂತ್ರ್ಯ ಬೇಕು ಅನ್ನೋದರಲ್ಲಿ ಎರಡು ಮಾತಿಲ್ಲ. ಅಂತಹ ಸ್ವಾತಂತ್ರ್ಯವನ್ನು ಪ್ರತಿಪಾದಿಸುವ ಮೇ 3 ಎನ್ನುವ ಈ ವಿಶೇಷ ದಿವಸ ಸಕ್ರಿಯ ಕಾರ್ಯನಿರತ ಪತ್ರಕರ್ತರ ವೃತ್ತಿ ಬದುಕಿನಲ್ಲಿ ಹೆಚ್ಚು ಆತ್ಮವಿಶ್ವಾಸ ತುಂಬಲಿ ಅನ್ನುವ ಆಶಯ ನಮ್ಮದು ಕೂಡ. ಮುದ್ರಣವೇ ಇರಲಿ, ಡಿಜಿಟಲ್ ಇರಲಿ, ಮಾಧ್ಯಮ ಸ್ವಾತಂತ್ರ್ಯ ಅಬಾಧಿತವಾಗಿರಲಿ, ವಿಶ್ವಾಸಾರ್ಹತೆ ಸದಾ ಜೊತೆಗಿರಲಿ. ಇಷ್ಟು ಹೊತ್ತು ವಿಚಾರದ ಕುರಿತು ಬೆಳಕು ಚೆಲ್ಲಿದ ಡಾಕ್ಟರ್ ಮೌಲ್ಯ ಬಾಲಾಡಿ ಹಾಗೂ ವೇಣು ವಿನೋದ್ KS ಇಬ್ಬರಿಗೂ, ಹಾಗೂ ಇಷ್ಟು ಹೊತ್ತು ನಮ್ಮ ಜೊತೆಗಿದ್ದು ಕಾರ್ಯಕ್ರಮ ಆಲಿಸಿದ ಎಲ್ಲ ಪ್ರೀತಿಯ ಕೇಳುಗರಿಗೂ ಧನ್ಯವಾದಗಳು. ನಮಸ್ಕಾರ.

ಇದುವರೆಗೆ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನದ ಸಂದರ್ಭದಲ್ಲಿ ಸಂವಾದ ಕೇಳಿದಿರಿ. ಭಾಗವಹಿಸಿದವರು ಡಾಕ್ಟರ್ ಮೌಲ್ಯ ಬಾಲಾಡಿ ಮತ್ತು ವೇಣು ವಿನೋದ್ ಕೆಎಸ್. ಸಂವಾದ ನಡೆಸಿಕೊಟ್ಟವರು ಕೃಷ್ಣಮೋಹನ ತಲೆಂಗಳ. ಪ್ರಸ್ತುತಿ ಲತೀಶ್ ಪಾಲ್ದಾನೆ. ಆಕಾಶವಾಣಿ ಮಂಗಳೂರು ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾಯಿತು.

0: ಆಕಾಶವಾಣಿ ಧಾರವಾಡ. ಯೋಗ ವಿಹಾರ, ಆರೋಗ್ಯ ಜಾಗೃತಿಗೆ ಯೋಗ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ.
1: ಸ್ವಾಗತ ಮಹತಾ ಯೋಗ ವನ ವಿಹಾರಾರ್ಥಂ. ಸ್ವಾಗತ.
0: ರಚನೆ ಜಗದೀಶ್ ಎಂ ಮಳಗಿ.
1: ಯೋಗ ವನ ವಿಹಾರಾರ್ಥಂ ರೋಗ ನಿರೋಧಕಾರ್ಥಂ.
2: ಈ ಕಾರ್ಯಕ್ರಮದ ಪ್ರಾಯೋಜಕರು
0: ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾ ಧಾರವಾಡ.
2: ಕರ್ನಾಟಕದಾದ್ಯಂತ ಹಿಂದಿ ಭಾಷೆಯ ಪ್ರಚಾರ ಹಾಗೂ ಪ್ರಸಾರಕ್ಕಾಗಿ ಕಂಕಣ ಬದ್ಧವಾಗಿದೆ ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾ ಧಾರವಾಡ.
3: ರಾಜೀವ್ ಗಾಂಧಿ ವಿದ್ಯಾಲಯ ಸಿಬಿಎಸ್ಇ ಸಿಲೆಬಸ್, ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾ ಸ್ಕೂಲ್, ವಿಚ್ ಇಸ್ ಒನ್ ಆಫ್ ದ ಓಲ್ಡೆಸ್ಟ್ ಸ್ಕೂಲ್ಸ್ ಇನ್ ಧಾರವಾಡ್ ಅಂಡ್ ದ ಫಸ್ಟ್ ಸ್ಕೂಲ್ ಟು ಇಂಟ್ರೊಡ್ಯೂಸ್ ದ ಟೂರಿಸಂ ಸಬ್ಜೆಕ್ಟ್. ಇಟ್ಸ್ ಎ ಪ್ರೆಸ್ಟೀಜಿಯಸ್ ಇನ್ಸ್ಟಿಟ್ಯೂಟ್ ದಟ್ ಹ್ಯಾಸ್ ಬಿನ್ ನರ್ಚರಿಂಗ್ ಯಂಗ್ ಮೈಂಡ್ಸ್ ಅಂಡ್ ಫಾಸ್ಟರಿಂಗ್ ಎಕ್ಸಲೆನ್ಸ್ ಇನ್ ಎಜುಕೇಶನ್ with a strong commitment to academic excellence and co-curricular activities. The school provides a supportive and inclusive environment for students to grow and develop. The school's emphasis on sports and cultural activities has helped students excel in various fields.
4: Contact 91132-25904.
5: Discover the joy of learning at Rajiv Gandhi English Medium High School opposite to Head Post Office, Dharwada. Experience the holistic learning programs by dedicated teachers, ensuring that every student grows academically, emotionally and creatively. With well-equipped science lab, digital library, excellent sports facilities, nurturing both academics and co-curricular excellence.
4: Contact 90351-98576.
0: ರಾಜ್ಯಾದ್ಯಂತ ರಾಷ್ಟ್ರಭಾಷೆ ಹಿಂದಿ ಮಾಧ್ಯಮದಲ್ಲಿ ಬಿಎಡ್ ಎಂಎಡ್ ಮಹಾವಿದ್ಯಾಲಯಗಳು.
2: ಧಾರವಾಡದಲ್ಲಿ ಹಿಂದಿ ಭಾಷೆಯ ಪಿಎಚ್ಡಿ ಮತ್ತು ಸಂಶೋಧನಾ ಕೇಂದ್ರ.
0: ಹಿಂದಿ ಭಾಷೆಯ ಅಭಿವೃದ್ಧಿ ಶೈಕ್ಷಣಿಕ ವೈದ್ಯಕೀಯ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸುತ್ತಿದೆ ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾ ಧಾರವಾಡ.
6: ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರ. ಆತ್ಮೀಯರೇ, ಪುರಾತನ ಭಾರತೀಯ ಋಷಿ ಮುನಿಗಳು, ತಪಸ್ವಿಗಳು, ಸಾಧು ಸಂತರು, ಆಚಾರ್ಯರು ಮತ್ತು ತತ್ವಜ್ಞಾನಿಗಳನೇಕರು ವೇದಗಳು, ಉಪನಿಷತ್ತುಗಳು, ಪುರಾಣ ಪುಣ್ಯಕಥೆಗಳಂತಹ ಮೇರು ಕೃತಿಗಳ ಮೂಲಕ ಮನುಷ್ಯನ ಸುಖಮಯ ಜೀವನದ ಪವಿತ್ರ ಮಾರ್ಗವನ್ನು ಜಗತ್ತಿಗೆ ಅರುಹಿದ್ದಾರೆ.
2: ಪ್ರಸ್ತುತ ಯೋಗ ವಿಹಾರ ಸರಣಿ ಕಾರ್ಯಕ್ರಮದಲ್ಲಿ ಗಾಂಧರ್ವ ವೇದ ಎಂದರೆ ಸಂಗೀತ, ಅಂತೆಯೇ ಆಯುರ್ವೇದಗಳನ್ನು ಪೂರಕವಾಗಿರಿಸಿಕೊಂಡು ಸರಣಿ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ. ಯೋಗ ರೋಗ ನಿರೋಧಕ, ಯೋಗ ರೋಗ ನಿವಾರಕ ಮತ್ತು ಯೋಗ ಆರೋಗ್ಯವರ್ಧಕ ಎಂಬುದನ್ನು ಶ್ರೀಸಾಮಾನ್ಯರು ಸುಲಭವಾಗಿ ಅರ್ಥೈಸಿಕೊಳ್ಳಲು ಅನುಕೂಲವಾಗುವಂತೆ ಚರ್ಚೆ, ನಾಟಕ, ಪ್ರಹಸನ ಮುಂತಾದ ರೂಪಗಳ ಮೂಲಕ ಈ ಸರಣಿಯನ್ನು ಪರಿಚಯಿಸಲು ಪ್ರಯತ್ನಿಸಲಾಗಿದೆ.
7: ಈ ಯೋಗ ವಿಹಾರ ಕಾರ್ಯಕ್ರಮದ ಪ್ರಾಯೋಜಕತ್ವ ವಹಿಸಿದ ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭೆಯ ಕಾರ್ಯಾಧ್ಯಕ್ಷರು ಮತ್ತು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಮಾಜಿ ಮೇಯರ್ ಆಗಿರುವ ಶ್ರೀ ಈರೇಶ್ ಅಂಚಟಗೇರಿ ಹಾಗೂ ಹಮ್ ಫೌಂಡೇಶನ್ ಭಾರತ್ ಸ್ವಯಂ ಸೇವಾ ಸಂಸ್ಥೆಯ ರಾಷ್ಟೀಯ ಮಹಿಳಾ ಸಂಯೋಜಕಿಯಾದ ಡಾಕ್ಟರ್ ಶ್ರೀಮತಿ ಸುನೀತ್ ಪುರೋಹಿತ್ರವರು ಪುರಸ್ಕೃತ ಶ್ರೋತೃಗಳಿಗೆ ಅಭಿನಂದನೆಗಳನ್ನು ಹಾಗೂ ಸರ್ವ ಶ್ರೋತೃವೃಂದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸಿದ್ದಾರೆ.
8: ಕಾರ್ಯಕ್ರಮವನ್ನು ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸ್ತುತಪಡಿಸಲು ಸಹಕರಿಸಿದ ನಿಲಯದ ನಿವೃತ್ತ ಕಾರ್ಯಕ್ರಮ ಮುಖ್ಯಸ್ಥರಾದ ಡಾ ಬಸು ಬೇವಿನಗಿಡದ್, ಶ್ರೀ ಶರಣಬಸವ ಚೋಳಿನ್ ಮತ್ತು ಪ್ರಸ್ತುತ ಕಾರ್ಯಕ್ರಮ ಮುಖ್ಯಸ್ಥರಾದ ಶ್ರೀಮತಿ ಮಂಜುಳಾ ಪುರಾಣಿಕರವರಿಗೂ, ಅಂತೆಯೇ ಧ್ವನಿಮುದ್ರಣ ಕಾರ್ಯವನ್ನು ಪ್ರಭಾವಯುತವಾಗಿ ನಿರ್ವಹಿಸಿದ ಶ್ರೀಮತಿ ಸುಮಾ ಸುರೇಶ್ ಮತ್ತು ತ್ರಿವೇಣಿ ಬೆಟಗೇರಿಯವರಿಗೂ ಧನ್ಯವಾದಗಳು.
7: ಯೋಗ ವಿಹಾರ ಸಂಚಿಕೆಗಳನ್ನು ರಚಿಸಿ ಭಾಗವಹಿಸಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾದ ಶ್ರೀ ಜಗದೀಶ್ ಎಂ ಮಳಗಿ ಅವರಿಗೂ ಆಕಾಶವಾಣಿ ಧಾರವಾಡದ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳು.
8: ಇಂದಿನ ಯುವ ಪೀಳಿಗೆಗೆ ಭಾರತೀಯ ಶ್ರೇಷ್ಠ ಪರಂಪರೆ ಹಾಗೂ ಉನ್ನತ ಸಂಸ್ಕೃತಿಯನ್ನು ಯೋಗದ ಮೂಲಕ ಧಾರೆ ಎರೆಯುವ ನಿಟ್ಟಿನಲ್ಲಿ ಅಣ್ಣ, ಅಕ್ಕ, ತಮ್ಮ, ತಂಗಿ ಎಂಬ ಪಾರಿವಾರಿಕ ಪರಿಕಲ್ಪನೆಯಿಂದ ರಚಿಸಿದ ಸಂಚಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಹಾಗೂ ಶಿಕ್ಷಕ ಶಿಕ್ಷಕಿಯರಿಗೂ ಅಭಿನಂದನೆಗಳು. ಹೀಗೆ 2024 ಜೂನ್ ತಿಂಗಳು 9 ದಿನಾಂಕದಿಂದ ಪ್ರಾರಂಭವಾದ ಈ ಯೋಗ ವಿಹಾರ ಸರಣಿ ಕಾರ್ಯಕ್ರಮವು ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ರವಿವಾರ ನಿರಂತರವಾಗಿ ಪ್ರಸಾರಗೊಳ್ಳುತ್ತಲಿದ್ದು, ಇಂದಿಗೆ ಎಂದರೆ 2026 ಮೇ ತಿಂಗಳು 3 ದಿನಾಂಕದಂದು 100 ಸಂಚಿಕೆಗಳು

0: ಉನ್ನತ ಸಂಸ್ಕೃತಿಯನ್ನು ಯೋಗದ ಮೂಲಕ ಧಾರೆ ಎರೆಯುವ ನಿಟ್ಟಿನಲ್ಲಿ ಅಣ್ಣ, ಅಕ್ಕ, ತಮ್ಮ, ತಂಗಿ ಎಂಬ ಪಾರಿವಾರಿಕ ಪರಿಕಲ್ಪನೆಯಿಂದ ರಚಿಸಿದ ಸಂಚಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಹಾಗೂ ಶಿಕ್ಷಕ ಶಿಕ್ಷಕಿಯರಿಗೂ ಅಭಿನಂದನೆಗಳು. ಹೀಗೆ 2024 ಜೂನ್ ತಿಂಗಳು 9 ದಿನಾಂಕದಿಂದ ಪ್ರಾರಂಭವಾದ ಈ ಯೋಗ ವಿಹಾರ ಸರಣಿ ಕಾರ್ಯಕ್ರಮವು ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ರವಿವಾರ ನಿರಂತರವಾಗಿ ಪ್ರಸಾರಗೊಳ್ಳುತ್ತಲಿದ್ದು ಇಂದಿಗೆ ಎಂದರೆ 2026 ಮೇ ತಿಂಗಳು 3 100 ಸಂಚಿಕೆಗಳನ್ನು ಯಶಸ್ವಿಯಾಗಿ ಪೂರೈಸಿದೆ.
1: ಅತ್ಯಂತ ಸಂತೋಷದ ಸಂಗತಿಯೆಂದರೆ 1400 ಸಂಖ್ಯೆಯಲ್ಲಿ ಶ್ರೋತೃಗಳು ಪತ್ರ ಬರೆಯುವ ಮೂಲಕ ವಾಟ್ಸಪ್ ಸಂದೇಶ ಹಾಗೂ ದೂರವಾಣಿಯ ಮುಖಾಂತರವಾಗಿ ತಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಅಂತೆಯೇ ಪ್ರತಿಯೊಂದು ಸಂಚಿಕೆಯ ಕೊನೆಯಲ್ಲಿ ಕೇಳುವ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಿಸಿ ಅದೃಷ್ಟದ ಆಯ್ಕೆಯ ವಿಧಾನದ ಮೂಲಕ ಆಯ್ಕೆಯಾದ ಶ್ರೋತೃ ಮಹೋದಯರಿಗೆ ಸ್ವಲ್ಪ ದಿನಗಳಲ್ಲಿಯೇ ಕಾರ್ಯಕ್ರಮವನ್ನು ಆಯೋಜಿಸಿ ಪುರಸ್ಕರಿಸಲಾಗುವುದು. ಸಮಾರಂಭದ ದಿನಾಂಕ, ಸಮಯ ಮತ್ತು ಸ್ಥಳಗಳನ್ನು ಪತ್ರ ಬರೆದು ತಿಳಿಸಲಾಗುತ್ತದೆ. ಬಹುಮಾನಕ್ಕೆ ಆಯ್ಕೆಯಾದ ಶ್ರೋತೃಗಳ ಹೆಸರುಗಳು ಹೀಗಿವೆ:
0: ಶ್ರೀಮತಿ ಹೇಮಲತಾ ದಯಾನಂದ್ ಖಮಿತ್ಕರ್ ದಾವಣಗೆರೆ,
1: ಶ್ರೀ ಆರ್ಜಿ ದೈವಜ್ಞ ಶಿರ್ಷಿ,
0: ಶ್ರೀ ಸಂಗಪ್ಪ ಎಫ್ ಹೂಗಾರ್ ಕೆಲೂರು ಹುನಗುಂದ ತಾಲೂಕು ಬಾಗಲಕೋಟೆ ಜಿಲ್ಲೆ,
1: ಶ್ರೀ ಸಂಗಪ್ಪ ವಿ ತೇರ್ದಾಳ್ ಮುಗಳಖೋಡ್ ಮುಧೋಳ ತಾಲೂಕು ಬಾಗಲಕೋಟೆ,
0: ಶ್ರೀ ಸುರೇಶ್ ಎಂ ಬಡಿಗೇರ್ ಎರೆಬೂದಿಹಾಳ ಕುಂದಗೋಳ ತಾಲೂಕು ಧಾರವಾಡ ಜಿಲ್ಲೆ,
1: ಶ್ರೀ ಅಶೋಕ ಯು ಕಲ್ಕೀರಿ ನವನಗರ ಬಾಗಲಕೋಟೆ,
0: ಶ್ರೀ ವಿ ಆರ್ ದೊಡ್ಡವಾಡ ಮಠ ಹಾತಲಗೇರಿ ನಾಕ ಗದಗ,
1: ಶ್ರೀ ಕುಶಾ ಆರ್ ಬಸರ್ಗಿ ಕಿಲ್ಲಾ ಗೋಕಾಕ್,
0: ಶ್ರೀಮತಿ ಮಹಾದೇವಿ ಗುದಗನ್ನವರ್ ಮೂಡಲಗಿ ಬೆಳಗಾವಿ ಜಿಲ್ಲೆ,
1: ಶ್ರೀ ಟಿಸಿ ಬಸವರಾಜ್ ಮರಬನಹಳ್ಳಿ ದಾವಣಗೆರೆ,
0: ಶ್ರೀಮತಿ ಲಕ್ಷ್ಮೀದೇವಿ ಟಿಬಿ ಕತ್ತಲಗೆರೆ ದಾವಣಗೆರೆ ಜಿಲ್ಲೆ,
1: ಶ್ರೀಮತಿ ಡಿ ಪಂಕಜ್ ನಟರಾಜ್ ನ್ಯಾಮತಿ ದಾವಣಗೆರೆ,
0: ಶ್ರೀಮತಿ ಹಾನಗಲ್ ಧಾರವಾಡ,
1: ಶ್ರೀ ಸುಹಾಸ್ ಮಠದ್ ಗದಗ್,
0: ಶ್ರೀಮತಿ ರೇಖಾ ಗಣಪತಿ ಹೆಗಡೆ ರಾಗಿ ಹೊಸಳ್ಳಿ ಉತ್ತರ ಕನ್ನಡ ಜಿಲ್ಲೆ,
1: ಶ್ರೀ ಪ್ರಶಾಂತ್ ಹೆಗಡೆ ರಾಗಿ ಹೊಸಳ್ಳಿ ಉತ್ತರ ಕನ್ನಡ,
0: ಶ್ರೀಮತಿ ಉಮಾ ಅಂಗಡಿ ಖಾನಾಪುರ ಬೆಳಗಾವಿ ಜಿಲ್ಲೆ,
1: ಶ್ರೀ ಕೆವಿ ಕುಲಕರ್ಣಿ ಸಿಮ್ಲಾ ನಗರ,
0: ಶ್ರೀ ಲಿಂಗರಾಜು ಬೊಮ್ಮೇನಹಳ್ಳಿ ನಾಗಮಂಗಲ ತಾಲೂಕು ಮಂಡ್ಯ ಜಿಲ್ಲೆ,
1: ಶ್ರೀಮತಿ ಇಂದುಮತಿ ಶ್ರೀಧರ್ ಜೋಶಿ ಮಾಳಮಡ್ಡಿ ಧಾರವಾಡ,
0: ಶ್ರೀ ಧ್ರುವನಗೌಡ ಎ ಚಿನ್ನೇನಹಳ್ಳಿ ಚನ್ನರಾಯಪಟ್ಟಣ ಹಾಸನ ಜಿಲ್ಲೆ,
1: ಶ್ರೀಮತಿ ಶ್ರವಣಾ ವಿ ಭಂಡಾರಿ ಮಠ ರಾಮದುರ್ಗ ಬೆಳಗಾವಿ,
0: ಶ್ರೀ ಬಸಪ್ಪ ಲ ಖೋತ್ ಖಜಗೌಡನಹಟ್ಟಿ ಚಿಕ್ಕೋಡಿ ತಾಲೂಕ್ ಬೆಳಗಾವಿ ಜಿಲ್ಲೆ,
1: ಶ್ರೀ ಅನಂತಕುಮಾರ್ ಏಟಿ ಅಗಚಹಳ್ಳಿ ನಾಗಮಂಗಲ ಮಂಡ್ಯ ಜಿಲ್ಲೆ,
0: ಶ್ರೀ ಬಸವರಾಜ್ ಹೂಗಾರ್ ಹಿರೇಸಿಂಗನಗುತ್ತಿ ಇಳಕಲ್ ತಾಲೂಕ್ ಬಾಗಲಕೋಟೆ,
1: ಶ್ರೀ ಸುರೇಶ್ ಬೆಣ್ಣಿ ಹರಿಹರ ದಾವಣಗೆರೆ,
0: ಶ್ರೀಮತಿ ಶೋಭಾ ಬಿ ಅಡ್ನೂರ್ ರೋಣ ಗದಗ ಜಿಲ್ಲೆ,
1: ಶ್ರೀ ಶಿವಾನಂದ ಹಿರೇಮಠ ಸಂಕೇಶ್ವರ ಬೆಳಗಾವಿ,
0: ಶ್ರೀಮತಿ ಬಂದ್ರಕಳ್ಳಿ ಗೀತಾ ಹಿರೇಹಡಗಲಿ ವಿಜಯನಗರ ಜಿಲ್ಲೆ,
1: ಕುಮಾರ್ ಸಮರ್ಥ ಎ ಗರಗ್ ಮೊರಬ್ ಧಾರವಾಡ,
0: ಶ್ರೀಮತಿ ಡಿಎಂ ಫಕೀರ್ಪುರ್ ಬೇವಿನಾಳ ಹುನಗುಂದ ತಾಲೂಕ್ ಬಾಗಲಕೋಟ್,
1: ಶ್ರೀ ಬಸವರಾಜ್ ತಿಪ್ಪಣ್ಣ ಅಡ್ನೂರ್ ರೋಣ ಗದಗ,
0: ಶ್ರೀಮತಿ ಹೌಶಕ್ಕ ಬಾಳಪ್ಪ ಹುಂಡರಗಿ ಪರಮಾನಂದವಾಡಿ ಬೆಳಗಾವಿ ಜಿಲ್ಲೆ,
1: ಶ್ರೀ ಎ ರಾಮಮೂರ್ತಿ ಹೊಸಪೇಟೆ ವಿಜಯನಗರ,
0: ಹಾಗೂ ಶಿವಾನಂದ ಹಲಗತ್ತಿ ನರಗುಂದ.

0: ಈ ಕಾರ್ಯಕ್ರಮದ ಪ್ರಾಯೋಜಕರು ಹಮ್ ಫೌಂಡೇಶನ್ ಭಾರತ್, ದಕ್ಷಿಣ ವಲಯ ಕರ್ನಾಟಕ.
1: ಭಾರತದ ಉಜ್ವಲ ಸಂಸ್ಕೃತಿ ಶ್ರೇಷ್ಠ ಪರಂಪರೆಯ ಪ್ರಸಾರಕವಾಗಿ ಕರ್ತವ್ಯ ನಿರತವಾಗಿದೆ.
0: ಹಮ್ ಫೌಂಡೇಶನ್ ಭಾರತ್ ISO ಪ್ರಮಾಣ ಪತ್ರ ಹಾಗೂ ಕೇಂದ್ರ ನೀತಿ ಆಯೋಗದ ದಾಖಲಾತಿ ಹೊಂದಿರುವ ಅಪರೂಪದ ಸ್ವಯಂ ಸೇವಾ ಸಂಸ್ಥೆ.
1: ದೇಶದಾದ್ಯಂತ 600 ಮಿಗಿಲಾಗಿ ಶಾಖೆಗಳನ್ನು ಹೊಂದಿದೆ.
0: ಸಾಹಚರ್ಯ, ಸಹಯೋಗ, ಸೇವೆ, ಸಂಸ್ಕಾರ, ಸಂಸ್ಕೃತಿ, ಈ ಪಂಚಸೂತ್ರಗಳಿಗೆ ಬದ್ಧವಾಗಿದೆ ಹಮ್ ಫೌಂಡೇಶನ್ ಭಾರತ್.
1: ಮಹಿಳಾ ಸಬಲೀಕರಣ, ಗರ್ಭ ಸಂಸ್ಕಾರ, ಮಕ್ಕಳು ಮತ್ತು ಯುವ ಪೀಳಿಗೆಯ ಉನ್ನತೀಕರಣಕ್ಕೆ ಕಂಕಣ ಬದ್ಧವಾಗಿದೆ
0: ಹಮ್ ಫೌಂಡೇಶನ್ ಭಾರತ್.
1: ರಾಮಾಯಣ, ಮಹಾಭಾರತ, ವಿವೇಕಾನಂದ ಕುರಿತು ರಸಪ್ರಶ್ನೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು
0: ಸಂಸ್ಕೃತ, ಹಿಂದಿ ಹಾಗೂ ಪ್ರಾಂತೀಯ ಭಾಷೆಯಲ್ಲಿ ಆಯೋಜಿಸುತ್ತಿದೆ.
1: ಕಾರ್ಯಕ್ರಮ ಆಯೋಜನೆಗೆ ಸಂಪರ್ಕಿಸಿ
0: ಹಮ್ ಫೌಂಡೇಶನ್, ಪೋಸ್ಟ್ ಬಾಕ್ಸ್ ನಂಬರ್ 11, ಪ್ರಧಾನ ಅಂಚೆ ಕಚೇರಿ, ಧಾರವಾಡ. ಮೊಬೈಲ್ 9448117982.
2: ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಟ್ರಾವೆನಿಟಿ ಟ್ರಾವೆಲ್ ಸರ್ವಿಸಸ್, ದೇಶೀಯ ಹಾಗೂ ಅಂತಾರಾಷ್ಟೀಯ ಪ್ರವಾಸ ಸಂಘಟಕರು, ಲಕ್ಷ್ಮೀ ಕಾಂಪ್ಲೆಕ್ಸ್ ಹುಬ್ಬಳ್ಳಿ. ಮೊಬೈಲ್ 9739758658. ಮೊಬೈಲ್ ಸಂಖ್ಯೆ ಮತ್ತೊಮ್ಮೆ 9739758658.
3: ಯೋಗ ವಿಹಾರ, ಆರೋಗ್ಯ ಜಾಗೃತಿಗೆ ಯೋಗ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿ.

0: ರಚಿಸಿ ಭಾಗವಹಿಸಿದವರು ಜಗದೀಶ್ ಎಂ ಮಳಗಿ, ಅಂತಾರಾಷ್ಟ್ರೀಯ ಯೋಗ ತಜ್ಞರು ಮತ್ತು ಹಮ್ ಫೌಂಡೇಶನ್ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು.
1: ರೋಗ ನಿರೋಧಕಾರ್ಥಂ
2: ರೋಗ ನಿವಾರಣಾರ್ಥಂ
0: ಕಾರ್ಯಕ್ರಮದ ಪ್ರಸ್ತುತಿ

0: ಆಕಾಶವಾಣಿ ಧಾರವಾಡ ಇದೀಗ ಕರೆಗೊಂದು ಗೀತೆ ನೇರ ಫೋನಿನ್ ಕಾರ್ಯಕ್ರಮ.
1: माननीय प्रधानमंत्री श्री नरेंद्र मोदी जी का देश के सभी एग्जाम वॉरियर्स के लिए विशेष संदेश.
2: अल्टीमेट गोल एग्जाम के नंबर नहीं हो सकता. अल्टीमेट गोल संपूर्ण जीवन के विकास का होना चाहिए.
1: एनसीपीसीआर आयोजित कर रहा है परीक्षा पर्व, जिसके लाइव सेशन के दौरान आप परीक्षा से संबंधित प्रश्न एक्सपर्ट से पूछ सकते हैं, जो कि 23 अप्रैल से 23 मई तक चलेंगे. अधिक जानकारी के लिए www.ncpcr.gov.in पर लॉगिन करें.
3: 100 ವರ್ಷಗಳು 100 ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ.
4: ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್.
3: ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ,
4: ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ.
3: ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಶರತ್ಗಳು ಅನ್ವಯ.
5: ಹಾರ್ಟ್ ವಿಷಯಕ್ಕೆ ಬಂದಾಗ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. 25 ಇಯರ್ಸ್ ಲೆಗಸಿಯೊಂದಿಗೆ ನಾರಾಯಣ ಹೆಲ್ತ್ ಸಿಟಿ ಎಕ್ಸ್ಪರ್ಟ್ ಅಡಲ್ಟ್ ಅಂಡ್ ಪಿಡಿಯಾಟ್ರಿಕ್ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಅನ್ನು ಜೊತೆಗೆ ತಂದಿದೆ. ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಪ್ರೂವನ್ ಔಟ್ಕಮ್ಸ್ ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ, ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು. ಕಾಲ್ 1800 309 0309. ಟೇಕ್ ಕೇರ್.

ಕರೆಗೊಂದು ಗೀತೆ ನೇರ ಫೋನಿನ್ ಕಾರ್ಯಕ್ರಮಕ್ಕೆ ಕೇಳುವರಿಗೆಲ್ಲ ಆತ್ಮೀಯ ಸ್ವಾಗತ. ಕರೆ ಮಾಡಲು ಕೇಳುವರು ಬಳಸಬಹುದಾದ ದೂರವಾಣಿ ಸಂಖ್ಯೆಗಳು 244-43-414, 244-43-415 ಅಥವಾ 244-43-416. ಧಾರವಾಡದ ಎಸ್ಟಿಡಿ ಕೋಡ್ 0836.

0: ಕಾರ್ಯಕ್ರಮದ ಮೊದಲ ಕರೆ. ಹಲೋ,
1: ನಮಸ್ತೆ ಮೇಡಮ್.
0: ನಮಸ್ತೆ,
1: ನಾವು ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕು ಇಜೇರಿ ಗ್ರಾಮದಿಂದ ಕಾಜನ್ ಪಟೇಲ್ ಅಂತ.
0: ಹಾ, ತಮಗೆ ಯಾವ ಹಾಡು ಬೇಕಾಗಿತ್ತು ಇವತ್ತು
1: ಮೇಡಮ್? ನಮಗೆ ಸಿರಿವಂತದಿಂದ
0: ಸಿರಿವಂತ
1: ಹಾ ಸಿರಿವಂತ
0: ಸಿರಿವಂತದಿಂದ ಯಾವುದು?
1: ಹಾ ಮೇಡಮ್, ಯಾರು ಯಾರು ಅಂತ ನೋಡಿ ಮೇಡಮ್. ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರು ಹಾಡಿದ್ದು
0: ಸಿರಿವಂತ, ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರ ಗೀತೆ. ತಮ್ಮ ಕೋರಿಕೆಯ ಗೀತೆ ಬರ್ತದೆ ಈಗ, ಕೇಳ್ರಿ. ಕರೆ ಮಾಡಿದ್ದಕ್ಕೆ ಧನ್ಯವಾದ.
1: ನಮಸ್ಕಾರ ಮೇಡಮ್, ಧನ್ಯವಾದಗಳು.

0: हेलो
1: हेलो मैडम, नमस्ते मैडम।
0: नमस्ते।
1: मैडम नाम बसनगौड़ पाटील मैडम, नार्गुन तलक बनाट्री मैडम।
0: ಬಸನಗೌಡ ಯಾವ ಹಾಡಬೇಕಾಗಿತ್ತು ತಮಗೆ ಇವತ್ತು?
1: ಮೇಡಮ್ ಭಕ್ತ ಪ್ರಹ್ಲಾದಂ ವಾಣಿಜ್ಯರಂ ಎಸ್ ಪಿ ಬಾಲ ಡಾಕ್ಟರ್ ರಾಜ್ಕುಮಾರ್ ಹಾಡಿದ ಲಾಲಿ ಲಾಲಿ ಸುಕುಮಾರಿ ಮೇಡಮ್,
0: ಭಕ್ತ ಪ್ರಹ್ಲಾದ.
1: ಹ್ಞೂ ರೀ ಮೇಡಮ್.
0: ಏನು ಮಾಡ್ಕೊಂಡಿದ್ದೀರಿ ಬಸನಗೌಡ ತಾವು?
1: ಮೇಡಮ್ ನಾವು ಎಮ್ ಎ ಬಿ ಎಡ್ ಆಗಿದ್ರೆ ಕಾಲೇಜ್ ಲೆಕ್ಚರ್ ನೌಕರಿ ಮಾಡಿ ಸ್ವಾಮೀಜಿ ಆಗಿದೆ ಮೇಡಮ್.
0: ಓ, ಯಾವ ವಿಷಯ ತಮ್ಮದು?
1: ಮೇಡಮ್ ನಮ್ಮದು ಇಂಗ್ಲೀಷ್ ರೀ ಮೇಡಮ್.
0: ಇಂಗ್ಲೀಷ್ ವಿಷಯದಲ್ಲಿ?
1: ಹ್ಞೂ ರೀ ಮೇಡಮ್.
0: ತಾವೀಗ ಲಾಲಿ ಲಾಲಿ ಸುಕುಮಾರ ಕೇಳಿದ್ದ ಹಾಡು?
1: ನಮ್ಗೆ ಮೇಡಮ್ ನಮ್ಮ ಗೆಳೆಯರಾದ ಶಂಭುಲಿಂಗ ರವಿ ನೀಲಮ್ನವ್ರು ಮೇಡಮ್ ಮತ್ತು ಸಜ್ಜನ್ ಪಾಟೀಲ್ ಈಗ ಹಚ್ಚಿದ್ರಲ್ಲ ಮೇಡಮ್.
0: ಹಾಂ, ಸಜ್ಜನ್ ಪಾಟೀಲ್ ಅವರಿಗೋಸ್ಕರನ?
1: ಹ್ಞೂ ರೀ ಮೇಡಮ್, ಮತ್ತು ನಿಮಗೋಸ್ಕರ ಮೇಡಮ್.
0: ಧನ್ಯವಾದ ತಮ್ಮ ಅಭಿಮಾನಕ್ಕೆ.
1: ನಮಸ್ತೆ ಮೇಡಮ್.
0: ಹಾಂ, ತಮ್ಮ ಕೋರಿಕೆಯ ಹಾಡು ಪ್ರಸಾರ

0: ಕರೆಗೊಂದು ಗೀತೆ ನೇರ ಫೋನಿನ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಣ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: 100 ವರ್ಷಗಳು 100 ದಿನಗಳು, ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ.
2: ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್.
1: ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ.
2: ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ.
1: ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
3: ಹಾರ್ಟ್ ವಿಷಯಕ್ಕೆ ಬಂದಾಗ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. 25 ಇಯರ್ಸ್ ಲೆಗಸಿಯೊಂದಿಗೆ ನಾರಾಯಣ ಹೆಲ್ತ್ ಸಿಟಿ ಎಕ್ಸ್ಪರ್ಟ್ ಅಡಲ್ಟ್ ಅಂಡ್ ಪಿಡಿಯಾಟ್ರಿಕ್ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಅನ್ನು ಜೊತೆಗೆ ತಂದಿದೆ. ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಪ್ರೂವನ್ ಔಟ್ಕಮ್ಸ್, ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ, ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು. ಕಾಲ್ 1-800-309-0309. ಟೇಕ್ ಕೇರ್.
0: ಆಕಾಶವಾಣಿ ಧಾರವಾಡ. ಹಿರಿಯ ನಾಗರಿಕರಿಗಾಗಿ ಕಾರ್ಯಕ್ರಮ ಬಾಳಬುತ್ತಿ. ಇಂದಿನ ಬಾಳಬುತ್ತಿ ಕಾರ್ಯಕ್ರಮದಲ್ಲಿ ಗಾಯಕಿ, ನಿವೃತ್ತ ಶಿಕ್ಷಕಿ, ಲೇಖಕಿ ಶ್ಯಾಮಲಾ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣೇಕ್.
4: ನೀ ಕರುಣಿಸೋ ವಿಠಲ,

0: ನಮ್ಮ
1: ಕೇಳುಗ್ರೆ, ಈ ಹಾಡು, ಇದರ ಒಂದು ಸುಮಧುರ ಸಾಹಿತ್ಯ ಬಹುಶಃ ನಿಮ್ಮ ಎಲ್ಲರ ಕಿವಿಗಳೊಳಗೆ ಸದಾಕಾಲ ರಿಂಗಣಿಸ್ತಿರ್ತದ ಅಂತ ಅನ್ನಿಸ್ತದ. ಈ ಹಾಡನ್ನು ಹಾಡಿದವರು ಶ್ಯಾಮಲಾ ಕುಲಕರ್ಣಿಯವರು. ಈ ಹಾಡು ಧಾರವಾಡ ಆಕಾಶವಾಣಿಯಿಂದ ಪ್ರಸಾರ ಆಗುವ ವಂದನಾ ಕಾರ್ಯಕ್ರಮದಲ್ಲಿ ಆವಾಗವಾಗ ಬಿತ್ತರಗೊಳ್ತಾ ಇರ್ತದೆ. ಇದು ಒಂದೇ ಹಾಡಲ್ಲ, ಸಾಕಷ್ಟು ಹಾಡುಗಳನ್ನು ಆಕಾಶವಾಣಿಯ ಅನುಮೋದಿತ ಕಲಾವಿದೆಯಾಗಿ ಶ್ಯಾಮಲಾ ಕುಲಕರ್ಣಿಯವರು ನಮ್ಮ ವಂದನಾ ಕಾರ್ಯಕ್ರಮದಲ್ಲಿ ಹಾಡ್ತಾ ಇದ್ದರು, ಜೊತೆಗೆ ಸುಗಮ ಸಂಗೀತದಲ್ಲಿ ಕೂಡ ಭಾಗವಹಿಸ್ತಾ ಇದ್ದರು. ಅಂಥ ಒಬ್ಬ ಅಪ್ರತಿಮ ಸುಗಮ ಸಂಗೀತ ಕಲಾವಿದೆ, ಲೇಖಕಿ, ಎಲ್ಲಕ್ಕಿಂತ ಮುಖ್ಯ ಅಂದರೆ ಆತ್ಮೀಯ ಗೆಳತಿ, ಜೀವನವನ್ನು ಪ್ರೀತಿಸುವಂಥ ಒಂದು ಸಹೃದಯಿ ಶ್ಯಾಮಲಾ ಕುಲಕರ್ಣಿಯವರು ಇವತ್ತು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಶ್ಯಾಮಲಾ ಕುಲಕರ್ಣಿಯವರು.
0: ನಮಸ್ಕಾರ. ನಮಸ್ಕಾರ.
1: ನಿಮ್ಮ ಜೊತೆ ಮಾತಾಡೋದು ಅಂದ್ರೆ ಸಂಗೀತ ಕೇಳಿದಷ್ಟೇ ಸಂತೋಷ ಆಗ್ತದೆ.
0: ಇದು ನಿಮ್ಮ ದೊಡ್ಡ ಗುಣ ಇದು.
1: ಅಂದ್ರೆ ನಿಮ್ಮ ಹಾಡು ಎಷ್ಟು ಸುಮಧುರನೋ ನಿಮ್ಮ ಮಾತು ಕೂಡ ಅಷ್ಟು ಸುಲಲಿತವಾಗಿ ಅದ ಅಂತೇಳಿ. ಈಗ ಶ್ಯಾಮಲಾ ಕುಲಕರ್ಣಿಯವರ ಸಂಗೀತ, ಸಂಗೀತವನ್ನೇ ಒಂದು ಉಸಿರಾಗಿಟ್ಕೊಂಡ್ರಿ, ಸಂಗೀತ ಕಲಿತ್ರಿ, ಹಾಡಿದ್ರಿ, ಜೊತೆಗೆ ಈಗಲೂ ಕೂಡ ನೀವು ಸಂಗೀತವನ್ನು ಕಲಿಸ್ತಾ ಇದ್ದೀರಿ. ಈ ಸಂಗೀತದ ಒಂದು ಹವ್ಯಾಸ ಯಾವಾಗಿಂದ ಶುರು ಆತ ನಿಮಗೆ?
0: ಇದು ನನ್ನ ಬಾಲ್ಯದಿಂದಲೂ ಶುರು ಅಂತಂದರೆ ಅಡ್ಡಿ ಇಲ್ಲ. ಯಾಕಂದರೆ ನಮ್ಮ ತಾಯಿ ಹಾಡ್ತಿದ್ರು, ಅವರೆಲ್ಲ ಈ ಶ್ರಾವಣ ಮಾಸದೊಳಗೆ ಗೌರಿ ಹಾಡುಗಳು, ಶಿವ ಪಾರಿಜಾತ, ವೆಂಕಟೇಶ್ ಪಾರಿಜಾತ ಇವೆಲ್ಲ ಸಂಪ್ರದಾಯ ಗೀತೆಗಳನ್ನು ಹಾಡ್ತಿದ್ರು. ಅವ್ರ ಧ್ವನಿ ಇಂಪು ಅವ್ರ ತಾಯಿ ಹಾಡ್ತಿದ್ರು ಮೊದ್ಲು, ಅವರಿಂದ ಅವ್ರಿಗೆ ಬಂದದ್ದು, ನಮ್ಮ ತಾಯಿಯಿಂದ ನನಗೆ ಬಂದದಂದ್ರು ಏನು ತಪ್ಪಲ್ಲ. ಸಂಗೀತದ ವಾತಾವರಣನ ಇರ್ತಿತ್ತು ಮನೆಯೊಳಗೆ, ಯಾವಾಗಲೂ ಹಾಡ್ಕೋತಾ ಇರ್ತಿದ್ರು. ಆದರೆ ಇನ್ನೇನು ಶಾಸ್ತ್ರೀಯ ಸಂಗೀತ ಯಾರೂ ಕಲ್ತಿದ್ದಿಲ್ಲ. ನಮ್ಮ ತಂದೆಗೆ ನನಗೆ ಕಲಿಸ್ಬೇಕು ಅಂತ ಭಾಳ ಅವರಿಗೆ ಆಸೆ ಇತ್ತು. ಆ ಪ್ರಕಾರ ನನಗೆ ಬೆಳಗಾವಿ ಒಳಗಿದ್ದಾಗ, ನನಗೆ 10 ವರ್ಷದಾಗಿದ್ದಾಗ ನನಗೆ ಸಂಗೀತ ಕ್ಲಾಸಿಗೆ ಹಾಕಿದರು. ಅದಕ್ಕಿಂತ ಮೊದಲೂ ನಮ್ಮವ್ವ ಹಾಡೋದನ್ನು ಹಾಡ್ತಿದ್ದೆ. ಆಮೇಲೆ ಅಲ್ಲಿ 10 ವರ್ಷದಿಂದ ಆರ್ ಕೆ ಬಿಜಾಪುರಿ ಅಂತಿದ್ದಾರಲ್ಲ, ಅವ್ರ ಕಡೆ ನನ್ನ ಸಂಗೀತ ಪಾಠ ಶುರುವಾಯಿತು. ಆಮೇಲೆ ಮುಂದೆ ಒಂದು 5 ವರ್ಷ ಅಲ್ಲಿ ಕಲ್ತ ಮೇಲೆ ಹುಬ್ಬಳ್ಳಿಗೆ ಬಂದೆ. ಹುಬ್ಬಳ್ಳಿಯೊಳಗೆ ರಾಮಚಂದ್ರ ಜಂತ್ಲಿ ಅಂಥೇಳಿ ಪಂಡಿತ್ ರಾಮಚಂದ್ರ ಜಂತ್ಲಿ ಅವ್ರ ಹತ್ರ ನನ್ನ ಸಂಗೀತ ಕ್ಲಾಸು ಶುರುವಾಯಿತು. ಆವಾಗಿನಿಂದ ಈ ಸ್ವಲ್ಪ ಮುಂದುವರಿತು. ಕ್ಲಾಸಿಕಲ್ ಏನೋ ಕಲಿತೆ, ಆದ್ರೆ ಪೂರ್ತಿ ಟೈಮ್ ಹಾಕ್ಲಿಕ್ಕೆ ಆಗಲಿಲ್ಲ ನನಗೆ. ಯಾಕಂದ್ರೆ ನೌಕರಿ ಮಾಡೋದು, ಆಮೇಲೆ ಮನೆ, ಸಂಸಾರ, ಮಕ್ಕಳು ಇದೆಲ್ಲ ಗೊಂದಲದೊಳಗೆ ಆಗಿರ್ಲಿಕ್ಕಿಲ್ಲ. ಸುಗಮ ಸಂಗೀತ ಮಾತ್ರ ಕೈ ಬಿಟ್ಟಿಲ್ಲ, ಇವತ್ತಿಗೂ ಅದನ್ನು ಪಾಲಿಸ್ಕೊಂಡೇ ಇದ್ದೀನಿ.
1: ಈಗ ಶ್ಯಾಮಲಾ ಅವರು ತಾವು ಮಾತಾಡ್ತಾ ಹೇಳಿದ್ರಿ ನೌಕರಿ, ಮನೆ, ಕೆಲಸ ಅನ್ನೋ ಮಾತನ್ನು, ಎಲ್ಲಿ ತಾವು ಕೆಲಸ ಮಾಡ್ತಿದ್ರಿ?
0: ನಾನು ಹುಲ್ಕೋಟಿ ಒಳಗೆ ಒಂದು 25 ವರ್ಷ ಕನ್ನಡ ಶಿಕ್ಷಕಿಯಾಗಿ ಕೆಲಸ ಮಾಡಿದೆ. ಹೈಸ್ಕೂಲ್ನೊಳಗೆ ಶ್ರೀರಾಮಕೃಷ್ಣ ಆಶ್ರಮ ಏಡೆಡ್ ಸ್ಕೂಲ್ ಅದು, ಅಲ್ಲೇ ಒಂದು 25 ವರ್ಷ ಕೆಲಸ ಮಾಡಿದೆ. ಆಮೇಲೆ ವಾಲಂಟರಿ ರಿಟೈರ್ಮೆಂಟ್ ತೊಗೊಂಡೆ. ಅದು

0: ಮನೆ ಒಳಗನ ಎಲ್ಲ ಸ್ವಲ್ಪ ತೊಂದರೆಗಳಿದ್ದು ಅಂಥೇಳಿ ಅಡ್ಡಿ ಆತಂಕಗಳು ಭಾಳ ಬಂದವು ಅಂತ ಅವಾಗ ಸ್ವಯಂ ನಿವೃತ್ತಿ ತಗೊಂಡು ಆಮೇಲೆ ಇದು ಸಂಗೀತಕ್ಕನ ನನ್ನ
1: ಜೀವನ
0: ಇಟ್ಕೊಂಡೆ ಅಷ್ಟೇ.
1: ಈಗ ಶಮಲಾ ಅವರ ಒಂದು ಮುಖ್ಯ ಅಂದ್ರೆ, ಈಗ ಹೆಣ್ಮಕ್ಳಿಗೆ ಏನಾಗ್ತದೆ, ನಾವು ಸಣ್ಣವರಿದ್ದಾಗ ನಮ್ಮ ತವರು ಮನೆ ಒಳಗೆ ನಮ್ಮ ಹಲವಾರು ಆಸಕ್ತಿ ಅಭಿರುಚಿಗಳು ಬೆಳಿಲಿಕ್ಕೆ ಅವಕಾಶ ಇರ್ತದೆ, ತಂದೆ ತಾಯಿ ಕೂಡ ಪ್ರೋತ್ಸಾಹ ಕೊಡ್ತಿರ್ತಾರೆ. ಈ ವಿವಾಹ ಆದ ಮೇಲೆ ಎಷ್ಟೋ ಸಂದರ್ಭದೊಳಗೆ ಸೇರಿದಂಥ ಅತ್ತೆ ಮನೆಯವರು ತವರು ಮನೆಯವರಿಗಿಂತ ಹೆಚ್ಚು ಉತ್ತೇಜನ ಕೊಡ್ಬೋದು. ಆದರೆ ಕೆಲವು ಸಂದರ್ಭದಾಗ ಹಾಡು ಏನು ಮಾಡ್ತಿ ಬಿಡು, ಮನೆ ಕೆಲಸ ನೋಡ್ಕೋ, ಹಿಂಗೆ ಅನ್ನುವಂಥ ಸಾಧ್ಯತೆಗಳು ಇರ್ತದೆ. ತಮಗೆ ಯಾವ ವಾತಾವರಣ ಸಿಕ್ತು?
0: ಹಂಗೇನು ಯಾರೂ ಅನ್ನಲಿಲ್ಲ, ಈ ಹಾಡಬೇಡ ಅಂತ ಯಾರೂ ಅನ್ನಲಿಲ್ಲ. ಆದರೆ ಅವ್ರಿಗೆ ಹಾಡಿನೊಳಗೆ ಅಷ್ಟೇನು ತಿಳುವಳಿಕೆ ಇದ್ದಿದ್ದಿಲ್ಲ, ನನ್ನ ಪಾಡಿಗೆ ನನ್ನ ಬಿಟ್ಟರು ಅಷ್ಟೆ. ಆದರೆ ನಂದು ನೌಕರಿ ಸಂಭಾಳಿಸ್ಕೋಬೇಕು, ಮನೆ ಮಕ್ಕಳನ್ನ ಸಂಭಾಳಿಸ್ಕೊಂಡು ಎಲ್ಲ ಮಾಡಿ ನನಗಷ್ಟು ಟೈಮ್ ಸಾಲ್ತಿದ್ದಿದ್ದಿಲ್ಲ ಅನ್ನೋದಕ್ಕೆ ನಂದು ಬಹಳಷ್ಟು ಬೆಳವಣಿಗೆ ಆಗಲಿಲ್ಲ ಅಂತ ಇವತ್ತಿಗೂ ನನಗೆ ಕೊರಗದ. ಆದರೆ ಸುಗಮ ಸಂಗೀತದೊಳಗೆ ನಾನು ಎಷ್ಟು ಟೈಮ್ ಹಾಕಿನಿ ಅದು ಸಮಾಧಾನನೂ ಅದ ಅಷ್ಟೆ.
1: ಈಗ ಶಮಲವರು ತಾವು ಧಾರವಾಡ ಆಕಾಶವಾಣಿಗೆ ಸಾಕಷ್ಟು ಹಾಡುಗಳನ್ನು ಹಾಡೀರಿ,
0: ಹಾಡಿದ್ದೇವೆ.
1: ಸುಮಾರು ಎಷ್ಟು ವರ್ಷಗಳಿಂದ ಹಾಡ್ತಾ ಬಂದಿರಿ?
0: ಒಂದು 25 ವರ್ಷ ಹಾಡೇನಿ, ಈಗ ಬಿಟ್ಟು 30 ವರ್ಷ ಆಯ್ತು.
1: ಅಂದರೆ ಅವಾಗ ಇಲ್ಲಿ ಕೂಡ ನೀವು ಭಾವಗೀತೆ ಭಕ್ತಿಗೀತೆಗಳನ್ನು ಹಾಡ್ತಿದ್ರಿ. ಈಗ ನಮ್ಮ ಕೇಳುಗರಿಗೆ ಒಂದು ಭಕ್ತಿಗೀತೆ ಯಾವುದಾದ್ರೂ ಹೇಳಿ ತೋರಿಸ್ತೀರಿ?
0: ಓಕೆ.

0: ನಹದ ಪ್ರಿಯ.
1: ಬಹಳ ಚೆನ್ನಾಗಿದೆ. ಶ್ಯಾಮಲಾ ಅವರು ತಮಗೆ ಎಷ್ಟು ವಯಸ್ಸೀಗ?
0: ನನಗೆ 73 ಮುಗಿದು 74 ರನ್ನಿಂಗ್ ರೀ.
1: ಆದ್ರೆ ನಿಮ್ಮ ಹಾಡು ಕೇಳಿದ್ರೆ 73 23 ಅಂತೇಳಿ ಹೇಳ್ಬೋದು. ಅಂದ್ರೆ ಅಷ್ಟು ಈ ವಯಸ್ಸಿನಲ್ಲಿ ಕೂಡ ಒಂದು ಕಂಠದ ಮಾಧುರ್ಯವನ್ನು ನೀವು ಸಂಗೀತಕ್ಕೆ ಅಂತೀವಿ ನಾವು, ಶರೀರ ಶಾರೀರ ಎರಡೂ ಇರಬೇಕು ಅಂತೇಳಿ. ಹಾಗಾಗಿ ಉತ್ತಮವಾಗಿ ಇವತ್ತು ಕೂಡ ಒಂದು ಧ್ವನಿಯ ಕ್ವಾಲಿಟಿಯನ್ನು ತಾವು ಮೇಂಟೈನ್ ಮಾಡ್ಕೊಂಡಿದ್ದೀರಿ. ಹೆಂಗೆ ಇದನ್ನು ಕಾಯ್ಕೊಂಡು ಬಂದಿರಿ?
0: ಅದು ಸಂಗೀತದ ಬಗ್ಗೆ ನನಗಿರುವಂಥ ಪ್ರೀತಿನ ದೊಡ್ಡದು ಅಂತ ಹೇಳ್ತೀನಿ ನಾನು. ಯಾಕಂದ್ರೆ ನಾನು ಅಡುಗೆ ಊಟ ಇತ್ಯಾದಿ ಬೇರೆ ಕೆಲಸದೊಳಗೆ ಅಷ್ಟೊಂದು ಆಸಕ್ತಿ ತೋರಿಸೋದಿಲ್ಲ, ಆದರೆ ಸಂಗೀತ ಮಾತ್ರ ಬಿಟ್ಟಿಲ್ಲ. ಸಂಗೀತ ಅಂದರೆ ಅದು ಇದು ನನ್ನ ಜೀವನದ ಒಂದು ಭಾಗವಾಗೇ ಬಂದದ. ಮೊದಲಿನಿಂದಲೂ ಕಲಿತಾಗಿಂದನೂ ಕಲಿಯುವ ಮುಂದೆ ಟೈಮ್ ಸಾಲಲಿಲ್ಲ ಅಂತ ಆಗ್ಬಿಡ್ತು ಅವಾಗ. ಆಮೇಲೆ ಅದನ್ನು ಬಿಡಲೇ ಇಲ್ಲ. ಸ್ಕೂಲ್ನೊಳಗಿದ್ದಾಗೂ ನಾ ಕಲಿಸೋ ಮುಂದನೂ ಕನ್ನಡ ಶಿಕ್ಷಕಿ ಆಗಿದ್ದರೂ ಸಹಿತ ಅದರಿಂದ ಕನ್ನಡ ಶಿಕ್ಷಕಿ ಆಗಿದ್ದಕ್ಕೆ ಸಾಹಿತ್ಯದ ಬಗ್ಗೆ ಪ್ರೀತಿ ಜಾಸ್ತಿ ಬೆಳೀತು. ಆ ಸಾಹಿತ್ಯಕ್ಕೆ ಇದು ಸಂಗೀತ ಪೂರಕ ಆಯಿತು. ಹೀಗಾಗಿ ಸಂಗೀತ ಸಾಹಿತ್ಯ ಎರಡನ್ನೂ ನಾನು ಮೆಚ್ಚಿಕೊಂಡು ಇವತ್ತಿಗೂ ಅವ ಎರಡ ನನ್ನ ಜೀವನದ ಒಂದು ಭಾಗಗಳಾಗಿ ಒಂದು ಗುರಿಗಳಾಗಿ ಒಂದು ಉದ್ದೇಶವಾಗಿ ನನ್ನ ಪಾಲಿಗೆ ನನಗೆ ಸಮಾಧಾನವನ್ನು ಕೊಡ್ತಾ ಇದ್ದಾವೆ ಇವತ್ತಿಗೂ. ಅದಕ್ಕೆ ಅದ್ರ ಬಗ್ಗೆ ನನಗೆ ಬಹಳ ದೊಡ್ಡ ಶಾಂತಿ ಅದ, ಮನಸ್ಸಿಗೆ ಸಂತೋಷ ಅದ.
1: ಈಗ ಮಾತಾಡ್ತಾ ತಾವು ಸಂಗೀತ ಸಾಹಿತ್ಯ ಒಟ್ಟೊಟ್ಟಿಗೆ ನಿಮ್ಮ ಜೀವನದೊಳಗೆ ಬಂದವು ಅಂತಂದ್ರಿ. ಈಗ ನಾವು ನಿಮ್ಮ ಸಾಹಿತ್ಯ ಕೃಷಿಯನ್ನು ನೋಡಿದ್ರೆ ನಿಮ್ಮ ಲೇಖನಿಯಿಂದ ಸುಮಾರು

0: 8 ಪುಸ್ತಕಗಳು ಹೊರಗೆ ಬಂದಾವ. ಈ ಸಾಹಿತ್ಯ ಪ್ರೀತಿಯನ್ನು ಹೆಂಗೆ ಬೆಳೆಸ್ಕೊಂಡ್ರಿ?
1: ಸಾಹಿತ್ಯ ಅಂದರೆ ಅದು ನಾನು ಮೇಜರ್ ಕನ್ನಡ ಅಂತ ಮಾಡಿದೆ, ನಾನು ಕಲಿಯಬೇಕಾದ್ರೆ ಗ್ರ್ಯಾಜುಯೇಷನ್ಗೆ. ಅದಾದ ನಂತರ ಕನ್ನಡ ಶಿಕ್ಷಕಿ ಅಂತನೇ ನಂದು ಅಲ್ಲಿ ಅಪಾಯಿಂಟ್ಮೆಂಟ್ ಆಯಿತು. ಆಮೇಲೆ ಅದನ್ನು ಕಲಿಸ್ತಾ ಬಂದಂಗೆ ಬಂದಂಗೆ ಹಳೆಗನ್ನಡ ಸಾಹಿತ್ಯ ಆಯಿತು, ನಡುಗನ್ನಡ ಕಾವ್ಯಗಳಾಯಿತು. ಆ ಕಾವ್ಯ ಹೇಳಲಿಕ್ಕೆ ನನಗೆ ಭಾಳ ಉತ್ಸಾಹ ಇರ್ತಿತ್ತು. ಯಾವಾಗಲೂ ಗದ್ಯದಕ್ಕಿಂತ ಪದ್ಯದ ಬಗ್ಗೆನೇ ಭಾಳಷ್ಟು ಆಸಕ್ತಿ ಇರ್ತಿತ್ತು. ಭಾವಗೀತೆಗಳಾಗಲಿ ಅಥವಾ ಹಳೆಗನ್ನಡ ಕಾವ್ಯಗಳಾಗಲಿ ಅವನ್ನೆಲ್ಲ ಹೇಳೋದ್ರೊಳಗೆ ನನಗೆ ಭಾಳ ಸಂತೋಷ ಅನ್ನಿಸ್ತಿತ್ತು. ಅದರಿಂದ ಇದು ಸಾಹಿತ್ಯ ಪ್ರೀತಿ ಜಾಸ್ತಿ ಆಯಿತು. ಆಮೇಲೆ ನಾವು ಏನಾದರೂ ಒಂದು ಕಲಿಸ್ಬೇಕು ಅಂದ್ರೆ ನಮಗೆ ಅಧ್ಯಯನ ಒಂದು ಇರ್ತದೆ, ಅಧ್ಯಯನ ಮಾಡ್ಕೊಂಡ್ರೂ ಅದನ್ನು ಹೇಳಲಿಕ್ಕೆ ಬರ್ತಿರ್ತದೆ, ಕಲಿಸ್ಲಿಕ್ಕೆ ಸರಳ ಆಗ್ತಿರ್ತದೆ. ಆ ದಿಸೆಯೊಳಗೂ ನಾನು ಪ್ರಯತ್ನ ಮಾಡ್ತಿದ್ದೆ, ಅದರೊಳಗೂ ಸಮಾಧಾನ ಅನ್ನಿಸ್ತಿತ್ತು. ಹಿಂಗಾಗಿ ಸಾಹಿತ್ಯದ ಪ್ರೀತಿ ಬೆಳೀತು. ಅದ್ರ ಜೊತೆಗೆ ಇದು ಸಂಗೀತ ಪೂರಕ ಆಯಿತು. ಅವ ಎರಡ ನನ್ನ ಜೀವನದ ಎರಡು ಕಣ್ಣುಗಳಿದ್ದಂಗೆ ನನ್ನ ಅಂತ ಅನ್ನಿಸ್ತದೆ ಅಷ್ಟೆ.
0: ಈ 8 ಪುಸ್ತಕಗಳನ್ನು ಬರೆದೀನಿ ಅಂತ ಹೇಳಿದ್ರಲ್ಲ, ಯಾವ್ಯಾವ ಥರದ ಪುಸ್ತಕಗಳು?
1: ಒಂದು ಎರಡು ಪ್ರವಾಸ ಕಥನಗಳನ್ನು ಬರೆದೀನಿ. ಒಂದು ಅಮೇರಿಕ ಪ್ರವಾಸ ಮಾಡಿದ್ದು, ಆಮೇಲೆ ಸಿಂಗಾಪುರ ಮಲೇಷ್ಯಾಗೆ ಒಂದು ಹೋಗಿದ್ದು, ಅದು ವಿದೇಶಗಳ ಬಗ್ಗೆ ಬರೆದದ್ದು, ಒಂದು ಪ್ರವಾಸದ ಅನುಭವಗಳನ್ನು ಕುರಿತು ಬರೆದದ್ದು. ಆಮೇಲೆ ಇನ್ನು ಭಾರತ ದೇಶದ ಯಾತ್ರಾ ಸ್ಥಳಗಳನ್ನೆಲ್ಲ ಅಡ್ಡಾಡಿ ಬಂದು ಅದ್ರ ಬಗ್ಗೆ ಒಂದು ಪುಣ್ಯಕ್ಷೇತ್ರ ಯಾತ್ರಾ ಸಾರ ಅಂಥೇಳಿ ಅದು ಒಂದು ಪುಸ್ತಕ ಬರೆದೆ. ಆಮೇಲೆ ಒಂದು ಮಡಿಲು ಅಂಥೇಳಿ ಒಂದು ತಾಯ್ತನ ಬಾಣಂತನದ ವಿಧಿ ವಿಧಾನಗಳು ಅಂಥೇಳಿ ಅದನ್ನು ಜನರಿಗೆ ಅದ್ರ ಬಗ್ಗೆ ತಿಳುವಳಿಕೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಅದನ್ನು ಒಂದು ಬರೆದೆ. ಆಮೇಲೆ ಇತ್ತೀಚೆಗೆ ಇದು ಹಬ್ಬಗಳ ಸಾಲು ಸಂಭ್ರಮ ಅಂಥೇಳಿ 12 ತಿಂಗಳು ನಮ್ಮ ಸಂಪ್ರದಾಯದೊಳಗೆ ನಾವು ಆಚರಿಸುವಂಥ ಹಬ್ಬಗಳ ಬಗ್ಗೆ ಈಗ ಮುಂದಿನ ಪೀಳಿಗೆ ಆಚರಿಸ್ತಾರೋ ಇಲ್ಲೋ ಆ ಭಯ ಅದ ನಮ್ಗೆ. ಯಾಕೋ ಕಡಿಮೆ ಅನ್ನಿಸ್ಲಿಕ್ಕತ್ತದ, ಮುಂದಿನ ಪೀಳಿಗೆಯವರು ಅದನ್ನು ಪಾಲಿಸ್ತಾರೋ ಇಲ್ಲೋ ಅನ್ನೋ ಭಯದಿಂದ ಓದೋರು ಓದಲಿ, ಕೆಲವರಿಗೆ ಉಪಯೋಗ ಆದವ್ರಿಗೆ ಆಗಲಿ ಅಂತ ತಿಳ್ಕೊಂಡು ಇದೊಂದು ಹಬ್ಬಗಳ ಸಾಲು ಸಂಭ್ರಮ ಅಂತೇಳಿ ಒಂದು ಪುಸ್ತಕ ಬರ್ದೇನೆ. ಆಮೇಲೆ ರಾಜಸ್ಥಾನಕ್ಕೆ ಹೋಗಿದ್ದೆ ಇತ್ತೀಚೆಗೆ, ನಮ್ಮ ಸೋದರಿಯರು 3 ಜನ ಸೋದರಿಯರು ಕೂಡ ಹೋಗಿದ್ವಿ, ಅದು ಒಂದು ಪ್ರವಾಸ ಕಥನ ಬರ್ದೇನೆ. ಇದು ಇತ್ತೀಚೆಗೆ ಒಂದು 10 ವರ್ಷದೊಳಗೆ ನಾನು ಏನೋ ಕೆಲವೊಂದು ಪುಸ್ತಕ ಅಂಥೇಳಿ ಸಾಹಿತ್ಯದ ಬಗ್ಗೆ ಒಂದು ಪ್ರಗತಿ ಅಥವಾ ಒಂದು ಬೆಳವಣಿಗೆ ಅನ್ನಬಹುದು. ಅದಕ್ಕಿಂತ ಮೊದಲು ನಾ ಏನು ಬರೆಯೋ ಪ್ರಯತ್ನ ಮಾಡಿದ್ದಿಲ್ಲ. ಅದು ಒಂದು ಭಾವಗೀತೆಗಳನ್ನು ಕುರಿತು ಅಥವಾ ಭಕ್ತಿಗೀತೆಗಳನ್ನು ಕುರಿತು ನಾನೇ ಸ್ವಂತ ರಚನೆ ಮಾಡಿದ್ದು ಒಂದು ಪುಸ್ತಕ, ಅದು ಪ್ರಿಂಟ್ ಆಗ್ಯದ. ಗೇಯ ಭಾವಗೀತೆಗಳ ಭಾವ ಬಾಂಧಳದ ಗೇಯ ಗೀತೆಗಳು ಅಂತ ಒಂದು 100 ಪದ್ಯಗಳನ್ನು ಪ್ರಿಂಟ್ ಮಾಡಿಸೀನಿ.
0: ಅಂದ್ರೆ ಆ 100 ಪದ್ಯಗಳನ್ನು
1: ನಾನು ಬರೆದಿದ್ದು, ನಾನು ಧಾಟಿ ಹಚ್ಚಿ ನಾನು ಹಾಡಬಹುದು. ಅದನ್ನು ಕಲಿಸೀನಿ ಎಲ್ಲರಿಗೂ, ಎಷ್ಟೋ ಜನರಿಗೆ ಕಲಿಸೀನಿ, ಅವರು ಹಾಡ್ತಾರೆ ಈಗ ಅದ್ರಾಗ.
0: ಈಗ ಈ ನಿಮ್ಮ ಮಡಿಲು ಅನ್ನೋ ಒಂದು ಪುಸ್ತಕ ಬರೆದಿರಲ್ಲ, ಈ ಪುಸ್ತಕದ ಪುಟಗಳನ್ನ ತೆಗೆದು ನಾವು ನೋಡ್ತಾ ಇದ್ರ, ಒಂದು ಮಹಿಳೆ ಗರ್ಭವತಿ ಆದಾಗಿನಿಂದ ಹಿಡಿದು ಹೆರಿಗೆಯ ನಂತರದ ದಿನದೊಳಗ ಆಕೆ ಹೆಂಗ ಆರೈಕೆ ಮಾಡ್ಕೊಳ್ಬೇಕು ಅಂದ್ರೆ ಪ್ರತಿ ಒಂದನ್ನು ನೀವು ಒಬ್ಬ ಮಹಿಳೆಗೆ ಇದು ಒಂದು ಕೈಗನ್ನಡಿ ಅಂತ ಹೇಳ್ಬೋದು ಆಕೆ ಬದುಕಿಗೆ. ಅಂದ್ರೆ ಏನೇನು ನಾವು ಷೋಡಶ ಸಂಸ್ಕಾರಗಳು ಅಂತೇಳಿ ಓದ್ತೀವಿ ಸೋಷಾಲಜಿ ಒಳಗೆ ಅಲ್ಲ, ಈ ಸಂಸ್ಕಾರಗಳನ್ನು ನಾವು ಹೆಂಗೆ ಪಾಲಿಸಬೇಕು, ತಾಯಿ ಮಗುವಿನ ಆರೈಕೆ ಆಗಲಿ, ಮಗುವಿನ ಒಂದು ಪಾಲನೆ ಪೋಷಣೆ ಆಗಲಿ, ಒಂದು ತಾಯ್ತನವನ್ನು ಒಬ್ಬ ಮಹಿಳೆ ಹೆಂಗೆ ಆನಂದಿಸ್ತಾಳೆ, ಇವಷ್ಟೂ ಕೂಡ ಇದನ್ನು ಬರೆದಿರೋದು ಬಹುಶಃ ನಮ್ಮ ಮಹಿಳೆಯರಿಗಾಗಿನೇ ಇದೊಂದು ಕಾಣಿಕೆ ಅಂತ ನಾವು ಹೇಳ್ಬೋದು.
1: ಅದೇ ಇದು ಭಾಳ ಜನರು ಉಪಯೋಗ ಮಾಡ್ಕೊಂಡಾರ. ಆಮೇಲೆ ಎಲ್ಲ ಈಗ ವಿದೇಶಗಳಲ್ಲಿ ಬಾಣಂತನಕ್ಕಂತ ಹೋಗ್ತಾರಲ್ಲ, ಸೊಸೆ ಆಗಲಿ ಮಗಳಾಗಲಿ ಅವ್ರನ್ನ ನೋಡಲಿಕ್ಕೆ ಹೋಗೋಕ್ಕಿಂತ ಹೆಚ್ಚಾಗಿ ತಂದೆ ತಾಯಿಗಳಾದವರು ಪಾಲಕರು ಅಲ್ಲಿ ಬಾಣಂತನಕ್ಕಂತ ಹೋಗೋರು ಈ ಪುಸ್ತಕ ತೊಗೊಂಡು ಹೋಗ್ತಾರೆ.
0: ಅದಕ್ಕಿಂತ ನನಗೇನು ಅನಿಸದ, ಒಬ್ಬ ಮಹಿಳೆ ಗರ್ಭವತಿ ಆದ್ಲು ಅಂದ ತಕ್ಷಣ ಇದನ್ನೊಂದು ಉಡುಗೊರೆಯಾಗಿ ಕೂಡ ನಾವು ಕೊಡಬೇಕು.
1: ನಾವು ಅದನ್ನೇ ಮಾಡ್ತಾ ಇದ್ದೀವಿ ಈಗ ಅವ್ರಿಗೆ, ಇದ್ರಾಗ ಒಂದು ಕುಬುಸ ಮಾಡೋ ಮುಂದೆ ಈ ಪುಸ್ತಕನ ಕೊಟ್ಬಿಡೋದು.
0: ಹೌದು, ಒಂದು ಉಡುಗೊರೆ ಅಂದ್ರೆ ಉಡುಗೊರೆ ಆಕಿಗೆ ಒಂದು ಬದುಕಿನ ಕೈಗನ್ನಡಿ ಅದು. ಮತ್ತೆ ಇದರ ಜೊತೆಗೆ ತಾವು ಪ್ರವಾಸ ಮಾಡ್ತೀನಿ ಅಂತ ಹೇಳಿದ್ರಿ, ಈ ಪ್ರವಾಸ ಅಂತ ಮಾಡಬೇಕು ಅಂತಂದಾಗ ಅದ್ರದ್ದು ಒಂದು ಉತ್ಸಾಹ ಬೇರೆ. ಜೀವನದ ಏಕತಾನತೆಯನ್ನು ಬದಿಗಿಟ್ಟು ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡೋದು, ಅದರಲ್ಲಿ ನೀವು ಹೇಳಿದ್ರಿ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗಿದ್ದೀನಿ, ವಿದೇಶಗಳಿಗೆ ಹೋಗಿದ್ದೀನಿ ಅಂಥೇಳಿ, ಯಾವ ಪ್ರವಾಸ ಹೆಚ್ಚು ಖುಷಿ ಕೊಡ್ತು ತಮ್ಮ?
1: ನನಗೇನೋ ನಮ್ಮ ದೇಶದೊಳಗಿನ ಯಾತ್ರಾ ಸ್ಥಳಗಳಿಗೆ ಹೋದಾಗ ಹೆಚ್ಚು

0: ಅತೃಪ್ತಿ ಅನಿಸ್ಯದ. ವಿದೇಶಗಳೊಳಗೆ ಮತ್ತು ಅನಿವಾರ್ಯ ಆಗಿತ್ತು, ನನ್ನ ಮಗ ಇದ್ದ ಅಲ್ಲಿ ಅಂತ ಹೋಗಿದ್ದೆ. ಅವನು ಅಲ್ಲಿನೂ ನೋಡಿದ್ವಿ ಎಲ್ಲನೂ, ಆದರೆ ಅಲ್ಲಿ ಸಂಸ್ಕೃತಿ ಬೇರೆ ಅದ, ಇಲ್ಲಿ ನಮ್ಮ ಸಂಸ್ಕೃತಿ ಬೇರೆ ಅದ. ನಾವು ಇದೇ ಸಂಸ್ಕೃತಿ ಒಳಗನ ಇದ್ರೊಳಗನ ಬೆಳೆದು ಬಂದದ್ದಕ್ಕೆ ಈ ಸಂಪ್ರದಾಯ ಈ ಸಂಸ್ಕೃತಿ ಇದನ್ನು ಬಿಟ್ಟಿರ್ಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಇದು ಹೆಚ್ಚು ಪ್ರೀತಿ ಅನ್ನಿಸ್ತದೆ. ಅಲ್ಲೆಲ್ಲ ನೋಡಿದ್ವಿ, ಅದೆಲ್ಲ ಬಹಳಷ್ಟು ವಿಕಾಸದ ಮಾರ್ಗದೊಳಗೆ ನಡೆದಂತಹ ದೇಶಗಳೆಲ್ಲ ಅಡ್ಡಾಡಿ ನೋಡಿದೆ ನಾನು. ಅಲ್ಲಿಯ ಒಂದು ಅನುಭವನ ಬೇರೆ, ಇಲ್ಲಿ ಅನುಭವನ ಬೇರೆ ಅನಿಸ್ತು.
1: ಅಂದ್ರೆ ಒಂದು ಹೋಲಿಕೆ ಅಂತ ಇರುವುದಿಲ್ಲ,
0: ಹೋಲಿಕೆ
1: ಎರಡನ್ನೂ ಎಂಜಾಯ್ ಮಾಡಿದೆ.
0: ಎಂಜಾಯ್ ಮಾಡಿದೆ ಅಷ್ಟೇ.
1: ಜೊತೆಗೆ ಮತ್ತೆ ಇತ್ತೀಚೆಗೆ ರಾಜಸ್ಥಾನಕ್ಕೆ ಹೋಗಿದ್ದೆ ಅಂತ ಹೇಳಿದ್ರಿ. ರಾಜಸ್ಥಾನ ಒಂದು ಬಿಸಿಲಿನ ಪ್ರದೇಶ, ನಾವು ಮರುಭೂಮಿ ಅಂತ ಹೇಳ್ತೀವಿ ರಾಜಸ್ಥಾನ. ಅಲ್ಲಿಯ ಕೂಡ ಸಾಕಷ್ಟು ಈ ಐತಿಹಾಸಿಕ ಅರಮನೆಗಳು ಸ್ಥಳಗಳು ಅವ, ಅದೇನು ಖುಷಿ ಕೊಡ್ತು ಐತಿಹಾಸಿಕ ಸ್ಥಳಗಳು?
0: ಐತಿಹಾಸಿಕ ಸ್ಥಳಗಳನ್ನು ನೋಡಿದ್ರೆ ಭಾಳ ಭಾಳ ಅಂದರೆ ನಾನು ಎಲ್ಲ ಪ್ರಾಂತ್ಯಗಳಲ್ಲಿ ಅಡ್ಡಾಡಿದ್ದೆ, ಆದರೆ ರಾಜಸ್ಥಾನ ಒಂದು ಉಳ್ಕೊಂಬಿಟ್ಟಿತ್ತು ನನಗೆ. ಯಾಕೋ ಏನೋ ಅದನ್ನು ನೋಡ್ಲಿಕ್ಕೆ ಹೋದ ಮರುಭೂಮಿ ಅಂತಲೂ ಬಿಟ್ಟಿದ್ದೇನೋ ಯಾರಿಗೆ ಗೊತ್ತು. ಆದರೆ ನೋಡಿದಾಗ ರಾಜಸ್ಥಾನ ಈ ಸಲ ಹೋದಾಗ ಮಾತ್ರ ಅಲ್ಲಿಯ ಅರಮನೆಗಳನ್ನು ನೋಡಿ, ಅದರೊಳಗಿನ ಮ್ಯೂಸಿಯಂ ನೋಡಿ, ಅಲ್ಲಿಯ ವಸ್ತುಗಳನ್ನು ನೋಡಿ, ಆ ವಸ್ತು ಸಂಗ್ರಹಾಲಯಗಳನ್ನು ನೋಡಿ, ಅಲ್ಲಿಯ ಜನರ ಸಂಸ್ಕಾರ, ಅವರ ಸಂಸ್ಕೃತಿ, ಅವರ ಹಾಡು, ಅವರ ನೃತ್ಯ, ಇದನ್ನೆಲ್ಲ ನೋಡಿ ತುಂಬ ಸಂತೋಷಪಟ್ವಿ ಅಷ್ಟು.
1: ಅಂದರೆ ಒಟ್ಟು ಪ್ರವಾಸವನ್ನು ಭಾಳ ಆನಂದಿಸ್ತೇನೆ. ಶಮ್ಲಾ ಅವರ ಪ್ರವಾಸ ಮಾಡಬೇಕು ಅನ್ನೋ ಕನಸು ಎಲ್ಲರಿಗೂ ಇರ್ತದೆ, ಅದು ಕೈಗೂಡಬೇಕಾಗಿದ್ದು ಕೆಲವೇ ಜನರಿಗೆ ಆಗ್ತದೆ. ಅಂದರೆ ಒಂದು ಹಣಕಾಸಿನ ಹೊಂದಾಣಿಕೆ ಆಗ್ಬೋದು, ಇನ್ನೊಂದು ನಮ್ಮ ಆರೋಗ್ಯ ನಮಗೆ ಪರ್ಮಿಟ್ ಮಾಡಬೇಕು. ನಮ್ಮ ದೇಹವನ್ನು ನಾವು ಸುಸ್ಥಿತಿಯಲ್ಲಿ ಇಟ್ಕೊಂಡಾಗ ಎಲ್ಲಾದರೂ ಹೋಗಲಿಕ್ಕೆ ಬರಲಿಕ್ಕೆ ಖುಷಿ ಉತ್ಸಾಹ ಇರ್ತದೆ. ಏನು ನಿಮ್ಮ ಆರೋಗ್ಯದ ಗುಟ್ಟು?
0: ಆರೋಗ್ಯದ ಗುಟ್ಟು ಅಂತೇನಲ್ಲ, ಅದಕ್ಕೇನು ಇಂಥದ್ದೇ ಕಾರಣ ಅಂತೇನಿಲ್ಲ. ಆದರೆ ನನಗೆ ಹೆಚ್ಚು ಸಂಗೀತ ಸಾಹಿತ್ಯದೊಳಗೆ ಮುಳುಗಿರೋದ್ರಿಂದ ನನಗದು ಒಂಥರ ಮನಸ್ಸಿಗೆ ಸಮಾಧಾನ ಇರ್ತದೆ. ಆಮೇಲೆ ಎಲ್ಲರೇ ಪ್ರವಾಸಕ್ಕೆ ಹೋಗೋಣ ಅಂದ ಕೂಡಲೇ ತಯಾರಾಗಿ ಹೋಗೇ ಬಿಡ್ತೀನಿ, ನಾನು ಬಿಡೋದಿಲ್ಲ. ಇನ್ನು ಇಷ್ಟು ದಿವಸ ಒಂದು ಸ್ವಲ್ಪ ಕಾಲು ನೋವು ಏನು ಇದ್ದಿದ್ದಿಲ್ಲ, ಈಗ ಒಂದು ಸ್ವಲ್ಪ ಕಾಲು ನೋವು ಅನ್ನಿಸ್ತದೆ, ಆದರೂ ಅಡ್ಡಿ ಇಲ್ಲ. ಏನು ಇವಲ್ಲೆಲ್ಲ ಅನುಕೂಲ ಐತೆ, ಬೇಕಾದಷ್ಟು ಆಗ್ಯಾವ, ಅದನ್ನೆಲ್ಲ ಉಪಯೋಗಿಸ್ಕೊಂಡು ಪ್ರವಾಸ ಅಂದ ತಕ್ಷಣ ಹೊಂಟು ಬಿಡ್ತೀನಿ ಅಷ್ಟೇ ನಾನು.
1: ಅದರ ಜೊತೆಗೆ ನಿಮ್ಮ ದಿನನಿತ್ಯದ ಆಹಾರ ಊಟ ಇದನ್ನು ಹೇಗೆ ಮಾಡ್ಕೋತೀರಿ?
0: ಅದರದ್ದೇನು ಏನು ಪ್ರಾಬ್ಲಮ್ ಇಲ್ಲ, ನಾವು ದಿನ ಹೆಂಗೆ ಮಾಡ್ತೀವೋ ಹಂಗೆ ಮಾಡೋದು. ಹೊರಗಿನ ಹೋದಾಗ ಮಾತ್ರ ಅಲ್ಲೆಲ್ಲ ಹೋಟೆಲ್ ಊಟನ ಇರ್ತದೆ, ಒಂದು 7-8 ದಿವಸ ನಡೀತದೆ, ಅದರದ್ದೇನು ಪ್ರಾಬ್ಲಮ್ ಅನಿಸಿಲ್ಲ ನನಗೆ ಯಾವಾಗಲೂ.
1: ಅಂದರೆ ಇಲ್ಲಿ ಮನೆಯಲ್ಲಿ ಇರುವಾಗ ಆದಷ್ಟು ಮನೆ ಊಟಕ್ಕೆ ಆದ್ಯತೆ ಕೊಡ್ತೀವಿ,
0: ಮನೆ ಊಟಕ್ಕೆ ಆದ್ಯತೆ ಕೊಡ್ತೀವಿ. ಹೊರಗೇನೇನು ಹೋಗೋದಿಲ್ಲ ಈಗ, ಹೆಚ್ಚಾಗಿ ಅವರು ಸಣ್ಣವರು ಹೋಗ್ತಾರೆ ನಡೀತದೆ, ನಾವು ಎಲ್ಲ ಮನೆಯೊಳಗೆ ಇದ್ದುಕೊಂಡು ಮನೆ ಊಟನ ಪ್ರಾಮುಖ್ಯತೆಯಿಂದ ಕೊಟ್ಟು ಅದನ್ನೇ.
1: ಅದರ ಜೊತೆಗೆ ನಿತ್ಯ ವಾಕಿಂಗು ಎಕ್ಸಸೈಸು ಈ ಥರ
0: ಅದೆಲ್ಲ ಕಂಪಲ್ಸರಿ, ಒಂದು 2 ಕಿಲೋಮೀಟರ್ ದಿನಾಲು ಮುಂಜಾನೆ ವಾಕ್ ಮಾಡ್ತೀನಿ, ತಿರುಗಾಟ ಇದ್ದದ್ದೆ. ಆಮೇಲೆ ಈಗ ಒಂದು ಸ್ವಲ್ಪ ಕಾಲು ಆಪರೇಷನ್ ಆಗಿದ್ದಕ್ಕೆ ಒಂದು ಎಕ್ಸಸೈಸು ಅವು ಕಂಪಲ್ಸರಿ ಆಗಿಬಿಟ್ಟದೆ, ಅದನ್ನು ಮಾಡ್ಕೊಂಡಿದ್ದೀನಿ. ಆಮೇಲೆ ಏನು ಬೇರೆ ಎಲ್ಲ ಸಾಯಂಕಾಲ ಸಂಗೀತ ಪಾಠಗಳಿರ್ತಾವೆ, ಅದರೊಳಗೆ ಮನಸ್ಸು ತೊಡಗಿಸ್ತೀನಿ. ಹೀಗಾಗಿ ನನಗೆ ಯಾವಾಗಲೂ ಬೇಸರ ಅಂತ ಅನಿಸೇ ಇಲ್ಲ, ಉತ್ಸಾಹ ಇರಬೇಕು. ಜೀವನದ ಉತ್ಸಾಹ ಇರೋ ತನಕ ಕಳ್ಕೋಬಾರ್ದು ಅನ್ನೋದೇ ಒಂದು ನಂದು ಉದ್ದೇಶ. ಆ ದೆಸೆ ಒಳಗೆ ನಾನು ಪ್ರಯತ್ನ ನಡೆದದಷ್ಟೆ.
1: ಎಷ್ಟು ಜನ ಮಕ್ಕಳು ನಿಮಗೆ?
0: ನನಗೆ 3 ಜನ ಮಕ್ಕಳು, ಒಬ್ಬ ಮಗಳು ದೊಡ್ಡಕ್ಕಿ ಇಲ್ಲೇ ಇದ್ದಾಳೆ ಧಾರವಾಡದಾಗ ಇದ್ದಾಳೆ, ಒಬ್ಬಕಿ ಮಗಳು ಬೆಂಗಳೂರಾಗಿದ್ದಾಳೆ, ಮಗನೂ ಬೆಂಗಳೂರಿನಾಗಿದ್ದಾನೆ, ಮಗನ ಮನೆಯಾಗಿದ್ದೀನಿ ನಾನು.
1: ಅಂದ್ರೆ ಒಂದು ಕೌಟುಂಬಿಕವಾಗಿಯೂ ಕೂಡ ಸಂತೃಪ್ತಿ,
0: ಮೊಮ್ಮಕ್ಕಳಿದ್ದಾರೆ ಎಲ್ಲರೂ, ಮೊಮ್ಮಕ್ಕಳ ಒಡನಾಟದೊಳಗೆ ನಾನು ಸಂತೋಷ ಪಡ್ತೀನಿ. ಉಳಿದದ್ದೆಲ್ಲ ಕೌಟುಂಬಿಕವಾಗಿ ಸುಖ ಅದ, ಸಂತೋಷ ಅದ, ಸಂತೃಪ್ತಿ ಅದ. ನಂದು ಒಂದ ಜೀವನ, ನಾನು ನನ್ನ ಸಾಹಿತ್ಯ ಸಂಗೀತದೊಳಗೆ ಮುಳುಗಿರ್ತೀನಿ ಅಷ್ಟೇ.
1: ಈಗ ಈ ವಯಸ್ಸಿನಲ್ಲೂ ಕೂಡ ನೀವು ಸಂಗೀತ ಕ್ಲಾಸ್ಗಳನ್ನು ಮಾಡ್ತೀನಿ ಅಂತ ಹೇಳಿದ್ರಿ, ಅಂದ್ರೆ ಮಕ್ಕಳಿಗೆ ಭಕ್ತಿಗೀತೆ ಸುಗಮ ಸಂಗೀತ ಇದನ್ನೆಲ್ಲ ಕಲಿಸ್ಕೊಡ್ತೀನಿ. ಎಷ್ಟು ಜನ ಮಕ್ಕಳು ಬರ್ತಾರೆ, ಹೆಂಗೆ
0: ಮಕ್ಕಳು ಬರ್ತಾರ ಅನ್ನೋಕ್ಕಿಂತ, ನಾನೀಗ ಸದ್ಯ ಬೆಂಗಳೂರಿನೊಳಗಿರೋದು ಮಗನ ಹತ್ರ, ಅಲ್ಲೇ ಹುಡುಗರು ಸಣ್ಣ ಮಕ್ಕಳೆಲ್ಲ ಬರ್ತಾರೆ ಕೆಲವರು, ಆದರೂ ಅವರಿಗೆ ಸ್ವಲ್ಪ ಪ್ರಾಬ್ಲಮ್ ಏನಂದರೆ ಇಂಗ್ಲೀಷ್ ಮೀಡಿಯಮ್ ಕಲಿಯೋದ್ರಿಂದ ಈ ಕನ್ನಡ ಓದಲಿಕ್ಕೆ ಬರೀಲಿಕ್ಕೆ ಅವರಿಗೆ ತೊಂದರೆ ಆಗ್ತದೆ. ಹೀಗಾಗಿ ಸಣ್ಣ ಮಕ್ಕಳು ಬರೋದಕ್ಕಿಂತ ನಮ್ಮ ನಡುವಿನ ವಯಸ್ಸಿನವ್ರು ಬರ್ತಾರೆ ಜಾಸ್ತಿ, 30-30 ಮೇಲ್ಪಟ್ಟವರು. ಅವರೆಲ್ಲ ಏನೋ ಭಜನೆ ಕಾರ್ಯಕ್ರಮ ಅಂತ ಮಾಡ್ತಾರಲ್ಲ, ಶಿವರಾತ್ರಿ ಅಂತ, ರಾಮನವಮಿ ಅಂತ ಇರ್ತದೆ, ಗಣೇಶ ಚೌತಿ, ದಸರಾ ಹಬ್ಬ, ಇವೆಲ್ಲ ಹಬ್ಬಗಳು ಬಂದಾಗ ಅವ್ರಿಗೆಲ್ಲ

0: ಮುಖ್ಯ ಇರುವಂತಹ ಆ ಹಬ್ಬಗಳ ಬಗ್ಗೆ ಹಾಡುಗಳನ್ನು ಹೇಳ್ಕೊಡ್ತೀನಿ. ಅವರೆಲ್ಲ ಅದನ್ನು ತಯಾರು ಮಾಡ್ಕೋತಾರೆ, ಹಾಡ್ತಾರೆ. ಒಂದು ರೀತಿ ಆಕ್ಟಿವ್ ಆಗಿರ್ತೀನಿ ಯಾವಾಗಲೂ.
1: ಖಂಡಿತವಾಗಿಯೂ. ಈಗ ಶ್ಯಾಮಲವರು ತಮ್ಮ ಇನ್ನೊಂದು ಪುಸ್ತಕ ನಮ್ಮ ಹಬ್ಬ ಹರಿದಿನಗಳ ಬಗ್ಗೆ ಬರೆದಿರಿ. ಈಗ ನೀವು ಗಮನಿಸಿರಿ, ನಾನು ಗಮನಿಸಿನಿ, ಇತ್ತೀಚಿನ ದಿನದೊಳಗೆ ಈ ಆಚರಣೆಗಳು ಕಡಿಮೆ ಆಗ್ಲಿಕ್ಕತ್ತಾವ. ನಾವೆಲ್ಲ ಸಣ್ಣವರಿದ್ದಾಗ ದೀಪಾವಳಿ 5-5 ದಿವಸ 7-7 ದಿವಸ ಮಾಡ್ತಿದ್ವಿ, ಬೇರೆಯವ್ರ ಮನೆಗೆ ಹೋಗ್ತಿದ್ವಿ, ಫಲಹಾರ ಕರಿತಿದ್ವಿ, ಅಂದರೆ ಆ ಒಂದು ಸಡಗರ ಸಂಭ್ರಮನೇ ಬೇರೆ. ಇವತ್ತು ಮಾಡ್ತೀವಿ, ಆದ್ರೆ ಆಚರಣೆ ಒಳಗೆ ಕಡಿಮೆ ಆಗ್ಲಿಕ್ಕತ್ತದ. ಇದನ್ನು ನೆನಪಿಸ್ಲಿಕ್ಕೆ ಮತ್ತು ನಮ್ಮ ಇವತ್ತಿನ ಯುವ ಪೀಳಿಗೆ ನಮ್ಮ ಹಬ್ಬ ಹರಿದಿನ ಏನು, ಭಾರತೀಯ ಸಂಸ್ಕೃತಿ ಏನು ಅನ್ನೋದ್ರ ಬಗ್ಗೆ ಭಾಳ ಉತ್ತಮವಾದ ಪುಸ್ತಕವನ್ನು ತಾವು ಬರೆದಿರಿ.
0: ಅದೇ ಒಂದು ಇದು ಇತ್ತೀಚೆಗೆ ಬರೆದದ್ದು. ನನಗೆ ಭಾಳ ಮಂದಿ ಕೇಳ್ತಿದ್ರು, ನೀವು ಮಡಿಲು ಬರೆದಂಗೆ ಈ ಹಬ್ಬಗಳ ಬಗ್ಗೆ ಒಂದು ಪುಸ್ತಕ ಬರೀರಿ, ಎಲ್ಲರಿಗೂ ಉಪಯೋಗ ಆಗ್ತದದು ಅಂತ ಅಂತಿದ್ರು. ಆ ಒಂದು ಪ್ರಯತ್ನ ನಾನು ಶುರು ಮಾಡಿದೆ, ಎಲ್ಲ ಓದ್ಕೊಂಡೆ. ಆಮೇಲೆ ನಮಗೆ ಗೊತ್ತಿದ್ದದಷ್ಟು ಆಯಿತು, ಆಮೇಲೆ ನಮ್ಮ ಅನುಭವಕ್ಕೆ ಬಂದದ್ದಷ್ಟು ಆಯಿತು. ಆಮೇಲೆ ನಾವೇನೇನು ಆಚರಣೆ ಮಾಡೀವಿ ಆ ಹಬ್ಬಗಳನ್ನೆಲ್ಲ ಇತ್ತೀಚಿನ ಈ ಮುಂದಿನ ಪೀಳಿಗೆಯವರು ಮಾಡೋದನ್ನು ಕಡಿಮೆ ಮಾಡಿಬಿಟ್ಟಾರೆ ಈಗ. ಅದನ್ನು ನೋಡಿ ಮನಸ್ಸಿಗೆ ಭಾಳ ಒಂಥರ ಬೇಸರ ಆಗ್ತದೆ. ಆದರೆ ಅವರವರ ಒಂದು ಜೀವನದ ಪದ್ಧತಿಯ ರೂಪರೇಷೆಗಳೆಲ್ಲ ಚೇಂಜ್ ಆಗಿದ್ದಕ್ಕೆ ಅವರು ಕಡಿಮೆ ಮಾಡ್ಕೊಂಬಿಟ್ಟಾರೆ. ಅದ್ರ ಸಲುವಾಗಿ ಯಾರಿಗೆ ಉಪಯೋಗ ಆಗ್ತದೆ ಆಗಲಿ, ಇಂಟ್ರೆಸ್ಟ್ ಇದ್ದವರೇ ಅದನ್ನು ಓದಿಕೊಂಡು ಮುಂದೆ ಪಾಲಿಸಲಿ ಅಂತನ್ನೋ ಉದ್ದೇಶಕ್ಕೆ ಈ ಪುಸ್ತಕ ಬರೆದೇನೆ ನಾನು. ಈ 12 ತಿಂಗಳು ಯಾರ್ಯಾರು ಯಾವ್ಯಾವ ಹಬ್ಬಗಳನ್ನು ಹೆಂಗೆಂಗೆ ಆಚರಣೆ ಮಾಡಬೇಕು ಅನ್ನೋದಕ್ಕೆ ಈ ಪುಸ್ತಕ ಒಂದು ಉದಾಹರಣೆ ಆಗಲಿ ಅಂತದ ಅಷ್ಟೆ.
1: ಅಂದ್ರೆ ನಮ್ಮ ಹಿರಿಯರು ಏನೇನು ಈ ಹಬ್ಬಗಳ ಒಂದು ಆಚರಣೆಯನ್ನು ರೂಢಿ ಒಳಗೆ ತಂದಾರ, ಅದಕ್ಕೆ ಒಂದು ವೈಜ್ಞಾನಿಕ ಹಿನ್ನೆಲೆ ಕೂಡ ಅದ. ಅಂದ್ರೆ ಬರೀ ನಾವು ಯಾವ ಕಾಲದೊಳಗೆ ಏನೇನು ಉಪಯೋಗಿಸ್ಬೇಕು, ಋತುಮಾನಕ್ಕೆ ಅನುಸಾರವಾಗಿ ನಮ್ಮ ಜೀವನ ಪದ್ಧತಿ ಹೆಂಗಿರಬೇಕು, ಅಂದರೆ ಹಿಂಗೆ ಇದ್ದಾಗ ನಾವು ಆರೋಗ್ಯವಂತರಾಗಿರ್ತೀವಿ ಅನ್ನೋದು ವೈಜ್ಞಾನಿಕ ಸತ್ಯ ಅದರೊಳಗೆ ಅದ. ಇದನ್ನು ನಮ್ಮ ಮುಂದಿನ ಪೀಳಿಗೆಯವರು ಅರಿತುಕೊಂಡು ನಡಿಬೇಕು ಅನ್ನೋದು.
0: ಅದ್ರ ಸಲುವಾಗೇನೆ ನಾನು ಎಲ್ಲದಕ್ಕೂ ಕಾರಣ ಬರೀ ಅವರು ಕಾರಣ ಕೇಳ್ತಾರೆ ಯಾಕೆ ಅಂತೇಳಿ, ಆ ಕಾರಣಕ್ಕೆ ಉತ್ತರ ಕೊಟ್ಟು ಉದ್ದೇಶದೊಳಗೆ ಇದನ್ನು ಬರೆದಿದ್ದದ.
1: ಖಂಡಿತವಾಗಿಯೂ ಬಹಳ
0: ಅವ್ರಿಗೆ ಏನು ಕೇಳ್ತಾರೆ ಅದಕ್ಕೆಲ್ಲ ಈ ಉತ್ತರ ಇದ್ರೊಳಗೆ ಸಿಗ್ತದೆ. ಯಾಕೆ ಆಚರಿಸ್ಬೇಕು ನಾವು ಈ ಹಬ್ಬನ ಅಂತನ್ನೋದಕ್ಕೆ ಪ್ರತಿಯೊಂದಕ್ಕೂ ಅದರೊಳಗೆ ವಿವರಣೆ ಬರ್ತದೆ. ಅದು ಒಂದು ಸಮಾಧಾನ ಅಷ್ಟೆ.
1: ಖಂಡಿತ ಬಹಳ ಬಂದರೆ ಬರೆದಂಥ ಎಲ್ಲ ಪುಸ್ತಕಗಳು ಒಂದು ರೀತಿಯಲ್ಲಿ ಉಪಯುಕ್ತ ಪುಸ್ತಕಗಳೇ ಆಗ್ಯಾವ ತಮ್ಮ. ಅಂದರೆ ಒಂದು ವೈಯಕ್ತಿಕ ಕವನ ಅದು ಬರೆದ್ರೂ ಕೂಡ ಅದಕ್ಕೆ ಒಂದು ಧ್ವನಿಯನ್ನು ಸಂಯೋಜಿಸಿ ಹಾಡಬಹುದು
0: ಹಾಡಬಹುದು.
1: ಜೊತೆಗೆ ಮಡಿಲು ಆಗಲಿ, ಆಮೇಲೆ ನಿಮ್ಮ ಪ್ರವಾಸ ಕಥನಗಳಾಗಲಿ, ನೀವು ನೋಡಿ ಬಂದ ಅನುಭವಗಳನ್ನು ಅದರಲ್ಲಿ ಬರೆದಿದ್ದೀರಿ. ಬಹಳ ಸಂತೋಷ ಶ್ಯಾಮಲಾ ಕುಲಕರ್ಣಿ ಅವರು. ನಮ್ಮ ಕೇಳುಗರಿಗೆ ಇನ್ನು ಒಂದು ಸಣ್ಣ ಭಾವಗೀತೆ ಹೇಳ್ತೀರಿ?
0: ಹೇಳ ಓಕೆ
1: ಸಣ್ಣ ಒಂದು ನುಡಿ ಹೇಳ್ರಿ. ಭಾಳ ಬೇಡ.

0: ನೀವು ಸುಗಮ ಸಂಗೀತವನ್ನು ಸಂಯೋಜನೆ ಮಾಡುವಾಗಲಿ ಅಥವಾ ಹಾಡುವಾಗಲಿ ಯಾವ ಕವಿಗಳದ್ದು ಹೆಚ್ಚು ನಿಮಗೆ ಖುಷಿ ಕೊಟ್ಟದ?
1: ನಾವು ಈ ಧಾರವಾಡದ ಕವಿಗಳಂತೂ ಇಲ್ಲಿದ್ದವರು ಬೇಂದ್ರೆ ಅವರಾಗಲಿ, ಚನ್ನವೀರ್ ಕಣವೆ ಅವರಾಗಲಿ, ಇಲ್ಲಿಯವ್ರನ್ನ ಪೂರ್ತಿ ಎಲ್ಲ ಹಾಡ್ತಿದ್ವಿ. ಈಗ ಬೆಂಗಳೂರಿಗೆ ಹೋದಾಗಿಂದ ಅಲ್ಲೇ ಎಚ್ ಎಸ್ ವಿ ಅವ್ರದ್ದು, ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವ್ರದ್ದು, ಲಕ್ಷ್ಮೀನಾರಾಯಣ್ ಭಟ್ ಅವ್ರದ್ದು, ಅವರು ಎಲ್ಲ ಕವನಗಳನ್ನು ನೋಡ್ಕೋತಾ ಬಂದೇನೆ. ಎಲ್ಲನೂ ಪುಸ್ತಕ ಹಿಡಿದ ಕೂಡಲೇ, ಅವ್ರದ್ದು ಬುಕ್ ಹಿಡಿದ ಕೂಡಲೇ ಅವ್ನು ಹಚ್ಚಬೇಕು ಹಾಡಬೇಕು ಅನ್ನೋ ಹಂಗೆ ಇರ್ತದೆ ಅದು.
0: ಹೌದು, ಅಂದ್ರೆ ಬೇರೆ ಹಾಡುಗಳಿಗೂ ಭಾವಗೀತೆಗಳು ಅಂದರೆ ಇದು ಒಂದು ಮನ

0: ಮನಸ್ಸಿನ ಭಾವನೆಯನ್ನ ತುಂಬಿ ಹಾಡೋದು,
1: ಭಾವನೆ ತುಂಬಿ ಹಾಡೋದು.
0: ಅಂದ್ರೆ ಸಾಹಿತ್ಯವನ್ನ ಅರಿತುಕೊಂಡು ಹಾಡಿದಾಗ ಆ ಗೀತೆ ಇನ್ನಷ್ಟು ಅಪ್ಯಾಯಮಾನವಾಗಿರ್ತದೆ ಕೇಳಲಿಕ್ಕೆ. ಈಗ ಶಮಲಾ ಅವರ, ನಮ್ಮ ಎಷ್ಟೊಂದು ಜನ ಮಹಿಳೆಯರು ಒಂದು ಮಕ್ಕಳು ಒಂದು ಹಂತಕ್ಕೆ ಬಂದು ಸೆಟ್ಲ್ ಆದರು, ಆತು ಬಿಡ್ರಿ ನಮ್ಮ ಜೀವನ ಇನ್ನೇನು ಅಂತ ಒಂದು ನಿರುತ್ಸಾಹಿಗಳಾಗಿರ್ತಾರೆ, ಒಂದು ಜೀವನ ಪ್ರೀತಿಯನ್ನು ಉಳಿಸ್ಕೊಂಡಿರುವುದಿಲ್ಲ. ತಾವೇನು ಹೇಳ್ತೀರಿ?
1: ಜೀವನ ಪ್ರೀತಿ ಉತ್ಸಾಹ ಎಲ್ಲ ಇರಲೇಬೇಕು. ಅದು ನಮ್ಮ ಅದು ನಾ ಸಾವಂತೂ ಅದು ಕಟ್ಟಿಟ್ಟದ್ದು ಬುತ್ತಿ ಎಲ್ಲರಿಗೂ ಗೊತ್ತಿದ್ದದ್ದು. ಆದರೂ ಯಾವಾಗ ಬರ್ತದಂತೂ ಗೊತ್ತಿಲ್ಲ. ಅದು ಬರ್ತದಂತ ದಾರಿ ನೋಡ್ಕೋತ ಕೂಡೋದ್ರೊಳಗೂ ಅರ್ಥ ಇಲ್ಲ. ಒಮ್ಮೆ ಮುಪ್ಪು ಬಂತು ಅಂತಂದ್ರೆ ಮುಂದೆ ಸಾವು ಇದ್ದದ್ದು. ಆದರೆ ಅಲ್ಲಿ ತನಕ ನಾವು ಅದ್ರ ಬಗ್ಗೆನೇ ಚಿಂತೆ ಮಾಡ್ಕೊಂಡು ನಮ್ಮ ಜೀವನನ ನಾವು ಬೇಸರದಿಂದ ಕಳೆಯೋದಕ್ಕಿಂತ ಇದ್ದದ್ದನ್ನು ಉಪಯೋಗ ಮಾಡಿಕೊಂಡು ಅದನ್ನು ಜೀವನೋತ್ಸಾಹ ಉಳಿಸ್ಕೊಂಡು ಇರಬೇಕನ್ನೋದು ನನ್ನ ಆಶಯ ಅಷ್ಟೆ. ಅದರ ಪ್ರಕಾರ ಹೋಗಬೇಕು. ಯಾವುದೋ ನಮ್ಮ ನಮ್ಮ ಹವ್ಯಾಸಗಳೊಳಗೆ ನಾವು ತೊಡಗಿರುಕೊಂಡಿರಬೇಕು. ಅದರಿಂದ ನಮ್ಮ ಮನಸ್ಸಿಗೆ ಸಮಾಧಾನ ಪಟ್ಕೋಬೇಕು.
0: ಮತ್ತು ಒಂದು ಜೀವನದಲ್ಲಿ ಹೊಂದಾಣಿಕೆ ಅನ್ನೋದು ಕೂಡ ಬಹಳ ಮುಖ್ಯ ಆಗ್ತದೆ.
1: ಹೊಂದಾಣಿಕೆ ಅದನ್ನು ಮಾಡ್ಕೊಳ್ಳೇಬೇಕು. ಯಾಕಂದ್ರೆ ಮುಂದಿನ ಪೀಳಿಗೆಗೆ ನಮ್ಗೆ ಬಹಳ ವ್ಯತ್ಯಾಸಗಳ
0: ಚಿಂತನೆಯೊಳಗೆ
1: ಜನ್ರೇಷನ್ ಗ್ಯಾಪ್ ಇರ್ತದೆ, ಚಿಂತನೆಯೊಳಗೂ ಬಹಳ ವ್ಯತ್ಯಾಸಗಳಾಗ್ತವೆ. ಆದರೆ ಅದು ಅನಿವಾರ್ಯ ಅದ, ಅದನ್ನೇ ಒಂದು ದೊಡ್ಡ ಸಮಸ್ಯೆ ಮಾಡ್ಕೋಬಾರ್ದು. ಅದನ್ನು ಬದಿಗಿಟ್ಟು ನಮ್ಮ ನಮ್ಮ ಜೀವನೋತ್ಸಾಹದೊಳಗೆ ನಾವು ಬದುಕಿ ಬಾಳಬೇಕು ಸಾಯೋ ತನಕ ಅಂತನ್ನೋದು ಒಂದು ಉದ್ದೇಶ ಅಷ್ಟೆ.
0: ಅಲ್ಲ ಅಂದರೆ ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ನಿಮ್ಮನ್ನು ನೋಡಿ ನಾವು ಕಲಿಯೋದು ಅಂತಂದ್ರೆ, ಚಿಕ್ಕ ವಯಸ್ಸಲ್ಲಿ ಏನೇನೋ ಕನಸು ಕಂಡಿರ್ತೀವಿ, ಅದು ಕಲಿಬೇಕು ಇದು ಕಲಿಬೇಕು. ಕೆಲವು ಸತಿ ಕೈಗೂಡ್ತದೆ, ಕೆಲವು ಸತಿ ಕೈಗೂಡೋದಿಲ್ಲ. ಆದರೆ ಕೈಗೂಡಲಿಲ್ಲ ಅಂತೇಳಿ ಅದನ್ನು ಬಿಟ್ಟುಬಿಡಲಿಲ್ಲ, ನೀವು ಅದನ್ನು ಮುಂದುವರಿಸ್ಕೊಂಡು ಬಂದ್ರಿ, ಎಲ್ಲೆಲ್ಲಿ ಅವಕಾಶ ಸಿಕ್ಕದೆ ಅಲ್ಲಲ್ಲಿ ಮತ್ತೆ ಸಂಗೀತವನ್ನು ಕಲಿತಾ ಬಂದ್ರಿ, ಕಲಿಸ್ತಾ ಬಂದ್ರಿ, ಅದನ್ನೇ ಇವತ್ತು ಒಂದು ಉಸಿರಾಗಿ ಮಾಡ್ಕೊಂಡಿರಿ. ಮತ್ತು ಎಲ್ಲಕ್ಕಿಂತ ಮುಖ್ಯ ಅಂದರೆ ಸಂಗೀತಕ್ಕೆ ಸಾಹಿತ್ಯವನ್ನು ಮೇಳೈಸಿ, ಸಾಹಿತ್ಯ ಸಂಗೀತ ಎರಡನ್ನು ಕೂಡ ನಿಮ್ಮ ಜೀವನದಲ್ಲಿ ಅತ್ಯುತ್ತಮ ಸ್ಥಾನವನ್ನು ಕೊಟ್ಟಿದ್ದೀರಿ. ಭಾಳ ಸಂತೋಷ ಶಮಲಾ ಕುಲಕರ್ಣಿಯವರ. ಇನ್ನಷ್ಟು ಪುಸ್ತಕಗಳು ನಿಮ್ಮ ಲೇಖನಿಯಿಂದ ಮೂಡಿ ಬರಲಿ, ಮತ್ತು ಸಂಗೀತ ಸುದೆ ಅಂತೂ ಸದಾಕಾಲ ಹರಿತಾ ಇರಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತೀವಿ. ನಮಸ್ಕಾರ.
1: ನನಗೂ ಸಂತೋಷ ಆಯಿತು ಇವತ್ತು ನಿಮ್ಮ ಜೊತೆಗೆ ನಾಲ್ಕು ಮಾತಾಡಲಿಕ್ಕೆ ಅವಕಾಶ ಸಿಕ್ಕದಕ್ಕೆ ನಿಮಗೆಲ್ಲ ಧನ್ಯವಾದಗಳನ್ನು. ಕೇಳುವರಿಗೂ ಒಂದು ಪ್ರೀತಿಯನ್ನು ಕೊಡಮಾಡ್ತಾ ನನ್ನ ವಂದನೆಗಳನ್ನು ತಿಳಿಸ್ತೇನೆ.
2: ಗಾಯಕಿ, ನಿವೃತ್ತ ಶಿಕ್ಷಕಿ, ಲೇಖಕಿ ಶ್ಯಾಮಲಾ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಮಂಜುಳಾ ಪುರಾಣೇಕ್.
3: ಹಿರಿಯ ನಾಗರಿಕರಿಗಾಗಿ ಕಾರ್ಯಕ್ರಮ ಬಾಳಬುತ್ತಿ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಸಂಕಲನ ಉಷಾ ಕುಲಕರ್ಣಿ.
4: ಆಕಾಶವಾಣಿ ಧಾರವಾಡ.
5: ಕೇಳುಗರೆ, ಇದೇ ಮಂಗಳವಾರ ಸಂಜೆ 6:50 ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಭಾಗವಹಿಸುತ್ತಾರೆ.
6: ಎಲ್ಲರಿಗೂ ನಮಸ್ಕಾರಗಳು. ನಾನು ಡಾಕ್ಟರ್ ಮಲ್ಲಿಕಾರ್ಜುನಗೌಡ, ವಿ ಅರಳಿಹಳ್ಳಿ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವಿಶ್ವವಿದ್ಯಾಲಯದ ನ್ಯಾಚುರೋಪತಿ ಮತ್ತು ಯೋಗ ವಿಭಾಗದ ಮುಖ್ಯ ವೈದ್ಯನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಾನು May 5 ಮಂಗಳವಾರದಂದು ಅಸ್ತಮಾ ಅಥವಾ ಧಮ್ಮು ಈ ವಿಷಯದ ಕುರಿತು ಮಾತನಾಡಲಿದ್ದೇನೆ. ಸುಮಾರು ಜನರಿಗೆ ಈ ಅಸ್ತಮಾ ಕಾಯಿಲೆ ಇದೆ. ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲೂ ಕೂಡ ಈ ಕಾಯಿಲೆ ಬರುತ್ತಿದೆ. ಆದರೆ ಜನರ ಕಲ್ಪನೆ ಒಮ್ಮೆ ಅಸ್ತಮಾ ಬಂದರೆ ಇದು ವಾಸಿಯಾಗುವುದಿಲ್ಲ ಅನ್ನುವುದು, ಮಾತ್ರೆ ತೆಗೆದುಕೊಳ್ಳುತ್ತಲೇ ಹೋಗಬೇಕು ಅನ್ನುವುದು. ಇದನ್ನ ಹೋಗಲಾಡಿಸಲು ನಾನು ನೇರ ಸಂವಾದದಲ್ಲಿ ನಿಮಗೆ ಉತ್ತರ ನೀಡಲು ಬರುತ್ತಿದ್ದೇನೆ. ಆದ್ದರಿಂದ ಕೇಳುಗರೆ, ತಪ್ಪದೇ ಇದನ್ನು ಆಸಕ್ತಿಯಿಂದ ಕೇಳಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಿ.
5: ನೀವು ಪ್ರಶ್ನೆ ಕೇಳಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15 ಹಾಗೂ 244-344-16. ಎಸ್ಟಿಡಿ ಸಂಖ್ಯೆ 0836.

ಮಂಜುಳಾ ಪುರಾಣಿಕ್, ಮಾಯಾರಾಮನ್ ಹಾಗೂ ಕುಮಾರ್ ಅಗಡಿ. ಆಕಾಶವಾಣಿ ಧಾರವಾಡ.

ಕೇಳುಗರೇ ಗಮನಿಸಿ, ಇಂದು ರಾತ್ರಿ 8:30 ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ ಪ್ರಸಾರವಾಗಲಿದೆ. ಭಾಗವಹಿಸುತ್ತಾರೆ

ಹುಬ್ಬಳ್ಳಿ ಗ್ರಾಮೀಣ ವಲಯದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪ್ಲಾಟ್ ನೂಲುವೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯಮಯ. ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಮೊದಲನೆಯದಾಗಿ ಭಕ್ತಿಗೀತೆ ನೀಡು ಶಿವ, ಗಗನ ಕಾಲ್ವಾಡ್ ಹಾಗೂ ಸಂಗಡಿಗರಿಂದ.

0: ಇದ್ದು ತಪ್ಪಾಯ್ತು.
1: ದೇವಿಕಾಳಿಗೆ ಧನ್ಯವಾದಗಳು. ಈಗ ಕುಮಾರಿ ವೈಷ್ಣವಿ ಬಡಿಗೇರಿ ಇವಳಿಂದ ಕವನ ವಾಚನ.
0: ಗುರುವಿನ ಬಗ್ಗೆ ಕವನ. ಗುರುವಿಲ್ಲದೆ ಬದುಕಿಲ್ಲ, ಗುರುವಿಲ್ಲದೆ ಜ್ಞಾನವಿಲ್ಲ, ಗುರುವಿಲ್ಲದೆ ಜ್ಞಾನವಿಲ್ಲ, ಗುರುವಿಲ್ಲದೆ ಜಗತ್ತಿಲ್ಲ, ಗುರುವಿಲ್ಲದೆ ನಾವಿಲ್ಲ, ಗುರುವಿಲ್ಲದೆ ನಾವಿಲ್ಲ. ಗುರುವೇ ನಮ್ಮ ಶಕ್ತಿ, ಗುರುವೇ ನಮಗೆ ಮುಕ್ತಿ, ಗುರುವೇ ನಮಗೆ ಮುಕ್ತಿ, ಗುರುವೇ ನಮ್ಮ ದೇವರು, ಗುರುವೇ ನಮ್ಮ ಸ್ನೇಹಿತರು, ಗುರುವೇ ನಮ್ಮ ಸ್ನೇಹಿತರು.
1: ವೈಷ್ಣವಿಗೆ ಧನ್ಯವಾದಗಳು. ಈಗ ಹತ್ತಿ ಬಂಧಿಸುವ ಮತ್ತು ವಿಭಜಿಸುವ ದಾರಗಳು. DSRT ಹಾಗೂ IFA ಸಹಯೋಗದಲ್ಲಿ ಕಲಿಕಲಿಸು ಯೋಜನೆ ಅಡಿಯಲ್ಲಿ 5ನೇ ವರ್ಗದ ಮಕ್ಕಳು ಬಿಳಿ ಬಂಗಾರ ಮನುಕುಲಕ್ಕೆ ಸಿಂಗಾರ ಈ ಶೀರ್ಷಿಕೆ ಅಡಿಯಲ್ಲಿ ಒಂದು ನಾಟಕವನ್ನ ಪ್ರಸ್ತುತ ಪಡಿಸಲಿದ್ದಾರೆ. ರಚನೆ ಹಾಗೂ ನಿರ್ದೇಶನ ಶ್ರೀಮತಿ SB ಹರ್ತಿ, ಮಾರ್ಗದರ್ಶನ ಶ್ರೀಮತಿ ವೀನಾ ಮೋಡ ಕಟವಲೆ ಹಾಗೂ ಕೀರ್ತಿವತೆ ಮೇಡಂ, ಸಹಕಾರ BO ಶ್ರೀ ಉಮೇಶ್ ಬೊಮ್ಮಕ್ಕನವರ್, ಶ್ರೀ DC ಜೈನರ್ ಶಾಲಾ ಪ್ರಧಾನ ಗುರುಗಳು, ಶಾಲೆಯ ಎಲ್ಲಾ ಗುರು ಬಳಗ ಹಾಗೂ SDMC ಅಧ್ಯಕ್ಷರು, ಸರ್ವ ಸದಸ್ಯರು, ಜೊತೆಗೆ ಊರಿನ ಎಲ್ಲ ಪಾಲಕರು.
2: ಪೋಷಕನ ಆಗಮನ.
3: ಈ ಬಟ್ಟೆ ಬಿಳಿ ಅಂದ್ರೆ ಪವಿತ್ರ ಅಂತಲ್ಲ, ಇದು ಬಿಳಿ ಯಾಕಂದ್ರೆ ಇದರಲ್ಲಿ ಲಕ್ಷ ಲಕ್ಷ ಕೈಗಳ ಬೆವರು ಬರತೈತಿ. ಆ ಬೆವರಿನ ಕಥೆಯೇ ಬಿಳಿ ಬಂಗಾರ ಮನಕುಲಕ್ಕೆ ಸಿಂಗಾರ. ಬಿಳಿ ಬಂಗಾರ ಮನಕುಲಕ್ಕೆ ಸಿಂಗಾರ.
4: ಏ ರಮೇಶ, ಏ ರಮೇಶ, ಎಲ್ಲದಿ ಬಾಯಿಲೆ?
5: ಇಲ್ಲೇ ದಂಬೆವ್ವ.
4: ಅಲ್ಲ, ಹೊಲಕ್ಕೆ ಹೋಗು ಬಿಟ್ಟು ಗುಂಡಾಡತ್ತೇನ?
5: ನಾ ಹೊಲಕ್ಕೆ ಹೋಗೋಕೊಲ್ಬೆ.
4: ಬೇಡ, ನಮ್ ಸಾಲ ಬಾಳ ಐತಿ, ಅದಕ್ಕ ಶಾಲಿಗ್ ಹೋಗೋದ್ ಬಿಟ್ಟು ಹೊಲಕ್ ಹೋಗ.
5: ಹೊಲಕ್ ಹೋದ್ರ ನಮ್ ಮಾಸ್ತರ್ ಬೈತಾರ್ಬೆ. ನಾ ಶಾಲಿಗ್ ಹೋಗ್ಕನಿ.
4: ನಿಮ್ ಮಾಸ್ತರಿಗ್ ನಾ ಹೇಳ್ತಾರಂತ ಹೊಲಕ್ ಹೋಗ.
5: ನಾ ಹೊಲಕ್ ಹೋಗೋಕೊಲ್ಬೆ.
4: ಬಡಿತ ನೋಡಿ ಲಿಕಂದ್ರ ಹೊಲಕ್ ಹೋಗ.
5: ಹೊಡಿಬೇಡ್ಬೆ, ನಾ ಹೊಲಕ್ ಹೋಗ್ಕನಂತ.
4: ಅಡಿ ಮನ್ಯಾಗ ರೊಟ್ಟಿಗಂಡ್ ಕಟ್ಟಿಟ್ಟೇನ್ ತಗೊಂಡೋಗ. ನೀಲಮ್ಮ ಬಸಮ್ಮ ಹೊಂಟಾರ, ಅವ್ರ ಜೋಡಿ ಹೋಗ.
5: ಆಯ್ತೋಬೆ. ನೀಲಮ್ಮ ಬಸಮ್ಮ, ನಾನು ನಿಮ್ ಕೂಡ ಹೊಲಕ್ ಬರ್ತಾನ್ ತಡ್ರಿ.
6: ನಾ ಹಗುರ್ಕ ಮುಂದ್ ಹೊಂಟಿರ್ತೇವಪ್ಪ, ನೀ ಹಿಂದ್ ಬಾ.
2: ದೃಶ್ಯ ಒಂದು, ಹತ್ತಿ ಹೊಲ.
6: ಬಡ ಬಡ ಹತ್ತಿ ಬಿಡ್ಸೊಂಬರಿ, ಇಲ್ಲಾಂದ್ರ ಗೌಡ್ರ ಬಂದ್ ಬೈತಾರ. ಉಷ್ಷಪ್ಪ, ಅಯ್ಯೋ ದೇವ್ರೇ, ಈ ಬಿಸ್ಲು ಒಂದೊಂದ್ ಹತ್ತಿ ತುಂಡಿಗೂ ನಮ್ ಬೆವ್ರು ಬಿಡ್ಬೇಕ. ಹತ್ತಿ ಅರಿವಾಗೋ ಮಟ ನಮ್ ಹೆಸರು ಯಾರಿಗೂ ಗೊತ್ತಾಗೋದಿಲ್ಲ.
2: ಏನ್ ಮಾಡೋದಿಲ್ಲವ, ಈಗಿನ ಜನ ಹಾಕೋ ಅರ್ಬಿ ನೋಡಿದ್ರ ನನಗ ಸೇಕೇತಿ. ನಮ್ದು ಹತ್ತಿ ಅರ್ಬಿ ಹಾಕೊಳ್ಳೋದ್ ಬಿಟ್ಟು ತಮ್ಮ ಆರೋಗ್ಯ ಹಾಳ್ ಮಾಡುವಂತ ಅರ್ಬಿ ಹಾಕ್ತಾರ. ಅರ್ಧ ಮರ್ದಂಗೆ ಅಂತ ಹರ್ದಿದಂಗೆ ಹಾಕೊಂತಾರ. ಅದಪ್ಪ ಸನಾಗ್ ಬಿಟ್ಟೈತ್ನಿಲ್ಲವ.
6: ಅಂದಂಗ ರಮೇಶ, ನೀನೆ ಶಾಲಿಗ್ ಹೋಗೋದ್ ಬಿಟ್ಟು ಹೊಲಕ್ ಯಾಕೆ ಬಂದಿಪ್ಪ?
5: ಶಾಲಿ ಬಿಟ್ಟು ಬಂದ್ಬಿಟ್ಟೆ ನೀಲಮ್ಮ, ನಮ್ಮ ಅಪ್ಪಗ ಸಾಲಿ ಚಿಂತಿ, ಅದಕ್ಕ ಹೊಲಕ್ ಹೋಗಿ ಹತ್ತಿ ಬಿಡ್ಸಂದ. ಬ್ಯಾರೆ ದಾರಿನ ಇಲ್ಲ ಅಂದಂಗ ಇವತ್ತ ನಮ್ಮ ಮಾಸ್ತರ್ ಕೇಳಿದ್ರ. ಏನಾತಂತ ನಾ ಏನ್ ಹೇಳಿ, ಹೊಲಾನ ನನ್ ಶಾಲೆ ಆಗ್ಬಿಟ್ಟೈತ್ ನೀಲಮ್ಮ.
6: ನಿಂದ ಪುಸ್ತಕ ಹಿಡಿಬೇಕತ್ ಕೈ ಹತ್ತಿ ಕೇಳಂಗ ಆಗ್ಬಿಟ್ಟತ್ತಲ್ಲೋ ರಮೇಶ. ನಿಮ್ಮಪ್ಪನ ಬದುಕು ಕಷ್ಟ ಆದ್ರೆ ಏನಂತ, ನಿನ್ ಬದುಕೋಂಗ ಆಗ್ಬಾರ್ದು. ನೀನು ಶಾಲಿ ಕಲ್ತು ಶಾಣೆ ಆಗ್ಬೇಕು ರಮೇಶ, ನಾಳಿಂತ ಹೊಲಕ್ ಬರ್ಬೇಡ.
2: ಇಲ್ಲವ, ರಮೇಶನಪ್ಪಂದ ಸಾಲ್ ಬಾಳ ಐತಂತ ಹೊಲಕ್ ಹೊಂಟಾನ್ ಬಿಡ. ನೀ ನೋಡಿದ್ರ ಸಾಲಿ ಕಲೆ ಅಂತ ಹೇಳ್ತಿ, ಕಲತ್ ಕಲತ ಹಿಂಗಾಗೈತಿ. ಕಲ್ತಾರ ಏನ್ ಮಾಡತ್ತಾರ ನೀಲವ?
6: ಏನಾರ ಆಗ್ಲಿ ಬಿಡು ಬಸವ್ವ, ಇವ 14 ವರ್ಷದ ತನಕ ಕೂಲಿ ಕೆಲ್ಸ ಮಾಡಂಗಿಲ್ಲ. ಇವ ಮೆಟ್ರಕ್ ತನಕ ಶಾಲಿ ಕಲಿಬೇಕು. ರಮೇಶ, ನೀನ ಶಾಲಿ ಕಲ್ತ ಶಾನೆ ಆಗ್ಪ.
5: ನೀಲಮ್ಮ ಬಸಮ್ಮ, ಇಷ್ಟೋ ತನಕ ಹತ್ತಿ ಬಿಡ್ಸೋದಾತ, ನೆತ್ತಿ ಮೇಲೆ ಸೂರ್ಯ ಬಂದಾನ, ನಂಗೆ ಹೊಟ್ಟಸ್ತ ತೂಟ ಮಾಡು. ಬರ್ರಿ
6: ಬರ್ರಿ, ಕೈ ತಕ್ಕೋ ಬರ್ರಿ.
2: ದೃಶ್ಯ 2, ಶಂಕ್ರಪ್ಪನ ಆಗಮನ.
7: ನೀಲವ್ವ ಬಸವ್ವ, ರಮೇಶ ಊಟ ಮಾಡ್ಕೊತ ಕುಂತ್ ಬಿಟ್ರಲ್ಲ, ಹತ್ತಿ ಬಿಡ್ಸೋದ್ ಯಾವಾಗ? ಹತ್ತಿ ಬಿಡ್ಸ.

0: ನೋಡ್ರಿಲೆ.
1: ಬರ್ರಿ ಗೌಡ್ರ, ಗೌಡ್ರ ಈ ವರ್ಷ ನಿಮ್ ಹೊಲ್ದಾಗ ಹತ್ತಿ ಪೀಕ ಬಾಳ ಕಡಿಮೆ ಐತ್ ನೋಡ್ರಿ.
0: ಏ ಮಾಡೋದ್ ಬಿಡನಿಲ್ಲವ, ಮಳೆ ದೇವ್ರ ಕೈಲಿ, ಬೆಳೆ ಪ್ಯಾಟೆಗಿನ ಕೈಲಿ, ನಮಗ್ ಬದಕ್ ಯಾರ ಕೈಲಿಲ್ಲವ. ಹತ್ತಿ ಬೆಳೆ ನಿಂತೈತಿ, ಆದ್ರ ಬೆಲೆನ ಇಲ್ಲ. ಬಿತ್ತುವಾಗಿದ್ದ ಆಸೆ ಬೆಳೆದ ಮ್ಯಾರ ಕುಸದೈತಿ. ಇದನ್ನ ನಂಬ್ಕೊಂಡು ಕುಂತ್ರ ನಮ್ಮಂತ ಬಡ ರೈತರ ಗೋಳ ಕೇಳೋರು ಯಾರು ನಿಲ್ಲವ. ನನಗಂಕ್ರಿ ಜೀವನ ಬ್ಯಾಸರ ಬಿಟ್ಟೈತಿ. ಇನ್ನೂ ಇಬ್ರು ಹೆಣ್ಮಕ್ಳ ಲಗ್ನ ಮಾಡ್ಬೇಕ, ಬಂಗಾರದ ಬೆಲೆ ಯಾರ ಮುಗಿಲ್ ಮುಟ್ಟೈತಿ. ನಾಟಕ ಕೇಳೋರು ಕೇಳ್ರಿಲೆ, ನನಗಂಕ್ರಿ ಎಲ್ಲಾರ ಹೋಗಿ ಸಾಯಂಗ ಬಿಟ್ಟೈತಿ.
1: ಹಂಗ್ಯಾಕಂತಿ ಶಂಕರಣ್ಣ, ನಾವು ಕಷ್ಟ ಪಡ್ತೇವಿ, ಕೆಲ್ಸ ಮಾಡ್ತೇವಿ, ಆದ್ರ ಲಾಭ ನಮ್ದಲ್ಲ. ಒಂದಿಲ್ಲ ಒಂದಿನ ದೇವ್ರ ನಮ್ಮ ಹತ್ತಿಗ ಕಣ್ ತೆರ್ದ ತೆರ್ತಾನ, ನಮ್ಮ ಹತ್ತಿಗ ಬೆಲೆ ಬಂದ ಬರ್ತೈತಿ. ಚಿಂತೆ ಮಾಡ್ಬೇಡ, ಇಲ್ಲೇ ನಾಟಕ ಕೇಳೋರು ಕೇಳ್ರಿಲೆ, ನಮ್ಮ ಹತ್ತಿಗೂ ಬೆಲೆ ಬರಂಗ ನಿಮ್ದ ಮನಸ್ ಬರ್ಲಿ.
2: ಕಾಕಾ ಹಿಂಗ್ಯಾಕಂತಿ ಸಾಯೋ ಮತ್ ಬಿಟ್ಟು ಆಸೇಡ್, ನೀವು ಕಷ್ಟ ಪಡ್ತೀರಿ ಅಂದ್ರ ಈ ಬೆಳೆಯಿಂದ ಬರುವಂತ ಅರ್ಬಿ ಹಾಕಕ್ಕ ಜನರಿಗೆ ನಾಚಿಗೆ ನಾಚಿಗಾಗ್ಬೇಕು. ಇಲ್ಲಿ ನಾಟಕ ಕೇಳೋರು ಕೇಳ್ರಿಲೆ, ಹತ್ತಿಗೆ ಬೆಲೆ ಬರೋಂಗ್ ಮಾಡ್ರಿ, ಹತ್ತಿ ಅರ್ಬಿ ಹಾಕೊಂಡು ನಿಮ್ಮ ಆರೋಗ್ಯ ಕಾಪಾಡ್ಕೊಳ್ರಿ.
1: ಏ ಶಂಕರಣ್ಣ ರಮೇಶ ಕೇಳ್ರಿಲೆ, ಗಡಿಯಾರ್ದಾಗ ತೆಳಗಿದ್ ಮುಳ್ಳ ಮ್ಯಾಲ್ ಬರಬೇಕ. ಹಂಗ ನಾವು ಕಷ್ಟ ಪಟ್ರ ಒಂದಿಲ್ಲ ಒಂದಿನ ನಮ್ಗ ಸುಖ ಸಿಕ್ಕ ಸಿಗ್ತೈತಿ.
2: ನೀಲಮ್ಮ ನೀ ಅಂದಂಗ ನಾ ಶಾಲಿ ಕಲಿತು ದೊಡ್ಡವಾದ್ಮೇಲೆ ರೈತರಿಗೆ ಸಹಾಯ ಮಾಡ್ತೀನಿ. ಅಷ್ಟೇ ಅಲ್ಲ, ಹತ್ತಿ ಬೆಳಿ ಮತ್ತರ್ಲಿಂದ ತಯಾರಾಗೋ ಅರ್ಬಿ ಬಗ್ಗೆ ಜನರಿಗೆ ತಿಳುವಳಿಕೆ ಮೂಡಿಸ್ತೀನಿ.
0: ನೀ ಓದ್ಬೇಕು ಮಗ, ನಿಮ್ಮಣ್ಣು ಉಳಿಬೇಕಂದ್ರೆ ನಿನ್ನಂತ ಮಕ್ಕಳು ಬೇಕಾ ಬೇಕು. ನಿಮ್ಗಿರೋ ಬುದ್ಧಿ ಈ ಜನಕ್ಕಿಲ್ಲ.
3: ದೃಶ್ಯ ಮೂರು ನೇಕಾರನ ಮನೆ.
4: ಈ ನೇಕಾರರ ಜೀವನ ಹತ್ತಿ ಕೈಯಾಗ ಬಂದಾಗ ಅದು ಅರಿಬಾಗು ಮಠ ನನ್ನ ಉಸಿರು ನಿಂತಂಗಕ್ಕೈತಿ.
5: ಅಜ್ಜ ಅಜ್ಜಾ
4: ಬಾರ ನನ್ ಮೊಮ್ಮಗಳ ಬಾ ದಿನಕ್ ಬಂದಿಯಲ್ಲ.
6: ನಮ್ಮಪ್ಪ ನಿಧಿ ದರ್ಬಿ ಕೊಟ್ ಬಾ ಅಂದ ಅಜ್ಜ ತಗೋ.
4: ಹ ಅಲ್ಲಿ ಕೆಳಗಿಡುವ ಅವ್ರನ್ನ
6: ಅಜ್ಜ. ಅಯ್ಯ ಅಜ್ಜ
5: ಹಂಗ್ಯಾಕ ಸಪ್ ಮಾರಿ ಮಾಡಿ ಏನಾಯ್ತ?
4: ಏನ್ ಹೇಳ್ಬೇಕು, ನಮ್ ನೇಕಾರರ ಜೀವನ ಹಾಳಾಗಕತೈತಿ.
6: ಅಯ್ಯೋ ಅಜ್ಜ, ನೀವನೇ ದರ್ವ್ಯಾಗ ಅದ್ಭುತ ಶಕ್ತಿ ಐತಿ, ಅದನ್ನ ನಾನು ಇವರೆಲ್ಲರಿಗೂ ತೋರಿಸ್ಕೊಡ್ತೀನಿ. ಇಲ್ಲಿ ನಾಟಕ ಕೇಳೋರೆಲ್ಲ ಕೇಳ್ರಲ್ಲಿ, ಈಗ ನಾವು ಬೆಳಿತೇವಲ್ಲ ಹತ್ತಿ, ಅದು ನಮ್ಮ ಭಾರತ ದೇಶದ ಮುಖ್ಯ ಬೆಳೆನೂ ಹೌದು, ವಾಣಿಜ್ಯ ಬೆಳೆನೂ ಹೌದು. ಈಗಿನ ಜನರಿಗೆ ಫ್ಯಾಷನ್ ಅಂದ್ಬಿಟ್ಟು ಏನು ಗೊತ್ತೈತಿ, ಇಂಥ ಹತ್ತಿ ಅರ್ವಿ ಹಾಕ್ಕೊಂಡ್ರೆ ಆರೋಗ್ಯ ಚಲೋ ಇಡ್ತೈತಿ. ಅದನ್ನ ಬಿಟ್ಟು ಈಗಿನ ಪಾಲಿಸ್ಟರ್ ನೈಲಾನ್ ಅರ್ಬಿ ಹಾಕೊಂಡು ಚರ್ಮ ಹಾಳು ಮಾಡ್ಕೊಂಡು ಆರೋಗ್ಯ ಕೆಡಿಸ್ಕೊಂಡು ಡಾಕ್ಟರ್ ಕಡೆ ಹೋಗಿ ರೊಕ್ಕ ಇಡ್ತಾರೆ. ಈಗಿನವ್ರು ತಿಳಿಯೋದು ಭಾಳ ಐತಿ, ನೀವೆಲ್ಲ ತಿಳ್ಕೊಂಡ್ರಪ್ಪ ತಿಳ್ಕೊಂಡ್ರಿ. ವಿದೇಶಿ ಅರ್ಬಿ ಹಾಕೊಂತಾರೆ, ಫ್ಯಾಷನ್ ಮಾಡ್ತಾರೆ. ಸ್ವದೇಶಿ ಅರ್ಬಿ ಮರಿತಾರೆ, ಆರೋಗ್ಯ ಕೆಡಿಸ್ಕೊತಾರೆ ಅಷ್ಟೇ.
4: ನೇಹಾ ಜಗತ್ತೈತಲ್ಲ ಮೆರಗ್ ಮೆರಗ್ ನೋಡ್ತೈತಿ, ನಮ್ಮ ಕೈಯಾಗಿನ ಕಲೆ ನೋಡೋರ ಕಡಿಮೆ ಆಗ್ಯಾರ.
7: ನೇಹಾ ನೇಹಾ
6: ಬಾ ರಜತ್ ಬಾ.
7: ಅಜ್ಜ ಮೊಮ್ಮಗಳೇನ ಚರ್ಚೆ ನಡೆಸಿರಲ್ಲ.
6: ಅಯ್ಯೋ ರಜತ್ ಏನ್ ಹೇಳ್ತಿ ಅಜ್ಜ, ಹತ್ತಿ ಅರ್ವಿ ಬಗ್ಗೆ ಮತ್ತ ಅವ್ರ ನೇಕಾರ ಜೀವನದ ಬಗ್ಗೆ ಬಾಳ ಚಿಂತೆ ಮಾಡಕ್ ಬಿಟ್ಟಾನ.
7: ಹೌದನ
6: ರಜತ್ ಮತ್ತ ಅಜ್ಜ, ನಾ ಹೇಳುದು ಕೇಳ್ರಲ್ಲಿ. ಈಗ ಹತ್ತಿಯಿಂದ ಆಗೋ ಉಪಯೋಗ ಜನ್ರಿ ಏನು ತಿಳಿಬೇಕಾಗೈತಿ. ದೇವ್ರ ಪೂಜೆಕ ಹತ್ತಿ ಬೇಕ, ದಿವಟಗಿ ಬೆಳಗಾಕ ಹತ್ತಿ ಅರ್ಬಿ ಬೇಕ, ಹತ್ತಿ ಬೀಜ ದನಕ್ ಬೇಕ. ಅದನ್ ಬಿಟ್ಟ ಫಲ್ಸ್ಟರ್ ಅರ್ಬಿಯಿಂದ ದಿವಟ್ಗೆ ಹಚ್ಚಿದ್ರ ಎಲ್ಲ ಸೂಟ್ ಕೆಟ್ ವಾಸನೆ ಬಂದ್ ನಮ್ಮ ಆರೋಗ್ಯ ಸುತ್ತಮುತ್ತಲಿನ ಪರಿಸರ ಎಲ್ಲ ಹಾಳಾಗಿ ನಮ್ಗರ ಬರ್ತೈತಿ ಅಷ್ಟ.
7: ಅಷ್ಟ ಯಾಕಣ್ಣಿ, ಹಾ ಹತ್ತಿಯಿಂದ ಅಲಂಕಾರಿಕ ವಸ್ತುಗಳನ್ನ ತಯಾರ ಮಾಡ್ಬೋದು. ನೋಡಿಲ್ಲ ಅಜ್ಜಗ ಮತ್ತ ನಿನಗ ತೋರ್ಸಾಕಂತ ಹತ್ತಿ ವಸ್ತುಗಳನ್ನ ತಂದೇನಿ.
6: ವಾವ್ ರಜತ್, ಇದನ್ ನೀನ ಮಾಡಿ?
7: ನಾನ ಮಾಡಿ ನೀವ್ನಲ್ಲ
6: ಅಜ್ಜ. ನೋಡಿಲ್ಲೇ ರಜತ್ ಮಾಡಿದ್ದ,
4: ಚಂದ್ ಮಾಡಿ ನೋಡ್ಪ ರಜತ್.
7: ನಾವ್ ಮಲ್ಕೊಳ್ಳೋ ಗಾದಿ ತೆಲ್ದುಮ್ಗೆ ಎತ್ತಿನ ಒಳ್ಳೇದ, ಆದ್ರ ಅದನ್ ಬಿಟ್ಟ ಜನ್ರ ರೆಡಿಮೇಡ್ ಗಾದಿ ಸ್ಪಂಜ್ ಗಾದಿ ತರ್ತಾರ, ಆರೋಗ್ಯನ ಹಾಳ್ ಮಾಡ್ಕೋತಾರ. ಹತ್ತಿ ಬಾಳ ಒಳ್ಳೇದನ್ನೋದನ್ನ ಈಗಿನ ಜನ್ರ ಬಾಳ ತಿಳ್ಕೊಬೇಕಾಗೈತಿ.
4: ನೇಹಾ ನನಗ ಹತ್ತಿ ನೂಲ್ ನೂಲ್ ಮತ್ತ ನಿಂತು ನಿಂತು ಬೆನ್ ಬಾಳ ನುಸಾಕತೈತಿ, ನಾ ಸ್ವಲ್ಪ ಹೊತ್ತು ಕುಂದಿರ್ತೇನ್ವಾ.
6: ಕೈ ಹಿಡಿಲ ನಜ್ಜ
4: ಬ್ಯಾಡ ತೋವಾ, ಕುಂದಿರ್ತೇನಿ.
6: ಅಷ್ಟೇ ಯಾಕ ರಜತ್, ಈಗ ಜನ ಖಾದಿ ಅಂಗಡಿಗೆ ಹೋಗುದ ಬಾಳ ಕಮ್ಮಿ ಆಗ್ಬಿಟ್ಟೈತಿ. ಫ್ಯಾಷನ್ ಅಂದ್ರ ವೇಗ ಅಲ್ಲ, ಮೂಲವನ್ನು ಮರೆಯದೆ ಮುಂದುವರಿಬೇಕ್ರಿ, ಮುಂದುವರಿಬೇಕ.
7: ಅಂದಂಗ ನೇಹ, ಇಲ್ಲ ಎರಡ್ ಚರ್ಕ ಅದಾವಲ್ಲ, ನಾ ಇದ್ರಾಗ ಒಂದ ಚರ್ಕ ನೋಡಿ ಇನ್ನೊಂದ್ ಚರ್ಕ ಯಾವ್ದ್ ನೇಹ?
6: ಹೌದಲ್ ರಜತ್, ನಾನೇ ಎರಡ್ ಚರ್ಕದಾಗ ಅದೊಂದ್

0: ನೋಡಿದ್ದೆ, ಮತ್ತೆ ಈ ಚರ್ಕೆ ಅವ್ ನಂಗೂ ಗೊತ್ತಿಲ್ಲ.
1: ಅಜ್ಜಿನ್ ಕೇಳೋನ್ ತಡಿ
0: ರಜತ್. ಅಜ್ಜ
2: ಏನಾತ್ವಾ?
0: ಅಜ್ಜ ಇಲ್ಲಿ ಎರಡು ಚರಕದವಲ್ಲ, ಏಳು ಚರಕದಾಗನ ಇದೊಂದ್ ಚರಕ ನೋಡಿದ್ದೆ, ಮತ್ತೆ ಈ ಚರಕ ಯಾವ್ದ?
2: ಇದು ನಮ್ಮ ಅಜ್ಜನ ಹಳೆ ಕಾದಂದ, ಇದು ಗಾಂಧಿ ಚರಕ. ಇದನ್ನ ನಮ್ಮ ಅಜ್ಜ ನನ್ನ ಕೊಟ್ಟು ಸತ್ತಾನ. ಇನ್ನೊಂದ್ ಚರಕ, ಇದು ತಿರುಗುಣಿ ಚರಕ. ಇದನ್ನ ಎಲ್ ಬೇಕಾದಲ್ಲೇ ಮಡಿಚ್ಕೊಂಡು ಒಯ್ಬೋದು.
0: ಹೌದನ ಅಜ್ಜ? ನನಗ ರಜತ್ಗ ಗೊತ್ತಿದ್ದಿಲ್ಲ, ಅದಕ್ಕ ಕೇಳಿದ್ವಿ. ಅನ್ನಂಗ ಅಜ್ಜ ನಿಂಗ ಇವತ್ತೊಂದು ಖುಷಿ ಸುದ್ದಿ ಹೇಳ್ಬೇಕ.
2: ಅದೇನುವಾ?
0: ಓದಿಲ್ಲ ಜೈದ್ನ?
2: ನಾ ಶಾಲಿ ಕಲ್ತೇನುವ, ನೀನ ಓದಿ ಹೇಳ.
0: ಈಗ ಸರ್ಕಾರ ಒಂದು ನೇಮ ಮಾಡೈತ ಅಜ್ಜ.
2: ಅದೇನ್ವಾ?
0: ಈಗ ಸರ್ಕಾರ ನೌಕರಿಗೆ ಹೋಗ್ತಾರಲ್ಲ, ಅವ್ರಿಗೆ ತಿಂಗಳದಾಗ ಒಂದೇ ಶನಿವಾರ, ಆಗಸ್ಟ್ 15, ಜನವರಿ 26 ಕಡ್ಡಾಯವಾಗಿ, ಅಂದ್ರೆ ಕಡ್ಡಾಯವಾಗಿ ಹತ್ತಿಯರ್ವಿನ ಹಾಕೋಬೇಕಂತ ಸರ್ಕಾರ ಆದೇಶ ಮಾಡೈತಜ್ಜ.
2: ಆ ಆದೇಶ ತಂದಾರ್ಗೆ, ಆ ನೇಮ ತಂದಾರ್ಗೆ ಪುಣ್ಯ ಬರ್ಲಿ ಬಿಡುವ.
0: ಹೌದಜ್ಜ, ಆದೇಶ ತಂದವ್ರಿಗೆ ಪುಣ್ಯ ಬರ್ಲಿ, ಯಾಕಂದ್ರ ನಮ್ಮಂತ ನೇಕಾರ ಜೀವನ ಚಲಾಕೈತಿ, ಹತ್ತಿ ಅರ್ವಿಗೆ ಬೆಲೆ ಬಾಳ್ತೈತಿ, ಆಮೇಲೆ ಹತ್ತಿ ಅರ್ವಿನ ಎಲ್ಲಾರು ಹಾಕೊಂಡ ಆರೋಗ್ಯ ಚಲೋ ಇಟ್ಕೋತಾರೆ.
1: ನಿಮ್ಗೇನ್ರ ಹತ್ತಿ ಅರ್ವಿ ಬೇಕಾದ್ರ ನಮ್ ಹುಬ್ಳಿ ಸಿಬಿಟ್ಟೊಳಗ ನಮ್ ಖಾದಿ ಭಂಡಾರ ಅಂಗಡಿ ಐತಿ, ನೀವೆಲ್ಲಾರು ಬಂದ್ ತಗೋಬಹುದು.
0: ಹೌದೌದೌದು, ರಜತ್ ಹೇಳ್ದಂಗ ನೀವೆಲ್ಲಾರು ಬಂದ್ ತಗೋಬಹುದು. ಅಜ್ಜ ನಾವು ಬಾಳ ಹೊತ್ತದ್ ಬಂದ್ ಅವ್ವ ಮನ್ಯಾಗ ಕಾಯ್ತಿರ್ತಾಳ, ನಾವಿನ್ ಹೋಗ್ ಬರ್ತೇವ ಅಜ್ಜ.
2: ಹೋ ಬರುವ, ನಾನು ಹತ್ತಿನೂ.
3: ದೃಶ್ಯ 4 ಅರಿವು ಮತ್ತು ಏಕತೆ ಎಲ್ಲರೂ ಒಂದೇ ವೇದಿಕೆಯಲ್ಲಿ.
2: ಪಾರಂಪರಿಕ ಕಲೆಗೂ ಜೀವ ಬೇಕೇ ಬೇಕು.
4: ಮಕ್ಕಳಿಗೂ ಭವಿಷ್ಯ ಬೇಕೇ ಬೇಕು.
1: ದೀವಟಿಗೆ ಬೇಕೇ ಬೇಕು ಹತ್ತಿ ಬಟ್ಟೆ.
5: ರೈತರಿಗೂ ಗೌರವ ಸಿಗ್ಬೇಕು.
3: ನಮ್ಮ ಹತ್ತಿ ಬಟ್ಟೆಗೆ ಮರುಜೀವ ತುಂಬೇಕು.
6: ನಮ್ ಬೆವರಿಗೂ ಬೆಲೆ ಸಿಗ್ಬೇಕು.
3: ಕ್ರೀಡಾ ಜ್ಯೋತಿಗೆ ಬೇಕೇ ಬೇಕು ಹತ್ತಿ ಬಟ್ಟೆ ಮತ್ತು ಹತ್ತಿ ಬೀಜ. ಸ್ವದೇಶ ನಮ್ಮ ದಾರಿ, ಭಾರತ ನಮ್ಮ ಗುರಿ.
6: ಸ್ವದೇಶಿ ದಯಿಸೋಣ, ಸ್ವಾಭಿಮಾನ ಬೆಳೆಸೋಣ.
0: ನಾವೆಲ್ಲರೂ ಒಂದಾಗಿ ನಿಂತ್ರ ಈ ಬಿಳಿ ಬಂಗಾರಕ್ಕ ಮೌಲ್ಯ ಬಂದ ಬರ್ತೈತಿ.
7: ಹತ್ತಿ ಬಿಳಿಯಾಗಿರೋದು ಅದ್ರ ಬಣ್ಣಕ್ಕಂತಲ್ಲ, ಹತ್ತಿ ಹಾದಿ ಹೊಲದಿಂದ ಹೃದಯವರೆಗೆ ಮಾನವೀಯತೆ ಉಳಿದಾಗ ಬಿಳಿ ಬಂಗಾರ ಮನಕುಲಕ್ಕೆ ಸಿಂಗಾರವಾದಿತ್ತು.

0: ಈಗ ಪಾತ್ರ ಪರಿಚಯ. ಪೋಷಕನ ಪಾತ್ರದಲ್ಲಿ ಸೈಫ್ ಕಿಲೇದಾರ್, ಬಸವಳ ಪಾತ್ರದಲ್ಲಿ ಸಾವಿ ಗವನ್ಕರ್, ನೀಲವಳ ಪಾತ್ರದಲ್ಲಿ ಮಧುರಾ ಸುನಗಾರ್, ಮಲ್ಲಪ್ಪನ ಪಾತ್ರ ವಹಿಸಿದ್ದು ವಿಶ್ವನಾಥ್ ಮರೇಪ್ಗೌಡ್, ರಜತನ ಪಾತ್ರದಲ್ಲಿ ದೊಡ್ಡನಗೌಡ ಮುಗನ್ನವರ್, ನೇಹಾಳ ಪಾತ್ರ ಅಕ್ಷತಾ ಆಜೂರ್, ರಮೇಶನ ಪಾತ್ರ ಅಕ್ಷಯ್ ಇಂಗಳಗಿ, ಶಂಕರಪ್ಪನ ಪಾತ್ರ ಉದಯ್ ಬುಳ್ಳನ್ನವರ್, ಕಲ್ಲವಳ ಪಾತ್ರದಲ್ಲಿ ಸ್ಫೂರ್ತಿ ಜಿಡ್ಡಿ. ಮಕ್ಕಳಿಗೆ ಧನ್ಯವಾದಗಳು. ಈಗ ಮಧುರಾ ಸುನಗಾರ್ ಇವಳಿಂದ ಒಂದು ನೀತಿ ಕತೆ. ನಾಲ್ವರು ಗೆಳೆಯರು.
1: ಒಂದು ಪುಟ್ಟ ಹಳ್ಳಿ ಇತ್ತು. ಆ ಹಳ್ಳಿಯಲ್ಲಿ ನಾಲ್ಕು ಜನ ಸ್ನೇಹಿತರಿದ್ರು, ರಾಮ, ಶ್ಯಾಮ, ಸೋಮ ಮತ್ತು ಭೀಮ. ಅದರಲ್ಲಿ ಭೀಮ ಸ್ವಲ್ಪ ದಡ್ಡ ಇದ್ದ. ಅದಕ್ಕೆ ಊರವರೆಲ್ಲ ಹಂಗೆ ದಡ್ಡ ದಡ್ಡ ದಡ್ಡ ಅಂತ ಅಂತಿದ್ರು. ಆದ್ರೆ ಭೀಮ ಊರವ್ರ ಮಾತಿಗೆ ತೆರೆನೇ ಕಡ್ಸ್ಕೋದಿಲ್ಲ. ಆಗ ಒಂದಿನ ಎಲ್ರು ಕುತ್ಕೊಂಡು, ಈ ಹಳ್ಳಿಯಲ್ಲಿ ಇದ್ರೆ ನಮ್ಗೇನು ಸಿಗೋದಿಲ್ಲ, ಪಟ್ಟಣಕ್ಕೆ ಹೋಗಿ ಚೆನ್ನಾಗಿ ದುಡ್ದು ದುಡ್ಡು ಮಾಡ್ಕೊಂಬರೋಣ ಅಂತಾರೆ. ಆಗ ಎಲ್ಲರೂ ಒಂದಿನ ಹೋಗೋಕ್ಕೆ ತಯಾರಾಗ್ತಾರೆ. ಹೋಗೋ ದಾರಿಯಲ್ಲಿ ದೂರದಲ್ಲಿ ಯಾವುದೋ ಒಂದು ಪ್ರಾಣಿ ಸತ್ ಬಿದ್ದ ಕಾಣಿಸುತ್ತೆ. ಆಗ ಹೋಗಿ ನೋಡ್ತಾರೆ, ಒಬ್ನ ಹೇಳ್ತಾನೆ, ಅದು ಹಸು ಕಾಣೋ ಅಂತಾನೆ. ಇನ್ನೊಬ್ನ ಹೇಳ್ತಾನೆ, ಅದು ಕರಡಿ ಕಾಣೋ ಅಂತಾನೆ. ಆಗ ಇನ್ನೊಬ್ನ ಹೇಳ್ತಾನೆ, ಅಲ್ಲಲ್ಲಲ್ಲ, ಅದು ಹುಲಿ ಕಾಣೋ ಅಂತಾನೆ. ಆಗ ಭೀಮ ಹೇಳ್ತಾನೆ, ಬೇಡ ಕಂಡ್ರು, ಅದೇನಾದ್ರೂ ಹುಲಿನೇ ಆಗ್ಬಿಟ್ಟಿದ್ರೆ ನಮ್ರೆಲ್ಲರನ್ನೂ ತಿಂದ ಹಾಕ್ಬಿಡುತ್ತೆ ಅಂತ ಭೀಮ ಹೇಳ್ತಾನೆ. ಆಗ ಇವರೆಲ್ಲರೂ ಅವನ ಮಾತಿಗೆ ತಲೆನೇ ಕಡ್ಸ್ಕೋದಿಲ್ಲ. ಆಗ ಒಬ್ನ ಹೇಳ್ತಾನೆ, ಅದು ನನ್ ವಿದ್ಯಾಶಕ್ತಿ ಅಂತ ಅದಕ್ಕೆ ಮಾಂಸ ತಂದ್ಕೊಡ್ತೇನಿ ಅಂತಾನೆ. ಆಗ ಇನ್ನೊಬ್ನ ಹೇಳ್ತಾನೆ, ನನ್ ವಿದ್ಯಾಶಕ್ತಿ ಅಂತ ಇದಕ್ಕೆ

0: ಆಕಾರ ಕೊಡ್ತೇ ನೀ ಅಂತಾನೆ. ಆಗ ಇನ್ನೊಬ್ನ ಅಂತಾನೆ, ನನ್ನ ವಿದ್ಯಾಶಕ್ತಿ ಅಂತ ಇದಕ್ಕೆ ಜೀವ ಕೊಡ್ತೇ ನೀ ಅಂತಾನೆ. ಆಗ ಭೀಮ ಹೇಳ್ತಾನೆ, ಬೇಡ ಕಂಡ್ರು, ಅದೇನಾದರೂ ಹುಲಿನೇ ಆಗಿಬಿಟ್ಟಿದ್ರೆ ನಮ್ದೆಲ್ಲರನ್ನೂ ತಿಂದಾಕ್ಬಿಡುತ್ತೆ ಅಂತ ಭೀಮ ಹೇಳ್ತಾನೆ. ಆಗ ಇವರೆಲ್ಲರು ಅಹ್ ಹಾ, ಇವನು ದಡ್ಡ ಅಷ್ಟೇ ಅಲ್ಲ ಕಂಡ್ರು, ಹೆದರ್ ಪುಕ್ಕಳನು ಹೌದಂತ ಗೇಲಿ ಮಾಡ್ತಾರೆ. ಅದಕ್ಕೆ ಭೀಮನ್ಗೆ ಬೇಜಾರಾಗಿ ಮರದ ಮೇಲೆ ಏರಿ ಕುತ್ಕೊಂತಾನೆ. ಹುಲಿಗೆ ಜೀವ ಬಂದ್ರೆ ಸುಮ್ಮನೆ ಬಿಡುತ್ತಾ, ಎಲ್ಲರನ್ನು ಕಚ್ಚಿ ಕಚ್ಚಿ ಕಚ್ಚಿ ತಿಂದಾಕ್ಬಿಡುತ್ತೆ ಮರದ ಮೇಲೆ ಕುತ್ಕೊಂಡಿರೋ ಭೀಮ. ಅನ್ಯಾಯವಾಗಿ ನನ್ನ ಗೆಳೆಯರ ಪ್ರಾಣ ಬಿಟ್ಬಿಟ್ರಲ್ಲ ಅಂತ ಅಳ್ತಾ ಅಳ್ತಾ ಅಳ್ತಾ ಊರ್ ಕಡೆಗೆ ಹೋಗ್ತಾನೆ. ಈ ಕಥೆಯ ನೀತಿ, ಬುದ್ಧಿ ಇದ್ದರೆ ಅಷ್ಟೇ ಸಾಲದು, ಸಮಯ ಪ್ರಜ್ಞೆಯನ್ನು ಇರಬೇಕು.
1: ಮಧುರಾ ಸುನಗಾರ್ ಇವಳಿಗೆ ಧನ್ಯವಾದಗಳು. ಶ್ರೇಯಾ ಬಡಿಗೇರ್ ಇವಳಿಂದ ಏಕಪಾತ್ರ ಅಭಿನಯ. ಕಿತ್ತೂರು ರಾಣಿ ಚೆನ್ನಮ್ಮ.
2: ಕಪ್ಪ ಕೊಡಬೇಕೆ ಕಪ್ಪ, ನಿಮಗೇಕೆ ಕೊಡಬೇಕು ಕಪ್ಪ, ನೀವೇನು ಉತ್ತೀರೆ ಬಿತ್ತೀರೆ, ನಿಮಗೇಕೆ ಕೊಡಬೇಕು ಕಪ್ಪ, ಮೋಡ ಮಳೆ ಸುರಿಸುತ್ತದೆ, ಭೂಮಿ ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ, ನೀವೇನು ನನ್ನ ಅಣ್ಣ ತಮ್ಮಂದಿರೇ ದಾಯಾದಿಗಳೇ, ನಿಮಗೇಕೆ ಕೊಡಬೇಕು ಕಪ್ಪ, ಕಪ್ಪ ಕೊಡಬೇಕಂತೆ ಕಪ್ಪ, ಕಪ್ಪವನ್ನು ಕೇಳಿದರೆ ನಾಲಿಗೆಯನ್ನು ಸೀಳಿ ಬಿಡುವೆ, ಕಂಪು ಮೂತಿ ಕೋಡಂಗಿಗಳ ನಮ್ಮ ದೇಶವನ್ನು ಬಿಟ್ಟು ತೊಲಗಿ, ಹರ ಹರ ಮಹಾದೇವ್, ಹರ ಹರ ಮಹಾದೇವ್.
1: ಧನ್ಯವಾದಗಳು. ಶ್ರೇಯಾ ಜಿಡ್ಡಿ ಹಾಗೂ ಸಂಗಡಿಗರಿಂದ ಜಾನಪದ ಗೀತೆ.

0: कर्णस्य कृपस्य समचिन्तय आत्मश्यामाविकर्णस्य सौमदत्तिद्यत्र हरि ओम्।
1: ಎಲ್ಲರಿಗೂ ಧನ್ಯವಾದಗಳು। ಇದುವರೆಗೂ ನೂಲಿವಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ। ಕಾರ್ಯಕ್ರಮ ಪ್ರಸ್ತುತಿ ಮಾಲಾ ಸಾಮ್ರಾಣಿ, ಸಂಕಲನ ತ್ರಿವೇಣಿ ಬೆಟಗೇರಿ।

0: ആകാശവാണി ധാരവാഡ്.
1: ಕೇಳುಗರೆ, ಇದೇ ಮಂಗಳವಾರ ಸಂಜೆ 6:50 ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಭಾಗವಹಿಸುತ್ತಾರೆ.
2: ಎಲ್ಲರಿಗೂ ನಮಸ್ಕಾರಗಳು. ನಾನು ಡಾಕ್ಟರ್ ಮಲ್ಲಿಕಾರ್ಜುನಗೌಡ ವಿ ಅರಳಿಹಳ್ಳಿ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವಿಶ್ವವಿದ್ಯಾಲಯದ ನ್ಯಾಚುರೋಪತಿ ಮತ್ತು ಯೋಗ ವಿಭಾಗದ ಮುಖ್ಯ ವೈದ್ಯನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಾನು ಮೇ 5 ಮಂಗಳವಾರದಂದು ಅಸ್ತಮಾ ಅಥವಾ ಧಮ್ಮು ಈ ವಿಷಯದ ಕುರಿತು ಮಾತನಾಡಲಿದ್ದೇನೆ. ಸುಮಾರು ಜನರಿಗೆ ಈ ಅಸ್ತಮಾ ಕಾಯಿಲೆ ಇದೆ. ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲೂ ಕೂಡ ಈ ಕಾಯಿಲೆ ಬರುತ್ತಿದೆ. ಆದರೆ ಜನರ ಕಲ್ಪನೆ ಒಮ್ಮೆ ಅಸ್ತಮಾ ಬಂದರೆ ಇದು ವಾಸಿಯಾಗುವುದಿಲ್ಲ ಅನ್ನೋದು, ಮಾತ್ರೆ ತೆಗೆದುಕೊಳ್ಳುತ್ತಲೇ ಹೋಗಬೇಕು ಅನ್ನೋದು. ಇದನ್ನ ಹೋಗಲಾಡಿಸಲು ನಾನು ನೇರ ಸಂವಾದದಲ್ಲಿ ನಿಮಗೆ ಉತ್ತರ ನೀಡಲು ಬರುತ್ತಿದ್ದೇನೆ. ಆದ್ದರಿಂದ ಕೇಳುಗರೆ, ತಪ್ಪದೆ ಇದನ್ನ ಆಸಕ್ತಿಯಿಂದ ಕೇಳಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಿ.
1: ನೀವು ಪ್ರಶ್ನೆ ಕೇಳಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15 ಹಾಗೂ 244-344-16. ಎಸ್ಟಿಡಿ ಸಂಖ್ಯೆ 0836.
0: ಆಕಾಶವಾಣಿ ಧಾರವಾಡ, ಸಮಯ 11:00. ಈಗ ಪೋಸ್ಟ್ ಬಾಕ್ಸ್ ನಂಬರ್ 111 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ 2023 ವಿಧಾನಸಭೆ ಚುನಾವಣೆಯ ಅಂಚೆ ಮತಗಳ ಮರುಪರಿಶೀಲನೆ ಹಾಗೂ ಮರು ಮತ ಎಣಿಕೆ ನಿನ್ನೆ ತಡರಾತ್ರಿವರೆಗೆ ನಡೆದಿದ್ದು, ವರದಿಯನ್ನು ಉಚ್ಚ ನ್ಯಾಯಾಲಯ ಹಾಗೂ ಚುನಾವಣಾ ಆಯೋಗಕ್ಕೆ ಸಲ್ಲಿಸಿದ್ದಾಗಿ ಚುನಾವಣಾಧಿಕಾರಿ ಗೌರವ್ ಕುಮಾರ್ ಶೆಟ್ಟಿ ಚಿಕ್ಕಮಗಳೂರಿನಲ್ಲಿ ತಿಳಿಸಿದ್ದಾರೆ.
1: 2023 ಆದಂತಹ ಮತ ಎಣಿಕೆಯಲ್ಲಿ ಮೇಲ್ಮನವಿ ಆದಂತಹ ಜೀವರಾಜ್ ಅವರಿಗೆ 692 ಮತಗಳು ಬಿದ್ದಿತ್ತು. ಆವಾಗ ಒಂದನೇ ಎದುರುದಾರರಾದಂತಹ ಟಿಡಿ ರಾಜೇಗೌಡರಿಗೆ 569 ಮತಗಳು ಬಿದ್ದಿತ್ತು. ಈಗ ಹೈಕೋರ್ಟ್ನ ತೀರ್ಪಿನ ಪ್ರಕಾರ ನಾವು ಮರುಪರಿಶೀಲನೆ ಮತ್ತು ಮರು ಎಣಿಕೆ ಮಾಡಿದ್ದೇವೆ. ಅದರಂತೆ ಮೇಲ್ಮನೆಯದಾರರಿಗೆ 690 ಮಾನ್ಯ ಮತಗಳು ಚಲಾವಣೆ ಆಗಿದೆ. ಅದೇ ರೀತಿ ಒಂದನೇ ಎದುರುದಾರರಿಗೆ ಅಂದರೆ ಟಿಡಿ ರಾಜೇಗೌಡರಿಗೆ 314 ಮತಗಳು ಚಲಾವಣೆ ಆಗಿದೆ. ಮೇಲ್ಮನವಿದಾರರು ಅಂದರೆ ಡಿಎನ್ ಜೀವರಾಜ್ ಅವರ ಮತಗಳ ಸಂಖ್ಯೆಯಲ್ಲಿ

0: ಎರಡು ಕಡಿಮೆ ಆಗಿದೆ. 692 ಇದ್ದಿದ್ದು 690 ಆಗಿದೆ. ಒಂದನೇ ಎದುರುದಾರರಾದಂತಹ ಟಿ ಡಿ ರಾಜೇಗೌಡರಿಗೆ 569 ಇತ್ತು, ಈಗ 314 ಆಗಿದೆ. ಅಂದ್ರೆ ವ್ಯತ್ಯಾಸ 255.
1: ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಬೆಂಗಳೂರಿನಲ್ಲಿ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತುಮಕೂರಿನಲ್ಲಿ ಪ್ರತಿಕ್ರಿಯಿಸಿ ಬಿಜೆಪಿ ಅಭ್ಯರ್ಥಿ ಡಿಎನ್ ಜೀವರಾಜ್ ಅವರಿಗೆ ಅನ್ಯಾಯವಾಗಿದೆ, ಇದು ಮತದಾರರಿಗೆ ಸಂದ ಜಯ ಎಂದಿದ್ದಾರೆ. ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಮತ ಎಣಿಕೆ ಕಾರ್ಯ ನಾಳೆ ಬೆಳಗ್ಗೆ 8 ಗಂಟೆಗೆ ಆರಂಭವಾಗಲಿದ್ದು, ಮೊದಲು ಅಂಚೆ ಮತಗಳ ಎಣಿಕೆ, ಬಳಿಕ 8:30 ಇಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಮತಗಳ ಎಣಿಕೆ ಆರಂಭವಾಗಲಿದೆ. ಮಧ್ಯಾಹ್ನ 12 ಗಂಟೆ ವೇಳೆಗೆ ಫಲಿತಾಂಶ ಲಭ್ಯವಾಗುವ ನಿರೀಕ್ಷೆಯಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮತ ಎಣಿಕೆ ನಗರದ ಡಿಆರ್ಆರ್ ವಿದ್ಯಾಸಂಸ್ಥೆಯಲ್ಲಿ ಹಾಗೂ ಬಾಗಲಕೋಟೆ ಕ್ಷೇತ್ರದ ಮತಗಳ ಎಣಿಕೆ ತೋಟಗಾರಿಕೆ ವಿಶ್ವವಿದ್ಯಾಲಯದಲ್ಲಿ ನಡೆಯಲಿದೆ. ಭಾರತ ತನ್ನ ಅಗತ್ಯದ 50% ಅಡುಗೆ ಅನಿಲವನ್ನು ವಿದೇಶಗಳಿಂದ ಆಮದು ಮಾಡಿಕೊಳ್ಳುತ್ತಿದೆ. ದಾವಣಗೆರೆಯಲ್ಲಿ ಮಾತನಾಡಿದ ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಈ ವಿಷಯ ತಿಳಿಸಿದರು. ಮಧ್ಯಪ್ರಾಚ್ಯ ಹಾಗೂ ಕೊಲ್ಲಿ ರಾಷ್ಟಗಳ ಮಧ್ಯದ ಸಂಘರ್ಷದ ಪರಿಣಾಮ ಕಚ್ಚಾ ತೈಲ ಹಾಗೂ ಅನಿಲ ಪೂರೈಕೆ ಸರಪಳಿಯಲ್ಲಿ ವ್ಯತ್ಯಯವಾಗಿದೆ. ಹಾರ್ಮೋಸ್ ಜಲಸಂಧಿ ಮೂಲಕ ಅನಿಲ ಪೂರೈಕೆಯಾಗುತ್ತಿದ್ದು ಅಲ್ಲಿನ ಅಸ್ಥಿರತೆ ಬೆಲೆಯ ಮೇಲೆ ಪ್ರಭಾವ ಬೀರಿದೆ ಎಂದು ಕೇಂದ್ರ ಸಚಿವ ಜೋಶಿ ಸ್ಪಷ್ಟಪಡಿಸಿದರು. ಜಾಗತಿಕವಾಗಿ ಅನಿಲ ದರ ಇಳಿಕೆಯಾದ ತಕ್ಷಣ ದೇಶೀಯವಾಗಿಯೂ ದರ ತಗ್ಗಲಿದೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ರಾಷ್ಟೀಯ ಪರೀಕ್ಷಾ ಏಜೆನ್ಸಿ ಇಂದು ಮಧ್ಯಾಹ್ನ 2 ರಿಂದ ಸಂಜೆ 5 ಗಂಟೆಯವರೆಗೆ ರಾಷ್ಟೀಯ ಅರ್ಹತಾ ಪರೀಕ್ಷೆ ನೀಟ್ ಯುಜಿ 2026 ಪರೀಕ್ಷೆ ಆಯೋಜಿಸಿದೆ. ಹಾಸನ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ 2025-26 ಸಾಲಿನಲ್ಲಿ ಹವಾಮಾನ ವೈಪರೀತ್ಯದಿಂದಾಗಿ ಮುಂಗಾರು ಹಂಗಾಮಿನಲ್ಲಿ ಹೈಬ್ರಿಡ್ ಮುಸುಕಿನ ಜೋಳಕ್ಕೆ ಬಿಳಿ ಸುಳಿ ರೋಗಬಾಧೆ ಕಂಡುಬಂದು ರೈತರಿಗೆ ನಷ್ಟವಾಗಿತ್ತು. 2026-27 ಸಾಲಿನ ಮುಂಗಾರು ಹಂಗಾಮಿಗೆ ಅಗತ್ಯ ಪ್ರಮಾಣದ ಉತ್ತಮ ಗುಣಮಟ್ಟದ ಮುಸುಕಿನ ಜೋಳ ಬಿತ್ತನೆ ಬೀಜವನ್ನು ರೈತರಿಗೆ ವಿತರಿಸಲು ಮುನ್ನೆಚ್ಚರಿಕೆ ಕ್ರಮವಾಗಿ ಮಂಡ್ಯದ ಕೃಷಿ ವಿಶ್ವವಿದ್ಯಾಲಯ ಪರೀಕ್ಷೆಗೆ ಒಳಪಡಿಸಿ ಪ್ರಮಾಣೀಕರಿಸಿದೆ. ಗದಗ ಜಿಲ್ಲೆ ಲಕ್ಕುಂಡಿ ಪಾರಂಪರಿಕ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ 6 ಸ್ಮಾರಕಗಳ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಕಾಮಗಾರಿಗಳಿಗೆ ಶಿಲಾನ್ಯಾಸ, ಪ್ರಾಚ್ಯ ಅವಶೇಷಗಳ ಅನ್ವೇಷಣೆಯ ಸಪ್ತಾಹ ಆಯೋಜಿಸಿದೆ. ಪ್ರವಾಸೋದ್ಯಮ ಹಾಗೂ ಜಿಲ್ಲಾ ಉಸ್ತುವಾರಿ ಖಾತೆ ಸಚಿವ ಎಚ್ಕೆ ಪಾಟೀಲ್ ಲಕ್ಕುಂಡಿಯ ಶ್ರೀ ಹಾಲಗುಂಡಿ ಬಸವೇಶ್ವರ ದೇವಾಲಯದ ಆವರಣದಲ್ಲಿ ಅನ್ವೇಷಣಾ ಸಪ್ತಾಹಕ್ಕೆ ಚಾಲನೆ ನೀಡಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಧ್ಯಕ್ಷತೆಯ ಕೇಂದ್ರ ನೀತಿ ಆಯೋಗದ ಪೂರ್ಣಾವಧಿ ಸದಸ್ಯರಾಗಿ ಮೈಸೂರಿನ ಹೆಗ್ಗಡದೇವನಕೋಟೆ ಬಳಿಯ ಸರಗೂರಿನ ಶ್ರೀ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಸಂಸ್ಥಾಪಕ ಡಾ ಆರ್ ಬಾಲಸುಬ್ರಹ್ಮಣ್ಯಂ ನೇಮಕಗೊಂಡಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ನಿವೃತ್ತ ಐಎಎಸ್ ಅಧಿಕಾರಿ ಜಿ ಸತ್ಯವತಿ ಅವರನ್ನು ರಾಜ್ಯ ಮಾಹಿತಿ ಆಯೋಗದ ಮುಖ್ಯ ಆಯುಕ್ತರನ್ನಾಗಿ ನೇಮಿಸಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಆದೇಶಿಸಿದ್ದಾರೆ. ಹಾವೇರಿ ಜಿಲ್ಲಾ ಪಂಚಾಯಿತಿ ಸಿಇಒ ರುಚಿ ಬಿಂದಲ್ ರಾಜ್ಯ ಹಣಕಾಸು ಇಲಾಖೆಯ ಉಪಕಾರ್ಯದರ್ಶಿಯಾಗಿ ನಿಯುಕ್ತಿಗೊಂಡಿದ್ದಾರೆ. ಚಿತ್ರದುರ್ಗದ ಹೊರವಲಯದ ಮೈದಾನದಲ್ಲಿ ಈ ತಿಂಗಳ 9 ನಡೆಯಲಿರುವ ಬಿಜೆಪಿ ಹಿರಿಯ ಮುಖಂಡ ಹಾಗೂ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅಭಿಮಾನೋತ್ಸವದ ಪೂರ್ವಸಿದ್ದತೆಗಳನ್ನು ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಪರಿಶೀಲಿಸಿದರು. ಕೊಪ್ಪಳ ಜಿಲ್ಲೆ ಗಂಗಾವತಿಯಲ್ಲಿ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ 17.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸುತ್ತಿರುವ ಅತ್ಯಾಧುನಿಕ ಸೆಟಲೈಟ್ ಬಸ್ ನಿಲ್ದಾಣ ನಿರ್ಮಾಣಕ್ಕೆ ಶಾಸಕ ಜಿ ಜನಾರ್ದನ ರೆಡ್ಡಿ ಭೂಮಿಪೂಜೆ ನೆರವೇರಿಸಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

ಕೇಳುಗರೆ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಪವರ್ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಉನ್ನತ ವಿದ್ಯಾಭ್ಯಾಸ ಪಡೆದು 3 ದಶಕಗಳಿಗಿಂತ ಹೆಚ್ಚು ಕಾಲ ವಿದ್ಯಾರ್ಥಿಗಳ ಬದುಕಿಗೆ ಬೆಳಕು ನೀಡಿದ ಗುರು. ಟೀಚಿಂಗ್ ಮಾತ್ರ ಅಲ್ಲ, ಸಂಶೋಧನೆಗೂ ತಮ್ಮ ಜೀವನವನ್ನು

0: ಸಮರ್ಪಿಸಿದವರು. ನೂರಾರು ರಿಸರ್ಚ್ ಪೇಪರ್ಸ್, ಹಲವು ತಾಂತ್ರಿಕ ಪುಸ್ತಕಗಳು ಮತ್ತು ಅನೇಕ ಪಿಎಚ್ಡಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ, ಇವೆಲ್ಲವೂ ಅವರ ಶೈಕ್ಷಣಿಕ ಪಯಣದ ಸಾಧನೆಗಳು. ನಿವೃತ್ತಿಯ ನಂತರವೂ ಅವರ ಚಟುವಟಿಕೆ ನಿಂತಿಲ್ಲ. ಡಿಜಿಟಲ್ ಶಿಕ್ಷಣದ ಮೂಲಕ ವಿದ್ಯಾರ್ಥಿಗಳಿಗೆ ನೆರವಾಗೋದು, ಯೋಗ ಮತ್ತು ಆಕ್ಯುಪ್ರೆಷರ್ ಮೂಲಕ ಆರೋಗ್ಯ ಜಾಗೃತಿ ಮೂಡಿಸೋದು, ವಿಶೇಷವಾಗಿ ಮಹಿಳೆಯರ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಬಗ್ಗೆ ಕೆಲಸ ಮಾಡೋದು ಇವರ ಇವತ್ತಿನ ಬದುಕಿನ ಗುರಿಗಳು. ವಿಜ್ಞಾನ, ಶಿಕ್ಷಣ, ಆರೋಗ್ಯ ಮತ್ತು ಸಮಾಜ ಸೇವೆ, ಈ ಎಲ್ಲವನ್ನು ಸರಳವಾಗಿ ಒಂದೇ ದಾರಿಯಲ್ಲಿ ಸಾಗಿಸಿದ ವ್ಯಕ್ತಿತ್ವವೇ ಡಾ ಉಮಾ ಕೆ ರಾವ್ ಅವರು. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಅವರ ಜೀವನದ ಅನುಭವಗಳನ್ನು ನಮ್ಮೊಡನೆ ಹಂಚಿಕೊಳ್ಳಲು ನಮ್ಮ ಸ್ಟುಡಿಯೋಸ್ನಲ್ಲಿದ್ದಾರೆ ಡಾ ಉಮಾ ರಾವ್. ಉಮಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ.
0: ನಮ್ಮೆಲ್ಲ ಮಹಿಳೆಯರಿಗೆ ನಿಮ್ಮ ಶೈಕ್ಷಣಿಕ ಜೀವನ, ವೃತ್ತಿ ಜೀವನದ ಆರಂಭ, ಹಾಗೇನೆ ಈ ಕ್ಷೇತ್ರವನ್ನ ಆಯ್ಕೆ ಮಾಡೋದಿಕ್ಕೆ ಕಾರಣ ಏನು ಅನ್ನೋದನ್ನ ತಿಳಿಸ್ಕೊಡ್ತೀರಾ?
1: ಖಂಡಿತವಾಗ್ಲು. ವೃತ್ತಿ ಜೀವನ ಅಂದರೆ ನಾನು ಶೈಕ್ಷಣಿಕನಲ್ಲೇ ಇರಬೇಕು, ಶಿಕ್ಷಣನಲ್ಲೇ ಮಾಡಬೇಕು ಅಂತ ಉದ್ದೇಶ ಚಿಕ್ಕ ವಯಸ್ಸಿನಿಂದಲೂ ಇತ್ತು. ಬಟ್ ಯಾವ ಡಿಪಾರ್ಟ್ಮೆಂಟ್ ಅದು ಅದೇನು ಗೊತ್ತಿರಲಿಲ್ಲ. ಅದು ಭಗವದ್ಗೀತೆನಲ್ಲಿ ಕೃಷ್ಣ ಹೇಳ್ತಾರೆ, ಸ್ವಧರ್ಮ ಪರಧರ್ಮ ಅಂತ. ಸ್ವಧರ್ಮ ಅಂದ್ರೆ ನಾವು ಯಾವ ಧರ್ಮಕ್ಕೆ ಹುಟ್ಟಿರ್ತೀವೋ, ನಮ್ಮ ವ್ಯಕ್ತಿತ್ವ ಅಸ್ತಿತ್ವ ಯಾವುದು ಅನ್ನೋದನ್ನ ಹೇಳುತ್ತೋ ಅದು ಸ್ವಧರ್ಮ ಅಂತ. ಆತರ ನನಗಂತೂ ಈ ಶಿಕ್ಷಣ ಅನ್ನೋದು ನಂದು ರಕ್ತದಲ್ಲೇ ಇದ್ದಂಗೆ. ಸೊ ಸ್ಕೂಲ್ನಲ್ಲಿ ಒಂದು 8ನೇ ಕ್ಲಾಸ್ನಲ್ಲಿ ಇದ್ದಾಗ 4ನೇ ಕ್ಲಾಸ್ ಮಕ್ಳಿಗೆ ಪಾಠ ಹೇಳ್ಕೊಡ್ತಾ ಇದ್ದೆ. ಇವತ್ತಿಗೂ ಕಾಲೇಜಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ನ್ಯಾಪಿಸ್ಕೊಂಡ್ರೆ, ಅಯ್ಯೋ ಯಾವಾಗ್ಲೂ ಉಮನ್ ರೂಮ್ನಲ್ಲಿ ಕುತ್ಕೊಂಡ್ರೆ ಅವಳು ಪಾಠ ಹೇಳ್ಕೊಡೋಳು ಅಂತಿತ್ತು. ಇಂಜಿನಿಯರಿಂಗ್ ಸೇರಿದ್ದು ಅದು ನನ್ನ ಸ್ವಂತ ಇಚ್ಛೆಯಿಂದ ಅಲ್ಲ, ಅಷ್ಟು ಗೊತ್ತೂ ಇರಲಿಲ್ಲ. ನನಗೆ ಫಿಸಿಕ್ಸ್ ತುಂಬಾ ಇಷ್ಟ ಆಯ್ತು, ನಾನು BSc ಸೇರ್ಕೊಂಡಿದ್ದೆ. ಆದ್ರೆ ಅವಾಗ ಬೆಂಗಳೂರಿಗೆ ಬಂದಾಗ ನನ್ನ ಮಾರ್ಕ್ಸ್ ನೋಡಿ ಎಲ್ಲರೂ, ಅವಾಗಿನ್ನು ನಾವಿದ್ದು ಟ್ರಿಚಿನಲ್ಲಿ, ಅಲ್ಲಿ ಅಷ್ಟು ಇನ್ನ ನಮ್ಗೆ ಅವೇರ್ನೆಸ್ ಇರಲಿಲ್ಲ. ಇಲ್ಲಿದ್ದಾಗ ಅಯ್ಯೋ ಇಷ್ಟು ಚೆನ್ನಾಗಿ ಮಾರ್ಕ್ಸ್ ತೆಗೆದು ಇಲ್ಲಿ ಒಂದ್ಸತಿ ಸುಮ್ಮನೆ ಇಂಜಿನಿಯರಿಂಗ್ಗೆ ಅಪ್ಲೈ ಮಾಡು ಅಂತ ಅಂದ್ರು. ನನಗೆ ಅವಾಗ ಇಂಜಿನಿಯರಿಂಗ್ ಮಾಡಿದ್ರೆ ನನಗೆ ಲೆಕ್ಕ ತುಂಬಾ ಇಷ್ಟ ಆಯ್ತು, ಅದಕ್ಕೆ ಎಲೆಕ್ಟ್ರಿಕಲ್ಲು ಅಥವಾ ಎಲೆಕ್ಟ್ರಾನಿಕ್ಸ್ ಮಾಡಬೇಕು ಅಂತ ಇತ್ತು. ಸೊ ನೋಡಿದ್ರೆ ಒಳ್ಳೆ ಗವರ್ಮೆಂಟ್ ಕಾಲೇಜ್, ಯೂನಿವರ್ಸಿಟಿ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನಲ್ಲಿ ಸೀಟ್ ಸಿಕ್ತು ಎಲೆಕ್ಟ್ರಿಕಲ್ ನಲ್ಲಿ. ಆಮೇಲೆ ತುಂಬಾ ಚೆನ್ನಾಗೇ ಮಾಡಿದೆ ಅದು. ಸೊ ಆಗಿನ ಕಾಲದಲ್ಲಿ ನಾನು ಅವಾಗ 5 ಗೋಲ್ಡ್ ಮೆಡಲ್ ನನಗೆ ಇಂಜಿನಿಯರಿಂಗ್ ನಲ್ಲಿ ಬಂದಿತ್ತು. ಐ ವಾಸ್ ದ ಟಾಪರ್. ಆಮೇಲೆ ನಂಗೆ ಶಿಕ್ಷಣ ಮಾಡಬೇಕು ಅಂತ ಇತ್ತಲ್ಲ, ಸೊ ಅದಕ್ಕೆ ಎಂಟೆಕ್ ಮಾಡ್ಲೇಬೇಕು, ಇಲ್ಲದೆ ಇದ್ರೆ ಆಗೋದಿಲ್ಲ. ಸೊ ಅದೇ ನೆಕ್ಸ್ಟ್ ಕ್ವೆಶ್ಚನ್ ಇರಲಿಲ್ಲ. ಸೊ ಅಲ್ಲೇ ಅದೇ ಕಾಲೇಜಲ್ಲಿ ME ಕಂಟಿನ್ಯೂ ಮಾಡಿದೆ. ME ನಲ್ಲೂ ಐ ವಾಸ್ ಅ ಗೋಲ್ಡ್ ಮೆಡಲಿಸ್ಟ್. ಸೊ ME ಮಾಡ್ತಾ ಇರುವಾಗ ಮದುವೆ ಆಯ್ತು. ನಮ್ಮನೆಯವರು ವಿಶಾಖಪಟ್ಟಣದಲ್ಲಿ ಇದ್ರು. ಸೊ ನಾನು ವಿಶಾಖಪಟ್ಟಣಕ್ಕೆ ಹೋದೆ, ME ಮುಗಿಸ್ಕೊಂಡು ಹೋದೆ. ಹೋಗಿ ಅಲ್ಲಿ ಒಂದು ಪ್ರೈವೇಟ್ ಕಾಲೇಜ್ ಅಲ್ಲಿ ನಾನು ಜಾಯ್ನ್ ಆದೆ ಟೀಚಿಂಗ್ ನಲ್ಲಿ, ಅಸಿಸ್ಟೆಂಟ್ ಪ್ರೊಫೆಸರ್. ಅವಾಗೆಲ್ಲ ಲೆಕ್ಚರರ್ ಅನ್ನೋರು, ಈಗ ಅಸಿಸ್ಟೆಂಟ್ ಪ್ರೊಫೆಸರ್ ಅಂತಾರೆ. ಆಮೇಲೆ ಅಲ್ಲಿ ಒಂದು 2 ವರ್ಷ ಮಾಡಿದ್ಮೇಲೆ ಆಂಧ್ರ ಯೂನಿವರ್ಸಿಟಿನಲ್ಲಿ ಅಡ್ವರ್ಟೈಸ್ಮೆಂಟ್ ಬಂತು. ಆಂಧ್ರ ಯೂನಿವರ್ಸಿಟಿ ತುಂಬಾ ಹಳೆಯದು, ಪ್ರಾಮುಖ್ಯ ತುಂಬಾನೇ ಇದೆ ಅದಕ್ಕೆ. ಬಟ್ ಅಲ್ಲಿ ಏನಂದ್ರೆ ಯಾರು ಎಲೆಕ್ಟ್ರಿಕಲ್, ನಂದು ಇಂಜಿನಿಯರಿಂಗ್ ನಲ್ಲಿ ಹೆಂಗಸರು ಇರಲೇ ಇರಲಿಲ್ಲ, ತುಂಬಾ ಕಮ್ಮಿ. ಒಂದು 250 ಜನ ಫ್ಯಾಕಲ್ಟಿಲಿ ಒಂದು 4-5 ಜನ ಹೆಂಗಸರು ಇದ್ರು ಅಷ್ಟೆ, ಅದು ಇಂಗ್ಲಿಷು ಮ್ಯಾಥಮೆಟಿಕ್ಸ್ ಆತರ. ಅದಕ್ಕೆ ಎಲ್ಲರೂ ಅಪ್ಲೈ ಮಾಡಿದ್ರು, ನಿಮಗೆ ಸಿಕ್ಕಲ್ಲ, ನೀವು ಲೇಡಿ. ಆಮೇಲೆ ನಾನ್ ಆಂಧ್ರ ಇಟ್ಟು, ನಾನು ಕನ್ನಡದವಳು ಅಂದ್ಬಿಟ್ಟು. ಆಮೇಲೆ ಐ ವಾಸ್ ಆಲ್ಸೋ ಪ್ರೆಗ್ನೆಂಟ್ ಅಟ್ ದಟ್ ಟೈಮ್ ವೆನ್ ಇಂಟರ್ವ್ಯೂಗೆ ಹೋದಾಗ. ಬಟ್ ಆಯ್ತು, ನನಗೆ ಸೆಲೆಕ್ಟ್ ಆಯ್ತು. ಸೊ ನಾನೇ ಫಸ್ಟ್ ಲೇಡಿ ಅಲ್ಲಿ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಿದ್ದು. ಸೊ 1987 ನಾನು ಜಾಯ್ನ್ ಆಗಿದ್ದು ಇಂಜಿನಿಯರಿಂಗ್ ಟೀಚಿಂಗ್ ಅಲ್ಲಿ. 1990 ಯೂನಿವರ್ಸಿಟಿ ಆದೆ 2003. ಸೊ 1987 ಇನ್ 2003 ವರೆಗೂ ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಲೇಡೀಸ್ ಯಾರು ಇರಲಿಲ್ಲ, ನಾನೊಬ್ಳೇ ಹೆಂಗಸು.
0: ಹೇಗೆ ಎಕ್ಸ್ಪೀರಿಯನ್ಸ್, ಎಷ್ಟು ಡಿಫ್ರೆಂಟ್ ಆಗಿತ್ತು ಉಮಾ ಮೇಡಮ್?
1: ನನ್ಗೆ ಒಂದೇನಂದ್ರೆ ನಂದು ಫೀಲ್ಡ್ ಹಂಗಿದ್ದು. ಆಮೇಲೆ ನಾನು ತುಂಬಾ ಚೆನ್ನಾಗಿ ಬರೀ ಲೆಕ್ಕ ಅದು ಮಾಡ್ತಿದ್ರಿಂದ ಚಿಕ್ಕ ವಯಸ್ಸಿಂದ ನಾನು ಬರೀ ಗಂಡದ ಹುಡುಗರ ಜೊತೆನೆ ಇರ್ತಾ ಇದ್ದಿದ್ದು.
0: ಯಾಕೆಂದ್ರೆ
1: ಸೊ ಸ್ಕೂಲ್ನಲ್ಲೂ ಅಷ್ಟೇ, ಸೈನ್ಸ್ ತಗೊಳ್ಳೋರು ಗರ್ಲ್ಸ್ ಕಮ್ಮಿ, ಎಲ್ಲ ಬರೀ ಬಾಯ್ಸ್ ಜಾಸ್ತಿ ತಗೊಳ್ಳೋರು. ಗರ್ಲ್ಸ್ ಎಲ್ಲ ಕಾಮರ್ಸ್ ಬಯಾಲಜಿ ತಗೊಳ್ಳೋರು, ನನಗೆ ಮ್ಯಾಥ್ಸ್. ಸೊ ಆಮೇಲೆ ಕಾಂಪಿಟೇಷನ್ ಇರತ್ತಲ್ಲ, ಸೊ ಯಾವಾಗ್ಲೂ ಹುಡುಗರು ಫಸ್ಟ್ ಇರೋರಲ್ಲ, ಸೊ ಯಾವಾಗ್ಲೂ ನನ್ ಸುತ್ತಲೂ ಯಾವಾಗ್ಲೂ ಹುಡುಗರೇ ಇರೋರು. ಸೊ ನಂಗೆ ಅಷ್ಟು ಏನು ಇದು ಡಿಫ್ರೆನ್ಸ್ ಅಂತ ಅನ್ಸ್ಲಿಲ್ಲ. ಯೂನಿವರ್ಸಿಟಿನಲ್ಲಿ ಏನಂದ್ರೆ, ನಾನು ತುಂಬಾ ನಂಗೆ 27 ವರ್ಷ ಅವಾಗ ಜಾಯ್ನ್ ಆದಾಗ, ಒಂದು 50% ಡಿಪಾರ್ಟ್ಮೆಂಟ್ 50 ವರ್ಷಕ್ಕಿಂತ ದೊಡ್ಡವರಿತ್ತು, ತುಂಬಾ ಸೀನಿಯರ್ ಪ್ರೊಫೆಸರ್ಸ್ ಇದ್ರು. ಬಟ್ ನಾನು ತುಂಬಾ ತುಂಬಾ ತುಂಬಾನೇ ಕಲಿತೆ ಅಲ್ಲಿ. ಅವರು ತುಂಬಾ ಒಳ್ಳೆ ಪ್ರೊಫೆಸರ್ಸ್ ಇದ್ರು. ಇನ್ಫ್ಯಾಕ್ಟ್ ಆಂಧ್ರ ಯೂನಿವರ್ಸಿಟಿನಲ್ಲಿ ಸಿ ವಿ ರಾಮನ್ ಅವ್ರ ತರ ಅವ್ರು ಓದಿದ್ದ ಯೂನಿವರ್ಸಿಟಿ ಅದು. ಆಮೇಲೆ ನಂಗೆ 3 ವರ್ಷ

0: ರಜಾ ಸಿಕ್ತು ವಿತ್ ಪೇಯ್ಡ್ ಲೀವ್. ಅದು ಒಂದು ಯೂನಿವರ್ಸಿಟಿನಲ್ಲಿ ಒಂದು ಸ್ಕೀಮ್ ಇದೆ. ಅವಾಗ ನನಗೆ ಮಾಡಿದ್ರೆ ಪವರ್ ಇಂಜಿನಿಯರಿಂಗ್ ತುಂಬಾ ಇಷ್ಟ, ಯಾಕಂದ್ರೆ ಅದು ಫುಲ್ಲು ಮ್ಯಾಥಮೆಟಿಕ್ಸ್. ಇಲ್ಲಿ ಪ್ರೊಫೆಸರ್ ಪಡಿಯಾರ್ ಅಂತ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ಇದ್ರು, ಅವರು ಅಂತಾರಾಷ್ಟ್ರೀಯ ಇದರಲ್ಲೇ ಪವರ್ ಇಂಜಿನಿಯರಿಂಗ್ ಟಾಪ್ 5 ನಲ್ಲಿ ಒಬ್ರು, ತುಂಬಾ ಹೆಸರು ಪಡೆದವರು. ಅವ್ರ ಹತ್ರ ಮಾಡಬೇಕು ಅಂತ. ನಂಗೆ ಒಂದು ಚಿಕ್ಕ ನನ್ನ ಮಗಳವಾಗ 3 ವರ್ಷದ ಮಗುನೂ ಇತ್ತು, ಎಲ್ಲರೂ ಬೈದ್ರು ಏನು ಅಷ್ಟು ಇದು ತುಂಬಾ ಕಷ್ಟ ಪಡಬೇಕು ಯಾಕೆ ಅಂತ. ಬಟ್ ಅದೇನೋ ಒಂದು ಹಠ ಇತ್ತು. ನನ್ನ ಅದೃಷ್ಟಕ್ಕೆ ಅವರು ಒಪ್ಕೊಂಡ್ರು ನನ್ನ ಗೈಡ್ ಮಾಡಕ್ಕೆ. ಸೊ ಬಂದೆ ನಾನು ಇಲ್ಲಿ ಅಲ್ಲಿ ವಿಶಾಖಪಟ್ಟಣಮಿಂದ ಬೆಂಗಳೂರಿಗೆ ಬಂದು. ಅದು ನನ್ಗನ್ಸೋದು ಎಲ್ಲದಕ್ಕೂ ಜೀವನದಲ್ಲಿ ಎರಡಿರ್ಬೇಕು, ಒಂದು ಅವಕಾಶ ಒಂದು ಅದೃಷ್ಟ.
1: ನಿಮ್ಮ ಲೈಫ್ ಅಲ್ಲಿ ನೀವೇ ಅವಕಾಶಗಳನ್ನ ಸೃಷ್ಟಿ ಮಾಡ್ಕೊಂಡು ಹೋಗಿರೋದು ಅನ್ಸ?
0: ಅವಕಾಶಗಳು ಕೆಲವುದು ನಾವು ಸೃಷ್ಟಿ ಮಾಡ್ತೀವಿ, ಬಟ್ ಕೆಲವು ಒದಗಿ ಬರುತ್ತೆ. ಇವಾಗ ನಾನು ಯೂನಿವರ್ಸಿಟಿನಲ್ಲಿ ನಂಗೆ 3 ವರ್ಷ ರಜಾ ಕೊಟ್ಟು ಪೇಯ್ಡ್ ಸ್ಯಾಲರಿ ಕೊಟ್ಟು ಕಳ್ಸೋದು ಅದು ನಂದು ಅವಕಾಶ ಅಂತ ಹೇಳ್ತೀನಿ. ಅದನ್ನ ಅದ್ರಲ್ಲಿ ನಂದು ಏನು ಇಲ್ಲ. ಆಮೇಲೆ ನನ್ನ ಪ್ರೊಫೆಸರ್ ಅಕ್ಸೆಪ್ಟ್ ಮಾಡಿದ ಅದು ಅದೃಷ್ಟ ಅದು. ಯಾಕೆಂದ್ರೆ ನಾನ್ ಹೇಳೋದು ನನ್ನಷ್ಟೇ ಬುದ್ಧಿವಂತರು ಎಲ್ಲಾರು ಇರ್ತಾರೆ, ಬಟ್ ಎಲ್ರಿಗೂ ಆ ಅವಕಾಶಗಳು ಅದೃಷ್ಟ ಒಂದೇ ಸಮಯದಲ್ಲಿ ಹೂಡಿ ಬರಬೇಕು ಎಲ್ಲಾನು. ಅದು ನನ್ಗೆ ಆಯ್ತದು. ಸೊ ಇಲ್ಲಿನೂ ಅವರು ನಂಗೆ ತುಂಬಾನೇ ಪ್ರೊಫೆಸರ್ ಪಡಿಯಾರ್ ತುಂಬಾನೇ ಸಹಾಯ ಮಾಡಿದ್ರು. ಆಮೇಲೆ ಆ ಟೈಮಲ್ಲಿ ನಾನು ಒಂದು ಫ್ಲೆಕ್ಸಿಬಲ್ ಎಸಿ ಟ್ರಾನ್ಸ್ಮಿಷನ್ ಸಿಸ್ಟಮ್ಸ್ ಅಂತ, ಅದು ಅವಾಗಿನ ನಮ್ದು ಇಂಜಿನಿಯರಿಂಗ್ ಫೀಲ್ಡ್ ಅಲ್ಲಿ ಅವಾಗಿನ ಶುರು ಆಗ್ತಾ ಇತ್ತು. ಸೊ ಇಂಡಿಯಾನಲ್ಲಿ ನಾನೇ 1st ವರ್ಕ್ ಆನ್ ಇಟ್.
1: ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ಡಾಕ್ಟರೇಟ್ ಮಾಡಿರೋ ಮೊದಲ ಮಹಿಳೆ ನೀವೇ ಅಂತ?
0: ಇಲ್ಲ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನಲ್ಲಿ ಅಲ್ಲ. ಅವಾಗ ಆಂಧ್ರಪ್ರದೇಶ ಆಮೇಲೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ನಲ್ಲಿ ಎಲ್ಲ ಯಾರು ಇರಲಿಲ್ಲ. ಅದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ಇದ್ರು, ಅದು ತುಂಬಾ ಹಳೆ ಇನ್ಸ್ಟಿಟ್ಯೂಟ್ ಅಲ್ಲಿ ಇದ್ರು. ಬಟ್ ನಮ್ ಫೀಲ್ಡ್ ಅಲ್ಲಿ ಟೀಚಿಂಗ್ ನಲ್ಲಿ ಇರೋರು ಎಲ್ಲ ಯಾರು ಇರಲಿಲ್ಲ. ಅದು ಆಂಧ್ರಪ್ರದೇಶನಲ್ಲೂ ಎಲ್ಲೂ ಇರಲಿಲ್ಲ. ಅವಾಗ ಎಲ್ಲ ತೆಲಂಗಾಣ ಆಂಧ್ರ ಎಲ್ಲ ಒಂದಾಗಿತ್ತಲ್ಲ. ಅವಾಗ
1: ಐಎಎಸ್ಸಿ ಸೇರೋದೇ ಒಂದು ಡ್ರೀಮ್ ಕಮ್ ಟ್ರೂ ಅಂತ ಹೇಳ್ತಾರೆ.
0: ಹೌದು,
1: ಅಲ್ಲಿ ಸೇರ್ಕೊಂಡ ಆದ್ಮೇಲೆ ನಿಮ್ಮ ಲೈಫ್ ಅಲ್ಲಿ ಏನ್ ಬದಲಾವಣೆ ಬಂತು ಉಮಾ ಅವರ?
0: 2 ತರ ಬದಲಾವಣೆ. ಒಂದು, ನಾನು ಸಿಕ್ಕಾಪಟ್ಟೆ ಕಷ್ಟಪಟ್ಟೆ. ಯಾಕೆಂದ್ರೆ ಒಂದು, ನಂಗೆ ಮಗು ಚಿಕ್ಕದಿತ್ತು, ನಂಗೆ ಕ್ವಾರ್ಟರ್ಸ್ ಸಿಗ್ಲಿಲ್ಲ, ತುಂಬಾ ಕಾಂಪಿಟೇಷನ್ ಇತ್ತು. ಆಚೆ ಮತ್ತಿಕೆರೆನಲ್ಲಿ ಮನೆ ಮಾಡಿ ಇದ್ದೆ, ತುಂಬಾನೇ ಕಷ್ಟಪಡ್ಬೇಕಾಗಿತ್ತು. ಆಮೇಲೆ ಸ್ವಲ್ಪ ಜನ ಅಪೋಸು ಮಾಡಿದ್ರು, ಯಾಕೆಂದ್ರೆ ಒಂದು ಹೆಂಗಸಾಗಿ ಒಂಥರ ಗಂಡನ ಬಿಟ್ಟು 3 ವರ್ಷ ಬರೋದು ಓದೋದು ಯಾಕೆ? ಅದು ಯೂನಿವರ್ಸಿಟಿ ಕೆಲಸ ಇತ್ತಲ್ಲ, ಪರ್ಮನೆಂಟ್ ಜಾಬ್, ಗೌರ್ಮೆಂಟ್ ಜಾಬ್ ಯಾಕೆ ಅನ್ನೋದು ಒಂದಿತ್ತು. ವಿಪರೀತ ಅಂಡ್ ಇಲ್ಲಿ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ಮಾಡೋದು ತುಂಬಾನೇ ಕಷ್ಟ, ಅವ್ರದ್ದು ಸ್ಟ್ಯಾಂಡರ್ಡ್ಸ್ ಆರ್ ವೆರಿ ಹೈ. ಬಟ್ ಒಂದೇನಂದ್ರೆ, ಒಂದು ನಮ್ಗೆ ಮಾಡಬೇಕು ಅನ್ನೋ ಛಲ ಇದ್ರೆ ಯಾವುದು ಕಷ್ಟ ಅನ್ಸಲ್ಲ. ಅದು ಅದು ನಾನು ಕಲ್ತಿದ್ದು, ಅದು ಒಂದು ತುಂಬಾ ಇದು. ಸೊ ಬೆಳಗ್ಗೆ 4 ಗಂಟೆಗೆ ಹೇಳ್ತಿದ್ದೆ, ಯಾಕಂದ್ರೆ 4 ಗಂಟೆಗೆ ನೀರು ಬರೋದು. ಸೊ 4 ಗಂಟೆಗೆ ಎದ್ದು ನೀರು ಹಿಡಿದು ಆಮೇಲೆ ಮಗುನ ಎಲ್ಲೋ ಬಿಟ್ಟುಬಿಟ್ಟು ಡಿಪಾರ್ಟ್ಮೆಂಟ್ಗೆ ಬಂದು ಫುಲ್ಲು ಕೆಲಸ ಮಾಡಿ ಎಲ್ಲ ವಾಪಸ್ ಹೋಗ್ತಿದ್ದೆ. ಆಮೇಲೆ ಅದು ಒಂದು ನನಗೆ ಈಗಲೂ ಹೆಮ್ಮೆ ಏನಂದ್ರೆ, ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ನಾರ್ಮಲಿ PhD ಮಾಡಕ್ಕೆ 4.5 ವರ್ಷ ಕಾಮನ್, ಅದು ನಮಗೆ 3 ವರ್ಷ ರಜಾ ಕೊಡೋದು ಅಷ್ಟೇ. ಪ್ಲಸ್ ಮಗುದು ನಂಗೆ ತುಂಬಾ ಕಷ್ಟ ಆಗ್ತಾ ಇತ್ತು ನೋಡ್ಕೊಂಡು ಓದೋದು ಎಲ್ಲಾನು. ಸೊ ನಾನು ಮೇ ಬಿ 1st ಎಕ್ಸಾಕ್ಟ್ 3 ವರ್ಷದಲ್ಲಿ ಮುಗಿಸ್ದೆ ಅದು. ಅದು ನನಗಿಂತ ಹೆಚ್ಚಾಗಿ ನಮ್ ಪ್ರೊಫೆಸರ್ಗೆ ತುಂಬಾನೇ ಹೆಮ್ಮೆ ಆಯ್ತು. ನಂಗೆ ಏನಂದ್ರೆ, ಅಂತ ಮನುಷ್ಯ ನನ್ ನೋಡಿ ಹೆಮ್ಮೆ ಪಡ್ತಾರೆ ಅಂತ ನನಗೆ ಖುಷಿ. ಅವ್ರು ಆಮೇಲೆ ಅವ್ರು ಎಲ್ರಿಗೂ ಬೇರೆ ಸ್ಟೂಡೆಂಟ್ಸ್ ಹೇಳೋರು, ಯಾರು ಏನು ಕಷ್ಟ ಅನ್ಬೇಡಿ, ಉಮಾರಾವ್ ಬಂದು ಅವರು 3 ಇಯರ್ಸ್ ನಲ್ಲಿ ಮುಗಿಸ್ಕೊಂಡು ಹೋದ್ರು ಅಂತ. ಅದು ಒಂಥರ ಅದೊಂದು ಸ್ಟ್ಯಾಂಡರ್ಡ್
1: ಬೆಂಚ್ಮಾರ್ಕ್
0: ತರ ಆಯ್ತದೆ.
1: ಉಮಾ ಮೇಡಮ್, ಲೈಕ್ 33 ವರ್ಷ ನಿಮ್ಮ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಅಲ್ಲಿ ನಿಮ್ಗೆ ಖುಷಿ ಕೊಟ್ಟ ಕ್ಷಣಗಳು ನೆನಪಿಸ್ಕೋಬಹುದಾ?
0: ಖಂಡಿತವಾಗ್ಲು. ಒಂದು ಟೀಚರ್ಗೆ, ನಮ್ಮ ವಿದ್ಯಾರ್ಥಿಗಳು ಜೀವನದಲ್ಲಿ ತುಂಬಾ ಮುಂದೆ ಬಂದು ಪ್ರಶಸ್ತಿಗಳು ಪಟ್ಟು ಎಲ್ಲ ಮಾಡಿದ್ರೆ ಅದಕ್ಕಿಂತ ಸಂತೋಷ ಇನ್ಯಾವುದೂ ಇಲ್ಲ. ಉದಾಹರಣೆಗೆ, ನಂದು 1st PhD ಸ್ಟೂಡೆಂಟ್ ಡಾಕ್ಟರ್ ಜಯಲಕ್ಷ್ಮಿ ಅಂತ, ಅವರು JNTU ಇಸ್ ಕೌಂಟರ್ ಪಾರ್ಟ್ ಆಫ್ VTU ಕರ್ನಾಟಕದಲ್ಲಿ, ಹೆಂಗೋ ತೆಲಂಗಾಣಲ್ಲಿ JNTU ಅಂತ. ಆ ಯೂನಿವರ್ಸಿಟಿಗೆನೆ ಅವರು ಪ್ರಿನ್ಸಿಪಲ್ ಆದ್ರು. ಆಮೇಲೆ ಇವಾಗ ರೀಸೆಂಟ್ ಆಗಿ ತಗೊಂಡ್ರೆ ಫಾಲ್ಗುಣ್ ಅಂತ ಒಂದು ಹುಡುಗ, ಅವನು ಒಂದು 15 US ಪೇಟೆಂಟ್ಸ್ ಮಾಡಿದ್ದಾನೆ. ಪ್ರತಿ ಪೇಟೆಂಟ್ ಮಾಡಿದಾಗ್ಲೂ ನಂಗೆ ಕಳಿಸ್ತಾನೆ, ಮ್ಯಾಮ್ ದಿಸ್ ಇಸ್ ಮೈ ನ್ಯೂ ಪೇಟೆಂಟ್. ಹಂಗೆ ಅಂತ. ಇನ್ಫ್ಯಾಕ್ಟ್ ಇವತ್ ಬೆಳಗ್ಗೆ ಜಯಂತ್ ಅಂತ ಅವನು ರೀಸೆಂಟ್ ಆಗ ಅವನು ಎಂ ಎಸ್ ಗೆ ಹೋದ, ಎಂ ಎಸ್ ಮಾಡಿ ಪಿ ಎಚ್ ಡಿ ಮುಗಿಸಿ

0: ಮೇಡಮ್ ನಾನು ಇಲ್ಲಿ ಇವಾಗ ಕೆಲಸ ಸಿಕ್ತು ನನಗೆ, ಮನೆ ತಗೊಂಡೆ ಅಂದ. ಇದಕ್ಕಿಂತ ಹೆಮ್ಮೆ ಖುಷಿ ಕೊಡೋದು ಇನ್ನು ಯಾವುದೂ ಇಲ್ಲ. ನಂಗೆ ಸಾಕಷ್ಟು ಪ್ರಶಸ್ತಿಗಳು ಅವಾರ್ಡ್ಸು ಎಲ್ಲ ಬಂದಿದೆ ಖಂಡಿತವಾಗ್ಲೂ, ಅವು ಎಲ್ಲ ಸಂತೋಷದ ಮಾತುಗಳೇ. ಆದರೆ ಇದಕ್ಕೆ ಅದಕ್ಕಿಂತ ಏನಂದ್ರೆ, ನಮ್ಮ ಹಿಂದೂಯಿಸಂ ನಲ್ಲಿ ಕರ್ಮ ಫಲ ಅಂತಾರಲ್ಲ, ಅದೇನೋ ಪ್ರಾರಬ್ಧ ಕರ್ಮ ಅಂದ್ರೆ ಪೂರ್ವ ಜನ್ಮದ್ದು ಕರ್ಮ, ಆಮೇಲೆ ಈ ಜನ್ಮದಲ್ಲಿ ಒಳ್ಳೇದ್ ಮಾಡಿದ್ರೆ ಮುಂದೆ
1: ಒಳ್ಳೇದ.
0: ನಂಗೆ ಅದಷ್ಟು ಇದಿಲ್ಲ, ಯಾರಿಗೂ ಗೊತ್ತಿಲ್ಲ. ನಂದದು ಇಂಟರ್ಪ್ರಿಟೇಷನ್ ಆಫ್ ಕರ್ಮ ಫಿಲಾಸಫಿ ಏನಂದ್ರೆ, ನಾವು ನಡೆಯೋ ಹಾದಿನಲ್ಲಿ ಇನ್ನಷ್ಟು ಜನ ನಡೀತಾರೆ. ಕರ್ಮ ಅಂದ್ರೆ ಬೇಸಿಕಲಿ ಆಕ್ಷನ್ ಅಷ್ಟೇ, ಕರ್ಮ ಅಂದ್ರೆ ಆಕ್ಷನ್. ಸೊ ಆ ಹಾದಿಯಲ್ಲಿ ಅವ್ರು ನಡೆಯುವಾಗ ನಮ್ ಕರ್ಮಗಳ ಪ್ರಭಾವ ಅವ್ರ ಮೇಲೆ ಏನಿರುತ್ತೋ ನನಗನ್ಸೋದು ದಟ್ ಇಸ್ ಕರ್ಮ ಫಿಲಾಸಫಿ ಅಂತ.
1: ಓಕೆ,
0: ಹಂಗೆ ಇವಾಗ ನಂದು ಪ್ರಾರಬ್ಧ ಕರ್ಮ ಅಂದ್ರೆ ನಾನು ಯಾವುದೋ ಹಾದಿಯಲ್ಲಿ ನಡೆದಿರ್ತೀನಿ, ಅದ್ರ ಹಿಂದೆ ಆ ಹಾದಿಯಲ್ಲಿ ಯಾರ್ಯಾರು ಏನು ಗುರ್ತು ಅದು ಬಿಟ್ಟಿದ್ದಾರೆ, ಅದು ಪ್ರಮಾಣ ನನ್ನ ಮೇಲೆ ಹೇಗಿದೆ, ಪ್ರಭಾವ ಹೇಗಿದೆ, ನನ್ನ ಕಾರ್ಯಗಳು ಬೇರೆಯವ್ರ ಮೇಲೆ ಹೇಗಿರುತ್ತೆ ಅಂತ. ಸೊ ನನ್ನ ವಿದ್ಯಾರ್ಥಿಗಳ ಮೇಲೆ ಒಳ್ಳೆ ಪ್ರಭಾವ ಇರೋದು ಕಂಡ್ರೆ ಖಂಡಿತ ಅವರು ಅಚೀವ್ಮೆಂಟ್ಸ್ಗೆ ನಾನು ಒಬ್ಳೆ ಕಾರಣ ಅಲ್ಲ, ಒಂದು ಸಣ್ಣ ಸಾರ್ಸ್ವೆ ಅಷ್ಟು ನಂದು ಒಂದು ಕಾಂಟ್ರಿಬ್ಯೂಷನ್ ಇರುತ್ತಲ್ಲ, ಅವರು ಮುಂದೆ ಬಂದ್ರೆ ಅದಕ್ಕಿಂತ ಸಂತೋಷ ಇನ್ನೇನು ಇಲ್ಲ.
1: ಈಗ ನೀವು 400 ಜಾಸ್ತಿ ರಿಸರ್ಚ್ ಪೇಪರ್ಸ್ ಬರ್ದಿದ್ದೀರಾ, 12 ಜಾಸ್ತಿ ಟೆಕ್ನಿಕಲ್ ಬುಕ್ಸ್ ಬರ್ದಿದ್ದೀರಾ, ಇದರ ಹಿಂದೆ ನಿಮ್ಗೆ ಇನ್ಸ್ಪಿರೇಷನ್ ಏನು?
0: ಇನ್ಸ್ಪಿರೇಷನ್ ಅನ್ನೋದು ಅದು ಆಕ್ಚುಲಿ ಒಳಗಡೆಯಿಂದ ಬರಬೇಕು. ನಾ ಯಾವಾಗ್ಲೂ ಹೇಳ್ತೀನಿ, ಮೋಟಿವೇಶನ್ ಅಂಡ್ ಇನ್ಸ್ಪಿರೇಷನ್ ಕಮ್ಸ್ ಫ್ರಮ್ ವಿದಿನ್. ಅದೊಂಥರ ದಾಹ ನನ್ನಲ್ಲಿ, ಕಲಿಕೆಗೆ ಒಂದು ಯಾವಾಗಲೂ ದಾಹ ಇದೆ, ಏನಾದರೂ ಕಲಿತಿರ್ಬೇಕು, ಏನಾದರೂ ಮಾಡ್ತಿರ್ಬೇಕು ಅಂತ. ಅದನ್ನ ಹೇಳಿದ್ನಲ್ಲ, ಅದು ಸ್ವಧರ್ಮ ಅಂತ, ಅದು ರಕ್ತದಲ್ಲಿ ಬಂದಿರೋದು ಬಹುಶಃ. ಸೊ ಮಾಡ್ತಾ ಮಾಡ್ತಾ ಅದು ಲೆಕ್ಕ ನನಗೆ, ನಾನು ಯಾವತ್ತೂ ಲೆಕ್ಕ ಇಟ್ಟೇ ಇರಲಿಲ್ಲ, ಎಷ್ಟೋ ವರ್ಷಗಳು ಲೆಕ್ಕ ಇಟ್ಟೇ ಇರಲಿಲ್ಲ. ಆಮೇಲೆ ಏನಾಯ್ತು, ಈ ಅಕ್ರೆಡಿಟೇಷನ್ ಎಲ್ಲ ಬಂದಾಗ ಲೆಕ್ಕಗಳು ಕೇಳಕ್ ಶುರು ಮಾಡಿದ್ರು, ಹೌ ಮೆನಿ ಪೇಪರ್ಸ್ ಹ್ಯಾವ್ ಯು ಪಬ್ಲಿಷ್ಡ್
1: ಓಕೆ
0: ಅಂತ. ಅವಾಗ್ಲೇ ಲೆಕ್ಕ ನೋಡಿ ಕೊನೆಗೆ ನಾನು ರಿಟೈರ್ ಆಗೋದಕ್ಕೆ ಓ 400
1: ಇವಾಗ ಅನ್ಸ್ತಾ ಇದೆ ಅದು ಇಂಪಾರ್ಟೆಂಟ್ ಅಂತ.
0: ಇವಾಗ ಅನ್ಸ್ತಿಲ್ಲ. ಆ ಟೈಮ್ ಅಂದ್ರೆ, ಒಂದು ನಾನು ಹೇಳೋದೇನಂದ್ರೆ, ನಮ್ಗೆ ಯಾವ್ದಾನ ಕಾರ್ಯ ತುಂಬಾ ಇಷ್ಟ ಇದ್ರೆ ಅದು ಮಾಡೋದ್ರಲ್ಲೇ ತೃಪ್ತಿ ಆಗೋಗುತ್ತೆ. ಸೊ ಅದ್ರ ಫಲ ಹೊತ್ತಿಗೆ ತೃಪ್ತಿ ಆಗಿ ಸಂಪೂರ್ಣ ಆಗೋಗಿರುತ್ತೆ.
1: ಕರೆಕ್ಟ್,
0: ಆತರ. ಸೊ ತುಂಬಾ ಖುಷಿ ಕೊಡೋದು ನನಗೆ ಒಂದೊಂದು ಪೇಪರ್ ಬರೆಯೋದು. ಅಂಡ್ ಸುಮಾರಷ್ಟು ಪೇಪರ್ ಎಲ್ಲ ನಾನು 18 ಸ್ಟೂಡೆಂಟ್ಸ್ ನ PhD ಗೈಡ್ ಮಾಡಿದ್ದೇನಲ್ಲ, ಸುಮಾರಷ್ಟು ಅವರೆಲ್ಲರು ನನ್ನ ಜೊತೆ, ಅವರು ವರ್ಕ್ಗೆನೆ ನಾನು ಏನೇನು ಸಲಹೆ ಕೊಟ್ಟು ಮಾಡಿದ್ದು ಪೇಪರ್ಸ್ ಅದು ಎಲ್ಲಾನು. ಆಮೇಲೆ ಪ್ರಾಜೆಕ್ಟ್ ಸ್ಟೂಡೆಂಟ್ಸ್ ಮಾಡೋರಲ್ವಾ ಅವ್ರಿಗೆ ಎಲ್ಲ. ಆಮೇಲೆ ಇವಾಗ ಬೇರೆ ದೇಶಕ್ಕೆ ಹೋಗಿ ಓದೋರು ಮಕ್ಕಳು ಕೇಳೋರು ಪೇಪರ್ ಬರೀಬೇಕು ಅಂತ, ಸೊ ಅವ್ರಿಗೆ ಸ್ವಲ್ಪ ರಿಸರ್ಚ್ ಗೈಡೆನ್ಸ್ ಕೊಟ್ಟು ಬರ್ಸಿದ್ದು ಅದು ಎಲ್ಲ. ಬಟ್ ಅದ್ ಬರೆಯೋದು ಮಾಡೋದು ಅದೇ ತುಂಬಾ ಚೆನ್ನಾಗಿತ್ತು. ಸೊ ನಾ ಹೇಳಿದ್ನಲ್ಲ, ಲೆಕ್ಕ ಇಟ್ಟೇ ಇರಲಿಲ್ಲ.
1: ನೀವು PhD ವಿದ್ಯಾರ್ಥಿಗಳಿಗೆ ಗೈಡ್ ಆಗಿನ ಕೆಲಸ ಮಾಡಿದಿರಲ್ಲ, ಸೊ ಅವರಿಗೆ ಗೈಡ್ ಮಾಡುವಾಗ ನೀವು ಯಾವ ಮೌಲ್ಯಗಳಿಗೆ ಜಾಸ್ತಿ ಒತ್ತು ಕೊಡ್ತೀರಾ?
0: ನಮ್ದ್ರಲ್ಲಿ ಒಂದು ಶ್ರಮ ಪಡ್ಲೇಬೇಕು, ಅದು ನಾನು ಹೇಳಕ್ ಮುಂಚೆನೆ ನನ್ನ ಸ್ಟೂಡೆಂಟ್ಸ್ಗೆ, ಯಾರು ನನ್ನ ಹತ್ರ ಬರ್ತಾರೋ ಅವ್ರಿಗೆ ಗೊತ್ತು, ಯಾಕಂದ್ರೆ ನನ್ನ ನೋಡಿನೇ ಅವ್ರು ಬರೋದು. ಅದು ಒಂದು ಶ್ರಮ ಶ್ರದ್ಧೆ ಫಸ್ಟ್ ಅದು ಇರಲೇಬೇಕು, ಅದು ಖಂಡಿತ ಇರಲೇಬೇಕು. ಇನ್ನೊಂದು, ನಂದು ಒಂದು ಬೆಂಚ್ ಮಾರ್ಕ್ ಸ್ಟ್ಯಾಂಡರ್ಡ್ ಇತ್ತು. ಇವಾಗ PhD ನಾನಾ ವಿಧಾನದಲ್ಲಿ ಸಂಪಾದಿಸ್ಕೋಬಹುದು ಡಿಗ್ರಿ, ಸೊ ನಂದು ಒಂದು ಬೆಂಚ್ ಮಾರ್ಕ್ ಇತ್ತು. ಸೊ ನಾ ಫಸ್ಟ್ ಬರುವಾಗ್ಲೇನೆ ಹೇಳ್ಬಿಡ್ತಾ ಇದ್ದೆ ನನ್ನ ಸ್ಟೂಡೆಂಟ್ಸ್ಗೆ, ನಂದು ಇದು ಬೆಂಚ್ ಮಾರ್ಕು, ಬೇರೆಯವ್ರದ್ದು ಬೇರೆ ಇರಬಹುದು. ಸೊ ಇದು ಕಷ್ಟಾನೆ ಖಂಡಿತ, ಬೇರೆಯವ್ರಿಗೆ ದೇರ್ ಆರ್ ಈಸಿಯರ್ ವೇಸ್, ಬಟ್ ನೀವು ಇಫ್ ಯು ಆರ್ ಪ್ರಿಪೇರ್ಡ್ ಯು ಜಾಯಿನ್ ಅಂತ ನಾನು ಯಾವಾಗ್ಲೂ ಹೇಳ್ತಾ ಇದ್ದೆ. ಆಮೇಲೆ ನಂಗೆ ಇನ್ನೊಂದು ಏನಿತ್ತು ಅಂದ್ರೆ, ಹೆಂಗಸರಿಗೆ ಸ್ವಲ್ಪ ಕಷ್ಟ ಅದು, ಯಾಕೆ ಅಂದ್ರೆ ಇವತ್ತಿಗೂ ಆಕಾಂಕ್ಷೆಗಳು ಆಮೇಲೆ ಎಕ್ಸ್ಪೆಕ್ಟೇಷನ್ಸ್ ಒಂದು ಹೆಣ್ಣಿನಿಂದ ಇರೋದು ಸಮಾಜದಲ್ಲಿ ಗಂಡಸಿಂದ ಅಷ್ಟು ಇಲ್ಲ. ಸೊ ನಂಗೆ ಯಾವಾಗ್ಲೂ ಆದಷ್ಟು ಎಷ್ಟು ಜನ ಹೆಂಗಸರು ಆಗುತ್ತೋ ಅಷ್ಟು ಜನ ನಾನು PhD ಕೊಡಿಸ್ಬೇಕು ಅಂತ. ಸೊ ನಾನು 18 ಸುಮಾರು 12 ಜನ ಹೆಂಗಸ್ರೆ. ಸೊ ಒಬ್ರೊಬ್ರಿಗೂ ಒಂದೊಂದು ತರತರಾವರಿ ಕಷ್ಟಗಳು, ಇಲ್ಲ ಅತ್ತೆ ಮಾವನ್ಗೆ ಹುಷಾರಿಲ್ಲ ನೋಡ್ಕೊಳ್ಳೋ ಕಷ್ಟಗಳು, ಕೆಲಸದಲ್ಲಿ ಕಷ್ಟಗಳು, ಮಕ್ಕಳು,
1: ಮಹಿಳೆಗೇನೆ ಅರ್ಥ ಆಗಕ್ ಸಾಧ್ಯ.
0: ಅದು ಒಂದು ಮಹಿಳೆಗೇನೆ, ಖಂಡಿತ ಒಂದು ಮಹಿಳೆಗೇನೆ ಅರ್ಥ ಆಗೋದು. ನೀವು ನಂಬ್ತಿರೋ ಇಲ್ವೋ, ನಂದು ಕೆಲವು ಸ್ಟೂಡೆಂಟ್ಸ್ ರಾತ್ರಿ 9 ಮನೆಗೆ ಬರೋರು, ನನ್ನ ಮಕ್ಳು ಜಗಳ ಕಾಯೋರು, ನೀವು ನಮ್ಮನೆಲ್ಲ ಬಿಟ್ಟು ನೀನ್ ರಾತ್ರಿ 9 ಬರ್ತೀಯ ಅಂತ. ಅವ್ರಿಗೆ ಆಗ್ತಾನೆ ಇರ್ಲಿಲ್ಲ ಬರಕ್ಕೆ, ಬೆಳಗ್ಗೆ ಹೊತ್ತು ಏನಾದ್ರೂ ಥೀಸಿಸ್ ಬರೆಯಕ್ಕೋ ಪೇಪರ್ ಬರೆಯಕ್ಕೋ ಹಂಗೆ ಎಲ್ಲಾನು. ಸೊ ಶ್ರದ್ಧೆ ಶ್ರಮ, ಆಮೇಲೆ ನಮ್ದ್ರಲ್ಲಿ ಒಂದು ಎಥಿಕ್ಸ್ ಅಂತಿರುತ್ತೆ. ಸೊ ನನ್ಗೆ ಐ ಆಮ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ದಟ್. ಅಂದ್ರೆ ಕೆಲವುದು ಇವಾಗ ಅಂದ್ರೆ ನಾವು ಒಂದು ತಪ್ಪು ಕೆಲಸ ಮಾಡ್ತೀವಿ ಅನ್ಕೊಳ್ಳಿ, ಅದು ನಾವು ಬೇರೆಯವ್ರಿಗೆ ಗೊತ್ತಿದೆಯೋ ಇಲ್ವೋ,

0: ನನಗಂತೂ ಅದು ಗೊತ್ತಲ್ಲ, ಸೊ ಅದು ಯಾವತ್ತು ಮಾಡಬಾರದು ಅಂತ ನಂದಿತ್ತು. ಸೊ ಈ ನಂದು 18 ಸ್ಟೂಡೆಂಟ್ಸ್ದು ಅವ್ರ ಪಬ್ಲಿಷ್ ಕ್ವಾಲಿಟಿ ವರ್ಕ್ ಇಸ್ ಸೂಪರ್, ಎಲ್ರದು ತುಂಬಾ ಒಳ್ಳೆ ವರ್ಕ್ ಮಾಡಿದ್ದಾರೆ, ತುಂಬಾ ಹೆಮ್ಮೆ. ಸೊ
1: ಐ ಕ್ಯಾನ್ ಫೀಲ್ ದಟ್ ಪ್ರೌಡ್ನೆಸ್ ಇನ್ ಯೋರ್ ಆನ್ ಯೋರ್ ಫೇಸ್.
0: ಹೌದು, ಆಮೇಲೆ ಅದು ಒಂಥರ ಒಂದು ಪರ್ಸನಲ್ ಸಂಬಂಧ ಬೆಳ್ಕೊಂಡ್ಬಿಟ್ಟಿದೆ, ಹೆಂಗಸ್ರೆ ಆಗ್ಲಿ ಗಂಡಸ್ರೆ ಆಗ್ಲಿ. ಸೊ ಇವತ್ಗೂ ಎಲ್ಲಾರು ದೇ ಆರ್ ಇನ್ ಟಚ್.
1: ಇಷ್ಟೆಲ್ಲ ನಿಮ್ಮ ವೃತ್ತಿ ಜೀವನದ ಬಗ್ಗೆ, ನಿಮ್ಮ ಅಕಾಡೆಮಿಕ್ ಸೈಡ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಈಗ ನಿವೃತ್ತಿ ಜೀವನ ಎಂಜಾಯ್ ಮಾಡ್ತಾ ಇದ್ದೀರಾ ಅನ್ಕೊಂಡಿದ್ದೀನಿ. ಸೊ ನಿವೃತ್ತಿ ಅಂದ್ರೆ ಯೂಶ್ವಲಿ ರೆಸ್ಟಿಂಗ್ ಪೀರಿಯಡ್ ಆರ್ ವಿಶ್ರಾಂತಿ ತಗೊಳ್ಳೋ ಟೈಮ್ ಅಂತ ಹೇಳ್ತಾರೆ. ಈ ಸಾಮಾನ್ಯ ಕಲ್ಪನೆಯಿಂದ ನಿಮ್ಮ ನಿವೃತ್ತಿ ಜೀವನ ಹೇಗೆ ಭಿನ್ನವಾಗಿದೆ ಅಂತ ಹೇಳ್ತೀರಾ?
0: ಹಾ, ನಿವೃತ್ತಿ ಅನ್ನೋದು ರೆಸ್ಟ್ ತಗೊಳ್ಳೋ ಟೈಮ್ ಅಲ್ಲ. ನಿವೃತ್ತಿ
1: ದ ಆಕ್ಚುಯಲ್ ಲೈಫ್ ಬಿಗಿನ್ಸ್ ಫ್ರಮ್ ದೇರ್.
0: ನಾಟ್ ಈವನ್ ಆಕ್ಚುಯಲ್ ಲೈಫ್, ಇಟ್ಸ್ ಎ ಚೇಂಜ್, ಇಟ್ಸ್ ಎ ಚೇಂಜಿಂಗ್ ಫೇಸ್ ಐ ವುಡ್ ಸೇ. ಯಾಕೆಂದ್ರೆ ನಾವು ವೃತ್ತಿನಲ್ಲಿ ಇರೋವರೆಗೂ ಎಷ್ಟೊಂದು ಮನುಷ್ಯಂಗೆ ತರ ಇದು ಇರುತ್ತೆ, ಆಕಾಂಕ್ಷೆಗಳು ಏನೋ ಮಾಡಬೇಕು ಅಂತಿರತ್ತೆ. ವೃತ್ತಿಲಿ ಇರೋವರೆಗೂ ಅದು ಹೆಂಕಸಗಂತೂ ಅದು ಬಿಟ್ಟು ಬೇರೆ ಯೋಚನೆನೆ ಮಾಡಕ್ಕೆ ಇದಿರಲ್ಲ. ನನ್ಗೆ ಅದು, ನಾ ಹೇಳಿದ್ನಲ್ಲ, ನಂಗೆ ತುಂಬಾ ಪ್ಯಾಷನ್ನು ಇತ್ತು. ಸೊ ಯಾವಾಗ್ಲೂ ಬುಕ್ ಬರೆಯೋದು, ಯಾವಾಗ್ಲೂ ರಿಸರ್ಚ್ ಮಾಡೋದು, ಅದು ಎಲ್ಲ ಆಯ್ತು. ಬಟ್ ಬೇರೆ ಆಸೆಗಳು ತುಂಬಾನೇ ಇತ್ತು, ನನಗೆ ವಿಪರೀತ ಇತ್ತು. ಸೊ ಒಂದು ಒಂದು ಅಂದ್ರೆ ಸಣ್ಣ ಉದಾಹರಣೆಗೆ, ನನಗೆ ಭಗವದ್ಗೀತೆ ಫುಲ್ಲು ಕಲಿಬೇಕು ಕರೆಕ್ಟ್ ಆಗಿ ಉಚ್ಚಾರಣೆ ಅಂತಿತ್ತು. ಆಮೇಲೆ ಶಂಕರಾಚಾರ್ಯರದು ಎಷ್ಟೊಂದು ಶ್ಲೋಕಗಳು ಹಂಗೆ ಹೇಳ್ತಿದ್ವಿ, ಬಟ್ ಇನ್ನೊಂದ್ ಸ್ವಲ್ಪ ಡೀಪ್ ಆಗಿ ಕಲಿಬೇಕು ಅಂತಿತ್ತು. ವೇದ ಪಾಠಗಳು ಕೇಳುವುದು ಅಟ್ಲೀಸ್ಟ್ ಒಂದ್ ಸ್ವಲ್ಪ ಬೇಸಿಕ್ಸ್, ಅದು ಅಷ್ಟಾದ್ರೂ ಚೆನ್ನಾಗಿ ಉಚ್ಚಾರಣೆ ಮಾಡೋ, ಈ ತರದೆಲ್ಲ ಇತ್ತು. ಯಾವ್ದಕ್ಕೂ ವೃತ್ತಿಲಿರೋವರೆಗೂ ಟೈಮ್ ಇರಲಿಲ್ಲ, ಸುಮ್ನೆ ಏನೋ ಹಾಕೊಳ್ಳೋದು ಕೇಳಿಸ್ಕೊಳ್ಳೋದು ಅದು ಹಂಗೆ ಇತ್ತು. ಸೊ ನನ್ಗೆ 58 ವರ್ಷ ಆದಾಗ ಅನ್ಕೊಂಡೆ ಇನ್ನ ಕೆಲಸ ಮಾಡ್ಬೋದಾಗಿತ್ತು. ನಂದು RV ಕಾಲೇಜಲ್ಲಿ ನಾನು ರಿಟೈರ್ ಆಗಿದ್ದು, ಅಲ್ಲಿ 65 ವರ್ಕ್ ಮಾಡ್ಬೋದು ಮಾಡ್ತೀರಿ. 65 ಸ್ವಲ್ಪ ಎಷ್ಟಾದ್ರೂ ಬ್ರೈನ್ ಪವರ್ ಎಲ್ಲ ಕಮ್ಮಿ ಆಗತ್ತಲ್ಲ, ಬೇಡ ಇವಾಗ್ಲೇ ಇದು ಮಾಡಿ ಬೇರೆದ್ ಮಾಡೋಣ ಅಂತ. ಸೊ ಆತರ ನಿವೃತ್ತಿ ಅಂದ್ರೆ ವೃತ್ತಿ ಚೇಂಜ್ ಆಯ್ತು. ಈಗಲೂ ನಂದು ಎಲ್ಲ ಇಂಜಿನಿಯರಿಂಗ್ ನಲ್ಲಿ ಇದ್ದೀನಿ ನಾನು, ಐ ಆಮ್ ಅ ಫ್ರೀಲ್ಯಾನ್ಸ್ ಕನ್ಸಲ್ಟೆಂಟ್ ಟು TCS. ಸೊ ಅದು ನಂದು ಇಂಜಿನಿಯರಿಂಗ್ ಫೀಲ್ಡ್ ಅಲ್ಲಿ ಮಾಡ್ತೀನಿ, ಬಟ್ ಬೇರೆ ಹಲವಾರು ಇದಿದೆ. ಬಟ್ ಒಂದು ಕಾಮನ್ ಎಲ್ಲದಕ್ಕೂ ಏನಂದ್ರೆ ಎಲ್ಲದರಲ್ಲೂ ನಾನು ಶಿಕ್ಷಕಿಯಾಗೇ ಇರೋದು, ಐ ಆಮ್ ಅ ಟೀಚರ್. ಏನು ನನಗೆ ಕಲ್ತರು, ನನಗೆ ಐ ಫೀಲ್ ನಾಲೆಜ್ ಇಸ್ ಯೂಸ್ಲೆಸ್ ಇಫ್ ಯು ಡೋಂಟ್ ಶೇರ್. ಅದೇ ನನಗೆ ಇದ್ದು ನನಗೆ ಒಬ್ಳಿಗೆ ಇಟ್ಕೊಂಡು ಅದೇನೂ ಇಲ್ಲ. ಸೊ ನನಗೆ ಏನಾದ್ರೂ ಕಲ್ತ ತಕ್ಷಣ ನೆಕ್ಸ್ಟ್ ನಾನು ಹುಡುಕೋದು ಇದನ್ನು ಯಾರಿಗೆ ಹೇಳ್ಕೊಡ್ಲಿ ಅಂತ. ಸೊ
1: ನಾವು ಇವಾಗ ಏನು ಪಶ್ಚಾತ್ತಾಪ ಪಡ್ಕೋತಿದೀವಿ, ನಮ್ಮ ಅಜ್ಜಿ ಗೊತ್ತಿರೋ ರೆಸೈಪ್ಸ್ ಎಲ್ಲ ನಾವು ತಿಳ್ಕೊಂಡಿಲ್ವಲ್ಲ, ಅವ್ರ ಜೊತೆನೆ ಹೊರಟು ಹೋಯ್ತಲ್ಲ ಅದು ಅಂತ ನಾವು ಬೇಜಾರು ಮಾಡ್ಕೊಂಡ್ ಕಾಲ ಇದು.
0: ಹೌದು.
1: ಓಕೆ, ಈಗ ಸೈಂಟಿಸ್ಟ್ ಆಗಿ ನೀವು ಆ ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋರು, ಯೋಗ ಮತ್ತೆ ಆಕ್ಯುಪ್ರೆಷರ್ ಕಡೆ ನಿಮ್ಮ ಆಸಕ್ತಿ ಹೇಗೆ ಬೆಳೀತು?
0: ಯೋಗ ನಾನು ತುಂಬಾ ವರ್ಷದಿಂದಾನು ವಿಶಾಖಪಟ್ಟಣದಿಂದಾನು ಯೋಗ ನನ್ಗೆ ಇದ್ದಿತ್ತು, ಮಾಡ್ತಾ ಇದ್ದೆ. ಯಾಕೆಂದ್ರೆ ನಂಗೆ ಚಿಕ್ಕ ವಯಸ್ಸಲ್ಲಿ ತುಂಬಾ ಆಸ್ತಮಾ ಇತ್ತು, ಆಮೇಲೆ ವಿಶಾಖಪಟ್ಟಣಂ ಸೀ ವೆದರ್ ಅಲ್ಲ, ಸೊ ನಂಗೆ ಅವಾಗ ಒಂದು 3-4 ವರ್ಷ ತುಂಬಾ ಒದ್ದಾಡ್ಬಿಟ್ಟೆ ನಾನು, ಆಸ್ತಮಾ ಅದು ಎಲ್ಲ ಆಗಿ ಎಲ್ಲ ಇತ್ತು. ಅವಾಗ ಯೋಗ ನಾನು ಶುರು ಮಾಡಿಕೊಂಡೆ. ಆಮೇಲೆ ನಾನು ಅಲ್ಲಿ ವೈಜಾಗ್ ನಲ್ಲಿ ಆಂಧ್ರ ಯೂನಿವರ್ಸಿಟಿನಲ್ಲಿ ಇದ್ದೆ ನಾನು, ಅಲ್ಲಿ ಒಬ್ರು ಪ್ರೊಫೆಸರ್ ಹೋಮಿಯೋಪತಿ ತುಂಬಾ ಪ್ರಚಾರ ಮಾಡೋರು. ಸೊ ಅವರು ಶಿಷ್ಯಂದ್ರು ಒಬ್ರ ಹತ್ರ, ನಾನು ಹೋಮಿಯೋಪತಿ ಮೆಡಿಸನ್ಸೇ ತಗೋತಾ ಇದ್ದಿದ್ದೆ, ಅಲೋಪತಿಕ್ ನಾನು ತಗೋತಾನೆ ಇರಲಿಲ್ಲ. ಅವ್ರು ಬರೀ ಫ್ರೀ ಸರ್ವಿಸ್ ಮಾಡೋರು, ಅವ್ರು ದಿನಕ್ಕೆ ಒಂದು 200 ಜನಕ್ಕೆ ಫ್ರೀ ಆಗಿ ಕೊಡೋರು, ಸೊ ವಾಲಂಟಿಯರ್ಸ್ ಕರೆಯೋರು. ಸೊ ನಾನು ಹೋಗ್ಬಿಟ್ಟು ಅವ್ರ ಹತ್ರ ವಾಲಂಟಿಯರ್ ಮಾಡಿ ಮಾಡಿ ಕೇಸ್ ಹಿಸ್ಟ್ರಿ ಬರೆಯೋದು ಅದು ಎಲ್ಲ ಮಾಡಿ ಈ ಮೆಡಿಕಲ್ ಫೀಲ್ಡ್ ಅಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಬಂತು. ಬಟ್ ಅದೇ ಹೇಳಿದ್ನಲ್ಲ
1: ಇಂಜಿನಿಯರ್ ಟರ್ನ್,
0: ಅದು ಹಂಗೆ ಅದು ಎಲ್ಲೋ ಬ್ಯಾಕ್ ಗ್ರೌಂಡ್ ಅಲ್ಲಿ ಇತ್ತು, ಅದಕ್ಕೆ ಟೈಮ್ ಇಲ್ಲ. ಅಲ್ಲಿ ವಾಲಂಟರಿ ಮಾತ್ರ ಮಾಡ್ತಿದ್ದೆ, ಸುಮಾರು ವರ್ಷ ಮಾಡಿದೆ. ಬೆಂಗಳೂರಿಗೆ ಬಂದ್ಮೇಲೆ ಅದೇನು ಅಷ್ಟು ಸ್ಕೋಪ್ ಇರಲಿಲ್ಲ. ಆಕ್ಯುಪ್ರೆಷರ್ ಅನ್ನೋದು ನನ್ನ ಕಸಿನ್ ಪ್ರೊಫೆಸರ್ ರವೀಂದ್ರ ಅಂತ ಇದಾರೆ ಇಲ್ಲಿ ಕತ್ತರಗುಪ್ಪೆಯಲ್ಲಿ, ಅವರು ಶುರು ಮಾಡಿದ್ರು ಅಂತ ನಾನು ಕೇಳಿದ್ದೆ. ಆಮೇಲೆ ಒಂದು ಸತಿ ನನ್ನ ಸ್ನೇಹಿತೆಗೆ ಮಂಡಿ ನೋವು ವಿಪರೀತ ಬಂತು, ಅವಾಗ ಡಾಕ್ಟರು ಏನೇನೋ ಹೇಳಿದ್ರು, ಅವ್ರ ಹತ್ರ ನಾನೇ ಕರ್ಕೊಂಡು ಹೋಗಿದ್ದೆ. ಆಮೇಲೆ ಹೇಳಿದೆ ಇದು ಟ್ರೈ ಮಾಡು ಆಕ್ಯುಪ್ರೆಷರು, ನೋಡೋಣ ಸುಮ್ಮನೆ ಯಾಕೆ ಆಪರೇಷನ್ ಮಾಡಿಸ್ಕೊಳ್ಳೋದು ಅಂತ. ಅದು ಅವಳಿಗೆ 3 ಗುಣ ಆಯ್ತು. ನನ್ನ ಕಸಿನ್ ಪಾಪ ಅವರು ನನಗೆ ಹೇಳ್ತಾನೆ ಇದ್ರು, ಉಮಾ ನಿನ್ಗೆ ಬುದ್ಧಿ ಇದೆ ಓದು, ಅದೇ ಒಂದು ಸರ್ಟಿಫಿಕೇಶನ್ ಕೋರ್ಸ್ ಇತ್ತು ಮಾಡು ಮಾಡು ಅಂತ. ನಾನು ಹಂಗೆ ಪೋಸ್ಟ್ಪೋನ್ ಮಾಡ್ತಾನೆ ಇದ್ದೆ
1: ರಿಟೈರ್ ಆದ್ಮೇಲೂ ಓದು ಅಂತ ಹೇಳೋ,
0: ಇದು ರಿಟೈರ್ಮೆಂಟ್ ಮುಂಚೆನೆ ಕೆಲ್ಸದಲ್ಲಿ ಇದ್ದಾಗ್ಲೇನೆ. ಸೊ ಅವಳಿಗೆ ಯಾವಾಗ ವಾಸಿ ಆಯ್ತು ನಂಗೆ ತುಂಬಾ ಐ ಗಾಟ್ ಇಂಟ್ರೆಸ್ಟೆಡ್. ಅದು ಮೇ ಬಿ 2016 ಅಲ್ಲಿ. ಸೊ ಅದೊಂದು 6 ಕೋರ್ಸ್, ಅದು ಒಂದು
1: ಇನ್ಸ್ಟಿಟ್ಯೂಟ್
0: ಅಕ್ಯುಪ್ರೆಷರ್ದು ಒಂದು ಇನ್ಸ್ಟಿಟ್ಯೂಟ್ ಪ್ರಯಾಗ್ ರಾಜ್ ಅಲ್ಲಿ ಇದೆ. ಅವ್ರು ಕಂಡಕ್ಟ್ ಮಾಡಿ ಎಕ್ಸಾಮ್ಸ್ ಮಾಡ್ತಾರೆ, ಪ್ರಾಪರ್ ಎಕ್ಸಾಮಿನೇಷನ್ ಅಂದ್ರೆ ನಾವು ಅಸೈನ್ಮೆಂಟ್ ಬರೆದು ವೈವಾ

0: ಫುಲ್ಲು ಎಲ್ಲ ಪ್ರಾಪರ್ ಆಗಿ. ಸೊ ಅದು ತಿಳ್ಕೊಂಡು ತುಂಬಾ ಇದಿತ್ತು. ಅದೇನಂದ್ರೆ ನಂಗೆ ಫುಲ್ಲು ಅದ್ರ ಮೇಲೆ ಫುಲ್ಲು ಅಷ್ಟು ಡೀಪ್ ಆಗಿ ನನ್ ಕಸಿನ್ ಮಾಡೋ ಅಷ್ಟು ನನ್ಗೆ ಇವಾಗ ನಂಗೆ ಮಾಡಕ್ ಆಗಲ್ಲ. ಬಟ್ ಏನಂದ್ರೆ ನಾರ್ಮಲ್ ಏಲ್ಮೆಂಟ್ಸ್ ಜನಗಳಿಗೆ ಎಲ್ಲಾನು ಔಷಧಿ ಇಲ್ದೆ ವಿ ಕ್ಯಾನ್ ಕ್ಯೂರ್ ಮೆನಿ ಮೆನಿ ಥಿಂಗ್ಸ್.
1: ಓಕೆ, ಈಗ ಮಹಿಳೆಯರಲ್ಲಿ ಆರೋಗ್ಯ ಜಾಗೃತಿ ಮೂಡಿಸಲು ನಿಮ್ಮ ಆಕ್ಟಿವಿಟೀಸ್ ಯಾವ ರೀತಿ ಹೆಲ್ಪ್ ಮಾಡುತ್ತೆ?
0: ಹೌದು, ನಂದು ಒಂದು ಆರೋಗ್ಯ ಚಕ್ರ ಅಂತ ಒಂದು ಗ್ರೂಪ್ ಇದೆ. ನಾನು ಒಂದು ಸುಮ್ಮನೆ ಹಂಗೆ ಸ್ಟಾರ್ಟ್ ಮಾಡಿದೆ. ನಾನು ಅದ್ರಲ್ಲಿ ಸುಮಾರು ಅಷ್ಟು ಜನ 800 ಜನ ಇದ್ದಾರೆ ಆ ಗ್ರೂಪ್ ಅಲ್ಲಿ, ಆಲ್ಮೋಸ್ಟ್ ಒಂದು 650 ಜನ 700 ಜನ ಹೆಂಗಸರೆ. ಸೊ ನಾನು ಅದರಲ್ಲಿ ಅವ್ರಿಗೆ ರೆಗ್ಯುಲರ್ ಆಗಿ ಅವ್ರಿಗೆ ಅವ್ರ ಮಕ್ಕಳಿಗೆ ಅಥವಾ ಅವ್ರ ನೋಡ್ಕೊಳ್ಳೋದಕ್ಕೆ ನಾರ್ಮಲ್ ಏಲ್ಮೆಂಟ್ಸ್ ಲೈಕ್ ಕಾನ್ಸ್ಟಿಪೇಷನ್, ಮೋಷನ್ಸ್, ತಲೆನೋವು, ಆ ಥರದ್ದೆಲ್ಲಾನು ಹೆಂಗೆ ಟ್ರೀಟ್ ಮಾಡಬಹುದು ಅಂತ ಹೇಳ್ಕೊಡ್ತೀನಿ ರೆಗ್ಯುಲರ್. ನಾನು ಎಲ್ಲ ಆಲ್ ಐ ಕಂಡಕ್ಟ್ ಫ್ರೀ ಸೆಷನ್ಸ್. ಆಮೇಲೆ ಏನಾದ್ರೂ ಪ್ರಾಬ್ಲಮ್ ಬಂದ್ರೆ ಫಸ್ಟ್ ಇವಾಗ ಏನಂದ್ರೆ ಡಾಕ್ಟರ್ ಹತ್ರ ಹೋದ್ರೆ ಡಾಕ್ಟರು ನಮ್ಗೆ ಡೌಟ್ ಏನ್ ಬರುತ್ತೆ ಅಂದ್ರೆ ಅವ್ರು ನಿಜ ಹೇಳ್ತಾ ಇದಾರ ಅಥವಾ ಸುಮ್ನೆ ಏನೇನೋ ಹೇಳ್ತಾ ಇದಾರ ಅನ್ನೋದು ಭಯ ಎಲ್ರಿಗೂ ಬರುತ್ತೆ. ಯಾಕಂದ್ರೆ ಓದ್ತಾನೆ ಇರ್ತೀವಲ್ಲ. ಆಮೇಲೆ ನಿಂಗೆ ಇವಾಗ ಒಂದು ಆಪರೇಷನ್ ಮಾಡಿಸ್ಕೋ ಅಂದ್ರೆ ನನ್ಗೆ ಆಸ್ ಎ ಲೇ ಮ್ಯಾನ್ ಮಾಡಿಸ್ಕೋಬೇಕೋ ಬೇಡವೋ ಗೊತ್ತಿಲ್ಲ. ಅವ್ರು ನಿಂಗೇನೋ ಕೊಲೊನೋಸ್ಕೋಪ್ ಇದೆ, ದೇರ್ ಇಸ್ ಸಮ್ ಪ್ರಾಬ್ಲಮ್ ವಿತ್ ಯುವರ್ ಲಿವರ್ ಅಂದ್ರೆ ನಮ್ಗೆ ಅದು ಹೆಂಗೆ ಅಂತ ಗೊತ್ತಿಲ್ಲ. ಸೊ ಹೆಂಗೆ ನೀವು ಅರ್ಥ ಮಾಡ್ಕೊಳ್ಳೋದು ನಿಮ್ ಬಾಡಿನ ಅದು ಆ ತರದೆಲ್ಲ ಅವ್ರಿಗೆ ಹೇಳ್ಕೊಟ್ಟು ಎಲ್ಲ ಮಾಡ್ತೀನಿ. ಆಮೇಲೆ ಆಂಗ್ಸೈಟಿ ಮೇಲೆ ಐ ಕಂಡಕ್ಟ್ ಸಮ್ ಪ್ರೋಗ್ರಾಮ್ಸ್. ಸೊ ಐ ಆಕ್ಟ್ ಆಸ್ ಅ ಕೌನ್ಸಿಲರ್ ಟು ವಿಮೆನ್. ಏನೋ ಫೋನ್ ಮಾಡ್ತಾರೆ, ಒಂದೊಂದ್ಸತಿ ಮಾತಾಡ್ತಾರೆ ಒನ್ ಆನ್ ಒನ್, ಆ ತರದ್ದು ಎಲ್ಲ ನಡೆಯುತ್ತೆ.
1: ಓಕೆ, ಮಹಿಳೆಯರು ನಿಮ್ಮ ಅವರ ಜೀವನದಲ್ಲಿ ಲೈಕ್ ಬ್ಯಾಲೆನ್ಸ್ಡ್ ಲೈಫ್ ಲೀಡ್ ಮಾಡಬೇಕು ಅಂದ್ರೆ ನೀವೇನಾದ್ರೂ ಸಲಹೆ ನೀಡ್ತೀರಾ?
0: ಹೌದು, ಖಂಡಿತವಾಗ್ಲೂ ಸಲಹೆ. ನನ್ನ ಸಲಹೆ ಏನು ಅಂದ್ರೆ, ಒಂದ್ ಮಹಿಳೆಯರು ಸಾಮಾನ್ಯ ತಪ್ಪು ಮಾಡೋದು ಏನು ಅಂದದೆ ಅಂದ್ರೆ ನಮ್ಗೆ ಎಲ್ಲವನ್ನು ನಮ್ಗೆ ಎಷ್ಟು ವಿ ವಾಂಟ್ ಟು ಬಿ ದ ಬೆಸ್ಟ್ ಅಂತ, ಅದು ಆಗೋದಿಲ್ಲ.
1: ಇವನ್ ಮಲ್ಟಿ ಟಾಸ್ಕಿಂಗ್ ಆಲ್ಸೋ,
0: ಮಲ್ಟಿ ಟಾಸ್ಕಿಂಗ್ ಮಾಡಬಹುದು, ಆದರೆ ಅಂದ್ರೆ ಎಲ್ಲ ಇವಾಗ ನಾನು ಒಂದು ತಾಯಿ ಆದ್ರೆ ನಾನು ಐ ಶುಡ್ ಬಿ ದ ಬೆಸ್ಟ್ ಮದರ್, ಐ ಶುಡ್ ಬಿ ದ ಬೆಸ್ಟ್ ವೈಫ್, ಐ ಶುಡ್ ಬಿ ದ ಬೆಸ್ಟ್. ಇದು ಅದು ಇವಾಗ ವೃತ್ತಿಲಿರೋ ಹೆಂಗಸರಿಗೆ ಅದು ತುಂಬಾನೇ ಕಷ್ಟ. ಸೊ ಸಾಮಾನ್ಯ ಏನಾಗುತ್ತೆ, ನಾನು ಅದೇ ಇವಾಗ ಕೌನ್ಸಿಲಿಂಗು ಮಾಡ್ತೀನಲ್ಲ, ವಿಮೆನ್ ಸಫರ್ ಫ್ರಮ್ ಗಿಲ್ಟ್.
1: ಎಕ್ಸಾಕ್ಟ್ಲಿ,
0: ಇವಾಗ ಒಂದ್ ಮಗುಗೆ ಒಂದ್ ಜ್ವರ ಬಂದಿದೆ ಅಂದ್ರೆ ಮನೇಲಿ ಬಿಟ್ಟು ಬಂದ್ರೆ ಅಯ್ಯೋ ಬಿಟ್ಟು ಬಂದಲ್ಲ ಅಂತ ಒಂದು ಗಿಲ್ಟ್. ನಾನು ಹೇಳೋದು ಅದಿರಬಾರ್ದು. ಓಕೆ, ಇವಾಗ ಗಂಡ ಅಪ್ಪ ಹೆಂಗೆ ಮಗುನ ಬಿಟ್ಟು ಹೋಗ್ತಾನೋ, ತಾಯಿನೂ ಹಂಗೆ ಬಿಟ್ಟು ಹೋಗ್ತಾಳೆ. ನಾವೇನು ಹಂಗೆ ಬಿಟ್ಟು ಬರಲ್ವಲ್ಲ, ಏನೋ ಅರೇಂಜ್ಮೆಂಟ್ ಮಾಡಿರ್ತೀವಿ,
1: ಹೌದು
0: ಇಲ್ಲ, ಯಾರನ್ನೋ ನೋಡ್ಕೊಳಕ್ ಹೇಳಿರ್ತೀವಿ ಅಥವಾ ಎಲ್ಲೋ ಬಿಟ್ಟಿರ್ತೀವಿ. ಅದು ಆ ಗಿಲ್ಟ್ ನ ಹೆಂಗಸರಿಗೆ ಇರಬಾರ್ದು. ಅದೇನೋ ನನ್ನ ಅದೃಷ್ಟಕ್ಕೆ ನಂಗೆ ಯಾವತ್ತೂ ಇಲ್ಲ. ಯಾಕಂದ್ರೆ ಖಂಡಿತ ನಾನು ಇವಾಗ 12 ಪುಸ್ತಕ ಬರ್ದೆ ಅಂದ್ರೆ ಎಸ್ ಐ ಸ್ಯಾಕ್ರಿಫೈಸ್ ಲಾಟ್ ಆಫ್ ಮೈ ಫ್ಯಾಮಿಲಿ ಟೈಮ್. ನನ್ ಮಕ್ಳ ಜೊತೆ ನಾನು ಅದು ಆ ಟೈಮ್ನ ಇರ್ಬೋದಾಗಿತ್ತು, ನನ್ ಮಕ್ಳಿಗೂ ಅನ್ಸ್ಬೋದು. ಬಟ್ ಇವಾಗ್ಲೂ ನನ್ ಮಕ್ಳಿಗೆ ಹೇಳ್ತೀನಿ, ನಿಮ್ಗೆ ಅನ್ಸಿದ್ರು ನನಗೆ ಗಿಲ್ಟಿ ಇಲ್ಲ. ಯಾಕಂದ್ರೆ ನಾನು ಹೇಳಿದ್ನಲ್ಲ, ಅದ್ ನಮ್ ವ್ಯಕ್ತಿತ್ವ ಅಂತ ಒಂದಿರುತ್ತಲ್ಲ. ಸೊ ಹೆಣ್ಣಿಗೆ ಬರೀ ತಾಯಿ ಆಗಿರೋದು ಹೆಂಡತಿ ಆಗಿರೋದು ಅದ್ ಒಂದೇ ವ್ಯಕ್ತಿತ್ವ ಅಲ್ವಲ್ಲ, ಬೇರೆ ಒಂದು ಮನುಷ್ಯಳಾಗಿ ಒಂದ್ ವ್ಯಕ್ತಿತ್ವ ಅಂತಿರುತ್ತಲ್ಲ. ಸೊ ಅದಕ್ಕೆ ನಾವ್ ಏನ್ ಮಾಡ್ತೀವೋ ಅದಕ್ಕೆ ಗಿಲ್ಟ್ ಅಂತೂ ಇರಬಾರ್ದು. ಅಥವಾ ಅಪ್ಪ ಅಮ್ಮನ ನೋಡ್ಕೋಬೇಕು ಅಂದ್ರೆ ಇವಾಗ ಎಷ್ಟೊಂದ್ ಜನ ಓಕೆ ಕೇರ್ ಟೇಕರ್ ನ ಇಟ್ಟರೆ ಅಲ್ಲಿ ಗಿಲ್ಟ್ ಬರುತ್ತೆ, ಅಯ್ಯೋ ನಾನ್ ನೋಡ್ಕೋಬೇಕಾ, ನಾನ್ ಕೆಲಸ ಬಿಟ್ಟವ್ರನ್ನ ನೋಡ್ಕೋ. ಬೇಡ, ಖಂಡಿತ ಬೇಡ, ನೋಡ್ಕೊಳ್ಳೋದ್ರಲ್ಲಿನೇ ತರಾವರಿ ತರ ಇರುತ್ತೆ. ಸೊ ಗಿಲ್ಟ್ ಇರಬಾರ್ದು, ಅದೇ ನಂದು ಪ್ರೈಮರಿ ಮೆಸೇಜ್ ಫಾರ್ ವಿಮೆನ್.
1: ಓಕೆ, ಏಜ್ ಇಸ್ ಜಸ್ಟ್ ಅ ನಂಬರ್ ಅಂತ ನಿಮ್ಮನ್ನು ನೋಡಿ ಹೇಳಬೇಕು ಮೇಡಮ್. ಸೊ ಯು ಆರ್ ಅನ್ ಇನ್ಸ್ಪಿರೇಷನ್ ಟು ಆಲ್ ವಿಮೆನ್ ಔಟ್. ಸೊ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
0: ನಿಮಗೂ ಧನ್ಯವಾದಗಳು, ನನ್ನ ಕರೆದಿದ್ದಕ್ಕೆ ಧನ್ಯವಾದಗಳು.
1: ಥ್ಯಾಂಕ್ ಯು.

0: ಆಕಾಶವಾಣಿ ಧಾರವಾಡ.
1: ಹಾರ್ಟ್ ವಿಷಯಕ್ಕೆ ಬಂದಾಗ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. 25 years ಲೆಗಸಿಯೊಂದಿಗೆ ನಾರಾಯಣ ಹೆಲ್ತ್ ಸಿಟಿ ಎಕ್ಸ್ಪರ್ಟ್ ಅಡಲ್ಟ್ ಅಂಡ್ ಪೀಡಿಯಾಟ್ರಿಕ್ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಅನ್ನು ಜೊತೆಗೆ ತಂದಿದೆ. ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಪ್ರೂವನ್ ಔಟ್ಕಮ್ಸ್ ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ, ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು. ಕಾಲ್ 1800-309-0309. ಟೇಕ್ ಕೇರ್.
2: 100 ವರ್ಷಗಳು 100 ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ.
3: ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್.
2: ಚಿನ್ನ ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ.
3: ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ.
2: ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
4: ಕೇಳುಗರೆ, ಇದೇ ಮಂಗಳವಾರ ಸಂಜೆ 6:50 ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಭಾಗವಹಿಸುತ್ತಾರೆ.
5: ಎಲ್ಲರಿಗೂ ನಮಸ್ಕಾರಗಳು. ನಾನು ಡಾಕ್ಟರ್ ಮಲ್ಲಿಕಾರ್ಜುನಗೌಡ ವಿ ಅರಳಿಹಳ್ಳಿ.

0: ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವಿಶ್ವವಿದ್ಯಾಲಯದ ನ್ಯಾಚುರೋಪತಿ ಮತ್ತು ಯೋಗ ವಿಭಾಗದ ಮುಖ್ಯ ವೈದ್ಯನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಾನು ಮೇ 5 ಮಂಗಳವಾರದಂದು ಅಸ್ತಮಾ ಅಥವಾ ಧಮ್ಮು ಈ ವಿಷಯದ ಕುರಿತು ಮಾತನಾಡಲಿದ್ದೇನೆ. ಸುಮಾರು ಜನರಿಗೆ ಈ ಅಸ್ತಮಾ ಕಾಯಿಲೆ ಇದೆ. ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲೂ ಕೂಡ ಈ ಕಾಯಿಲೆ ಬರುತ್ತಿದೆ. ಆದರೆ ಜನರ ಕಲ್ಪನೆ ಒಮ್ಮೆ ಅಸ್ತಮಾ ಬಂದರೆ ಇದು ವಾಸಿಯಾಗುವುದಿಲ್ಲ ಅನ್ನುವುದು, ಮಾತ್ರೆ ತೆಗೆದುಕೊಳ್ಳುತ್ತಲೇ ಹೋಗಬೇಕು ಅನ್ನುವುದು. ಇದನ್ನ ಹೋಗಲಾಡಿಸಲು ನಾನು ನೇರ ಸಂವಾದದಲ್ಲಿ ನಿಮಗೆ ಉತ್ತರ ನೀಡಲು ಬರುತ್ತಿದ್ದೇನೆ. ಆದ್ದರಿಂದ ಕೇಳುಗರೆ, ತಪ್ಪದೇ ಇದನ್ನ ಆಸಕ್ತಿಯಿಂದ ಕೇಳಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಿ.
1: ನೀವು ಪ್ರಶ್ನೆ ಕೇಳಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15 ಹಾಗೂ 244-344-16. ಎಸ್ಟಿಡಿ ಸಂಖ್ಯೆ 0836.
2: ನಲ್ಮೆಯ ಶ್ರೋತೃಗಳೇ, ಪ್ರತಿ ಸೋಮವಾರ ಮುಂಜಾನೆ 7:15 ಕಾರ್ಯಕ್ರಮ ನೆನಪಾಗಿ ಕಾಡ್ತಾವ ಹಾಡು.
3: ಒಂದು ಬಾರಿ ಸ್ಮರಣೆ ಸಾಲದೆ ಆನಂದ ತೀರ್ಥರ.
2: ನಮ್ಮ ಆಕಾಶವಾಣಿಯ ಹಳೆಯ ಖಜಾನೆಯೊಳಗಿನ ಸಂಗೀತ ದಂಗಣದೊಳಗಿನ ನಿಧಿಯನ್ನ ಹೆಕ್ಕಿ ಅದರೊಂದಿಗೆ ಬೆಸೆದಿರೋ ಸವಿ ನೆನಪುಗಳನ್ನ ಸವಿಯೋ ಕಾರ್ಯಕ್ರಮವೇ ನೆನಪಾಗಿ ಕಾಡ್ತಾವ ಹಾಡು. ಆಕಾಶವಾಣಿಯಿಂದ ಪ್ರಸಾರವಾಗಿ ಜನಪ್ರಿಯವಾಗಿ ಶ್ರೋತೃಗಳ ಮನದೊಳಗ ಹಸಿರಾಗಿ ಉಳಿದಿರೋ ಕೆಲವು ಹಾಡುಗಳನ್ನ ನೆನಪಿಸಿಕೊಳ್ಳುತ್ತದೆ ಈ ಕಾರ್ಯಕ್ರಮ. ತಪ್ಪದ ಕೇಳ್ರಿ, ಪ್ರತಿ ಸೋಮವಾರ ಮುಂಜಾನೆ 7:15 ನೆನಪಾಗಿ ಕಾಡ್ತಾವ ಹಾಡು.
4: ನೀವು ಹುಡುಕಾಡ್ತಿದ್ರಿ ನಿಮ್ಮ ಆಕಾಶವಾಣಿ ಧಾರವಾಡ ಯೂಟ್ಯೂಬ್ ಚಾನೆಲ್ ಅನ್ನು. ನಿಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ಧಾರವಾಡ ಶುರುವಾಗಿದೆ. ನಿಮ್ಮ ಬೇಡಿಕೆಯ ಮೇರೆಗೆ ಆಕಾಶವಾಣಿ ಧಾರವಾಡ ಯೂಟ್ಯೂಬ್ ನಲ್ಲಿ ಲಭ್ಯ. ಚಾನೆಲ್ ಹೆಸರು ಆಕಾಶವಾಣಿ ಧಾರವಾಡ. ನಾವು ಕಾರ್ಯಕ್ರಮಗಳನ್ನು ಯೂಟ್ಯೂಬ್ ಚಾನೆಲ್ನಲ್ಲಿ ಹಾಕುವ, ಅಂದರೆ ಅಪ್ಲೋಡ್ ಮಾಡುವ ಪ್ರಕ್ರಿಯೆಯಲ್ಲಿ ಇದ್ದೇವೆ. ಪ್ರತಿದಿನ ನಾವು ಕಾರ್ಯಕ್ರಮಗಳನ್ನು ಅಪ್ಲೋಡ್ ಮಾಡುತ್ತಿದ್ದೇವೆ. ಹಿಂದೆ ಆಕಾಶವಾಣಿ ಧಾರವಾಡ ಚಾನೆಲ್ಗೆ ಚಂದಾದಾರರಾಗಿ, ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ನಿಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ಧಾರವಾಡ.

ಆಕಾಶವಾಣಿ ಧಾರವಾಡ. ಸರಿಯಾಗಿ 12:35 ಆರೋಗ್ಯ ಸಂಚಿಕೆ ಕೇಳುವಿರಿ, ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲೇ.

0: ಆಕಾಶವಾಣಿ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಈ ವಿಷಯದ ಕುರಿತು ಡಾಕ್ಟರ್ ಕೀರ್ತಿ ರಾಜ್ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ.
1: ಕೇಳುಗರೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಕನ್ಸಲ್ಟೆಂಟ್ ಲ್ಯಾಪ್ರೋಸ್ಕೋಪಿಕ್ ಮತ್ತು ಗ್ಯಾಸ್ಟ್ರೋ ಸರ್ಜನ್ ಆಗಿರುವಂತಹ ಡಾಕ್ಟರ್ ಕೀರ್ತಿರಾಜ್ ಅವರು. ಡಾಕ್ಟ್ರೆ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ತೆ.
1: ಮೊದಲನೇದಾಗಿ ಈ ಲ್ಯಾಪ್ರೋಸ್ಕೋಪಿ ಅಂತ ಹೇಳಿದ್ರೆ ಏನಿದು?
2: ಈ ಲ್ಯಾಪ್ರೋಸ್ಕೋಪಿ ಅಂದ್ರೆ ಮಿನಿಮಲಿ ಇನ್ವೇಸಿವ್ ಟೆಕ್ನಿಕ್ ಅಂತ ಹೇಳ್ತೇವೆ, ಅಥವಾ ಮಿನಿಮಲ್ ಆಕ್ಸೆಸ್ ಟೆಕ್ನಿಕ್ ಅಂತ ಹೇಳ್ತೇವೆ. ನಾವು ಈ ಟೆಕ್ನಿಕ್ ಅಲ್ಲಿ ಚಿಕ್ಕ ಚಿಕ್ಕ ತೂತುಗಳನ್ನ ಮಾಡ್ತೀವಿ. ಅದು ಹೊಟ್ಟೆಯಲ್ಲಿ ಇರಬಹುದು ಅಥವಾ ಯಾವ ಆರ್ಗನ್ ಮೇಲೆ ನಾವು ಆಪರೇಟ್ ಮಾಡ್ತೀವೋ ಆ ಆರ್ಗನ್ಗೆ ಇರಬಹುದು.

0: ಮೇನ್ಲಿ ನಾವು ಹೊಟ್ಟೆ ಮೇಲೆ ಆಪರೇಷನ್ ಮಾಡುವಂತದಕ್ಕೆ, ಕೀ ಹೋಲ್ ಟೆಕ್ನಿಕಲ್ ಮಾಡುವಂತದಕ್ಕೆ ಲ್ಯಾಪ್ರೋಸ್ಕೋಪಿ ಅಂತ ಅಂತೇವೆ. ಕ್ಯಾಮರಾ ಹಾಕುವಂತದಾಗಿರಬಹುದು, ಒಳಗಡೆ ವಿಜುವಲೈಸೇಷನ್, ನಾವು ಏನ್ ಆರ್ಗನ್ ನೋಡಬೇಕು ಅದನ್ನ ನೋಡಬೇಕು ಅಂತಿದ್ರೆ ಕ್ಯಾಮರಾಗೆ ಒಂದು ತೂತ್ ಬೇಕಾಗತ್ತೆ. ಮತ್ತೆ ನಮ್ಮ ವರ್ಕಿಂಗ್ ಪೋರ್ಟ್ಸ್, ಏನ್ ಇನ್ಸ್ಟ್ರೂಮೆಂಟ್ ಹೋಗಿ ಒಳಗಡೆ ನಾವು ಹೇಗೆ ಕೈಯಲ್ಲಿ ಆಪರೇಷನ್ ಮಾಡ್ತೇವೋ ಅದನ್ನೇ ನಾವು ಇನ್ಸ್ಟ್ರೂಮೆಂಟ್ ಮೂಲಕ ಮಾಡುವಂತದ್ದು ಥ್ರೂ ಅ ಸ್ಮಾಲ್ ಹೋಲ್, 5 mm ನಷ್ಟು ಹೋಲ್ ಮಾಡುವಂತದ್ದು ಅದು ಕೀ ಹೋಲ್ ಸರ್ಜರಿ ಅಥವಾ ಇನ್ ಮೆಡಿಕಲ್ ಟರ್ಮ್ಸ್ ನಾವು ಲ್ಯಾಪ್ರೋಸ್ಕೋಪಿ ಸರ್ಜರಿ ಅಂತ ಹೇಳ್ತೇವೆ.
1: ಡಾಕ್ಟರ್, ಹಾಗಾದ್ರೆ ಇದರಲ್ಲಿ ಕೊಯ್ಯುವಂತದ್ದು ಅಂತ ಏನ್ ಹೇಳ್ತೇವೆ ನಾವು, ಕತ್ತರಿಯ ಪ್ರಯೋಗ ಇದು ಇರುವುದಿಲ್ವಾ?
0: ಕೊಯ್ಯುವಂತದ್ದು ಇಸ್ ಅ ಟೆಕ್ನಿಕಲ್ ಟರ್ಮ್, ಅದು ಚಿಕ್ಕದಾಗಿ ಮಾಡುವಂತದ್ದು, ಸ್ಮಾಲ್ ಕಟ್ಸ್ ಇರ್ತದೆ. ಈಗ ಕ್ಯಾಮರಾ ಹಾಕ್ಲಿಕ್ಕೆ 1 cm

0: ನಷ್ಟು ಹೋಲ್ ಮಾಡುವಂತದ್ದು ಅದು ಕೀ ಹೋಲ್ ಸರ್ಜರಿ ಅಥವಾ ಇನ್ ಮೆಡಿಕಲ್ ಟರ್ಮ್ಸ್ ನಾವು ಲ್ಯಾಪ್ರೋಸ್ಕೋಪಿ ಸರ್ಜರಿ ಅಂತ ಹೇಳ್ತೇವೆ.
1: ಡಾಕ್ಟರ್, ಹಾಗಾದ್ರೆ ಇದರಲ್ಲಿ ಕೊಯ್ಯುವಂತದ್ದು ಅಂತ ಏನು ಹೇಳ್ತೇವೆ ನಾವು, ಕತ್ತರಿಯ ಪ್ರಯೋಗ ಇದು ಇರುವುದಿಲ್ವಾ?
0: ಕೊಯ್ಯುವಂತದ್ದು ಇಸ್ ಅ ಟೆಕ್ನಿಕಲ್ ಟರ್ಮ್, ಅದು ಚಿಕ್ಕದಾಗಿ ಮಾಡುವಂತದ್ದು, ಸ್ಮಾಲ್ ಕಟ್ಸ್ ಇರ್ತದೆ. ಈಗ ಕ್ಯಾಮರಾ ಹಾಕ್ಲಿಕ್ಕೆ 1 ಸೆಂಟಿಮೀಟರ್ ಅಂದ್ರೆ 10 mm ನಷ್ಟು ಕಟ್ ಮಾಡುವಂತದ್ದು. ಸೊ ಕೊಯ್ಯುವಂತದ್ದು ಇದ್ದೇ ಇರ್ತದೆ, ಅದಿಲ್ಲಿ ಹೋಗಲ್ಲ. ಹೇಗೆ ನಾವು ಓಪನ್ ಸರ್ಜರಿಯಲ್ಲಿ ದೊಡ್ಡದಾಗಿ ಕೊಯ್ತೇವೋ ಆ ತರದನ್ನ ಏನಿರುವುದಿಲ್ಲ. ಸೊ ಈಗ ದೊಡ್ಡದಾಗಿ ಕೊಯ್ದಾಗ ಮೇಲಿಂದ ಈಗ ಎದೆಯಿಂದ ಕೆಳಗಡೆವರೆಗೆ ಕೊಯ್ಯುವಂತದ್ದು ದೊಡ್ಡ ಕೊಯ್ಯುವಂತದ್ದು, ದಟ್ ಈಸ್ ಓಪನ್ ಟೆಕ್ನಿಕ್. ಸೊ ಈಗ ಆ ತರದೆಲ್ಲ ಏನ್ ಬೇಕಾಗದು ಬರುವುದಿಲ್ಲ ಲ್ಯಾಪ್ರೋಸ್ಕೋಪಿಯಲ್ಲಿ. ಲ್ಯಾಪ್ರೋಸ್ಕೋಪಿಯಲ್ಲಿ ನಾವು ಎಲ್ಲೇ ಈಗ ಹೊಟ್ಟೆಯಲ್ಲಿ ಮೇಲ್ಭಾಗ ಹೊಟ್ಟೆ ಇರಬಹುದು ಅಥವಾ ಅಡಿಭಾಗ ಹೊಟ್ಟೆ ಇರಬಹುದು, ಎಲ್ ಬೇಕಾದ್ರೂ ನಾವು ಚಿಕ್ಕ ಚಿಕ್ಕ ತೂತಲ್ಲೇ ಆಕ್ಸೆಸ್ ಮಾಡಬಹುದು. ಎಷ್ಟೇ ದೊಡ್ಡದಿದ್ರು, ಈಗ ದೊಡ್ಡ ಜಠರ ತೆಗೆಯುವಂತದ್ದು ಅಥವಾ ಕರುಳನ್ನೇ ತೆಗೆಯುವಂತದ್ದು, ಕೊಲೋನ್ ಅಂತ ಹೇಳುವಂತದ್ದು, ಈಗ ಕ್ಯಾನ್ಸರಿಗೆ ಮಾಡ್ತೇವೆ, ಕೊಲೋನ್ ಕ್ಯಾನ್ಸರಿಗೆ ಆಪರೇಷನ್ ಮಾಡುವಂತದ್ದು, ಎಷ್ಟೇ ದೊಡ್ಡ ಆಪರೇಷನ್ ಇದ್ರು ಕ್ಯಾಮರಾದಲ್ಲಿ ಮಾಡುವಂತದಾಗತ್ತೆ. ಸೊ ಆಕ್ಸೆಸ್ ಇಸ್ ಅ ನಾಟ್ ಅ ಪ್ರಾಬ್ಲಮ್. ನಾವು ಚಿಕ್ಕದಾಗಿ ತೂತ್ ಇಟ್ಕೊಂಡು ಮಾಡುವಂತದ ಕಾರಣ ಅದನ್ನ ಮಿನಿಮಲ್ ಆಕ್ಸೆಸ್ ಸರ್ಜರಿ ಅಂತ ಹೇಳುವಂತದ್ದು. ಸೊ ಆಕ್ಸೆಸ್ ಇಸ್ ನಾಟ್ ಅಟ್ ಆಲ್ ಅ ಪ್ರಾಬ್ಲಮ್.
1: ಈಗ ಈ ಒಂದು ಸರ್ಜರಿಯನ್ನ ಎಲ್ಲಾ ಕೇಸಸ್ ಅಲ್ಲೂ ಮಾಡ್ತಾರ ಅಥವಾ ಕೆಲವೊಂದಕ್ಕೆ ಮಾತ್ರ ಇದು ಸೀಮಿತ ಆಗಿರ್ತದ?
0: ಈಗಿನ ಪ್ರೆಸೆಂಟ್ ಗೈಡ್ ಲೈನ್ಸ್ ನೋಡಿದ್ರೆ ಹೊಟ್ಟೆ ಒಳಗಡೆ ಏನು ಸರ್ಜರಿ ಮಾಡಬೇಕು ಅದಕ್ಕೆಲ್ಲ ಅಕ್ಸೆಪ್ಟೆಡ್ ಆಗಿದೆ, ಅನ್ಲೆಸ್ ಹಿಸ್ ಜನರಲ್ ಕಂಡೀಷನ್ ಅಕ್ಸೆಪ್ಟ್ಸ್. ಈಗ ಜನರಲ್ ಕಂಡೀಷನ್, ಅವನು ಜನರಲ್ ಎನಸ್ತೀಶ ತಗೊಳ್ಳುವಂತ, ಅವನಿಗೆ ತಾಳುವಂತ ಶಕ್ತಿ ಇದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಇದು ಮಾಡುವಂತದ್ದು. ಯಾಕಂತ ಹೇಳಿದ್ರೆ ಈ ಲ್ಯಾಪ್ರೋಸ್ಕೋಪಿ ಸರ್ಜರಿ ಮಾಡುವಾಗ ಒಂದು ರಿಕ್ವೈರ್ಮೆಂಟ್ ಇಸ್ ಜನರಲ್ ಎನಸ್ತೀಶ, ಪೇಷಂಟ್ ಗೆ ಜನರಲ್ ಎನಸ್ತೀಶ ಕೊಡಬೇಕು. ಪೇಷಂಟ್ ತಡ್ಕೊಳ್ತಾನೆ ಅಂತ ಇದ್ರೆ ಡೆಫಿನೆಟ್ಲಿ ಲ್ಯಾಪ್ರೋಸ್ಕೋಪಿ ಇಸ್ ಅ ವೆರಿ ಸೇಫ್.
1: ಅಂದ್ರೆ ಯಾವುದೇ ವಯಸ್ಸಿನವರಿಗೂ ಕೂಡ ಇದನ್ನ ಮಾಡಬಹುದು?
0: ಹೌದು, ಡೆಫಿನೆಟ್ಲಿ. ಚಿಕ್ಕ ಮಕ್ಕಳಿಗೂ ಮಾಡ್ತೇವೆ, ಈಗ ಚಿಕ್ಕ ಮಕ್ಕಳಿಗೆ ಹರ್ನಿಯ ಇರಬಹುದು, ಹರ್ನಿಯಗೋಸ್ಕರ ಮಾಡ್ತೇವೆ, ಹೊಟ್ಟೆದೇನಾರ ತೊಂದರೆ ಇದ್ದಾಗ ಮಾಡ್ತೇವೆ, ದೊಡ್ಡ ವಯಸ್ಸಿನವರಿಗೂ ಮಾಡ್ತೇವೆ. ಅವರಿಗೆ ಈಗ ನಾ ಹೇಳಿದಾಗ ಕ್ಯಾನ್ಸರ್ ಆಪರೇಷನ್ ಇರಬಹುದು ಅಥವಾ ಹರ್ನಿಯ ಆಪರೇಷನ್ ಇರಬಹುದು, ಚಿಕ್ಕ ಈವನ್ ಇಫ್ ಇಟ್ ಇಸ್ ಅ ಸ್ಮಾಲ್ ಆಪರೇಷನ್ ಆರ್ ಅ ಮೇಜರ್ ಆಪರೇಷನ್, ಎಲ್ಲ ಲ್ಯಾಪ್ರೋಸ್ಕೋಪಿಯಲ್ಲಿ ಮಾಡಬಹುದು.
1: ಸಾಂಪ್ರದಾಯಿಕವಾಗಿ ಹೇಗೆ ಮಾಡ್ತಾ ಇದ್ದೇವೆ ಅದಕ್ಕೆ ಹೋಲಿಸಿದ್ರೆ ಈ ಲ್ಯಾಪ್ರೋಸ್ಕೋಪಿಯಲ್ಲಿ ಇರುವಂತಹ ಅಡ್ವಾಂಟೇಜಸ್ ಅಂದ್ರೆ ಅನುಕೂಲಗಳು ಏನೆಲ್ಲ ಇದೆ?
0: ತುಂಬಾನೇ ಇದೆ. ಲ್ಯಾಪ್ರೋಸ್ಕೋಪಿ ಇಷ್ಟೊಂದು ಫೇಮಸ್ ಆಗ್ಲಿಕ್ಕೆ ದಿಸ್ ಇಸ್ ಅ ಮೇನ್ ರೀಸನ್. ದ ಅಡ್ವಾಂಟೇಜಸ್ ಲ್ಯಾಪ್ರೋಸ್ಕೋಪಿ ಬ್ರಿಂಗ್ಸ್ ಇನ್ ಟು ದ ಮೆಡಿಕಲ್ ಸರ್ಜಿಕಲ್ ಫೀಲ್ಡ್ ಅಲ್ವಾ, ಇಟ್ ಇಸ್ ಇಮ್ಮೆನ್ಸ್. ಎಷ್ಟೊಂದು ಹೇಳಿದ್ರೆ ಈಗ ಎವ್ರಿಬಡಿ ವಾಂಟ್ಸ್ ಲ್ಯಾಪ್ರೋಸ್ಕೋಪಿ. ಯಾಕಂತ ಹೇಳಿದ್ರೆ ದ ಅಡ್ವಾಂಟೇಜಸ್ ಈಸ್ ಮೈಲ್ಸ್ ಅಪಾರ್ಟ್. ಫಾರ್ ಎಕ್ಸಾಂಪಲ್, ಸಿಂಪಲ್ ಓಪನ್ ಟೆಕ್ನಿಕ್ ಅಂದ್ರೆ ಅಷ್ಟು ದೊಡ್ಡದಾಗಿ ಓಪನ್ ಮಾಡುವಂತ ಈಗ ನೆಸೆಸಿಟಿನೇ ಇಲ್ಲ. ಚಿಕ್ಕ ಚಿಕ್ಕ ತೂತು 1 cm ಪ್ಲಸ್ ಕಂಪೇರ್ ಟು 10 cm 15 cm ಎಲ್ಲ ಓಪನ್ ಮಾಡುವಂತದ್ದು ಉಂಟು ಹೊಟ್ಟೆಯನ್ನು ಓಪನ್ ಮಾಡುವುದಿದ್ರೆ. ಈಗ ಎಲ್ಲ ಎಷ್ಟು ಚಿಕ್ಕ ಕಟ್ಸ್ ಗಳು. ಸೊ ಅದರಿಂದಾಗಿ ಏನಾಗಿದೆ, ಪೇನ್ ಈಗ ಆಪರೇಷನ್ ಮಾಡಿ ಪೋಸ್ಟ್ ಆಪರೇಟಿವ್ ರಿಕವರಿ ಇದೆಯಲ್ಲ, ಆ ಫೇಸ್ ಅಲ್ಲಿ ಪೇನ್ ಇಸ್ ವೆರಿ ವೆರಿ ಲೆಸ್. ಈಗ ದೊಡ್ಡ ಕಟ್ಟಿದ್ದಾಗ ಅವರಿಗೆ ಮೂವ್ಮೆಂಟ್ ಅಲ್ಲಿ ಎದ್ದು ಕೂತ್ಕೊಳ್ಳಿಕ್ಕೆ, ಬಗ್ಲಿಕ್ಕೆ, ನಡಿಲಿಕ್ಕೆ ಎಲ್ಲ ತುಂಬಾ ಕಷ್ಟ ಓಪನ್ ಸರ್ಜರಿ ಮಾಡಿದಾಗ. ವೆರ್ ಎಸ್ ಕಂಪೇರ್ ಟು ಲ್ಯಾಪ್ರೋಸ್ಕೋಪಿ ಕೀ ಹೋಲ್ ಸರ್ಜರಿ ಮಾಡಿದಾಗ ಇಟ್ಸ್ ವೆರಿ ಮಿನಿಮಲ್ ಕಂಪೇರ್ ಟು, ಇಟ್ ಇಸ್ ನೆಗ್ಲಿಜಿಬಲ್ ಅಂತ ಹೇಳಬಹುದು. ಅಷ್ಟು ಕಡಿಮೆ ಇರುತ್ತೆ. ಅವ್ರು ಎಷ್ಟು ಆಕ್ಟಿವ್ ಆಗಿರ್ತಾರೆ ಅಂತ ಹೇಳಿದ್ರೆ, ಅವರ ಅನಸ್ಥೇಷಿಯಿಂದ ಹೊರಗಡೆ ಬಂದು ಒಂದ್ಸಲ ಕಾನ್ಶಿಯಸ್ ಆಗಿ ಎಲ್ಲ ಅವರಿಗೆ ಎನ್ವೈರನ್ಮೆಂಟ್ ಅರಿವಾಗತ್ತಲ್ಲ, ಆವಾಗಲೇ ಅವರು ದೇ ಸ್ಟಾರ್ಟ್ ವಾಕಿಂಗ್, ಮೂವಿಂಗ್ ಅರೌಂಡ್, ಅವರಾಗೆ ಟಾಯ್ಲೆಟ್ ಹೋಗಿ ಯೂರಿನ್ ಪಾಸ್ ಮಾಡ್ತಾರೆ. ಸೊ ಅಷ್ಟು ಕಂಫರ್ಟಬಲ್ ಇರುತ್ತೆ. ಸೊ ಮೇನ್ ಥಿಂಗ್ ಇಸ್ ಪೇನ್. ಸೆಕೆಂಡ್ ಥಿಂಗ್ ಇಸ್ ಪೋಸ್ಟ್ ಆಫ್ ರಿಕವರಿ ಅಂತ ಹೇಳ್ತೇವೆ, ಎನ್ಹಾನ್ಸ್ಡ್ ರಿಕವರಿ ಹೇಳ್ತೇವೆ ನಾವು. ದಿಸ್ ಇಸ್ ವೆರಿ ಫಾಸ್ಟ್. ಪೇನ್ ಕಮ್ಮಿ ಇದ್ದ ಕಾರಣ ಅವರಿಗೆ ಉಸಿರಾಟ ಕಷ್ಟ ಆಗುದಿಲ್ಲ, ಆರಾಮದಲ್ಲಿ ಅವರು ಉಸಿರಾಡಬಹುದು. ಸೊ ಲಂಗ್ಸ್ ಕಾಂಪ್ಲಿಕೇಶನ್, ಪಲ್ಮನರಿ ಕಾಂಪ್ಲಿಕೇಶನ್ ಏನ್ ಬರುತ್ತೋ, ಎಲ್ಲಿ ನಾವು ಉಸಿರಾಡ್ತಾ ಇಲ್ಲ ಅಂತ ಹೇಳಿದಾಗ ಒಳಗಡೆ ಈ ಕಫ ಎಲ್ಲ ತುಂಬಿಕೊಂಡು ನಿಮೋನಿಯಾ ಆಗುವಂತ ಚಾನ್ಸಸ್ ಎಲ್ಲ ತುಂಬಾ ಕಡಿಮೆ. ಮತ್ತೆ ಒಂಥರ ಫೀಲಿಂಗ್ ಆಫ್ ಸೆಲ್ಫ್ ಹೀಲಿಂಗ್ ತರ ಇರ್ತದೆ ಅವರಿಗೆ, ನಾನು ಎಷ್ಟು ಬೇಗ ಹುಷಾರಾದೆ, ಇಷ್ಟು ದೊಡ್ಡ ಆಪರೇಷನ್ ಆದ್ರೆ ಎಷ್ಟು ಬೇಗ ಹುಷಾರಾಯಿತು, ಇದೆಲ್ಲ ಹೇಳಲಿಕ್ಕೆ ದೊಡ್ಡ ಆಪರೇಷನ್ ಇರಬಹುದು, ಬಟ್ ನೋಡಿದ್ರೆ ಅವರು ನಡೀತಾ ಇರ್ತಾರೆ. ಸೊ ಇದೆಲ್ಲ ನೋಡಿದಾಗ ಒಂದು ಅವರಿಗೂ ಒಂಥರ ಖುಷಿ, ಓ ಆಪರೇಷನ್ ಆಗಿ ನಂಗೇನ್ ಸಫರಿಂಗ್ ಇಲ್ಲ, ನಾನೆಲ್ಲ ಚೆನ್ನಾಗಾಗಿದ್ದೇನೆ ಅಂತ ಅದೊಂದು ಸೆಲ್ಫ್ ಅವೇರ್ನೆಸ್ ಬರುತ್ತೆ ಅವರಿಗೆ, ಒಂಥರ ಸೆಲ್ಫ್ ಕಾನ್ಶಿಯಸ್, ಓ ಚೆನ್ನಾಗಾಗಿದ್ದೇನೆ ಅಂತ ಹೇಳಿ ಅದೊಂದು. ನೆಕ್ಸ್ಟ್ ಇನ್ನೊಂದ್ ಅಂತ ಹೇಳಿದ್ರೆ ಬೇಗ ಕೆಲಸಕ್ಕೂ ಹೋಗ್ಬೋದು ಅವರು. ಈಗ ಮೊದಲೆಲ್ಲ ಅಪೆಂಡಿಕ್ಸ್ ಆಪರೇಷನ್ ಆದಾಗ, ದೊಡ್ಡ ಓಪನ್ ಅಪೆಂಡಿಸೆಕ್ಟಮಿ ಅಂತ ಮಾಡಿದಾಗ ಅವರು ಒಂದ್ ವಾರ ಹಾಸ್ಪಿಟಲ್ ಅಲ್ಲೇ ಇರ್ತಿದ್ರು, ಫರ್ಗೆಟ್ ಅಬೌಟ್ ಗೋಯಿಂಗ್ ಟು ದ ವರ್ಕ್. ಇವಾಗ ಎಲ್ಲ 2 days ಹಾಸ್ಪಿಟಲ್ ಸ್ಟೇ, ಮನೇಲಿ ಒಂದ್ 2 ದಿನ 3 ದಿನ ರೆಸ್ಟ್ ಮಾಡಿ, ಒನ್ಸ್ ಈಸ್ ಆಲ್ ಕಂಫರ್ಟಬಲ್ ಹಿ ಗೋಸ್ ಬ್ಯಾಕ್ ಟು ವರ್ಕ್. ಈಗ ಕೆಲವರು ಈಗ ವರ್ಕ್ ಫ್ರಮ್ ಹೋಮ್ ಫೇಮಸ್ ಆದಾಗ ಹಾಸ್ಪಿಟಲ್ ಅಲ್ಲೇ ಸ್ಟಾರ್ಟ್ ಮಾಡ್ತಾರೆ ವರ್ಕ್ ಫ್ರಮ್ ಹಾಸ್ಪಿಟಲ್ ಅಂತ ಈಗ ಹಾಗೆ. ಸೊ ಆ ಇದು ಅಡ್ವಾಂಟೇಜಸ್ ಆರ್ ವೆರಿ ಸಿಗ್ನಿಫಿಕೆಂಟ್ ಆಸ್ ಕಂಪೇರ್ ಟು ದ ಟ್ರೆಡಿಷನಲ್, ನಮ್ಮ ಮೊದಲಿನ ಓಪನ್ ಟೆಕ್ನಿಕ್ಸ್ ಎಲ್ಲ ನೋಡಿದ್ರೆ. ಅಂಡ್ ದರ್ ಅಡ್ವಾಂಟೇಜಸ್ ಆರ್ ರಿಕ್ವೈರ್ಮೆಂಟ್ಸ್ ಆಫ್ ವೆರಿ ಮಿನಿಮಲ್ ಪೇನ್ ಕಿಲ್ಲರ್ಸ್. ಈಗ ಪೇನ್ ಕಮ್ಮಿ ಇದ್ದ ಕಾರಣ ಅಷ್ಟೊಂದು ಇಂಜೆಕ್ಷನ್ಸ್ ಬೇಕು ಅಂತಿಲ್ಲ, ಚಾನ್ಸಸ್ ಆಫ್ ಇನ್ಫೆಕ್ಷನ್ಸ್ ತುಂಬಾ ಕಮ್ಮಿ. ಈಗ ಅಷ್ಟು ದೊಡ್ಡ ಗಾಯ ಆದಾಗ ಅದು ಇನ್ಫೆಕ್ಷನ್ ಆಗುವ ಚಾನ್ಸಸ್ ಜಾಸ್ತಿ ಇರ್ತದೆ, ಈಗ ಚಿಕ್ಕ ಚಿಕ್ಕ ತೂತಿದ್ದ ಕಾರಣ ಇನ್ಫೆಕ್ಷನ್ ಚಾನ್ಸಸ್ ತುಂಬಾ ಕಡಿಮೆ, ಆದ್ರೂ ಇಟ್ಸ್ ವೆರಿ ಸಿಂಪಲ್ ಟು ಮ್ಯಾನೇಜ್. ಸೊ ಇಷ್ಟೊಂದೆಲ್ಲ ಅಡ್ವಾಂಟೇಜಸ್ ಇದ್ದಾಗ ಎವ್ರಿಬಡಿ ವಾಂಟ್ಸ್, ಇಲ್ಲ ಏನಿದ್ರು ಲ್ಯಾಪ್ರೋಸ್ಕೋಪಿ ಲ್ಯಾಪ್ರೋಸ್ಕೋಪಿ ಅಂತ ಹೇಳ್ತಾರೆ. ಸೊ ದಟ್ ಈಸ್ ಒನ್ ವೆರಿ ಸಿಗ್ನಿಫಿಕೆಂಟ್.
1: ಈಗ ಇದು ರೋಗಿಗಳ ಒಂದು ದೃಷ್ಟಿಯಿಂದ ಆಯ್ತು, ವೈದ್ಯರಾಗಿ ನೀವು ಇದನ್ನ ಯಾಕೆ ಪ್ರಿಫರ್ ಮಾಡ್ತೀರಾ?
0: ವೈದ್ಯರಾಗಿ ಯಾಕಂತ ಹೇಳಿದ್ರೆ,

0: ನಮಗೂ ಇಟ್ಸ್ ಅ ವೆರಿ ಈಸಿ ಆಪರೇಷನ್. ನಮಗೆ ಎಲ್ಲ ಈ ಕ್ಯಾಮರಾ ಇದ್ದ ಕಾರಣ ಆರ್ಗನ್ ನ ಎಷ್ಟು ಹತ್ರ ಬೇಕಾದ್ರೂ ಹೋಗಿ ನಾವು ನೋಡಬಹುದು. ಸೆಕೆಂಡ್, ನಾವು ಆಪರೇಷನ್ ಮಾಡುವಾಗ ಒಂಥರ ಜೂಮ್ ಕೆಪಬಿಲಿಟೀಸ್ ಇರುತ್ತೆ ಈ ಕ್ಯಾಮರಾಗೆ. ಮತ್ತೆ ಹೈ ಡೆಫಿನೇಷನ್ ಈಗ ಬಂದ ಕಾರಣ ಇಟ್ ಈಸ್ ಸೋ ಕ್ಲಿಯರ್ ಅಂಡ್ ಕ್ರಿಸ್ಪ್ ಅಂತ ಹೇಳಿದ್ರೆ ವಿಡಿಯೋ ಕ್ವಾಲಿಟಿ, ನಮ್ಗೆ ಅದರ ಮೇಲೆ ಇರುವಂತ ನರಗಳು, ಅದರ ಮೇಲೆ ಇರುವಂತ ರಕ್ತನಾಳಗಳು, ಇಟ್ ಇಸ್ ಸೋ ಕ್ಲಿಯರ್. ಸೊ ನಾವು ಆಪರೇಷನ್ ಮಾಡುವಾಗ ವಿ ಕ್ಯಾನ್ ಕೇರ್ಫುಲಿ ಡೂ ಇಟ್ ಇನ್ ದ ರೈಟ್ ಪ್ಲೇನ್ ಅಂತ ಹೇಳುವಂಥದ್ದು. ಅಂದ್ರೆ ಎಲ್ಲಿ ನಾವು ಆಪರೇಟ್ ಮಾಡಬೇಕು ಅಲ್ಲೇ ಮಾಡಬಹುದು. ಓಪನ್ ಆಪರೇಷನ್ ಮಾಡೋದಿದ್ರೆ ದರ್ ಇಸ್ ಲಾಟ್ ಆಫ್ ಲಿಮಿಟೇಷನ್, ನಾವು ಅಷ್ಟೊಂದು ಹತ್ರ ಹೋಗಿ ನೋಡ್ಲಿಕ್ಕೆ ಆಗುದಿಲ್ಲ. ಅಷ್ಟೊಂದು ಹತ್ರ ಹೋದಾಗ ದರ್ ಇಸ್ ಸೋ ಮಚ್ ಆಫ್ ಚಾನ್ಸ್ ಆಫ್ ಕಂಟಾಮಿನೇಷನ್, ಬೆವರು ಬೀಳುದಿರಬಹುದು, ಅಥವಾ ನಾವು ಉಸಿರಾಡಿದ ಗಾಳಿ ಒಳಗಡೆ ಹೋಗುವಂತದ್ದು ಇರಬಹುದು. ಮತ್ತೆ ಇಟ್ ಇಸ್ ಅ ನ್ಯೂ ಸೆನ್ಸ್. ಈಗ ಇದರಲ್ಲಿ ಇರುವಂತ ಆ ಹೈಟೆಕ್ ಹೈ ಡೆಫಿನೇಷನ್, ಈಗ 3D ಬಂದಿದೆ, ಏನೆಲ್ಲ ಈ ವಿಜುವಲ್ ಇದರಲ್ಲಿ ಆಸ್ಪೆಕ್ಟ್ಸ್ ಅಲ್ಲಿ ಇಂಪ್ರೂವ್ಮೆಂಟ್ಸ್ ಬಂದಿದೆಲ್ಲ, 4K ಕ್ಯಾಮರಾಸ್ ಬಂದಿದೆ. ಸೊ ದೇ ಗಿವ್ ವೆರಿ ಗುಡ್, ವೆರಿ ಹೈ ಡೆಫಿನೇಷನ್ ವಿಜುವಲ್ ಒಂಥರ ಔಟ್ಪುಟ್ ಕೊಡ್ತದೆ. ಈಗ ನಾವು ಒಳಗಡೆ ಹೋಗಿ ಒಂದು ಆರ್ಗನ್ ನ ಫುಲ್ ಡಿಫೈನ್ ಮಾಡಬೇಕು ಅಂತಿದ್ರೆ, ಅರ್ಥ ಮಾಡಬೇಕು ಅಂತಿದ್ರೆ, ಇಟ್ಸ್ ಆಲ್ ಅನ್ ವಿಜುವಲ್ ಔಟ್ಪುಟ್ ಅಲ್ವಾ. ಸೊ ಹೇಗೆ ಕಾಣಿಸ್ತದೋ ಆ ಕ್ಯಾಮರಾ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇಷ್ಟೊಂದಿದ್ದಾಗ ದ ವಿಷನ್ ಇಸ್ ಸೋ ಗುಡ್, ನಮಗೆ ಆಪರೇಷನ್ ಮಾಡುವಾಗ ಅಷ್ಟೊಂದು ಕಾನ್ಫಿಡೆನ್ಸ್ ಬರುತ್ತದೆ. ಯಾಕಂತ ಹೇಳಿದ್ರೆ ಎವ್ರಿಥಿಂಗ್ ಇಸ್ ಸೋ ಕ್ಲಿಯರ್ ಅಂಡ್ ಕ್ರಿಸ್ಪ್. ಈಗ ನಾನು ಇಲ್ಲಿ ಆಪರೇಷನ್ ಮಾಡುವಾಗ ಇದು ನರ, ಐ ಹ್ಯಾವ್ ಟು ಸೇಫ್ ಗಾರ್ಡ್, ಐ ಹ್ಯಾವ್ ಟು ಸೇಫ್ ಗಾರ್ಡ್ ದ ಬ್ಲಡ್ ವೆಸಲ್ಸ್, ಆತರ ಏನಾದ್ರು ವೈಟಲ್ ಸ್ಟ್ರಕ್ಚರ್ ಇದ್ರೆ ಇಟ್ಸ್ ಸೋ ಕ್ಲಿಯರ್ಲಿ ವಿಸಿಬಲ್. ಸೊ ದಟ್ ಇಸ್ ಒನ್ ಥಿಂಗ್, ವಿಷನ್. ಸೆಕೆಂಡ್ ಥಿಂಗ್ ಏನು ಅಂತ ಹೇಳಿದ್ರೆ, ನಮ್ಗೆ ಟಿಶ್ಯೂ ಹ್ಯಾಂಡ್ಲಿಂಗ್ ಅಂತ ಹೇಳ್ತೇವೆ. ನಾವು ಅಷ್ಟೊಂದು ಈಗ ಓಪನ್ ಮಾಡಿ ಮಾಡುವಾಗ ಎಲ್ಲವನ್ನು ಈ ಕಡೆ ರಿಟ್ರಾಕ್ಟ್ ಮಾಡುವಂತದ್ದು, ಎಳೆದು ಹಿಡಿಯುವಂತದ್ದು, ಆತರ ಏನು ಅವಶ್ಯಕತೆ ಇಲ್ಲ. ಒಳಗಡೆ ನಾವ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಒಳಗಡೆ ನಾವು ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಇನ್ಫ್ಲೇಟ್ ಮಾಡ್ತೇವೆ. ಒಳಗಡೆ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಹಾಕಿದಾಗ ನಮ್ಗೆ ಬೇಕಾದಷ್ಟು ರೂಮ್ ಸಿಗ್ತದೆ ಆಪರೇಟ್ ಮಾಡ್ಲಿಕ್ಕೆ. ಸೊ ಆ ಟೈಮ್ ಅಲ್ಲಿ ಸೊ ದರ್ ಇಸ್ ನೋ, ಈಗ ನಮ್ಗೆ ಅಷ್ಟೊಂದು ಅಸಿಸ್ಟೆಂಟ್ ಬೇಕು. ಮೊದಲೆಲ್ಲ ಆಪರೇಷನ್ ಮಾಡುವಾಗ ಇದೊಂದು ಹೇಳಲಿಕ್ಕೆ ಇನ್ನೊಂದ್ ಜನ, ಇದೊಂದು ಹೇಳಲಿಕ್ಕೆ ಇನ್ನೊಂದು ಅಸಿಸ್ಟೆಂಟ್ ಬೇಕಾಗ್ತಿತ್ತು. ಬಟ್ ಈಗ ಲ್ಯಾಪ್ರೋಸ್ಕೋಪಿ ಬಂದಾಗ ಅಷ್ಟೊಂದೇನು ಬೇಕು ಅಂತಿಲ್ಲ. ಈ ಒಂದು ಆರ್ಗನ್ ಹ್ಯಾಂಡಲ್ ಮಾಡುವಾಗ ಅದನ್ನ ಮಾತ್ರ ಹ್ಯಾಂಡಲ್ ಮಾಡಿದ್ರೆ ಸಾಕು, ಎಲ್ಲವನ್ನು ಹಿಡಿಬೇಕು ಅಂತ ಅವಶ್ಯಕತೆ ಇಲ್ಲ. ಸೊ ಕೊಲ್ಯಾಟ್ರಲ್ ಡ್ಯಾಮೇಜ್ ಟು ಅದರ್ ನೇಬರಿಂಗ್ ಆರ್ಗನ್ಸ್ ಅಂತ ಹೇಳ್ತೇವಲ್ಲ, ದಟ್ ಇಸ್ ವೆರಿ ಮಿನಿಮಲ್. ಸೊ ಅದರಿಂದಾಗಿ ವಿ ಕ್ಯಾನ್ ಗಿವ್ ಅ ಬೆಟರ್ ಔಟ್ಕಮ್ ಟು ಪೇಷಂಟ್ಸ್. ಮೂರನೇದು ಏನು ಅಂತ ಹೇಳಿದ್ರೆ, ಟೆಕ್ನಿಕಲಿ ನೋಡಿದ್ರೆ ಇಟ್ ಇಸ್ ವೆರಿ ಈಸಿ, ನಮ್ಗೆ ಅಷ್ಟೊಂದು ಸ್ಟ್ರೈನ್ ಆಗುದಿಲ್ಲ. ಇಟ್ ಈಸ್ ವೆರಿ ಸಿಂಪಲ್. ನಾವು ಇನ್ಸ್ಟ್ರೂಮೆಂಟ್ಸ್ ನಮ್ಮ ಹ್ಯಾಂಡ್ ಕೈಯಲ್ಲಿರುತ್ತೆ, ಕ್ಯಾಮರಾ ಇಟ್ ಈಸ್ ಇನ್ ಅವರ್ ಹ್ಯಾಂಡ್ಸ್. ಸೊ ಎವ್ರಿಥಿಂಗ್ ಇಸ್ ವೆರಿ ಮಚ್ ಕಂಟ್ರೋಲ್ಡ್. ಮತ್ತೆ ನಮ್ಗೆ ಈ ಫಿಯರ್ ಆಫ್ ಇನ್ಫೆಕ್ಷನ್ಸ್ ಇರುವುದಿಲ್ಲ. ದ ಹೋಲ್ ಅಬ್ಡಾಮಿನಲ್ ಕ್ಯಾವಿಟಿ ಒಳಗಡೆ ನೋಡಿದ್ರೆ ಎಕ್ಸ್ಪೋಸ್ ಆಗಿರುವುದಿಲ್ಲ ಎನ್ವೈರನ್ಮೆಂಟ್ ಗೆ. ಇಟ್ ಇಸ್ ಆಲ್ ಲೈಕ್ ಅ ಚೇಂಬರ್, ಒಂಥರ ಚೇಂಬರ್ ಒಳಗಡೆ ಆಪರೇಟ್ ಮಾಡುವಂಥದ್ದು. ಹೇಗೆ ನಿಮ್ಮ ಇದೊಂಥರ ಸೌಂಡ್ ಪ್ರೂಫ್ ಅಲ್ವಾ, ಅದೇ ತರ ಒಂಥರ ಇನ್ಫೆಕ್ಷನ್ ಪ್ರೂಫ್ ತರ ಚೇಂಬರ್ ಇರ್ತದೆ, ಕಂಟೈನರ್ ಆಗುತ್ತೆ. ಸೊ ವೆರಿ ಲೆಸ್ ಚಾನ್ಸ್ ಆಫ್ ಇನ್ಫೆಕ್ಷನ್. ಸೊ ಅಷ್ಟೊಂದು ನಾವು ಮೆಟಿಕ್ಯುಲಸ್ ಆಪರೇಷನ್ ಮಾಡುವಾಗ ದಿಸ್ ಅಂಡ್ ಆಲ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್ ಟು ಕನ್ಸಿಡರ್. ಈಗ ಒಂದು ಸರ್ಜರಿ ಸಕ್ಸಸ್ ಆಗಬೇಕು ಅಂತ ಹೇಳಿದ್ರೆ ದಿಸ್ ಅಂಡ್ ಆಲ್ ಮ್ಯಾಟರ್ಸ್. ಸೊ ಥ್ರೂ ಲ್ಯಾಪ್ರೋಸ್ಕೋಪಿ ಇಟ್ ಇಸ್ ವೆರಿ ವೆರಿ ಅಚೀವೇಬಲ್ ಅಂಡ್ ಇಟ್ ಇಸ್ ಸೋ ಸಕ್ಸಸ್ಫುಲ್ ದಟ್ ಎವ್ರಿ ಡಾಕ್ಟರ್ ವಾಂಟ್ಸ್ ಟು ಬಿ ಅ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್. ಹಾಗೆ
1: ಅದು ಬಿಟ್ಟು ಯಾವ ರೀತಿಯಾದಂತಹ ಎಕ್ವಿಪ್ಮೆಂಟ್ಸ್ ಇದಕ್ಕೆ ಅಗತ್ಯ ಇರ್ತದೆ?
0: ಮೇನ್ ಆಗಿ ಕ್ಯಾಮರಾ, ನಮ್ಗೆ ವಿಷನ್ ಕೊಡುವಂತದ್ದು, ನಮ್ಮ ಕಣ್ಣುಗಳು ಒಳಗಡೆ ಹೋಗುವಂತದ್ದು ಕ್ಯಾಮರಾ ಮೂಲಕ. ಸೆಕೆಂಡ್, ನಮ್ಗೆ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ಹೇಳಿದೆ ಅಲ್ಲ, ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ಬೇರೆ ಬೇರೆ ತರದ ಇನ್ಸ್ಟ್ರೂಮೆಂಟ್ಸ್ ಬರ್ತದೆ. ಅದು ಹೇಗೆ ನಾವು ಹೊರಗಡೆ ಸೀಜರ್ಸ್ ಯೂಸ್ ಮಾಡ್ತೇವೋ ಅದೇ ತರ ಚಿಕ್ಕ ಚಿಕ್ಕ ಸ್ಟ್ರೀಜರ್ಸ್ ಒಳಗಡೆನೂ ಹೋಗುತ್ತೆ. ಹೋಲ್ಡ್ ಮಾಡ್ಲಿಕ್ಕೆ ಗ್ರಾಸ್ಪರ್ಸ್ ಬರುತ್ತೆ, ಸೂಚರ್ ಮಾಡ್ಲಿಕ್ಕೆ ನೀಡಲ್ ಹೋಲ್ಡರ್ ಬರುತ್ತೆ. ದೀಸ್ ಆರ್ ಆಲ್ ಟೆಕ್ನಿಕ್ಸ್. ಇನ್ನು ಅಡ್ವಾನ್ಸ್ ಲೆವೆಲ್ ಅಲ್ಲಿ ಹೋದಾಗ, ಈಗ ನಾವು ಫಾರ್ ಎಕ್ಸಾಂಪಲ್ ಏನಾದ್ರು ರಕ್ತನಾಳವನ್ನ ಕಟ್ ಮಾಡಬೇಕು, ಈಗ ಹೊರಗಡೆ ಓಪನ್ ಟೆಕ್ನಿಕ್ ಆದ್ರೆ ನಾವು ಅದನ್ನ ಒಂದು ಥ್ರೆಡ್ ಅಲ್ಲಿ ಟೈ ಮಾಡಿ ಕಟ್ ಮಾಡಬೇಕು. ಬಟ್ ಈಗಿನ ಟೆಕ್ನಾಲಜಿ ಎಷ್ಟು ಅಡ್ವಾನ್ಸ್ಡ್ ಇದೆ ಅಂತ ಹೇಳಿದ್ರೆ, ವಿ ಕ್ಯಾನ್ ಜಸ್ಟ್ ದರ್ ಇಸ್ ಸಮಥಿಂಗ್ ಕಾಲ್ ಆಸ್ ವೆಸಲ್ ಸೀಲಿಂಗ್ ಡಿವೈಸಸ್. ಈ ರಕ್ತನಾಳವನ್ನ ಸೀಲ್ ಮಾಡಿಬಿಟ್ಟು ಕಟ್ ಮಾಡುವಂತದ್ದು. ಸೊ ಅಪ್ ಟು 7 mm, ಆಲ್ಮೋಸ್ಟ್ ಮುಕ್ಕಾಲು ಸೆಂಟಿಮೀಟರ್ ಇರುವಂತದ್ದು ವೆಸಲ್ಸ್ ಇದ್ರೂ ಧೈರ್ಯವಾಗಿ ನಾವು ಅದರಲ್ಲಿ ಸೀಲ್ ಮಾಡಬಹುದು, ಸೀಲ್ ಮಾಡಿ ಕಟ್ ಮಾಡಬಹುದು. ಸೊ ಅಲ್ಲಿ ಒಳಗಡೆ ಟೈಮ್ ವೇಸ್ಟ್ ಆಗುದಿಲ್ಲ. ಈಗ ಅದನ್ನ ಟೈಮ್ ಮಾಡುವಂತದ್ದು ಮತ್ತೆ ಕಟ್ ಮಾಡುವಂತದ್ದೆಲ್ಲ ನಾಟ್ ನೆಸೆಸರಿ. ಸೊ ದಟ್ ಈಸ್ ಒನ್ ವೆರಿ ಸಿಗ್ನಿಫಿಕೆಂಟ್ ಇಂಪ್ರೂವ್ಮೆಂಟ್ ಇನ್ ಟೆಕ್ನಾಲಜಿ. ಸೆಕೆಂಡ್ ಥಿಂಗ್, ವಿ ಹ್ಯಾವ್ ಸಮಥಿಂಗ್ ಲೈಕ್ ಸ್ಟೇಪ್ಲರ್ಸ್. ಸ್ಟೇಪ್ಲರ್ಸ್ ಏನು ಅಂತ ಹೇಳಿದ್ರೆ, ಈಗ ನಾವು ಏನಾದ್ರೂ ಹೊಟ್ಟೆಯ ಭಾಗ ನಾವು ಕಟ್ ಮಾಡಬೇಕು ಅಂತಿದ್ರೆ, ದಿಸ್ ಸ್ಟೇಪ್ಲರ್ಸ್ ಅಂತ ಹೇಳುವಂತದ್ದು ಇಟ್ ಈಸ್ ಲೈಕ್ ಕ್ಲಿಪ್ಸ್ ಬರ್ತದೆ. ಈಗ ನಾವು ಹೇಗೆ ಪೇಪರ್ಗೆ ಸ್ಟೇಪಲ್ಸ್ ಹಾಕ್ತೇವಲ್ಲ ಅದೇ ತರ ಟೆಕ್ನಾಲಜಿ. ಇದು ಎಲ್ಲಿ ನಾವು ಕಟ್ ಮಾಡಬೇಕು ಅಲ್ಲೇ ಹೋಗಿ ಇದನ್ನ ಇಟ್ಟರೆ ಅದು ಸೀಲು ಮಾಡುತ್ತೆ, ಪ್ಲಸ್ ಅದನ್ನ ಕಟ್ಟು ಮಾಡುತ್ತೆ. ದೇರ್ ಆರ್ ಅಡ್ವಾನ್ಸ್ಡ್ ಸ್ಟೇಪ್ಲಿಂಗ್ ಟೆಕ್ನಾಲಜಿ ವೇರ್ ಇಟ್ ವಿಲ್ ಜಾಯಿನ್ ಆಸ್ ವೆಲ್. ಈಗ ಒಂದು ಕರಳನ್ನ ಇನ್ನೊಂದು ಕರಳಿಗೆ ಜಾಯಿನ್ ಮಾಡಬೇಕು ಅಂತ ಹೇಳಿದ್ರು ಆ ಟೆಕ್ನಾಲಜಿ ಸ್ಟೇಪ್ಲಿಂಗ್ ಡಿವೈಸಸ್ ಅಲ್ಲಿ ಇದೆ. ಅಂಡ್ ದಿ ಸ್ಟೇಪ್ಲಿಂಗ್ ಡಿವೈಸಸ್ ಆರ್ ಸೋ ಅಡ್ವಾನ್ಸ್ಡ್ ಈಗ ಅಂತ ಹೇಳಿದ್ರೆ, ಅಂದ್ರೆ ಸೋ ಫೇಲ್ಯೂರ್ ಪ್ರೂಫ್ ಅಂತ ಹೇಳಿದ್ರೆ, ಈಗ ಯಾರು ಸೂಚನೆಗೆ ಮಾಡಲ್ಲ. ಮೊದಲು ಕರಳನ್ನು ಜಾಯಿನ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಲೇಯರ್ ಆಯ್ತು, ಎರಡು ಲೇಯರ್ ಆಯ್ತು, ಮೂರು ಲೇಯರ್ ಅಲ್ಲೆಲ್ಲ ಸ್ಟಿಚ್ ಹಾಕ್ತಾ ಇದ್ರು. ಇವಾಗ ಆ ಅವಶ್ಯಕತೆ ಇಲ್ಲ. ಟ್ರೈ ಸ್ಟೇಪ್ಲರ್ ಟೆಕ್ನಾಲಜಿ ಅಂತೆಲ್ಲ ಬಂದಿದೆ, ಮೂರು ಲೇಯರ್ ಅಲ್ಲಿ ಸ್ಟೇಪಲ್ಸ್ ಆಗುತ್ತೆ. ಸೊ ಕರಳನ್ನ ಇನ್ನೊಂದು ಕರಳಿಗೆ ಜಾಯಿನ್ ಮಾಡಬೇಕು ಮಾಡಬೇಕು ಅಂತ ಹೇಳಿದ್ರೆ ಸ್ಟೇಪಲ್ ಮಾಡಿ ಮುಗೀತು. ಸೊ ದಿಸ್ ಇಸ್ ಸ್ಟೇಪ್ಲಿಂಗ್. ಆ ಸ್ಟೇಪ್ಲಿಂಗ್ ಅಲ್ಲೂ ತುಂಬಾ ಟೆಕ್ನಾಲಜಿ ಇದೆ, ಕೆಲವೊಮ್ಮೆ ಬ್ಲೀಡಿಂಗ್ ಪ್ರಿವೆಂಟ್ ಮಾಡ್ಲಿಕ್ಕೆ ಅದರಲ್ಲಿ ಇರುವಂತಹ ಟೆಕ್ನಾಲಜಿಗಳು. ಈಗ ತುಂಬಾ ಟೈಟ್ ಆಗಿ ಹಾಕಿದ್ರೆ ರಕ್ತ ಸಂಚಾರ ಕಮ್ಮಿ ಆಗುತ್ತೆ, ಸೊ ಆ ತರನು ಆಗದೆ ಪ್ರಿವೆಂಟ್ ಮಾಡುವಂತದ್ದು ಹೀಲಿಂಗ್ ಪ್ರೊಸೆಸ್.

0: ಹೆಲ್ಪ್ ಮಾಡುವಂತದ್ದು ಸುಮಾರು ಟೆಕ್ನಾಲಜಿ ಸ್ಟೇಪ್ಲಿಂಗ್ ಡಿವೈಸಸ್ ಅಲ್ಲಿ ಇದೆ. ಸೊ ಈ ತರದ್ದು ಟೆಕ್ನಾಲಜಿ. ಇನ್ನೂ ಅಡ್ವಾನ್ಸ್ಡ್ ಅಂತ ಹೇಳಬೇಕು ಅಂತ ಹೇಳಿದ್ರೆ, ಇವಾಗ ನಾವು ಒಂದು ಆರ್ಗನ್ ನ ಪರ್ಫ್ಯೂಷನ್, ರಕ್ತ ಸಂಚಾರ ಹೇಗಿದೆ ಅಂತ ನೋಡ್ಲಿಕ್ಕೂ ಈಗ ಟೆಕ್ನಾಲಜಿ ಬಂದಿದೆ. ವಿ ಕಾಲ್ ಇಟ್ ಆಸ್ ಐಸಿಜಿ ಅಂತ ಹೇಳಿ, ಇಂಡೋಸೈನ್ ಇನ್ ಗ್ರೀನ್ ಟೆಕ್ನಾಲಜಿ ಅಂತ ಹೇಳಿ. ಫ್ಲೋರೋಸೆನ್ಸ್ ಇದು ಕ್ಯಾಮರಾ, ಸ್ಪೆಸಿಫಿಕ್ ಐಸಿಜಿ ಕ್ಯಾಮರಾಸ್ ಅಂತ ಹೇಳ್ತೀವಿ ಅದಕ್ಕೆ. ಆ ಕ್ಯಾಮರಾಸ್ ಅಲ್ಲಿ ನಾವು ಈಗ ನಾವು ಒಂದು ಆರ್ಗನ್ ನಲ್ಲಿ ಆಪರೇಟ್ ಮಾಡ್ತಾ ಇರುವಾಗ ಎಲ್ಲಿಯಾದ್ರೂ ರಕ್ತನಾಳವನ್ನ ಕಟ್ ಮಾಡಬೇಕು ಅಂತ ಬಂತು. ಸೊ ಆ ಕಟ್ ಮಾಡಿದ್ರೆ ಎಷ್ಟು ರಕ್ತ ಸಂಚಾರ ಹೋಗ್ತಾ ಇದೆ, ಎಷ್ಟು ಕಟ್ ಆಗಿದೆ, ಆರ್ಗನ್ ಗೆ ಎಷ್ಟು ಎಫೆಕ್ಟ್ ಆಗಿದೆ ಅಂತ ಹೇಳುವಂತ ಎಲ್ಲ ಫೀಡ್ಬ್ಯಾಕ್ಸ್ ನಮ್ಗೆ ಈ ಕ್ಯಾಮರಾದಲ್ಲಿ ಗೊತ್ತಾಗುತ್ತೆ. ಆಲ್ಸೋ ಈಗ ನಾವು ವೆರಿ ಕ್ರಿಟಿಕಲ್ ಏರಿಯಾಸ್ ಅಲ್ಲಿ ಆಪರೇಟ್ ಮಾಡ್ತಾ ಇರುವಾಗ, ಫಾರ್ ಎಕ್ಸಾಂಪಲ್ ಗಾಲ್ ಬ್ಲಾಡರ್ ಅಥವಾ ಲಿವರ್ ಮೇಲೆ ಆಪರೇಟ್ ಮಾಡುವಾಗ, ದೇರ್ ಆರ್ ಫ್ಯೂ ಕ್ರಿಟಿಕಲ್ ಸ್ಟ್ರಕ್ಚರ್ಸ್, ವೈಟಲ್ ಆರ್ಗನ್ಸ್ ಅಂತ ಹೇಳ್ತೇವೆ, ವೈಟಲ್ ಸ್ಟ್ರಕ್ಚರ್ಸ್. ಸೊ ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಗೈಡೆನ್ಸ್ ಕೊಡುವಂತ ಸಿಸ್ಟಮ್ಸ್ ಬಂದಿದೆ ಈಗ ಲ್ಯಾಪ್ರೋಸ್ಕೋಪಿ. ಇಟ್ ಈಸ್ ಆಲ್ಸೋ ಥ್ರೂ ಐಸಿಜಿ ಓನ್ಲಿ. ಸೊ ಅದು ನಮ್ಗೆ ಕ್ಲಿಯರ್ ಆಗಿ ಅನಾಟಮಿ ಡಿಲಿನೇಟ್ ಮಾಡಿ ಕೊಡ್ತದೆ. ಸೊ ಆಗ ನಮ್ಗೆ ದರ್ ಇಸ್ ಅನ್ ಎಕ್ಸ್ಟ್ರಾ ಆಡೆಡ್ ಅಡ್ವಾಂಟೇಜ್ ಅಂಡ್ ಕಾನ್ಫಿಡೆನ್ಸ್. ಈಗ ಸರ್ಜನ್ ಈಗ ಇಷ್ಟೊಂದು ಕ್ಲಿಯರ್ ಕಟ್ ಎವಿಡೆನ್ಸ್ ನಮ್ಗೆ ಒಳಗಡೆ ಆಪರೇಟ್ ಮಾಡ್ತಾ ಇದ್ದಾಗ ಲೈವ್ ಅಷ್ಟೊಂದು ಸಿಗ್ತಾ ಫೀಡ್ಬ್ಯಾಕ್ ಸಿಗ್ತಾ ಇದ್ದಾಗ, ಇಟ್ ಬಿಕಮ್ಸ್ ಮೋರ್ ಅಂಡ್ ಮೋರ್ ಅಶ್ಯೂರಿಂಗ್ ಥಿಂಗ್. ಇಟ್ ಈಸ್ ಎವಿಡೆಂಟ್ ದರ್, ಇಟ್ ಇಸ್ ಪ್ರೂಫ್ ದಟ್ ದ ಬ್ಲಡ್ ಸಪ್ಲೈ ಇಸ್ ಸೋ ಗುಡ್. ಅಲ್ಲಿ ಪರ್ಫ್ಯೂಷನ್ ಆ ಕ್ಯಾಮರಾದಲ್ಲಿ ಚೆನ್ನಾಗಿ ಕಂಡಾಗ, ಇಲ್ಲೇ ಕಟ್ ಮಾಡಬೇಕು, ಈ ಕಡೆ ಕಟ್ ಮಾಡಿದ್ರೆ ರಕ್ತ ಸಂಚಾರ ಕಮ್ಮಿ ಇರಬಹುದು ಅಂತ ಬರುವಂತದ್ದು, ಅಥವಾ ಈ ಕಡೆ ಕಟ್ ಮಾಡಿದ್ರೆ ವೈಟಲ್ ಆರ್ಗನ್ ಇದೆ ಅದನ್ನ ಅವಾಯ್ಡ್ ಮಾಡಬೇಕು ಅಂತ ಫೀಡ್ಬ್ಯಾಕ್ ಬರುವಂತದ್ದು. ಇಟ್ ಈಸ್ ವೆರಿ ಸಿಗ್ನಿಫಿಕೆಂಟ್. ಇನ್ನೊಂದೇನು ಅಂತ ಹೇಳಿದ್ರೆ, ಈಗಿನ ಇನ್ನೂ ಫರ್ದರ್ ಟೆಕ್ನಾಲಜಿ ಹೇಳಬೇಕು ಅಂತ ಹೇಳಿದ್ರೆ ಎಐ ಬಂದಿದೆ, ರೋಬೋಟಿಕ್ಸ್ ಬಂದಿದೆ. ಈಗ ರೋಬೋಟಿಂಗ್ ಅಲ್ಲಿ ಫೀಡ್ಬ್ಯಾಕ್ ಹೇಳಬಹುದಂತದ್ದು, ಟ್ರೆಮರ್ ಮಿನಿಮೈಸೇಷನ್, ಅದೆಲ್ಲ ಸುಮಾರು ಅಡ್ವಾನ್ಸಸ್ ಇದೆ.
1: ಈಗ ಲ್ಯಾಪ್ರೋಸ್ಕೋಪಿ ಸರ್ಜರಿ ಮಾಡುವ ಮುಂಚೆ ರೋಗಿಗೆ ಏನಾದ್ರೂ ಅವರಿಗೆ ತಯಾರು ಮಾಡಬೇಕಾಗುತ್ತಾ ಅಥವಾ ಪರೀಕ್ಷೆಗಳು ಮಾಡಬೇಕಾಗುತ್ತಾ, ಹೇಗಿರ್ತದೆ ಅದು?
0: ಹೌದು, ಡೆಫಿನೆಟ್ಲಿ ಸೇಫ್ಟಿ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಅದು ಎವ್ರಿ ಡಾಕ್ಟರ್ ಇದು ರೆಸ್ಪಾನ್ಸಿಬಿಲಿಟಿ. ಪೇಷಂಟ್ ಸೇಫ್ಟಿ, ಅಲ್ಟಿಮೇಟ್ಲಿ ಪೇಷಂಟ್ ಸೇಫ್ಟಿ. ಆಪರೇಷನ್ ಅವರು ಮಾಡಿಸ್ಕೊಂಡ್ರು ಹಾಸ್ಪಿಟಲ್ ಇಂದ ಚೆನ್ನಾಗಿ ಹೋಗ್ಬೇಕು. ದ ಕ್ವಾಲಿಟಿ ಆಫ್ ಲೈಫ್ ಶುಡ್ ಆಕ್ಚುಲಿ ಗೆಟ್ ಬೆಟರ್. ಈಗ ಸರ್ಜರಿ ಮಾಡಿಸ್ಕೊಳ್ಳೋದು ಯಾಕಂತ ಹೇಳಿದ್ರೆ ಅವ್ರದ್ದೇನೋ ಕ್ವಾಲಿಟಿ ಆಫ್ ಲೈಫ್ ಇಸ್ ಎಫೆಕ್ಟೆಡ್ ಅಲ್ವಾ. ಈಗ ಸರ್ಜರಿ ಮಾಡಿದ ನಂತರ ತೊಂದರೆ ಆಗಬಾರದು. ಸೊ ಆ ಸಂದರ್ಭದಲ್ಲಿ ನಾವು ಏನ್ ಮಾಡಬೇಕು, ಆಫ್ಟರ್ ದ ಸರ್ಜರಿ ಹಿ ಶುಡ್ ಆಕ್ಚುಲಿ ಬಿ ಡೂಯಿಂಗ್ ಮಚ್ ಮಚ್ ಬೆಟರ್. ಸರ್ಜರಿಯಿಂದಾಗಿ ಆದಷ್ಟು ಇಂಪ್ಯಾಕ್ಟ್ ಅವರ ಲೈಫ್ ಅಲ್ಲಿ ಆಗುವಂತದ್ದು ಶುಡ್ ಬಿ ಮಿನಿಮೈಸ್ಡ್ ಬೈ ಅ ಪ್ರೀ ಆಪರೇಟಿವ್ ಚೆಕಪ್ ಅಂತ ಹೇಳ್ತೇವೆ. ಇಟ್ ಆಲ್ಸೋ ಇನ್ಕ್ಲೂಡ್ಸ್ ಎನಸ್ಥೇಷಿಯಾ ಚೆಕಪ್, ಪಿ ಎ ಸಿ ಅಂತ ಹೇಳುವಂತದ್ದು, ಪ್ರೀ ಎನಸ್ಥೇಷಿಯಾ ಚೆಕಪ್. ಸೊ ಇದರಲ್ಲಿ ಅವರದ್ದು ತಡ್ಕೊಳ್ಳುವಂತ ಶಕ್ತಿ, ಅವರು ಈ ಆಪರೇಷನ್ ಚಿಕ್ಕದಾಗಿರ್ಲಿ ದೊಡ್ಡದಾಗಿರ್ಲಿ ಅವರು ಅದನ್ನ ತಡ್ಕೊಳ್ತಾರ, ಅವರಿಗೆ ಇದು ಆಪರೇಷನ್ ಇಂದಾಗಿ ಏನಾದ್ರು ತೊಂದರೆ ರಿಸ್ಕ್ ಆಗುತ್ತಾ, ಅದರಿಂದಾಗಿ ಮಾರ್ಬಿಡಿಟಿ ಮಾರ್ಟಾಲಿಟಿ ಏನಾದ್ರು ಚಾನ್ಸಸ್ ಇರ್ತದ, ಅವರ ಈ ರಿಕವರಿಯಲ್ಲಿ ಏನಾದ್ರು ನಾವು ಎಕ್ಸ್ಟ್ರಾ ಆಡ್ ಮಾಡಬೇಕಾ, ಏನಾದ್ರು ಅವರ ರಿಕವರಿಯನ್ನ ಎನ್ಹ್ಯಾನ್ಸ್ ಮಾಡ್ಲಿಕ್ಕೆ, ಸ್ಮೂತ್ ರಿಕವರಿ ಅಂತ ಹೇಳ್ತೇವಲ್ಲ, ಅದಕ್ಕೆ ಏನಾದ್ರು ಮಾಡಬೇಕಾಗುವಂತದ್ದು ಎಲ್ಲ ಡಿಸಿಷನ್ ಮಾಡುವಂತದ್ದು ಆಪರೇಷನ್ ನ ಮುಂಚೆ. ಸೊ ಈ ಆಪರೇಷನ್ ಮುಂಚೆ ಆಗುವಂತ ಟೆಸ್ಟ್ ತುಂಬಾ ಇರುತ್ತದೆ. ಸಿಂಪಲ್ ಇಂದ ಸ್ಟಾರ್ಟ್ ಮಾಡೋದಿದ್ರೆ ಬ್ಲಡ್ ಟೆಸ್ಟ್ ಸ್ಟಾರ್ಟ್ ಆಗುತ್ತೆ, ಜನರಲ್ ಬ್ಲಡ್ ಟೆಸ್ಟ್ ಇರ್ತದೆ, ಎಲ್ಲ ಬೇಕು ಅಂತಿಲ್ಲ ಬಟ್ ವೆರಿ ಇಂಪಾರ್ಟೆಂಟ್ ಒನ್ಸ್. ಈಗ ನಿಮ್ಮ ಹಿಮೋಗ್ಲೋಬಿನ್ ಚೆಕ್ ಮಾಡೋದಿರ್ಬೋದು, ಅಥವಾ ಪ್ಲೇಟ್ಲೆಟ್ಸ್ ಚೆಕ್ ಮಾಡುವಂತದಿರ್ಬೋದು, ಲಿವರ್ ಟೆಸ್ಟ್ ಹೇಗಿದೆ, ಲಿವರ್ ಫಂಕ್ಷನ್ಸ್ ಹೇಗಿದೆ, ಕಿಡ್ನಿ ಫಂಕ್ಷನ್ಸ್ ಹೇಗಿದೆ, ನಿಮ್ಮ ಹಾರ್ಟ್ ಹೇಗಿದೆ, ಇಸಿಜಿ ಮಾಡುವಂತದ್ದು, ಎಕ್ಸ್ರೇ ಮಾಡುವಂತದ್ದು, ಲಂಗ್ಸ್ ಅಲ್ಲಿ ಏನಾದ್ರು ಇನ್ಫೆಕ್ಷನ್ ಇದೆಯಾ ಅಂತ ಹೇಳಿ. ನಾ ಹೇಳಿದಾಗ ಇದು ಜನರಲ್ ಎನಸ್ಥೇಷಿಯಾ. ಸೊ ಲಂಗ್ಸ್ ಅಂಡ್ ಹಾರ್ಟ್ ಶುಡ್ ಈಕ್ವಲಿ ಬಿ ಯುನೋ ಸಪೋರ್ಟಿವ್ ಟು ದ ಡ್ಯೂರಿಂಗ್ ದ ಸರ್ಜರಿ. ಸೊ ಅದು ಹೇಗಿದೆ, ಅದರ ಫಂಕ್ಷನ್ಸ್ ಹೇಗಿದೆ, ಅದೆಲ್ಲ ನೋಡುವಂತದ್ದು, ಇಟ್ ಇಸ್ ಕಮಿಂಗ್ ಅಂಡರ್ ಸಮಥಿಂಗ್ ಲೈಕ್ ಅ ಪ್ರೀ ಆಪರೇಟಿವ್ ಚೆಕಪ್. ಸೊ ಇದೆಲ್ಲ ಮಾಡಿಬಿಟ್ಟು ಆಯಾ ಡಾಕ್ಟರ್ಸ್ ನೋಡ್ತಾರೆ. ಹಾರ್ಟಿನ ವಿಷಯ ಆದ್ರೆ ಕಾರ್ಡಿಯೋಲಜಿಸ್ಟ್ ಬಂದು, ಓಕೆ ಇವ್ರು ಫಿಟ್ ಇದ್ದಾರಾ, ಆಪರೇಷನ್ ತಡ್ಕೊಳ್ಬಹುದಾ, ಅಥವಾ ಏನಾದ್ರು ವೀಕ್ನೆಸ್ ಇದೆಯಾ ಅದನ್ನ ಸರಿ ಮಾಡಬೇಕಾ, ಏನಾದ್ರು ಸರಿ ಮಾಡುವಂತಿದ್ರೆ ಮಾಡಬಹುದು, ಮಾಡಿಬಿಟ್ಟು ಮತ್ತೆ ಸ್ವಲ್ಪ ಟೈಮ್ ಕೊಟ್ಟು ರಿಕವರಿ ಆದ ನಂತರ ಮತ್ತೆ ಬೇಕರಿ ಸರ್ಜರಿಗೆ ಅವ್ರು ಕ್ಲಿಯರೆನ್ಸ್ ಕೊಡುವಂತದ್ದು. ಅದೇ ತರ ಲಂಗ್ಸ್ ಅಲ್ಲಿ ಏನಾದ್ರು ಇನ್ಫೆಕ್ಷನ್ ಇದ್ರೆ ಆ ಇನ್ಫೆಕ್ಷನ್ ನ ಕ್ಲಿಯರ್ ಮಾಡಿಬಿಟ್ಟು, ಅಥವಾ ಕೆಲವರಿಗೆ ಅಸ್ತಮ ಇರ್ತದೆ, ಅನ್ಕಂಟ್ರೋಲ್ ಇರ್ತದೆ, ಅವ್ರು ಮೆಡಿಸಿನ್ ತಗೊಳ್ಳದೇ ಇರಬಹುದು. ಸೊ ಅವಾಗ ಅವರಿಗೆ ಮೆಡಿಸಿನ್ ನ ಕೊಟ್ಟು ಆಪ್ಟಿಮೈಸ್ ಮಾಡಿ, ಬ್ರೀದಿಂಗ್ ಎಫರ್ಟ್ಸ್ ನ ಚೆನ್ನಾಗಿ ಮಾಡಿ, ಕೆಲವೊಮ್ಮೆ ಸ್ಪೈರೋಮೆಟ್ರಿ ಮಾಡ್ಲಿಕ್ಕೆ ಹೇಳ್ತೇವೆ, ಅವರ ಲಂಗ್ ಕೆಪಾಸಿಟಿ ಅನ್ನು ಇಂಪ್ರೂವ್ ಮಾಡುವಂತದ್ದು. ಸೊ ದಟ್ ಈಸ್ ಆಲ್ಸೋ ದೇರ್. ಫಿಸಿಷಿಯನ್ ನೋಡ್ಬಿಟ್ಟು ಬೇರೆ ಏನಾದ್ರು ಹಿಮೋಗ್ಲೋಬಿನ್ ಕಮ್ಮಿ ಇದ್ರೆ ಹಿಮೋಗ್ಲೋಬಿನ್ ಹೇಗೆ ಇಂಪ್ರೂವ್ ಮಾಡುವಂತದ್ದು, ಆತರ ಏನಾದ್ರು ಬೇರೆ ಪ್ಲೇಟ್ಲೆಟ್ಸ್ ಕಮ್ಮಿ ಇದ್ರೆ ಅದನ್ನ ಏನಾದ್ರು ಬೇರೆ ರೀಸನ್ಸ್ ಏನಾದ್ರು ಹುಡುಕುವಂತದ್ದು. ಸೊ ದೀಸ್ ಆರ್ ಆಲ್ ಇನ್ಕ್ಲೂಡೆಡ್ ಇನ್ ದ ಪ್ರೀ ಆಪರೇಟಿವ್ ಚೆಕ್ ಲಿಸ್ಟ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ಇಟ್ ಆಲ್ ಕಾಂಟ್ರಿಬ್ಯೂಟ್ಸ್ ಟು ದ ಪೇಷಂಟ್ ಸೇಫ್ಟಿ. ಈಗ ಒಂದು ಆಪರೇಷನ್ ಇಂದಾಗಿ ಪೇಷಂಟ್ ಸಕ್ಸಸ್ಫುಲ್ ಆಗಿ ಬರಬೇಕು ಅಂತ ಹೇಳಿದ್ರೆ ಹಿಸ್ ಪ್ರೀ ಆಪರೇಟಿವ್ ಚೆಕಪ್, ಹಿಸ್ ಫಿಟ್ನೆಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಡಿಫರೆನ್ಸ್ ಏನಿರಲ್ಲ, ಎಲ್ಲ ಅನಸ್ಥೇಷಿಯಾಗೂ ಎಲ್ಲ ಆಪರೇಷನ್ಗೂ ಅನಸ್ಥೇಷಿಯಾ ಕೊಡಲೇಬೇಕು. ಸೊ ಅದಕ್ಕೆ ಬೇಕಾದಂತ ಪ್ರೀ ಆಪರೇಟಿವ್ ಚೆಕಪ್ಸ್ ಆಗಲೇಬೇಕು. ಸೊ ಇಟ್ ಈಸ್ ಸೇಮ್.
1: ಈಗ ಸರ್ಜರಿ ಆದ ನಂತರ ಆ ರಿಕವರಿ ಏನಿರ್ತದೆ, ಆ ಒಂದು ಆರೈಕೆ ಏನಿರ್ತದೆ, ಅದು ಹೇಗಿರ್ತದೆ ಇದರಲ್ಲಿ?
0: ಲ್ಯಾಪ್ರೋಸ್ಕೋಪಿಯಲ್ಲಿ ಆತರ ತುಂಬಾ ಕಮ್ಮಿ. ಯಾಕಂತ ಹೇಳಿದ್ರೆ ನಾ ಹೇಳಿದಾಗೆ ಇಟ್ಸ್ ಅ ವೆರಿ ಸ್ಮಾಲ್ ಕಟ್. ಸೊ ಅದರಲ್ಲಿ ಏನು ನೋಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಈಗ ನಾವು ಗಮ್ ಯೂಸ್ ಮಾಡ್ತೇವೆ, ಈಗ ಗಾಯಗಳಿಗೆ ಸ್ಟಿಚ್ ಹಾಕುವಂತ ಅವಶ್ಯಕತೆ ಇಲ್ಲ. ಗಮ್ ಹಾಕಿದಾಗ ಇಟ್ ಇಸ್ ಬೋತ್ ಬೋತ್ ವಾಟರ್ ರೆಸಿಸ್ಟೆಂಟ್ ಆಸ್ ವೆಲ್ ಆಸ್ ಡಸ್ಟ್ ರೆಸಿಸ್ಟೆಂಟ್. ಅವನು ಮನೆಗೆ ಹೋಗಿ ಸ್ನಾನನೂ ಮಾಡಬಹುದು ಒಂದೆರಡು ದಿನದಲ್ಲಿ. ಸೊ ಆತರ ಅಷ್ಟೊಂದು ನಾವು ಕೇರ್ ತಗೋ.

0: ಕೊಡ್ಬೇಕು ಪೇಷಂಟ್ಗೆ ಭಯ, ಅಯ್ಯೋ ಇಲ್ಲಿ ಗಾಯ ಇನ್ಫೆಕ್ಷನ್ ಆಗುತ್ತೋ, ಏನಾದ್ರು ಇದು ತಾಗಿದ್ರೆ ಏನಾಗುತ್ತೋ, ಅದು ಓಪನ್ ಆಗುತ್ತೋ, ಬಿಚ್ಚಿಬಿಡುತ್ತೋ, ಆತರ ಒಂದು ಭಯ ಇರುತ್ತೆ. ಅಷ್ಟೊಂದು ಸೂಕ್ಷ್ಮತೆ ಈಗ ಸದ್ಯಕ್ಕೆ ಈ ಲ್ಯಾಪ್ರೋಸ್ಕೋಪಿ ಯೂಸ್ ಮಾಡೋದ ಕಾರಣ ಬೇಕಾಗಿ ಬರಲ್ಲ. ಈಗ ದೊಡ್ಡ ಆಪರೇಷನ್ ಮಾಡೋದಿದ್ರೆ ಅಲ್ಲಿ ಅದನ್ನ ಹೇಳಿದಾಗೆ ಅಲ್ಲಿಂದ ಕ್ಯೂ ಬರುವಂತದ್ದು ಅಥವಾ ಬ್ಲೀಡಿಂಗ್ ಆಗುವಂತದ್ದು ಓಪನ್ ಆಗುವಂತದ್ದು ಚಾನ್ಸಸ್ ಜಾಸ್ತಿ. ಇದೆಲ್ಲ ಚಿಕ್ಕ ಚಿಕ್ಕ ಕೀ ಹೋಲ್ ಟೂತ್ಗಳ ಆದ ಕಾರಣ ಇಟ್ಸ್ ವೆರಿ ಮಿನಿಮಲ್. ಆಯ್ತಾ, ನೆಕ್ಸ್ಟ್ ನಾಟ್ ಓನ್ಲಿ ಹಿಮ್, ಈಗ ಮನೆಯಲ್ಲಿ ಸಹ ಏನಾಗುತ್ತೆ ಅಂತ ಹೇಳಿದ್ರೆ ದೊಡ್ಡ ಆಪರೇಷನ್ ಆದಾಗ ಅವ್ರು ಮಲ್ಕೊಂಡೇ ಇರ್ತಾರೆ. ಈಗ ಅವರನ್ನು ನೋಡ್ಕೊಳ್ಳಿಕ್ ಒಬ್ರು ಜನ ಮನೆ ಅವ್ರೇನಾರು ವರ್ಕಿಂಗ್ ಇದ್ರೆ ಮನೆದು ಇನ್ಕಮ್ ಕಮ್ಮಿ ಆಯ್ತು, ಅವ್ರೇನಾರು ಮನೆಯಲ್ಲೇ ಸಪೋರ್ಟ್ ಮಾಡೋರಾದ್ರೆ ಅದೊಂದು ಸಪೋರ್ಟ್ ಕಮ್ಮಿ ಆಯ್ತು. ಸೊ ಇಟ್ ಇಸ್ ಅ ಲಾಟ್ ಆಫ್ ಹಿಂಡ್ರೆನ್ಸ್, ಇದರಲ್ಲಿ ಏನು ಆತರ ಬರಲ್ಲ. ಸೊ ರಿಕವರಿ ಐ ಶುಡ್ ಸೇ ದಟ್ ಮಿನಿಮಲ್ ಟೇಕ್ ಏನವರು ನೋಡ್ಕೊಳ್ಬೇಕು ದಟ್ ಇಸ್ ವೆರಿ ಬೇಸಿಕ್. ಅಷ್ಟೊಂದೇನು ಸಿಗ್ನಿಫಿಕೆಂಟ್ ಆಗಿ ಅಯ್ಯೋ ಅವರನ್ನೊಂದು ರೂಮಲ್ಲಿ ಇಟ್ಕೊಂಡು ಕೂಡಾಕೊಂಡು ಎಲ್ಲೂ ಹೊರಗಡೆ ಬರದಿದ್ದಾಗೆ ಅಷ್ಟೊಂದು ಕೇರ್ಫುಲ್ ಆಗಿ ನೋಡ್ಕೊಳ್ಳೋ ಅವಶ್ಯಕತೆ ಈ ಲ್ಯಾಪ್ರೋಸ್ಕೋಪಿ ಇಂಟರ್ವೆನ್ಷನ್ ಇಂದಾಗಿ ಇಟ್ಸ್ ವೆರಿ ಮಿನಿಮಲ್.
1: ಈಗ ಕೆಲವೊಂದ್ಸಲ ಏನಾಗುತ್ತೆ, ಈ ಸಾಮಾನ್ಯ ಜನರಿಗೆ ಸರ್ಜರಿಯ ನಂತರ ಏನು ಗಾಯದ ಕಲೆ ಹಾಗೆ ಉಳ್ಕೊಳ್ಳುತ್ತಾ ಅನ್ನುವಂತ ಒಂದು ಭಯ ಇರುತ್ತೆ, ಇದರಲ್ಲಿ ಹೇಗಿರ್ತದೆ ಡಾಕ್ಟರ್?
0: ಇದು ತುಂಬಾ ಸಿಗ್ನಿಫಿಕೆಂಟ್ಲಿ ತುಂಬಾ ಕಡಿಮೆ. ಇಟ್ ಈಸ್ ಆಲ್ಮೋಸ್ಟ್ ಕಾಲ್ಡ್ ಎಸ್ ಕಾರ್ಲೆಸ್ ಸರ್ಜರಿ. ಇದೆಲ್ಲ ಚಿಕ್ಕ ಚಿಕ್ಕ ಗಾಯ ಆದ ಕಾರಣ ಇಟ್ ಇಸ್ ಲೈಕ್ ನಿಮಗೆ ಒಂದು ನಡ್ಕೊಂಡು ಹೋಗ್ತಾ ಇರುವಾಗ ಕಾಲಿಗೆ ಏನಾದ್ರು ಗಾಯ ಆಯ್ತು ಅಥವಾ ಏನಾದ್ರು ಆಣಿತ ಆಗಿತ್ತು. ಸೊ ಇಟ್ ಇಸ್ ಸಚ್ ಎ ಸ್ಮಾಲ್ ಕಟ್, ಇಟ್ ಈಸ್ ಆಲ್ ಒಂಥರ ವಿದಿನ್ 3 to 4 months ಅಥವಾ 6 months ಅಲ್ಲಿ ಎಲ್ಲ ಇಟ್ ವ್ಯಾನಿಶಸ್ ಆಫ್. ಇಟ್ ಈಸ್ ಅಬ್ಸಲ್ಯೂಟ್ಲಿ ಎಲ್ಲರಿಗೂ ಒಂಥರ. ಈಗ ಕೆಲವರು ಆಕ್ಟ್ರೆಸಸ್ ಮೇಲೆ ಆಪರೇಟ್ ಮಾಡುವಂತದ್ದು ಇರಬಹುದು ಅಥವಾ ವೆರಿ ಈಗ ಜಿಮ್ಮಿಗೆ ಹೋಗುವವರು ಅಥವಾ ಈ ಮಾಡ್ಲಿಂಗ್ ಹೋಗ್ತಾರಲ್ಲ ಅವರಿಗೆಲ್ಲ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಪ್ಲಸ್ ನಮ್ ಇದರಲ್ಲಿ ದೇರ್ ಆರ್ ಸೋ ಮೆನಿ ಅದರ್ ಟೆಕ್ನಿಕ್ಸ್ ವೇರ್ ವಿ ಕ್ಯಾನ್ ಮಿನಿಮೈಸ್ ಈವನ್ ದಟ್ ಸ್ಕಾರ್ ಆಸ್ ವೆಲ್. ಈಗ ನಾವು ಕಾಣದಿದ್ದ ಹಾಗೆ ಸ್ಕಾರ್ಗಳನ್ನ ಮಾಡಬಹುದು. ಈಗ ಹೊಟ್ಟೆ ಒಳಗಡೆ ಆಪರೇಷನ್ ಮಾಡುವಾಗ ಹೊಕ್ಕಳಲ್ಲೇ ಒಂದು ಸ್ಕಾರ್ ಮಾಡಬಹುದು, ಅಲ್ಲಿಂದಲೇ ಹೋಗುವಂತದ್ದು. ಸೊ ಆ ಒಂದು ಸ್ಕಾರ್ ಅಲ್ಲಿ ಹೈಡ್ ಆಗುತ್ತೆ. ಕೆಲವರಿಗೆ ಈ ಬಿಕ್ನಿ ಲೈನ್ ಅಲ್ಲಿ ನಾವು ಸ್ಕಾರ್ ಗಳನ್ನು ಮಾಡುವಂತದ್ದು, ಸೊ ಇಟ್ ಗೆಟ್ಸ್ ಹಿಡನ್ ಬಿಹೈಂಡ್ ಅಂತೇಳಿ. ಕೆಲವರಿಗೆ ಈಗ ಸ್ಕಿನ್ ಕ್ರೀಸ್ ಗಳಲ್ಲಿ ಸ್ಕಾರ್ ಚಿಕ್ಕ ಚಿಕ್ಕ ಗಾಯಗಳನ್ನು ಮಾಡುವಂತದ್ದು, ಆ ಸ್ಕಿನ್ ಕ್ರೀಸ್ ಅಲ್ಲಿ ಅದು ಅಡಗಿ ಹೋಗುವಂತದ್ದು. ಕೆಲವೊಮ್ಮೆ ಈಗ ಸುಮಾರು ಈಗ ಈ ಇನ್ಸ್ಟ್ರೂಮೆಂಟ್ ಆ ಇನ್ಸ್ಟ್ರೂಮೆಂಟ್ ಬೇರೆ ಬೇರೆ ಕಡೆ ಹಾಕುವ ಬದಲು ಎಲ್ಲ ಒಂದೇ ಪೋರ್ಟಲ್ ಹಾಕುವಂತದ್ದು, ಸಮಥಿಂಗ್ ಲೈಕ್ ಸಿಂಗಲ್ ಇನ್ಸಿಷನ್ ಲ್ಯಾಪ್ರೋಸ್ಕೋಪಿ ಸರ್ಜರಿ ಅಂತ ಬಂದಿದೆ. ವೆನ್ ಪೇಷಂಟ್ ಆಸ್ಕ್ಸ್ ಫಾರ್ ಇಟ್ ವಿ ಶುಡ್ ಆಲ್ವೇಸ್ ಬಿ ವೆರಿ ಗ್ರೇಟ್ಫುಲ್ ದಟ್ ಯು ನೋ ಹಿ ಹ್ಯಾಸ್ ಕಮ್ ಟು ಯು ಫಾರ್ ಅ ಗುಡ್ ಎಕ್ಸ್ಪೀರಿಯನ್ಸ್ ಅಲ್ವಾ. ಸೊ ಇಟ್ ಬಿಕಮ್ಸ್ ಆರ್ ರೆಸ್ಪಾನ್ಸಿಬಿಲಿಟಿ ಟು ಗಿವ್ ದ ಬೆಸ್ಟ್ ಟು ದೆಮ್. ಸೊ ಅವರು ಸ್ಕಾರ್ ಅಂತ ಹೇಳಿದಾಗ ದೆನ್ ಇಟ್ ಅವರಿಗೆ ಒಂಥರ ಸೆಲ್ಫ್ ಕಾನ್ಫಿಡೆನ್ಸ್ ಅಲ್ವಾ. ಈಗ ಅವರಿಗೆ ಸ್ಕಾರ್ ಕಮ್ಮಿ ಆಯ್ತು ಅಂತ ಹೇಳಿದ್ರೆ ಅವರ ಒಂದು ಹೊರಗಡೆ ಹೋಗಿ ಏನಾದ್ರು ಈಗ ಅದೇ ಇಟ್ಸ್ ಮೇನ್ಲಿ ಕಮ್ಸ್ ಇನ್ ಟು ವೇರ್ ಮಾಡ್ಲಿಂಗ್ ಇಸ್ ಇನ್ ಟು ಅಥವಾ ಆಕ್ಟ್ರೆಸಸ್ ಅಲ್ಲಿ ಇದ್ದಾಗ ಅವರಿಗೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಇನ್ ದೇರ್ ಕರಿಯರ್ ಅಲ್ವಾ. ಸೊ ಹಾಗೆ
1: ಈಗ ತಾವ್ ಆವಾಗಲೇ ಹೇಳಿದ್ರಿ, ಈಗ ಹೊಸ ರೀತಿಯಾದಂತಹ ಎಕ್ವಿಪ್ಮೆಂಟ್ಸ್ ಗಳನ್ನ ಬಳಸ್ತೀರಾ ಈ ಒಂದು ಲ್ಯಾಪ್ರೋಸ್ಕೋಪಿ ಸರ್ಜರಿಯಲ್ಲಿ ಅಂತ ಹೇಳಿ. ಈಗ ನಮ್ಮ ಈ ಕಾರ್ಯಕ್ರಮವನ್ನು ಕೇಳುವವರಲ್ಲಿ ಒಂದು ಮನಸ್ಸಲ್ಲಿ ಬರುತ್ತೆ ಏನಂತ ಹೇಳಿದ್ರೆ ಇದು ತುಂಬಾ ಕಾಸ್ಟ್ಲಿ ಇರಬಹುದು, ಎಕ್ಸ್ಪೆನ್ಸಿವ್ ಇರಬಹುದು ಅಂತ ಹೇಳಿ, ಏನ್ ಹೇಳ್ತೀರಾ ಡಾಕ್ಟರ್?
0: ಹೌದು, ಕೆಲವು ಟೆಕ್ನಿಕ್ಸ್ ಅಲ್ಲಿ ಈಗ ಫಾರ್ ಎಕ್ಸಾಂಪಲ್ ಎಲ್ಲ ಅದು ಯೂಸ್ ಮಾಡಲೇಬೇಕಾಗುತ್ತೋ ದೆನ್ ಇಟ್ ಬಿಕಮ್ಸ್ ಲಿಟಲ್ ಎಕ್ಸ್ಪೆನ್ಸಿವ್, ಬಟ್ ಅಷ್ಟೊಂದೇನು ಎಫೆಕ್ಟ್ ಆಗಲ್ಲ. ಫಾರ್ ಎಕ್ಸಾಂಪಲ್ 10 ರೂಪಾಯಿ ಇದ್ದದ್ದು 1,000 ರೂಪಾಯಿ ಆಗಲ್ಲ, ಇಟ್ ಮೇ ಬಿ ಅರೌಂಡ್ 20 ರುಪೀಸ್ 25 ರುಪೀಸ್ ಅಷ್ಟೇ ಇಂಪ್ಯಾಕ್ಟ್ ಆಗಬಹುದು ಒಂದು ಓವರ್ಆಲ್ ಕಾಸ್ಟ್, ಬಟ್ ಇಟ್ ವಿಲ್ ನಾಟ್ ಜಂಪ್ ಲೀಪ್ಸ್ ಅಂಡ್ ಬೌಂಡ್ಸ್, ಅಷ್ಟೊಂದೇನು ಔಟ್ ಆಫ್ ಪ್ರೊಪೋರ್ಷನ್ ಹೋಗಲ್ಲ. ದೇ ಆರ್ ವೆರಿ ಎಫೆಕ್ಟಿವ್ ಇನ್ಸ್ಟ್ರೂಮೆಂಟ್ಸ್. ಈಗ ಎಲ್ಲಿ ಬೇಕು ಅದನ್ನು ಯೂಸ್ ಮಾಡಲೇಬೇಕು, ಬಿಕಾಸ್ ಸೇಫ್ಟಿ ಮೇಲೆ ವಿ ಶುಡ್ ನಾಟ್ ಕಾಂಪ್ರಮೈಸ್ ಅಲ್ವಾ. ಸೊ ಈಗ ಲ್ಯಾಪ್ರೋಸ್ಕೋಪಿ ಮಾಡುವಾಗ ಒಂದೇನು ಅಂತ ಹೇಳಿದ್ರೆ, ಈಗ ಸಡನ್ ಆಗಿ ಒಳಗಡೆ ಬ್ಲೀಡಿಂಗ್ ಆಯ್ತು, ಅವಾಗ ನಾವು ಸಿಂಪಲ್ ಓಲ್ಡನ್ ಟೆಕ್ನಿಕ್ಸ್ ಎಲ್ಲ ಯೂಸ್ ಮಾಡಿ ಅಲ್ಲಿ ಸುಟ್ಟು ಸುಟ್ಟು ಸುಟ್ಟು ಸುಟ್ಟು ಬ್ಲಡ್ ವೆಸಲ್ಸ್ ನ ಬ್ಲಾಕ್ ಮಾಡೋ ಬದಲು ದಿ ಸೀಲಿಂಗ್ ಡಿವೈಸಸ್ ಆರ್ ವೆರಿ ಅಡ್ವಾನ್ಸ್ಡ್. ಒಂದ್ಸಲ ಅಲ್ಲಿ ಹೋಗಿ ಬಜ್ ಮಾಡಿದಾಗ ಬ್ಲೀಡಿಂಗ್ ನಿಂತಿತ್ತು ಅಂತ ಹೇಳಿದ್ರೆ ದರ್ ಆರ್ ಸೋ ಮೆನಿ ಅಡ್ವಾಂಟೇಜಸ್. ಒಂದೇನು ಅಂತ ಹೇಳಿದ್ರೆ ಅಲ್ಲಿ ಬ್ಲಡ್ ಲಾಸ್ ಕಮ್ಮಿ ಆಯ್ತಾ, ಬೇಗ ಬ್ಲೀಡಿಂಗ್ ಸ್ಟಾಪ್ ಆಯ್ತು, ಕೊಲ್ಯಾಟ್ರಲ್ ಡ್ಯಾಮೇಜಸ್ ಏನಿಲ್ಲ ಅಲ್ಲಿ. ನಾವು ಸುಟ್ಟು ಸುಟ್ಟು ಬೇರೆ ಇದು ಮೊದಲಿನ ಟೆಕ್ನಿಕ್ ಕಾಟ್ರಿ ಎಲ್ಲ ಯೂಸ್ ಮಾಡಿದಾಗ ಅಲ್ಲಿ ಕೊಲ್ಯಾಟ್ರಲ್ ಡ್ಯಾಮೇಜಸ್ ಆಗುತ್ತೆ, ಬೇರೆ ಸ್ಟ್ರಕ್ಚರಿಗೆ ಡ್ಯಾಮೇಜ್ ಆಗುತ್ತೆ. ಸೊ ಅದೆಲ್ಲ ಕಡಿಮೆ ಆಗುತ್ತೆ. ನಾ ಹೇಳಿದ ಪ್ರಕಾರ ಈ ಇಂಟೆಸ್ಟೈನ್ ನ ಜಾಯಿನ್ ಮಾಡುವಂತದ್ದು ದೇ ಆರ್ ವೆರಿ ಸೀಲ್ ಪ್ರೂಫ್. ಅಂದ್ರೆ ಒಂದ್ಸಲ ಸ್ಟೀಲ್ ಸೀಲ್ ಆದಾಗ ಲೀಕ್ ಆಗುವಂತ ಚಾನ್ಸಸ್, ನಮ್ಗೆ ಏನಿರುವಂತದ್ದು ಕರಳುಗಳನ್ನ ಜಾಯಿನ್ ಮಾಡಿದಾಗ ಅದು ಲೀಕ್ ಆಗಬಾರದು. ಲೀಕ್ ಆದ್ರೆ ಏನಾಗುತ್ತೆ, ನಾವು ತಿಂದದೆಲ್ಲ ಒಳಗಡೆ ಸೇರ್ಕೊಳ್ಳುತ್ತೆ, ಮೋಷನ್ ಎಲ್ಲ ಒಳಗಡೆ ಸೇರ್ಕೊಳ್ಳುತ್ತೆ, ದಟ್ ಈಸ್ ಡೇಂಜರಸ್, ಲೈಫ್ ಥ್ರೆಟ್ನಿಂಗ್. ಆತರ ಕಾಂಪ್ಲಿಕೇಶನ್ಸ್ ಆರ್ ನಾಟ್ ಅಕ್ಸೆಪ್ಟಬಲ್. ಆವಾಗ ಇನ್ ದಾಟ್ ಸೆನ್ಸ್ ನೋಡಿದಾಗ ಈ ಕಾಂಪ್ಲಿಕೇಶನ್ಸ್ ಬಂದ ನಂತರ ನಾವು ಹೋಗಿ ಪುನಃ ಕ್ಲೀನ್ ಮಾಡುವಂತದ್ದು, ಪುನಃ ಅವನಿಗೆ ಪೇಷಂಟ್ಗೆ ಹಾಸ್ಪಿಟಲ್ ಸ್ಟೇ, ಪುನಃ ಅಡ್ಮಿಷನ್, ಪುನಃ ಆಪರೇಷನ್, ಆ ಖರ್ಚುಗಳನ್ನ ನೋಡಿದಾಗ ದಿಸ್ ಇಸ್ ನಾಟ್ ಅಟ್ ಆಲ್ ವೆರಿ ಸಿಗ್ನಿಫಿಕೆಂಟ್, ಇಟ್ ಇಸ್ ನೆಗ್ಲಿಜಿಬಲ್. ಸೊ ಹಾಗೆ
1: ಡಾಕ್ಟರ್, ಈಗ ತಮ್ಮ ಆಸ್ಪತ್ರೆಯಲ್ಲಿ ಮಂಗಳ ಆಸ್ಪತ್ರೆ ಮತ್ತು ಕಿಡ್ನಿ ಫೌಂಡೇಶನ್ ಆಸ್ಪತ್ರೆ ಏನಿದೆ, ಇಲ್ಲಿ ಯಾವ ರೀತಿಯಾದಂತಹ ಶಸ್ತ್ರಕ್ರಿಯೆ ಸಂಬಂಧಿಸಿದ ವ್ಯವಸ್ಥೆಗಳಿವೆ?
0: ಇಲ್ಲಿ ಮಂಗಳ ಹಾಸ್ಪಿಟಲ್ ಅಲ್ಲಿ ಎವ್ರಿಥಿಂಗ್ ಇಸ್ ಡನ್ ಅವೈಲೇಬಲ್. ಈಗ ಕ್ಯಾನ್ಸರ್ ಆಪರೇಷನ್ ಇರಬಹುದು ಅಥವಾ ವೆರಿ ಸಿಂಪಲ್ ಆಪರೇಷನ್, ಹರ್ನಿಯಾ ಇರಬಹುದು, ಗಾಲ್ ಬ್ಲಾಡರ್ ಇರಬಹುದು, ಎಲ್ಲಾ ಆಪರೇಷನ್ ಮಂಗಳ ಹಾಸ್ಪಿಟಲ್ ಅಲ್ಲಿ ಈಗ ಮಾಡುವಂತ ಪ್ರೊವಿಷನ್ಸ್, ಫೆಸಿಲಿಟೀಸ್, ಎಕ್ವಿಪ್ಮೆಂಟ್ಸ್, ಡಾಕ್ಟರ್ಸ್ ಎಲ್ಲರೂ ಅವೈಲೇಬಲ್ ಇದ್ದಾರೆ. ಸೊ

0: ಅದರಿಂದಾಗಿ ಇಟ್ಸ್ ಲೈಕ್ ಅ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗಿದೆ. ಸೊ ನಾವು ಈಗ ಏನೇ ಆಪರೇಷನ್ ಇದ್ರು ಅದಕ್ಕೆ ಬೇಕಾದ ಸಪೋರ್ಟ್ ಸಿಸ್ಟಮ್, ಅಲ್ಲಿ ಬೇಕಾದ ಐಸಿಯು ಕೇರ್, ಸಿಸಿಯು ಕೇರ್, ಪೋಸ್ಟ್ ಆಪರೇಟಿವ್ ಕೇರ್ ಏನು ಹೇಳ್ತೀವೋ ಅದಕ್ಕೆ ಬೇಕಾದ ಟ್ರೈನ್ಡ್ ನರ್ಸಸ್ ಇರಬಹುದು, ಅವರ ರಿಕವರಿಗೆ ಬೇಕಾಗುವಂತಹ ಫಿಸಿಯೋಥೆರಪಿಸ್ಟ್ ಇರಬಹುದು, ಲಾಟ್ ಆಫ್ ಥಿಂಗ್ಸ್ ಆರ್ ಅವೈಲೇಬಲ್ ಎಟ್ ಮಂಗಳ ಹಾಸ್ಪಿಟಲ್ ಈಗ ಸದ್ಯಕ್ಕೆ. ಸೊ ಇದರಿಂದಾಗಿ ಏನಾಗಿದೆ ಅಂತ ಹೇಳಿದ್ರೆ, ನಾವು ಎಷ್ಟೇ ಕಾಂಪ್ಲೆಕ್ಸ್ ಸರ್ಜರೀಸ್ ಬೇಕಾದ್ರೂ ನಾವು ಧೈರ್ಯದಲ್ಲಿ ಮಾಡಬಹುದು. ಸೊ ಈಗ ಪರ್ಟಿಕ್ಯುಲರ್ ಆಗಿ ನೀವು ಕೇಳ್ತಾ ಇದ್ರಿ ಅಂತ ಹೇಳಿದ್ರೆ, ವಿ ಕ್ಯಾನ್ ಸೇ ದಟ್ ಎವ್ರಿಥಿಂಗ್ ಇನ್ಸೈಡ್ ದ ಅಬ್ಡೊಮೆನ್, ಹೊಟ್ಟೆ ಒಳಗಡೆ ಏನು ಆಪರೇಷನ್ ಮಾಡಬೇಕು ಹೆಚ್ಚಿನದ್ದು ನಾವು ಅಲ್ಲಿ ಮಾಡ್ತಾ ಇದ್ವಿ. ಈಗ ಗಾಲ್ ಬ್ಲಾಡರ್ ಆಪರೇಷನ್ ಇರಬಹುದು, ಲಿವರ್ ಆಪರೇಷನ್ ಇರಬಹುದು, ಹೊಟ್ಟೆ ಮೇಲೆ ಆಪರೇಷನ್ ಇರಬಹುದು, ಪ್ಯಾಂಕ್ರಿಯಾಸ್ ಮೇಲೆ ಆಪರೇಷನ್ ಇರಬಹುದು, ಕರುಳು ಮೇಲೆ ಆಪರೇಷನ್ ಇರಬಹುದು, ಇದೆಲ್ಲ ಮಾಡ್ತೀವಿ. ಅದಲ್ಲದೆ ಈಗ ಹರ್ನಿಗಳ ಆಪರೇಷನ್ ಇರಬಹುದು, ಅಪೆಂಡಿಕ್ಸ್ ಆಪರೇಷನ್ ಇರಬಹುದು, ಅದನ್ನು ಮಾಡ್ತೇವೆ. ಜನರಲ್ ಸರ್ಜರಿ ಕ್ಯಾಟಗರಿಯಲ್ಲಿ ಬಂದಾಗ ಬ್ರೆಸ್ಟ್ ಡಿಸೀಸಸ್, ಡಾಕ್ಟರ್ ಉದಾತ ಇರ್ತಾರೆ, ನೆಕ್ಸ್ಟ್ ನಿಮ್ಮ ಹತ್ರ ಭೇಟಿ ಆಗಬಹುದು. ಅವರು ಬ್ರೆಸ್ಟ್ ಡಿಸೀಸಸ್ ಸ್ಪೆಷಲಿಸ್ಟ್, ಅವರು ನಮ್ಮ ಟೀಮಿಗೆ ಜಾಯಿನ್ ಆಗಿದ್ದಾರೆ. ಲೇಸರ್ ಈಗ ನಾವು ಪ್ರಮೋಟ್ ಮಾಡ್ತಾ ಇದ್ದೇವೆ. ಲೇಸರ್ ಇಂದಾಗಿ ಇಟ್ ಇಸ್ ಅ ವೆರಿ ಓಲ್ಡ್ ಟೆಕ್ನಾಲಜಿ, ಬಟ್ ಈಗ ಅಕ್ಸೆಪ್ಟೆನ್ಸ್ ಅಷ್ಟೊಂದು ಚೆನ್ನಾಗಿದ್ದ ಕಾರಣ ದ ರಿಸಲ್ಟ್ಸ್ ಆರ್ ವೆರಿ ಮಚ್ ಅಪ್ರಿಶಿಯೇಬಲ್ ಅದರಲ್ಲಿ. ಸೊ ಈಗ ಲೇಸರ್ ಇಂದಾಗಿ ವೆರಿಕೋಸ್ ವೇನ್ ಆಪರೇಷನ್ ಇರಬಹುದು, ಅಥವಾ ಲೇಸರ್ ಇಂದಾಗಿ ಪೈಲ್ಸ್ ಫಿಶರ್ ಫಿಸ್ತುಲ ಆಪರೇಷನ್ ಇರಬಹುದು, ಪೈಲೋಡಲ್ ಸೈನಸ್ ಆಪರೇಷನ್ ಇರಬಹುದು, ಇದೆಲ್ಲ ವೆರಿ ವೆರಿ ಸಕ್ಸಸ್ಫುಲ್. ಸೊ ಆತರ ಟೆಕ್ನಿಕ್ಸ್ ನಾವು ಮಾಡ್ತಾ ಇದೇವೆ. ಥೈರಾಯ್ಡ್ ಸಂಬಂಧಿತವಾದ ಆಪರೇಷನ್ಗಳು ಎಲ್ಲ, ಸಲವರಿ ಗ್ಲಾಂಡ್ ಇರಬಹುದು, ಏನೆಲ್ಲ ಜನರಲ್ ಸರ್ಜರಿ ಬರುತ್ತೋ ಪ್ಲಸ್ ಈ ಲ್ಯಾಪ್ರೋಸ್ಕೋಪಿ, ಅಡ್ವಾನ್ಸ್ ಲ್ಯಾಪ್ರೋಸ್ಕೋಪಿ ಸರ್ಜರೀಸು, ಹೊಟ್ಟೆ ಒಳಗಡೆ ಇರುವಂತಹ ಆಪರೇಷನ್ಗಳು, ಗ್ಯಾಸ್ಟ್ರೋ ರಿಲೇಟೆಡ್ ಆಪರೇಷನ್ಸ್, ಕ್ಯಾನ್ಸರ್ ರಿಲೇಟೆಡ್ ಆಪರೇಷನ್ಸ್ ಎಲ್ಲ ಈಗ ಮಂಗಳದಲ್ಲಿ
1: ಅಂದ್ರೆ ಹೊಸ ತಂತ್ರಜ್ಞಾನವನ್ನು ಕೂಡ ಬಳಸ್ತಾ ಇದ್ದೀರಾ?
0: ಹೌದು ಹೌದು, ಡೆಫಿನೆಟ್ಲಿ.
1: ಧನ್ಯವಾದಗಳು ಡಾಕ್ಟರ್, ಇಷ್ಟೊತ್ತು ನಮಗೆ ಈ ಲ್ಯಾಪ್ರೋಸ್ಕೋಪಿ ಸರ್ಜರಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು.
0: ಥ್ಯಾಂಕ್ ಯು, ಥ್ಯಾಂಕ್ ಯು.
2: ಇದುವರೆಗೆ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಈ ವಿಷಯದ ಕುರಿತು ಡಾಕ್ಟರ್ ಕೀರ್ತಿರಾಜ್ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೋಪಾನ, ನಮಸ್ಕಾರ. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಗ್ರಾಹಕ ಶಿಕ್ಷಣ ಎಂದರೆ ಗ್ರಾಹಕರನ್ನು ಸಬಲೀಕರಣಗೊಳಿಸುವುದು, ನ್ಯಾಯಯುತ ಮಾರುಕಟ್ಟೆಯನ್ನು ಉತ್ತೇಜಿಸುವುದು.
1: ಅಷ್ಟೇ ಅಲ್ಲ, ಸಮುದಾಯಗಳಲ್ಲಿ ಜಾಗೃತಿ ಮೂಡಿಸುವ ಒಂದು ಪ್ರಮುಖ ಸಾಧನ.
0: ಇದು ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಮರ್ಥ ಗ್ರಾಹಕರನ್ನಾಗಿ ಮಾಡಿ ಜವಾಬ್ದಾರಿಯುತ ನಾಗರಿಕರಾಗಿ ಬದುಕಲು ಸಹಾಯ ಮಾಡುತ್ತದೆ.
1: ಗ್ರಾಹಕ ಶಿಕ್ಷಣದ ಅರಿವು ಪ್ರತಿಯೊಬ್ಬರಿಗೂ ಅತಿ ಅವಶ್ಯಕ.

0: ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳು. ಸಮಯ 1 ಗಂಟೆಯಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಪ್ರಗತಿಪಥ.
2: ಎಲ್ಲ ಕೇಳುಗರಿಗೂ ಆತ್ಮೀಯ ಸ್ವಾಗತ. ಕೇಳುಗರೇ, ಇವತ್ತು ನಾವು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಬ್ಲೂ ರೆವಲ್ಯೂಷನ್, ಮೀನು ಕ್ರಾಂತಿ, ಈ ವಿಷಯ ಕುರಿತು ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರಿನ ಹೆಬ್ಬಾಳದಲ್ಲಿರುವ ಮೀನು ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರದ ವಿಜ್ಞಾನಿಗಳಾಗಿರುವ ಚೇತನ್ ಎನ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಚೇತನ್ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ.
3: ನಮಸ್ಕಾರ. ಈಗ ನೀಲಿಕ್ರಾಂತಿ ಅನ್ನೋ ವಿಷಯ ಬಂದಾಗ, ನಮ್ಮ ದೇಶದಲ್ಲಿ ನೀಲಿಕ್ರಾಂತಿ ಅನ್ನೋ ಒಂದು ಶುರುವಾಗಿದ್ದು ಗೆಂಡೆ ಮೀನು ಮರಿಗಳನ್ನು ಉತ್ಪಾದನೆ ಮಾಡುವಂಥ ಒಂದು ತಂತ್ರಜ್ಞಾನವನ್ನು ಸೃಷ್ಟಿ ಮಾಡಿದೆ. ಆ ಒಂದು ತಂತ್ರಜ್ಞಾನದಲ್ಲಿ ಏನಾಯಿತು ಅಂದರೆ, ಪ್ರೊಫೆಸರ್ ಆಲಿಖುನಿ ಅಂತ ಮತ್ತು ಹೀರಾಲಾಲ್ ಚೌಧರಿ ಅಂತ ಇವರಿಬ್ಬರು ನಮ್ಮ ನೀಲಿಕ್ರಾಂತಿಯ
2: ಹರಿಕಾರರು.
3: ಅವರು ಈ ಗೆಂಡೆ ಮೀನು ಮರಿಗಳನ್ನು, ಮೊದಲು ನಾವೇನು ಮಾಡ್ತಿದ್ದೀವಿ, ಗೆಂಡೆ ಮರಿಗಳನ್ನು ನದಿಗಳಿಂದ ತಗೊಂಬಂದು ಅದನ್ನು ನಾವು ಪಾಲನೆಯನ್ನು ಮಾಡಿ ಅದರಿಂದ ಸಾಕಾಣಿಕೆ ಮಾಡ್ತಿದ್ದು. ಆದರೆ ಉತ್ಪಾದನೆ ಮಾಡುವಂಥ ಯಾವುದೇ ತಂತ್ರಜ್ಞಾನ ನಮ್ಮಲ್ಲಿ ಇರಲಿಲ್ಲ. ಅದನ್ನು ಈ ಒಂದು ವಿಜ್ಞಾನಿಗಳು ಅದಕ್ಕೆ ಒಂದು ರೂಪುರೇಷೆಯನ್ನು ಮಾಡಿ ಅದನ್ನು ಹೇಗೆ ಮಾಡ್ಬೋದು

0: ಅನ್ನೋ ಒಂದು ತಂತ್ರಜ್ಞಾನವನ್ನು ಬೆಳೆಸಿದ ನಂತರ ನಮ್ಮ ದೇಶದಲ್ಲಿ ಹೆಚ್ಚಾಗಿ ಮೀನು ಸಾಕಾಣಿಕೆ ಆಗಲಿಕ್ಕೆ ಶುರುವಾಯಿತು. ಇದು ನಮ್ಮ ನೀಲಿಕ್ರಾಂತಿಗೆ ಒಂದು ನಾಂದಿಯಾಗಿ ಮುಂದೆ ಬಂದು ಇವತ್ತಿನ ದಿನಗಳಲ್ಲಿ ಆ ನೀಲಿಕ್ರಾಂತಿ ಅವಲಂಬಿತವಾಗಿ ನೋಡಿದ್ರೆ ಈಗ ಬರೀ ಗೆಂಡೆ ಮೀನುಗಳಲ್ಲಿ ಹಲವಾರು ತಳಿಗಳನ್ನು ನಾವು ಸಾಕಾಣಿಕೆಯನ್ನು ಮಾಡ್ತಾ ಇದ್ದೀವಿ. ಅದರಲ್ಲಿ ಗೆಂಡೆ ಮೀನುಗಳು ಪ್ರಮುಖವಾಗಿ ಪಾತ್ರ ವಹಿಸ್ತವೆ. ನಮ್ಮ ದೇಶದ ಮೀನುಗಾರಿಕೆಯ ಒಂದು ಸಂಪತ್ತನ್ನು ನೋಡಿದಾಗ ಹೆಚ್ಚಾಗಿ ಗೆಂಡೆ ಮರಿಗಳಿಗೆ ಅಥವಾ ಗೆಂಡೆ ಮೀನುಗಳಿಗೆ ಹೆಚ್ಚು ಆದ್ಯತೆಯನ್ನು ನೀಡ್ತೇವೆ ನಾವು. ಈ ಇದರಲ್ಲಿ ನೋಡಿದಾಗ ನಮ್ಮ ಕರ್ನಾಟಕದಲ್ಲೇ ನಾವು ತಗೊಂಡಾಗ ಕಳೆದ 4-5 ವರ್ಷಗಳಲ್ಲಿ ನೋಡ್ತಿದ್ದಾಗ ಒಳನಾಡು ಮೀನುಗಾರಿಕೆ ಅಂದರೆ ಸಾಕಾಣಿಕೆ ಮಾಡೋದು ಅದರ ಜೊತೆಗೆ ಹಿಡಿಯುವಂಥದ್ದು ನೈಸರ್ಗಿಕವಾಗಿ ಸಿಗುವಂಥ ಮೀನುಗಳನ್ನು ಹಿಡಿಯುವಂಥದ್ದು ಇದನ್ನು ನೋಡಿದಾಗ ಸಾಕಾಣಿಕೆ ಮಾಡುವಂಥ ಪ್ರಮಾಣ ಏನಿದೆ ಪ್ರತಿ ವರ್ಷ ಹೆಚ್ಚಾಗಿ ಬರ್ತಾ ಇದೆ. ಇದಕ್ಕೆ ಕಾರಣಗಳು ನಮ್ಮಲ್ಲಿರುವಂಥ ತಂತ್ರಜ್ಞಾನಗಳು ಈ ನೀಲಿಕ್ರಾಂತಿಯಿಂದ ಹೊರಬರ್ತಿರುವಂಥ ತಂತ್ರಜ್ಞಾನಗಳ ಅಳವಡಿಕೆಯಿಂದ ಕೃಷಿಕರು ಹಲವಾರು ಸಂಸ್ಥೆಗಳಿಂದ ಆಗಿರ್ಬೋದು ಅಥವಾ ಸಂಶೋಧನಾ ಕೇಂದ್ರಗಳಿಂದ ಆಗಿರ್ಬೋದು ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು ಈ ಒಳನಾಡು ಮೀನು ಕೃಷಿಯನ್ನು ಮಾಡಲಿಕ್ಕೆ ಶುರು ಮಾಡಿದೆ. ಈಗ ನಮ್ಮ ಕರ್ನಾಟಕದಲ್ಲೇ ತಗೊಂಡಾಗ ನಮ್ಮಲ್ಲಿ ಈಗ 12 ಲಕ್ಷ ಟನ್ನಷ್ಟು ಮೀನನ್ನು ನಾವು ಸಾಕಾಣಿಕೆ ಮಾಡ್ತಾ ಇದ್ದೇವೆ
1: ಉತ್ಪಾದನೆ
0: ಮಾಡ್ತಾ ಇದ್ದೇವೆ. ಇದರಲ್ಲಿ 5 ಲಕ್ಷ ಟನ್ನಷ್ಟು ನಾವು ಸಾಕಾಣಿಕೆಯಿಂದ ಬರ್ತಿರೋಂಥ ಮೀನಿನ ಸಂಪತ್ತಾಗಿರೋದು. ಅಂದರೆ ಕಳೆದ 5 ವರ್ಷಗಳಲ್ಲಿ ಹೋದಾಗ ಅದು 1.4-2.1 ಇದ್ದಿದ್ರಿಂದ ಈಗ 5 ಲಕ್ಷ ಟನ್ವರೆಗೂ ಬಂದಿದೆ. ಅಂದರೆ ಇದು ಸಾಕಾಣಿಕೆಯತ್ತ ಕೃಷಿಕರನ್ನು ತೋರಿಸಿರುವಂಥ ಒಲವಾಗಿರ್ಬೋದು, ಸರ್ಕಾರಗಳಿಂದ ಕೃಷಿಕರಿಗೆ ಕೊಡ್ತಿರುವಂಥ ಪ್ರೋತ್ಸಾಹ ಇರಬಹುದು, ಅದರ ಜೊತೆಗೆ ಅವರು ಕೂಡ ಸ್ವಾವಲಂಬಿ ಜೀವನವನ್ನು ಕಟ್ಕೊಳ್ಳಿಕ್ಕೆ ಬೇಕಾಗಿರುವಂಥ ಸವಲತ್ತುಗಳನ್ನು ಕೊಡೋದ್ರಿಂದ ಈ ನೀಲಿಕ್ರಾಂತಿ ಇನ್ನಷ್ಟು ಮುಂದೆ ಸಾಗಿ ಮತ್ತಷ್ಟು ತಂತ್ರಜ್ಞಾನಗಳು ಮತ್ತಷ್ಟು ಹೊಸ ತಳಿಗಳು ಬಂದು ಈ ಮೀನು ಸಾಕಾಣಿಕೆ ಇದರಲ್ಲಿ ಹಲವಾರು ಕೃಷಿಕರು ಲಾಭ ಪಡೀಲಿಕ್ಕೆ ಸಾಧ್ಯ. ಇದಕ್ಕೆ ಪೂರಕವಾಗಿನೇ ಕಳೆದ 5 ವರ್ಷಗಳ ಹಿಂದೆ ಮಾನ್ಯ ಪ್ರಧಾನಮಂತ್ರಿಗಳು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯನ್ನು ದೇಶಾದ್ಯಂತ ನೀಲಿಕ್ರಾಂತಿಗೆ ಅನುಗುಣವಾಗಿ ಮೀನು ಕೃಷಿ ಹೆಚ್ಚಾಗಬೇಕು, ಮೀನುಗಾರರಿಗೆ ಸಹಾಯ ಆಗಬೇಕು ಅಂತ 20,000 ಕೋಟಿ ಅನುದಾನವನ್ನು ನೀಡಿತು. ಅದು ಪ್ರತಿಯೊಂದು ರಾಜ್ಯಕ್ಕೆ, ಪ್ರತಿಯೊಂದು ಜಿಲ್ಲೆಗೆ, ಪ್ರತಿಯೊಂದು ತಾಲೂಕಿನ ಮಟ್ಟದವರೆಗೂ ಸೇರಿ ಅಲ್ಲಿನ ಕೃಷಿಕರಿಗೆ ಉಪಯೋಗ ಆಗುವಂಥ ರೀತಿಯಲ್ಲಿ ಮಾಡಿದ್ದಾರೆ. ಇದರಲ್ಲಿ ಒಂದು ಮೀನು ಮರಿಯನ್ನು ಉತ್ಪಾದನೆಯಿಂದ ಹಿಡಿದು ಅದನ್ನು ಸಾಕಾಣಿಕೆ, ಅದನ್ನು ಅದನ್ನು ಮಾರಾಟ ಮಾಡುವಂಥ ವ್ಯವಸ್ಥೆ, ಅದನ್ನು ಮಾರಾಟ ಮಾಡಲಿಕ್ಕೆ ಬೇಕಾಗಿರುವಂಥ ಪೂರಕವಾದಂಥ ವ್ಯವಸ್ಥೆ, ಅದರ ಜೊತೆಗೆ ಒಂದು ಹಿಡಿದಂಥ ಜಾಗದಿಂದ ಮಾರುಕಟ್ಟೆಗೆ ಹೋಗಲಿಕ್ಕೆ ಬೇಕಾಗಿರುವಂಥ ವಾಹನಗಳ ವ್ಯವಸ್ಥೆ, ಮೀನನ್ನು ಸಂರಕ್ಷಣೆ ಮಾಡಲಿಕ್ಕೆ ಅಥವಾ ಅದನ್ನು ಸ್ಟೋರೇಜ್ ಮಾಡಲಿಕ್ಕೆ ಅಂತ ಬೇಕಾಗಿರುವಂಥ ಐಸ್ ಕೋಲ್ಡ್ ಸ್ಟೋರೇಜ್ ಇರ್ಬೋದು, ಈ ಥರ ಹಲವಾರು ಯೋಜನೆಗಳನ್ನು ಒಂದು 64 ವಿವಿಧವಾದಂಥ ಏನು ಯೋಜನೆಗಳನ್ನು ಆ ಇದರಲ್ಲಿ ಕೊಡಲಾಗಿದೆ. ಇದನ್ನು ನಾವು ಕೃಷಿಕರಿಗೆ ಆದಷ್ಟು ಈ
1: ಸಬ್ಸಿಡೈಡ್ ರೇಟಲ್ಲಿ
0: ನಾವು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಈಗ ಮೀನು ಕೃಷಿಯಲ್ಲಿ ನಾವು ಹೆಚ್ಚಾಗಿ ನಾವು ಯೋಚನೆ ಮಾಡೋದು ಬರೀ ಕೃಷಿ ಬಗ್ಗೆ ಮಾತ್ರ. ಇದನ್ನು ಕೃಷಿಯನ್ನು ಬಿಟ್ಟ ನಂತರ ಹಲವಾರು ಕೃಷಿಕರು ಏನು ಮಾಡ್ತಾರೆ, ಬರೀ ಮೀನು ಸಾಕಾಣಿಕೆ ಮಾಡೋದು ಒಂದೇ ಒಂದು ಸ್ವಾವಲಂಬಿ ಜೀವನ ಅಲ್ಲ. ಮೀನು ಮರಿಗಳನ್ನ ಹೊರಗಡೆಯಿಂದ ತಂದು ಇನ್ನೊಬ್ಬ ರೈತನಿಗೆ
1: ಕೊಡೋದು
0: ಕೂಡ ಒಂದು ಸ್ವಾವಲಂಬಿ ಜೀವನ,
1: ಅದು ಒಂದು ಉದ್ಯಮ.
0: ಅದಕ್ಕೆ ಬೇಕಾಗಿರುವಂತಹ ಆಹಾರವಾಗಿರ್ಬೋದು, ಅದಕ್ಕೆ ಬೇಕಿರುವಂತಹ ಬೇರೆ ಯಾವುದೇ ತರ
1: ಈಗ ಒಂದು ಉದ್ಯಮ ಮಾಡ್ಕೊಳ್ಬಹುದಲ್ಲ.
0: ಈಗ ಮೀನು ಮರಿಗಳನ್ನ ಉತ್ಪಾದನೆ ಮಾಡುವವರು ಕೆಲವರು, ಅದನ್ನ ಒಂದು ನರ್ಸರಿ ಅಂತ ನಾವು ಹೇಳ್ತೇವೆ, ಅದನ್ನ ಮಾಡುವಂತವ್ರು ಕೆಲವರು, ಅದರಿಂದ ರೈತರಿಗೆ ತಲುಪಿಸುವಂತವ್ರು ಒಬ್ಬರು. ಸೊ ಪ್ರತಿಯೊಂದು ಹಂತದಲ್ಲಿ ಕೂಡ
1: ಒಂದು
0: ಬೆಳೆಯವರು ಇನ್ನೊಬ್ರು, ಬಳಸೋರು ಇನ್ನೊಬ್ರು, ಈ ತರದ ಈಗ ಕೆಲವು
1: ಸರಿ ಹಂತದ ಉದ್ಯೋಗ ಇಲ್ಲಿ ಸೃಷ್ಟಿ ಆಗುತ್ತೆ,
0: ಎಲ್ಲ ಕಡೆಯಿಂದನೂ ಇದೆ. ಅದರ ಜೊತೆಗೆ ಈಗ ಹೆಚ್ಚಿನ ಮೀನು ಇದ್ದಾಗ ನಾವು ಅದರಲ್ಲಿ ಮೌಲ್ಯವರ್ತಿತ ಉತ್ಪನ್ನಗಳನ್ನ ಮಾಡುವಂಥದ್ದು, ಇದಕ್ಕೂ ಕೂಡ ಕೇಂದ್ರ ಸರ್ಕಾರದಿಂದ 1 ಜಿಲ್ಲೆ 1 ಉತ್ಪನ್ನ ಒಂದು ಕಾರ್ಯಕ್ರಮವನ್ನು ತಂತು
1: ಕೂಡ ಬಂದಿದೆ. ಅಂದ್ರೆ ಈಗಾಗಲೇ ಕೃಷಿ ಇಲಾಖೆ ಮತ್ತೆ ತೋಟಗಾರಿಕೆ ಇಲಾಖೆ ಅರಣ್ಯ ಇಲಾಖೆಯಲ್ಲಿ ಇದೆ,
0: ದೇಶದಲ್ಲಿ
1: ಇದು ಕೂಡ ಈಗ ಮೀನುಗಾರಿಕೆ ಇಲಾಖೆಯಲ್ಲೂ ಕೂಡ ಇದು ಇದೆ ಅಂತ.
0: ಹೌದೌದು, ಇಡೀ ದೇಶಕ್ಕೆ ಅದು 1 ಜಿಲ್ಲೆ 1 ಉತ್ಪನ್ನ ಅಂತ ಮಾಡಿದ್ರು.
1: ಪ್ರತಿಯೊಂದರಲ್ಲೂ
0: ಅದು ಯಾವುದೇ ಆದಂತ ಪದಾರ್ಥ ಇರಬಹುದು, ಅದು ಮೀನಾಗಿರ್ಬೋದು ಅಥವಾ ಕೆಲವು ಅದರಿಂದ ಮಾಡಿದ್ರು. ಈಗ ಮೀನುಗಾರಿಕೆಯಲ್ಲಿ ಮೌಲ್ಯವರ್ಧಿತ ಉತ್ಪನ್ನಗಳಿಗೋಸ್ಕರನೇ ಹಲವಾರು ಯೋಜನೆಗಳನ್ನು ಕೊಟ್ಟರು. PMFME ಅಂತ ಒಂದು ಯೋಜನೆ ಇದೆ, ಇದರಲ್ಲಿ ಮೈಕ್ರೋ ಫೈನಾನ್ಸಿಂಗ್,

0: ಸಣ್ಣ ಈಗ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಇದೆ, ಸ್ವಸಹಾಯ ಸಂಘಗಳು, ಆ ಇದರಲ್ಲಿ ಹೆಣ್ಣು ಮಕ್ಕಳಿಗೆ ಈ ಒಂದು ಮೌಲ್ಯವರ್ಧಿತ ಪದಾರ್ಥಗಳನ್ನು ಮಾಡಿ ಅದನ್ನು ಮಾರುಕಟ್ಟೆ ಮಾಡುವಂಥ ವ್ಯವಸ್ಥೆಗೆ ಕೂಡ ಅವರಿಗೆ ಸಣ್ಣದಾದಂಥ ಒಂದು ಆರ್ಥಿಕ ಸಹಾಯವನ್ನು ಕೊಡಲಿಕ್ಕೆ ಕೂಡ ಈ ಒಂದು ಯೋಜನೆಗಳು ಸಹಾಯವಾಗಿದೆ. ಅದಕ್ಕೆ ಒಂದು ಉದಾಹರಣೆಯನ್ನು ಹೇಳಬೇಕು ಅಂದರೆ, ಈಗ ದಕ್ಷಿಣ ಕನ್ನಡದಲ್ಲಿ ನಾವು ಇದ್ದಾಗ ದಕ್ಷಿಣ ಕನ್ನಡಕ್ಕೆ ಸಮುದ್ರದ ಮೀನಿನ ಉತ್ಪನ್ನಗಳನ್ನು ತಯಾರು ಮಾಡೋದು ಒಂದು ಜಿಲ್ಲೆ ಒಂದು ಉತ್ಪನ್ನದಲ್ಲಿ ಇತ್ತು.
1: ದಕ್ಷಿಣ ಕನ್ನಡ ಉತ್ತರ
0: ಕನ್ನಡದಲ್ಲಿ, ಉತ್ತರ ಕನ್ನಡದಲ್ಲಿ ಕೂಡ ಹಾಗೆ ಇತ್ತು. ಅದರಲ್ಲಿ ಕೂಡ ಹಲವಾರು ಥರದ ಮೌಲ್ಯವರ್ಧಿತ ಮೀನಿನ ಉತ್ಪನ್ನಗಳನ್ನು ಮಾಡಿದರು. ಚಕ್ಕುಲಿ ಆಗಿರ್ಬೋದು, ಸಂಡಿಗೆ ಆಗಿರ್ಬೋದು, ಉಪ್ಪಿನಕಾಯಿ ಆಗಿರ್ಬೋದು, ಚಟ್ನಿ ಆಗಿರ್ಬೋದು, ಇದನ್ನು ನಮ್ಮ ರಾಜ್ಯದ ಮೀನುಗಾರಿಕೆಯಲ್ಲಿ ಪ್ರತಿನಿಧಿಸುವಂಥ ಒಂದು ಉತ್ಪನ್ನಗಳಾಯಿತು. ಇದನ್ನು ನಾವು ದೇಶಾಂತರ ಹಾಗೂ ವಿದೇಶಕ್ಕೂ ಕೂಡ ಕಳಿಸುವಂಥ ವ್ಯವಸ್ಥೆಗಳನ್ನು ಮಾಡೋಕ್ಕೆ ಈ ಒಂದು ಯೋಜನೆಯನ್ನು ಮಾಡಿತು. ಅದಕ್ಕೋಸ್ಕರನೇ ಈ ಒಂದು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯನ್ನು ಎಲ್ಲರೂ ಸದುಪಯೋಗ ಪಡಿಸ್ಕೋಬೋದು. ಇದು 50% ಕೇಂದ್ರ ಸರ್ಕಾರದಿಂದ ಮತ್ತು 50% ರಾಜ್ಯ ಸರ್ಕಾರದಿಂದ ಸಿಗುವಂಥ ವ್ಯವಸ್ಥೆ ಇದು. ಇದಕ್ಕೆ ಸಾಮಾನ್ಯ ವರ್ಗದವ್ರಿಗಾದರೆ, ಜನರಲ್ ಕ್ಯಾಟಗರಿಯವ್ರಿಗಾದರೆ ಟೋಟಲ್ ಪ್ರಾಜೆಕ್ಟ್ ಕಾಸ್ಟ್ ಎಷ್ಟಿರುತ್ತೆ, ಅದರಲ್ಲಿ 40% ಅಷ್ಟು ಸಬ್ಸಿಡಿ ಸಿಗ್ತದೆ. ಹಾಗೆ ಹೆಣ್ಣು ಮಕ್ಕಳಿಗೆ, ಹಾಗೆ SC ಮತ್ತು SC ಕ್ಯಾಟಗರಿಯವ್ರಿಗಾದರೆ ಒಂದು ಪ್ರಾಜೆಕ್ಟ್ ಕಾಸ್ಟ್ 60% ಅಷ್ಟು
1: ಸಬ್ಸಿಡಿ
0: ಸಿಗುತ್ತೆ. ಆ ಪ್ರಾಜೆಕ್ಟ್ ಕಾಸ್ಟ್ ಏನಿರುತ್ತೆ, ಈಗ ಅವ್ರು ಯಾವ ಇದಕ್ಕೆ ಮಾಡ್ತಾರೆ, ಈಗ ನಾನು ಹೇಳಿದಾಗೆ ಮೀನು ಉತ್ಪನ್ನ ಆಗಿರ್ಬೋದು ಅಥವಾ ಮೀನಿನ ಸಾಕಾಣಿಕೆ ಆಗಿರ್ಬೋದು, ಅದಕ್ಕೆ ಬೇಕಾಗಿರುವಂತಹ ವ್ಯವಸ್ಥೆ,
1: ಮೀನು ಸಾಕಾಣಿಕೆಗೆ ಇರ್ಬೋದು,
0: ಸಾಕಾಣಿಕೆಗೆ ಈಗ ಹಲವಾರು ವಾಹನಗಳಿದೆ. ಒಂದು ದ್ವಿಚಕ್ರ ವಾಹನದಿಂದ ಹಿಡಿದು ದೊಡ್ಡ ಕಂಟೈನರ್ ವರೆಗೂ ಕೂಡ ಅದರಲ್ಲಿ ವ್ಯವಸ್ಥೆ ಇದೆ.
1: ಆಯ್ತು ಡಾಕ್ಟರ್ ಚೇತನ್ ಅವರೇ, ಆಕಾಶವಾಣಿ ಬೆಂಗಳೂರಿಗೆ ಬಂದು ಪ್ರಸ್ತುತ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಮತ್ಸ್ಯ ಸಂಪದ ಯೋಜನೆ ಅಂದ್ರೆ ಬ್ಲೂ ರೆವಲ್ಯೂಷನ್ ಈ ಕುರಿತು ನಮ್ಮ ರೈತರಿಗೆ ಅತಿ ಪ್ರಮುಖವಾದ ಮಾಹಿತಿಯನ್ನು ಕೊಟ್ಟ್ರಿ. ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಅಮ್ಮ ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
3: ಅಮ್ಮ ನನಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ, ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ. ನೀನ್ ಮಾಡಿದ್ದು ನೀನೇ ತಿನ್ನು.
4: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡು. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
2: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.
5: ಆಕಾಶವಾಣಿ ಸಮಯ 1:10 ಆಗಲಿವೆ. ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳಲಿದ್ದೀರಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿ ಶೋಭಾ ಶರ್ಮಾ. ಮುಖ್ಯಾಂಶಗಳು. ನಾಳೆ ಪುದುಚೇರಿ ಕೇಂದ್ರಾಡಳಿತ ಪ್ರದೇಶ ಹಾಗೂ ಪಶ್ಚಿಮ ಬಂಗಾಳ, ಕೇರಳ, ತಮಿಳುನಾಡು, ಅಸ್ಸಾಂ ವಿಧಾನಸಭಾ ಚುನಾವಣೆಯ ಮತ ಎಣಿಕೆ. ಕರ್ನಾಟಕದ ದೊಡ್ಡಬಳ್ಳಾಪುರದಲ್ಲಿ ಇಂದು ನೂತನ ಇಎಸ್ಐಸಿ ಆಸ್ಪತ್ರೆ ಲೋಕಾರ್ಪಣೆಗೊಳಿಸಿದ ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವೀಯ. ಶಾಂತಿಯ ಮೂಲಕ ಭವಿಷ್ಯ ರೂಪಿಸೋಣ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನ ಆಚರಣೆ. ದೆಹಲಿಯ ವಿವೇಕ್ ವಿಹಾರ್ ಪ್ರದೇಶದ ಕಟ್ಟಡದಲ್ಲಿ ಬೆಂಕಿ ಅವಘಡ, 9 ಮಂದಿ ಸಾವು, ಗಣ್ಯರಿಂದ ಸಂತಾಪ. ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಸನ್ರೈಸರ್ಸ್ ಹೈದರಾಬಾದ್ ಕೋಲ್ಕತಾ ನೈಟ್ ರೈಡರ್ಸ್ ಹಾಗೂ ಗುಜರಾತ್ ಟೈಟನ್ಸ್ ಪಂಜಾಬ್ ಕಿಂಗ್ಸ್ ಮುಖಾಮುಖಿ. ವಾರ್ತೆಗಳ ವಿವರ. ಪಶ್ಚಿಮ ಬಂಗಾಳ, ಕೇರಳ, ತಮಿಳುನಾಡು, ಅಸ್ಸಾಂ ಮತ್ತು ಪುದುಚೇರಿ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ನಡೆದ ವಿಧಾನಸಭಾ ಚುನಾವಣೆಗಳ ಮತ ಎಣಿಕೆ ನಾಳೆ ನಡೆಯಲಿದೆ. ಪಶ್ಚಿಮ ಬಂಗಾಳದಲ್ಲಿ ರಾಜ್ಯಾದ್ಯಂತ 77 ಮತ ಎಣಿಕೆ ಕೇಂದ್ರಗಳಲ್ಲಿ ಎಲ್ಲಾ ಸಿದ್ದತೆಗಳು ಪೂರ್ಣಗೊಂಡಿದ್ದು, ಪಾರದರ್ಶಕತೆಯನ್ನು ಖಚಿತಪಡಿಸಿಕೊಳ್ಳಲು ಬಹುಹಂತದ ಭದ್ರತೆಯನ್ನು ಒದಗಿಸಲಾಗಿದೆ ಎಂದು ಚುನಾವಣಾ ಅಧಿಕಾರಿಗಳು ತಿಳಿಸಿದ್ದಾರೆ. ತಮಿಳುನಾಡಿನಲ್ಲಿ ಒಟ್ಟು

0: 4545 ಮತ ಎಣಿಕೆ ಸಿಬ್ಬಂದಿಯನ್ನು ಎಣಿಕೆ ಕರ್ತವ್ಯಕ್ಕಾಗಿ ನಿಯೋಜಿಸಲಾಗಿದೆ. 4624 ಸೂಕ್ಷ್ಮ ವೀಕ್ಷಕರೊಂದಿಗೆ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಒಬ್ಬರು ಸೇರಿದಂತೆ 234 ಎಣಿಕೆ ವೀಕ್ಷಕರು ಮತ ಎಣಿಕೆ ಕಾರ್ಯದ ಮೇಲ್ವಿಚಾರಣೆ ಮಾಡುತ್ತಾರೆ ಮತ್ತು ಆಯೋಗದ ಸೂಚನೆಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವುದನ್ನು ಖಚಿತಪಡಿಸಿಕೊಳ್ಳುತ್ತಾರೆ. ಕೇಂದ್ರ ಕಾರ್ಮಿಕ ಉದ್ಯೋಗ ಹಾಗೂ ಯುವಜನ ವ್ಯವಹಾರಗಳ ಸಚಿವ ಡಾ ಮನ್ಸುಖ್ ಮಾಂಡವೀಯ ಇಂದು ಕರ್ನಾಟಕದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ 100 ಹಾಸಿಗೆ ಸಾಮರ್ಥ್ಯದ ನೂತನ ಇಎಸ್ಐಸಿ ಆಸ್ಪತ್ರೆಯನ್ನು ಲೋಕಾರ್ಪಣೆಗೊಳಿಸಿದರು. ಇದೇ ವೇಳೆ ಬಳ್ಳಾರಿಯಲ್ಲಿ ನಿರ್ಮಾಣಗೊಳ್ಳಲಿರುವ 100 ಹಾಸಿಗೆಗಳ ಇಎಸ್ಐಸಿ ಆಸ್ಪತ್ರೆಗೂ ಶಂಕುಸ್ಥಾಪನೆ ನೆರವೇರಿಸಿದರು. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಹಾಗೂ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ, ಸಂಸದ ಡಾ ಕೆ ಸುಧಾಕರ್, ಶಾಸಕ ಧೀರಜ್ ಮುನಿರಾಜು ಮತ್ತಿತರ ಗಣ್ಯರು ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ಶಾಂತಿಯ ಮೂಲಕ ಭವಿಷ್ಯ ರೂಪಿಸೋಣ ಎಂಬ ಧ್ಯೇಯದೊಂದಿಗೆ ವಿಶ್ವಾದ್ಯಂತ ಇಂದು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನವನ್ನು ಆಚರಿಸಲಾಗುತ್ತಿದೆ. ಇದು ಪತ್ರಿಕಾ ಸ್ವಾತಂತ್ರ್ಯವನ್ನು ಉತ್ತೇಜಿಸಲು ಮತ್ತು ಅದರ ಪರವಾದ ಉಪಕ್ರಮಗಳನ್ನು ಅಭಿವೃದ್ಧಿಪಡಿಸಲು ಹಾಗೂ ಜಾಗತಿಕ ಮಟ್ಟದಲ್ಲಿ ಪತ್ರಿಕಾ ಸ್ವಾತಂತ್ರ್ಯದ ಸ್ಥಿತಿಯನ್ನು ಮೌಲ್ಯಮಾಪನ ಮಾಡಲು ಒಂದು ಮಹತ್ವದ ಸಂದರ್ಭವಾಗಿದೆ. ಈ ವರ್ಷದ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನವು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಪುನಃ ದೃಢಪಡಿಸಲು ಮತ್ತು ಪತ್ರಿಕೋದ್ಯಮ, ಕೃತಕ ಬುದ್ದಿಮತ್ತೆ ಸೇರಿದಂತೆ ತಂತ್ರಜ್ಞಾನ ಹಾಗೂ ಮಾನವ ಹಕ್ಕುಗಳ ಕ್ಷೇತ್ರದವರನ್ನು ಭವಿಷ್ಯದ ಮಾಹಿತಿಯ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸಲು ಪ್ರಾಯೋಗಿಕ ಮಾರ್ಗಗಳ ಸುತ್ತ ಒಗ್ಗೂಡಿಸಲು ಒಂದು ಪ್ರಮುಖ ವೇದಿಕೆ ಒದಗಿಸುತ್ತದೆ. ವಿಶ್ವಸಂಸ್ಥೆಯ ಡಿಸೆಂಬರ್ 1993 ಸಾಮಾನ್ಯ ಸಮ್ಮೇಳನದಲ್ಲಿ ಯುನೆಸ್ಕೋದ ಶಿಫಾರಸಿನಂತೆ ಮೇ 3 ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನವೆಂದು ಘೋಷಿಸಲಾಯಿತು. ಅಂದಿನಿಂದ ಮೇ 3 ವಿಂಡ್ ಹೋಕ್ ಘೋಷಣೆಯ ವಾರ್ಷಿಕೋತ್ಸವವನ್ನಾಗಿ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನವೆಂದು ಆಚರಿಸಲಾಗುತ್ತಿದೆ. ದೆಹಲಿಯ ವಿವೇಕ್ ವಿಹಾರ್ ಪ್ರದೇಶದ ಕಟ್ಟಡವೊಂದರಲ್ಲಿ ಇಂದು ಸಂಭವಿಸಿದ ಭಾರೀ ಅವಘಡದಲ್ಲಿ 9 ಜನರು ಸಾವನ್ನಪ್ಪಿದ್ದಾರೆ. ಇಂದು ಮುಂಜಾನೆ ಬೆಂಕಿ ಅವಘಡದ ಬಗ್ಗೆ ಮಾಹಿತಿ ಬಂದ ನಂತರ 14 ಅಗ್ನಿಶಾಮಕ ದಳದ ವಾಹನಗಳು ಸ್ಥಳಕ್ಕೆ ಧಾವಿಸಿ ಬೆಂಕಿಯನ್ನು ನಂದಿಸಿವೆ ಎಂದು ದೆಹಲಿ ಅಗ್ನಿಶಾಮಕ ದಳ ಮಾಹಿತಿ ನೀಡಿದೆ. ಬೆಳಿಗ್ಗೆ 6:25 ಹೊತ್ತಿಗೆ ಬೆಂಕಿಯನ್ನು ನಿಯಂತ್ರಣಕ್ಕೆ ತರಲಾಗಿದೆ ಎಂದು ಇಲಾಖೆ ತಿಳಿಸಿದೆ. ಮಾಧ್ಯಮಗಳೊಂದಿಗೆ ಮಾತನಾಡಿದ ಅಗ್ನಿಶಾಮಕ ಅಧಿಕಾರಿ ಮುಖೇಶ್ ವರ್ಮಾ, 4 ಅಂತಸ್ತಿನ ಕಟ್ಟಡದ ಕೆಲವು ಮಹಡಿಗಳಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ರಕ್ಷಣಾ ಮತ್ತು ಬೆಂಕಿ ನಂದಿಸುವ ಕಾರ್ಯಾಚರಣೆಯ ಸಮಯದಲ್ಲಿ ಕಟ್ಟಡದಿಂದ 15 ಜನರನ್ನು ರಕ್ಷಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಅವಘಡದಲ್ಲಿ ಮೃತಪಟ್ಟವರ ಬಗ್ಗೆ ದೆಹಲಿಯ ಲೆಫ್ಟಿನೆಂಟ್ ಗವರ್ನರ್ ತರಣ್ಜಿತ್ ಸಿಂಗ್ ಸಂಧು ಮತ್ತು ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರು ತೀವ್ರ ದುಃಖ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಲೆಫ್ಟಿನೆಂಟ್ ಗವರ್ನರ್ ತರಣ್ಜಿತ್ ಸಿಂಗ್ ಸಧು ದುರಂತದಲ್ಲಿ ಪ್ರೀತಿಪಾತ್ರರನ್ನು ಕಳೆದುಕೊಂಡ ಕುಟುಂಬಗಳಿಗೆ ಸಂತಾಪ ಸೂಚಿಸಿದ್ದಾರೆ. ಗಾಯಾಳುಗಳು ಶೀಘ್ರವಾಗಿ ಚೇತರಿಸಿಕೊಳ್ಳಲಿ ಎಂದು ಅವರು ಹಾರೈಸಿದ್ದಾರೆ. ಗಾಯಗೊಂಡವರಿಗೆ ಅಗತ್ಯವಿರುವ ಎಲ್ಲಾ ವೈದ್ಯಕೀಯ ನೆರವು ಒದಗಿಸುವುದರ ಜೊತೆಗೆ ಸಂತ್ರಸ್ತರಿಗೆ ತಕ್ಷಣದ ಪರಿಹಾರ ಮತ್ತು ಬೆಂಬಲವನ್ನು ಒದಗಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಈ ಅವಘಡ ಅತ್ಯಂತ ದುರಂತ ಎಂದು ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಹೇಳಿದ್ದಾರೆ. ಪರಿಸ್ಥಿತಿಯನ್ನು ನಿರಂತರವಾಗಿ ಮೇಲ್ವಿಚಾರಣೆ ಮಾಡಲಾಗುತ್ತಿದೆ ಮತ್ತು ಸಂತ್ರಸ್ತರಿಗೆ ಸಾಧ್ಯವಿರುವ ಎಲ್ಲಾ ಸಹಾಯವನ್ನು ಖಚಿತಪಡಿಸಿಕೊಳ್ಳಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಪದವಿ ಪೂರ್ವ ವೈದ್ಯಕೀಯ ಶಿಕ್ಷಣ ಪ್ರವೇಶಕ್ಕಾಗಿ ರಾಷ್ಟೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆ ನೀಟ್ ಯುಜಿ ದೇಶಾದ್ಯಂತ ಇಂದು ನಡೆಯಲಿದೆ. ಈ ಪರೀಕ್ಷೆ ಮಧ್ಯಾಹ್ನ 2 ಪ್ರಾರಂಭವಾಗಿ ಸಂಜೆ 5 ಕೊನೆಗೊಳ್ಳಲಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಮತ್ತು ಶಿಕ್ಷಣ ಸಚಿವಾಲಯದ ಅನುಮೋದನೆಯೊಂದಿಗೆ ಪದವಿ ಪೂರ್ವ ವೈದ್ಯಕೀಯ ಶಿಕ್ಷಣ ಪ್ರವೇಶಕ್ಕಾಗಿ 2019 ರಾಷ್ಟೀಯ ಪರೀಕ್ಷಾ ಸಂಸ್ಥೆಯು ನೀಟ್ ಯುಜಿ ಪರೀಕ್ಷೆಯನ್ನು ನಡೆಸುತ್ತಿದೆ. ಅಭ್ಯರ್ಥಿಗಳಿಗೆ ಪರೀಕ್ಷಾ ಸಂಸ್ಥೆ ನಿರ್ದಿಷ್ಟ ಮಾರ್ಗಸೂಚಿಗಳನ್ನು ನೀಡಿದೆ. ಅಭ್ಯರ್ಥಿಗಳು ತಮ್ಮ ಪ್ರವೇಶ ಪತ್ರಗಳ ಜೊತೆಗೆ ಮತದಾರರ ಗುರುತಿನ ಚೀಟಿ, ಆಧಾರ್ ಕಾರ್ಡ್ ಅಥವಾ ಪಡಿತರ ಚೀಟಿಯಂತಹ ಒಂದು ಮೂಲ ಫೋಟೋ ಗುರುತಿನ ಪುರಾವೆಯನ್ನು ಹೊಂದಿರಬೇಕು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.

0: ಯುನೈಟೆಡ್ ಅರಬ್ ಎಮಿರೇಟ್ಸ್ ಯುಎಇಯಲ್ಲಿರುವ ಭಾರತೀಯ ವಿದ್ಯಾರ್ಥಿಗಳು ಇಂದು ರಾಷ್ಟೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆ ನೀಟ್ ಯುಜಿ 2026 ಬರೆಯುತ್ತಿದ್ದು, ದುಬೈ ಮತ್ತು ಶಾರ್ಜಾ ಎರಡರಲ್ಲೂ ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ಬರೆಯಲಿದ್ದಾರೆ. ಈಗಾಗಲೇ ಮಧ್ಯಾಹ್ನ 12:30 ಪರೀಕ್ಷೆ ಆರಂಭವಾಗಿದ್ದು, ಮಧ್ಯಾಹ್ನ 3:30 ನಡೆಯಲಿದೆ. ಭಾರತವು ತನ್ನ ಶುದ್ದ ಇಂಧನ ಪ್ರಮಾಣದಲ್ಲಿ ಮಹತ್ವದ ಮೈಲಿಗಲ್ಲು ಸಾಧಿಸಿದೆ ಎಂದು ಕೇಂದ್ರ ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಸಚಿವರು, ಪ್ರಸ್ತುತ 45 ಲಕ್ಷ ಮನೆಗಳು ಸೌರಶಕ್ತಿಯನ್ನು ಬಳಸಿಕೊಂಡಿವೆ. ಈ ಬೆಳವಣಿಗೆಯ ಆಂದೋಲನವು ದೇಶಾದ್ಯಂತ ಸೌರಶಕ್ತಿಯ ತ್ವರಿತ ಅಳವಡಿಕೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜಲಿ ಯೋಜನೆಯಡಿಯಲ್ಲಿ ಕಳೆದ ತಿಂಗಳಲ್ಲಿ ದಾಖಲೆಯ 3.11 ಲಕ್ಷ ಮನೆಗಳು ಪ್ರಯೋಜನ ಪಡೆದಿವೆ. ಗುಜರಾತ್ ಮತ್ತು ಮಹಾರಾಷ್ಟದ ನಂತರ 5 ಲಕ್ಷ ಸೌರ ಮೇಲ್ಛಾವಣಿ ಸ್ಥಾಪನೆಗಳನ್ನು ಮೀರಿದ 3ನೇ ರಾಜ್ಯ ಉತ್ತರ ಪ್ರದೇಶವಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಪಶ್ಚಿಮ ಏಷ್ಯಾ ಸಂಘರ್ಷದ ನಡುವೆ ಜೂನ್ನಲ್ಲಿ ತೈಲ ಉತ್ಪಾದನಾ ಗುರಿಗಳನ್ನು ಹೆಚ್ಚಿಸಲು ಪೆಟ್ರೋಲಿಯಂ ರಫ್ತು ಮಾಡುವ ದೇಶಗಳ ಸಂಘಟನೆ ಒಪೆಕ್ ಪ್ಲಸ್ ದೇಶಗಳು ತಾತ್ವಿಕವಾಗಿ ಒಪ್ಪಿಕೊಂಡಿವೆ. ಮುಂದಿನ ತಿಂಗಳು ದಿನಕ್ಕೆ ಸುಮಾರು 1,88,000 ಬ್ಯಾರೆಲ್ಗಳಷ್ಟು ತೈಲ ಉತ್ಪಾದನಾ ಗುರಿಯನ್ನು ಹೆಚ್ಚಿಸಲು 7 ಒಪೆಕ್ ಪ್ಲಸ್ ದೇಶಗಳು ಒಪ್ಪಿಗೆ ನೀಡಿವೆ ಎಂದು ವರದಿಯಾಗಿದೆ. ಭೌಗೋಳಿಕ ರಾಜಕೀಯ ಬಿಕ್ಕಟ್ಟು ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಯುಎಇ ಗುಂಪಿನಿಂದ ನಿರ್ಗಮಿಸುತ್ತಿರುವ ಮಧ್ಯೆ ಇದು ಸತತ 3ನೇ ಮಾಸಿಕ ಹೆಚ್ಚಳವಾಗಿದೆ. ಯುಎಇ ನಿರ್ಗಮಿಸುವುದರೊಂದಿಗೆ ಒಪೆಕ್ ಪ್ಲಸ್ ಇರಾನ್ ಸೇರಿದಂತೆ 21 ಸದಸ್ಯರನ್ನು ಒಳಗೊಂಡಿದೆ. ಕಳೆದ ವಾರ ಯುಎಇ ಒಪೆಕ್ ಮತ್ತು ಒಪೆಕ್ ಪ್ಲಸ್ ತೈಲ ಪೂರೈಕೆ ಸರಪಳಿಗಳನ್ನು ತೊರೆಯುವುದಾಗಿ ಘೋಷಿಸಿತ್ತು. ಹಾರ್ಮುಜ್ ಜಲಸಂಧಿಯ ಮುಚ್ಚುವಿಕೆಯಿಂದಾಗಿ ಪರ್ಷಿಯನ್ ಕುಲ್ಲಿ ರಾಷ್ಟಗಳು ತಮ್ಮ ರಫ್ತಿಗೆ ಭಾರೀ ಹೊಡೆತ ನೀಡುತ್ತಿರುವ ಸಮಯದಲ್ಲಿ ಯುಎಇ ನಿರ್ಗಮನವು ತೈಲ ಪೂರೈಕೆ ಸರಪಳಿಯನ್ನು ದುರ್ಬಲಗೊಳಿಸುವ ನಿರೀಕ್ಷೆಯಿದೆ. ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಇಂದು 2 ಪಂದ್ಯಗಳು ನಡೆಯಲಿವೆ. ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯಲಿರುವ ದಿನದ ಮೊದಲ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ಕೋಲ್ಕತಾ ನೈಟ್ ರೈಡರ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಮಧ್ಯಾಹ್ನ 3:30 ಆರಂಭವಾಗಲಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಇಂದು ಸಂಜೆ 7:30 ಆರಂಭವಾಗಲಿರುವ ದಿನದ 2ನೇ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ಹಾಗೂ ಪಂಜಾಬ್ ಕಿಂಗ್ಸ್ ತಂಡಗಳು ಸೆಣಸಲಿವೆ. 18 ಭಾರತೀಯರು ಸೇರಿದಂತೆ 20 ಸಿಬ್ಬಂದಿಗಳೊಂದಿಗೆ 46,313 ಮೆಟ್ರಿಕ್ ಟನ್ ಎಲ್ಪಿಜಿಯನ್ನು ಹೊತ್ತ ಮಾರ್ಷಲ್ ದ್ವೀಪದ ಧ್ವಜ ಹೊತ್ತ ಎಲ್ಪಿಜಿ ವಾಹಕ ಎಂಟಿ ಸರ್ವಶಕ್ತಿ ಹಾರ್ಮುಜ್ ಜಲಸಂಧಿಯನ್ನು ಸುರಕ್ಷಿತವಾಗಿ ದಾಟಿದೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ನಾಳೆ ಪುದುಚೇರಿ ಕೇಂದ್ರಾಡಳಿತ ಪ್ರದೇಶ ಹಾಗೂ ಪಶ್ಚಿಮ ಬಂಗಾಳ, ಕೇರಳ, ತಮಿಳುನಾಡು, ಅಸ್ಸಾಂ ವಿಧಾನಸಭಾ ಚುನಾವಣೆಯ ಮತ ಎಣಿಕೆ. ಕರ್ನಾಟಕದ ದೊಡ್ಡಬಳ್ಳಾಪುರದಲ್ಲಿ ಇಂದು ನೂತನ ಇಎಸ್ಐಸಿ ಆಸ್ಪತ್ರೆ ಲೋಕಾರ್ಪಣೆಗೊಳಿಸಿದ ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವೀಯ. ಶಾಂತಿಯ ಮೂಲಕ ಭವಿಷ್ಯ ರೂಪಿಸೋಣ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನ ಆಚರಣೆ. ದೆಹಲಿಯ ವಿವೇಕ್ ವಿಹಾರ್ ಪ್ರದೇಶದ ಕಟ್ಟಡದಲ್ಲಿ ಬೆಂಕಿ ಅವಘಡ, 9 ಮಂದಿ ಸಾವು, ಗಣ್ಯರಿಂದ ಸಂತಾಪ. ಐಪಿಎಲ್ ಟಿ20 ಕ್ರಿಕೆಟ್ ಇಂದು ಸನ್ರೈಸರ್ಸ್ ಹೈದರಾಬಾದ್, ಕೋಲ್ಕತಾ ನೈಟ್ ರೈಡರ್ಸ್ ಹಾಗೂ ಗುಜರಾತ್ ಟೈಟನ್ಸ್ ಪಂಜಾಬ್ ಕಿಂಗ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.
1: ಆಕಾಶವಾಣಿ ಧಾರವಾಡ.
2: 100 ವರ್ಷಗಳು 100 ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ.
3: ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್.
2: ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ.
3: ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ.
2: ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
4: ಮಾನನೀಯ ಪ್ರಧಾನ ಮಂತ್ರಿ ಶ್ರೀ ನರೇಂದ್ರ ಮೋದಿ ಜೀ ಕಾ ದೇಶ್ ಕೆ ಸಭಿ ಎಕ್ಸಾಮ್ ವಾರಿಯರ್ಸ್ ಕೆ ಲಿಯೆ ವಿಶೇಷ ಸಂದೇಶ.
5: ಶಿಕ್ಷಾ ಕಿ ಜೀವನ್ ಮೇ ಭಿ ಜರೂರತ್ ಹೈ, ಸಮಾಜ್ ಜೀವನ್ ಮೇ ಭಿ ಜರೂರತ್ ಹೈ, ಇಸ್ಕೋ ಅಂಡರ್ ಎಸ್ಟಿಮೇಟ್ ನಹೀ ಕರ್ನಾ ಚಾಹಿಯೆ.
4: NCPCR आयोजित कर रहा है परीक्षा पर्व, जिसके लाइव सेशन के दौरान आप परीक्षा से संबंधित प्रश्न एक्सपर्ट से पूछ सकते हैं, जो कि 23 अप्रैल से 23 मई तक चलेंगे. अधिक जानकारी के लिए www.ncpcr.gov.in पर लॉगिन करें.
6: ದಾವಣಗೆರೆ GM ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
1: ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ಕೇಳಿ ರಾಮದುರ್ಗ ತಾಲೂಕು ನಾರಾಯಣಪೇಟದ ಸುಭದ್ರಾ ಮಾರುತಿ ನಂದಿ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದ.

0: ಇದುವರೆಗೆ ರಾಮದುರ್ಗ ತಾಲೂಕು ನಾರಾಯಣಪೇಟದ ಸುಭದ್ರ, ಮಾರುತಿ, ನಂದಿ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದ ಕೇಳಿದಿರಿ. ಆಕಾಶವಾಣಿ ಧಾರವಾಡ ಪ್ರಾಯೋಜಿತ ಕಾರ್ಯಕ್ರಮ ನಡೆ ನುಡಿ.
1: ನಡೆ ನುಡಿ,
2: ನಡೆ ನುಡಿ,
1: ನಡೆ ನುಡಿ ಕಾರ್ಯಕ್ರಮವನ್ನು ಕೇಳ್ತಿರುವಂತ ಎಲ್ಲ ಬಾನುಲಿ ಶ್ರೋತೃಗಳಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ಈ ಕಾರ್ಯಕ್ರಮವನ್ನು ಕೇಳ್ತಿರುವಂತ ನಿಮಗೆ ನನ್ನ ಧನ್ಯವಾದಗಳು. ನಮ್ಮೊಟ್ಟಿಗೆ ನೀವು ಮಾತನಾಡಬಹುದು, ಕರೆಗಳನ್ನು ಮಾಡಿ, ಸಂದೇಶಗಳನ್ನು ಕಳುಹಿಸಿ, ವಾಟ್ಸಾಪ್ ಸಂದೇಶಗಳನ್ನು ಸಹ ನೀವು ಕಳುಹಿಸಬಹುದು. ನೀವು ನಮ್ಮೊಂದಿಗೆ ಮಾತನಾಡಬೇಕಾ ಅಥವಾ ವಾಟ್ಸಾಪ್ ಸಂದೇಶವನ್ನು ಕಳಿಸಬೇಕಾ? ನಮ್ಮ ದೂರವಾಣಿ ಮೊಬೈಲ್ ಸಂಖ್ಯೆಯನ್ನು ದಯಮಾಡಿ ಬರೆದಿಟ್ಟುಕೊಳ್ಳಿ. 9483986142, ಮತ್ತೊಮ್ಮೆ 9483986142. ಕಾರ್ಯಕ್ರಮವನ್ನು ಪ್ರಾರಂಭಿಸೋಣವೇ.

ಮೆತ್ತಿಗೆ ನಿಂತು ಸ್ವಲ್ಪ ಬೊಗ್ಗಿ ಅಜ್ಜಿಗೆ ಕಾಲನ್ನ ಮೇಲೆ ಮೇಲೆ ಮೇಲಿಡು, ಕಲ್ಲಿದೆ ಅಂತ ಹೇಳಿ ಆ ಅಜ್ಜಿ ಫುಟ್ಪಾತ್ ಮೇಲೆ ಕಾಲಿಟ್ಟು ಹೋಗೋ ತನಕ ತಾಳ್ಮೆಯಿಂದ ಹುಷಾರಾಗಿ ಅವರನ್ನ ಕಾಯ್ತಾ ಇರುವಂಥದ್ದನ್ನ ನಾನು ನೋಡಿದೆ. ಹತ್ತಿದ ನಂತರ ಏನ್ ಹೇಳಿದ್ರು ಗೊತ್ತಾ, ವಯಸ್ಸಾಯ್ತು ಕಣೆ, ನಿನ್ಗೆ ಬಲನೇ ಇಲ್ಲ ಕಾಲೆತ್ತಕ್ಕೆ ಅಂತ ಹೇಳಿದ್ರು, ಅಂದ್ರೆ ಅಣಕಿಸಿದ್ರು. ಅದಕ್ಕೆ ಆ ಅಜ್ಜಿ ತಿರುಗಿ, ನಿನ್ಗೇನ್ ಯೌವನ ತುಂಬಾ ಅರಿತಾ ಇದ್ಯಾ, ಬಾಬಾ ಮನೆಗೆ ಹೋಗೋಣ ಅನ್ಕೊಂಡು ನಗಾಡ್ಕೊಂಡು ಹೋದ್ರು. ಅವರ ಹಿಂದೆ ಹೋಗಿ, ಮದುವೆ ಆಗಿ ಎಷ್ಟು ಕಾಲ ಆಗಿದೆ ಅಂದಾಗ ಇಬ್ರು ನನ್ನ ಮೇಲಿಂದ ಕೆಳಗ್ ತನಕ ನೋಡಿ, ನಿನ್ ವಯಸ್ಸಿಗಿಂತ ಜಾಸ್ತಿನೇ ಅಂದ್ರು. ಎಷ್ಟು ಅಂತ ತಿರುಗಿ ಕೇಳಿದಾಗ 62 ವರ್ಷ ಅಪ್ಪ ಅಂತ ಹೇಳಿದ್ರು. ಒಂದು 2 ನಿಮಿಷ ಹಾಗೆ ಸುಮ್ಮನೆ ನಿಂತ್ಕೊಂಡ್ಬಿಟ್ಟೆ ನಾನು. 62 ವರ್ಷಗಳು ಈಗಿನ ಕಾಲದಲ್ಲಿ ಒಬ್ಬ ಮನುಷ್ಯ ಬದುಕುವಂತ ಜೀವಿತದ ಅವಧಿ. ಆದರೆ 62 ವರ್ಷಗಳ ತನಕ ಇವರು ಮದುವೆಯ ಜೀವಿತನ ಕಳೆದಿದ್ದಾರೆ, ಅಲ್ಲಿಗೆ ಇವರಿಬ್ಬರು ಜೊತೆಗೆ ಬೆಳೆದಿದ್ದಾರೆ ಅಂತಾನೆ ಹೇಳ್ಬೋದು. ಅನೇಕ ಹಂತಗಳನ್ನು ದಾಟಿದ್ದಾರೆ, ಬಹಳ ನಿಕಟವಾದ ಸಂಬಂಧ ಇವರು ಹೊಂದಿರ್ತಾರೆ ಅಲ್ವಾ. ನಿಜವಾಗ್ಲೂ ಹೀಗೆ ಇರಬೇಕು ಅನ್ಸತ್ತೆ. ಆ ಪ್ರೀತಿ, ಕಾಳಜಿ, ಹಾಸ್ಯ, ಜೊತೆಗಾರಿಕೆ ಬಹಳ ಸೊಗಸು. ಮಾತು ಅದು ಸವಿಯಾಗಿರಬೇಕು, ಅಭಿವ್ಯಕ್ತಿಶೀಲರಾಗಿರಬೇಕು, ಬಾಯಿ ತೆರೆದು ಅರಿಕೆ ಮಾಡಬೇಕು, ಅಭಿನಂದನೆ ಗೌರವ ಇದೆಲ್ಲ ತುಂಬಿರಬೇಕು, ಆತ್ಮಗೌರವ ನೋಯಿಸಬಾರದು, ಬಹುವಚನ ಬಳಕೆಯಾದರೆ ಒಳ್ಳೆಯದು, ಲಘು ಮಾತು ಇರಬಾರದು, ಇನ್ನೊಬ್ಬರ ಮುಂದೆ ಹೀನೈಸಿ ಮಾತಾಡಬಾರದು, ಕೋಪದಲ್ಲಿ ದುಡುಕಿ ಮಾತಾಡಬಾರದು. ಎರಡನೇದಾಗಿ, ಗಂಡ ಹೆಂಡತಿ ಗುಣಮಟ್ಟದ ಸಮಯವನ್ನು ಕಳೆಯಬೇಕು, ಪ್ರತ್ಯೇಕವಾದ ಸಮಯ, ಒಬ್ಬರನ್ನು ಒಬ್ಬರು ಕೇಳಲು, ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು, ಹಾಗೂ ಈ ಗುಣಮಟ್ಟದ ಸಮಯವನ್ನು ಅರ್ಥಪೂರ್ಣ ದಿನಚರಿಯನ್ನಾಗಿ ಮಾಡಿಕೊಳ್ಳಬೇಕು. ಈ ದಿನ ಇನ್ನು ಕೆಲವೊಂದು ವಿಷಯಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನಿಸ್ತೇನೆ. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತ ಈಗಾಗಲೇ ತುಂಬ ಸರ್ತಿ ಹೇಳಿದ್ದೀನಿ, ಮದುವೆ ಆಗೋದು ದೊಡ್ಡದಲ್ಲ, ಆಗಿದ ಮದುವೆಯಲ್ಲಿ ಸುಂದರವಾಗಿ ಬದುಕುವುದಿದೆಯಲ್ಲ ಅದು ಕಣ್ರಿ ಬಹಳ ಮುಖ್ಯ. ಹಾಗಾಗಿ ಸಂಬಂಧಗಳನ್ನು ಕಟ್ಟಲು, ಗಟ್ಟಿ ಮಾಡಲು ಒಂದು ಸ್ವಲ್ಪ ದುರಸ್ತಿ ಕೆಲಸ ಮಾಡೋದಕ್ಕೆ ಒಂದು ಸಣ್ಣ ಪ್ರಯತ್ನ. ಕಳೆದ ಬಾರಿ ನೀವು ನಿಮ್ಮ ಹೆಂಡತಿಗಾಗಲಿ ಅಥವಾ ಗಂಡನಿಗಾಗಲಿ ಯಾವುದಾದರೂ ಒಂದು ಸಣ್ಣದಾಗಲಿ ದೊಡ್ಡದಾಗಲಿ ಉಡುಗೊರೆಯನ್ನು ಕೊಟ್ಟಿದ್ದು ನೆನಪಿದೆಯಾ? ಈಗ ಉಡುಗೊರೆ ಅಂದಾಕ್ಷಣ ಅದಕ್ಕೆ ದುಡ್ಡೆಲ್ಲಿಂದ ತಗೊಂಬರಲಿ ಅನ್ನೋಂಥ ಪ್ರಶ್ನೆ ಬರ್ಬೋದು. ಉಡುಗೊರೆ ಅಂದಾಗ ಎಲ್ಲ ಸರ್ತಿ ದೊಡ್ಡ ದೊಡ್ಡ ಉಡುಗೊರೆಗಳನ್ನು ಕೊಡಲೇಬೇಕು ಅಂತ ನಾನು ಹೇಳ್ತಾ ಇಲ್ಲ, ಅದೂ ಮುಖ್ಯನೇ, ಎಲ್ಲ ಸರ್ತಿನೂ ಕೊಡೋಕ್ಕಾಗಲ್ಲ. ಹಣ ಸಂಗ್ರಹಿಸಿ ಕೂಡಿಡಿ. ಒಮ್ಮೆ ಒಂದು ದೊಡ್ಡ ಮಾತ್ರದ ಒಂದು ದೊಡ್ಡ ಉಡುಗೊರೆಯನ್ನು ನೀವು ಕೊಡಬಹುದು. ಬೇರೆ ಸಮಯಗಳಲ್ಲಿ ಒಂದು ಹೂವು ಕೊಡಿ, ಅವರಿಗೆ ಇಷ್ಟ ಆಗಿರೋಂಥ ತಿಂಡಿ ತಿನಿಸನ್ನು ಮಾಡಿಕೊಡಿ ಅಥವಾ ತಂದುಕೊಡಿ. ನಾನು ನಿನ್ನ ಎಲ್ಲೋ ಕರ್ಕೊಂಡು ಹೋಗ್ತೀನಿ ಅಂತ ಒಂದು ಸುಂದರವಾದ ಸ್ಥಳಕ್ಕೆ ಕರ್ಕೊಂಡು ಹೋಗಿ. ಚಪ್ಪಲಿ, ವಾಚು, ಬ್ಯಾಗು, ಈ ಕನ್ನಡಕ ಥರ ಗಾಗಲ್ಸ್ ಬರುತ್ತಲ್ಲ ಅದು, ಬಟ್ಟೆ ಇದೆಲ್ಲ ಅವ್ರಿಗೆ ಕೊಡಿಸಿ. ಏನಾದರೂ ಒಂದು ಸಣ್ಣದಾಗಿ ಆರಂಭ ಮಾಡಿ. ಇವಾಗ ಅವ್ರಿಗೆ ಮುಂಚೆ ಯಾವುದಾದ್ರೂ ಒಂದು ಹವ್ಯಾಸ ಇರುತ್ತೆ, ಈ ಕುಟುಂಬದ ಒತ್ತಡದಿಂದ ಅದನ್ನು ಬಿಟ್ಬಿಟ್ಟಿರ್ತಾರೆ, ಅದನ್ನು ಪುನಃ ಪರಿಚಯಿಸೋಕ್ಕಾಗತ್ತಾ ಅವರಿಗೆ? ನೀವು ಪ್ರಯತ್ನಿಸಬಹುದು. ಈ ಕಾರ್ಯವನ್ನು ಮಾಡಲು ನಿಮಗೆ ನಿಜವಾಗ್ಲೂ ನಿಮ್ಮ ಸಂಗಾತಿಯ ಬಗ್ಗೆ ಹೆಚ್ಚಿನ ಪರಿಚಯವಿರಬೇಕು. ಆಗಲೇ ಅವರ ಮನಸ್ಸು ಮುಟ್ಟಿಸುವಂಥ ಉಡುಗೊರೆಯನ್ನು ನಿಮಗೆ ಕೊಡಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ತಿಳ್ಕೊಳ್ಳುವಂಥ ಪರಿಶ್ರಮ, ಮಾಡುವಂಥ ಪ್ರಯತ್ನ ಎರಡು ಇರಬೇಕು. ಸಹಜವಾಗಿ ಈ ಹೆಣ್ಮಕ್ಕಳಿಗೆ ತುಂಬ ಧಾಮ್ಧೂಮು ಇಷ್ಟ ಆಗಲ್ಲ, ಆದರೆ ಅವರು ಇಷ್ಟಪಟ್ಟಿರೋದನ್ನು ಸ್ವಲ್ಪ ಹಿಂಜರಿದಾದರೂ ನಾಚಿಕೊಂಡು ಅದನ್ನ ಸ್ವೀಕರಿಸ್ತಾರೆ. ಅದೇ ಗಂಡಸರಿಗೆ ಕೊಡಿಸೋಕ್ಕೆ ನಾವ್ಯಾರು, ಅವರೇ ದುಡಿಯೋರು ಅನ್ಕೊಳ್ಬೇಡಿ. ಒಂದು ಸಣ್ಣ ಉಡುಗೊರೆಯಿಂದ ಆರಂಭಿಸಿ, ಅವರಿಗೂ ಇಷ್ಟ ಆಗತ್ತೆ. ಹೊರಗೆ ಮಾತ್ರ ಗಟ್ಟಿಯವರು, ಒಳಗೆ ಬೆಣ್ಣೆ ಥರ ಕರಗ್ಬಿಡ್ತಾರೆ. ಏನು ಗೊತ್ತಾ, ಈ ಥರ ಉಡುಗೊರೆಯನ್ನು ವಿನಿಮಯ ಮಾಡುವಾಗ ಒಂದು ರೀತಿಯಲ್ಲಿ ಪ್ರೀತಿ ಮೂಡುತ್ತೆ ಕಣ್ರಿ. ಟ್ರೈ ಮಾಡಿ, ಸಂಜೆ ಮನೆಗೆ ಹೋಗುವಾಗ ಒಂದೆರಡು ಮೊಳ ಮಲ್ಲಿಗೆ ಹೂವನ್ನ ಇಟ್ಕೊಂಡು ಹೋಗಿ, ಪ್ರೀತಿಯಿಂದ ಕೊಟ್ಟು ನೋಡಿ. ಗಂಡಸರ ಮನಸ್ಸನ್ನು ಮುಟ್ಟಬೇಕಂದ್ರೆ ಅವರ ಹೊಟ್ಟೆಗೆ ರುಚಿ ರುಚಿಯಾಗಿ ತಿಂಡಿ ಸಿಗತ್ತಾ ಅನ್ನುವಂಥದ್ದನ್ನು ನೋಡ್ಕೊಳ್ಬೇಕಂತೆ. ಮನೆಗೆ ಬರೋ ಅಷ್ಟಕ್ಕೆ ಏನಾದರೂ ರುಚಿಯಾಗಿ ಮಾಡಿ ಚೆನ್ನಾಗಿ ಕೆಲಸ ಮಾಡುತ್ತೆ. ಒಂದು ನೆನಪಿಟ್ಕೊಳ್ಳಿ, ಮನೆಗೆ ಬೇಕಾಗಿರೋ ಸಾಮಾನ ತಂದುಬಿಟ್ಟು

ಮೊನ್ನೆ ದಿನ ನಾನು ಆಫೀಸ್ನಿಂದ ಮನೆಗೆ ಹೋಗುವಾಗ ಒಬ್ಬ ಹಿರಿಯ ದಂಪತಿಗಳು, ಯಾವ ಮಟ್ಟಿಗೆ ಹಿರಿಯರಂದ್ರೆ ಈ ಹಣ್ಣು ಅಜ್ಜಿ ಅಜ್ಜ ಅಂತಾರಲ್ಲ ಆ ರೀತಿಯಲ್ಲಿ, ಇವರಿಬ್ಬರು ಒಬ್ಬರ ಕೈಯನ್ನು ಇನ್ನೊಬ್ಬರು ಹಿಡಿದು ರಸ್ತೆಯನ್ನು ದಾಟ್ತಾ ಇದ್ರು. ರಸ್ತೆ ಬದಿಯಲ್ಲಿ ಈ ಫುಟ್ಪಾತ್ ಇರತ್ತಲ್ಲ, ಸ್ವಲ್ಪ ಎತ್ತರದಲ್ಲಿರುತ್ತೆ. ಆ ಅಜ್ಜ

ಉಡುಗೊರೆ ಅಂತ ಕೊಡಬೇಡಿ. ಆ ಉಡುಗೊರೆ ವೈಯಕ್ತಿಕವಾಗಿರುವಂಥದ್ದು ಆಗಿರಬೇಕು. ಏನ್ ಗೊತ್ತಾ, ಈ ಉಡುಗೊರೆ ಕೊಡಬೇಕಾದ್ರೆ ಆ ಉಡುಗೊರೆ ಪ್ರಾಮುಖ್ಯವಾದಂಥ ಸ್ಥಾನವನ್ನು ವಹಿಸದೆ ಅದರ ಹಿಂದೆ ಇರುವಂಥ ಪ್ರೀತಿ ಇದೆಯಲ್ಲ, ಆ ಪ್ರೀತಿನ ಅದು ತೋರಿಸುವಂಥದ್ದಾಗಿರ್ತದೆ. ಆ ಪ್ರೀತಿಯಲ್ಲಿ ನೀವು ಉಡುಗೊರೆಯನ್ನು ಕೊಡುವಾಗ ಎಂಥ ರೀತಿಯಂಥ ಬದಲಾವಣೆ ಆಗುತ್ತೆ ಗೊತ್ತಾ, ಅದು ನಿಮ್ಮ ನೆನಪಿನಲ್ಲಿ ಯಾವಾಗಲೂ ಇರಲಿ. ಮತ್ತೊಂದು ಅಂಶ ಏನು ಗೊತ್ತಾ, ಈ ಮದುವೆಯ ಸಂಬಂಧದಲ್ಲಿ ನಿಷ್ಠೆ, ನಿಯತ್ತು, ನೈತಿಕತೆ ಬಹಳ ಬಹಳ ಪ್ರಾಮುಖ್ಯ ಕಣ್ರಿ. ಯಾಕೆಂದರೆ ವೈವಾಹಿತ ಜೀವಿತದಲ್ಲಿ ಒಂದು ಬಾರಿ ಒಳಗೆ ಬಂದ ಮೇಲೆ ದಯಮಾಡಿ ಇನ್ನೊಂದು ಹುಡುಗಿಯನ್ನಾಗಲಿ ಇನ್ನೊಂದು ಹುಡುಗನನ್ನಾಗಲಿ ಕಾಣುವಂಥದ್ದು, ಸಂಬಂಧ ಬೆಳೆಸುವುದು, ಹೆಚ್ಚು ಸಮಯ ಕಳೆಯುವುದು, ಇದೆಲ್ಲವೂ ತಪ್ಪು. ಮದುವೆಯ ಸಂಬಂಧ ಬಹಳ ಪವಿತ್ರವಾದಂಥದ್ದು, ವಿಶೇಷವಾದಂಥದ್ದು. ಮದುವೆಯ ಮುನ್ನ ನೀವು ಹೇಗಿರ್ತೀರೋ, ಹೇಗೆ ಬದುಕಿರ್ತೀರೋ ಅದು ಬೇರೆ. ಆದರೆ ಒಬ್ಬ ಹುಡುಗಿಯನ್ನು ಮದುವೆಯಾದ ನಂತರ, ಹುಡುಗನನ್ನು ಮದುವೆಯಾದ ನಂತರ ಆ ವ್ಯಕ್ತಿನೇ ನಿಮಗೆ ಎಲ್ಲ

ಮದುವೆಯ ಸಂಬಂಧ ಬಹಳ ಪವಿತ್ರವಾದಂಥದ್ದು, ವಿಶೇಷವಾದಂಥದ್ದು. ಮದುವೆಯ ಮುನ್ನ ನೀವು ಹೇಗಿರ್ತೀರೋ, ಹೇಗೆ ಬದುಕಿರ್ತೀರೋ ಅದು ಬೇರೆ. ಆದರೆ ಒಬ್ಬ ಹುಡುಗಿಯನ್ನು ಮದುವೆಯಾದ ನಂತರ, ಹುಡುಗನನ್ನು ಮದುವೆಯಾದ ನಂತರ ಆ ವ್ಯಕ್ತಿನೇ ನಿಮಗೆ ಎಲ್ಲನೂ ಆಗಿರಬೇಕು. ಏನು ಎಲ್ಲ ಅಂದರೆ ಸರ್ವವು. ನಿಮ್ಮ ಸಂತೋಷಕ್ಕೂ ನಿಮ್ಮ ದುಃಖದಲ್ಲೂ ಅಗತ್ಯತೆಯಲ್ಲೂ ಮೋಜಿಗೂ ಹಂಚುವುದಕ್ಕೂ ಹಂಚಿಕೊಳ್ಳುವುದಕ್ಕೂ ಯಾವುದಕ್ಕೆ ಆಗಲಿ ಆ ವ್ಯಕ್ತಿ ಮಾತ್ರವೇ. ಪರಸ್ತ್ರೀಯನ್ನ ಪರಪುರುಷನನ್ನ ಮದುವೆಯ ಸಂಬಂಧದ ಹೊರಗೆ ಹುಡುಕಲು ಹೋಗಬೇಡಿ, ಬಯಸಲು ಹೋಗಬೇಡಿ. ಅನೇಕ ಮದುವೆ ಸಂಬಂಧಗಳೇನು ಗೊತ್ತಾ, ಈ ಮುರಿದು ಹೋಗಿರುವಂಥದ್ದು ಈ ಅನೈತಿಕ ಸಂಬಂಧದಿಂದಲೇ. ಈ ಸಮಕಾಲೀನ ಜಗತ್ತು ಏನು ಹೇಳ್ಕೊಡತ್ತೆ ಗೊತ್ತಾ, ಏನಾದರೂ ಮಾಡು ಪರವಾಗಿಲ್ಲ, ಇದು ತಪ್ಪಲ್ಲ, ಇದನ್ನ ಮಾಡ್ಬೋದು, ಅವರೆಲ್ಲ ಮಾಡ್ತಾರೆ ನೀನ್ ಯಾಕೆ ಮಾಡಬಾರ್ದು ಅಂತ ಕಲಿಸತ್ತೆ. ಇದರ ಜೊತೆಗೆ ಮದುವೆಯ ಸಂಬಂಧ ಗಂಡನಿಗಾಗಲಿ ಅಥವಾ ಹೆಣ್ಣಿಗಾಗಲಿ ಸ್ವನಿಯಂತ್ರಣವನ್ನ ಕಲಿಸ್ತದೆ. ತನ್ನನ್ನ ಆಳುವವನು, ತನ್ನನ್ನ ನಿಯಂತ್ರಣದಲ್ಲಿಡುವವನು ರಾಜ್ಯಗಳನ್ನ ಗೆದ್ದವನಿಗಿಂತ ಶ್ರೇಷ್ಠನಂತೆ. ಅಲ್ಲಿಗೆ ಈ ಲೋಕ ನಿಮಗೆ ಏನೇನೆಲ್ಲ ಹೇಳ್ಕೊಡ್ಬೋದು, ಬೇಡದೇ ಇರೋದು, ನೈತಿಕತೆಗೆ ವಿರುದ್ಧವಾಗಿರುವಂಥದ್ದು, ನಿಮಗೆ ಬಹಳ ಶೋಧನೆಗಳನ್ನು ಮುಂದಿಡಬಹುದು. ನಿಮ್ಮ ನಿಯತ್ತು ನಿಷ್ಠೆಗೆ ಖಂಡಿತವಾಗಿ ಪಂತಾಹುವನ್ನು ಕೊಡಬಹುದು. ಆದರೆ ಆ ಆಸೆಗೆ ಒಳಬಿದ್ದು ನಿಮ್ಮನ್ನು ನಿಮ್ಮ ಸಂಬಂಧವನ್ನು ಹಾಳು ಮಾಡಿಕೊಳ್ಬೇಡಿ. ಈ ದಿನಮಾನಗಳಲ್ಲಿ ಈ ಅನೈತಿಕ ಸಂಬಂಧ ಅಂತ ಹೇಳ್ತೀವಲ್ಲ, ಅದು ಬಹಳ ಹೆಚ್ಚಾಗಿದೆ. ಕಾರಣ ಸ್ವನಿಯಂತ್ರಣ ಇಲ್ಲ. ಜೊತೆಗೆ ನಾವು ನೋಡುವಂಥ ಅಥವಾ ಬಿತ್ತರಿಸಲ್ಪಡುವಂಥ ಚಿತ್ರಗಳಿದೆಯಲ್ಲ, ಸಾಮಾಜಿಕ ಜಾಲತಾಣಗಳಿಂದ ನಮಗೆ ಈ ಅಸಹ್ಯ ಕಾರ್ಯವನ್ನು ಮಾಡಲು ಅನೇಕ ಬಾರಿ ಪ್ರಚೋದಿಸ್ತದೆ. ಯಾಕೆಂದರೆ ಅಲ್ಲಿ ಅದು ಸಂಪೂರ್ಣವಾಗಿ ಬೇರೆ ಲೋಕವನ್ನೇ ನಮಗೆ ತೋರಿಸುತ್ತೆ. ಆ ಲೋಕ ನೈಜವಾದಂಥ ಜಗತ್ತಲ್ಲ. ನಿಜವಾದ ಜಗತ್ತಿದೆಯಲ್ಲ, ಅದರಲ್ಲಿ ಸುಂದರವಾದ ವೈವಾಹಿತ ಸಂಬಂಧವಿದೆ, ಅದರಲ್ಲಿ ಪ್ರೀತಿ ಇದೆ, ಅದರಲ್ಲಿ ಒಬ್ಬರನ್ನೊಬ್ಬರು ಬಿಟ್ಟುಕೊಡುವಂತಹ, ಒಬ್ಬರನ್ನೊಬ್ಬರು ಜೊತೆಗೆ ನಿಲ್ಲುವಂತಹ, ಒಬ್ಬರೊಬ್ಬರ ಜೊತೆಗೆ ಬೆನ್ನೆಲುಬಾಗಿ ನಿಲ್ಲುವಂಥದ್ದು ಸಹ ಅದು ತೋರಿಸುವಂಥದ್ದಾಗಿರ್ತದೆ. ಅಷ್ಟಕ್ಕೆ ಸೀಮಿತಗೊಳಿಸಿ. ಏನಂದರೆ ಒಂದು ಗಂಡು ಒಂದು ಹೆಣ್ಣಿಗೆ, ಒಂದು ಹೆಣ್ಣಿಗೆ ಒಂದು ಗಂಡು ಕೂಡಿಸಲ್ಪಟ್ಟಿರುವಂಥ ಶ್ರೇಷ್ಠ ಸಂಬಂಧ ಅದಾಗಿರ್ತದೆ. ಯಾಕೆಂದರೆ ಆ ಸಂಬಂಧದಿಂದ ಹೊರಗೆ ಪರಸ್ತ್ರೀಯನ್ನ ಪರಪುರುಷನನ್ನ ನೋಡಿ ಮೋಹಿಸುವ ಪ್ರತಿಯೊಬ್ಬ ಮನುಷ್ಯನು ಆಗಲೇ ತನ್ನ ಮನಸ್ಸಿನಲ್ಲಿ ಆಕೆಯ ಸಂಗಡ ಅಥವಾ ಆತನ ಸಂಗಡ ವ್ಯಭಿಚಾರ ಮಾಡಿದಂತಾಗುತ್ತದೆ. ಯೋಚನೆ ಮಾಡಿ, ಇಷ್ಟಪಟ್ಟು ಒಂದೊಂದ್ಸತಿ ಮದುವೆ ಆಗಿರ್ತೇವೆ, ಒಂದ್ಸತಿ ಹಿರಿಯರು ಇಷ್ಟಪಟ್ಟು ಮದುವೆಯನ್ನು ಮಾಡಿರ್ತಾರೆ. ನಿಮಗೂ ಸಹ ಒಂದು ಜವಾಬ್ದಾರಿ ಇದೆ, ಜೊತೆಗೆ ಬಾಳುವಂಥ ಜವಾಬ್ದಾರಿ, ಜೊತೆಗೆ ನೋಡಿಕೊಳ್ಳುವಂಥ ಜವಾಬ್ದಾರಿ. ಯಾರೋ ಒಬ್ರು ನಿಮ್ಮ ಜೀವಿತದಲ್ಲಿ ಬಂದರು, ಮೋಹಿಸಿದ್ರು, ಯಾರೋ ಒಂದು ಜೀವಿತದಲ್ಲಿ ಬಂದರು, ನನಗೇನೋ ಸಿಗದೇ ಇರೋವಂಥದ್ದು ಇಲ್ಲಿ ಸಿಗ್ತಾ ಇದೆ, ಅದು ಬಹಳ ಸುಳ್ಳಾಗಿರ್ತದೆ. ಅದು ಹೆಚ್ಚಿನ ಕಾಲ ನಿಲ್ಲುವಂಥದ್ದಾಗಿರೋದಿಲ್ಲ. ಅದು ನಿಮ್ಮ ನಿಜವಾದ ಸಂಬಂಧವನ್ನು ಮುರಿದು ಹಾಕ್ತದೆ. ಒಂದು ನಿಜವಾದ ಸಂಬಂಧದಲ್ಲಿ ಅಪೇಕ್ಷೆಗಳಿರೋದಿಲ್ಲ. ಅಪೇಕ್ಷೆ ಇದ್ರೂ ಅದನ್ನು ತಿಳಿಯದ ರೀತಿಯಲ್ಲಿ ಅಥವಾ ತಿಳಿದೋ ರೀತಿಯಲ್ಲಿ ಹೇಗೋ ನಿಮಗೆ ಸಿಗುವಂಥದ್ದನ್ನು ಅದು ಸಿಕ್ಕುವಂಥ ಒಂದು ಪರಿಸ್ಥಿತಿಗೆ ತರುವಂಥದ್ದಾಗಿರ್ತದೆ. ಆದರೆ ಈ ಒಂದು ಅನೈತಿಕ ಸಂಬಂಧದಲ್ಲಿ ಏನು ಗೊತ್ತಾ, ಅದೊಂದು ರೀತಿಯಲ್ಲಿ ಸುಮ್ಮನೆ ಟೈಮ್ ಪಾಸ್ ಥರ ಸ್ವಲ್ಪ ಹೊತ್ತು ಇದ್ದು ಆಮೇಲೆ ನಿಮಗೆ ಬರೀ ನೋವನ್ನು ಕೊಡುವಂಥದ್ದು ಆ ಸಂಬಂಧಗಳಾಗಿರ್ತದೆ. ಎಷ್ಟು ಜನ ಒಪ್ತಿರೋ ಇಲ್ವೋ ನನಗೆ ಗೊತ್ತಿಲ್ಲ. ಸಂಬಂಧಗಳ ಹೊರಗೆ ಕಾರ್ಯ ಮಾಡುವುದು ಬಹಳ ಜನ ಪ್ರಯತ್ನಿಸ್ತಾರೆ. ಆದರೆ ಮದುವೆಯ ಸಂಬಂಧದ ಒಳಗೆ ಸಂತೋಷವಾಗಿ ಜೀವನ ಸಾಗಿಸುವಂಥದ್ದು ಬಹಳ ಕಡಿಮೆ ಜನ. ಇಲ್ಲಿ ತನಕ ನೀವು ಅನೇಕ ವಿಷಯಗಳನ್ನು ಕೇಳಿದ್ದೀರಾ. ಒಂದು ಮದುವೆಯಲ್ಲಿ ನಾನು ಸುಂದರವಾಗಿ ಬದುಕಬೇಕಾದರೆ, ನಾವಿಬ್ಬರೂ ಸೇರಿ ಸುಂದರವಾಗಿ ಬದುಕಬೇಕಾದರೆ ಏನೇನೆಲ್ಲ ಮಾಡಬೇಕು ಎಂಬುದಾಗಿ ಕೇಳಿದ್ದೀರಾ. ಮಾತು, ಗುಣಮಟ್ಟದ ಸಮಯ, ಈ ಸಂಚಿಕೆಯಲ್ಲಿ ಉಡುಗೊರೆಗಳನ್ನು ವಿನಿಮಯ ಮಾಡಿಕೊಳ್ಳುವಂಥದ್ದು, ಹಾಗೂ ನೈತಿಕತೆ, ನಿಷ್ಠೆಯಿಂದ, ನಂಬಿಕೆಯಿಂದ, ನಂಬಿಕೆಯುಳ್ಳವರಾಗಿ ಒಬ್ಬರಿಗಾಗಿ ಒಬ್ಬರು ಬದುಕುವಂಥದ್ದನ್ನು ನಾವು ನೋಡಿದ್ದೇವೆ, ಕೇಳಿದ್ದೇವೆ. ಏನು ಗೊತ್ತಾ, ನೀವು ಚೆನ್ನಾಗಿರ್ಬೇಕಂದ್ರೆ ಎಲ್ಲರ ಮನೆ ದೋಸೆ ತೂತನೆ. ಆದರೆ ಸಂಬಂಧಗಳನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಒಂದು ಸಣ್ಣ ಪ್ರಯತ್ನಗಳನ್ನು ನಾವು ಮಾಡೋದಕ್ಕೆ ಅವಕಾಶ ಇದ್ದರೆ ಅದನ್ನ ಯಾಕೆ ಬಿಡಬೇಕು, ಮಾಡ್ಬೋದಲ್ಲ. ಸಂಬಂಧಗಳು ಸರಿಯಾಗತ್ತೆ ಅನ್ನುವಾಗ ಆ ಅವಕಾಶಗಳನ್ನು ನಾವು ಎಂದಿಗೂ ಬಿಡಬಾರ್ದು. ಮದುವೆ ಸಂಬಂಧಗಳು ಗಟ್ಟಿಯಾಗಬೇಕು, ಬೇರೆಯವರಿಗೆ ಮಾದರಿಯಾಗಿರಬೇಕು. ಏನಂತೀರಾ? ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಮಸ್ಕಾರ.

ಪ್ರಿಯರೇ, ಈ ಸಂಚಿಕೆಯ ಕುರಿತು ನಿಮ್ಮ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು ನಮಗೆ SMS ಸಂದೇಶದ ಮೂಲಕ ಅಥವಾ ವಾಟ್ಸಾಪ್ ಮೂಲಕ ಅಥವಾ ಕರೆಗಳನ್ನು ಮಾಡುವುದರ ಮೂಲಕ ತಿಳಿಸಬಹುದು. ನೀವು ನಮಗೆ ಕರೆಗಳನ್ನು ಮಾಡಬೇಕಾಗಿರುವಂಥ ನಮ್ಮ ದೂರವಾಣಿ ಮೊಬೈಲ್ ಸಂಖ್ಯೆ 9483986142. ಮತ್ತೊಮ್ಮೆ 9483986142. ಮುಂದಿನ ವಾರ ಮತ್ತೊಂದು ವಿಷಯದೊಟ್ಟಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.

0: ನಡೆ ನುಡಿ ಪ್ರಾಯೋಜಿತ ಕಾರ್ಯಕ್ರಮ ಇದುವರೆಗೆ ಕೇಳಿದಿರಿ. ಆಕಾಶವಾಣಿ ಧಾರವಾಡ, ಚಿತ್ರಗೀತೆಗಳು.
1: ಹಾರ್ಟ್ ವಿಷಯಕ್ಕೆ ಬಂದಾಗ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. 25 ಇಯರ್ಸ್ ಲೆಗಸಿಯೊಂದಿಗೆ ನಾರಾಯಣ ಹೆಲ್ತ್ ಸಿಟಿ ಎಕ್ಸ್ಪರ್ಟ್ ಅಡಲ್ಟ್ ಅಂಡ್ ಪೀಡಿಯಾಟ್ರಿಕ್ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಅನ್ನು ಜೊತೆಗೆ ತಂದಿದೆ. ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಪ್ರೂವನ್ ಔಟ್ಕಮ್ಸ್ ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ, ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು. ಕಾಲ್ 1800-309-0309. ಟೇಕ್ ಕೇರ್.
2: ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ.
3: ಧಾರವಾಡ ಆಕಾಶವಾಣಿಯಿಂದ ಪ್ರತಿ ಸೋಮವಾರ ಮುಂಜಾನೆ 6:35 ಹಾಗೂ ಮಂಗಳವಾರ ಮುಂಜಾನೆ 7:15.

0: ವಚನ ನಿರ್ವಚನ ಹಾಗೂ ವಚನ ಗಾಯನದ ಸಾಪ್ತಾಹಿಕ ಕಾರ್ಯಕ್ರಮ ವಚನಾಮೃತ
1: ತಪ್ಪದೆ ಆಲಿಸಿ ವಚನಾಮೃತ
0: ಮನೆ ಮಾತಾಗಿದೆ ವಚನಾಮೃತ
2: ಅಕ್ಕ ಕೇಳುವ ನಾನು ಕನಸು ಕಂಡೆ
1: ಶ್ರೀ ಬಸವೇಶ್ವರ ಪೀಠ ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ
0: ಪ್ರಾಯೋಜಕರು ಶ್ರೀ ಬಸವೇಶ್ವರ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ
3: ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜೈರಾಮ್ ಇವರ ಸ್ವನದಲ್ಲಿ ಕೇಳಿ ಕವಿರತ್ನ ಕಾಳಿದಾಸ ಚಿತ್ರದ ಗೀತೆ

0: ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಸ್ವರದಲ್ಲಿ ಕೇಳಿ ನೀ ತಂದ ಕಾಣಿಕೆ ಚಿತ್ರದ ಗೀತೆ.
1: ಮೀನಾ ಮೀನಾ.

0: ಸ್ವಲ್ಪ ನಿಲ್ಸಿ, ನನ್ನ ಹಾಡು ಹೇಳ್ತೀನಿ, ನೀವು ಹಾಗೆ ಬಾರಿಸಿ, ಹಣ ಆಮೇಲೆ ಕೊಡ್ತೀನಿ. ಓಕೆ.
1: ಕಣ್ಣಲ್ಲಿ ಪ್ರೀತಿ

0: ವೇತನ ಮೊದಲಾಗಿ ಕಾರ್ಮಿಕರ ಹಿತ ಕಾಪಾಡಲಾಗುತ್ತಿದೆ ಎಂದು ಅವರು ಹೇಳಿದರು. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಹಾಗೂ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಮಾತನಾಡಿ, ಇಎಸ್ಐಸಿ ಆಸ್ಪತ್ರೆ ಇಂದು ಕೇಂದ್ರ ಸರ್ಕಾರದ ಸಹಕಾರದಿಂದ ಉದ್ಘಾಟನೆಯಾಗಿದೆ. ಇಎಸ್ಐಸಿ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆ ದೊರೆಯುವಂತೆ ಕ್ರಮ ವಹಿಸಲಾಗುತ್ತಿದೆ. ಆದಾಗ್ಯೂ ಹೆಚ್ಚಿನ ಚಿಕಿತ್ಸೆಗೆ ಬೇರೆ ಆಸ್ಪತ್ರೆಗೆ ಶಿಫಾರಸು ಮಾಡಿದರೆ ಚಿಕಿತ್ಸೆ ವೆಚ್ಚವನ್ನು ಇಲಾಖೆ ಭರಿಸಲಿದೆ. ದೇಶದ 17 ಇಎಸ್ಐಸಿ ಮೆಡಿಕಲ್ ಕಾಲೇಜುಗಳಲ್ಲಿ ಕಾರ್ಮಿಕರ ಮಕ್ಕಳಿಗೆ 702 ಸೀಟುಗಳನ್ನು ಮೀಸಲಿರಿಸಲಾಗಿದೆ. ಕಾರ್ಮಿಕರು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಎಂದು ಸಲಹೆ ನೀಡಿದರು.
1: ಯಾರೋ ಒಬ್ರು ಪ್ರೈವೇಟ್ ಹಾಸ್ಪಿಟಲ್ಗೆ ಅಡ್ಮಿಟ್ ಆದ್ರೂ 1.5 ಕೋಟಿ ಬಿಲ್ ಆಯ್ತಾ, 1.5 ಕೋಟಿಯನ್ನು ಕೂಡ ಇಎಸ್ಐ ಉಚಿತವಾಗಿ ಆ ಪೇಷಂಟ್ಗೆ ಕೊಡುವಂತದನ್ನೇ ಇಎಸ್ಐ ಇಂದ ನಾವು ಕೊಟ್ಟಿದ್ದೆ. ನಾವು ಕಾಯೋದಿಲ್ಲ, ನಮ್ಮ ಆಸ್ಪತ್ರೆಯಲ್ಲಿ ಫೆಸಿಲಿಟಿ ಇಲ್ಲ ಅಂತಂದ್ರೆ ನಾವು ಯಾವ ಆಯುಷ್ಮಾನ್ ಇಂದ ಇವತ್ತು ಆಸ್ಪತ್ರೆ ಎಂಪ್ಯಾನಲ್ ಆಗಿದೆ, ಅಲ್ಲಿ ಇಷ್ಟು ಇದೆ ಕೇಂದ್ರ ಸರ್ಕಾರದಲ್ಲಿ, ಅಲ್ಲಿ ಟ್ರೀಟ್ಮೆಂಟ್ಗೆ ಹೋಗೋದಕ್ಕೆ ಇವರು ರೆಫರ್ ಮಾಡ್ತಾರೆ.
0: ಇದೇ ಕಾರ್ಯಕ್ರಮದಲ್ಲಿ ಬಳ್ಳಾರಿಯ ಇಎಸ್ಐಸಿ ಆಸ್ಪತ್ರೆ ನಿರ್ಮಾಣಕ್ಕೆ ಶಂಕುಸ್ಥಾಪನೆಯನ್ನು ಸಚಿವ ಡಾ ಮನ್ಸುಖ್ ಮಾಂಡವೀಯ ವರ್ಚುಯಲ್ ಮೂಲಕ ನೆರವೇರಿಸಿದರು. ಸಂಸದ ಡಾ ಕೆ ಸುಧಾಕರ್, ಶಾಸಕ ಧೀರಜ್ ಮುನಿರಾಜು ಮೊದಲಾದ ಗಣ್ಯರು ಭಾಗವಹಿಸಿದ್ದರು. ಬೆಂಗಳೂರಿನ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಓಕಳೀಪುರಂನಲ್ಲಿ ಇಂದು ರೇಷ್ಮೆ ಮತ್ತು ಖನಿಜ ಭವನಕ್ಕಾಗಿ ಶಂಕುಸ್ಥಾಪನೆ ನೆರವೇರಿತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ರೇಷ್ಮೆ ಖಾತೆ ಸಚಿವ ಕೆ ವೆಂಕಟೇಶ್ ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ನಡೆಯಿತು ಎಂದು ಆರೋಗ್ಯ ಖಾತೆ ಸಚಿವ ದಿನೇಶ್ ಗುಂಡೂರಾವ್ ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ಸುಮಾರು 667 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗುವ ಬಹು ಅಂತಸ್ತಿನ ಈ ಕಟ್ಟಡ ವಿವಿಧ ಸೇವೆಗಳನ್ನು ಒಳಗೊಂಡಿರುತ್ತದೆ. ಇದೇ ಸಂದರ್ಭದಲ್ಲಿ ಇ ಸಿಲ್ಕ್ ಪೋರ್ಟಲ್ಗೂ ಚಾಲನೆ ನೀಡಲಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿರುವ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ಗಳ ಅಳವಡಿಕೆ ಕಾರ್ಯ ಪೂರ್ಣಗೊಂಡಿದೆ ಎಂದು ಜಲಸಂಪನ್ಮೂಲ ಖಾತೆಯನ್ನು ಹೊಂದಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಅವರು ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ಗಳ ಅಳವಡಿಕೆ ಪ್ರದೇಶಕ್ಕೆ ಇಂದು ಭೇಟಿ ನೀಡಿ ಕಾಮಗಾರಿ ವೀಕ್ಷಿಸಿ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡರು. ಮುಂಗಾರು ಆರಂಭಕ್ಕೂ ಮುನ್ನವೇ 33 ಹೊಸ ಕ್ರಸ್ಟ್ ಗೇಟ್ಗಳನ್ನು ಅಳವಡಿಸುವುದಾಗಿ ತುಂಗಭದ್ರಾ ತಟದ ರೈತರಿಗೆ ಭರವಸೆ ನೀಡಲಾಗಿತ್ತು. ಅದರಂತೆ 70 ವರ್ಷಗಳ ಹಳೆಯದಾದ ಎಲ್ಲಾ ಕ್ರಸ್ಟ್ ಗೇಟ್ಗಳನ್ನು ಬದಲಾಯಿಸಲಾಗಿದೆ. ಸರ್ಕಾರ ಹಾಗೂ ತಜ್ಞರ ತಂಡಗಳ ಸತತ ಪ್ರಯತ್ನದಿಂದಾಗಿ ಕ್ರಸ್ಟ್ ಗೇಟ್ಗಳ ಅಳವಡಿಕೆ ಕಾಮಗಾರಿಯನ್ನು ಯಶಸ್ವಿಗೊಳಿಸಲಾಗಿದೆ ಎಂದು ಅವರು ಹೇಳಿದರು. ಹೊಸ ಗೇಟುಗಳ ಅಳವಡಿಕೆಯಿಂದಾಗಿ ಮುಂದಿನ 50-60 ವರ್ಷಗಳ ಕಾಲ ತುಂಗಭದ್ರಾ ಜಲಾಶಯವು ಭದ್ರವಾಗಿರಲಿದೆ ಎಂದು ಹೇಳಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಇದರಿಂದ ವಿಜಯನಗರ, ಬಳ್ಳಾರಿ, ಕೊಪ್ಪಳ, ರಾಯಚೂರು ಜಿಲ್ಲೆಯ ರೈತರಿಗೆ ಅನುಕೂಲವಾಗಲಿದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಕೋಲಾರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 10 ಕೋಟಿ ರೂಪಾಯಿ ವೆಚ್ಚದಲ್ಲಿ 2 ಕಡೆ ಸೇತುವೆ ನಿರ್ಮಾಣ ಮಾಡಲಾಗುವುದು ಎಂದು ಕೋಲಾರ ಶಾಸಕ ಕೊತ್ತೂರು ಜಿ ಮಂಜುನಾಥ್ ತಿಳಿಸಿದ್ದಾರೆ. ಕೋಲಾರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಾಲೂಕಿನ ಕ್ಯಾಲನೂರು ಸಮೀಪ 6 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೊಸ ಸೇತುವೆ ಹಾಗೂ ಛತ್ರಕೋಡಹಳ್ಳಿ ಬಳಿ 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೊಸ ಸೇತುವೆ ನಿರ್ಮಿಸಲು ಹಾಗೂ ಅನುದಾನ ಬಿಡುಗಡೆಗೆ ಅನುಮೋದನೆ ದೊರೆತಿದೆ ಎಂದು ಹೇಳಿದರು. ಲೋಕೋಪಯೋಗಿ ಇಲಾಖೆಯಿಂದ ಕಾಮಗಾರಿಗಳ ವಿಸ್ತೃತ ಯೋಜನಾ ವರದಿ ಸಿದ್ದಪಡಿಸುವ ಪ್ರಕ್ರಿಯೆ ಶುರುವಾಗಿದ್ದು, ಶೀಘ್ರದಲ್ಲಿ ಟೆಂಡರ್ ಪ್ರಕ್ರಿಯೆ ನಡೆಸಿ ಕಾಮಗಾರಿ ಆರಂಭಿಸಲಾಗುವುದು ಎಂದು ಹೇಳಿದರು. ನಾಳೆ ನಡೆಯಲಿರುವ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಮತ ಎಣಿಕೆ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ನಗರದಾದ್ಯಂತ ಹಾಗೂ ಮತ ಎಣಿಕೆ ಕೇಂದ್ರದ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶೇಖರ್ ಎಚ್ಟಿ ತಿಳಿಸಿದ್ದಾರೆ. ಮತ ಎಣಿಕೆಯ ಸಿದ್ದತೆಗಳ ಕುರಿತು ಇಂದು ಮಾಹಿತಿ ನೀಡಿದ ಅವರು, ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಈಗಾಗಲೇ ಪ್ರಾಥಮಿಕ ಸಭೆ ನಡೆಸಲಾಗಿದ್ದು, ಚುನಾವಣಾ ಕಾರ್ಯದಲ್ಲಿ ತೊಡಗಿರುವ ಎಲ್ಲಾ ಇಲಾಖೆಗಳಿಗೆ ಅಗತ್ಯ ಸೂಚನೆಗಳನ್ನು ನೀಡಲಾಗಿದೆ ಎಂದರು. ಬಂದೋಬಸ್ತ್ ಕಾರ್ಯಕ್ಕಾಗಿ ಜಿಲ್ಲಾ ಪೊಲೀಸ್ ಪಡೆಯ ಜೊತೆಗೆ ಹೆಚ್ಚುವರಿ ಸಿಬ್ಬಂದಿ ಹಾಗೂ ಕೆಎಸ್ಆರ್ಪಿ ತುಕಡಿಗಳನ್ನು ನಿಯೋಜಿಸಲಾಗಿದೆ. ಮತ ಎಣಿಕೆ ಕೇಂದ್ರದ ಭದ್ರತೆಯ ಜೊತೆಗೆ ದಾವಣಗೆರೆ ನಗರದ ಆಯ್ದ ಸೂಕ್ಷ್ಮ ಪ್ರದೇಶಗಳಲ್ಲಿ ಹದ್ದಿನ ಕಣ್ಣನ್ನು ಇಡಲು ಸ್ಟ್ರೆಕಿಂಗ್ ಫೋರ್ಸ್

0: ತಂಡಗಳನ್ನು ನಿಯೋಜಿಸಲಾಗಿದೆ ಎಂದು ಅವರು ವಿವರಿಸಿದರು.
1: ಉಪಚುನಾವಣೆಯ ಫಲಿತಾಂಶ ಪ್ರಕಟಣೆ ಹಿನ್ನೆಲೆ ಸರ್ವ ಸನ್ನದ್ಧರಾಗಿದ್ದೇವೆ. ಮತ ಎಣಿಕೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಡಿಸಿ ರವರ ನೇತೃತ್ವದಲ್ಲಿ ಇವತ್ತಿನ ಪ್ರಾಥಮಿಕವಾಗಿ ಒಂದು ಮೀಟಿಂಗ್ ಅನ್ನು ಕೂಡ ಕಂಡಕ್ಟ್ ಮಾಡಿ ಎಲ್ಲ ಇಲಾಖೆಗಳಿಗೆ ಅವರು ನಿರ್ವಹಿಸಬೇಕಾಗಿರ್ತಕ್ಕಂಥ ಕರ್ತವ್ಯಗಳ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಸಲಹೆ ಸೂಚನೆಗಳನ್ನು ನೀಡಿದ್ದಾರೆ. ಅದರ ಜೊತೆಗೆ ನಮ್ಮ ಇಲಾಖೆಯ ಪೊಲೀಸ್ ಇಲಾಖೆಯ ಭದ್ರತಾ ದೃಷ್ಟಿಯಿಂದ ನಾನು ಈಗಾಗಲೇ ಮೀಟಿಂಗ್ ಅನ್ನು ಕೂಡ ಕಂಡಕ್ಟ್ ಮಾಡ್ತಾ ಇದ್ದೆವು.
0: ನಾಳೆ ನಡೆಯಲಿರುವ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಮತ ಎಣಿಕೆ

0: ರ್ಯಾಂಕಿಂಗ್ ತುಮಕೂರು ಓಪನ್ ಮಹಿಳಾ ಚಾಂಪಿಯನ್ಶಿಪ್ನ ಟ್ರಯಲ್ಸ್ ಇಂದಿನಿಂದ ಪ್ರಾರಂಭಗೊಂಡಿದ್ದು 9 ದೇಶಗಳ ಕ್ರೀಡಾಪಟುಗಳು ಭಾಗವಹಿಸಿದ್ದಾರೆ. ಕ್ರೀಡಾಕೂಟದಲ್ಲಿ ಚಾಂಪಿಯನ್ ಆದವರಿಗೆ 28 ಲಕ್ಷ ರೂಪಾಯಿ ಬಹುಮಾನ ನೀಡಲಾಗುವುದು ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸರ್ಕಾರ ಕ್ರೀಡೆಗೆ ಪ್ರೋತ್ಸಾಹ ನೀಡಬೇಕೆಂಬ ಉದ್ದೇಶದಿಂದ ಅನೇಕ ಕ್ರೀಡಾಕೂಟಗಳನ್ನು ಆಯೋಜನೆ ಮಾಡಲಾಗುತ್ತಿದ್ದು, ಟೆನಿಸ್ ಎಟಿಪಿ ರ್ಯಾಂಕಿಂಗ್ 35 ಕ್ರೀಡಾಕೂಟ ನಾಡಿದ್ದು ಆರಂಭವಾಗಲಿದೆ ಎಂದರು. ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ಕಾರ್ಮಿಕ ಸಚಿವ ಡಾ ಮನ್ಸುಖ್ ಮಾಂಡವೀಯ ಅವರಿಂದ ದೊಡ್ಡಬಳ್ಳಾಪುರದ 100 ಹಾಸಿಗೆ ಸಾಮರ್ಥ್ಯದ ಇಎಸ್ಐಸಿ ಆಸ್ಪತ್ರೆ ಸೇವೆಗೆ ಸಮರ್ಪಣೆ. ರೇಷ್ಮೆ ಉದ್ಯಮಕ್ಕೆ ಒತ್ತಾಸೆ ನೀಡುವ ಇ ಸಿಲ್ಕ್ ಪೋರ್ಟಲ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಚಾಲನೆ. ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ಗಳ ಅಳವಡಿಕೆ ಕಾರ್ಯ ಪೂರ್ಣ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಐಟಿಪಿ 35 ಎಟಿಪಿ ರ್ಯಾಂಕಿಂಗ್ ತುಮಕೂರು ಓಪನ್ ಮಹಿಳಾ ಚಾಂಪಿಯನ್ಶಿಪ್ ಇಂದಿನಿಂದ ಟ್ರಯಲ್ಸ್ ಪ್ರಾರಂಭ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಸಂಜೆ 6:40ಕ್ಕೆ.
1: ಆಕಾಶವಾಣಿ ಧಾರವಾಡ, ಹೊಸ ಚಿತ್ರಗೀತೆಗಳು ಈಗ ಕೇಳಿ. ತ್ರಿವಿಕ್ರಮ್ ಚಿತ್ರದ ಗೀತೆ ಧ್ವನಿ ನೀಡಿದ್ದಾರೆ ವಿಜಯಪ್ರಕಾಶ್ ಮತ್ತು ಸಂಗಡಿಗರು.

ಇದುವರೆಗೆ ಹೊಸ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ. ಈಗ ಸಮಯ 3:20. ನಮ್ಮ ನಿಲಯದ ಮಧ್ಯಾಹ್ನದ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ಇನ್ನು ಸಂಜೆಯ ಪ್ರಸಾರ ಕಾರ್ಯ 5:30 ತರಂಗಾಂತರ 392.16 meters ಅಥವಾ 765 kHz ಟೀ ಟೈಮ್ ಚಿತ್ರಗೀತೆಯೊಂದಿಗೆ ಆರಂಭವಾಗುವುದು. ಇನ್ನು ಮುಂದೆ FM 103 MHz ಕಂಪನಾಂಕಗಳಲ್ಲಿ ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳನ್ನು ಕೇಳುವಿರಿ. ನಮಸ್ಕಾರ.

0: ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳನ್ನು ಇದುವರೆಗೆ ಕೇಳಿದ್ರಿ. ಆಕಾಶವಾಣಿ ಧಾರವಾಡ ತರಂಗಾಂತರ 392.16 ಮೀಟರ್ಗಳು, ಇಲ್ಲವೇ 765 ಕಿಲೋಹರ್ಟ್ಸ್, ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳು ಹಾಗೂ ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಸ್ ತರಂಗಾಂತರಗಳಲ್ಲಿ ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಈಗ ವೇಳೆ 5:35 ನಾನು ನಿಮ್ಮ ಬಾನುಲಿ ಗೆಳತಿ ಚೇತನಾ ಸುಬ್ಬಯ್ಯ ಮಾಡುವ ನಮಸ್ಕಾರಗಳು. ನಗು ಎನ್ನುವುದು ಮನುಷ್ಯನಿಗೆ ಸಿಕ್ಕ ಅತ್ಯಮೂಲ್ಯ ಉಡುಗೊರೆ. ಇದು ಕೇವಲ ಮುಖದ ಭಾವನೆಯಲ್ಲ, ಬದಲಿಗೆ ಮನಸ್ಸಿನ ಶಾಂತಿ ಮತ್ತು ಆರೋಗ್ಯದ ಸಂಕೇತವಾಗಿದೆ. ಏಕೆಂದರೆ ಇಂದು ವಿಶ್ವ ನಗುವಿನ ದಿನ. ಟೀ ಟೈಮ್ ಚಿತ್ರಗೀತೆಗಳು ಇದೀಗ.
1: ಹಾರ್ಟ್ ವಿಷಯಕ್ಕೆ ಬಂದಾಗ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. 25 years ಲೆಗಸಿಯೊಂದಿಗೆ ನಾರಾಯಣ ಹೆಲ್ತ್ ಸಿಟಿ ಎಕ್ಸ್ಪರ್ಟ್ ಅಡಲ್ಟ್ ಅಂಡ್ ಪಿಡಿಯಾಟ್ರಿಕ್ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಅನ್ನು ಜೊತೆಗೆ ತಂದಿದೆ. ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಪ್ರೂವನ್ ಔಟ್ಕಮ್ಸ್, ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ, ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು, ಕಾಲ್ 1800-309-0309.
2: ನೂರು ವರ್ಷಗಳು 100 ದಿನಗಳು, ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ.
3: ಭೀಮಾ ಲೆಗಸಿ ಫೆಸ್ಟ್ 100 days ಆಫರ್.
2: ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ.
3: ಮತ್ತು ಪ್ರತಿ 1 lakh rupees ಮೌಲ್ಯದ ವಜ್ರದ ಮೇಲೆ 24-karat ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ.
2: ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಶರತ್ಗಳು ಅನ್ವಯ.
4: ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ.
5: ಧಾರವಾಡ ಆಕಾಶವಾಣಿಯಿಂದ ಪ್ರತಿ ಸೋಮವಾರ ಮುಂಜಾನೆ 6:35 ಹಾಗೂ ಮಂಗಳವಾರ ಮುಂಜಾನೆ 7:15.

0: ವಚನ ನಿರ್ವಚನ ಹಾಗೂ ವಚನ ಗಾಯನದ ಸಾಪ್ತಾಹಿಕ ಕಾರ್ಯಕ್ರಮ ವಚನಾಮೃತ.
1: ತಪ್ಪದೆ ಆಲಿಸಿ ವಚನಾಮೃತ.
0: ಮನೆ ಮಾತಾಗಿದೆ ವಚನಾಮೃತ.
2: ಅಕ್ಕ ಕೇಳುವ ನಾನು ಕನಸು ಕಂಡೆ.
1: ಶ್ರೀ ಬಸವೇಶ್ವರ ಪೀಠ ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ.
0: ಪ್ರಾಯೋಜಕರು ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.

0: ಕೇಳುಗರೆ, ಇದೇ ಮಂಗಳವಾರ ಸಂಜೆ 6:50 ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಭಾಗವಹಿಸುತ್ತಾರೆ.
1: ಎಲ್ಲರಿಗೂ ನಮಸ್ಕಾರಗಳು. ನಾನು ಡಾಕ್ಟರ್ ಮಲ್ಲಿಕಾರ್ಜುನಗೌಡ ವಿ ಅರಳಿಹಳ್ಳಿ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವಿಶ್ವವಿದ್ಯಾಲಯದ ನ್ಯಾಚುರೋಪತಿ ಮತ್ತು ಯೋಗ ವಿಭಾಗದ ಮುಖ್ಯ ವೈದ್ಯನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಾನು May 5 ಮಂಗಳವಾರದಂದು ಅಸ್ತಮಾ ಅಥವಾ ಧಮ್ಮು ಈ ವಿಷಯದ ಕುರಿತು ಮಾತನಾಡಲಿದ್ದೇನೆ. ಸುಮಾರು ಜನರಿಗೆ ಈ ಅಸ್ತಮಾ ಕಾಯಿಲೆ ಇದೆ. ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲೂ ಕೂಡ ಈ ಕಾಯಿಲೆ ಬರುತ್ತಿದೆ. ಆದರೆ ಜನರ ಕಲ್ಪನೆ ಒಮ್ಮೆ ಅಸ್ತಮಾ ಬಂದರೆ ಇದು ವಾಸಿಯಾಗುವುದಿಲ್ಲ ಅನ್ನುವುದು, ಮಾತ್ರೆ ತೆಗೆದುಕೊಳ್ಳುತ್ತಲೇ ಹೋಗಬೇಕು ಅನ್ನುವುದು. ಇದನ್ನ ಹೋಗಲಾಡಿಸಲು ನಾನು ನೇರ ಸಂವಾದದಲ್ಲಿ ನಿಮಗೆ ಉತ್ತರ ನೀಡಲು ಬರುತ್ತಿದ್ದೇನೆ. ಆದ್ದರಿಂದ ಕೇಳುಗರೆ, ತಪ್ಪದೇ ಇದನ್ನ ಆಸಕ್ತಿಯಿಂದ ಕೇಳಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಿ.
0: ನೀವು ಪ್ರಶ್ನೆ ಕೇಳಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15 ಹಾಗೂ 244-344-16. ಎಸ್ಟಿಡಿ ಸಂಖ್ಯೆ 0836.

0: ಬಿಸಿಲ ಧಗೆಯಿಂದ ತಪ್ಪಿಸಿಕೊಳ್ಳಲು ಸರಳ ಉಪಾಯಗಳು.
1: ಬಿಸಿಲಿಗೆ ಬಾಡಿದ ಹೂವಂತೆ
0: ದೇಹವನ್ನು ತಂಪಾಗಿ ಇಡಲು ಕಲ್ಲಂಗಡಿ, ಸೌತೆಕಾಯಿ, ಎಳನೀರು, ಮಜ್ಜಿಗೆ, ನಿಂಬೆ ಪಾನಕ ಹೀಗೆ ನೀರಿನಂಶ ಹೆಚ್ಚಿರುವ ಆಹಾರ ಸೇವಿಸಿ. ಕರಿದ ಮಸಾಲೆಯುಕ್ತ ಆಹಾರ ಕಡಿಮೆ ಮಾಡಿ. ಋತುಮಾನಕ್ಕೆ ತಕ್ಕಂತೆ ಸಿಗುವ ತಾಜಾ ಹಣ್ಣುಗಳು, ತರಕಾರಿಗಳನ್ನು ಹೆಚ್ಚಾಗಿ ಸೇವಿಸಿ. ಅತಿಯಾದ ಕೆಫಿನ್ ಸೇವನೆ ತಪ್ಪಿಸಿ. ದಿನಕ್ಕೆ 3-4 ಲೀಟರ್ ನೀರು ಕುಡಿಯುವುದು ಅತ್ಯಗತ್ಯ. ಸಡಿಲವಾದ ಹತ್ತಿಯ ಬಟ್ಟೆಗಳನ್ನೇ ಧರಿಸಿ. ಬಿಸಿಲ ಧಗೆಯಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಿ.

ವಿಷಯಕ್ಕೆ ಬಂದಾಗ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. 25 ಇಯರ್ಸ್ ಲೆಗಸಿಯೊಂದಿಗೆ ನಾರಾಯಣ ಹೆಲ್ತ್ ಸಿಟಿ ಎಕ್ಸ್ಪರ್ಟ್ ಅಡಲ್ಟ್ ಅಂಡ್ ಪಿಡಿಯಾಟ್ರಿಕ್ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಅನ್ನು ಜೊತೆಗೆ ತಂದಿದೆ. ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಪ್ರೂವನ್ ಔಟ್ಕಮ್ಸ್ ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು. ಕಾಲ್ 1800-309-0309. ಟೇಕ್ ಕೇರ್.

ಭಾಷೆ ತಿಳಿಯದಿದ್ದರೂ ಒಂದು ಕಿರುನಗೆಯ ಮೂಲಕ ಪ್ರೀತಿಯನ್ನು ಹಂಚಬಹುದು. ನಗುವಿನಿಂದ ಸಕಾರಾತ್ಮಕ ಶಕ್ತಿ

ಹೆಚ್ಚಿಸುವುದು ಖಚಿತ. ನಗು ಸಾಮಾಜಿಕ ಸಂಬಂಧಗಳನ್ನು ಗಟ್ಟಿಗೊಳಿಸುವ ಸೇತುವೆ. ಹಾಗಾಗಿ ನಾವೆಲ್ಲ ನಗುತ್ತಿರೋಣಲ್ಲ.

ಟೀ ಟೈಮ್ ಚಿತ್ರಗೀತೆಗಳನ್ನು ಇದುವರೆಗೂ ನಗುವಿನ ಕುರಿತಾದ ಚಿತ್ರಗೀತೆಗಳನ್ನು ಇದುವರೆಗೆ ಕೇಳಿದ್ರಿ. ಆಕಾಶವಾಣಿ ಧಾರವಾಡ. ವೇಳೆ 6 ಗಂಟೆಯಾಗುತ್ತಲಿದೆ. ಇದೀಗ ಪ್ರಕಟಣೆಗಳು.

0: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
1: 100 ವರ್ಷಗಳು 100 ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ.
2: ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್.
1: ಚಿನ್ನ ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ
2: ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ.
1: ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
3: ಪ್ರಕಟಣೆಗಳು. ವಿಶಾಲ್ ತಂದೆ ವಾಸುದೇವ್ ಹುಕ್ಕೇರಿಯವರು 38 ವರ್ಷದವರಾಗಿದ್ದು ಇವರು ಸಾಕಿನ್ ಆನಂದನಗರ, ಮಯೂರನಗರ, 8ನೇ ಕ್ರಾಸ್, ಸುರಭಿನಗರ ಹತ್ತಿರ ಹಳೆ ಹುಬ್ಬಳ್ಳಿಯಿಂದ ಕಾಣೆಯಾಗಿದ್ದಾರೆ. ಇವರ ಎತ್ತರ ಸುಮಾರು 6 ಫೂಟು ಇರುತ್ತದೆ. ಇವರು ನೋಡಲು ಮೈಯಿಂದ ತೆಳುವಾಗಿರುವ ಮೈಕಟ್ಟು ಹೊಂದಿದ್ದು, ದುಂಡುಮುಖ, ಗೋಧಿಗೆಂಪು ಮೈಬಣ್ಣ, ಅಗಲವಾದ ಹಣೆ, ನೀಟಾದ ಮೂಗು, ಸಣ್ಣ ದಾಡಿ ಬಿಟ್ಟದ್ದು ಕಪ್ಪು ಕೂದಲು ಇರುತ್ತವೆ. ಮನೆಯಿಂದ ಹೊರಡುವಾಗ ಲೈಟ್ ಗ್ರೀನ್ ಲೈನ್ ಕಲರಿನ ಬಣ್ಣದ ಫುಲ್ ತೋಳಿನ ಶರ್ಟ್ ಧರಿಸಿದ್ದು, ಗ್ರೇ ಕಲರ್ ಪ್ಯಾಂಟ್ ಧರಿಸಿರುತ್ತಾರೆ. ಕನ್ನಡ, ಹಿಂದಿ, ಇಂಗ್ಲಿಷ್ ಭಾಷೆಗಳನ್ನು ಮಾತನಾಡುತ್ತಾರೆ. ಮಾನಸಿಕವಾಗಿ ಅಸ್ವಸ್ಥರಾಗಿರುತ್ತಾರೆ. ಎಡಗಾಲಿಗೆ ಬಿದ್ದ ಗಾಯದ ಗುರುತು ಇರುತ್ತದೆ. ಇವರ ಸುಳಿವು ಸಿಕ್ಕಲ್ಲಿ ಹತ್ತಿರದ ಪೊಲೀಸ್ ಠಾಣೆಗೆ ತಿಳಿಸಬೇಕೆಂದು ಕೋರಿದ್ದಾರೆ. ಮೃತ ಅನಾಮಧೇಯ ಗಂಡಸು ವ್ಯಕ್ತಿ 55-66 ವರ್ಷದವರಾಗಿದ್ದು ಇವರ ಎತ್ತರ 5 ಫೂಟು 2 ಇಂಚು ಇರುತ್ತದೆ. ಕೋಲುಮುಖ, ಏರು ಹಣೆ, ಸಾದಾ ಗಪ್ಪು ಮೈಬಣ್ಣ, ಬಿಳಿ ತಲೆಗೂದಲುಗಳು, ತಳ್ಳನೆಯ ಮೈಕಟ್ಟು ಹೊಂದಿರುತ್ತಾರೆ. ತಿಳಿ ನೀಲಿ ಬಣ್ಣದ ಲೈನ್ ಇರುವ ಉದ್ದ ತೋಳಿನ ಲೈನು ಇರುವಂತಹ ಶರ್ಟು ಇವರದಾಗಿರುತ್ತದೆ. ಕಪ್ಪು ಬಣ್ಣದ ಫಾರ್ಮಲ್ ಪ್ಯಾಂಟ್ ಧರಿಸಿರುತ್ತಾರೆ. ಇವರ ವಿಳಾಸ ತಿಳಿದು ಬಂದಿರುವುದಿಲ್ಲ. ಇವರ ಸುಳಿವು ಸಿಕ್ಕಲ್ಲಿ 100 ತಿಳಿಸಬೇಕೆಂದು ಕೋರಿದ್ದಾರೆ. ಅಂಧ ಬಾಲಕರ ಸರ್ಕಾರಿ ಪಾಠಶಾಲೆ ಹುಬ್ಬಳ್ಳಿ ಇವರ ಪ್ರಕಟಣೆ ಇದಾಗಿದೆ. ಹೂವಿನಬಳ್ಳಿ ಹುಬ್ಬಳ್ಳಿಯಲ್ಲಿ ಶ್ರೀ ಸಿದ್ಧಾರೂಢ ಸ್ವಾಮೀಜಿ ಮಠದಲ್ಲಿ 1955 ಪ್ರಾರಂಭವಾಗಿ ಸದ್ಯ ಶ್ರೀಮಠದ ಹಿಂಭಾಗದಲ್ಲಿರುವ ಹನುಮಯ್ಯ ಸ್ವಾಮಿ ಬಡಾವಣೆಯ ಆನಂದನಗರ ರಸ್ತೆಯಲ್ಲಿರುವ ಸುಂದರವಾದ ಕಟ್ಟಡಕ್ಕೆ 2019 ಸ್ಥಳಾಂತರಗೊಂಡು ಅಂಧ ಮಕ್ಕಳ ಸೇವೆಯಲ್ಲಿ 72ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದೆ. ಘನ ಸರ್ಕಾರವು ಈ ಶಾಲೆಯನ್ನು 2025-26 ಶೈಕ್ಷಣಿಕ ವರ್ಷದಿಂದ ಪ್ರೌಢಶಾಲೆಯಾಗಿ ಉನ್ನತೀಕರಿಸಿದ್ದು, 2026-27 ಶೈಕ್ಷಣಿಕ ವರ್ಷದಿಂದ 1-10 ತರಗತಿಗಳನ್ನು ನಡೆಸಲಾಗುತ್ತಿದೆ. ದಿನಾಂಕ 16-4 ಅಂದರೆ ಏಪ್ರಿಲ್ 16 ಈ 1-10 ವರ್ಗಗಳಿಗೆ ಪ್ರವೇಶಗಳನ್ನು ಪ್ರಾರಂಭಿಸಲಾಗಿದೆ. ಶಿಕ್ಷಣದ ಜೊತೆಗೆ ಎಲ್ಲ ತರಗತಿಗಳಿಗೂ ವಿಜನ್, ಎಂಪವರ್ ಮತ್ತು ಇಕ್ಲಿಬಿಯಿಂಗ್ ಪ್ರತಿಷ್ಠಾನಗಳ ಪ್ರಾಯೋಜಕತ್ವದ ಅಡಿ ವಿಜ್ಞಾನ ಮತ್ತು ಗಣಿತ, ಕಂಪ್ಯೂಟರ್ ಶಿಕ್ಷಣ ಮತ್ತು ಸ್ಪೋಕನ್ ಇಂಗ್ಲಿಷ್ ಹಾಗೂ ದೈಹಿಕ ಶಿಕ್ಷಣಗಳ ತರಬೇತಿ ನೀಡಲಾಗುತ್ತಿದೆ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನು ಒಂದು ಪಠ್ಯ ವಿಷಯವಾಗಿ ಕಲಿಸಲಾಗುತ್ತಿದೆ. ನುರಿತ ವಿಶೇಷ ಶಿಕ್ಷಕರಿಂದ ಬೋಧನೆಯನ್ನು ನಡೆಸಲಾಗುವುದು. ಯಾವುದೇ ಶುಲ್ಕಗಳು ಇರುವುದಿಲ್ಲ. ಶೇಕಡಾ 45 ಅಥವಾ ಅದಕ್ಕಿಂತ ಹೆಚ್ಚು ಅಂಧತ್ವವನ್ನು ಹೊಂದಿದ ಮಕ್ಕಳಿಗೆ ಪ್ರವೇಶ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕ ಸಂಖ್ಯೆ 9964439770 ಸಂಪರ್ಕಿಸಬಹುದಾಗಿದೆ. ಇದುವರೆಗೆ ಪ್ರಕಟಣೆಗಳನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ. ವೇಳೆ 6:05 ಆಗುತ್ತಲಿದೆ. ಇದೀಗ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದಿಲ್ಲಿ ಕೇಂದ್ರದಿಂದ ಕೇಳುತ್ತೀರಿ.

0: ending the war on all fronts, including Lebanon. However, U.S. President Donald Trump expressed his dissatisfaction with the offer. He also indicated that Washington is unlikely to accept any framework that does not include firm guarantees preventing Tehran from developing nuclear weapons. And in IPL cricket, host Sunrisers Hyderabad have set a target of 166 runs for Kolkata Knight Riders in Hyderabad. In reply, Kolkata Knight Riders were 92 for 1 in 8.4 overs when reports last came in. Earlier, opting to bat first, Sunrisers Hyderabad were bowled out for 165 runs in 19 overs. In another match, host Gujarat Titans will face Punjab Kings in Ahmedabad at 7:30 p.m. And with that, we end this news bulletin.
1: ಆಕಾಶವಾಣಿ ಧಾರವಾಡ ನಿಲಯದಿಂದ ಬಿತ್ತರವಾಗುವ ಈ ಸಂಜೆ ಹಾಗೂ ನಾಳೆಯ ಕಾರ್ಯಕ್ರಮಗಳ ವಿವರಣೆ. ಈ ಸಂಜೆ 6:30 ವಿಜ್ಞಾನದ ಮುನ್ನಡೆ, 6:51 ಕೃಷಿರಂಗದಲ್ಲಿ ಹೊಲಕ್ಕ ಬುತ್ತಿ ಪ್ರಸ್ತುತಿ ಮಾಲಾ ಸಾಂಬ್ರಾಣಿ ಹಾಗೂ ರಾಕಿ ಹಾನ್ಗಲ್. ನಂತರ ಸಮಗ್ರ ಕೃಷಿ ನಿರ್ವಹಣೆ, ಈ ಬಗ್ಗೆ ಕಲಘಟಗಿ ತಾಲೂಕಿನ ದೇವಲಿಂಗಿಕೊಪ್ಪದ ಪ್ರಗತಿಪರ ರೈತರಾದ ಸುರೇಶ್ ಎಂ ಸೈದಾಪುರ್ ಅವರೊಡನೆ ಸಂದರ್ಶನ. ಸಂದರ್ಶಕರು ಕುಮಾರ್ ಅಗಡಿ. ಜನಪದ ಸಂಗೀತದಲ್ಲಿ ರಾಮದುರ್ಗ ತಾಲೂಕಿನ ನಾರಾಯಣಪೇಟದ ಸುಭದ್ರ ಮಾರುತಿ ನಂದಿ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದ ಆಲಿಸುವಿರಿ. 7:45 ಕೊಂಡಗುಳಿ ಕೇಶಿರಾಜ ಮಾತನಾಡುತ್ತಾರೆ. ಕಲಬುರಗಿಯ ನಿವೃತ್ತ ಉಪನ್ಯಾಸಕರಾದ ರೇವಣಸಿದ್ದಪ್ಪ ದುಕಾನ್. ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ ಇದು. 8:00 ಯುವವಾಣಿ ಯುವರಂಜನಿ ರಕ್ಷಿತಾ ಪತ್ರಾವಳಿಯವರಿಂದ ಕೇಳುತ್ತೀರಿ. 8:30 ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ ಭಾಗವಹಿಸುತ್ತಾರೆ ಮಂಜುಳಾ ಪುರಾಣಿಕ್, ಶರಣಬಸವ ಚೋಡಿನ್ ಹಾಗೂ ಮಾಲಾ ಸಾಂಬ್ರಾಣಿ. 8:15 ಪ್ರಾಯೋಜಿತ ಕಾರ್ಯಕ್ರಮ ನಯನದೀಪ, ವಿಷಯ ಮಯೋಪಿಯ. ಭಾಗವಹಿಸುವ ವೈದ್ಯರು ಡಾಕ್ಟರ್ ಸಂಜೀವ್ ಕುಲಕರ್ಣಿ. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಮಾಯಾ ರಾಮನ್. ಪ್ರಾಯೋಜಕರು ಡಾಕ್ಟರ್ ಎಂಎಂ ಜೋಶಿ ಕಣ್ಣಿನ ಆಸ್ಪತ್ರೆ ಧಾರವಾಡ. 9:30 ವಿಜ್ಞಾನ ಸಂಚಿಕೆ, ನಮ್ಮ ಆಹಾರ ಹೇಗಿರಬೇಕು, ಈ ಬಗ್ಗೆ ಮಾತನಾಡುತ್ತಾರೆ ಪ್ರೀತಿ ಕಿತ್ತೂರ್. ರಾಮನ್ ಪರಿಣಾಮ ಮಾತನಾಡುತ್ತಾರೆ ಅಪೂರ್ವ ಕುಲಕರ್ಣಿ. ಕಾರ್ಯಕ್ರಮದ ಪ್ರಸ್ತುತಿ ಮಾಲಾ ಸಾಂಬ್ರಾಣಿ. ಈ ರಾತ್ರಿ 10:00 ರವಿ ವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ನೀರಜ್ ಮಿಶ್ರಾ ಅವರಿಂದ ಸಿತಾರ್ ವಾದನವನ್ನು ಆಲಿಸುತ್ತೀರಿ. ಈ ಕಾರ್ಯಕ್ರಮ ದಿಲ್ಲಿ ಕೇಂದ್ರದಿಂದ ಕೇಳುತ್ತೀರಿ.

ಇನ್ನು ನಾಳೆ ಅಂದರೆ ಸೋಮವಾರ ಮೇ 4, 2026 ಬಿತ್ತರವಾಗುವ ಕಾರ್ಯಕ್ರಮಗಳು. ನಾಳೆ ಬೆಳಗ್ಗೆ 6:05 ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ, 6:25 ಮಂದಾಕಿನಿ ಪುರೋಹಿತ್ ಅವರಿಂದ ಚಿಂತನ, 6:30 ರೈತರಿಗೆ ಸಲಹೆಗಳು, 6:35 ವಚನಾಮೃತ ವಚನ ನಿರ್ವಚನ ಹಾಗೂ ವಚನ ಗಾಯನದ ವಿಶೇಷ ಸರಣಿ ಕಾರ್ಯಕ್ರಮದ ಪ್ರಸ್ತುತಿ ಶರಣಬಸವ ಚೋಳಿನ್ ಪ್ರಾಯೋಜಕರು ಶ್ರೀ ಬಸವೇಶ್ವರ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ. 6:50 ಪ್ರಾಯೋಜಿತ ಕಾರ್ಯಕ್ರಮ ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ. ಕಾರ್ಯಕ್ರಮದ ಪ್ರಸ್ತುತಿ ಮಾಯಾರಾಮನ್, ಪ್ರಾಯೋಜಕರು ಕೆಎಲ್ಎಸ್ ವಿಡಿಐಟಿ ಹಳಿಯಾಳ. 7:15 92ನೇ ವಯಸ್ಸಿನಲ್ಲಿ ತಮ್ಮ ಸಂಶೋಧನಾ ಪ್ರಬಂಧಕ್ಕೆ ಚಿನ್ನದ ಪದಕ ಪಡೆದ ಡಾಕ್ಟರ್ ಮಾರ್ಕಂಡೇಯ ದೊಡ್ಡಮನಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಮಾಲಾ ಸಾಂಬ್ರಾಣಿ. 7:50 ಕೆಎಲ್ಇ ರೇಡಿಯೋ ಡಾಕ್ಟರ್, ವಿಷಯ ಗರ್ಭಾಶಯ ಗಡ್ಡೆಗಳಿಗೆ ವಿಶಿಷ್ಟ ಚಿಕಿತ್ಸೆ, ಭಾಗವಹಿಸುವ ವೈದ್ಯರು ಡಾಕ್ಟರ್ ಈರಣ್ಣ ಹಿತ್ತಲಮನಿ, ಪ್ರಾಯೋಜಕರು ಕೆಎಲ್ಇಯ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಬೆಳಗಾವಿ. 8:30 ಪಂಡಿತ್ ಅಜಯ್ ಪೋಹನ್ಕರ್ ಅವರ ಗಾಯನವಿದೆ. 9:05 ಅನಂತ್ ಕುಲಕರ್ಣಿ ಅವರಿಂದ ಸುಗಮ ಸಂಗೀತ ಕೇಳುತ್ತೀರಿ. 9:15 ಅರ್ಪಣ ಭಕ್ತಿಗೀತೆಗಳ ಕಾರ್ಯಕ್ರಮ. 9:30 ನಂದನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವಿದು. 10:30 ಜಾಯಿ ಜೂಯಿ ಕೊಂಕಣಿ ಕಾರ್ಯಕ್ರಮದಲ್ಲಿ ಲಾನಾ ಪಾನಾತು ಸಿಸ್ತಾಚಿ ಶಿಕ್ಷಣ ಮಾತನಾಡುತ್ತಾರೆ ಡಾಕ್ಟರ್ ಸುವರ್ಣ

0: ಹಾರ್ಡ್. ನಂತರ ಹಾಡು ಕೇಳುತ್ತೀರಿ. ಮೇಘ ಸಂದೇಶ, ಈ ಬಗ್ಗೆ ಮಾತನಾಡುತ್ತಾರೆ ಪ್ರೀತಿ ಭಾಂಡಕರ್. 11 ಗಂಟೆಗೆ ರಸಮಂಜುರಿ ಸಂಸ್ಕೃತ ಕಾರ್ಯಕ್ರಮದಲ್ಲಿ ಶ್ರೀರಾಮ ನಿಭಾಯಿಸಿದ ಸಂಬಂಧಗಳು, ಮಾತನಾಡುತ್ತಾರೆ ಉದ್ಯೋತ್ ಭಟ್ ಗುಂಜಗೋಡು. ನಂತರ ಸಂಸ್ಕೃತ ರಂಗಭೂಮಿಯ ಉಗಮದ ಹಾದಿ, ಮಾತನಾಡುತ್ತಾರೆ ಡಾಕ್ಟರ್ ಬಿಎಂ ಶರವೇಂದ್ರ ಸ್ವಾಮಿ. ಕಾರ್ಯಕ್ರಮದ ಪ್ರಸ್ತುತಿ ಮಾಲಾ ಸಾಮ್ರಾಣಿ. 11:30 ರಮೇಶ್ ಕುಮಾರ್ ಕೊಳಕುಂದ ಅವರ ಗಾಯನವಿದೆ. 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಸಾರ್ಥಕ ಬದುಕಿನ ಅನನ್ಯ ಸಾಧಕಿ ಚೀನಾ ಮಂಗಳ, ಈ ಬಗ್ಗೆ ಮಾತನಾಡುತ್ತಾರೆ ವಿದ್ಯಾ ಶಿರಹಟ್ಟಿ. ಕಾರ್ಯಕ್ರಮದ ಪ್ರಸ್ತುತಿ ಮಂಜುಳಾ ಪುರಾಣಿಕ್. ನಾಳೆಯ ವನಿತಾ ವಿಹಾರ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಮಹಿಳೆಯರಲ್ಲಿ ಹೃದಯಾಘಾತ ಕುರಿತು ಮೈಸೂರಿನ ಶ್ರೀ ಜಯದೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ವೀಣಾ ನಂಜಪ್ಪ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ತೇಜಸ್ವಿನಿ ಗಿರೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1 ಗಂಟೆಗೆ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಚಟುವಟಿಕೆಗಳ ಕಾರ್ಯಕ್ರಮ ಪ್ರಗತಿ ಪಥದಲ್ಲಿ ಪ್ರಧಾನಮಂತ್ರಿ ಸ್ವಯಂ ನಿಧಿ ಯೋಜನೆಯ ಮಾಹಿತಿ. ಈ ಕಾರ್ಯಕ್ರಮ ಆಕಾಶವಾಣಿ ನಮ್ಮ ಕೇಂದ್ರದ ಅಂದರೆ ಧಾರವಾಡ ಕೇಂದ್ರದ ಕೊಡುಗೆ. 1:20 ರಾಯಬಾಗ್ ತಾಲೂಕಿನ ಹಾರೋಗೇರಿಯ ಸದಾಶಿವ ಬಸಂತ್ರಿ ಮತ್ತು ಸಂಘಟನೆಯಿಂದ ತಾಸೇವಾದನ. 2:40 ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ. ಭಾಗವಹಿಸುತ್ತಾರೆ ಶರಣಬಸವ ಚೋಡಿನ್, ಮಾಲಾ ಸಾಮ್ರಾಣಿ ಹಾಗೂ ಮಂಜುಳಾ ಪುರಾಣಿಕ್. ನಂತರ ಹೊಸ ಹಾಡು ಕೇಳುತ್ತೀರಿ. ಸಂಜೆಯಲ್ಲಿ 6:30 ಜಿಲ್ಲಾ ವಾರ್ತಾಪತ್ರ, 6:51 ಕೃಷಿರಂಗದಲ್ಲಿ ಕೃಷಿ ಶೋಧನೆ ಸಾಧನೆ, ಸಾಂಬಾರ ಬೆಳೆಗಳ ಕೃಷಿ ಕುರಿತು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ತೋಟಗಾರಿಕಾ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಮಕೃಷ್ಣ ವಿ ಹೆಗಡೆ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಹೇಮಂತ್ ರಾಮಡಗಿ, ಪ್ರಾಯೋಜಕರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. 8:00 ಉರ್ದು ಕಾರ್ಯಕ್ರಮ. 8:30 ಪುಷ್ಪಹಾರ್. 9:15 ನಿಸರ್ಗ ಜ್ಞಾನಾಮೃತ. ಭಾಗವಹಿಸುತ್ತಾರೆ ಶ್ರೀ ಗುರು ಬಸವ ಮಹಾಮುನಿಯ ಶ್ರೀ ಬಸವಾನಂದ ಸ್ವಾಮಿಗಳು. ಕಾರ್ಯಕ್ರಮದ ಪ್ರಸ್ತುತಿ ಜಿ ಸುರೇಖಾ ಸುರೇಶ್. 9:30 ನಾಟಕ ಹಳೆ ಟ್ರಂಕು, ರಚನೆ ವೈ ಜಿ ಭಗವತಿ, ನಿರ್ದೇಶನ ಡಾಕ್ಟರ್ ಬಸು ಬೇವಿನ್ ಗಿಡದ್, ನಿರ್ಮಾಣ ಜಿ ಸುರೇಖಾ ಸುರೇಶ್. 10:00 ಕೀರ್ತನ ಸಿದ್ದೇಶ್ವರ ಶಾಸ್ತ್ರಿ ತಲ್ಲೂರು ಅವರಿಂದ ಕೇಳುತ್ತೀರಿ. ಪ್ರಸಂಗ ಕಲಬುರಗಿ ಶರಣಬಸವೇಶ್ವರ, ತಬಲಾ ಪಂಡಿತ್ ಸಾತ್ಲಿಂಗಪ್ಪ ದೇಸಾಯಿ ಕಲ್ಲೂರು, ವಯಲಿನ್ ಶಂಕರ್ ಟಿ ಕಬಾಡಿ. 10:30 ಹೆಲೋ ಅಭಿಲಾಷ ನೇರ ಫೋನಿನ್ ಕಾರ್ಯಕ್ರಮ. ಇದುವರೆಗೆ ಕಾರ್ಯಕ್ರಮ ವಿವರಣೆ ಕೇಳಿದಿರಿ. ಆಕಾಶವಾಣಿ ಧಾರವಾಡ.
1: ಕೇಳುಗರೆ, ಇದೇ ಮಂಗಳವಾರ ಸಂಜೆ 6:50 ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ್ ಕಾರ್ಯಕ್ರಮ ಭಾಗವಹಿಸುತ್ತಾರೆ.
2: ಎಲ್ಲರಿಗೂ ನಮಸ್ಕಾರಗಳು. ನಾನು ಡಾಕ್ಟರ್ ಮಲ್ಲಿಕಾರ್ಜುನಗೌಡ ವಿ ಅರಳಿಹಳ್ಳಿ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವಿಶ್ವವಿದ್ಯಾಲಯದ ನ್ಯಾಚುರೋಪತಿ ಮತ್ತು ಯೋಗ ವಿಭಾಗದ ಮುಖ್ಯ ವೈದ್ಯನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಾನು May 5 ಮಂಗಳವಾರದಂದು ಅಸ್ತಮಾ ಅಥವಾ ಧಮ್ಮು ಈ ವಿಷಯದ ಕುರಿತು ಮಾತನಾಡಲಿದ್ದೇನೆ. ಸುಮಾರು ಜನರಿಗೆ ಈ ಅಸ್ತಮಾ ಕಾಯಿಲೆ ಇದೆ. ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲೂ ಕೂಡ ಈ ಕಾಯಿಲೆ ಬರುತ್ತಿದೆ. ಆದರೆ ಜನರ ಕಲ್ಪನೆ ಒಮ್ಮೆ ಅಸ್ತಮಾ ಬಂದರೆ ಇದು ವಾಸಿಯಾಗುವುದಿಲ್ಲ ಅನ್ನೋದು, ಮಾತ್ರೆ ತೆಗೆದುಕೊಳ್ಳುತ್ತಲೇ ಹೋಗಬೇಕು ಅನ್ನೋದು. ಇದನ್ನ ಹೋಗಲಾಡಿಸಲು ನಾನು ನೇರ ಸಂವಾದದಲ್ಲಿ ನಿಮಗೆ ಉತ್ತರ ನೀಡಲು ಬರುತ್ತಿದ್ದೇನೆ. ಆದ್ದರಿಂದ ಕೇಳುಗರೆ, ತಪ್ಪದೇ ಇದನ್ನ ಆಸಕ್ತಿಯಿಂದ ಕೇಳಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಿ.
1: ನೀವು ಪ್ರಶ್ನೆ ಕೇಳಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15 ಹಾಗೂ 244-344-16. ಎಸ್ಟಿಡಿ ಸಂಖ್ಯೆ 0836.
3: ವಂದೇ ಮಾತರಂ. ಹೇ ಮಾತೆ, ನಾನು ನಿನಗೆ ವಂದಿಸುತ್ತೇನೆ. ನಮ್ಮ ರಾಷ್ಟ್ರೀಯ ಗೀತೆಯಾಗಿರುವ ವಂದೇ ಮಾತರಂ ಬಂಕಿಂಚಂದ್ರ ಚಟರ್ಜಿಯವರ ಆನಂದಮಠ

0: स्थानेषु प्रचण्ड वृष्टेः पूर्वानुमानं प्रकटितम्। जम्मूकश्मीरे, लद्दाखे, छत्तीसगढ़े, तटीय आन्ध्रप्रदेशे च अद्य मेघवृष्टेः, विद्युत्स्खलनस्य च सम्भावना विद्यते। अद्य हरियाणायां, चंडीगढ़े, दिल्ल्यां, बिहारे, ओडिशायां, केरलं प्रदेशे, पंजाबे, मध्यप्रदेशे चापि तथैव स्थितेः सम्भावना वर्तते। विभागेन अद्य तटीय आन्ध्रप्रदेशस्य केषुचित् स्थानेषु उष्णतरंगस्य स्थितेः अनुमानं प्रकटितम्। आईपीएल क्रिकेट क्रीडायाम् आतिथेय गुजरात टाइटन्स दलम् अहमदाबादस्य नरेन्द्र मोदी क्रीडांगणे पंजाब किंग्स दलं सम्मुखीकरिष्यति। इति वार्ताः।
1: आकाशवाणी बेंगलुरु। ವಿಜ್ಞಾನದ ಮುನ್ನಡೆ, ಹೊಸತನವ ಪ್ರತಿಫಲಿಸುವ ಕಡೆಗೆ
2: ಸಾಮಾನ್ಯ ಮನುಷ್ಯರಾಗಿ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಒಂದಷ್ಟು ಮಿಸ್ಟೇಕ್ಸ್ ಅನ್ನ ನಾವು ಮಾಡ್ತಾ ಇರ್ತೀವಿ ನಮ್ಮ ದೈನಂದಿನ ಜೀವನದಲ್ಲಿ, ವಿಶೇಷವಾಗಿ ಮರಗಿಡಗಳ ಕುರಿತಾಗಿ ನಾವು ಮಾಡ್ತಾ ಇರ್ತೀವಿ. ಉದಾಹರಣೆಗೆ, ನಮ್ಮ ಬಟ್ಟೆ ಒಗೆದ ಪಾತ್ರೆ ತೊಳೆದ ನೀರುಗಳನ್ನ ನಮ್ಮ ಗಾರ್ಡನ್ ಏರಿಯಾಗೆ ಬಿಡೋದಾಗಿರಬಹುದು, ಅಥವಾ ಮನೆಯಲ್ಲಿ ಮೊಸರು ಉಳಿತು ಸ್ವಲ್ಪ ಸಾರು ಉಳ್ಕೊಂತು ಅಂತ ಅಂದ್ರೆ ಕೆಲವರು ಹೋಗಿ ಅದನ್ನ ಗಿಡಕ್ಕೆ ಹಾಕ್ಬಿಡ್ತಾರೆ, ಓ ಕರ್ಬೇವಿನ ಗಿಡ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಅಂತ. ಈ ತರ ಅಭ್ಯಾಸಗಳೆಲ್ಲ ಒಳ್ಳೇದಾ? ಮತ್ತೆ ಒಂದಷ್ಟು ಇಂಥ ಮಿಸ್ಟೇಕ್ಸ್ ನ ನೀವು ದಯವಿಟ್ಟು ಅಡ್ರೆಸ್
3: ಮಾಡಿದ್ರೆ. ನಾನೇ ಇದು ಸೆಕೆಂಡರಿ ವಾಟರ್ ತರ್ಷರಿ ವಾಟರ್ ಅಂತ ಹೇಳಿ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಏನ್ ಮಾಡಿದ್ರು, ಆ ನೀರನ್ನ ಮೆತ್ತಗೆ, ಅದರಲ್ಲಿ ಕೆಮಿಕಲ್ ಸ್ವಲ್ಪ ಗೊತ್ತಲ್ಲ ಕಮ್ಮಿ ಇರುತ್ತೆ, ತಗೊಂಡು ಮರಕ್ಕೆ ಗಿಡಕ್ಕೆ ಬಿಡ್ತಾ ಇದ್ರು. ಬಿಡ್ತಾ ಇದ್ದಾಗ ಏನಾಯ್ತು, ಅದ್ರದ್ದು ಟ್ರೀ ಹೆಲ್ತ್ ಏನಿದೆಯೋ, ಟ್ರೀದು ಎಲೆ ಇದು ಎಲ್ಲ ಡಿಟೀರಿಯೇಟ್ ಆಗಿ ಸ್ಟಾರ್ಟ್ ಆಯ್ತು. ಅವರು ಅದನ್ನ ಎಷ್ಟೊಂದು ಜನ ಟ್ರೈ ಮಾಡಿದ್ರು, ಕೇಳಿದ್ರು, ಎಲ್ಲಾದ್ರೂ ಅದು ಗೊತ್ತೇ ಆಗಲಿಲ್ಲ, ರೆಕ್ಟಿಫೈ ಮಾಡಕ್ಕಾಗಿಲ್ಲ. ಆಮೇಲೆ ನನ್ನ ಮೆಂಟರ್ ಅವ್ರದ್ದು ಅಪಾರ್ಟ್ಮೆಂಟ್ ಅದು ಆಕ್ಚುಲಿ ನಮ್ ಸರ್ಜಾಪುರದಲ್ಲಿ, ಅವ್ರು ವಿಜಯನ ಕರೆಸಿ ನೋಡ್ತೇನೆ ಅಂದ್ರೆ ನಾನು ಹೋಗಿ ಚೆಕ್ ಮಾಡಿದಾಗ ಅದು ಸೆಕೆಂಡರಿ ಟರ್ಷರಿ ವಾಟರ್ ಏನಾಗಿತ್ತು, ಅದು ಕಂಟ ಸ್ವಲ್ಪ ಇದಾಗಿ ಅದು ಓವರ್ ದ ಟೈಮ್ ಒಂದು 2-3 ಇಯರ್ಸ್ ಆಗಿ ಟ್ರೀ ಹೆಲ್ತ್ ಏನಾದ್ರು ಡಿಟೀರಿಯೇಟ್ ಆಗಿತ್ತು. ಆಕ್ಚುಲಿ ಇಮಿಡಿಯೇಟ್ ಆಗಿ ಆ ನೀರ್ನ ಚೇಂಜ್ ಮಾಡಿ ಫ್ರೆಶ್ ವಾಟರ್ ಕೊಟ್ಟು ನಾವು ಆಮೇಲೆ ಮೆನ್ಯೂರು ಆಮೇಲೆ ನ್ಯೂಟ್ರಿಷನ್ಸ್ ಎಲ್ಲ ಪಂಪ್ ಮಾಡಿದ್ಮೇಲೆ ಆ ಗಿಡ ಇವತ್ತು ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಹೂವು ಕೊಡಕ್ ಸ್ಟಾರ್ಟ್ ಮಾಡ್ತೀವಿ ಎಲ್ಲ ಆಯ್ತು. ಸೊ ಪ್ರಾಕ್ಟೀಸಸ್ ಏನಾಗಿರಬೇಕು, ಫ್ಯಾಕ್ಟ್ ಬೇಸ್ ಆಗಿರ್ಬೇಕು. ಆಕ್ಚುಲಿ ಇಟ್ ಹ್ಯಾಸ್ ಟು ಹೆಲ್ಪ್ ದ ಹೋಲಿಸ್ಟಿಕಲಿ, ರಿಯೂಸಬಿಲಿಟಿನೂ ಬರೋ, ರೀಸೈಕಲ್ ಬರೋದ್ರಿಂದ ಅದನ್ನ ಮಾಡಬೇಕಾದ್ರೆ ಅದು ಕರೆಕ್ಟ್ ಪ್ರಾಕ್ಟೀಸ್ ಅಂತ ನಾವು ನೋಡಬೇಕಾಗತ್ತೆ. ಆಕ್ಚುಲಿ ಅದನ್ನ ಮ್ಯಾಕ್ಸಿಮಮ್ ಬೆನಿಫಿಟ್ ಭೂಮಿ ಕೊಡ್ತೀರಾ ಎಲ್ಲದನ್ನು ಇನ್ಕ್ಲೂಡ್ ಮಾಡೋದಕ್ಕೆ. ಇಲ್ಲದ್ರೆ ಏನಾಗುತ್ತೆ ಅಂದ್ರೆ ರಾಂಗ್ ಆಗ ನಾವು ಇದು ಮಾಡಿದ್ರೆ, ಇವಾಗ ಹೇಳದ್ನಲ್ಲ, ಕಾರ್ ಹತ್ತು ತಗೊಳ್ಳೋದು ಇಲ್ಲ ಐದು ತಗೊಳ್ಳೋದು, ಎರಡು ಮನೆ ಮಾಡೋದು, ಮೂರು ಮಾಡೋದು, ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡಬೇಕು. ಏನಕ್ಕೆ ಹೇಳ್ತಾ ಇದೀನಿ ಅಂದ್ರೆ, ನಮ್ದು ಈ ಎಂಟೈರ್ ಸಸ್ಟೈನಬಲ್ ಚಾಯ್ಸಸ್ ಅಲ್ಲಿ ನೀವು ಇದು ಇವಾಗ ಅರ್ತ್ ಡೇ ಸೆಲೆಬ್ರೇಟ್ ಮಾಡ್ಬೇಕಾದ್ರೆ ಇದು ಮಾಡ್ಬೇಕಾದ್ರೆ ರಿಡ್ಯೂಸ್ ರಿಯೂಸ್ ರೀಸೈಕಲ್ ಅಂತ ಹೇಳ್ತಾರೆ, ಮಿನಿಮೈಸ್ ದ ವೇಸ್ಟ್ ಒನ್ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂತೆಲ್ಲ ಬರುತ್ತೆ. ನನ್ ಕೇಳಿದ್ರೆ ಯೂಸ್ ವಾಟ್ ಎವರ್ ಯು ವಾಂಟ್, ಡೋಂಟ್ ಅಬ್ಯೂಸ್.
2: ಬಹಳ ಚೆನ್ನಾಗಿ
3: ಈ ಪ್ರಾಕ್ಟೀಸ್ ನ ನೀವು ತಂದ್ರೆ ರಿಡ್ಯೂಸ್ ರಿಯೂಸ್ ರೀಸೈಕಲ್ ಇದೆಯಲ್ಲ, ಅದೊಂದು ಸ್ಟೆಪ್ ಮೇಲೆ ಹೋಗ್ತೀರಾ. ಆಕ್ಚುಲಿ ನಾವು ವರ್ಷಕ್ಕೆ ಇಷ್ಟೇ ಕ್ಲೋತ್ ತಗೊಂತೀವಿ, ಅಥವಾ ನಾವು ಇಷ್ಟೇ ದವಸ ಧಾನ್ಯಗಳನ್ನ ಯೂಸ್ ಮಾಡ್ತೀವಿ, ನಾವು ಬೇಡದೆ ಇರೋ ಎಲೆಕ್ಟ್ರಿಸಿಟಿನ ನಾವು ಮುಟ್ಟೋದಿಲ್ಲ, ನಾವು ಬೇಡದೆ ಇರೋ ನೀರ್ನ ನಾವು ಮುಟ್ಟೋದಿಲ್ಲ. ಆಮೇಲೆ ಗಿಡ ನೆಡೋದು, ಮರ ನೆಡೋದು, ಅಥವಾ ಎಲ್ಲಾದ್ರೂ ಒಂದು ಇಶ್ಯೂಸ್ ಆಗ್ತಾ ಇದ್ರೆ, ಅಥವಾ ರೋಡ್ ಮಾಡ್ಬೇಕಾದ್ರೆ ಮರ ಕಟ್ ಮಾಡ್ತಾ ಇದಾರೆ ಅಂತ ಹೇಳಿದಾಗ, ಅಥವಾ ಕೆರೆನ ಎನ್ಕ್ರೋಚ್ ಮಾಡ್ತಾ ಇದಾರೆ, ಇದೆಲ್ಲಾನು ಅರ್ತ್ ಡೇದು ಭಾಗ ಆಗುತ್ತೆ. ಆಕ್ಚುಲಿ ಇದ್ರದ್ದು ಎಲ್ಲಾದ್ರಲ್ಲೂ ನೀವೇನ್ ಮಾಡೋದು, ಇನ್ವಾಲ್ವ್ ಮಾಡ್ಬೋದು. ದೆನ್ ಇಟ್ ಬಿಕಮ್ಸ್ ನಿಮ್ದು ಅರ್ತ್ ಡೇ ಆಗತ್ತೆ. ಆಕ್ಚುಲಿ
2: ಪರಿಪೂರ್ಣವಾದ ಭೂದಿನ
3: ಭೂದಿನ ಆಗತ್ತೆ ಆಕ್ಚುಲಿ. ಯಾಕಂದ್ರೆ ಈ ಭೂದೇವಿ ಅನ್ನೋ ಕಾನ್ಸೆಪ್ಟ್ ಇಂಡಿಯಾದಲ್ಲೇ ಇರೋದು. ಏನಕ್ಕೆ ಭೂತಾಯಿನ ನಾವು ರಕ್ಷಣೆ ಮಾಡ್ಬೇಕಂದ್ರೆ, ಕನ್ಸರ್ವೇಟಿವ್ ನೇಚರ್, ನಮ್ಮ ವ್ಯವಸಾಯ, ನಮ್ಮ ಕಾಡುಗಳು, ಅಥವಾ ನಮ್ಮ ಪ್ರಾಣಿ ಪಕ್ಷಿ ಸಂಕುಲ, ನದಿ ನೀರ, ಇದರದೆಲ್ಲ ಮೂಲ ಅದೇ. ಆಕ್ಚುಲಿ ವಿ ಆರ್ ಅ ಪಾರ್ಟ್ ಆಫ್ ಇಟ್, ಬಟ್ ಟುಡೇ ವಾಟ್ ಈಸ್ ಹ್ಯಾಪನಿಂಗ್, ವಿ ಆರ್ ಬಿಹೇವಿಂಗ್ ಆಸ್ ಎ ಬಟ್ ನಾಟ್ ಅ ಪಾರ್ಟ್ ಆಫ್ ಇಟ್, ವಿ ಆರ್ ಅ ಮಾಸ್ಟರ್ ಆಫ್ ಇಟ್. ಅಂಡ್ ದಟ್ ಈಸ್ ಅ ಪ್ರಾಬ್ಲಮ್. ಎಲ್ಲದಕ್ಕೂ ಏನಾಗ್ತಾ ಇದೆ ಅಂದ್ರೆ, ಜನ ಡಿಸ್ಟ್ರಿಬ್ಯೂಷನ್ಸ್ ನೋಡ್ತಾ ಇಲ್ಲ, ಆಮೇಲಿಂದ ಕಂಟ್ರೋಲ್ ಇಲ್ಲ ಅದ ಯೂಸಬಿಲಿಟಿ. ಇದು ಬೆಂಗಳೂರಲ್ಲಿ ಇವತ್ತು ಟೆಂಪರೇಚರ್ ಆಗ್ತಿರೋದ್ರಿಂದ ಎಲ್ಲ, ಓ ಏನ್ ಬಿಸಿ ಗಾಳಿ, ಬೆಂಗಳೂರು ಹಾಳಾಗೋಯ್ತು, ಈ ತರ ಅಂತೆಲ್ಲ ಮಾತಾಡ್ತಾ ಇದಾರೆ. ಒಂದ್ ರೇನ್ ಆಗಿದ ತಕ್ಷಣ ಎಲ್ಲ ಸೈಲೆಂಟ್ ಆಗ್ಬಿಡ್ತಾರೆ. ಅದಕ್ಕೆ ಏನ್ ಮಾಡ್ಬೇಕು, ಒಂದ್ 33% ಗ್ರೀನ್ ಇದೆಯಾ ನಮ್ಗೆ ಅನ್ನೋದಕ್ಕೆ ಈ ಅರ್ತ್ ಡೇ ಅಲ್ಲಿ ತುಂಬಾ ಮೀನಿಂಗ್ಫುಲ್ ಆಗಿ ಇಂಡಿವಿಜುವಲ್ ಪಾರ್ಟಿಸಿಪೇಷನ್ ಅಂತ ಹೇಳ್ತಾರೆ. ಇಂಡಿವಿಜುವಲ್ ಆಗಿ ನೀವ್ ಏನ್ ಮಾಡಬಹುದು ಅನ್ನೋದಕ್ಕೆ ಸಣ್ಣ ಸಣ್ಣ ಒಂದು ಪ್ರಾಕ್ಟೀಸ್ ಕೊಡ್ತಾ ಇದಾರೆ. ಆ ಪ್ರಾಕ್ಟೀಸ್ ಅಲ್ಲಿ ಹೇಳದಲ್ಲ, ಪ್ಲಾಂಟಿಂಗ್ ಟ್ರೀ ಆಗ್ಲಿ, ಅಥವಾ ನೀವು ಎಲೆಕ್ಟ್ರಿಸಿಟಿ ಯೂಸ್ ಮಾಡ್ತಾ ಇರೋದು, ಪ್ಲಾಸ್ಟಿಕ್ ಯೂಸ್ ಮಾಡಿ, ಇದನ್ನೆಲ್ಲ ಹೇಳ್ಬೇಕಾರೆ ಇಟ್ ಈಸ್ ಟು ಮೀನ್ಸ್ ಟು ಎಂಡ್, ಇಟ್ಸ್ ನಾಟ್ ಮೀನಿಂಗ್ ಇಟ್ ಸೆಲ್ಫ್. ಆ ಸಣ್ಣ ಸಣ್ಣದನ್ನ ಪಿಕ್ ಮಾಡಿ ನೀವು ದೊಡ್ಡ ಇಶ್ಯೂಸ್ ನ, ಕ್ಲೈಮೇಟ್ ಕ್ರೈಸಿಸ್, ಅಥವಾ ಎಲ್ಲಾದ್ರೂ ಆಯಿಲ್ ಜಾಸ್ತಿ ಹೋಗ್ತಾ ಇದೆಯಾ, ಅಲ್ಲ ಕಾಡ್ ಕಡಿತಾ ಇದಾರ, ಇಲ್ಲ ಬಯೋಡೈವರ್ಸಿಟಿ ಕಿಲ್ ಆಗ್ತಾ ಇದೆಯಾ, ಅದನ್ನ ಡಿಸ್ಟ್ರಾಯ್ ಮಾಡ್ತಾ ಇದಾರ, ಅದು ಹೋಲಿಸ್ಟಿಕಲಿ ನಮ್ಮ ಲೋಕಲಿ ಅಥವಾ ಗ್ಲೋಬಲಿ ಹೆಂಗ್ ಇಂಪ್ಯಾಕ್ಟ್ ಆಗತ್ತೆ ಅಂತ ತಿಳ್ಕೊಂಡು, ಕುವೆಂಪು ಅವರು ವಿಶ್ವಮಾನವ ಅಂತ ಹೇಳ್ಬೇಕಾದ್ರೆ ಇವತ್ತು ಇವ್ರು ಹೇಳ್ತಾ ಇದಾರೆ ಅಂದ್ರೆ, ಯು ಹ್ಯಾವ್ ಟು ಪಾರ್ಟಿಸಿಪೇಟ್ ಆಸ್ ಎ ವರ್ಲ್ಡ್ ಸಿಟಿಸನ್, ಅದನ್ನ ನಮ್ಗೆ ಕುವೆಂಪು ಅವರು ಆಗ್ಲೇ ಹೇಳ್ಕೊಟ್ಟಿದ್ದಾರೆ. ಆಮೇಲೆ ನಮ್ಮಲ್ಲಿ ವಸುದೈವಕ ಕುಟುಂಬಕಂ ಅಂತ ಹೇಳಿ ನಮ್ಮ

0: ಪದ ಇದೆ. ನಮ್ಮ ಇದರಲ್ಲಿ ಎಲ್ಲಾನು ನಮ್ಮ ಟ್ರೆಡಿಷನ್ ಕಲ್ಚರ್ ಅಲ್ಲಿ ಎಲ್ಲಾನು ಇನ್ಕ್ಲೂಡ್ ಮಾಡಬೇಕು ಅಂತ ಹೇಳ್ತಾರೆ. ನೀವು ಗ್ರಾಸ್ ಇಂದ ಹಿಡಿದು ಹಸು ಹಾಲಿಂದ ಹಿಡಿದು ಅಥವಾ ಹುಲಿ ಸಿಂಹ ಎಲ್ಲ ನಮ್ಮ ಏನ್ ಹೇಳ್ತಾರೆ ಟ್ರೆಡಿಷನ್ ಕಲ್ಚರ್ ಅಲ್ಲಿ ಅಥವಾ ಟ್ರೈಬಲ್ ಕಮ್ಯುನಿಟೀಸ್ ಅಲ್ಲಿ ಯಾಕೆ ಇದು ಇನ್ವಾಲ್ವ್ ಮಾಡಿದಾರೆ ಅಂದ್ರೆ ಇಟ್ ಇಸ್ ಟು ಟೇಕ್ ಕೇರ್ ಆಫ್ ದ ಅರ್ಥ್.
1: ವಿಜ್ಞಾನದ ಮುನ್ನಡೆ ಮಾನವನ ನಿಜ ವಿಕಾಸದ ಕಡೆಗೆ. ಕಾರ್ಯಕ್ರಮ ನಿರ್ಮಾಣ ರೋಸಲಿಂಡ್ ಮ್ಯಾಥ್ಯೂ.
2: ಆಕಾಶವಾಣಿ ಧಾರವಾಡ.
3: 100 ವರ್ಷಗಳು 100 ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ.
4: ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್.
3: ಚಿನ್ನ ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ
4: ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ.
3: ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
5: ಕೇಳುಗರೆ, ಇದೇ ಮಂಗಳವಾರ ಸಂಜೆ 6:50 ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಭಾಗವಹಿಸುತ್ತಾರೆ.
6: ಎಲ್ಲರಿಗೂ ನಮಸ್ಕಾರಗಳು. ನಾನು ಡಾಕ್ಟರ್ ಮಲ್ಲಿಕಾರ್ಜುನಗೌಡ ವಿ ಅರಳಿಹಳ್ಳಿ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವಿಶ್ವವಿದ್ಯಾಲಯದ ನ್ಯಾಚುರೋಪತಿ ಮತ್ತು ಯೋಗ ವಿಭಾಗದ ಮುಖ್ಯ ವೈದ್ಯನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಾನು May 5 ಮಂಗಳವಾರದಂದು ಅಸ್ತಮಾ ಅಥವಾ ಧಮ್ಮು ಈ ವಿಷಯದ ಕುರಿತು ಮಾತನಾಡಲಿದ್ದೇನೆ. ಸುಮಾರು ಜನರಿಗೆ ಈ ಅಸ್ತಮಾ ಕಾಯಿಲೆ ಇದೆ. ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲೂ ಕೂಡ ಈ ಕಾಯಿಲೆ ಬರುತ್ತಿದೆ. ಆದರೆ ಜನರ ಕಲ್ಪನೆ ಒಮ್ಮೆ ಅಸ್ತಮಾ ಬಂದರೆ ಇದು ವಾಸಿಯಾಗುವುದಿಲ್ಲ ಅನ್ನೋದು, ಮಾತ್ರೆ ತೆಗೆದುಕೊಳ್ಳುತ್ತಲೇ ಹೋಗಬೇಕು ಅನ್ನೋದು. ಇದನ್ನ ಹೋಗಲಾಡಿಸಲು ನಾನು ನೇರ ಸಂವಾದದಲ್ಲಿ ನಿಮಗೆ ಉತ್ತರ ನೀಡಲು ಬರುತ್ತಿದ್ದೇನೆ. ಆದ್ದರಿಂದ ಕೇಳುಗರೆ, ತಪ್ಪದೇ ಇದನ್ನ ಆಸಕ್ತಿಯಿಂದ ಕೇಳಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಿ.
5: ನೀವು ಪ್ರಶ್ನೆ ಕೇಳಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15 ಹಾಗೂ 244-344-16. ಎಸ್ಟಿಡಿ ಸಂಖ್ಯೆ 0836.
7: ಕೇಳುಗರೆ, ಗಮನಿಸಿ, ಈ ಸಂಜೆ 6:51 ಕೃಷಿರಂಗದಲ್ಲಿ ಹೊಲಕ್ಕೆ ಬುತ್ತಿ ಪ್ರಸ್ತುತಿ ಮಾಲಾ ಸಾಮ್ರಾಣಿ ಹಾಗೂ ರಾಕಿ ಹಾನ್ಗಲ್. ಸಮಗ್ರ ಕೃಷಿ ನಿರ್ವಹಣೆ ಈ ಬಗ್ಗೆ ಕಲಘಟಗಿ ತಾಲೂಕಿನ ದೇವಲಿಂಗಿ ಕೊಪ್ಪಿ ಗ್ರಾಮದ ಪ್ರಗತಿಪರ ರೈತರಾದ ಸುರೇಶ್ ಎಂ ಸೈದಾಪುರ್ ಅವರೊಡನೆ ಸಂದರ್ಶನ. ಸಂದರ್ಶಕರು ಕುಮಾರ್ ಅಗಡಿ. ಈಗ ಇನ್ನು ಮುಂದೆ ಪ್ರದೇಶ ಸಮಾಚಾರ.
8: ಅಡ್ಮಿಷನ್ಸ್ ಆರಂಭವಾಗಿದ್ಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBS VLR.

0: ಅಮ್ಮ ಅಮ್ಮ
1: ಏನೇ ಅದು? ಸ್ವಲ್ಪ ಇರು, ಕಸ್ತೋರ್ ಬಂದಿದ್ದಾರೆ, ಕಸ ಎಷ್ಟು ಬರ್ತೀನಿ.
0: ಏನಮ್ಮ ಹಾಗೆ ಹೇಳ್ತೀಯಾ? ಅವರು ಪೌರ ಕಾರ್ಮಿಕರು, ಕಸ್ತವರಲ್ಲ. ಕಸ ಎಸೆಯೋದಲ್ಲ, ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ ಹಾಗೆ ಮನುಷ್ಯರಲ್ವಾ?
2: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
0: ಹೇಳಿ, ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟ್ ಎಲ್ಲ ಬೇರೆ ಬೇರೆ ಮಾಡಿದೀಯ ತಾನೇ?
1: ಓ, ಅದ್ ಬೇರೆ ಮಾಡ್ತಾರೆ.
0: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
1: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡ್ ಮಾಡ್ಬೇಕು, ಗೊತ್ತಾಯ್ತಾ?
0: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.
3: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
4: ಏನಮ್ಮ ಆ ಅಳ್ತಾ ಇರೋ ಆ ಮಗುನ ಹಾಗೆ ತಾಯಿನ ಒಳಗಡೆ ಕಳಿಸಿ.
5: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸ್ತಾ ಹೇಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗ ಆಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅವಳಿನ.
4: ಚೇ, ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣ ಅಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
3: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನು

0: ನೀರು ಜೀವಜಲ ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
1: ನೀರನ್ನು ಉಳಿಸಿ ಸಂರಕ್ಷಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಾಂತಲಾ ಜಯಪ್ರಕಾಶ್. ಮುಖ್ಯಾಂಶಗಳು: ಕೇಂದ್ರ ಸರ್ಕಾರದ ಇಎಸ್ಐ ಯೋಜನೆಯಿಂದ 15 ಕೋಟಿ ಜನರಿಗೆ ಆರೋಗ್ಯ, ಸಾಮಾಜಿಕ ಭದ್ರತೆ, ಸಚಿವ ಮನ್ಸುಖ್ ಮಾಂಡವೀಯ. ನಾಳೆ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ವಿಧಾನಸಭಾ ಚುನಾವಣಾ ಮತ ಎಣಿಕೆ. ತುಂಗಭದ್ರಾ ಅಣೆಕಟ್ಟು ಕ್ರಸ್ಟ್ ಗೇಟ್ ದುರಸ್ತಿ ಕಾರ್ಯ ಅಂತಿಮ ಹಂತಕ್ಕೆ, ಇದೇ 15ಕ್ಕೆ ಲೋಕಾರ್ಪಣೆಗೆ ಸಿದ್ದತೆ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಯಾದಗಿರಿಯಲ್ಲಿ ಬಿಸಿಗಾಳಿ, ಮುನ್ನೆಚ್ಚರಿಕೆ ಕ್ರಮವಾಗಿ ಯೆಲ್ಲೋ ಅಲರ್ಟ್ ಘೋಷಣೆ. ಹಾಗೂ ಐಟಿಪಿ 35 ಎಟಿಪಿ ರ್ಯಾಂಕಿಂಗ್ ತುಮಕೂರು ಓಪನ್ ಮಹಿಳಾ ಚಾಂಪಿಯನ್ಶಿಪ್ ನಾಡಿದ್ದು ಆರಂಭ. ಕಾರ್ಮಿಕರ ಹಿತಾಸಕ್ತಿ ಕಾಪಾಡಲು ಕೇಂದ್ರ ಸರ್ಕಾರ ಹಲವಾರು ಯೋಜನೆಗಳನ್ನು ಜಾರಿಗೊಳಿಸುತ್ತಿದ್ದು, ದೇಶದ 15 ಕೋಟಿ ಜನರಿಗೆ ಇಎಸ್ಐಸಿ ಮೂಲಕ ಸಾಮಾಜಿಕ ಭದ್ರತೆ ನೀಡಲಾಗುತ್ತಿದೆ ಎಂದು ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಹಾಗೂ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ಹೇಳಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದ ಬಾಶೆಟ್ಟಿಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ನಿರ್ಮಾಣಗೊಂಡಿರುವ 100 ಹಾಸಿಗೆ ಸಾಮರ್ಥ್ಯದ ಇಎಸ್ಐಸಿ ಆಸ್ಪತ್ರೆಯನ್ನು ಇಂದು ಉದ್ಘಾಟಿಸಿ ಅವರು ಮಾತನಾಡಿದರು. ಆರೋಗ್ಯ ಭದ್ರತೆಯು ಸಾಮಾಜಿಕ ಭದ್ರತೆಯ ಪ್ರಮುಖ ಭಾಗವಾಗಿದ್ದು, ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಕಳೆದ 10 ವರ್ಷಗಳಲ್ಲಿ ಈ ಹಿಂದೆ 7 ಕೋಟಿ ಇದ್ದ ಇಎಸ್ಐಸಿ ಸೌಲಭ್ಯವನ್ನು ಈಗ 15 ಕೋಟಿ ಜನರಿಗೆ ನೀಡಿದೆ. 40 ವರ್ಷ ಮೇಲ್ಪಟ್ಟ ಕಾರ್ಮಿಕರಿಗೆ ಆರೋಗ್ಯ ತಪಾಸಣಾ ಶಿಬಿರ ನಡೆಸಲಾಗುತ್ತಿದೆ ಎಂದರು. ಕೇಂದ್ರದ 4 ಕಾರ್ಮಿಕ ಸಂಹಿತೆಗಳನ್ನು ಜಾರಿ ಮಾಡುವ ಮೂಲಕ ಕಾರ್ಮಿಕರಿಗೆ ಸೇವಾ ಭದ್ರತೆ, ಸಮಾನ ಕೆಲಸಕ್ಕೆ ಸಮಾನ ವೇತನ ಮೊದಲಾಗಿ ಕಾರ್ಮಿಕರ ಹಿತ ಕಾಪಾಡಲಾಗುತ್ತಿದೆ ಎಂದು ಅವರು ಹೇಳಿದರು. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಹಾಗೂ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಮಾತನಾಡಿ, ಇಎಸ್ಐಸಿ ಆಸ್ಪತ್ರೆ ಇಂದು ಕೇಂದ್ರ ಸರ್ಕಾರದ ಸಹಕಾರದಿಂದ ಉದ್ಘಾಟನೆಯಾಗಿದೆ. ಇಎಸ್ಐಸಿ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆ ದೊರೆಯುವಂತೆ ಕ್ರಮ ವಹಿಸಲಾಗುತ್ತಿದೆ. ಆದಾಗ್ಯೂ ಹೆಚ್ಚಿನ ಚಿಕಿತ್ಸೆಗೆ ಬೇರೆ ಆಸ್ಪತ್ರೆಗೆ ಶಿಫಾರಸು ಮಾಡಿದರೆ ಚಿಕಿತ್ಸೆ ವೆಚ್ಚವನ್ನು ಇಲಾಖೆ ಭರಿಸಲಿದೆ. ದೇಶದ 17 ಇಎಸ್ಐಸಿ ಮೆಡಿಕಲ್ ಕಾಲೇಜುಗಳಲ್ಲಿ ಕಾರ್ಮಿಕರ ಮಕ್ಕಳಿಗೆ 702 ಸೀಟುಗಳನ್ನು ಮೀಸಲಿಸಲಾಗಿದೆ ಎಂದು ತಿಳಿಸಿದರು. ಇದೇ ಕಾರ್ಯಕ್ರಮದಲ್ಲಿ ಬಳ್ಳಾರಿಯ ಇಎಸ್ಐಸಿ ಆಸ್ಪತ್ರೆ ನಿರ್ಮಾಣಕ್ಕೆ ಶಂಕುಸ್ಥಾಪನೆಯನ್ನು ಸಚಿವ ಡಾ ಮನ್ಸುಖ್ ಮಾಂಡವೀಯ ವರ್ಚುವಲ್ ಮೂಲಕ ನೆರವೇರಿಸಿದರು. ಸಂಸದ ಡಾ ಕೆ ಸುಧಾಕರ್, ಶಾಸಕ ಧೀರಜ್ ಮುನಿರಾಜು ಮೊದಲಾದ ಗಣ್ಯರು ಭಾಗವಹಿಸಿದರು. ಕಳೆದ ತಿಂಗಳ 9ರಂದು ಮತದಾನ ನಡೆದ ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಗಳ ಮತ ಎಣಿಕೆ ಕಾರ್ಯ ನಾಳೆ ನಡೆಯಲಿದೆ. ದಾವಣಗೆರೆ ದಕ್ಷಿಣ ಮತಕ್ಷೇತ್ರದ ಶಾಸಕರಾಗಿದ್ದ ಶಾಮನೂರು ಶಿವಶಂಕರಪ್ಪ ಹಾಗೂ ಬಾಗಲಕೋಟೆ ಮತಕ್ಷೇತ್ರದ ಶಾಸಕರಾಗಿದ್ದ ಎಚ್ವೈ ಮೇಟಿ ಅವರ ನಿಧನದಿಂದ ತೆರವಾದ ಸ್ಥಾನಗಳಿಗೆ ಉಪಚುನಾವಣೆ ನಡೆದಿದೆ. ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ನಡೆದ ಉಪಚುನಾವಣೆಯ ಮತ ಎಣಿಕೆಗೆ ಜಿಲ್ಲಾಡಳಿತ ಸಕಲ ಸಿದ್ದತೆಗಳನ್ನು ಪೂರ್ಣಗೊಳಿಸಿದೆ. ನಾಳೆ ಬೆಳಗ್ಗೆ 8 ಗಂಟೆಯಿಂದ ನಗರದ ತೋಟಗಾರಿಕೆ ವಿಶ್ವವಿದ್ಯಾಲಯದಲ್ಲಿ ಮತ ಎಣಿಕೆ ಕಾರ್ಯ ಆರಂಭವಾಗಲಿದೆ. ಮತ ಎಣಿಕೆಗಾಗಿ 14 ಟೇಬಲ್ಗಳನ್ನು ಸಿದ್ದಪಡಿಸಲಾಗಿದ್ದು, ಒಟ್ಟು 23 ಸುತ್ತುಗಳಲ್ಲಿ ಮತ ಎಣಿಕೆ ನಡೆಯಲಿದೆ. ಈ ಕಾರ್ಯಕ್ಕೆ 63 ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ. ಸ್ಟ್ರಾಂಗ್ ರೂಮ್ ಅನ್ನು ಸಿಸಿಟಿವಿ ಕಣ್ಗಾವಲಿನಲ್ಲಿ ಇರಿಸಲಾಗಿದ್ದು, ಭದ್ರತೆಗಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ, ಉಪ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸೇರಿದಂತೆ 900ಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ. ಕಳೆದ ಏಪ್ರಿಲ್ 9ರಂದು ಮತದಾನದಲ್ಲಿ ಶೇಕಡ 65.59% ಮತದಾನ ದಾಖಲಾಗಿದೆ. ನಾಳೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಮತ ಎಣಿಕೆ ಒಟ್ಟು 21 ಸುತ್ತುಗಳಲ್ಲಿ ನಡೆಯಲಿದ್ದು, ಮಧ್ಯಾಹ್ನ 12 ಗಂಟೆಯ ವೇಳೆಗೆ ಫಲಿತಾಂಶದ ಸಂಪೂರ್ಣ ಚಿತ್ರಣ ಹೊರಬೀಳಲಿದೆ ಎಂದು ಚುನಾವಣಾಧಿಕಾರಿಯೂ ಆದ ಉಪವಿಭಾಗಾಧಿಕಾರಿ ಸಂತೋಷ್ ಕುಮಾರ್ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೆಳಿಗ್ಗೆ 8 ಗಂಟೆಗೆ ಅಂಚೆ ಮತಪತ್ರಗಳ ಎಣಿಕೆ ಆರಂಭವಾಗಲಿದೆ. ನಂತರ ಇವಿಎಂ ಯಂತ್ರಗಳ ಮತ ಎಣಿಕೆ ಆರಂಭವಾಗಲಿದೆ ಎಂದರು. ಮತ ಎಣಿಕೆಗಾಗಿ ಒಟ್ಟು 14 ಟೇಬಲ್ಗಳನ್ನು ಅಳವಡಿಸಲಾಗಿದೆ. ಪ್ರತಿ ಟೇಬಲ್ಗೆ ಒಬ್ಬರು ಕೌಂಟಿಂಗ್ ಸೂಪರ್ವೈಸರ್, ಮೈಕ್ರೋ ಅಬ್ಸರ್ವರ್ಸ್, ಕೌಂಟಿಂಗ್ ಅಸಿಸ್ಟೆಂಟ್ ಹಾಗೂ ಅಗತ್ಯ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ ಎಂದು ಅವರು ವಿವರಿಸಿದರು.

0: ಅದರಲ್ಲಿ ಈ ಮೇನ್ ಕೌಂಟಿಂಗ್ ಹಾಲ್ ಇದೆ, ಅಲ್ಲೆಲ್ಲೂ ಕೂಡ ಈಗ ಅರೇಂಜ್ಮೆಂಟ್ ಆಗಿದೆ. ಅದರಲ್ಲೂ ಕೂಡ ಸಿಬ್ಬಂದಿಗಳು ಅಂದ್ರೆ ಆ ಪ್ರತಿ ಟೇಬಲ್ ಗೆ ಕೌಂಟಿಂಗ್ ಸೂಪರ್ವೈಸರ್ಸ್, ಮೈಕ್ರೋ ಅಬ್ಸರ್ವರ್ಸ್, ಆಮೇಲೆ ಕೌಂಟಿಂಗ್ ಅಸಿಸ್ಟೆಂಟ್ಸ್, ಆಮೇಲೆ ಮಲ್ಟಿಟಾಸ್ಕಿಂಗ್ ಸ್ಟಾಫ್ ಎನ್ಟಿಎಸ್ ಅಂತ ಒಬ್ಬರು ಸ್ಟಾಫ್ಗಳು ಇದ್ದಾರೆ. ಅದ್ರ ಕೂಡ ಸಾಕಷ್ಟು ಸಿಬ್ಬಂದಿಗಳನ್ನ ನಾವು ಮಾಡ್ಕೊಂಡಿದ್ವಿ.
1: ಮತ ಎಣಿಕೆ ಸಿಬ್ಬಂದಿ ನೇಮಕಾತಿಯಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳಲು ಈಗಾಗಲೇ ಎರಡು ಹಂತದ ರ್ಯಾಂಡಮೈಸೇಷನ್ ಪ್ರಕ್ರಿಯೆ ಪೂರ್ಣಗೊಂಡಿದೆ. ಮತ ಎಣಿಕೆಯ ದಿನವಾದ ನಾಳೆ ಬೆಳಗ್ಗೆ 5 ಗಂಟೆಗೆ ಮೂರನೇ ಹಾಗೂ ಅಂತಿಮ ಹಂತದ ರ್ಯಾಂಡಮೈಸೇಷನ್ ನಡೆಯಲಿದೆ. ಆ ಬಳಿಕವಷ್ಟೇ ಯಾವ ಸಿಬ್ಬಂದಿ ಯಾವ ಟೇಬಲ್ನಲ್ಲಿ ಕಾರ್ಯನಿರ್ವಹಿಸಬೇಕು ಎಂಬುದು ಅಂತಿಮವಾಗಲಿದೆ ಎಂದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ತುಂಗಭದ್ರಾ ಅಣೆಕಟ್ಟಿನ ಕ್ರಸ್ಟ್ಗೇಟ್ ತುರ್ತು ದುರಸ್ತಿ ಕಾರ್ಯಗಳು ಈಗ ಅಂತಿಮ ಹಂತ ತಲುಪಿದ್ದು ಇದೇ 15ರಂದು ಲೋಕಾರ್ಪಣೆಗೆ ಸಿದ್ದತೆ ಮಾಡಿಕೊಳ್ಳುತ್ತಿರುವುದಾಗಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಅವರು ಇಂದು ತುಂಗಭದ್ರಾ ಅಣೆಕಟ್ಟಿನ ಗೇಟ್ ಅಳವಡಿಕೆ ಕಾರ್ಯವನ್ನು ಖುದ್ದಾಗಿ ಪರಿಶೀಲಿಸಿದ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿ, ಅಣೆಕಟ್ಟಿನ ಒಟ್ಟು 33 ಗೇಟ್ಗಳ ಪೈಕಿ 22 ಗೇಟ್ಗಳಿಗೆ ಸ್ಲೈಸ್ ಪ್ಲೇಟ್ಗಳನ್ನು ಅಳವಡಿಸುವ ಕಾರ್ಯ ಪೂರ್ಣಗೊಂಡಿದೆ. ತಜ್ಞರ ವರದಿಯಂತೆ ಹಳೆಯ ಚೈನ್ಗಳು ಸದೃಢವಾಗಿದ್ದರೂ ಮುನ್ನೆಚ್ಚರಿಕಾ ಕ್ರಮವಾಗಿ ಹೊಸ ಚೈನ್ಗಳನ್ನು ಅಳವಡಿಸಲು ನಿರ್ಧರಿಸಲಾಗಿದೆ. ಮೊದಲ ಸೆಟ್ ಹೊಸ ಚೈನ್ಗಳು ಇದೇ 7ರಂದು ಆಗಮಿಸಲಿದ್ದು ಮೇ ಅಂತ್ಯದೊಳಗೆ ಚೈನ್ ಅಳವಡಿಕೆ ಕಾರ್ಯ ಸಂಪೂರ್ಣ ಪ್ರಕ್ರಿಯೆ ಮುಗಿಯಲಿದೆ. ಮುಂಬರುವ ಮಳೆಗಾಲವನ್ನು ಗಮನದಲ್ಲಿಟ್ಟುಕೊಂಡು ಇದೇ 15ರಂದು ಯೋಜನೆಯನ್ನು ಅಧಿಕೃತವಾಗಿ ಉದ್ಘಾಟಿಸಲು ಸಿದ್ದತೆ ಮಾಡಿಕೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದರು.
5: ಸುಮಾರು 2.5 ಲಕ್ಷ ರೈತರ ಬದುಕಿಗೆ ಏನು ಕೆಲವರೆಲ್ಲ ಆಸೆ ಬಿಟ್ರು, ಕೆಲವರೆಲ್ಲ ಟೀಕೆ ಮಾಡ್ತಿದ್ರು, ಅದಕ್ಕೆಲ್ಲ ಉತ್ತರವನ್ನ ನಾವು ತೆಗೆದುಕೊಂಡಂತ ತೀರ್ಮಾನಕ್ಕೆ ಫಲ ಕೊಡೋ ರೀತಿಯಲ್ಲಿ ಮಾಡಿದ್ದಾರೆ. ಇವತ್ತು ನಾನು ಯಾವ ಸ್ಟೇಜ್ ಅಲ್ಲಿ ಇದೆ ಅಂತ ನೋಡ್ಲಿಕ್ಕೆ ಬಂದಿದ್ದೇನೆ. ಎಲ್ಲಾ ಗೇಟ್ಗಳು ಕೂಡ 33 ಗೇಟ್ಗಳು ಕೂಡ ಈಗಾಗಲೇ ಕಂಪ್ಲೀಟ್ ಆಗಿದೆ. ಇನ್ನು ಸ್ವಲ್ಪ ಕೆಲಸ ಉಳ್ಕೊಂಡಿದೆ. May 15 ಇದನ್ನ ಉದ್ಘಾಟನೆ ಮಾಡ್ಲಿಕ್ಕೆ ಸಾಧ್ಯನಾ ಅನ್ನೋದನ್ನ ಈಗಾಗಲೇ ನಾವು ಸಿದ್ಧತೆ ಮಾಡ್ಕೋಬೇಕು.
1: ಗೇಟ್ಗಳ ದುರಸ್ತಿಗೆ ಸುಮಾರು 54 ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿದೆ. ಇದಲ್ಲದೆ ಕಾಲುವೆಗಳ ದುರಸ್ತಿ ಮತ್ತು ಇತರೆ ಕೆಳಹಂತದ ಕಾಮಗಾರಿಗಳಿಗೆ ಒಟ್ಟು 315 ಕೋಟಿ ರೂಪಾಯಿ ವ್ಯಯಿಸಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಈ ಸಂದರ್ಭದಲ್ಲಿ ತಿಳಿಸಿದರು. ಭಾರತೀಯ ಹವಾಮಾನ ಇಲಾಖೆಯ ಮುನ್ಸೂಚನೆಯಂತೆ ಯಾದಗಿರಿ ಜಿಲ್ಲೆಯಲ್ಲಿ ಇಂದಿನಿಂದ ಮಂಗಳವಾರದವರೆಗೆ ಬಿಸಿಗಾಳಿ ತೀವ್ರಗೊಳ್ಳುವ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ ಎಂದು ಯಾದಗಿರಿ ಜಿಲ್ಲಾಧಿಕಾರಿ ಹರ್ಷಲ್ ಭೋಯರ್ ತಿಳಿಸಿದ್ದಾರೆ. ಮುಂಜಾಗ್ರತಾ ಕ್ರಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಸೂಚಿಸಿದೆ. ಮಧ್ಯಾಹ್ನ 12ರಿಂದ 4ರವರೆಗೆ ಬಿಸಿಲಿನಲ್ಲಿ ಅನಗತ್ಯವಾಗಿ ಹೊರಹೋಗಬಾರದು. ಬಾಯಾರಿಕೆ ಇಲ್ಲದಿದ್ದರೂ ಸಾಕಷ್ಟು ನೀರು ಕುಡಿಯಬೇಕು. ಹಗುರ ಹಾಗೂ ಹತ್ತಿ ಬಟ್ಟೆ ಧರಿಸಿ ಟೋಪಿ, ಛತ್ರಿ, ಚಪ್ಪಲಿ, ರಕ್ಷಣಾತ್ಮಕ ಕನ್ನಡಕಗಳನ್ನು ಬಳಸುವುದು ಅವಶ್ಯಕವಾಗಿದೆ. ಬಿಸಿಲಿನ ಅವಧಿಯಲ್ಲಿ ಶ್ರಮದಾಯಕ ಕೆಲಸಗಳನ್ನು ತಪ್ಪಿಸುವಂತೆ ಸಲಹೆ ನೀಡಲಾಗಿದೆ. ಐಟಿಪಿ 35 ಎಟಿಪಿ ರ್ಯಾಂಕಿಂಗ್ ತುಮಕೂರು ಓಪನ್ ಮಹಿಳಾ ಚಾಂಪಿಯನ್ಶಿಪ್ ನಾಡಿದ್ದು ಆರಂಭವಾಗಲಿದೆ. ಟ್ರಯಲ್ಸ್ ಇಂದಿನಿಂದ ಪ್ರಾರಂಭಗೊಂಡಿದೆ ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 9 ದೇಶಗಳ ಕ್ರೀಡಾಪಟುಗಳು ಈ ಅಂತಾರಾಷ್ಟೀಯ ಕ್ರೀಡಾಕೂಟದಲ್ಲಿ ಭಾಗವಹಿಸಲಿದ್ದಾರೆ ಎಂದರು.
6: ರಾಜ್ಯದ ಮತ್ತು ನಮ್ಮ ತುಮಕೂರಿನ ಪ್ಲೇಯರ್ಸ್ಗೆ ಪ್ರಮೋಟ್ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ. ಇಲ್ಲಿ ಆಡಿದವ್ರನ್ನ ಹೇಳಿದೆ, ಬೋಪಣ್ಣ ಇಲ್ಲಿ ಆಡಿದ್ರು, ಅವರು ಇಂಟರ್ನ್ಯಾಷನಲ್ ಪ್ಲೇಯರ್ ಆಗಬಹುದು. ಪ್ರಕಾಶ್ ಅಮೃತರಾಜ್ ಆಡಿದ್ರು, ಇಲ್ಲೇ ಆಡಿದ್ರು, ಅವರೆಲ್ಲ ದೇ ಬಿಕಮ್ ಇಂಟರ್ನ್ಯಾಷನಲ್ ಪ್ಲೇಯರ್ಸ್. ನಮ್ಗೆ ಎಷ್ಟು ಖುಷಿ ಆಗುತ್ತೆ. ಅದೇ ಪ್ರಕಾರ ನಮಗೆ ಬೇರೆ ಬೇರೆ ಪ್ಲೇಯರ್ಸ್ ನಮ್ಮೂರಿನವರು ಅಥವಾ ಕರ್ನಾಟಕದವರು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗೋದಾದ್ರೆ ನಮಗೆ ನಮ್ಮ ಉದ್ದೇಶ ಸಾರ್ಥಕ ಆಯ್ತು ಅಂತೇಳಿ ಅನ್ಸುತ್ತೆ. ತುಮಕೂರು ಓಪನ್ ಅನ್ನ ಇಂಟರ್ನ್ಯಾಷನಲ್ ಕ್ಯಾಲೆಂಡರ್ ನಲ್ಲಿ ಟಿಪಿ ವಿಮೆನ್ T35 ನಲ್ಲಿ ನಮಗೆ ರೆಗ್ಯುಲರ್ ಆಗಿ ಇಲ್ಲಿ ವರ್ಷ ವರ್ಷ ನಾವು ಆರ್ಗನೈಸ್ ಮಾಡ್ತೀವಿ. ಬಿಕಮ್ಸ್ ಎ ನೇಮ್.
1: ಚಾಂಪಿಯನ್ ಆದವರಿಗೆ 28 ಲಕ್ಷ ರೂಪಾಯಿ ಬಹುಮಾನ ನೀಡಲಾಗುವುದು ಎಂದು ಸಚಿವ ಪರಮೇಶ್ವರ್ ತಿಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ಸರ್ಕಾರದ ಇಎಸ್ಐಸಿ ಯೋಜನೆಯಿಂದ 15 ಕೋಟಿ ಜನರಿಗೆ ಆರೋಗ್ಯ

ಸಾಮಾಜಿಕ ಭದ್ರತೆ ಸಚಿವ ಮನ್ಸುಖ್ ಮಾಂಡವೀಯ. ನಾಳೆ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ವಿಧಾನಸಭಾ ಉಪಚುನಾವಣೆ ಮತ ಎಣಿಕೆ. ತುಂಗಭದ್ರಾ ಅಣೆಕಟ್ಟು ಕ್ರೆಸ್ಟ್ಗೇಟ್ ದುರಸ್ತಿ ಕಾರ್ಯ ಅಂತಿಮ ಹಂತಕ್ಕೆ, ಇದೇ 15ಕ್ಕೆ ಲೋಕಾರ್ಪಣೆಗೆ ಸಿದ್ದತೆ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಯಾದಗಿರಿಯಲ್ಲಿ ಬಿಸಿಗಾಳಿ, ಮುನ್ನೆಚ್ಚರಿಕೆ ಕ್ರಮವಾಗಿ ಯೆಲ್ಲೋ ಅಲರ್ಟ್ ಘೋಷಣೆ. ಹಾಗೂ ಐಟಿಪಿ 35 ಎಟಿಪಿ ರ್ಯಾಂಕಿಂಗ್ ತುಮಕೂರು ಓಪನ್ ಮಹಿಳಾ ಚಾಂಪಿಯನ್ಶಿಪ್ ನಾಡಿದ್ದು ಆರಂಭ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35ಕ್ಕೆ.

0: ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಸಾವಯವ ಪರಿಕರಗಳಾದ ಜೀವಾಮೃತ, ಬೀಜಾಮೃತ, ಗೋಮೂತ್ರ, ಜೀವಜಲ, ಪಂಚಗವ್ಯ ಹೀಗೆಂದರೆ ಏನು? ಇವುಗಳ ತಯಾರಿಕೆ ಬಳಕೆಯ ಬಗ್ಗೆ ಮಾಹಿತಿ ಬೇಕೇ? ಹಾಗಿದ್ದರೆ ತಪ್ಪದೆ ವೀಕ್ಷಿಸಿ ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ಆಕಾಶವಾಣಿ ಧಾರವಾಡ.

0: ಬೇರೊಂದಿಲ್ಲ ಇದಕ್ಕಿಂತ ಉತ್ತಮ.
1: ನಿಮ್ಮ ಕುಟುಂಬಕ್ಕೆ ನೀಡಿ ಸುರಕ್ಷಿತ ಜೀವನ ಆರ್ಪಿಎಲ್ಐಯ ಲೈಫ್ ಇನ್ಸೂರೆನ್ಸ್ ಪಾಲಿಸಿಯೊಂದಿಗೆ. ನಿಮ್ಮ ಸಮೀಪದ ಅಂಚೆ ಕಚೇರಿಯನ್ನು ಇಂದು ಸಂಪರ್ಕಿಸಿ ಅಥವಾ ಲಾಗಿನ್ ಮಾಡಿ www.indiapost.gov.in.
2: ಶ್ರೀ ಜಗದ್ಗುರು ತೋಂಟದಾರ್ಯ ವಿದ್ಯಾಪೀಠದ ಧಾರವಾಡದ ಹಿರೇಮಲ್ಲೂರೀಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಈ ಸಾಲಿಗೆ ಪಿಯುಸಿ ವಿಜ್ಞಾನ ಹಾಗೂ ವಾಣಿಜ್ಯಕ್ಕಾಗಿ ಪ್ರವೇಶಗಳು ಪ್ರಾರಂಭ.
3: ಕಾಲೇಜಿನ ವಿಶೇಷತೆ, ಪಿಯು ಬೋರ್ಡ್ನಿಂದ ಎ ಗ್ರೇಡ್ ಪಡೆದಿದೆ.
2: ಪ್ರಥಮ ರ್ಯಾಂಕ್ ಪಡೆದ ವಿದ್ಯಾರ್ಥಿಗೆ 10 ಗ್ರಾಂ ಚಿನ್ನದ ಪದಕ.
3: ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 4 ಲಕ್ಷ ರೂಪಾಯಿ ಶಿಷ್ಯ ವೇತನ.
2: ಸುಸಜ್ಜಿತ ಗ್ರಂಥಾಲಯ, ಪ್ರಯೋಗಾಲಯಗಳು, ನುರಿತ ಅಧ್ಯಾಪಕರಿಂದ ಪರಿಣಾಮಕಾರಿ ಬೋಧನೆ.
3: ವಸತಿ ನಿಲಯದ ವ್ಯವಸ್ಥೆ, ಸಿಇಟಿ, ಜೆಡಬ್ಲ್ಯೂ, ನೀಟ್ ಮತ್ತು ಬಿಎಸ್ಸಿ ಅಗ್ರಿ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ.
2: ಹಿರೇಮಲ್ಲೂರು ಈಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಧಾರವಾಡ.
3: ಸಂಪರ್ಕಿಸಿ
2: 8277583580 8277583612.
4: ಬಿಡಿ ತಟ್ಟಿ ಕಿವುಡ ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ.
5: 3 ತಿಂಗಳ ಮಗುವಿನಿಂದ 3 ವರ್ಷದ ಮಗುವಿನವರೆಗೂ ತಾಯಿ ಸಮೇತ ಮಾತಿನ ತರಬೇತಿ.
4: 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಸಂವಹನ ಕೌಶಲ್ಯದಲ್ಲಿ ಸಂಪೂರ್ಣ ಶಿಕ್ಷಣ.
5: ಎಸ್ಎಸ್ಎಲ್ಸಿ ಪಾಸ್ ಅಥವಾ ಫೇಲ್ ಆದವರಿಗೆ ವೃತ್ತಿ ತರಬೇತಿಗೆ ಬೇಕಾದ ಫೌಂಡೇಶನ್ ಕೋರ್ಸ್ ನಡೆಸಲಾಗುವುದು.
4: ತರಗತಿಗಳು ಆನ್ಲೈನ್ನಲ್ಲೂ ನಡೆಯುತ್ತವೆ. ಕಿವುಡು ಮಕ್ಕಳ ಶಿಕ್ಷಣಕ್ಕಾಗಿ ಇಂದೇ ಸಂಪರ್ಕಿಸಿ
5: ಬಿಡಿ ತಟ್ಟಿ ಕಿವುಡ ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ, ಗದಗ ಜಿಲ್ಲೆ.
4: ಮೊಬೈಲ್ 9448309994
5: 9448309994.

0: स्ट्रीमिंग सेशन में विशेषज्ञों से सीधे बातचीत करें, जो कि 23 अप्रैल से 23 मई तक चलेंगे। अधिक जानकारी के लिए www.ncpcr.gov.in पर लॉगिन करें।
1: 100 ವರ್ಷಗಳು 100 ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ
2: ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್
1: ಚಿನ್ನ ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ
2: ಮತ್ತು ಪ್ರತಿ 1,00,000 ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ
1: ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ ಷರತ್ತುಗಳು ಅನ್ವಯ
3: ಹಾಟ್ ವಿಷಯಕ್ಕೆ ಬಂದಾಗ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್ 25 ಇಯರ್ಸ್ ಲೆಗಸಿಯೊಂದಿಗೆ ನಾರಾಯಣ ಹೆಲ್ತ್ ಸಿಟಿ ಎಕ್ಸ್ಪರ್ಟ್ ಅಡಲ್ಟ್ ಅಂಡ್ ಪೀಡಿಯಾಟ್ರಿಕ್ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಅನ್ನು ಜೊತೆಗೆ ತಂದಿದೆ ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಪ್ರೂವನ್ ಔಟ್ಕಮ್ಸ್ ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು ಕಾಲ್ 1800309 0309
4: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712 ವೆಬ್ಸೈಟ್ gmu.ac.in.
5: ಆತ್ಮೀಯ ರೈತ ಬಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಈಗ ಕೇಳಿ ಸಂದರ್ಶನ.
6: ಕಲಘಟಗಿ ತಾಲೂಕು ದೇವಲಿಂಗಿ ಕೊಪ್ಪ ಗ್ರಾಮದ ಪ್ರಗತಿಪರ ರೈತರಾದ ಸುರೇಶ್ ಮಾದೇವಪ್ಪ ಸೈದಾಪೂರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕುಮಾರ್ ಅಗಡಿ.
7: ನಮಸ್ಕಾರ ರೈತ ಬಾಂಧವರೇ. ಇವತ್ತು ಕಲಘಟಗಿ ತಾಲೂಕು ದೇವಲಿಂಗಿ ಕೊಪ್ಪ ಗ್ರಾಮದ ಪ್ರಗತಿಪರ ರೈತರಾಗಿರ್ತಕ್ಕಂಥ ಸುರೇಶ್ ಮಾದೇವಪ್ಪ ಸೈದಾಪುರ ಅವರು ನಮ್ಮ ಜೊತೆಗಿದ್ದಾರೆ. ಇವರು 6 ಎಕರೆ ಜಮೀನನ್ನು ಹೊಂದಿದ್ದು ಇದರಲ್ಲಿ ಏನೆಲ್ಲ ಬೆಳೆಗಳನ್ನು ಬೆಳೀತಾ ಇದ್ದಾರೆ ಇದರ ಬಗ್ಗೆ ಇವತ್ತು ನಾವು ಮಾತನಾಡೋಣಂತೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸುರೇಶ್ ಮಾದೇವಪ್ಪ ಸೈದಾಪುರ ಅವರೇ.
8: ನಮಸ್ಕಾರ ಸರ್.
7: ಸುರೇಶ್ ಮಾದೇವಪ್ಪ ಅವರೇ, ತಮ್ಮ ಪರಿಚಯವನ್ನು ನಮ್ಮ ರೈತ ಬಾಂಧವರಿಗೆ ಮಾಡಿಕೊಡ್ರಲ್ಲ.
8: ನಾನು ಸುರೇಶ್ ಮಹಾದೇವಪ್ಪ ಸೈದಾಪುರ್. ನಮ್ಮದು 6 ಎಕರೆ ಜಮೀನು, ಅದರಲ್ಲಿ ನಾವು ಕಬ್ಬು, ಭತ್ತ ಮತ್ತು ಸೋಯಾಬೀನ್, ಗೋಂಜಾಳ, ತರಕಾರಿಗಳ ಬೆಳೆಗಳನ್ನು ಬೆಳಿತೇವೆ.
7: ಈಗ 6 ಎಕರೆ ತಾವು ಜಮೀನು ಐತೆ ಅಂತಿರಲ್ಲ, ತಮ್ಮದು ಮೂಲತಃ ಕೃಷಿ ಕುಟುಂಬನ ಹೇಗೆ?
8: ಹೌದು ಸರ್, ನಮ್ಮದು ಕೃಷಿ ಕುಟುಂಬನ.
7: ತಂದೆಯವರು ಕೃಷಿ ಮಾಡ್ತಾ ಇದ್ರು?
8: ಕೃಷಿ ಮಾಡ್ತಾ ಇದ್ದರು.
7: ಸುರೇಶ್ ಸೈದಾಪುರ ಅವರೇ, ತಾವು ಒಟ್ಟು ಎಷ್ಟು ಜನ ಮಕ್ಕಳು, ತಮಗೆ ಎಷ್ಟು ಎಕರೆ ಜಮೀನ್ ಅದ?
8: ನಾವು ಒಟ್ಟ 7 ಜನ ಗಂಡ ಮಕ್ಕಳು ರೀ, 3 ಜನ ಹೆಣ್ಮಕ್ಳು ರೀ, ಮತ್ತ ನಮ್ಮ ಅಪ್ಪರ ಹೆಸರಲ್ಲ 21 ಎಕರೆ ಜಮೀನ್ ರೀ.
7: 21 ಎಕರೆ ಜಮೀನ್ ಅದ. 21 ಎಕರೆ ಅದಾಗ ಅಂದ್ರೆ ತಮಗೆ 7 ಜನಕ್ಕಂದ್ರ 3 ಎಕರೆ ಬಂದದ. ತಮಗ
8: 3 ಎಕರೆ ಬಂದತ್ರಿ.
7: 3 ಎಕರೆ ಬಂದದ. ಮತ್ತ ಲವಣಿ ಎಷ್ಟು ಹಾಕೊಂದಿರಿ?
8: ಲವಣಿ ಒಂದು 3 ಎಕರೆ ರೀ.
7: ಲವಣಿ 3 ಎಕರೆ ನೀವು ಹಾಕೊಂದಿರಿ, ಅದಕ್ಕೆ ವರ್ಷಕ್ಕೆ ಎಷ್ಟು ಕೊಡ್ತೀರಿ?
8: ವರ್ಷಕ್ಕೆ 15,000 ಕೊಡ್ತೇವ್ರಿ ಎಕರೆಗೆ. 45,000
7: ಎಕರೆಗೆ 15,000 ಕೊಡ್ತೀರಿ. 3 ಎಕರೆ ತಗೊಂದಿರಿ ಅಂದ್ರೆ 45,000 ರೂಪಾಯಿ ವರ್ಷ ಲವಣಿ ಕೊಟ್ಟು ಹೊಲ ತಗೊಂದಿರಿ. ಈ ಹೊಲದಲ್ಲಿ ತಾವು ಬೆಳೆ ಬೆಳೆದು ಆದಾಯನ ತಗೋತಾ ಇದ್ದೀರಿ. ಈಗ ಕೃಷಿ ಮಾಡ್ತಾ ಇದ್ದೀರಲ್ಲ, ಕೃಷಿ ಯಾಕೆ ಮಾಡ್ಬೇಕು ಅನಸ್ತ ನಿಮ್ಗೆ?
8: ಮೊದಲಿಂದ ನಾವು ಅಪ್ಪರು ಎಲ್ಲರೂ ಅದನ್ನ ಮಾಡ್ಕೊಂತ ಬಂದಾರ್ರಿ. ನಾವು ಅದರೊಳಗೆ ಅವ್ರ ಜೊತೆ ಕೂಡನೇ ಮಾಡ್ಕೊಂತ ಬಂದ್ವಿ.
7: ಶಾಲೆಗೇನು ಹೋಗ್ಲಿಲ್ಲ ನೀವು?
8: ಶಾಲೆಗೆ ಹೋಗಿದ್ದುರಿ.
7: ಎಷ್ಟನೇ ತಕ್ಕ ಕಲ್ತಿರಿ?
8: 6ನೇ ತಮಟ ಕಲತುರಿ. ಆಮೇಲೆ ನಾವ್ ಅಪ್ಪರ್ ನಮಗೆ ಮನ್ಯಾಗ ದನಗಳು ಬಾಳ್ರಿ, ಆಕಳುಗಳು ದನಗಳು ಬಾಳ ಇದ್ರಿ. ಇವಾಗ ಅವನ್ನ ಮೇಯಿಸ್ಲಾಕಂತೇಳಿ ನಮ್ಮನ್ನ ಶಾಲೆ ಬಿಡಿಸಿದ್ರಿ. ಬಿಡಿಸಿ ಅವ್ರ ಕೂಟ ಹಂಗ ದನ ಮೇಯಿಸ್ಕೊಂತ ಹಂಗ ಮತ್ತ ಒಕ್ಕಲ್ತನ ಮಾಡ್ಕೊಂತನ ಬಂದ್ರಿ.
7: ಒಕ್ಕಲ್ತನ ಮುಂದುವರ್ಸಿರಿ.
8: ಮುಂದುವರ್ಸಿದ್ರಿ.
7: ಓದ್ಬೇಕಂತ ಆಸಕ್ತಿ ಇರ್ಲಿಲ್ಲ ಅಂತ ತಮಗ?
8: ಅವಾಗ ನಮಗ ಇತ್ತ ಹೊಲ ಕಡೆ ಆಸಕ್ತಿ ಬಾಡ್ರಿ. ಅವಾಗ ಶಾಲಿ ಹೋಗಕ್ ನಮಗ ಇದು ಇದ್ದಿದ್ದಿಲ್ಲ. ಹಂಗ ನಾವು ಅಪ್ಪರ ದನ ಮಿಸಕ್ ಬಿಡಿಸಿದ್ಬೇಕು, ಹಂಗ ಇದನ್ನ ಮಾಡ್ಕೊಂತ ಬಂದ್ರು.
7: ಕಂಟಿನ್ಯೂ ಹಂಗ ಮಾಡ್ಕೊತ ಕೃಷಿ ಒಳಗ ತೊಡಸ್ಕೊಂಡ್ರಿ. ಬಾಳ ಸಂತೋಷ. ಯಾಕಂದ್ರ ಕೃಷಿ ಮಾಡಾರ ಈಗ ಬಾಳ ಜನ ಕಡಿಮೆ ಆಗ್ಯಾರ. ಎಲ್ರು ಬೇರೆ ಗೌರ್ಮೆಂಟ್ ನೌಕರಿ ಅಂದ್ರೆ ಸಿಗೋದಿಲ್ಲ. ಇದ್ದ ಆಸ್ತಿಯನ್ನ ಉಳಿಸ್ಕೊಂಡು ಅದರಲ್ಲಿ ಸಾಕಷ್ಟು ಪ್ರಗತಿಯನ್ನು ಹೊಂದಬಹುದು, ಸಾಕಷ್ಟು ಅಭಿವೃದ್ಧಿಯನ್ನು ಹೊಂದಬಹುದು. ಕೃಷಿ ಮಾಡೋದೇನು ತಪ್ಪಲ್ಲ, ಯಾಕಂದ್ರೆ ಕೃಷಿ ಮಾಡೋ ಕಲೆ ಗೊತ್ತಿರ್ಬೇಕು. ಕೃಷಿನ ಹೇಗೆ ಬೆಳೆಸ್ಕೊಂಡು ಅದನ್ನ ಯಾವ ತರ ಆದಾಯ ಮಾಡ್ಕೋಬೇಕು ಅನ್ನೋದನ್ನ ಅರ್ತುಕೊಂಡ್ರೆ ಇನ್ನೂ ಚೆನ್ನಾಗಿರ್ತೈತಿ. ಸಾಕಷ್ಟು ಈಗ ರೈತರಿಗೆ ಟ್ರೈನಿಂಗ್ ಕೊಡ್ತಾರ ಗೌರ್ಮೆಂಟ್
8: ಸರ್.
7: ತಾವು ಅಂತಲ್ಲೆಲ್ಲ ಭಾಗವಹಿಸ್ರಿ ಜಾಸ್ತಿ. ಅವಾಗ ನಿಮ್ಗೆ ಯಾವ ತರ ತಮ್ಮ ಹೊಲದಲ್ಲಿ ಇನ್ನೂ ಏನೇನು ಅದರಲ್ಲಿ ಬೆಳವಣಿಗೆ ಮಾಡಬಹುದು, ಯಾವ ರೀತಿ ಅದನ್ನ ಅಭಿವೃದ್ಧಿ ಮಾಡಬಹುದು ಅನ್ನೋದು ತಮಗೆ ಗೊತ್ತಾಗುತ್ತೆ. ಅಲ್ಲ, ಈಗ ತಂದೆಯವರು ಕೃಷಿ ಮಾಡ್ತಾ ಇದ್ರಂತಿರಲ್ಲ, ತಂದೆಯವ್ರದ್ದು ಅನುಭವ ನಿಮ್ಗೆ ಕೃಷಿ ಮಾಡುವಾಗ ಹೆಲ್ಪ್ ಆಕತಿ?
8: ನಮ್ಗ್ ಸಣ್ಣದಿರ್ತ ಮತ್ತ ಅವರೆಲ್ಲ ನಮ್ ಕಲಸಿ ಇಂದ ಮಾಡ್ರಿ ಹಿಂಗ್ ಮಾಡ್ರಿ ಅಂತ ಅವ್ರ ಹೇಳ್ಕೊಂತ ಬಂದಿದ್ರು. ಅವ್ರದ ಹೇಳಿ ಅವ್ರು ಮಾಡೋದ್ ನೋಡಿ ನಾವು ಈಗ ಮಾಡಿದ್ರಿ.
7: ಈಗ 6 ಎಕರೆದಲ್ಲಿ ತಾವು ಏನೇನ್ ಬೆಳಿತಾ ಇದ್ರಿ?
8: ನಾವು ಗೋಂಜಾಳ, ಸೋಯಾಬೀನ್ ಮತ್ತು ಭತ್ತ ಬೆಳಿತೇವ್ರಿ, ಕಬ್ಬು ಬೆಳಿತೇವ್ರಿ ಮತ್ತು ಕಾಯಿಪಲ್ಲೆ ಬೆಳಿತೇವ್ರಿ.
7: ಈಗ ಕಬ್ಬನ ಎಷ್ಟು ಎಕರೆ ಒಳಗೆ ಹಾಕಿರಿ?
8: ಕಬ್ಬು 1.5 ಎಕರೆ ಐತೆ ಸರ್.
7: 2.5 ಎಕರೆ ಇದೆ. ಮತ್ತು ಇದು ಸೋಯಾಬೀನ್?
8: ಸೋಯಾಬೀನ್ 1.5 ಎಕರೆ ಐತೆ ರೀ.
7: ಮತ್ತು ಲವಣಿ ಏನಾರು ಹಾಕೊಂದಿರಿ?
8: ಲವಣಿ 1.5 ಎಕರೆ ಹಾಕೊಂಡಿವ್ರಿ.
7: ಸುರೇಶ್ ಅವರೇ, ತಾವು ಲವಣಿ ಹಾಕೋತಿರಲ್ಲ, ಬೇರೆಯವ್ರ ಜಮೀನಿಗೆ ಎಷ್ಟು ದುಡ್ಡನ್ನು ಕೊಡ್ತೀರಿ ವರ್ಷಕ್ಕೆ?
8: ವರ್ಷಕ್ಕೆ 12-15 ಸಾವಿರ ಕೊಡ್ತೀವ್ರಿ
7: ವರ್ಷಕ್ಕೆ. ಈಗ ನೀವು ಕಬ್ಬು ಹಾಕಿರಿ ಅಂತೀರಿ, ಈ ಕಬ್ಬನ ಯಾವ ತಳಿ ಹಾಕಿರಿ?

0: ನಾವು ಚಂದಗಡ ತಳಿ
1: ಚಂದಗಡ ತಳಿ
0: ಹ್ಞೂ.
1: ಈಗ ಮುಂಗಾರು ಅಂತರೂ ಚಲೋ ಆಗ್ಯದ,
0: ಮುಂಗಾರು
1: ಮಳೆನೂ ಚೆನ್ನಾಗಿ ಬಂತು.
0: ಚಲೋ
1: ಈ ಕಬ್ಬು ನಾಟಿ ಯಾವ ಥರ ಮಾಡಿದ್ರಿ, ಯಾವ ಥರ ತಮ್ಮ ಜಮೀನನ್ನು ಹದ ಮಾಡ್ಕೊಂಡ್ರಿ, ಏನೆಲ್ಲ ತಯಾರಿ ಮಾಡ್ಕೊಂಡ್ರಿ ಮುಂಗಾರು ಪೂರ್ವ?
0: ನಾವು ಸರ ಮುಂಗಾರಿ ಒಳಗೆ ಜನವರಿ ಫೆಬ್ರವರಿ ಒಳಗೆ ನಾವು ನೀಗಲವನ್ನು ಹೊಡೆದು ರೀ. ನೀಗಲ ಹೊಡೆದು ರೋಟ್ರ್ ಹೊಡೆದು ಎಲ್ಲ ತಿಳಿ ಮಾಡಿಕೊಂಡು ಮತ್ತು ಕಬ್ಬಿನ ಸಾಲುಗಳನ್ನು ಬಿಟ್ಕೊಂಡಿವಿ ರೀ. ಕಬ್ಬಿನ ಸಾಲುಗಳನ್ನು ಬಿಟ್ಕೊಂಡು ಮತ್ತು ಕಬ್ಬು ಕಟಾವು ಮಾಡ್ಕೊಂಡಿವಿ ರೀ. ಕಟಾವು ಮಾಡಿಕೊಂಡು ಅದನ್ನು ಸಣ್ಣಗೆ ಮೂರು ಗಂಟೆ ಅಂತ ತುಂಡು ಮಾಡ್ಕೊಂಡ್ರಿ.
1: ಅಲ್ಲ, ಈಗ ಕಬ್ಬು ನಾಟಿ ಮಾಡ್ಬೇಕಂತಂದು ನೀವು ಕಬ್ಬನ್ನ ತೊಗೊಂಡ್ಬರ್ತೀರಲ್ಲ, ಆ ನಾಟಿ ಮಾಡ್ಲಿಕ್ಕಾಗಿ ಎಷ್ಟು ಟನ್ ತೊಗೊಂಬಂದಿರ್ತೀರಿ?
0: ಒಂದು 3 ಟನ್ ಸರ.
1: 3 ಟನ್? 3 ಟನ್ ಅಂದ್ರೆ 1 ಎಕರೆಗೆ ಆಕತ್ತೇನ ಅದು?
0: ಹಾಂ, 1 ಎಕರೆ ಸರ.
1: 1 ಎಕರೆಗೆ ಈಗ ನೀವು ನಾಟಿ ಮಾಡುವಾಗ ಕಬ್ಬಿನ ಗಣ ಇರುತ್ತಲ್ಲ, ಎಷ್ಟು ಗಣ ಬಿಟ್ಟು ನಾಟಿ ಮಾಡ್ತೀರಿ?
0: 3 ಗಣಿಗೊಂದು
1: 3 ಗಣ್ಣಿಗೆ ಒಂದೊಂದು ಕಬ್ಬು ಕಟಾವ್ ಮಾಡ್ತೀರಿ?
0: ಕಟಾವ್ ಮಾಡ್ತೀರಿ.
1: ಹಾಂ, ಮಾಡಿ
0: ಸಾಲ್ ಬಿಟ್ಟು ಸಾಲಿನೊಳಗೆ ನೀರು ಬಿಟ್ಟು ನೀರಿನ ಸಾಲಿನೊಳಗೆ ಕಬ್ಬು ಇಟ್ಟು ತುಳ್ಕೊಂಡು.
1: ಎಷ್ಟು ಫೂಟ್ ಬಿಟ್ಟಿರ್ತೀರಿ?
0: ಸಾಲಿಂದ ಸಾಲಿಗೆ 4 ಫೂಟ್ ರೀ. 4 ಫೂಟ್ ಸಾಲ ಬಿಟ್ಟಿರ್ತೀರಿ. ಕಬ್ಬು ಇದನ್ನ ಮಾಡ್ಕೊಂಡು ಬೀಜ ತುಳ್ಕೊಂತ ಹೋಗ್ತೀರಿ.
1: ಅಂದ್ರೆ ಕಬ್ಬನ ನೀರು ಹಾಯಿಸ್ಕೊಂಡು ಅದನ್ನ ತುಳಿದು ಬಿಡ್ತೀರಿ ಅಲ್ಲೇ?
0: ಹ್ಞೂ ರೀ.
1: ಕಬ್ಬನ ಒಂದು ಸಲ ನೀವು ಬೆಳೆದ್ರೆ ಅಂದ್ರೆ ಎಷ್ಟು ಫಸಲು ತೆಗಿತೀರಿ?
0: 3 ಫಸಲು ತೆಗಿತೀವಿ ಸರ್.
1: 3 ಫಸಲು? ಈಗ ಮೊದಲೇ ಸಲ ಇದು ಕಬ್ಬನ್ನ ಈಗ ಬೆಳೆದಿರಿ ನೀವು, ಈಗ ಒಂದಿದು ಬರಾಕ ಸುಮಾರು ದೀಪಾವಳಿ ಸುಮಾರಿಗೆ ಬರ್ಬೋದಾ? ದೀಪಾವಳಿಗೆ ಅಂದ್ರೆ ಇದು ನೀವೇನು ಈ ಚಂದಗಡ ಕಬ್ಬು ತಳಿ ಏನು ಹಾಕಿರಲ್ಲ, ಇದು ಉತ್ಕೃಷ್ಟವಾಗ್ಯದ, ದಪ್ಪ ಬರ್ತದೆ,
0: ತೂಕ ಜಾಸ್ತಿ ಬರ್ತೈತ್ರಿ, ವೇಟ್.
1: 1 ಎಕರೆಗೆ ಎಷ್ಟು ಬೆಳಿಬಹುದು ಕಬ್ಬನ್ನ, ಎಷ್ಟು ಟನ್ ಬೆಳಿತೀರಿ?
0: 60-70 ಟನ್ ಮಟ್ಟ ಬೆಳಿತೀರಿ.
1: ಅಂದ್ರೆ ಅಲ್ಲಿಗ 3,000 ನೀವೇನ್ ತಂದಿರ್ತೀರಿ ಅದೇ ರೇಟ್ಗೆ ಫ್ಯಾಕ್ಟರಿ ಅವ್ರು ತೋತಾರ. ಕಬ್ಬನ 3 ಫಸಲು ಅಂತಂದು ಹೇಳಿದ್ರಿ. ಈಗ ಮೊದಲೇ ಫಸಲು ದೀಪಾವಳಿ ತನಕ ಬರುತ್ತೆ, ಅದಾದ ನಂತರ 2ನೇ ಫಸಲು
0: ಅದು ಮುಂದೆ ದೀಪಾವಳಿಗೆ ಬರುದ್ರಿ.
1: ಅಂದ್ರೆ ಅದು ಸ್ವಲ್ಪ ಕಬ್ಬಿನ ಗಾತ್ರ ಕಡಿಮೆ ಇರುತ್ತೆ?
0: ಕಡಿಮೆ ಇರ್ತಾರೆ ರೀ. ಅದು ಕುಳೆ ಸ್ವಲ್ಪ ಭಾಳ ಜಾಸ್ತಿ ಬೆಳಿತೈತ್ರಿ, ಹಂಗಾಗಿ ಸಣ್ಣ ಬರ್ತೈತ್ರಿ.
1: ಅದಕ್ಕೆ ನೀವು ಗೊಬ್ಬರ ಕೊಟ್ರೆ ಮತ್ತೆ ಚಲೋ ಬೆಳಿಬಹುದಲ್ಲ?
0: ಬೆಳಿತೈತೆ ಸರ, ಆದ್ರೆ ಅಷ್ಟು ಗದ್ರ ಬರೋಲ್ಲ ರೀ. ಅದ ಈಗ ಕುಳೆ ಭಾಳ ಆಗ್ತೈತ್ರಿ.
1: ಈಗ ರೇಟ್ ಅದಕ್ಕೆ ಸೇಮ್ ಇರ್ತದೆ?
0: ಸೇಮ್ ರೇಟ್, ಸೇಮ್ ರೀ.
1: ಅಂದ್ರೆ ನೀವು ಒಂದು ಸಲ ಕಬ್ಬನ್ನ ಬೆಳೆದ್ರೆ ಅಂದ್ರೆ 3 ಫಸಲು ತಗೋಬಹುದು?
0: 3 ಫಸಲು ತಗೋಬಹುದು ರೀ.
1: 3 ವರ್ಷ ತನಕ ಜಮೀನ್ ಮುಟ್ಟಂಗಿಲ್ಲ. ಒಟ್ಟು ಸ್ವಚ್ಛ ಮಾಡೋದು, ಕಳೆ ತೆಗೆಯೋದು,
0: ಒಳ್ಳೆ ಗಳೆ ಹೊಡೆಯೋದು, ಒಗತ್ ಮಾಡೋದು ಅಷ್ಟೇ ರೀ. ಮತ್ತೆ ವರ್ಷ ಸಗಣಿ ಗೊಬ್ಬರ ಹಾಕುದ್ರಿ.
1: ಕಬ್ಬಿನೊಳಗೆ ಮಿಶ್ರ ಬೇಸಾಯ ಮಾಡಿರಿ, ಮತ್ತೆ ಏನಾರ ಬೆಳೆದಿರಿ ಅದ್ರೊಳಗೆ?
0: ಕಬ್ಬಿನೊಳಗೆ ಏನಿಲ್ಲ ಸರ್.
1: ತೊಗರಿ ಆಗ್ಲಿ ಈ ತರದ್ದು
0: ಕಬ್ಬಿನೊಳಗೆ ಏನಿಲ್ಲ ರೀ, ಅದಷ್ಟೇ ರೀ.
1: ಇದನ್ನಷ್ಟ ಮಾಡ್ಕೊಂಡು
0: ಗೊಂಜಾಳದೊಳಗೆ ಹಾಕಿರ್ತೇವೆ ರೀ ತೊಗರಿ.
1: ಗೊಂಜಾಳದೊಳಗೆ ತೊಗರಿ ಹಾಕಿರಿ?
0: ಹ್ಞೂ ರೀ.
1: ಗೊಂಜಾಳದ ಜೊತೆ ಜೊತೆಗೆ ಅಂದ್ರೆ ಎಷ್ಟು ಸಾಲ ಬಿಟ್ಟು 8 ಸಾಲ ತೊಗರಿ ಹಾಕಿರಿ?
0: ಒಂದು 6 ಸಾಲ ಗೊಂಜಾಳ ಹಾಕಿರಿ, ಮತ್ತೊಂದು ಸಾಲ ತೊಗರಿ ರೀ. ಮತ್ತೊಳ್ಳೆ 6 ಸಾಲ ಗೊಂಜಾಳ, ಮತ್ತೊಂದು ಸಾಲ ತೊಗರಿ, ಈ ತರ ಹಾಕಿರ್ತೀರಿ.
1: ಅದು ಸಾಕಷ್ಟು ಪ್ರಮಾಣದಲ್ಲಿ ಬೆಳೀತದ?
0: ಬೆಳಿತೈತ್ರಿ,
1: ಫಸಲು ಚೆನ್ನಾಗಿ
0: ಬರ್ತದ್ರಿ. ಅದು ಗೊಂಜಾಳ ಕಾಳಾಗಿ ಅದು ಇದು ಆಗಿಂದ ಆಮೇಲೆ ತೊಗರಿ ಬೆಳೆದು ಬರ್ತೈತ್ರಿ. ನಾವು ಗೊಂಜಾಳ ತೆಗೆದಿಂದ ರೀ.
1: ಕಬ್ಬನ ನೀವು ಬೆಳೆದಿರಲ್ಲ, ಇದಕ್ಕೆ ತಮ್ಮ ಹೊಲಕ್ಕೆ ಏನೇನು ಗೊಬ್ಬರ ಹಾಕ್ತೀರಿ?
0: ನಮ್ಮ ಹೊಲಕ್ಕೆ ಸರ ಸಗಣಿ ಗೊಬ್ಬರ ರೀ, ಮತ್ತು ಎರೆಹುಳ ಗೊಬ್ಬರ, ಇದನ್ನ ಹಾಕ್ತೀವಿ ರೀ.
1: ಒಟ್ಟ ರಾಸಾಯನಿಕ ಗೊಬ್ಬರ ಯೂಸ್ ಮಾಡಂಗಿಲ್ಲ
0: ಸರ್, ರಾಸಾಯನಿಕ ಹಾಕಿಲ್ಲ ರೀ.
1: ಈಗ ತಾವು ತಿಪ್ಪಿಯಲ್ಲಿ ಸಾವಯವ ಗೊಬ್ಬರ ಮಾಡ್ತಾನೆ ಅಂತೀರಿ, ಒಂದು ತಿಪ್ಪಿನ ಯಾವ ತರ ತಯಾರು ಮಾಡಿರ್ತೀರಿ?
0: ತಿಪ್ಪಿನ ಸರ ನಾವು ಒಂದು 15 ಫೂಟ್ ಆಗಲ್ಲ ರೀ, ಒಂದು 20 ಫೂಟ್ ಉದ್ದ, ಒಂದು 10 ಫೂಟ್ ಆಳ ತೆಗ್ಗು ಮಾಡಿರ್ತೀವಿ ರೀ. ಅದ್ರ ಒಳಗೆ ನಾವೆಲ್ಲ ಕಸ ಕಡ್ಡಿ ಈ ದನ ತಿಂದು ಬಿಟ್ಟಿದ್ ಮೇವು
1: ಅಂದ್ರೆ ಬೆಳಿಗ್ಗೆಲ್ಲ ಮೇವಿನ ಕೊಟ್ಟಿಗೆ ಏನಿರ್ತೈತೆ ಅದನ್ನೆಲ್ಲ ಸ್ವಚ್ಛ ಮಾಡಿದ್ದೆಲ್ಲ ಅಲ್ಲೇ
0: ಅಲ್ಲಿ ಹೋಗಿ ಹಾಕಿ ಮತ್ತ ಅದ್ರ ಮೇಲೆ ಸಗಣಿ ಹಾಕಿ ಮತ್ತ ಆಗಾಗ ಅದಕ್ಕೆ ನೀರು ಬಿಟ್ಕೊಂತ ಗೊಬ್ಬರ ಮಾಡ್ತೀವ್ರಿ.
1: ಅದ ಗೊಬ್ಬರನ ತಮ್ಮ ಹೊಲಕ್ಕೆ ಉಪಯೋಗಿಸ್ತೀರಿ?
0: ಹ್ಞೂ.
1: ವರ್ಷದಲ್ಲಿ 8 ಸಲ ಉಪಯೋಗ ಮಾಡ್ತೀರಿ ಈ ತರ?
0: ಈ ಸಗಣಿ ಗೊಬ್ಬರ ವರ್ಷಕ್ಕೊಮ್ಮೆ ಹಾಕ್ತೇವ್ರಿ, ತರಕಾರಿಗೆ 2 ಸಲ ರೀ, ಈ ಕಬ್ಬಿಗೆ ಅದು ವರ್ಷಕ್ಕೊಮ್ಮೆ ರೀ.
1: ಅಂದ್ರೆ ಸಾಕಾಗತ್ತ ತಮಗ? ತಾವು ಏನು ಸೋಯಾಬೀನ್ ಬೆಳಿತಾ ಇದ್ರಿ, ಗೋಂಜಾಳ ಬೆಳಿತಾ ಇದ್ರಿ, ಕಾಯಿಪಲ್ಲೆ ಹಾಕೇನಂತೀರಿ, ಇದಕ್ಕೆಲ್ಲ ಸಾಕಾಗುತ್ತ?
0: ಹ್ಞೂ ಸರ, ಈಗ ವರ್ಷದಾಗ ಸಾಕಾಗ್ರಿ, ಮತ್ತೆ ಬೇರೆ ಕಡೆನೂ ತಗೋತೀವ್ರಿ.
1: ಸಾಕಾಗ್ಲಿಲ್ಲ,
0: ಬೇರೆ ಕಡೆ ತಗೋತೀವ್ರಿ.
1: ಈಗ ಈ ಕಬ್ಬನ್ನ ಬೆಳೆದಂತ ನೀವು ಈ ಫ್ಯಾಕ್ಟ್ರಿ ಒಳಗೆ ಮಾರ್ಬೇಕಂದ್ರೆ ಅವರು ಬೆಳೆ ಬಂದ ತಕ್ಷಣ ಬರ್ತಾರೋ ಅಥವಾ ಯಾವ ತರ ಮಾರುಕಟ್ಟೆ ಇದ್ರದ್ದು?
0: ಇಲ್ಲ ಸರ್, ಅದು ಬೆಳೆ ಬಂದಿಂದ ಅವರು ಬರ್ತಾರ್ರಿ ಫ್ಯಾಕ್ಟ್ರಿ ತನಿಂದ, ಅವು ಗ್ಯಾಂಗ್ ಅಂತ ಬರ್ತಾರ್ರಿ. ಅವ್ರು ಬಂದು ಇಲ್ಲೇ ಉಳ್ಕೊಂಡು ಪಾಳೆ ಪ್ರಕಾರ ರೀ, ನಮ್ಮೂರಾಗೆಲ್ಲ ಮಾಡಿರ್ತಾರಲ್ರಿ, ಪಾಳೆ ಪ್ರಕಾರ ಒಬ್ಬೊಬ್ರದ ಒಬ್ಬೊಬ್ರದ ಕಟ್ ಮಾಡ್ಕೊಂತ ಇದು ಮಾಡ್ಕೊಂತ
1: ಅವರ ರೇಟ್ ನಿಗದಿ ಮಾಡ್ತಾರೋ ಯಾವ ತರ?
0: ಫ್ಯಾಕ್ಟ್ರಿದ ರೇಟ್ ಎಲ್ಲರಿಗೆ ಒಂದು ಫಿಕ್ಸ್ ಇರ್ತದೆ ಸರ್. ಇಲ್ಲೇ ಬಂದು ಅವರು ಕಡಿಯೋಂಥವ್ರಿಗೆ ನಾವು ಒಂದು ಸ್ವಲ್ಪ ಕೊಟ್ಟು ಇದು ಮಾಡಿ ಕಡಿಸ್ತೀವಿ.
1: ಅವರ ಕಟಾವು ಮಾಡ್ಕೊಂಡು ಹೇರ್ಕೊಂಡು ಹೋಗ್ತಾರೆ?
0: ಹೇರ್ಕೊಂಡು ಹೋಗ್ತಾರೆ ರೀ.
1: ಮತ್ತೆ ಈ ಸೋಯಾಬೀನ್ ಯಾವ ತಳಿ ಹಾಕಿರಿ?
0: ಸೋಯಾಬೀನ್ ರುಚಿ ಗೋಲ್ಡ್ ಅಂತೇಳಿ.
1: ರುಚಿ ಗೋಲ್ಡ್?
0: ಹ್ಞೂ.
1: ಅದು ಹೆಂಗ ಪಾಕೆಟ್ ಸಿಗುತ್ತಾ ಹೆಂಗ ಅದು?
0: ಹಾ, ಪಾಕೆಟ್ ಸಿಗ್ತೈತೆ ಸರ್. ಅದು ಇದು GTC ಒಳಗ್ರಿ, 50 kg 30 kg ಪಾಕೆಟ್ ಸಿಗ್ತೈತ್ರಿ. ಅದನ್ನ ತೊಂಬಂದು ಹಾಕ್ತೀವ್ರಿ.
1: ಅದನ್ನ ತಂದು ಹಾಕ್ತೀರಿ? ಸೋಯಾಬೀನ್ ಮತ್ತು ಗೊಂಜಾಳ ಹಾಕ ಮುಂದ ಅದಕ್ಕೇನಾದ್ರೂ ಔಷಧೋಪಚಾರ?

0: ಮಾಡ್ತಿರೇನು?
1: ಏನಿಲ್ಲ ಸರ್, ಅವಾಗೆಲ್ಲ ಅಲ್ಲಿ ಇದ್ರಾಗ ಆಗಿ ಬಂದಿರ್ತೈತಿ ರೀ,
0: ಹ್ಞೂ
1: ಸೋಯಾಬನ ಗೊಂಜಾಳ ನಾವೇನು ಮಾಡಲ್ರಿ, ಟೀಸಿಗಳ
0: ತಮ್ಮ
1: ತರ್ತಾರೆ
0: ಜಮೀನು ಹದ ಮಾಡ್ಕೊಂಡ್ಬಿಟ್ಟು ಬಿತ್ತಿರಿ.
1: ಹ್ಞೂ ರೀ.
0: ಮತ್ತು ಸೋಯಾಬೀನು 1 ಎಕರೆಗೆ ಎಷ್ಟು ಬರ್ತದೆ ತಮಗೆ ಫಸಲು?
1: 1 ಎಕರೆಗೆ 10 ರಿಂದ 12 ಕ್ವಿಂಟಲ್ ತನಕ ಬರ್ತೈತಿ ರೀ.
0: ರೇಟ್ ಏನದ?
1: 4,000, 4,700 ಸರ.
0: ಗೊಂಜಾಳ?
1: ಗೊಂಜಾಳ ಸರ್ ಅದು ಎಕರೆಗೆ 20-25 ಕ್ವಿಂಟಲ್ ಬೆಳಿತೀವಿ ರೀ.
0: 20-25 ಕ್ವಿಂಟಲ್?
1: ಹ್ಞೂ ರೀ.
0: ಅಂದ್ರೆ 1 ಕ್ವಿಂಟಲ್ಗೆ ಎಷ್ಟು ರೇಟ್ ಅದ ಅದ್ರದ್ದು
1: ಒಂದು
0: ಗೊಂಜಾಳ?
1: 2,700.
0: 2,700. ಮತ್ತು ಈ ಕಾಯಿಪಲ್ಲೆ ಬೆಳಿತೀನಿ ಅಂದ್ರಲ್ಲ, ಕಾಯಿಪಲ್ಲೆ ಒಳಗೆ ಏನೇನು ಹಾಕಿರಿ?
1: ಕಾಯಿಪಲ್ಲೆ ಒಳಗೆ ಬದ್ನೆಗಿ ಮಾಡೇವ್ರಿ,
0: ಬದ್ನೆಕಾಯಿ,
1: ಬದ್ನೆಕಾಯಿ ರೀ, ಮತ್ತೆ ಹೀರೆಕಾಯಿ,
0: ಹ್ಞೂ,
1: ಸೌತೆಕಾಯಿ ರೀ,
0: ಹ್ಞೂ,
1: ಮೆಣಸಿನ್ಕಾಯಿ ಮಾಡೇವ್ರಿ,
0: ಹ್ಞೂ. ಟೊಮಾಟ?
1: ಟೊಮಾಟೋನು ಮೊದಲು ಮಾಡಿದ್ರಿ, ಸದ್ಯ ಇಲ್ಲ,
0: ಈಗ ಸದ್ಯ ಇಲ್ಲ, ಮತ್ತೆ ನೆಕ್ಸ್ಟ್ ಮಾಡ್ತೀವಿ.
1: ನೆಕ್ಸ್ಟ್ ಚಳಿಗಾಲಕ್ಕೆ ಮಾಡ್ತೀವ್ರಿ.
0: ಈ ಬದ್ನೆಕಾಯಿ ಅಂತ ಅಂದ್ರಿ, ಯಾವ ತಳಿಯ ಬದ್ನೆಕಾಯಿ ತಂದು ಹಾಕಿರ್ತಾವು?
1: ನಾವು ಮೈಕೋ ಅಂತೇಳ್ರಿ,
0: ಮೈಕೋ,
1: ಮೈಕೋ ತಳಿ ತಂದು ಹಾಕಿದ್ರಿ.
0: ಈ ಮುಳ್ಳು ಬದ್ನೆಕಾಯಿನೂ ಬೆಳಿತೀರಿ?
1: ಹ್ಞೂ ರೀ. ಮುಳ್ಳು ಬದ್ನೆಕಾಯಿ ಮತ್ತು ಅದ ಮುಳ್ಳು ಇಲ್ಲಾರ್ದ ಧ್ರುವ ಅಂತೇಳಿ ಒಂದು ಬರ್ತೈತಿ ರೀ, ಅದು ಬೆಳಿತಾರೆ. ದುಂಡನಕಾಯೇ ಬರ್ತೈತಿ ರೀ.
0: ದುಂಡನಕಾಯಿ ಬೇಡಿಕೆ ಅದ ಏನು?
1: ಹ್ಞೂ, ಬೇಡಿಕೆ,
0: ಜಾಸ್ತಿ ಜನ ಉಪಯೋಗ ಮಾಡ್ತಾರೆ.
1: ಉಪಯೋಗ ಮಾಡ್ತಾರೆ ರೀ.
0: ಮತ್ತು ಮುಳ್ಳು ಬದ್ನೆಕಾಯಿಗೆ ಜಾಸ್ತಿ ಜನ ಬೇಡಿಕೆ ಇಡ್ತಾರೆ?
1: ಅದು ಅದ ಜಾಸ್ತಿ ಬೇಡಿಕೆ ರೀ.
0: ಹ್ಞೂ.
1: ಇದು ಬೇಡಿಕೆ ಮಾಡ್ದ ಅದಕ್ಕಿಂತ ಸ್ವಲ್ಪ ಕಡಿಮೆ ರೀ. ಮುಳ್ಳು ಬದ್ನೆಕಾಯಿಗೆ ಜಾಸ್ತಿ ಬೇಡಿಕೆ ರೀ.
0: ಅಂದ್ರೆ ಈಗ ಒಂದು ಸಲ ನೀವು ತರಕಾರಿ ಬೆಳೆದಿದ್ರೆ ಅಂದ್ರೆ, ನಾಟಿ ಮಾಡಿದ್ರೆ ಎಷ್ಟು ತಿಂಗಳಿಗೆ ಫಸಲ್ ಬರ್ತದ? ಅದು
1: 2.5 ತಿಂಗಳಿಗೆ ಬರ್ತದೆ ಸರ್.
0: 2.5 ತಿಂಗಳು? 2.5 ತಿಂಗಳಿಂದ ತಮಗೆ ಆದಾಯ ಬರ್ಲಿಕ್ಕೆ ಶುರು ಆಗ್ತದೆ?
1: ಚಲೋ ಆಗ್ತೈತಿ ರೀ. ಆಮೇಲೆ 3 ತಿಂಗಳು 4 ತಿಂಗಳು ಮಟ್ಟ ಇರ್ತೈತಿ ರೀ. ಬದ್ನೆಗೆ ಬೆಂಡೆಗಿ ಅವೆಲ್ಲ 3 ತಿಂಗಳು 4 ತಿಂಗಳು ಮುಂದೆ ಫಲ ಸಿಗ್ತಾವ ರೀ.
0: ಹ್ಞೂ.
1: ಇವು ಹೀರೆಕಾಯಿ ಸೌತೆಕಾಯಿ 1 ತಿಂಗಳದಾಗ ಬಂದಾಗ.
0: ಹೆಂಗೆ ಅದನ್ನು ಮಾರ್ಕೆಟಿಗೆ ಹೆಂಗೆ ಸಾಗಿಸ್ತೀರಿ, ಯಾವ ಥರ ಮಾಡ್ತೀರಿ?
1: ಸರ್ ನಾವು ಇಲ್ಲೇ ನಾವು ಭಾಳ ಮಾಡಿರ್ದಲ್ಲ ರೀ, ಅಷ್ಟೇ 10 ತುಂಟೆ 5 ತುಂಟೆ ಮಾಡಿರ್ತೀವಿ ರೀ. ಅದ್ರೊಳಗೆ ಇಲ್ಲ ನಾವ ತಗೊಂಡೋಗಿ ಮಾರ್ಕೆಟಿಗೆ ನಾವ ಸ್ವಂತ ಮಾರ್ತೇವ್ ರೀ.
0: ಡೈರೆಕ್ಟ್ ನೀವು ಹೋಯ್ತೀರಿ?
1: ನಾವು ಹೋಯ್ತೀವ್ರಿ.
0: ದಿನಕ್ಕೆ ಎಷ್ಟು ಆದಾಯ ಬರುತ್ತೆ ಅದ್ರಲಿಂದ?
1: ದಿನಕ್ಕೆ ನಾವು ಹೆಂಗ್ ಹೋಗಿರ್ತೇವೆ ಹಂಗ್ರಿ, ಒಂದು ಭಾಳ ಹೋದಾಗ 1,500-2,000 ಹಿಂಗಾಗ್ತೈತ್ರಿ. ಸ್ವಲ್ಪ ಹೋದ 1,000-1,500 ಅಷ್ಟ ಆಗ್ತೈತಿ.
0: ದಿನನಿತ್ಯ ಒಟ್ಟು ಮಾರ್ಕೆಟಿಗೆ ಹೋಗಿ ಕಾಯಿಪಲ್ಲೆ ಮಾರ್ಕೊಂಡ್ ಬರ್ತೀರಿ?
1: ಮಾರ್ತೀವ್ರಿ. ದಿನನಿತ್ಯ 3-4 ಗಂಟೆಯಿಂದ ಮಾಡೋ ತನ ಮಾಡ್ಕೊಂಡು 3-4 ಗಂಟೆಯಿಂದ ಹೋಗ್ತೀವ್ರಿ.
0: ಅಂದ್ರೆ ಬೆಳಿಗ್ಗೆಲ್ಲ ಕಟಾವ್ ಮಾಡ್ಕೊಂಡ್ ಬರ್ತೀರಿ?
1: ಹ್ಞೂ.
0: ಸುರೇಶ್ ಅವರ, ಎಷ್ಟು ಟ್ರೇ ತರಕಾರಿ ಬೆಳಿತೀರಿ? ದಿನಕ್ಕೆ ಎಷ್ಟು ಟ್ರೇಗಳು ತರಕಾರಿ ತಮಗೆ ಸಿಗ್ತದೆ?
1: ನಮಗೆ ಸರ್ ಈಗ ಒಂದು 10 ಗುಂಟೆ ಬದ್ನಿ ಗಿಡ ಅಂತಂದ್ರೆ ಅದರೊಳಗೆ ದಿನಕ್ಕೆ ಒಂದು 2 ಬಾಕ್ಸ್ 3 ಬಾಕ್ಸ್ ಹಿಂಗೆ ದಿನ ಸಿಗ್ತೈತೆ ರೀ.
0: ಹ್ಞೂ.
1: ಅದನ್ನು ಅಷ್ಟೆ. ಮತ್ತು ಮೆಣಸಿನ್ಕಾಯಿ ಅವು ಒಂದು ದಿನ ಒಂದು 20-30 ಕೆಜಿ ಹಿಂಗೆ ಸಿಗ್ತೈತೆ ರೀ.
0: ಹ್ಞೂ.
1: ಮತ್ತು ಸೌತೆಕಾಯಿ ಹೀರೆಕಾಯಿ ಅವು ಸಿಗ್ತಾವೆ, ಅಷ್ಟು ಸಿಗ್ತಾವೆ ರೀ.
0: ಹ್ಞೂ.
1: ಒಂದೊಂದು ಬಾಕ್ಸ್ 2-2 ಬಾಕ್ಸ್ ಅವ್ನು ತೊಗೊಂಡು ಹೋಗ್ತಾರೆ.
0: ತರಕಾರಿ ರೇಟ್ ಮಾರ್ಕೆಟ್ನಾಗ ಹೆಂಗೆ ಇರ್ತೈತೆ ಹಂಗೆ ಮಾರ್ತೀರಿ?
1: ಹ್ಞೂ ರೀ.
0: ಅಥವಾ ಅದಕ್ಕಿಂತ ಕಡಿಮೆನೂ ಕೊಟ್ಟು ಬರ್ತೀರ?
1: ಏ ಕಡಿಮೆ ಏನಿಲ್ಲ ಸರ್, ಮಾರ್ಕೆಟ್ ಹೆಂಗೆ ಇರ್ತೈತೆ ಹೆಂಗೆ ರೀ.
0: ಮಾರ್ಕೆಟ್ ಒಳಗೆ ಏನು ರೇಟ್ ಅದ ಅದನ್ನ ನೋಡ್ಕೊಡ್ತೀವಿ.
1: ನೋಡ್ಕೊಡ್ತೇವೆ. ಅವ್ರು ಜಾಸ್ತಿ ಹಚ್ಚಿದ್ರು ನಾವೊಂದು 5 ರೂಪಾಯಿ ಕಡಿಮೆ ಮಾಡಿದ್ರೆ ನಮ್ಮ ಕಡೆ ದೌಡ ಹೋಗ್ತೈತೆ ರೀ.
0: ಹ್ಞೂ.
1: ಹಿಂಗಾಗಿ ಒಂದು 5 ಮೇಲೆ ಕೊಡ್ತೇವ್ರಿ.
0: ಅಲ್ಲ ಈಗ ಮಾರ್ಕೆಟಿಗೆ ಹೋಗ್ತಿರಲ್ಲ, ಅಲ್ಲಿ ತರಕಾರಿ ಇವನು ಮಾರಕ್ಕೆ ನಿಮ್ದಾದ ನಿಗದಿತ ಸ್ಥಳ ಐತೆನ?
1: ಇಲ್ಲ ಸರ್.
0: ನಿಮಗೆ ಎಲ್ಲಿ ಜಾಗ ಸಿಗ್ತೈತಿ, ಎಲ್ಲಿ ಇದಿರ್ತೈತಿ ಅಲ್ಲಿ ಹೋಗಿ ಮಾರ್ಕೊಂಡು ಬಂದ್ಬಿಡ್ತೀವಿ.
1: ಬಂದ್ಬಿಡ್ತೀವಿ ರೀ. ನಾವು ಯಾಕಂದ್ರೆ ದಿನ ಡೈಲಿ ಹೋಗಲ್ರಿ, ದಿನ ಡೈಲಿ ಹೋಗೋರು ಸ್ಥಳ ಮಾಡ್ಕೊಂಡಿರ್ತಾರ ರೀ. ನಾವು ಡೈಲಿ ಹೋಗಲ್ರಿ, ನಮ್ಗೆ ಹೊಲ ಯಾವಾಗ ಸಿಗ್ತೈತೆ ಅಲ್ಲ ಅವಾಗ ಹೋಗ್ತಾರೆ. 2 ದಿನ 3 ದಿನಕ್ಕೊಮ್ಮೆ ಹಿಂಗೆ ಹೋಗಿ ಮಾರ್ಕೊಂಡ್ಬಿಡ್ತೀವಿ ರೀ. ಎಲ್ಲಿ ಜಾಗ ಸಿಗ್ತೈತೆ ಎಲ್ಲೇ ಮಾರ್ತೀವಿ ರೀ.
0: ಜಾಸ್ತಿ ಬಂದಿತ್ತು ಅಂದ್ರೆ ನೀವು ಮಾರ್ಕೆಟ್ಗೆ ಅದನ್ನು ಕಳಿಸ್ಬಿಡ್ತೀವಿ.
1: ಹ್ಞೂ. ಜಾಸ್ತಿ ಮಾಡಿದ್ವಿ ಅಂತಂದ್ರೆ 1 ಎಕರೆ 1/2 ಎಕರೆ ಮಾಡಿದ್ವಿ ಅಂದ್ರೆ ಅದು ಜಾಸ್ತಿ ಬರತ್ತೆ ಅಂದ್ರೆ ಮಾರ್ಕೆಟಿಂಗ್ ಕಳಿಸ್ತೀವಿ ರೀ.
0: ಡೈರೆಕ್ಟ್ ಅವರ ಬಂದು ಹೋಯ್ತಾರ?
1: ಅವರ ಬಂದು ಹೋಯ್ತಾರ ರೀ, ಗಾಡಿಯವರು.
0: ಅವರ ರೇಟ್ ನಿಗದಿ ಅವರ ಪಡಿಸ್ತಾರ?
1: ಅಲ್ಲೇ APMC ಒಳಗೆ ಅವರ ನಿಗದಿ ಪಡಿಸ್ತಾರೆ ರೇಟ್.
0: ಹ್ಮ್.
1: ಅವ್ರು ಮಾರಿದ್ದ ನಮಗೆ ರೀ.
0: ಅದ ರೇಟ್ ಅಲ್ಲೇ ದುಡ್ಡು ಎಣಿಸಿ ಹೋಗ್ತಾರ ಹೆಂಗ?
1: ಅವ್ರು ಅಲ್ಲೇ ಪಟ್ಟಿ ಮಾಡಿ ಕೊಡ್ತಾರ ರೀ ದುಡ್ಡು.
0: ಬಹಳ ಸಂತೋಷ. ದನಕರುಗಳು ಎಷ್ಟದವ ತಮ್ಮ ಇದರಲ್ಲಿ?
1: ನಮ್ಮ 1-2 ಎತ್ತದವ್ರಿ, ಒಂದೆರಡು ಆಕಳುಗಳು ಅದಾವ್ರಿ.
0: ಮೇವು ಎಲ್ಲ ಸಾಕಾಗತ್ತ?
1: ನಾವು ಈಗ ಸೋಯಾಬನ ಅದು ತೆಗೆದ್ವಿ ಅಂದ್ರಿ, ಅದಕ್ಕೆ ಬಿಳಿಜೋಳ ಬಿತ್ತೀವ್ರಿ. ಬಿಳಿಜೋಳ ಬಿತ್ತಿ ಅದ ಮೇವು ಒಟ್ಕೊಂಡಿರ್ತೇವ್ರಿ. ನಮ್ಗೆ ಬನ್ವಿ ಬನ್ವಿ ಒಟ್ಕೊಂಡಿರ್ತೇವ್ರಿ, ಅದನ್ನ ವರ್ಷಂಗಟ್ಲೆ ಹಾಕಿ ತಿನ್ನಿಸ್ತೇವ್ರಿ.
0: ಅಂದ್ರೆ ದನಕರುಗಳಿಗೆ ಸಾಕಾಗತ್ತ?
1: ಹ್ಮ್, ಸಾಕಾಗತ್ರಿ. ಮತ್ತು ಹೊಲದ ಹುಲಿವಾರದ ಬದುಗಳು ಹುಲ್ಲು ಹುಲ್ಲಿನ ಮೇವು ಬಂದೈತೆ ಸರ್ ಈಗ, ಅದನ್ನ ಹಚ್ಕೊಂಡಿರ್ತೇವ್ರಿ. ಅದನ್ನ ಮಳೆಗಾಲ ಟೈಮ್ ಕೋಕೋದ ಹಾಕ್ತಾರ.
0: ಸೋಯಾಬೀನ್ ಆಗಲಿ ಅಥವಾ ಗೊಂಜಾಳ ಆಗಲಿ ಕಾಯಿಪಲ್ಲೆ ಬೆಳಿತೇನೆ ಅಂತಿರಲ್ಲ, ಇದನ್ನ ಬೆಳಿಬೇಕಂತ ನಿಮ್ಗೆ ಯಾರು ಹೇಳ್ತಾರ ಅಥವಾ ಯಾವ ತರ?
1: ಏನಿಲ್ಲ ಸರ್, ನಮ್ಗೆ ಯಾವ ಟೈಮ್ಗೆ ಯಾವ್ದು ಅನುಕೂಲ ಯಾವ್ದು ಇದು ಬರ್ತೈತೆ ಅದನ್ನ ನಂಬ.
0: ಇಷ್ಟೆಲ್ಲ ಮಾಡಕ್ಕೆ ಈಗ ನೀರಾವರಿನೂ ಬೇಕು. ನೀರಾವರಿಗೆ ಏನು ವ್ಯವಸ್ಥೆ ಮಾಡ್ಕೊಂಡಿರಿ?
1: ನೀರಾವರಿ ಬೋರ್ವೆಲ್ ಸರ್.
0: ಎಷ್ಟು ಬೋರ್ ಅದಾವ್ರಿ?
1: ಒಂದು 2 ಬೋರ್ ಅದಾವ್ರಿ.
0: 2 ಬೋರ್ ಅದಾವ್ರಿ.
1: ಹ್ಞೂ.
0: ಈಗ 2 ಬೋರ್ ಒಳಗೆ ಎಷ್ಟು ಇಂಚ್ ನೀರು ಬದತ್ರಿ?
1: 1 ಬೋರ್ ಒಳಗೆ 4 ಇಂಚ್ ನೀರು ಐತೆ ರೀ.
0: ಹಾಂ.
1: 1 ಬೋರ್ ಒಳಗೆ 2.5 ಇಂಚ್ ನೀರು ಐತೆ ರೀ.
0: ಹ್ಞೂ.
1: ಅವ್ರೊಳಗೆ ಇದು ಮಾಡ್ತಾರೆ ರೀ.
0: ಕೃಷಿ ಮಾಡ್ತಾ ಇದ್ದೀರಿ, ಈ ಮಾಡುವಾಗ ಜಮೀನಲ್ಲಿ ಕಳೆ ಎಲ್ಲ ಬರುತ್ತೆ, ಕಳೆ ಸ್ವತಃ ಕೆಲವೊಮ್ಮೆ ಆಳ ಚಿನ್ನ ತೆಗಿಬೇಕಾಗುತ್ತೆ.

0: ಕೆಲವೊಮ್ಮೆ ನೀವು
1: ಮಾಡ್ಬೇಕಾಗುತ್ತೆ.
0: ಅದನ್ನ ಯಾವ ತರ ಮಾಡ್ಕೊಂಡಿರ್ತೀರಿ ನಿರ್ವಹಣೆಯನ್ನ? ಅದಕ್ಕೆ ಏನಾರ ಔಷಧಿ ಹೊಡಿತೀರಿ ಕಳೆ ನಿರ್ವಹಣೆ ಮಾಡಕ್ಕೆ?
1: ಇಲ್ಲ ಸರ್, ಹಂಗೇನಿಲ್ಲ, ನಾವು ಕಳೆನ ತೆಗಸ್ತೇವ್ರಿ.
0: ಕಳೆನ ತೆಗಸ್ತೀರಿ, ಯಾವ್ದು ಔಷಧಿ ಹೊಡೆಯಂಗಿಲ್ಲ?
1: ಇಲ್ರಿ, ಎಡೆ ಕುಂಟಿ ಹೊಡೆದಿರ್ತೇವ್ರಿ. ಎಡೆ ಕುಂಟಿ ಹೊಡೆದ ಆಮೇಲೆ ಸ್ವಲ್ಪ ಸ್ವಲ್ಪ ಇದ್ರೆ ಕಳೆ ತೆಗಿತೀವ್ರಿ.
0: ಮತ್ತೆ ನಿಮ್ಗೆ ಈ ಒಕ್ಕಲ್ತನ ಮಾಡಕ್ಕ ಯಾರೆಲ್ಲ ಸಹಾಯ ಮಾಡ್ತಾರ ಮನ್ಯಾಗ?
1: ಮನ್ಯಾಗ ನಮ್ಮ ಹೆಣ್ಮಕ್ಳು ಸಹಾಯ ಮಾಡ್ತಾರ್ರಿ, ಮತ್ತು ನಮ್ಮ ತಾಯಿಯವರು ಅದಾರ್ರಿ, ಅವ್ರ ಮನ್ಯಾಗ ಕೆಲಸ ಇದು ಮಾಡ್ತಿರ್ತಾರ್ರಿ. ನಾವ್ರಿ ಮತ್ತು ಹೊರಗಡೆ ಒಂದು ಆಳು ತೊಗೊಂಡಿರ್ತೀವ್ರಿ.
0: ಆಳು ಎಷ್ಟು ತೊಗೊಂಡಿರ್ತೀರಿ?
1: ಎಡೆ ಕುಂಟಿ ಅದು ಹೊಡೆಯುವಾಗ ಗಂಡ ಒಬ್ಬರಿಬ್ರು ತೊಗೊಂಡಿರ್ತೀವ್ರಿ, ಮತ್ತು ಎಲ್ಲ ಕಳೆ ತೆಗಿಯಕ ಮಾಡಕ್ಕ ಹೆಣ್ಣಾಳ ತೆಗೆ ಕರ್ಕೊಂಡಿರ್ತೀವ್ರಿ.
0: ಒಂದು ಗಂಡಾಳಿಗೆ ಎಷ್ಟು ಕೊಡ್ತೀರಿ, ಹೆಣ್ಣಾಳಿಗೆ ಎಷ್ಟು ಕೊಡ್ತೀರಿ?
1: ಹೆಣ್ಣಾಳಿಗೆ 300 ರೂಪಾಯಿ ಸರ, ಗಂಡಾಳಿಗೆ 400 ಐತ್ರಿ.
0: 400 ರೂಪಾಯಿ. ಈಗ ಮೆಣಸಿನಕಾಯಿ ಹಗಿ ಮಾಡಿ ಸಸಿ ನೆಡ್ತೇನೆ ಅಂದ್ರಿ, ಯಾವ ಥರ ಮಾಡ್ತೀರಿ ಅದನ್ನು ಸಸಿನ?
1: ಸಸಿನ ನಾವು ಬೀಜ ತೊಗೊಂಬರ್ತೇವೆ ಸರ, ಪಾಕೆಟ್ ಮಾರ್ಕೆಟ್ನಾಗ ಬೀಜ ತೊಗೊಂಬಂದು ಅದನ್ನು ಮಡಿ ಮಾಡಿ ಬೀಜ ಹೋದು ಅದನ್ನು ನೀರು ಹೊಡೆದು ಬೆಳೆಸ್ತೇವ್ರಿ ಒಂದು ತಿಂಗಳ ಮಟ್ಟ ರೀ. ಆಮೇಲೆ ಅಗಿಗೆ ಸಸಿ ಕಿತ್ತು ಹಸ್ತೇವ್ರಿ.
0: ಅಂದ್ರೆ ಈಗ ಬದ್ನೆಕಾಯಿನು ಅದೇ ತರ ಹಗಿ ಮಾಡ್ಕೊಂಡು ಹಸ್ತೀವಿ?
1: ಅದು ಅದೇ ತರ ಸರ್.
0: ಪಾಕೆಟ್ ತೊಗೊಂಬರ್ತೀರಿ?
1: ಪಾಕೆಟ್ ತರ್ತೀರಿ.
0: ಒಂದ್ ಎಕರೆಗೆ ಎಷ್ಟು ತೊಗೊಂಬರ್ಬೇಕಾಕತಿ, ಎಷ್ಟು ಪಾಕೆಟ್ ಬೇಕಾಗತ್ತೆ?
1: 2-3 ಪಾಕೆಟ್ ಬೇಕಾಗತ್ತೆ.
0: 2-3 ಪಾಕೆಟ್. ಅದಕ್ಕೆ ಜನ ಎಷ್ಟು ಬೇಕು ಸಸಿ ನೆಡುವಾಗ?
1: ಸಸಿ ನೆಡುವಾಗ ಸರ್ ನಮ್ಗೆ ನೀರಿನ ಅನುಕೂಲ ಇದ್ರೆ ಒಂದ್ 2-3 ಜನ ಒಂದೇ ದಿನದಾಗ ಹಚ್ಬೋದ್ರಿ.
0: ಒಂದೇ ದಿನದಾಗ ಮುಗಿಸ್ಬಿಡ್ಬೋದ್ರಿ. ಮತ್ತ
1: ಈಗ ನಮ್ಮ ನೀರಿಂದ ಇದು ರಸ್ತೆ ಕರೆಂಟ್ 6 ತಾಸು 4 ತಾಸು ಹಿಂಗ್ ಕೊಡ್ತಾರೆ.
0: ಕರೆಂಟ್ ಯಾವ ಇರ್ತೈತಿ ಆ ಟೈಮ್ ನೀವು ಬೋರ್ವೆಲ್ ಆನ್ ಮಾಡ್ಕೊಂಡು ನಿಮ್ಮ ಹೊಲದಲ್ಲಿ ನೀವು
1: ಎಷ್ಟೆಷ್ಟು ಅನುಕೂಲ ಆಕೈತೆ ಅಷ್ಟೇ ಕಿತ್ ಕಿತ್ಕೊಂಡು ಹಚ್ತಾರೆ. ಹುಳಿ ಸೇಬನ ಗೊಂಜಾಳ ಹಂಗಿಲ್ಲ ಸರ್, ಅವು ಎತ್ತಿನ ಕೂರ್ಗಿಲ್ಲ ಬಿತ್ತೀರಿ.
0: ಬಿತ್ತೀರಿ ಅವನ್ ಕೀಟ ಬಾಧೆಗಳು ಕಾಡಿದ್ರೆ ರೋಗ ರುಜಿನಗಳು ಬಂದ್ರೆ ಏನು ಹೊಡಿತೀರಿ ಮತ್ತೆ? ಅದಕ್ಕೆ
1: ಬೇವಿನ ಎಣ್ಣೆ ಅಂತ ಹೊಡಿತೇವ್ರಿ ಸರ್. ಮತ್ತೆ ಅಗ್ದಿ ನಾವು ಅಗ್ದಿ ಕಂಟ್ರೋಲ್ ಆಗ್ಲಂಗಿದ್ರೆ ಅಲ್ಲಿ GTC ಒಳಗೆ ಹೋಗಿ ಕೇಳ್ತೇವ್ರಿ ಹಿಂಗೆ ಹಿಂಗಾಗತ್ತೈತೆ ಅಂತೇಳಿ. ಅವ್ರೊಂದು ಏನರ ಈ ಥರ ಇದು ಮಾಡ್ರಿ ಅಂತಂದ್ರೆ ಅವ್ರು ಕೊಟ್ಟಿದ್ದನ್ನು ತೊಗೊಂಬಂದು ಇದು ಮಾಡ್ತಾರ್ರಿ.
0: ಅವ್ರು ಬಂದು ನೋಡ್ತಾರ ನಿಮ್ಮ ಹೊಲಕ್ಕೆ?
1: ಬಂದು ನೋಡ್ತಾರ್ರಿ. ನಾವು ಈ ಥರ ಆಗಿದ್ದಕ್ಕೆ ಅಂತ ಏನೂ ಹೇಳ್ತಾರ್ರಿ, ಅವ್ರು ಹೇಳಿದ್ದನ್ನು ಸ್ವಲ್ಪ ಮಾಡ್ತಾರೆ.
0: ಈಗ ನಿಮ್ದು ಒಟ್ಟು 6 ಎಕರೆ ಜಮೀನು ಐತೆ ಅಂತೀರಿ, ಅದ್ರದ್ದು ಒಟ್ಟು ಆದಾಯ ಎಷ್ಟದ ರೀ?
1: ಆದಾಯ ಸರ ನಮ್ಗೆ ಒಟ್ಟು ಖರ್ಚು ಅವ್ರ ಖರ್ಚು ಅದು ಇದನ್ನು ತೆಗೆದು 3-4 ಲಕ್ಷ ಮಟ್ಟ ಆಗ್ತದ್ರಿ
0: ಎಲ್ಲ ಖರ್ಚು ವೆಚ್ಚ ಹೋಗಿ.
1: ಹ್ಞೂ, ಕಾಯಿಪಲ್ಯದಂತೂ ನಮ್ಮ ಮಿಂತಾನ ಖರ್ಚಿಗೆ ರೀ.
0: ಕಾಯಿಪಲ್ಯ ತೆಗ್ದಿಂದ ಮತ್ತೇನು ಹಾಕ್ತೀರ ಅದಕ್ಕೆ?
1: ಕಾಯಿಪಲ್ಯ ತೆಗ್ದಿಂದ ಸರ ಅದಕ್ಕೆ ಮತ್ತೆ ಬೇರೆ ಬೇರೆ ಥರ ಕಾಯಿಪಲ್ಯಾರ ಮಾಡ್ತೀರಿ, ಇಲ್ಲ ಒಳ್ಳೆ ಹಿಂಗಾರಿ ಗೊಂಜಾಳ ಸೇಬನ ಈ ಥರ ಹಿಂಗೆ ಮಾಡ್ತೀವ್ರಿ.
0: ಜಮೀನನ್ನು ಖಾಲಿ ಬಿಡಂಗಿಲ್ಲ.
1: ಖಾಲಿ ಬಿಡಂಗಿಲ್ಲ, ಮತ್ತು ನೀರಾವರಿ ಗಂಜಾಳ ಅದು ಮಾಡ್ತೀವ್ರಿ.
0: ಸುರೇಶ್ ಅವರೇ, ಕೃಷಿ ಮಾಡ್ತಾ ಇದ್ದೀರಿ, ಈ ಕಬ್ಬನ್ನು ಬೆಳೀತಾ ಇದ್ದೀರಿ, ಸೋಯಾಬೀನು, ಗೊಂಜಾಳ, ಕಾಯಿಪಲ್ಯ ಇದನ್ನೆಲ್ಲ ಮಾಡ್ತಾ ಇದೆ, ಇದ್ರ ಜೊತೆಗೆ ಹೈನುಗಾರಿಕೆ ಏನಾರು ಮಾಡಾಕತ್ತೀರೇನು?
1: ಹಾಂ ಮಾಡ್ತೇವೆ ಸರ್, ಒಂದು 2 ಆಕಳ ಇದಾವ್ರಿ, ಅವಕ್ಕೆ ಮೇಯಿಸ್ತೇವ್ರಿ.
0: 2 ಆಕಳ ಮತ್ತೆ
1: ಆಕಳುಗಳು ಇದಾವ್ರಿ.
0: ಬೇರೆ ಆಕಳದು ಎಮ್ಮಿಲ್ಲ?
1: ಎಮ್ಮಿಲ್ಲ.
0: ಯಾವ ಆಕಳ ಇಟ್ಕೊಂಡಿರಿ ಮನೆ?
1: ಜರ್ಸಿ ಆಕಳ ರೀ.
0: ಜರ್ಸಿ ಆಕಳ.
1: ಒಂದೊಂದು ಆಕಳ 4-5 ಲೀಟರ್ ಕೊಡ್ತೈತ್ರಿ.
0: ದಿನಕ್ಕೆ ಒಂದು ಹೊತ್ತಿಗೆ ಅಂದ್ರೆ 2 ಟೈಮ್ ಕರಿತೀರಿ?
1: 2 ಟೈಮ್ ಕರಿತೀರಿ.
0: 10 ಲೀಟರ್ ಹಾಲು ಸಿಗುತ್ತೆ ಡೈಲಿ? ಅದನ್ನ ಡೈರಿಗೆ ಹೋಗಾಕ್ತಿರ?
1: ಊರಲ್ಲಿ ಡೈರಿಗೆ ಹೋಗಿ ಹಾಕ್ತಾರ್ರಿ.
0: ಹೆಂಗ್ ತೋತಾರ್ರಿ
1: ಅಲ್ಲಿ ಅವರು? ಡೈರಿಗೆ 30 ರೂಪಾಯಿ ಲೀಟರ್.
0: 30 ರೂಪಾಯಿ ಲೀಟರ್. ನಿಮ್ಮ ಮನೆಗೆ ಎಷ್ಟು ಇಟ್ಕೊಂಡಿರ್ತೀರಿ?
1: ನಮ್ಮ ಮನೆಗೆ 1-1.5 ಲೀಟರ್ ಇಟ್ಕೋತಾರ್ರಿ.
0: ಬೆಣ್ಣೆ ತುಪ್ಪ ಎಲ್ಲ ಮಾಡ್ತೀರನ?
1: ಹಾ ಮಾಡ್ತಾರೆ, ನಮ್ಮ ಮನೆ ಪೂರ್ತಿ ಅಷ್ಟೇ ಮಾಡ್ಕೊಂಡು.
0: ಸಾಕಷ್ಟು ಪ್ರಮಾಣದಲ್ಲಿ?
1: ಹ್ಞೂ.
0: ನಿಮಗೆ ಎಷ್ಟು ಬೇಕು ಅಷ್ಟು ಆಗಿರುತ್ತೆ ಬೆಣ್ಣೆ? ಅದು ಮಾರ್ತಿರನ?
1: ಇಲ್ಲ ಸರ್, ಅದು ಹಾಲು ಹಾಕ್ತೇವ್ರಿ, ನಮಗೆ ಮನೆಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊಂಡಿರ್ತೀವ್ರಿ.
0: ಮತ್ತೆ ಈ ಕೃಷಿ ಜೊತೆಗೆ ಬೇರೆ ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಈ ತರ ಏನು ಮಾಡ್ಕೊಂಡಿಲ್ಲ?
1: ಇಲ್ಲ ಸರ್, ಅದೇನು ಮಾಡಿಲ್ಲ
0: ರೀ.
1: ಹೈನುಗಾರಿಕೆ ಮಾಡ್ಯಾವ್ರಿ ಕೃಷಿ.
0: ಯಾಕೆ ನೀವು ಸಾವಯವ ಗೊಬ್ಬರನ ಉಪಯೋಗಿಸ್ತಾ ಇದ್ದೀರಿ, ರಾಸಾಯನಿಕ ಗೊಬ್ಬರ ಯಾಕೆ ಉಪಯೋಗಿಸಿಲ್ಲ?
1: ಇಲ್ಲ ಸರ್, ನಮ್ಮ ಅಪ್ಪರ ಇದರಲ್ಲಿಂದನು ಮೊದಲಿಂದ ಅದನ್ನ ಮಾಡ್ಕೊಂತ ಬಂದಾರ್ರಿ. ಅವರು ಅವಾಗ ಅದನ್ನ ಮಾಡ್ತಿದ್ರು, ನಾವು ಅದನ್ನ ಮಾಡ್ತಕ್ಕಂತ ಬಂದೇವ್ರಿ ಈಗ.
0: ಮತ್ತು ಜಮೀನು ಚೆನ್ನಾಗಿರ್ತದೆ?
1: ಹ್ಞೂ
0: ರೀ. ರಾಸಾಯನಿಕ ಗೊಬ್ಬರ ಹಾಕೋದ್ರಿಂದ ಜಮೀನು ಭೂಮಿನೂ ಹಾಳಾಕತಿ, ಪರಿಸರನೂ ಹಾಳಾಗುತ್ತೆ, ಹಿಂಗಾಗಿ ಆರೋಗ್ಯನೂ ಹದಗೆಡ್ತದೆ.
1: ನಾವು ಅಪ್ಪ ಅವ್ರದ್ದು ಅದನ್ನ ಯಾವಾಗೂ ಏನು ಮಾಡಿಕೊಡ್ತಿದ್ದಿಲ್ಲ ರೀ.
0: ಹ್ಞೂ ರೀ.
1: ಅದನ್ನ ರೀತಿಯನ್ನು ನಾವು ಮಾಡ್ಕೊತ ಹೋಗ್ತೀವ್ರಿ.
0: ಅದನ್ನ ನೀವು ಮುಂದುವರಿಸಿರಿ, ಭಾಳ ಸಂತೋಷ. ಕೊನೆಯದಾಗಿ ಸುರೇಶ್ ಅವರ, ನಮ್ಮ ರೈತ ಬಾಂಧವರಿಗೆ, ಸಣ್ಣ ಹಿಡುವಳಿದಾರರು ತಮ್ಮಂತ ರೈತರು ಏನು ಕೆಲಸ ಮಾಡ್ತಾ ಇದಾರೆ ಅವ್ರಿಗೆಲ್ಲ ಏನು ಹೇಳಿಕ್ ಬಯಸ್ತೀರಿ?
1: ಸಾವಯವ ಇದ್ರ ಮೇಲನ ಮಾಡ್ಕೊಂಡು ಇದ್ರ ಮೇಲ ಮುಂದುವರ್ಕೊಂಡು ಹೋಗ್ಬೇಕು ಸರ, ಇದೇ ನಮ್ಗೆ ಆರೋಗ್ಯಕ್ಕೆ ಒಳ್ಳೇದಾಗ್ತೈತಿ. ನಾವು ಸಾವಯವನ ಮಾಡ್ಕೊಂಡು ಹೋಗ್ಬೇಕನ್ನೋದು ಇದ್ರಿ.
0: ಭಾಳ ಸಂತೋಷ. ತಾವು ಇಷ್ಟೊತ್ತು ಏನೇನು ಬೆಳೀತಾ ಇದ್ದೀರಿ, ಯಾವ ರೀತಿ ಬೆಳೆಯನ್ನು ಬೆಳೆದು ಆದಾಯನ ಮಾಡ್ಕೊಳ್ತಾ ಇದ್ದೀರಿ ಅನ್ನೋದನ್ನು ಕುರಿತು ಸಾಕಷ್ಟು ವಿಷಯಗಳನ್ನು ತಿಳಿಸ್ಕೊಟ್ರಿ. ಕಾರ್ಯಕ್ರಮಕ್ಕೆ ಬಂದು ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದಕ್ಕಾಗಿ ತಮಗೆ ಅಭಿನಂದನೆಗಳು. ನಮಸ್ಕಾರ.
1: ನಮಸ್ಕಾರ ಸರ್.
2: ಕಲಘಟಗಿ ತಾಲೂಕು ದೇವಲಿಂಗಿ ಕೊಪ್ಪ ಗ್ರಾಮದ ಪ್ರಗತಿಪರ ರೈತರಾದ ಸುರೇಶ್ ಮಾದೇವಪ್ಪ ಸೈದಾಪು.

0: ಕೂರ್ ಅವರೊಂದಿಗೆ ಇದುವರೆಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಕುಮಾರ್ ಅಗಡಿ.
1: ಈಗ ಕೇಳಿ ಕಾರ್ಯಕ್ರಮ ಹೊಲಕ್ಕೆ ಬುತ್ತಿ. ಕಾರ್ಯಕ್ರಮ ಪ್ರಸ್ತುತಿ ಮಾಲಾ ಸಾಮ್ರಾಣಿ ಹಾಗೂ ರಾಖಿ ಹಾನ್ಗಲ್.
2: ಮಾಲಕ್ಕ, ಮಾಲಕ್ಕ ಎಲ್ಲಿದೀಯ?
3: ಬಾ ಆ ಬಂದಿ, ಬಹಳ ದಿವಸಕ್ಕೆ ಬಂದಿ ನೋಡ.
2: ಮಾಲಕ್ಕ, ನನಗ ಬಾಳ ಬಾಯಿ ಒಣಗದಂಗ ಆಗಕತ್ತೈತೆ. ತೆಂಗಿನ ಗಿಡದಾಗಿಂದ ಒಂದೆಡ ಎಳ್ನೀರ್ ಇಳಿಸ್ಕೊಡುವ, ನಂಗೆ ಕುಡಿಯೋಂಗಾಗೈತ್ ನೋಡ.
3: ಅಯ್ಯ, ನಾವು ಇಳಿಸೇ ಇಟ್ಟಿವ್ ಬಾ. ಇದೇನು ಕೇಳುದೇನ? ನೀ ಕೇಳಲಿಕ್ಕೂ ನಾ ಈ ಕೊಡಕ್ಕಿನ ಇದ್ದೆ ನೀನಗ.
2: ಮಾಲಕ್ಕ, ಎಳ್ನೀರ್ ಏನ್ ಸವಿ ಐತೆ ಇದು?
3: ಹಾ ನೋಡು, ಕುಡ್ದೆಲ್ಲ ಚಲೋ,
2: ಬಾಳ ಚಲೋ ಇದಾವ.
3: ಇಟ್ಟಿದ್ದೆ ನಾ ಕುಡಿಬೇಕಂತ ಹೇಳಿ, ನೀನ ಕುಡಿದ
2: ನೋಡು ನನ್ನ ಪಾಲಿತ್ತ. ಅದ್ರಾಗ
3: ಈಗ 5 ವರ್ಷದ ಹಿಂದೆ ಒಂದು ಸ್ವಲ್ಪ ಜಾಗ ಉಳಿದಿತ್ತು. ಇದ್ರೊಳಗ ಏನಾರ ಮಾಡ್ಬೇಕಲ್ಲ ಅನ್ಕೊಂಡ್ವಿ. ಈ ಒಂದು ಹಳಿ ಒಳಗ ಒಂದು 8 ಗಿಡ ಹಚ್ಚಿವ್ ನೋಡು. ನಮಗ ಮನಿಗೂ ಆಗ್ತಾವ, ಹೊರಗೂ ಕೊಡ್ತೀವಿ, ಮತ್ತ ಬಹಳ ಅನುಕೂಲ ಆಗ್ಬಿಟ್ಟೈತಿ.
2: ಭರ್ಪೂರ್ ಫಸಲ್ ಬಂದೈತಿ.
3: ಹೌದು, ಬಂದದ. ಮತ್ತ ಅದಕ್ಕ ನಾವು ಕಸ ಕಡ್ಡಿ ತೆಗಿತೀವಿ, ಸರಿಯಾಗಿ ಆರೈಕೆ ಮಾಡ್ತೀವಿ. ವರ್ಷಾನ್ಗಟ್ಲೆ ಕಾಯಿ ಕೊಡ್ತಾವ ಎಳ್ನೀರು, ಬಹಳ ಆರೋಗ್ಯಕ್ಕೆ ಚಲೋ. ಬರೇ 5 ವರ್ಷಕ್ಕ ನಮಗ ಫಲ ಕೊಡಾಕತ್ತು. ನಮಗ ಇದು 5 ರಿಂದ 7 ಮೀಟರ್ ಅಷ್ಟ ಬೆಳಿತೈತಿ.
2: ಏನಂತಾರ ಈ ತಳಿಗೆ ಮಾಲಕ?
3: ಇದು ಹಳದಿ ಚೌಟ ಗಿಡ್ಡ ಅಂತ ಹೇಳಿ ತಳಿ ನೋಡಿದ್ವು. ಆಮೇಲೆ ಇದ್ರೊಳಗ ಕಾಯಿ ನೋಡುವ, ಒಂದ್ ಸ್ವಲ್ಪ ಉದ್ದಿದ್ದವ್ರನ್ಕಿ ಹಂಗ ಕೈ ಎತ್ತರಿಸಿ ಹರಿಬಹುದು. ಕೆಲವು ಬಹಳ ಗಿಡ್ಡಿರ್ತಾವು. ಇಲ್ಲಿಕ್ರ ಅಷ್ಟು ಕಠಿಣ ಏನಿಲ್ಲ ಈ ಗಿಡದಿಂದ ಕಾಯಿ ಇಳಿಸೋದು. ದೊಡ್ಡ ದೊಡ್ಡ ತೆಂಗಿನ ಮರದೊಳಗ ಕಾಯಿ ಇಳಿಸಾಕ ಯಾರು ಸಿಗುದಿಲ್ಲ. ಕಾಯಿದ ಏನ್ ರೇಟ್ ಸಿಗ್ತಿರ್ತದ ಅಷ್ಟ ಖರ್ಚು ಇಳಿಸಾಕ ಕೊಡ್ಬೇಕಂದ್ರ ಹೋಗ್ಲಿ ಬಿಡು ಅನ್ನೋ ಹಂಗ ಆಗ್ಬಿಡ್ತದ. ಬಟ್ ಇವು ಇದು ನೋಡುವ, ಇದು ಗಿಡ್ಡ ತಳಿ ಇರೋದ್ರಿಂದ ನಮಗೆ ಎಷ್ಟು ಅನುಕೂಲ ಆಗ್ಬಿಟ್ಟದ.
2: ಅಲ್ಲ ಮಾಲಕ್ಕ, ನೀನ ಇದನ್ನ ನಾಟಿ ಮಾಡ್ಬೇಕಾದ್ರೆ ಏನೇನ್ ಮಾಡಿದಿ ಒಂಚೂರು ಹೇಳಲ್ಲ? ನಾನು ಈ ಸಲ ನಮ್ಮ ಹೊಲದಾಗ ಒಂದ್ 8 ಗಿಡ ನಾನು ಹಾಕ್ತೇನಂತ.
3: ನಾವನ್ಕಿ ಇದನ್ನ ಸಸಿನ ತಗೊಂಡ್ ಬಂದಿದ್ವಿ. ಸರ್ಕಾರಿ ಇಲಾಖೆ ಕೃಷಿ ವಿಶ್ವವಿದ್ಯಾಲಯದವರು ಅವ್ರು ಕೊಡುವಂತ ಸಸಿ ತಂದು ಹಚ್ಚಿದ್ರನ್ಕಿ ಬಹಳ ಚಲೋ. ಅದ್ರ ತಳಿ ಹೆಂಗ, ಅದಕ್ಕ ಹೆಂಗ ಆರೈಕೆ ಮಾಡ್ಬೇಕು, ಏನೇನು ಗೊಬ್ಬರ, ರಸಗೊಬ್ಬರ, ಕೀಟನಾಶಕ ಯಾವ ರೀತಿ ಹಾಕಬೇಕು ಅನ್ನೋದನ್ನೆಲ್ಲ ಸರಿ ಕೇಳ್ಕೊಂಡು ಬಂದು ಶ್ರಮ ಪಟ್ಟು ಬೆಳೆಸಿದ್ರೆ ಎಲ್ಲ ಬೆಳೆನೂ ಸರಿ ಬೆಳಿತಾವ ನೋಡುವ. ಇದನ್ನ ನಾವು ಅವ್ರು ಹೇಳಿದ ಪ್ರಕಾರನ ಹಾಕಿ ಮಾಡಿ ಎಲ್ಲ ಮಾಡಿದಕ್ಕ ನಮ್ಗೆ ಚಲೋ ಫಸಲ್ ಬಂತು.
2: ಭಾರಿ ಚಂದಾಗ್ಯಾವ. ಎಷ್ಟ್ ಚಂದ ಕೇಸರಿ ಕೇಸರಿ ಬಣ್ಣ ಬ್ಯಾರೆ ಇದಾವು, ನೋಡಾಕುನು ಚಂದ ಕಾಣತ್ತಾವು. ಅಲ್ಲ ಮಾಲಕ್ಕ, ನನಗ ಬರೇ ಎಳ್ನೀರ್ ಕುಡಿಯೋರಿಂತ್ರ ನಮ್ ದೇಹಕ್ಕೆ ಏನ್ ಉಪಯೋಗ ಆಗ್ತೈತಿ, ನಮ್ಮ ಆರೋಗ್ಯಕ್ಕೆ ಏನ್ ಉಪಯೋಗ ಆಗತ್ತ ಅನ್ನೋದಷ್ಟೇ ಗೊತ್ತಿತ್ತು. ಇದು ತೆಂಗಿನ ಗಿಡ ಹಚ್ಚೋದ್ರ ಕುರಿತುನು ಹೇಳಿದಿ, ಫಸಲ್ ಬರೋ ಕುರಿತುನು ಹೇಳಿದಿ, ಚಲೋ ಅನಸ್ತ್ ನೋಡು. ಮಾಲಕ್ಕ, ನಿನಗೂ ಗೊತ್ತಿರೋ ವಿಷಯನ ಇವೆಲ್ಲ ನೋಡು. ಈಗ ಬಾಯಿ ಒಣಗ್ತಂತೆ ಬಂದ್ ನಾ ನೀರ್ ಕುಡಿದ್ ನಿಲ್ಲು. ಈ ಎಳ್ನೀರ್ ಕುಡಿಯೋರಿಂತ್ರ ನಮಗ ಆದಷ್ಟು ಜಲ್ದಿ ನಮ್ಮ ದೇಹದಾಗ ನೀರಿನ ಕಡಿಮೆ ಏನಾಗಿರತ್ತಲ್ಲ, ನಿರ್ಜಲೀಕರಣ ಅಂತೇವ್ ನೋಡು, ಅದು ಜಲ್ದಿ ಕಡಿಮೆ ಆಗ್ತೈತಿ. ಕಡಿಮೆ ಆಗ್ಲಿಕ್ಕೆ ಇದು ಸಹಾಯ ಮಾಡತ್ತ. ತೂಕ ಇಳಿಕೆ ಮಾಡಕ್ಕೂ ಸಹಾಯ ಅಂತವ. ಇದೇನು ದಿನಾ ಭಾಳ ಹೊಟ್ಟಿಲೆ ಮುಂಜಾನೆ ಎದ್ದುಕೊಳ್ಳೇನ ಕುಡಿಬೇಕಂತಾರ. ನಮ್ಮ ಮೈಯಾಗಿರೋ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನ ತೊಲಗಿಸ್ತೈತಂತ. ಮತ್ತ ಎಳ್ನೀರ್ನ್ಯಾಗ ಪೊಟ್ಯಾಷಿಯಂ ಮತ್ತು ಮೆಗ್ನೀಷಿಯಂ ಸಮೃದ್ಧವಾಗಿರತ್ತಂತ. ಎಳ್ನೀರ್ ಕುಡಿಯೋರಿಂತ ನಮ್ಮ ಕಿಡ್ನಿ ಸೆತಕ್ಕ ಸ್ವಚ್ಛ ಆಗ್ತಾವಂತ. ಅಂದ್ರ ಆರೋಗ್ಯಕರವಾಗಿ ರೋಗ ನಿರೋಧಕ ಶಕ್ತಿಯನ್ನ ಜಾಸ್ತಿ ಮಾಡ್ತೈತಂತ. ಇನ್ನೊಂದ್ ಹೇಳೇನ, ನಿನ್ ಚರ್ಮಿಸ್ ಚಂದ ಹೊಳಿಲಿಕ್ಕತ್ತೈತ್ ನೋಡು. ಎದಕ್ಕಂತ ತಿಕ್ಕೊಂಡಿ ಮತ್ ನೀನ್?
3: ನಾ ದಿನಾ ಒಂದ್ ಎಳ್ನೀರ್
2: ಅದಕ್ಕ ನಿನ್ ಸ್ಕಿನ್ ಹಂಗ ಫಳ ಫಳ ಹೊಳಿತೈತಿ. ದಿನ ಒಂದ್ ಎಳ್ನೀರ್ ಕುಡಿಯೋರಿಂತ ಚರ್ಮದ ಕಾಂತಿನೂ ಚಲೋ ಆಗ್ತೈತಂತ. ಇವೆಲ್ಲ ನನಗ್ ಗೊತ್ತಿದ್ದು, ನೀನು ನಾಟಿ ಮಾಡೋದು ಹೇಳಿದಿ, ಈ ಸಲ ನಮ್ ಹೊಲ್ದಾನ 8 ಗಿಡ ಹಾಕ್ಸಕ್ಕೆ ನೋಡು.
3: ಆಮೇಲೆ ನೋಡುವ ರಾಖಿ, ಇದ್ರೊಳಗ ಎಲ್ಲಾ ಮಿನರಲ್ಸ್ ಇರ್ತಾವ, ಒಂದು ಸಂಪೂರ್ಣ ಆಹಾರ ಅನ್ಬೋದು. ಈಗ ನೋಡ್, ನಾವು ಆಸ್ಪತ್ರೆಗೆ ಹೊಂಟ್ರ ಬ್ರೆಡ್ ತಗೊಂಡು ಹೋಗುತ್ತಿದ್ರು ಮೊದ್ಲಿನ ಕಾಲದಾಗ. ಈಗ ಎಲ್ಲಾರು ಎಳ್ನೀರ್ ಹೋಯ್ತಾ.
2: ಹೌದು,
3: ಎಳ್ನೀರ ಜೀರ್ಣಕ್ರಿಯೆಗೆ ಸರಳ, ಆಮೇಲೆ ಅದರೊಳಗ ಬಹಳಷ್ಟು ಪೋಷಕಾಂಶ ಇರೋದ್ರಿಂದ ಒಂದು ಅದ್ಭುತವಾದಂತಹ ಏನು ಈಗ ಎನರ್ಜಿ ಡ್ರಿಂಕ್ ಅಂತ ತುಟ್ಟಿ ತುಟ್ಟಿವು ಹುಡುಗರು ಕುಡಿತಾರ. ಆದ್ರ ಅಸಲಿ ಎನರ್ಜಿ ಡ್ರಿಂಕ್ ಅಂದ್ರ ಎಳ್ನೀರ್ ಒಂದ ನೋಡು.
2: ಹೌದು, ನನಗೆ ಬಹಳ ಇಷ್ಟದ ಪೇಯ ಇದು. ನಾನು ಸಹ ಮಾರ್ಕೆಟಿಗೆ ಹೋದ್ರ ಎಲ್ಲ ಎಳ್ನೀರ್ ಕಾಣಿಸ್ಲಿ, ನಾ ಎಳ್ನೀರ್ ಕುಡಿಲಾರ್ದ ಮನೆಗೆ ವಾಪಸ್ ಬರೋಂಗಿಲ್ಲ ನೋಡುವ.
3: ಆಮೇಲೆ ನೋಡುವ, ಈ ಕೋಲ್ಡ್ ಡ್ರಿಂಕ್ಸು, ತಂಪು ಪಾನೀಯ ಅಂತ ನಾವೇನು ಕುಡಿತೇವಲ್ಲ ಕೋಲ್ಡ್ ಡ್ರಿಂಕ್ಗಳು, ಅದು ನಮ್ಮ ನೆಲಬನ್ನ ಸವಿಸಿಬಿಡ್ತದೆ. ಆ ಕಾರ್ಬೋನೇಟೆಡ್ ನೀರ್ ಇರ್ತಿತ್ತದು, ಅದ್ರೊಳಗೆ ಏನು ಪೋಷಣೆ ಸಿಗಂಗಿಲ್ಲ. ಆಮೇಲೆ ಸಿಕ್ಕಾಪಟ್ಟಿ ಸಕ್ರಿ ಹಾಕಿರ್ತಾರ, ಆ ಸಕ್ರಿಯಿಂದ ತೂಕ ಹೆಚ್ಚಾಗ್ತದ, ಆಮೇಲೆ ದೇಹದ ಆರೋಗ್ಯ ಕೆಡ್ತದ ನೋಡು. ಅದ್ರೊಳಗೆಲ್ಲ ನಕಲಿ ಇರ್ತದೆ.
2: ಹೌದು, ಅದು ಕೋಲ್ಡ್ ಡ್ರಿಂಕ್ಸ್ ಮಾಡ್ಬೇಕಾರ ಆರ್ಟಿಫಿಷಿಯಲ್ ಫ್ಲೇವರ್ಸ್ ಹಾಕಿರ್ತಾರ, ಅದು ಸಹ ಹಾನಿಕಾರ. ಆದಷ್ಟು ಮನ್ಯಾಗಿನ ಹಿರಿಯರು ತಂದೆ ತಾಯಿ ಸಣ್ಣ ಮಕ್ಕಳಿಗೆ ಈ

0: ಡ್ರಿಂಕ್ಸ್ ಕೊಡೋದನ್ನ ಅವಾಯ್ಡ್ ಮಾಡಿ ಎಳನೀರು ಕಬ್ಬಿನ ಹಾಲು ಕೊಡೋದನ್ನ ರೂಢಿ ಮಾಡ್ಬೇಕು ನೋಡ್ ಮಾಲಕ್ಕ.
1: ಹೌದು, ಆದಷ್ಟು ಈ ತಂಪು ಕಾರಕ ಏನಿರ್ತಾವಲ್ಲ ಅದನ್ನ ಅವರು ನಮ್ಗೇನು 20-30 ರೂಪಾಯಿಕ ಬಾಟ್ಲಿ ಮಾರ್ತಾರಲ್ಲ, ಇನ್ನೂ ಹೆಚ್ಚಿಗೆ ಬಿಡು, 100 ರೂಪಾಯಿ ಮಟ ದೊಡ್ಡ ಬಾಟ್ಲಿ ಇರ್ತಾವು. ಅದು ಲಾಭಕ್ಕಾಗಿ ಮಾಡಿದ್ದು, ನಮ್ಮ ಆರೋಗ್ಯಕ್ಕಾಗಿ ಮಾಡಿದ್ದಲ್ಲ. ಆಮೇಲೆ ನೀವು ಅದನ್ನು ಫ್ರಿಡ್ಜ್ನಾಗ ತಂಪಿರ್ಲಾರ್ದ ಕುಡಿತೀರಿ ಅಂದ್ರೆ ಅದರಷ್ಟು ಕೆಟ್ಟು, ನೀವು ಒಂದು ಗುಟ್ಕು ಕುಡಿಲಿಕ್ಕೆ ಆಗೋದಿಲ್ಲ. ಅದನ್ನು ತಂಪಾಗಿಟ್ಟರಷ್ಟ ಅದಕ್ಕೆ ಒಂದು ರುಚಿ ಇರ್ತದೆ. ಆದರೆ ನೀವು ಯಾವ ಎಳ್ನೀರನ್ನು ಫ್ರಿಡ್ಜ್ನಾಗ ಇಟ್ಟು ಕುಡಿಬೇಕಾಗಿಲ್ಲ, ಕಬ್ಬಿನ ಹಾಲನ್ನು ಫ್ರಿಡ್ಜ್ನಾಗ ಇಟ್ಟು ಕುಡಿಬೇಕಾಗಿಲ್ಲ, ಅದಷ್ಟು ರುಚಿನೂ ಇರ್ತದೆ, ಆರೋಗ್ಯಕ್ಕೂ ಚಲೋ ಇರ್ತದೆ. ಆಮೇಲೆ ನೋಡ್ರಿ ಅಕ್ಕಿ, ತೆಂಗಿನ ಮರ ಬೆಳಿಬೇಕಂದ್ರ ನೀರ್ ಚಂದಗ ಬಸ್ತ್ ಹೋಗುವಂತ ಬಿಸಿಲು ಜಾಸ್ತಿ ಬರ್ಬೇಕು ಆ ಸ್ಥಳದೊಳಗ, ಮತ್ತ ನೀರ್ ಬಸತ್ ಹೋಗ್ಬೇಕು ಹಂಗಿರ್ಬೇಕು. ಆಮೇಲೆ ಅದ್ರ ಸುತ್ತಮುತ್ತಲ ಏನಾರ ಸಣ್ಣ ಪುಟ್ಟ ಗಿಡ ಕಳಿ ಬೆಳೆದ್ ಬಂದ್ರ ಅವನ್ನೆಲ್ಲ ತೆಗೆದು ನೀರ್ ಚಂದಗ ಬಸ್ತ್ ಹೋಗುವಂತ ಮಣ್ಣು ಇರ್ಬೇಕು. ಆಮೇಲೆ ಮರಳು ಮಿಶ್ರಿತ ಮಣ್ಣು ಅದಾಗಿರ್ಬೇಕು. ನೀವೇನು ಹಚ್ಚಬೇಕಾರ ಸ್ವಲ್ಪ ಮರಳು ಹಾಕಿದ್ರು ಅಡ್ಡಿ ಇಲ್ಲ ಮೊದ್ಲಿಗೆ.
0: ಆಮೇಲೆ ಕೊಟ್ಟಿಗೆ ಗೊಬ್ಬರ ಕೊಡ್ಬೇಕಿನ್
1: ಕೊಟ್ಟಿಗೆ ಗೊಬ್ಬರ ಕೊಡಬೇಕು.
0: ಎಷ್ಟು ಸುಖಂ ಕೊಡೋದಂತ
1: ಈಗ ನಿನಗ ಮನಿಯೊಳಗ ಸಸಿ ಮಾಡ್ಕೋಬೇಕು ಅಂದ್ರ ಡಿಸೆಂಬರ್ ಫೆಬ್ರವರಿ ತಿಂಗಳೊಳಗ ಮರದಿಂದ ತಾವ ಅವು ಪಕ್ವಾಗಿ ಉದುರಿ ಬಿದ್ದಂತಹ ಬಲ್ತ್ ಕಾಯಿ ಅರಿಸ್ಕೋಬೇಕು. ಅದರಿಂದ ಮಾಡಬಹುದು. ಮಣ್ಣು ನಮ್ದು ಹೆಂಗಿರ್ತದ ಅದರ ಪ್ರಕಾರ ನೀವು ಏನು 1 ಮೀಟರ್ ಆಳ, 1 ಮೀಟರ್ ಅಗಲ ಮತ್ತು 1 ಮೀಟರ್ ಉದ್ದ, ಈ ರೀತಿ ಗುಂಡಿ ತೋಡಿ ಸಸಿಗಳನ್ನ ನೆಡಬೇಕು. ಮಣ್ಣಿನ ಮೇಲ್ಮೈಕ್ಕಿಂತ 1 ಇಂಚ್ ಕೆಳಗ ಸಸಿ ನಾಟಿ ಮಾಡಬೇಕು. ಆಮೇಲೆ ನಾಟಿ ಮಾಡಿದ ತಕ್ಷಣ ನೀರ್ ಹಾಕಿ ತೇವಾಂಶ ಉಳಿಸಾಕ ಈ ಗರಿ ಮತ್ತು ಒಣ ಎಲೆಗಳಿಂದ ಅದನ್ನ ಕವರ್ ಮಾಡ್ಬೇಕು. ಅದಕ್ಕೇನ್ ಮಲ್ಚಿಂಗ್ ಅಂತಾರ, ಯಾರು ಸಸಿಯಿಂದ ಬೆಳೆಸ್ತಾರ ಅವರು. ಆಮೇಲೆ ಮಳಿ ಇಲ್ದಾಗ ಪ್ರತಿದಿನ ಅಥವಾ ವಾರಕ್ಕೊಮ್ಮೆ 40-50 ಲೀಟರ್ ನೀರನ್ನ ನಾವು ಹನಿ ನೀರಾವರಿ ಮೂಲಕ ಕೊಡಬಹುದು. ಆಮೇಲೆ ಈ ಬೋರಾನು, ಮ್ಯಾಂಗ್ನೀಸು, ಮ್ಯಾಗ್ನೇಶಿಯಂ ಅಂಶ ಇರುವಂತ ಸಮತೋಲಿತ ಗೊಬ್ಬರಗಳನ್ನ ನೀಡಬೇಕು. ಆಮೇಲೆ ಇದನ್ನ ಅಂತರ್ ಬೆಳೆಯಾಗಿ ಬೆಳಿಬಹುದು ನೋಡುವ, ಬಾಳೆಗಿಡದ ಜೊತೆ, ಅಲಸಂದಿ ತರಕಾರಿ ಜೊತೆ, ಒಂದು ಕಾಳದಗಳ ಜೊತೆ ಇದನ್ನ ಅಂತರ್ ಬೆಳೆಯಾಗಿ ಬೆಳೆದ್ರು ಬಹಳ ಚಲೋ ಇರ್ತದ ನೋಡು.
0: ಬಹಳ ಚಲೋ ಮಾಹಿತಿ ಕೊಟ್ಟೆ ಮಾಲಕ್ಕ. ಆತ್, ಇನ್ನೊಂದೆರಡ್ ಎಳ್ನೀರ್ ಕೊಡ, ನಾನು ಹೊಲಕ್ ಬುತ್ತಿ ತಗೊಂಡು ಹೊಂಟಿದ್ದೆ. ಮತ್ತಿವತ್ ನೋಡು ತೆಂಗಿನ ತುರಿ ಹಾಕಿ ನಾನು ಕೋಸಂಬರಿ ಮಾಡೇನಿ, ಹೊಲಕ್ ಬುತ್ತಿ ತಗೊಂಡು ಹೊಂಟೇನಿ, ಬರ್ತೀನ ನನ್ ಜೊತೆ.
1: ಹಾ ಬರ್ತೀನಿ ತಗೋವ, ಇನ್ನೊಂದ್ಸರಿ ಬರ್ತೀನಿ ನಾನು. ಇತ್ತಗೋ 2-4 ಬೈ ಹೊಲ್ದಾಗ ಎಲ್ಲಾರ್ಗು ಕೊಡು.
0: ಆತ್ ನಡಿ ಹಂಗಾರ, ಚಕ್ಕಡಿ ಗಾಡ್ಯಾಗ ಇಟ್ಟ ಬಿಡೋಣ ನಡಿ ಹಂಗಾರ. ನಡಿ ಮಾಲಕ್ಕ, ಹೋ ಬರ್ಲ ನಾನು.
1: ಹೋ ಬಾವ, ಹೋ ಬಾ.
2: ಕಾರ್ಯಕ್ರಮ ಹೊಲಕ್ಕೆ ಬುತ್ತಿ ಇದುವರೆಗೆ ಕೇಳಿದ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಮಾಲಾ ಸಾಮ್ರಾಣಿ ಹಾಗೂ ರಾಕಿ ಹಾನ್ಗಲ್.

ಜನಪದ ಸಂಗೀತದಲ್ಲಿ ಘಟನಟಿಯ ಪದ್ಮವ ಲಕ್ಷ್ಮಣ್ ಮಾಂಗ್ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದ

ಇದಾಗಿತ್ತು ಇಂದಿನ ಕೃಷಿ ರಂಗ. ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ವಾಣಿಜ್ಯ ಜಾಹೀರಾತುಗಳು. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ 7:35 ಕನ್ನಡದಲ್ಲಿ ವಾರ್ತೆಗಳನ್ನು ಆಲಿಸುವಿರಿ.

ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಎತ್ತು ಹೊಗೆ ಉಗುಳಲ್ಲ, ಟ್ರ್ಯಾಕ್ಟರ್ ಸಗಣಿ ಹಾಕಲ್ಲ, ಪರಿಸರ ಕೆಡಿಸೋಲ್ಲ. ಉಳಿಮೆಯೇ ಇಲ್ಲದ ಸಹಜ ಕೃಷಿಯನ್ನು ನೀವು ಕಂಡಿದ್ದೀರಾ? ನೈಸರ್ಗಿಕ ಕೃಷಿ, ಶೂನ್ಯ ಬಂಡವಾಳ ಕೃಷಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಾಂತಲಾ ಜಯಪ್ರಕಾಶ್. ಮುಖ್ಯಾಂಶಗಳು: ನಾಲ್ಕು ರಾಜ್ಯಗಳು ಮತ್ತು ಒಂದು ಕೇಂದ್ರಾಡಳಿತ ಪ್ರದೇಶದ ವಿಧಾನಸಭಾ ಚುನಾವಣೆ ಹಾಗೂ ಎಂಟು ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಮತ ಎಣಿಕೆ ನಾಳೆ. ಸಕಲ ಸಿದ್ದತೆ, ಬಿಗಿ ಬಂದೋಬಸ್ತ್. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದಿಂದ ರಾಷ್ಟೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮದ ಮಾರ್ಗಸೂಚಿ ಬಿಡುಗಡೆ. ಆರೋಗ್ಯ ಭದ್ರತೆಗೆ ಕೇಂದ್ರ ಸರ್ಕಾರದ ಆದ್ಯತೆ, ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವಿಯ. ಹಾಗೂ ಹೈದರಾಬಾದ್ನಲ್ಲಿ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಎದುರು ಕೋಲ್ಕತಾ ನೈಟ್ ರೈಡರ್ಸ್ 7 ವಿಕೆಟ್ಗಳ ಜಯ. ವಾರ್ತೆಗಳ ವಿವರ: ನಾಲ್ಕು ರಾಜ್ಯಗಳು, ಒಂದು ಕೇಂದ್ರಾಡಳಿತ ಪ್ರದೇಶದ ವಿಧಾನಸಭಾ ಚುನಾವಣೆ ಹಾಗೂ ಆರು ರಾಜ್ಯಗಳ ಎಂಟು ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಮತ ಎಣಿಕೆ ನಾಳೆ ನಡೆಯಲಿದೆ. ಮತ ಎಣಿಕೆಗೆ ಸಕಲ ಸಿದ್ದತೆ ಮಾಡಿಕೊಳ್ಳಲಾಗಿದೆ. ಮತದಾನ ನಡೆದಿರುವ ಕ್ಷೇತ್ರಗಳಲ್ಲಿ ಸುಗಮ ಎಣಿಕೆ ಖಚಿತಪಡಿಸಿಕೊಳ್ಳಲು ಸಕಲ ವ್ಯವಸ್ಥೆ ಮಾಡಲಾಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಸ್ಟ್ರಾಂಗ್ ರೂಂಗಳ ಸುತ್ತಲೂ ಎಣಿಕೆ ಕೇಂದ್ರಗಳಲ್ಲಿ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಭದ್ರತೆಯನ್ನು ಬಲಪಡಿಸಲಾಗಿದೆ. ಎಲ್ಲಾ ಎಣಿಕೆ ಕೇಂದ್ರಗಳಲ್ಲಿ ಮೇಲ್ವಿಚಾರಣೆಗಾಗಿ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ಇವಿಎಂಗಳು ಮತ್ತು ವಿವಿಪಿಎಟಿಗಳನ್ನು ಸ್ಟ್ರಾಂಗ್ ರೂಂಗಳಿಂದ ಎಣಿಕೆ ಕೇಂದ್ರಗಳಿಗೆ ಸಂಪೂರ್ಣ ಭದ್ರತೆಯೊಂದಿಗೆ ಸ್ಥಳಾಂತರಿಸಲಾಗಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ತಡೆಗಟ್ಟಲು ಎಣಿಕೆ ಕೇಂದ್ರಗಳ ಸುತ್ತಮುತ್ತ ಸಂಚಾರ ನಿರ್ಬಂಧಿಸಲಾಗಿದೆ. ಅಧಿಕಾರಿಗಳು ನಾಳೆ ಬೆಳಿಗ್ಗೆ 6 ಗಂಟೆಯೊಳಗೆ ಎಣಿಕೆ ಕೇಂದ್ರಗಳನ್ನು ತಲುಪಲಿದ್ದು, ಎಣಿಕೆ ಏಜೆಂಟ್ಗಳು ಎಣಿಕೆ ಪ್ರಾರಂಭವಾಗುವ ಕನಿಷ್ಠ 1 ಗಂಟೆ ಮೊದಲು ವರದಿ ಮಾಡಿಕೊಳ್ಳಲು ಸೂಚಿಸಲಾಗಿದೆ. ಚುನಾವಣಾ ಅಧಿಕಾರಿಗಳು ಸೇರಿದಂತೆ ಎಲ್ಲಾ ಸಿಬ್ಬಂದಿಗೆ ಹೊಸದಾಗಿ ಪರಿಚಯಿಸಲಾದ ಕ್ಯೂಆರ್ ಕೋಡೆಡ್ ಫೋಟೋ ಗುರುತಿನ ಚೀಟಿಗಳನ್ನು ಕಡ್ಡಾಯಗೊಳಿಸಲಾಗಿದೆ ಮತ್ತು ಎಣಿಕೆ ಕೇಂದ್ರಗಳಲ್ಲಿ ಪ್ರವೇಶಿಸಲು 3 ಹಂತಗಳ ಭದ್ರತಾ ವ್ಯವಸ್ಥೆಯನ್ನು ಪರಿಚಯಿಸಲಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಫಾಲ್ಟಾ ವಿಧಾನಸಭಾ ಕ್ಷೇತ್ರದ ಚುನಾವಣೆಯನ್ನು ಅಸಿಂಧು ಎಂದು ಭಾರತ ಚುನಾವಣಾ ಆಯೋಗ ಘೋಷಿಸಿದೆ. ಫಾಲ್ಟಾ ವಿಧಾನಸಭೆಗೆ ಮೇ 21ರಂದು ಮರು ಮತದಾನ ನಡೆಯಲಿದ್ದು, ಎಣಿಕೆ ಮೇ 24ರಂದು ನಡೆಯಲಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯವು ಇತ್ತೀಚೆಗೆ ರಾಷ್ಟೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮ 2.0 ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದೆ. ಜನನ ದೋಷಗಳು, ರೋಗಗಳು, ಕೊರತೆಗಳು ಮತ್ತು ಬೆಳವಣಿಗೆಯ ವಿಳಂಬಗಳಿಗೆ ಚೌಕಟ್ಟನ್ನು ಇದು ವಿಸ್ತರಿಸಿದೆ. ಅಂಟುರೋಗವಲ್ಲದ ಕಾಯಿಲೆಗಳು, ಮಾನಸಿಕ ಆರೋಗ್ಯ ಸ್ಥಿತಿ ಮತ್ತು ನಡವಳಿಕೆ ಸಮಸ್ಯೆಗಳು ಸೇರಿದಂತೆ ಹೊಸ ಯುಗದ ಆರೋಗ್ಯ ಸವಾಲುಗಳನ್ನು ಸಹ ಈ ಚೌಕಟ್ಟು ಒಳಗೊಂಡಿದೆ. ಹೊಸ ಮಾರ್ಗಸೂಚಿಯು ಈಗ ಹೆಚ್ಚು ಸಮಗ್ರ ಜೀವನಚಕ್ರ ಆಧಾರಿತ ವಿಧಾನದೊಂದಿಗೆ ಜನನದಿಂದ 18 ವರ್ಷದ ಒಳಗೆ ಮಕ್ಕಳ ಆರೋಗ್ಯದ ಮೇಲೆ ಕೇಂದ್ರೀಕರಿಸುತ್ತದೆ. ಇದು ಮಗುವಿನ ಬೆಳವಣಿಗೆಯ ಪ್ರತಿಯೊಂದು ಹಂತದಲ್ಲೂ ನಿರಂತರ ಆರೈಕೆಗೆ ಒತ್ತು ನೀಡಲಿದೆ. ಮಕ್ಕಳು ಸರಿಯಾದ ಆರೈಕೆಯನ್ನು ಪಡೆಯುವುದನ್ನು ಖಚಿತಪಡಿಸಿಕೊಳ್ಳಲು ಸದೃಢ ವ್ಯವಸ್ಥೆ ಹಾಗೂ ವ್ಯಾಪಕ ಸ್ಕ್ರೀನಿಂಗ್ ಕಾರ್ಯಕ್ರಮ ಮತ್ತು ಡಿಜಿಟಲ್ ಆರೋಗ್ಯ ಕಾರ್ಡ್ಗಳ ಪರಿಚಯ ಮೊದಲಾದ ಕ್ರಮ ಕೈಗೊಳ್ಳಲಾಗಿದೆ. ಈ ಕಾರ್ಯಕ್ರಮವು ನೈಜ ಸಮಯದ ದತ್ತಾಂಶ ಜಾಡು, ಸಂಯೋಜಿತ ವೇದಿಕೆಗಳ ಉತ್ತಮ ಬಳಕೆ ಮತ್ತು ಬಹುವಲಯ ಸಮ್ಮಿಲನದ ಮೇಲೆ ಕೇಂದ್ರೀಕರಿಸುತ್ತದೆ. ಈ ಮಾರ್ಗಸೂಚಿಗಳ ಬಿಡುಗಡೆಯು ಪ್ರತಿ ಮಗುವಿಗೆ ಸಮಾನ ಮತ್ತು ಗುಣಮಟ್ಟದ ಆರೋಗ್ಯ ಸೇವೆಗಳನ್ನು ಖಾತರಿಸಿಕೊಳ್ಳಲು ಸರ್ಕಾರದ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಸಚಿವಾಲಯ ತಿಳಿಸಿದೆ. ನವದೆಹಲಿಯಲ್ಲಿ ನಾಳೆಯಿಂದ ಪಂಚಾಯತ್ ಅಭಿವೃದ್ದಿ ಯೋಜನೆಗಳ ತಯಾರಿಕೆಯ ಕುರಿತು 2 ದಿನಗಳ ರಾಷ್ಟೀಯ ಕಾರ್ಯಾಗಾರವನ್ನು ಪಂಚಾಯತ್ ರಾಜ್ ಸಚಿವಾಲಯ ಆಯೋಜಿಸಿದೆ. 2 ದಿನಗಳ ಈ ಕಾರ್ಯಾಗಾರವು ದತ್ತಾಂಶ ಆಧಾರಿತ ಭಾಗವಹಿಸುವಿಕಾತ್ಮಕ ಯೋಜನೆಯನ್ನು ತಳಮಟ್ಟದಲ್ಲಿ ಬಲಪಡಿಸುವ ಗುರಿಯನ್ನು ಹೊಂದಿದೆ. 2026-27 ಸಾಲಿನ ಪಂಚಾಯತ್ ಅಭಿವೃದ್ದಿ ಯೋಜನೆಗಳ 16 ಹಣಕಾಸು ಆಯೋಗದ ಷರತ್ತುಗಳು ಮತ್ತು ಗ್ರಾಮೀಣ ಸಮುದಾಯಗಳಿಗೆ ಮಾಪನ ಸಾಧ್ಯ ಫಲಿತಾಂಶಗಳೊಂದಿಗೆ ಹೊಂದಿಕೆಯಾಗುವುದನ್ನು ಕಾರ್ಯಾಗಾರ ಖಚಿತಪಡಿಸಲಿದೆ ಎಂದು ಸಚಿವಾಲಯ ತಿಳಿಸಿದೆ. ಪಂಚಾಯತ್ ರಾಜ್ ಸಚಿವಾಲಯದ ಕಾರ್ಯದರ್ಶಿ ವಿವೇಕ್ ಭಾರದ್ವಾಜ್ ಮತ್ತು ಇತರ ಅಧಿಕಾರಿಗಳ ಸಮ್ಮುಖದಲ್ಲಿ ಕಾರ್ಯಾಗಾರ ಉದ್ಘಾಟನೆಯಾಗಲಿದೆ. ಈ ವರ್ಷಾಂತ್ಯದ ವೇಳೆಗೆ ಆಧಾರ್ನ ನೋಟವು ಕೇವಲ ಫೋಟೋ ಮತ್ತು ಕ್ಯೂಆರ್ ಕೋಡ್ಗೆ ಬದಲಾಗಬಹುದು ಎಂಬ ಸಾಮಾಜಿಕ ಮಾಧ್ಯಮ ಪೋಸ್ಟ್ನ ಮಾಹಿತಿ ಸತ್ಯಕ್ಕೆ ದೂರ ಎಂದು ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಇಂದು ತಿಳಿಸಿದೆ. ಅಂತಹ ಯಾವುದೇ ಬದಲಾವಣೆಯ ಪ್ರಸ್ತಾಪ ಇಲ್ಲ ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ.

0: ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕಾರ್ಮಿಕ

0: 15 ಕೋಟಿ ಜನರಿಗೆ ಇಎಸ್ಐಸಿ ಸಾಮಾಜಿಕ ಭದ್ರತೆ ನೀಡಲಾಗುತ್ತಿದೆ ಎಂದು ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಹಾಗೂ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವ್ಯ ಹೇಳಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದ ಬಾಶೆಟ್ಟೆಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ 100 ಹಾಸಿಗೆ ಸಾಮರ್ಥ್ಯದ ಇಎಸ್ಐಸಿ ಆಸ್ಪತ್ರೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಆರೋಗ್ಯ ಭದ್ರತೆಯು ಸಾಮಾಜಿಕ ಭದ್ರತೆಯ ಪ್ರಮುಖ ಭಾಗವಾಗಿದೆ ಎಂದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಕಳೆದ 10 ವರ್ಷಗಳಲ್ಲಿ ಈ ಹಿಂದೆ 7 ಕೋಟಿ ಜನರಿಗೆ ಮಾತ್ರ ಲಭ್ಯವಿದ್ದು ಇಎಸ್ಐಸಿ ಸೌಲಭ್ಯವನ್ನು ಈಗ 15 ಕೋಟಿ ಜನರಿಗೆ ನೀಡಿದೆ. 40 ವರ್ಷ ಮೇಲ್ಪಟ್ಟ ಕಾರ್ಮಿಕರಿಗೆ ಆರೋಗ್ಯ ತಪಾಸಣಾ ಶಿಬಿರ ನಡೆಸಲಾಗುತ್ತಿದೆ ಎಂದು ತಿಳಿಸಿದರು.
1: हेल्थ चेकअप करने का प्रारंभ करने जा रहे हैं ताकि हमारे सभी श्रमिक का हेल्थ चेकअप हो जाए और उसके आधार पर उसका इलाज हो जाए. आज इस मंच से मैं मेरे सभी श्रमिक को रिक्वेस्ट करता हूं कि ESIC हॉस्पिटल में 7 तारीख से आपका हेल्थ चेकअप का कैंप लगेगा. आप अवश्य जाइए, आप आपका स्वास्थ्य की जांच करवा लीजिए, आपका स्वास्थ्य को सुनिश्चित करिए.
0: ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಹಾಗೂ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಮಾತನಾಡಿ, ಇಎಸ್ಐಸಿ ಆಸ್ಪತ್ರೆ ಇಂದು ಕೇಂದ್ರ ಸರ್ಕಾರದ ಸಹಕಾರದಿಂದ ಉದ್ಘಾಟನೆಯಾಗಿದೆ. ಇಎಸ್ಐಸಿ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯಲ್ಲಿ ಚಿಕಿತ್ಸೆ ದೊರೆಯುವಂತೆ ಕ್ರಮ ವಹಿಸಲಾಗುತ್ತಿದ್ದು, ಹೆಚ್ಚಿನ ಚಿಕಿತ್ಸೆಗೆ ಬೇರೆ ಆಸ್ಪತ್ರೆಗೆ ಶಿಫಾರಸು ಮಾಡಿದರೆ ಚಿಕಿತ್ಸಾ ವೆಚ್ಚವನ್ನು ಇಲಾಖೆ ಭರಿಸಲಿದೆ. ದೇಶದ 17 ಇಎಸ್ಐಸಿ ಮೆಡಿಕಲ್ ಕಾಲೇಜುಗಳಲ್ಲಿ ಕಾರ್ಮಿಕರ ಮಕ್ಕಳಿಗೆ 702 ಸೀಟುಗಳನ್ನು ಮೀಸಲಿರಿಸಲಾಗಿದೆ ಎಂದರು.
2: ಯಾರೋ ಒಬ್ರು ಪ್ರೈವೇಟ್ ಹಾಸ್ಪಿಟಲ್ಗೆ ಅಡ್ಮಿಟ್ ಆದ್ರು 1.5 ಕೋಟಿ ಬಿಲ್ ಆಯ್ತಾ, 1.5 ಕೋಟಿಯನ್ನು ಕೂಡ ESI ಉಚಿತವಾಗಿ ಆ ಪೇಷಂಟ್ಗೆ ಕೊಡುವಂತದನ್ನು ESI ನ ನಾವು ಕೊಟ್ಟಿದ್ದ ನಾವು ಕಾಯೋದಿಲ್ಲ. ನಮ್ಮ ಆಸ್ಪತ್ರೆಯಲ್ಲಿ ಫೆಸಿಲಿಟಿ ಇಲ್ಲ ಅಂತಂದ್ರೆ ನಾವು ಯಾವ ಆಯುಷ್ಮಾನಿಂದ ಇವತ್ತು ಆಸ್ಪತ್ರೆ ಎಂಪ್ಯಾನಲ್ ಆಗಿದೆ, ಆ ಲೀಸ್ಟ್ ಇದೆ ಕೇಂದ್ರ ಸರ್ಕಾರದಲ್ಲಿ, ಅಲ್ಲಿ ಟ್ರೀಟ್ಮೆಂಟ್ಗೆ ಹೋಗೋದಕ್ಕೆ ಇವರು ರೆಫರ್ ಮಾಡ್ತಾರೆ.
0: ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯವು ದೇಶಾದ್ಯಂತ ಆರೋಗ್ಯ ಸೌಲಭ್ಯಗಳಲ್ಲಿ ಬೆಂಕಿಯ ಅಪಾಯಗಳನ್ನು ತಡೆಗಟ್ಟುವ ಮತ್ತು ತಗ್ಗಿಸುವ ಮಹತ್ವದ ಕುರಿತು ಜಾಗೃತಿ ಮೂಡಿಸಲು ನಾಳೆಯಿಂದ ಭಾರತಾದ್ಯಂತ ಅಗ್ನಿ ಸುರಕ್ಷತಾ ಸಪ್ತಾಹ ಆಚರಿಸಲಿದೆ. ಕೇಂದ್ರ ಆರೋಗ್ಯ ಕಾರ್ಯದರ್ಶಿ ಪುಣ್ಯ ಸುಲೀಲಾ ಶ್ರೀವಾಸ್ತವ ಅವರು ನಾಳೆ ನವದೆಹಲಿಯ ಕರ್ತವ್ಯ ಭವನದಲ್ಲಿ ಅಗ್ನಿ ಸುರಕ್ಷತಾ ಸಪ್ತಾಹಕ್ಕೆ ಚಾಲನೆ ನೀಡಲಿದ್ದಾರೆ ಮತ್ತು ಆರೋಗ್ಯ ಸೌಲಭ್ಯಗಳಲ್ಲಿ ಅಗ್ನಿ ಸುರಕ್ಷತೆಯ ಕುರಿತು ಪ್ರತಿಜ್ಞಾವಿಧಿ ಬೋಧಿಸಲಿದ್ದಾರೆ. ವಿವಿಧ ಜಾಗೃತಿ ಅಭಿಯಾನಗಳು, ಅಣಕು ಅಭ್ಯಾಸಗಳು, ಅಗ್ನಿ ಸುರಕ್ಷತಾ ಪ್ರೋಟೋಕಾಲ್ಗಳ ಪ್ರಸಾರ ಸೇರಿದಂತೆ ಹಲವು ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗಿದೆ. ಹೈದರಾಬಾದ್ನಲ್ಲಿ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ನೀಡಿದ 165 ರನ್ಗಳ ಗುರಿ ಬೆನ್ನತ್ತಿದ ಕೋಲ್ಕತಾ ನೈಟ್ ರೈಡರ್ಸ್ ತಂಡವು 18.2 ಓವರ್ಗಳಲ್ಲಿಯೇ 3 ವಿಕೆಟ್ ನಷ್ಟಕ್ಕೆ 169 ರನ್ ಗಳಿಸಿ ಜಯ ಸಾಧಿಸಿತು. ಅಹಮದಾಬಾದ್ನಲ್ಲಿ ನಡೆದಿರುವ ದಿನದ ಮತ್ತೊಂದು ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ಮತ್ತು ಪಂಜಾಬ್ ಕಿಂಗ್ಸ್ ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಗುಜರಾತ್ ಟೈಟನ್ಸ್ ತಂಡ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಉಕ್ರೇನಿನ ಮಾಟಾ ಕೊಸ್ಟ್ಯುಕ್ ಮ್ಯಾಡ್ರಿಡ್ ಓಪನ್ ಟೆನಿಸ್ 2026 ಜಯಿಸಿದ್ದಾರೆ. ಇದು ಅವರ ವೃತ್ತಿ ಜೀವನದ ಅತಿದೊಡ್ಡ ಪ್ರಶಸ್ತಿಯಾಗಿದೆ. 23 ವರ್ಷದ ಉಕ್ರೇನ್ ಆಟಗಾರ್ತಿ ನಿನ್ನೆ ನಡೆದ ಮಹಿಳೆಯರ ಸಿಂಗಲ್ಸ್ ಫೈನಲ್ಸ್ನಲ್ಲಿ ವಿಶ್ವದ 8ನೇ ಶ್ರೇಯಾಂಕಿತ ಮೀರಾ ಆಂಡ್ರಿವಾ ಅವರನ್ನು 6-3 7-5 ಸೆಟ್ಗಳಿಂದ ಮಣಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 4 ರಾಜ್ಯಗಳು ಮತ್ತು 1 ಕೇಂದ್ರಾಡಳಿತ ಪ್ರದೇಶದ ವಿಧಾನಸಭಾ ಚುನಾವಣೆ ಹಾಗೂ 8 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಮತ ಎಣಿಕೆ ನಾಳೆ. ಸಕಲ ಸಿದ್ದತೆ, ಬಿಗಿ ಬಂದೋಬಸ್ತ್. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದಿಂದ ರಾಷ್ಟೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮದ ಮಾರ್ಗಸೂಚಿ ಬಿಡುಗಡೆ. ಆರೋಗ್ಯ ಭದ್ರತೆಗೆ ಕೇಂದ್ರ ಸರ್ಕಾರದ ಆದ್ಯತೆ, ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವಿಯ. ಹಾಗೂ ಹೈದರಾಬಾದ್ನಲ್ಲಿ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಎದುರು ಕೋಲ್ಕತಾ ನೈಟ್ ರೈಡರ್ಸ್ 7 ವಿಕೆಟ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05ಕ್ಕೆ.
3: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಕಲಬುರಗಿ. ಕಲಬುರಗಿಯ ನಿವೃತ್ತ ಕನ್ನಡ ಉಪನ್ಯಾಸಕರಾದ ರೇವಣ್ ಸಿದ್ದಪ್ಪ ದುಕಾನ್ ಅವರಿಂದ ಕೊಂಡಗೋಳಿ ಕೆ ಶಿರಾಜ್ ಅವರ ಕುರಿತು ಭಾಷಣ ಕೇಳುವರೆ.
5: ಇತಿಹಾಸ ಪುರಾಣಗಳಿಂದಲೂ ಭಾರತದ ಪುಣ್ಯಭೂಮಿಯಲ್ಲಿ ದೇವಾನುದೇವ

ದೇವತೆಗಳು, ದಾರ್ಶನಿಕರು, ಶರಣರು, ಸಂತರು, ದಾಸರು ಜನಿಸಿ ತಮ್ಮದೇ ವಿಶಿಷ್ಟ ಕೊಡುಗೆ ಕೊಟ್ಟು ಸಮಾಜ ಸುಧಾರಣೆ ಮಾಡಿದ್ದಾರೆ. ಜನಸಾಮಾನ್ಯರ ಕಷ್ಟನಷ್ಟಗಳಿಗೆ ಸ್ಪಂದಿಸಿ ಸನ್ಮಾರ್ಗ ತೋರಿ ಜನಮಾನಸದಲ್ಲಿ ಅಜರಾಮರವಾಗಿ ನೆಲೆಸಿದ್ದಾರೆ. ಇಂತಹ ಪುಣ್ಯ ಕಾರ್ಯಕ್ಕೆ ಕರ್ನಾಟಕ ರಾಜ್ಯವು ಹೊರತಾಗಿಲ್ಲ. ಇಲ್ಲಿಯೂ ಅನೇಕ ಪುಣ್ಯ ಪುರುಷರು ಜನಿಸಿ ನಡೆದಾಡಿ ವಿಶಿಷ್ಟ ಕೊಡುಗೆ ನೀಡಿ ಜನರ ಹೃದಯ ಸಿಂಹಾಸನದಲ್ಲಿ ರಾರಾಜಿಸುತ್ತಿದ್ದಾರೆ. ಅಂತಹ ಪುಣ್ಯ ಪುರುಷರಲ್ಲಿ ಕೊಂಡಗುಳಿ ಕೇಶಿರಾಜನೂ ಒಬ್ಬ. ವಿಭೂತಿ ಪುರುಷನಾಗಿದ್ದಾರೆ. ಕೇಶಿರಾಜ ಎಂದರೆ ಕನ್ನಡ ಭಾಷಿಕರಿಗೆ ಮತ್ತು ಭಾಷಾತಜ್ಞರಿಗೆ ಕನ್ನಡ ವ್ಯಾಕರಣ ಗ್ರಂಥ ಶಬ್ದಮಣಿ ದರ್ಪಣ ರಚಿಸಿದ ಕೇಶಿರಾಜನೆಂದೇ ತಿಳಿಯುತ್ತಾರೆ. ಕನ್ನಡ ವೈಯಾಕರಣಿ ಕೇಶಿರಾಜ ಬೇರೆ, ಕೊಂಡಗುಳಿ ಕೇಶಿರಾಜನೇ ಬೇರೆ ಎಂಬುದನ್ನು ಸ್ಪಷ್ಟವಾಗಿ ಅರಿಯಬೇಕು. ಕನ್ನಡದ ವೈಯಾಕರಣಿ 13ನೇ ಶತಮಾನದಲ್ಲಿ ಅಂದರೆ ಕ್ರಿಸ್ತ ಶಕ 1260ರಲ್ಲಿ ಜನಿಸಿದ್ದ ಜೈನ ಕವಿಯಾಗಿದ್ದನು. ಆದರೆ ಕೊಂಡಗುಳಿ ಕೇಶಿರಾಜನು 11ನೇ ಶತಮಾನದ ಅಂತ್ಯಭಾಗ ಮತ್ತು 12ನೇ ಶತಮಾನದ ಆದಿಭಾಗದಲ್ಲಿದ್ದ ಶೈವ ವೀರಶೈವದ ಆದಿಕವಿ ಶರಣ ಶ್ರೇಷ್ಠನಾಗಿದ್ದನು. 12ನೇ ಶತಮಾನದ ಜಗಜ್ಯೋತಿ ಬಸವೇಶ್ವರರ ಪೂರ್ವದಲ್ಲಿದ್ದ ವೀರಶೈವ ಕವಿ, ಶರಣ ಕವಿ, ವಿಭೂತಿ ಪುರುಷನಾಗಿದ್ದನು. ದೇವರ ದಾಶಿಮಯ್ಯ, ಕೆಂಭಾವಿ ಭೋಗಣ್ಣ, ಚಂದಿಮರಸ, ವಂಶವರ್ಧನ, ತೆಲುಗು ಬೊಮ್ಮಯ್ಯ, ಬಾಹೂರು ಬ್ರಹ್ಮಯ್ಯ, ಕೋವೂರು ಬೊಮ್ಮಯ್ಯ, ಶಂಕರ ದಾಶಿಮಯ್ಯ ಇಂತಹ ಪುಣ್ಯ ಪುರುಷರು ಕೊಂಡಗುಳಿ ಕೇಶಿರಾಜನ ಸಮಕಾಲೀನರಾಗಿದ್ದರು. ಕೊಂಡಗುಳಿ ಕೇಶಿರಾಜನ ಬಗ್ಗೆ ಅನೇಕ ಶಿಲಾಶಾಸನಗಳು ದೊರೆತಿವೆ. ಹರಿಹರ, ರಾಘವಾಂಕ, ಭೀಮಕವಿ ಮುಂತಾದ 12, 13ನೇ ಶತಮಾನದ ಉದ್ದಾಮ ಕವಿಗಳು ತಮ್ಮ ತಮ್ಮ ಅನುಭೂತಿಯಲ್ಲಿ ಉಲ್ಲೇಖಿಸಿದ್ದಾರೆ. ರಗಳೆಯ ಕವಿಯೆಂದೇ ಖ್ಯಾತಿ ಪಡೆದ ಹರಿಹರ ಬಸವರಾಜ ದೇವರಗಳೇ ಬರೆದಂತೆ ಕೊಂಡಗುಳಿ ಕೇಶಿರಾಜ ಡಣಾಯಕರಗಳೇ ಬರೆದಿದ್ದು ಕೊಂಡಗುಳಿ ಕೇಶಿರಾಜನ ಸಂಪೂರ್ಣ ಚರಿತ್ರೆಯನ್ನೇ ಕಟ್ಟಿಕೊಟ್ಟಿದ್ದಾರೆ. ಕೊಂಡಗುಳಿ ಕೇಶಿರಾಜನು ಕಲಬುರಗಿ ಜಿಲ್ಲೆಯ ಆಗಿನ ಜೇವರ್ಗಿ ತಾಲೂಕ ಈಗಿನ ಯಡ್ರಾಮಿ ತಾಲೂಕಿನ ಕೊಂಡಗುಳಿ ಎಂಬ ಗ್ರಾಮದಲ್ಲಿ ಜನಿಸಿದನು. ಒಂದೊಂದು ಪವಿತ್ರ ಸ್ಥಳಕ್ಕೆ ಸ್ಥಳ ಪುರಾಣ ಇರುವಂತೆ ಕೊಂಡಗುಳಿಗೂ ಇರುವುದು ಕಾಣಬರುತ್ತದೆ. ಕೊಂಡಗುಳಿಯು ಕೊಂಡ ಗುಳಿ ಎಂಬ ಎರಡು ಪದ ಸೇರಿ ಆಗಿದೆ. ಕೊಂಡ ಎಂದರೆ ಕೆಂಡ, ಬೆಂಕಿ, ಅಗ್ನಿ ಎಂದರ್ಥ. ಗುಳಿ ಎಂದರೆ ತಗ್ಗು, ಪ್ರದೇಶ ಎಂದರ್ಥ. ಅಂದರೆ ಕೆಂಡ ಹಾಕುವ ತಗ್ಗು ಅಂದರೆ ಯಜ್ಞ ಯಾಗಾದಿ ಮಾಡುವ ಪವಿತ್ರ ಗ್ರಾಮ ಎಂಬುದು ಸ್ಥಳ ಪುರಾಣ ಐತಿಹ್ಯವಿದೆ. ಯಜ್ಞ ಯಾಗಾದಿಗಳನ್ನ ಸತತವಾಗಿ ಮಾಡುವಂತಹ ವಿಶ್ವ ಬ್ರಾಹ್ಮಣ ಕುಲಕ್ಕೆ ಸೇರಿದ ಕೊಂಡಗುಳಿ ಕೇಶಿರಾಜನ ತಂದೆ ಹೆಸರು ನಿಂಬಣ್ಣಯ್ಯ ಅಥವಾ ಹೊಳಲನರಸ, ತಾಯಿ ದುರ್ಗಾದೇವಿ ಎಂಬ ಸದ್ಗುಣ ಸಂಪನ್ನ ದೈವೀ ಶಕ್ತಿಯ ಶರಣ ದಂಪತಿಯ ಪವಿತ್ರ ಗರ್ಭದಲ್ಲಿ ಜನಿಸಿದನು. 6 ಜನ ಸಹೋದರರಲ್ಲಿ ಈತ 5ನೆಯವನಾಗಿ ಜನಿಸಿದನು. ಆಗಿನ ಕಾಲದಲ್ಲಿ ಕೊಂಡಗುಳಿಯು ಅಗ್ರಹಾರ ಅಂದರೆ ವಿದ್ಯಾಕೇಂದ್ರವಾಗಿತ್ತು. ಮಹಾನ್ ಪಂಡಿತರಾದ ದೈವೀ ಪುರುಷರಾದ ವಿರೂಪಾಕ್ಷ ಗುರುಗಳಿಂದ ಶಾಸ್ತ್ರ ಆಗಮಗಳ ಜೊತೆ ಸಕಲ ವಿದ್ಯೆಗಳನ್ನು ಆಳವಾಗಿ ಅಭ್ಯಾಸ ಮಾಡಿ ಪಾರಂಗತನಾದನು. ಬಾಲ್ಯದಿಂದಲೂ ಶಿವಾಗಮಗಳನ್ನು ಆಳವಾಗಿ ಅಭ್ಯಾಸ ಮಾಡುವುದರ ಜೊತೆಗೆ ಅವುಗಳಲ್ಲಿ ನಿರೂಪಿತವಾದ ಸಿದ್ಧಾಂತವನ್ನೇ ದಿನನಿತ್ಯದ ಬದುಕಿನ ಆಚಾರ ವಿಚಾರಗಳಲ್ಲಿ ಶಕ್ತಿಯುತವಾಗಿ ಪಾಲಿಸುತ್ತಾ ಸಾಗಿದನು. ಶಿವಾಗಮಗಳು ಇಷ್ಟಲಿಂಗದ ಮಹತ್ವ ಸಾರಿದಲ್ಲದೆ ಅವುಗಳಲ್ಲಿ ಬರುವ ಅಷ್ಟಾವರಣಗಳು, ಷಟಸ್ಥಲಗಳು, ಪಂಚಾಚಾರಗಳನ್ನು ವಿವರವಾಗಿ ಹೇಳಲಾಗಿದೆ. ಅಷ್ಟಾವರಣಗಳು ವೀರಶೈವ ಧರ್ಮದ ಶರೀರವಾಗಿ, ಪಂಚಾಚಾರಗಳು ಪ್ರಾಣವಾಗಿ, ಷಟಸ್ಥಲಗಳು ಧರ್ಮದ ಆತ್ಮವಾಗಿ ಗುರುತಿಸಲ್ಪಟ್ಟಿದ್ದನ್ನು ಅರ್ಥೈಸಿಕೊಳ್ಳುವುದರ ಜೊತೆಗೆ ಬಾಲ್ಯದಿಂದಲೇ ಅವುಗಳನ್ನು ಆಚಾರ ವಿಚಾರದಲ್ಲಿ ಅನುಷ್ಠಾನಕ್ಕೆ ತರಲು ತ್ರಿಕಾಲ ಪೂಜಾ ನಿಷ್ಠನಾಗಿ ಗುರು ಲಿಂಗ ಜಂಗಮ ಸೇವೆ ಪೂಜೆಯಲ್ಲಿ ತೊಡಗಿಸಿಕೊಂಡನು. ತನ್ನ ಆರಾಧ್ಯ ದೇವ ಸೋಮನಾಥ ಅಥವಾ ಸೋಮೇಶ್ವರನ ಭಕ್ತನಾಗಿ ವೀರಶೈವ ಶರಣನಾದನು. ಸತಿಪತಿಗಳೊಂದಾದ ಭಕ್ತಿ ಹಿತವಪ್ಪುದು ಶಿವಂಗೆ ಎನ್ನುವಂತೆ ಸತಿಗೆ ತಕ್ಕ ಪತಿ ಅಥವಾ ಪತಿಗೆ ತಕ್ಕ ಸತಿಯಾದ ದೈವ ಭಕ್ತಳು ಸದ್ಗುಣಶೀಲಳೂ ಆದ ಗಂಗಾದೇವಿ ಎಂಬ ಸುಕನ್ಯೆಯನ್ನು ವರಿಸಿ ವೈವಾಹಿಕ ಜೀವಿಯಾದನು. ಇಂದಿನ ಬಸವ ಕಲ್ಯಾಣ, ಆಗಿನ ಕಲ್ಯಾಣದಲ್ಲಿ ಚಾಲುಕ್ಯ ದೊರೆ ಅಹವಮಲ್ಲ ಬಿರುದಾಂಕಿತ 1ನೇ ಸೋಮೇಶ್ವರನು ಕೊಂಡಗುಳಿ ಕೇಶಿರಾಜನ ತಂದೆಯಾದ ನಿಂಬಣ್ಣಯ್ಯ ಅಥವಾ ಹೊಳಲನರಸನ ಸಾಹಸ, ಶೌರ್ಯ, ಧೈರ್ಯ, ರಾಜಕೀಯ ನಿಪುಣತೆಯನ್ನು ಮನಗಂಡು ದಂಡನಾಯಕನನ್ನಾಗಿ ನೇಮಿಸಿಕೊಂಡಾಗ ಇಡೀ ಸಂಸಾರ ಕೊಂಡಗುಳಿಯಿಂದ ಕಲ್ಯಾಣಕ್ಕೆ ಬಂದು ನೆಲೆಸಿತ್ತು. ಕೊಂಡಗುಳಿ ಕೇಶಿರಾಜನು ಕೂಡ ತಂದೆಯಂತೆ ಸಾಹಸಿ, ಶೌರ್ಯವಂತ, ಧೈರ್ಯವಂತ, ನಿಪುಣ ರಾಜಕೀಯ ಬಲ್ಲವನಾಗಿ ಶಿವಾಗಮಗಳ ಆಧಾರದ ಮೇಲೆ

ತನ್ನ ಬದುಕು ಕಟ್ಟಿಕೊಂಡು ಭಕ್ತಿ ಭಂಡಾರಿ ಕಾಯಕನಿಷ್ಠೆ ಬೆಳೆಸಿಕೊಂಡು ಪ್ರಖ್ಯಾತಿ ಹೊಂದುತ್ತಿರುವಾಗ ಕಲ್ಯಾಣಿ ಚಾಲುಕ್ಯ ದೊರೆ ಆರನೇ ವಿಕ್ರಮಾದಿತ್ಯನ ದೃಷ್ಟಿ ಇವರ ಮೇಲೆ ಬಿದ್ದಿತು. ತಾನು ವೀರ ಶೂರ ಪರಾಕ್ರಮ ಮೇಲಾಗಿ ದೈವಭಕ್ತನಾಗಿದ್ದು ತನಗೆ ಅನುಗುಣನಾಗುವಂತಹ ವ್ಯಕ್ತಿ ಕೇಸಿರಾಜನೇ ಎಂದರಿತು. ಕೇಸಿರಾಜನ ಸೇವೆ ಪಡೆಯಲಿಚ್ಛಿಸಿ ಮೊದಮೊದಲು ಮಹಾದಂಡನಾಯಕ, ಪ್ರಧಾನಮಂತ್ರಿ, ಸಂಧಿ ವಿಗ್ರಹಿ ಹೀಗೆ ವಿವಿಧ ಏಳು ಪದವಿಗಳನ್ನು ಕೊಟ್ಟು ಆರನೇ ವಿಕ್ರಮಾದಿತ್ಯನ ರಾಜಶಕ್ತಿ, ಕೇಸಿರಾಜನ ಭಕ್ತಿಶಕ್ತಿ ಸಮ್ಮಿಳಿತವಾಗಿ ಸಾಮ್ರಾಜ್ಯ ಸುಭಿಕ್ಷೆಯಾಗಿ ರಾಮರಾಜ್ಯ ಮತ್ತೊಮ್ಮೆ ಮರುಕಳಿಸುತ್ತೇನೋ ಎಂಬಂತೆ ಸುವರ್ಣಾಕ್ಷರದಲ್ಲಿ ಬರೆದಿಡುವಂತಾಗಿತ್ತೆಂದು ವಿದೇಶಿಗರು ಹೇಳಿರುವರು. ಕೇಸಿರಾಜನು ತನ್ನ ಶಿವಭಕ್ತಿಯಿಂದ ಆರನೇ ವಿಕ್ರಮಾದಿತ್ಯನ ಹೃದಯವನ್ನು ಗೆದ್ದುಕೊಂಡಿರುವುದರಿಂದಲೇ ಅರಸನ ಹೃದಯವು ಶಿವಭಕ್ತಿ ರಸದಿಂದ ತುಂಬಿ ಹೋಗಿತ್ತು. ಸಮಾನ ಗುಣೇಶು ಸಖ್ಯಂಭವತಿ ಎಂಬಂತೆ ಕೇಸಿರಾಜನಿಗೆ ಸಾಮ್ರಾಜ್ಯದ ಆಶ್ರಯಗಿಂತಲೂ ಶಿವಸಾಮ್ರಾಜ್ಯದ ಆಶ್ರಯವು ಹೆಚ್ಚಾಗಿ ದೊರೆಯಿತು. ವೀರಶೈವ ಧರ್ಮದ ಶಿವಾಗಮಗಳಲ್ಲಿ ಲಿಖಿತವಾಗಿ ದಾಖಲೆಗೊಂಡ ವೀರಶೈವ ಧರ್ಮವು ಕೇಸಿರಾಜನ ಕಾಲದವರೆಗೆ ಗುಪ್ತಗಾಮಿನಿಯಾಗಿತ್ತು. ಆದರೆ ಕೇಸಿರಾಜನ ಕಾಲದಲ್ಲಿ ವೀರಶೈವ ಧರ್ಮ ಸಂಸ್ಕೃತಿಯು ದೊಡ್ಡ ಪ್ರವಾಹವಾಗಿ ಭೋರ್ಗರೆಯುತ್ತ ಸಾಗುತ್ತಿತ್ತು. ಹೀಗಾಗಿ ಕಲ್ಯಾಣ ಸಾಮ್ರಾಜ್ಯದ ಮನೆ ಮನೆಯಲ್ಲಿ ಓಂ ನಮ ಶಿವಾಯ ಮಂತ್ರ ರಿಂಗಣಿಸುತ್ತಿತ್ತು. ಕೊಂಡಗುಳಿ ಕೇಸಿರಾಜನ ಯುಗದ ನಂತರ ಪ್ರಾರಂಭವಾದ ಬಸವಾದಿ ಶರಣರು ತಮ್ಮ ಇಷ್ಟದ ಆರಾಧ್ಯ ದೇವರ ನಾಮವನ್ನೇ ಅಂಕಿತ ನಾಮವಾಗಿ ಇಟ್ಟುಕೊಂಡು ವಚನಗಳೂ ಬರೆದಂತೆ ಇವರೆಲ್ಲರಿಗಿಂತ ಪೂರ್ವದಲ್ಲಿದ್ದ ಕೊಂಡಗುಳಿ ಕೇಸಿರಾಜನು ತಾನು ಉಸಿರೇ ಮಾಡಿಕೊಂಡ ಓಂ ನಮ ಶಿವಾಯ ಎಂಬ ಅಂಕಿತದಿಂದ ಕಂದ ಪದ್ಯಗಳು ರಚಿಸಿ ವೀರಶೈವ ಶರಣ ಕವಿಯಾಗಿ ವೀರಶೈವ ಶರಣ ಶರಣೀಯರಿಗೆ ನಾಂದಿ ಹಾಡಿದನು. ತನ್ನ ಆರಾಧ್ಯ ದೇವರಾದ ಸೋಮೇಶ್ವರ ಪೂಜೆಗಾಗಿ ಹೊಸ ಹೊಸ ಕಂದ ರಚಿಸಿ ಹಾಡುತ್ತಾ ಪೂಜೆಗೈಯುತ್ತಿದ್ದನು. ಹೀಗಾಗಿ ಶಿವಾಗಮವನ್ನೇ ಬದುಕಾಗಿ ಆಚಾರ ವಿಚಾರಗಳ ಭಕ್ತಿ ರಸವನ್ನು ಹಿಂಡಿ ಹಿಂಡಿ ಸಹಸ್ರಾರು ಸಂಖ್ಯೆಯಲ್ಲಿ ಕಂದ ಪದ್ಯಗಳಿಂದ ಕೂಡಿದ ಅನೇಕ ಗ್ರಂಥ ಬರೆದರು. ಆದರೆ ಇಲ್ಲಿಯವರೆಗೆ ಏಳು ಗ್ರಂಥಗಳು ಮಾತ್ರ ದೊರೆತಿವೆ. ಒಂದು ಮಂತ್ರಮುಗ್ಧ ಕಂದ, ಲಿಂಗಸ್ತೋತ್ರ ಕಂದ ಭಾಗ ಒಂದು, ಲಿಂಗಸ್ತೋತ್ರ ಕಂದ ಭಾಗ ಎರಡು, ಸೀಲ ಮಹತ್ವದ ಕಂದ, ಕೇಸಿರಾಜ ಡಣಾಯಕ ಕಂದ, ಅಳಲಾಷ್ಟಕ, ನವರತ್ನಮಾಲ ಇಂತಹ ಅದ್ಭುತ ಗ್ರಂಥ ರಚಿಸಲು ಅವರಿಗೆ ದೊರೆತ ಸಾಹಿತ್ಯ ರಚನೆಯ ಪರಿಸರ ಹಾಗೂ ರಚನಾಕಾರ ಬಳಗ ಎಂದು ಹೇಳಬಹುದು. ಆರನೇ ವಿಕ್ರಮಾದಿತ್ಯನು ಸಾಹಿತ್ಯಾಭಿಮಾನಿಯಾಗಿದ್ದನು. ವಿಕ್ರಮಾಂಕ ದೇವ ಚರಿತಂ ಸಂಸ್ಕೃತ ಗ್ರಂಥಕರ್ತೃ ಕಾಶ್ಮೀರದ ಕವಿ ಬಿಲ್ಲಣ್ಣನು ಆಸ್ಥಾನ ಕವಿಯಾಗಿದ್ದನು. ಮಿತಾಕ್ಷರ ಸಂಹಿತೆ ಎಂಬ ಹಿಂದೂ ನ್ಯಾಯ ಗ್ರಂಥವನ್ನು ರಚಿಸಿದವರು ಕಲಬುರಗಿ ಜಿಲ್ಲೆಯ ವರ್ತೂರಿನ ವಿಜ್ಞಾನೇಶ್ವರ, ಇಲ್ಲಿಯೇ ಆಶ್ರಯ ಪಡೆದಿದ್ದರು. ವಿಕ್ರಮಾದಿತ್ಯನ ಸೋದರ ಕೀರ್ತಿವರ್ಮ ಗೋವೈದ್ಯ ಎಂಬ ಗ್ರಂಥ ಕನ್ನಡದಲ್ಲಿ ರಚಿಸಿದ್ದಾರೆ. ಜೈನ ಕವಿ ನಯಸೇನರು ಧರ್ಮಾಮೃತ ಎಂಬ ಗ್ರಂಥ ರಚಿಸಿರುವರು. ಇಂಥ ಘಟಾನುಘಟಿ ಕವಿ ಸಮಯದ ಜೊತೆ ಇರುವ ಕೊಂಡಗುಳಿ ಕೇಸಿರಾಜನು ನಯ ವಿನಯ ಅಹಂಕಾರವಿಲ್ಲದ ಹೃದಯ ಶ್ರೀಮಂತನಾಗಿದ್ದನು. ಆನು ಕವಿ ಯಾನು ಸದ್ಗುಣಿ ಯಾನು ಮಹಾದಾನಿ ಸಕಲಾವಿದ್ಯಜಾಣಂ ಆನೆಂಬುದಳಿದು ಪರಮ ಜ್ಞಾನಾತ್ಮಕಂ ಓಂ ನಮ ಶಿವಾಯ ಪದಂ ಎಂಬ ಕಂದ ಪದ್ಯದಲ್ಲಿ ಹೀಗೆ ನುಡಿದಿದ್ದಾರೆ. ಅಂದರೆ ನಾನು ಕವಿ ಸದ್ಗುಣಿ ಮಹಾದಾನಿ ಸಕಲ ವಿದ್ಯಾ ಪಾರಂಗತನೆಂದು ಅಹಂಕಾರದಿಂದ ಮೆರೆಯದೆ ಪರಮಜ್ಞಾನದ ಮೂಲವಾದ ಓಂ ನಮ ಶಿವಾಯ ಪದವ ಸ್ಮರಿಸು ಎಂದು ಭಕ್ತಿಯಿಂದ ನುಡಿದಿದ್ದಾರೆ. ಕೊಂಡಗುಳಿ ಕೇಸಿರಾಜನ ಕಂದ ಪದ್ಯಗಳ ಪ್ರಭಾವ ನಂತರ ಬಂದ ವಚನಕಾರರ ಮೇಲೆ ವೀರಶೈವ ಕವಿಗಳ ಮೇಲೆ ಗಾಢ ಪ್ರಭಾವ ಬೀರಿರುವುದನ್ನು ನೋಡಬಹುದು. ನೀನೇ ಗುರು, ನೀನೇ ತಂದೆಯು, ನೀನೇ ಅಣ್ಣಂದಂ, ನೀನೇ ಜನನಿ, ನೀನೇ ಸುಲಭ, ನೀನೇ ಜಗದಂಗಳ, ನೀನೇ ಸಖ, ನೀನೇ ಸಹಾಯಂ, ನೀನಲ್ಲದೆ ಪೆರತೆನ ಅರಿಯದ ಆಶ್ರಿತ ಸುಲಭ. ಇದು ಕೇಸಿರಾಜನ ಪದ್ಯವಾದರೆ ಇದನ್ನೇ ಬಸವಣ್ಣನವರು ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವಾ ಎಂದು ಮುಂದಿನ ವೀರಶೈವ ಶರಣರಿಗೆ ಕವಿಗಳಿಗೆ ಮಾರ್ಗದರ್ಶಕವಾಗುವ ಶಿವಾಗಮ ಸಾರವನ್ನೇ ಸಾರಿದ್ದಾರೆ. ವೀರಶೈವ ಧರ್ಮವು ಗುರುವಿನ ಅನುಗ್ರಹಕ್ಕೆ ಅತ್ಯಂತ ಮಹತ್ವ ಕೊಟ್ಟಿದೆ. ಹರನಿಗಿಂತ ಗುರುಶ್ರೇಷ್ಠ ಎಂಬುದನ್ನು ಕೇಸಿರಾಜನು ಒತ್ತಿ ಹೇಳಿದ್ದಾರೆ. ದಯೆಯೇ ಧರ್ಮದ ವೀರಶೈವ ಧರ್ಮವು ಹಿಂಸೆಯನ್ನು ಒಪ್ಪುವುದಿಲ್ಲ, ಮಾನ್ಯ ಮಾಡುವುದಿಲ್ಲ. ದಾನಕ್ಕಿಂತ ದಾಸೋಹ ಶ್ರೇಷ್ಠವೆಂದು ಪ್ರತಿಪಾದಿಸಿದ್ದಾರೆ. ದಾಸೋಹ ಪದ್ಧತಿಯಲ್ಲಿ ಆರ್ಥಿಕ ಸಮಾನತೆ ಇದೆ, ಸಹಭೋಜನ ತತ್ವವಿದೆ.

0: ಇದೆ, ಸಮಾನತೆ ಇದೆ. ಕಂದಾಚಾರ ಆಚರಣೆಗಳನ್ನು ತಿರಸ್ಕರಿಸಿದ್ದಾರೆ. ಕಾಯಕ ತತ್ವ ಪ್ರತಿಪಾದನೆಯನ್ನು ಸುಂದರವಾಗಿ ಮಾಡಿರುವರು. ಯಾವುದೇ ಕೆಲಸವನ್ನು ಮಾಡಲಿ, ಅದರ ಫಲವನ್ನು ಮೊದಲು ಶಿವನ ಭಕ್ತಿಗೆ ವಿನಿಯೋಗವಾಗಬೇಕು. ಕಾಯಕದ ಫಲ ಮೊದಲು ಶಿವನಿಗೆ ಗುರುಲಿಂಗ ಜಂಗಮಕ್ಕೆ ಅರ್ಪಣೆಯಾಗಬೇಕೆಂದು ನುಡಿದಿದ್ದಾರೆ. ಕ್ರಿಸ್ತ ಶಕ 1050 ಕ್ರಿಸ್ತ ಶಕ 1150 ಅಂದರೆ ಸರಿಸುಮಾರು 100 ವರ್ಷ ಬದುಕಿದ್ದ ಕೊಂಡಗುಳಿ ಕೇಶಿರಾಜನು ಆದ್ಯ ವೀರಶೈವ ಶರಣ ಮತ್ತು ಕವಿಯಾಗಿದ್ದನು. ದೇವರ ದಾಸಿಮಯ್ಯ ಆದ್ಯ ಶರಣನಾಗಿದ್ದರೆ ಜೇಡರ ದಾಸಿಮಯ್ಯ ಆದ್ಯ ವಚನಕಾರರಾಗಿದ್ದರು. ವೀರಶೈವ ಭಕ್ತನು ಶರಣರೂ ಆದ ಕೊಂಡಗುಳಿ ಕೇಶಿರಾಜನು ತನ್ನ ಆರಾಧ್ಯ ದೇವನಾದ ಶಿವದೇವಾಲಯ ನಿರ್ಮಿಸಿದ್ದಾನೆ. ಗದಗ ಜಿಲ್ಲೆಯ ಲಕ್ಕುಂಡಿ ವಿಶ್ವನಾಥ ದೇವಾಲಯ, ಕೊಪ್ಪಳ ಜಿಲ್ಲೆಯ ಇಟಗಿ ಮಹಾದೇವ ದೇವಾಲಯ ಇವು ಜಗದ್ವಿಖ್ಯಾತಿ ಪಡೆದ ಶಿಲ್ಪಕಲಾ ವೈಭವ ಸಾರುತ್ತಿವೆ. ಇಂಥ ಅದ್ಭುತ ಕಾರ್ಯ ಕೈಗೊಳ್ಳುತ್ತಾ ವಿಕ್ರಮಾದಿತ್ಯನ ಆದಿಯಾಗಿ ಜನಮಾನಸರ ಹೃದಯ ಗೆಲ್ಲುತ್ತಾ ಉತ್ತುಂಗ ಶಿಖರಕ್ಕೆ ಏರುತ್ತಿರುವಾಗ ಈತನಿಗೆ ಆಗದೇ ಇರುವ ಕೆಲವು ಚಾಡಿಕೋರರು ವಿಕ್ರಮಾದಿತ್ಯನ ಕಿವಿ ಊದಿದ ಪರಿಣಾಮ ಕಲ್ಯಾಣ ಮತ್ತು ದೊರೆಯನ್ನು ಅಗಲಬೇಕಾಯಿತು. ದೊರೆ ನೀಡಿದ ಪದವಿ ತ್ಯಜಿಸಿ ಬಂದ ಕೇಶಿರಾಜನನ್ನು ಕಂಡ ಧರ್ಮಪತ್ನಿ ಶರಣನಿಗೆ ತಕ್ಕ ಶರಣಿಯಾದ ಗಂಗಾದೇವಿ ತುಂಬು ಸಂತೋಷವನ್ನು ಪಟ್ಟು, ಇಲ್ಲಿಯವರೆಗೆ ನರನ ಸೇವೆ ಮಾಡಿದ್ದು ಸಾಕು, ಈಗ ಹರನ ಸೇವೆ ಮಾಡುವ ನಡೆಯಿರಿ ಎಂದು ಕರ್ಮಸ್ಥಳದಿಂದ ಜನ್ಮಸ್ಥಳವಾದ ಕೊಂಡಗುಳಿಗೆ ಕರೆದುಕೊಂಡು ಬಂದು ತಮ್ಮ ಜೀವಿತದ ಕೊನೆಯ ಅವಧಿವರೆಗೆ ಇಷ್ಟಲಿಂಗ ಸ್ಥಾವರಲಿಂಗವನ್ನು ಅನನ್ಯ ಭಕ್ತಿಭಾವದಿಂದ ಪೂಜೆಗೈಯುತ್ತಾ ಲಿಂಗದಲ್ಲಿ ಐಕ್ಯರಾದರು. ಈಗಲೂ ಕೊಂಡಗುಳಿಯಲ್ಲಿ ವಿರೂಪಾಕ್ಷ ದೇವರ ಮಠ, ಸೋಮನಾಥ ದೇವಾಲಯ ಮತ್ತು ಕೇಶಿರಾಜನ ಸಮಾಧಿ ಸ್ಥಳದ ದೇವಾಲಯವೂ ಇದ್ದು ದಿನನಿತ್ಯ ಪೂಜಾ ಕೈಂಕರ್ಯ ಎಡೆಬಿಡದೆ ಸಾಗುತ್ತಲಿವೆ. ಅದಕ್ಕಾಗಿಯೇ ಗ್ರಾಮದಲ್ಲಿ ಹೂವಿನ ಹೊಲ, ಎಣ್ಣೆ ಹೊಲ, ಸಂಬಳ ಮಡ್ಡಿ, ಲದ್ದಿ ಠಿಕಣ ಹೀಗೆ ದತ್ತಿಕೊಟ್ಟ ಆಸ್ತಿಗಳಿವೆ. ಕೊಂಡಗುಳಿ ಕೇಶಿರಾಜನ ಸಮಕಾಲೀನರಾದ ಜೇಡರ ದಾಸಿಮಯ್ಯನ ವಚನಗಳಲ್ಲಿ ಕೇಶಿರಾಜನ ಬಗ್ಗೆ ಪ್ರಸ್ತಾಪಗಳಿವೆ. ಹರಿಹರನಂತೂ ಎಲ್ಲ ಶಿವಶರಣರಿಗಾಗಿಯೇ ರಗಳೆ ಬರೆದು ಕೊಂಡಾಡಿದಂತೆ ಕೇಶಿರಾಜನಿಗಾಗಿ ಕೊಂಡಗುಳಿ ಕೇಶಿರಾಜ ಡಣಾಯಕ ರಗಳೆ ಬರೆದು ಸಂಪೂರ್ಣ ಚರಿತ್ರೆ ಕಟ್ಟಿಕೊಟ್ಟಿದ್ದಾನೆ. ತ್ರಿಕಾಲಲಿಂಗ ಪೂಜಾ ನಿಷ್ಠರಾದ ಕೇಶಿರಾಜ ಒಮ್ಮೆ ಕಲ್ಯಾಣದಿಂದ ಕೊಂಡಗುಳಿಗೆ ಬರುವಾಗ ಜೇವರ್ಗಿ ತಾಲೂಕಿನ ಕೋಳೂರು ಗ್ರಾಮದ ಹತ್ತಿರ ಹರಿವ ಭೀಮಾ ನದಿಯ ದಂಡೆಯ ಮೇಲೆ ಮಧ್ಯಾಹ್ನದ ಇಷ್ಟಲಿಂಗ ಪೂಜೆಗೆ ಲಿಂಗದ ಮೇಲೆ ದಾಸವಾಳ ಹೂ ಅರ್ಪಿಸಿ ಪೂಜಾ ಧ್ಯಾನದಲ್ಲಿ ತೊಡಗಿದಾಗ ಗರುಡ ಪಕ್ಷಿಗೆ ಮಾಂಸದಂತೆ ಕಂಡು ಕಿತ್ತಿಕೊಳ್ಳುವಾಗ ಲಿಂಗ ಜಾರಿ ನದಿಯಲ್ಲಿ ಬಿದ್ದಿತು. ಲಿಂಗ ಬಿಟ್ಟು ಅರಗಳಿಗೆ ಇರದ ಅವರು ಆತ್ಮಹತ್ಯೆ ಮಾಡಿಕೊಳ್ಳಲೆತ್ನಿಸಿದರು. ನುಡಿವಲ್ಲಿ ಸತ್ಯವಲ್ಲದೆ ಬೇರೆ ನುಡಿದೊಡಂ, ನಡೆವಲ್ಲಿ ನಾ ದುರಾಚಾರದಿಂ ನಡೆದೊಡಂ, ಇದು ದಿವ್ಯ ವ್ಯಂದೆನುತ ಹರಿಗೋಲ ನೇರಿದಂ. ಅಲ್ಲಿ ನೆರೆದ ಶಿವಭಕ್ತರೆಲ್ಲರೂ ಹುಡುಕಿಕೊಡುವುದಾಗಿ ಹೇಳಿದಾಗ ಹರಿಹರನ ರಗಳೆಯ ಆ ಸಾಲುಗಳಂತೆ ಕೇಶಿರಾಜನು ಹಡಗು ಹತ್ತಿ ಹುಡುಕಲು ಪ್ರಾರಂಭಿಸಿದಾಗ ಲಿಂಗ ದೊರೆಯಿತೆಂಬ ಐತಿಹ್ಯವಿದೆ. ಜೇಡರ ದಾಸಿಮಯ್ಯನೂ ಸಹ ಈ ಘಟನೆಯನ್ನು ತಮ್ಮ ವಚನದಲ್ಲಿ ಪ್ರಸ್ತಾಪಿಸಿದ್ದಾರೆ. ಶಾಸನಗಳು ಕೊಂಡಗುಳಿಯಲ್ಲಿ 2 ಶಿಲಾಶಾಸನಗಳಿವೆ, ಶಿಕಾರಿಪುರದಲ್ಲಿ 2 ಶಿಲಾಶಾಸನಗಳಿವೆ, ಧಾರವಾಡ ಜಿಲ್ಲೆಯ ಲಕ್ಷ್ಮೇಶ್ವರದಲ್ಲಿ ಕ್ರಿಸ್ತ ಶಕ 1142 ಕೆತ್ತಿದ ಶಾಸನದಲ್ಲಿ ಈತನ ಜಾತಿ ಮತ್ತು ವಂಶಾವಳಿ ಕೂಡ ಇದೆ. ಲೇಖನಗಳು ಹರಿಹರನ ಕೊಂಡಗುಳಿ ಕೇಶಿರಾಜ ಡಣಾಯಕ ರಗಳೆ ಪೂರ್ಣ ಚರಿತ್ರೆಯನ್ನೇ ಸಾರುತ್ತದೆ. ಜೇಡರ ದಾಸಿಮಯ್ಯನ ವಚನಗಳಲ್ಲಿ ಪ್ರಸ್ತಾಪವಿದೆ. ಕೇಶಿರಾಜನ ಕಂದ ಪದ್ಯದ 7 ಕೃತಿಗಳು ದೊರೆತಿವೆ. ಡಾಕ್ಟರ್ ಎಂ ಕಲಬುರಗಿಯವರು ಇವರ ಬಗ್ಗೆ ಲೇಖನ ಬರೆದಿದ್ದಾರೆ. ಡಾಕ್ಟರ್ ಸಿದ್ದಯ್ಯ ಪುರಾಣಿಕರು ಸಹ ಲೇಖನ ಬರೆದಿದ್ದಾರೆ. ಡಾಕ್ಟರ್ ಎಂಎಸ್ ಹಿರೇಮಠರ ಕೊಂಡಗುಳಿ ಕೇಶಿರಾಜ ಸಂಶೋಧನಾ ಗ್ರಂಥ ಲಭ್ಯವಿದೆ. ಡಾಕ್ಟರ್ ವಿಜಯಕುಮಾರ್ ಹಾಗೂ ಡಾಕ್ಟರ್ ವಿಜಯಾದೇವಿ ಅವರು ಬರೆದ ಪ್ರಧಾನಮಂತ್ರಿ ಕೊಂಡಗುಳಿ ಕೇಶಿರಾಜ ವೀರಶೈವ ದರ್ಶನ ಗ್ರಂಥಗಳ ಜೊತೆಗೆ ಜಾನಪದ ಹಾಡುಗಳು ಪುರಾಣಗಳು ಲಭ್ಯವಿದ್ದು ಕೇಶಿರಾಜನ ಚರಿತ್ರೆಯನ್ನು ಸಾರುತ್ತವೆ.
1: ಇದುವರೆಗೆ ಕಲಬುರಗಿಯ ನಿವೃತ್ತ ಕನ್ನಡ ಉಪನ್ಯಾಸಕರಾದ ರೇವಣ ಸಿದ್ದಪ್ಪ ದುಕಾನ್ ಅವರಿಂದ ಕೊಂಡಗುಳಿ ಕೇಶಿರಾಜ್ ಅವರ ಕುರಿತು ಭಾಷಣ ಕೇಳಿದಿರಿ. ರಾಜ್ಯವ್ಯಾಪಿ ಮೂಡಿಬಂದ ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಧಾರವಾಡ.

0: ಸ್ನೇಹ ವಿಷಯದ ಕುರಿತು ಮಾತನಾಡುತ್ತಾರೆ ಯುವರಂಜನಿ ರಕ್ಷಿತಾ ಪತ್ರಾವಳಿ.
1: ಯುವ ಮಿತ್ರರೇ, ಇವತ್ತಿನ ಯುವರಂಜನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷಿತಾ ಪತ್ರಾವಳಿ. ಇವತ್ತಿನ ಕಾರ್ಯಕ್ರಮವನ್ನು ನಿಮಗಾಗಿ ನಡೆಸಿಕೊಡಲು ಬಂದಿದ್ದೇನೆ. ನಾನು ಆಯ್ಕೆ ಮಾಡಿರುವ ವಿಷಯ ಸ್ನೇಹ. ಅಪರಿಚಿತರಿಂದ ಪರಿಚಿತರಾಗಿ, ಸುಖ ದುಃಖಗಳಲ್ಲಿ ಭಾಗಿಯಾಗಿ, ನೋವು ನಲುವಿನಲ್ಲಿ ಸಹಾಯಕರಾಗಿ ಜೊತೆಗಿದ್ದು, ನಮ್ಮ ಹಿತೈಷಿಗಳಂತೆ ಹಿತವನ್ನೇ ಬಯಸುವವರನ್ನು ಸ್ನೇಹಿತರು ಎನ್ನಬಹುದು. ಇದು ಸ್ನೇಹ ಎಂಬ ಎರಡಕ್ಷರಕ್ಕೆ ಕೊಡಬಹುದಾದ ಸಣ್ಣ ವಿವರಣೆ ಅಷ್ಟೇ. ಯಾಕೆಂದರೆ ಸ್ನೇಹಕ್ಕೆ ವಿವರಣೆಗಳೇ ಇಲ್ಲ, ಅದಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ಯಾರೊಬ್ಬರ ಜೊತೆಗೂ ಹಂಚಿಕೊಳ್ಳಲಾಗದ ವಿಷಯವನ್ನು ಸ್ನೇಹಿತರ ಬಳಿ ಹಂಚಿಕೊಳ್ಳುತ್ತೇವೆ. ಅದಕ್ಕೆ ಕಾರಣವೇ ನಂಬಿಕೆ. ಸ್ನೇಹ ಎಂಬ ಮರವನ್ನು ಗಟ್ಟಿಯಾಗಿ ನಿಲ್ಲುವಂತೆ ಮಾಡುವುದೇ ನಂಬಿಕೆ ಎಂಬ ಬೇರು. ಇದಕ್ಕೆ ಪ್ರೀತಿ ಎಂಬ ನೀರೆರೆಯುತ್ತಾ ಬಂದರೆ ಸ್ನೇಹ ಯಾವುದೇ ಬಿರುಗಾಳಿಗೆ ತುತ್ತಾಗದೆ ಚಿರಕಾಲ ಉಳಿಯುತ್ತದೆ. ಇನ್ನು ಬಾಲ್ಯದ ದಿನಗಳ ಸ್ನೇಹವನ್ನು ನೋಡಿದರೆ ಅದು ನಿಷ್ಕಲ್ಮಶ, ಯಾವುದೇ ಬೇಲಿ ಇಲ್ಲದೆ ಬೆಳೆಯುತ್ತಾ ಹೋಗುತ್ತದೆ. ಆಟ ಹುಡುಗಾಟದ ಜೊತೆ ಸ್ನೇಹವೂ ಕೂಡ ಗಟ್ಟಿಯಾಗುತ್ತದೆ. ಬಾಲ್ಯದ ಸ್ನೇಹದಲ್ಲಿ ಮುಗ್ಧತೆಯನ್ನು ಹೆಚ್ಚಾಗಿ ಕಾಣಬಹುದು. ಯಾಕೆಂದರೆ ಅವರಿಗೆ ಅಲ್ಲಿ ಸ್ನೇಹ ಎಂಬ ಪದದ ಅರ್ಥವೇ ಗೊತ್ತಿರುವುದಿಲ್ಲ. ಆಟವಾಡುತ್ತಾ ಜೊತೆಗಿರುತ್ತಾರೆ ಅಷ್ಟೇ. ಬಾಲ್ಯದ ಸ್ನೇಹವನ್ನು ನೆನಪಿಸುವ ಹಾಡು ಈಗ ನಿಮ್ಮ ಮುಂದೆ. ಬರೆದವರು MS ರಾಜು, ಸಂಗೀತ ನಿರ್ದೇಶನ ರವಿರಾಜ್, ಹಾಡಿರುವವರು ನಂದಿತಾ ಹಾಗೂ ಅರ್ಚನಾ ಉಡುಪ, ಚಿತ್ರ ಮನಸ್ಸೆಲ್ಲ ನೀನೆ.

ದೊಡ್ಡವರಾದ ಮೇಲೆ ಬಾಲ್ಯದ ದಿನಗಳನ್ನು ನೆನಪು ಮಾಡಿಕೊಂಡು ಸಂತೋಷ ಪಡುತ್ತೇವೆ. ಬಾಲ್ಯದ ಗೆಳೆತನ ಬೆಳೆದು ದೊಡ್ಡವರಾದ ಮೇಲೂ ಹಾಗೇ ಇರುತ್ತದೆ ಎಂದರೆ ಅದಕ್ಕಿಂತ ಅದೃಷ್ಟ ಇನ್ನೊಂದಿಲ್ಲ. ಬಾಲ್ಯದಲ್ಲಿ ಸ್ನೇಹಿತರ ಜೊತೆ ಮಾಡಿದ ತುಂಟಾಟಗಳನ್ನು ಮೆಲುಕು ಹಾಕುವ ಹಾಡು ಈಗ ನಿಮ್ಮ ಮುಂದೆ. ಚಿ ಉದಯಶಂಕರ್ ಅವರು ಬರೆದು ವಿಜಯಭಾಸ್ಕರ್ ಅವರ ಸಂಗೀತ ನಿರ್ದೇಶನ, ಹಾಡಿರುವವರು SP ಬಾಲಸುಬ್ರಹ್ಮಣ್ಯಂ. ಚಿತ್ರ ಶುಭಮಂಗಳ.

ವಸ್ತುವಿನಿಂದ ಎಷ್ಟು ಒಳ್ಳೆಯದಿದೆಯೋ ಅಷ್ಟೇ ಕೆಟ್ಟದಿರುವುದಂತೂ ನಿಜ. ಇದರ ಅನುಭವವಾಗುವುದು ಕೂಡ ಕಾಲೇಜು ದಿನಗಳಲ್ಲಿ. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಇನ್ನೊಂದು ಊರಿನಲ್ಲಿ ಒಂದಾಗುತ್ತೇವೆ. ಅದಕ್ಕೆ ಹೇಳುವುದು ಸ್ನೇಹ ಎಲ್ಲಾ ಬಿಂದುವಿನಲ್ಲೂ ಸಂಧಿಸುವುದು ಎಂದು. ಮುಂದಿನ ಗೀತೆ ಕವಿರಾಜ್ ಅವರು ಬರೆದಿರುವ, ಮಿಕ್ಕಿ ಜೆ ಮೇಯರ್ ಅವರು ಸಂಗೀತ ನಿರ್ದೇಶನದ, ಕಾರ್ತಿಕ್ ಅವರ ಧ್ವನಿಯಲ್ಲಿ, ಚಿತ್ರ ಜಾಲಿ ಡೇಸ್.

ಪ್ರಪಂಚದಲ್ಲಿ ಇಂದು ಹೆಚ್ಚಾಗುತ್ತಿರುವ ಆಧುನಿಕತೆಯಿಂದ ಮನೆಯ ನಾಲ್ಕು ಗೋಡೆಗಳ ಮಧ್ಯೆ ಸಿಲುಕಿ ಕಿರಿದಾಗುತ್ತಿದೆ. ಇದರಿಂದ ಪಕ್ಕದ ಮನೆಯವರು ಅಪರಿಚಿತರಾಗುತ್ತಾರೆ. ಮೊಬೈಲ್, ಟಿವಿ ಮುಂತಾದ ಆವಿಷ್ಕಾರಗಳಿಂದ ಸಂಬಂಧಗಳು ಆವಿಯಾಗುತ್ತಿರುವಾಗಲೂ ಬಾಧೆಗೆ ಒಳಗಾಗದ ಸಂಬಂಧವೇ ಸ್ನೇಹ. ಮುಂದಿನ ಹಾಡು ರಚನೆ ಹಾಗೂ ನಿರ್ದೇಶನ ಹಂಸಲೇಖ, ಹಾಡಿರುವವರು SP ಬಾಲಸುಬ್ರಹ್ಮಣ್ಯಂ, ಚಿತ್ರ ಸಿಪಾಯಿ.

ಪುರಾಣದ ಕಥೆಗಳನ್ನು ಗಮನಿಸಿದಾಗ ದೇವಾನುದೇವತೆಗಳು ಉತ್ತಮ ಸ್ನೇಹಿತರನ್ನು ಹೊಂದಿದ್ದರು ಎಂದು ಹೇಳಲಾಗುತ್ತದೆ. ಇದರಲ್ಲಿ ಶ್ರೀಕೃಷ್ಣ ಮತ್ತು ಸುಧಾಮರೇ ಉತ್ತಮವಾದ ಉದಾಹರಣೆ. ಇವರ ಸ್ನೇಹ ನಮಗೆ ಒಂದು ಉತ್ತಮವಾದ ಸಂದೇಶವನ್ನು ನೀಡುತ್ತದೆ. ಮುಂದಿನ ಗೀತೆ ಚಿತ್ರ ಆಪ್ತಮಿತ್ರ, ಗಾಯಕರು ಗುರುಕಿರಣ್ ಹಾಗೂ ಕೆ ಜೆ ಯೇಸುದಾಸ್, ಚಿತ್ರ ಆಪ್ತಮಿತ್ರ.

0: ಸ್ನೇಹವೇ ಎಲ್ಲ, ಎಲ್ಲರೂ ಸ್ನೇಹಿತರೇ, ನಾವು ಎಲ್ಲರನ್ನೂ ಸ್ನೇಹಿತರು ಎಂದು ನೋಡೋಣ. ಆಗ ಪ್ರಪಂಚ ಸ್ನೇಹಮಯವಾಗುತ್ತದೆ. ಸ್ನೇಹವನ್ನು ದುರುಪಯೋಗಪಡಿಸಿಕೊಳ್ಳುವವರು ಇದ್ದಾರೆ, ಅದನ್ನು ಅರಿತು ಅವರಿಂದ ದೂರವಿರೋಣ. ಸ್ನೇಹಿತರನ್ನು ಹೆಚ್ಚು ಹೆಚ್ಚು ಬೆಳೆಸಿಕೊಂಡು ನಾವು ಎಲ್ಲರಿಗೂ ಒಳ್ಳೆಯ ಸ್ನೇಹಿತರಾಗೋಣ ಅಂತ ಹೇಳುತ್ತಾ ಇವತ್ತಿನ ಯುವರಂಜಿನಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುತ್ತೇನೆ. ಮತ್ತೆ ಮುಂದಿನ ಯುವರಂಜಿನಿ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.
1: ಸ್ನೇಹ ವಿಷಯದ ಕುರಿತು ಇದುವರೆಗೆ ಮಾತನಾಡಿದವರು ಯುವರಂಜಿನಿ ರಕ್ಷಿತಾ ಪತ್ರಾವಳಿ.

0: ಇದಾಗಿತ್ತು ಇಂದಿನ ಯುವವಾಣಿ. ಆಕಾಶವಾಣಿ ಧಾರವಾಡ ಕೇಳುಗರೇ, ಗಮನಿಸಿ, ಈ ರಾತ್ರಿ 8:30 ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ, 9:15 ಪ್ರಾಯೋಜಿತ ಕಾರ್ಯಕ್ರಮ ನಯನದೀಪ, ವಿಷಯ ಮಯೋಪಿಯ, ಭಾಗವಹಿಸುವ ವೈದ್ಯರು ಡಾಕ್ಟರ್ ಸಂಜೀವ್ ಕುಲಕರ್ಣಿ, ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಮಾಯಾ ರಾಮನ್, ಪ್ರಾಯೋಜಕರು ಡಾಕ್ಟರ್ ಎಂಎಂ ಜೋಶಿ ಕಣ್ಣಿನ ಆಸ್ಪತ್ರೆ ಧಾರವಾಡ. 9:30 ವಿಜ್ಞಾನ ಸಂಚಿಕೆ ಕಾರ್ಯಕ್ರಮದಲ್ಲಿ ನಮ್ಮ ಆಹಾರ ಹೇಗಿರಬೇಕು ಮಾತನಾಡುತ್ತಾರೆ ಪ್ರೀತಿ ಕಿತ್ತೂರು. ರಾಮನ್ ಪರಿಣಾಮ ಈ ಬಗ್ಗೆ ಮಾತನಾಡುತ್ತಾರೆ ಅಪೂರ್ವ ಕುಲಕರ್ಣಿ. ಕಾರ್ಯಕ್ರಮದ ಪ್ರಸ್ತುತಿ ಮಾಲಾ ಸಾಮ್ರಾಣಿ. 10:00 ರವಿ ವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ನೀರಜ್ ಮಿಶ್ರಾ ಅವರಿಂದ ಸಿತಾರ್ ವಾದನವನ್ನು ದಿಲ್ಲಿ ಕೇಂದ್ರದಿಂದ ಕೇಳುತ್ತೀರಿ.
1: ನಲ್ಮೆಯ ಕೇಳುಗರೇ,

0: ಬಿಸಿಲ ಧಗೆಯಿಂದ ತಪ್ಪಿಸಿಕೊಳ್ಳಲು ಸರಳ ಉಪಾಯಗಳು.
1: ಬಿಸಿಲಿಗೆ ಬಾಡಿದ ಹೂವಂತೆ
0: ದೇಹವನ್ನು ತಂಪಾಗಿ ಇಡಲು ಕಲ್ಲಂಗಡಿ, ಸೌತೆಕಾಯಿ, ಎಳನೀರು, ಮಜ್ಜಿಗೆ, ನಿಂಬೆ ಪಾನಕ ಹೀಗೆ ನೀರಿನಂಶ ಹೆಚ್ಚಿರುವ ಆಹಾರ ಸೇವಿಸಿ. ಕರಿದ ಮಸಾಲೆಯುಕ್ತ ಆಹಾರ ಕಡಿಮೆ ಮಾಡಿ. ಋತುಮಾನಕ್ಕೆ ತಕ್ಕಂತೆ ಸಿಗುವ ತಾಜಾ ಹಣ್ಣುಗಳು, ತರಕಾರಿಗಳನ್ನು ಹೆಚ್ಚಾಗಿ ಸೇವಿಸಿ. ಅತಿಯಾದ ಕೆಫಿನ್ ಸೇವನೆ ತಪ್ಪಿಸಿ. ದಿನಕ್ಕೆ 3-4 ಲೀಟರ್ ನೀರು ಕುಡಿಯುವುದು ಅತ್ಯಗತ್ಯ. ಸಡಿಲವಾದ ಹತ್ತಿಯ ಬಟ್ಟೆಗಳನ್ನೇ ಧರಿಸಿ. ಬಿಸಿಲ ಧಗೆಯಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಿ.

0: ಆಕಾಶವಾಣಿ ಧಾರವಾಡ.
1: 100 ವರ್ಷಗಳು 100 ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ.
2: ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್.
1: ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ.
2: ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ.
1: ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
3: ಆಕಾಶವಾಣಿ ಧಾರವಾಡ. ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ. ಭಾಗವಹಿಸಿದ್ದಾರೆ ಶರಣಬಸವ ಚೋಳಿನ್,

0: ಮಂಜುಳಾ ಪುರಾಣಿಕ್ ಹಾಗೂ ಮಾಲಾ ಸಾಂಬ್ರಾಣಿ.
1: ಮಾಲಾ, ಏ ಮಾಲಾ,
2: ಏನ್ ಮಂಚಕ್ಕ ಬಹಳ ಅಪರೂಪಕ್ಕೆ ಬಂದಿ, ಏನಂತಿ?
1: ಹಂಗ ಕೂತ ಬಿಟ್ಟಿ ನೋಡ್,
3: ಏನ್ ಬಾರಿ ಅಕ್ಕ ತಂಗಿ ಕೂತ್ ಬಿಟ್ರಲ್ಲ.
1: ಅದ ಶಣಪ್ಪ, ಏನೋ ಮಾತಾಡೋಣ ಅಂತ ಹೊರಗ್ ಬರೋಣ ಅಂತಂದಿದ್ಲ ಮಾಲಾ, ಬರಲಿಲ್ಲ. ಯಾಕೆ ಬರ್ಲಿಲ್ಲ ಕಿ ಅಂತ ಹುಡ್ಕೊಂಡ ನಾನ ಬಂದೆ, ಅಷ್ಟೊತ್ತಿಗೆ ನೀನು ಬಂದ್ ಬಿಟ್ಟಿ ನೋಡು. ಚಲೋ ಆತ್
3: ಕರೆಕ್ಟ್. ಅಲ್ಲ, ಈಗ ನೋಡ, ನಾವು ಮೂರು ಜನ ಹಿಂಗ್ ಕುಂತ್ ಮಾತಾಡ್ತೀವಿ ಅಂದ್ರೆ ಒಬ್ಬೊಬ್ರು ಮಾತಾಡೋದಕ್ಕೆ, ಮನೆಯೊಳಗೆ ಮಾತಾಡೋದಕ್ಕೆ, ನಾವು ಹಿಂಗೆ ಒಂದು ಸಮಾಜದೊಳಗೆ ಹಿಂಗೆ ಬೇರೆ ಬೇರೆ ಸ್ಥಳಗಳಿಂದ ಬಂದು ಮಾತಾಡೋದಕ್ಕೆ ಏನಾಗ್ತದೆ, ಒಂದು ಸಾಮರಸ್ಯ ಅನ್ನೋದು ಇದಾಗ್ತದೆ. ನಾವು ನೀವು ಮೂರು ಜನ ಮಾತಾಡೋದು ಎಂಥ ಒಂದು ಖುಷಿ ಆಗತ್ತೆ ಅಂದರೆ, ನನ್ನ ಭಾವನೆಗಳನ್ನ ನೀವು ಅರ್ಥ ಮಾಡ್ಕೊಳ್ಳೋದು.
1: ಹೌದು,
3: ನಿಮ್ಮ ಭಾವನೆಗಳನ್ನ ನಾನು ಕೇಳುವಂಥದ್ದು. ಆಮೇಲೆ ನೀವಂತೂ ಈಗ ಮಹಿಳಾ ಘಟಾನುಘಟಿಗಳು, ಮಹಿಳಾ ಸಮಾನತೆನೂ ಅಷ್ಟೇ ಅವಶ್ಯಕತೆ ಅದ. ಒಂದು ಗುಂತು ಜಾಸ್ತಿನೇ ಅದ ಅಂತ ಹೇಳು ಮಂಜಕ್ಕ.
1: ಹಂಗಂತಿಲ್ಲ, ಈಗ ನೀ ಹೇಳಿದ ಮಾತಂತೂ ಒಂದು ಸತ್ಯ ನೋಡು ಶರಣಪ್ಪ. ಈಗ ಮನ್ಯಾಗ ನಮ್ಗ ಓದ್ಲಿಕ್ಕೆ, ಜ್ಞಾನವನ್ನ ಹೆಚ್ಚು ಮಾಡ್ಕೊಳಿಕ್ಕೆ ಸಾಕಷ್ಟು ಮಾಧ್ಯಮಗಳವ. ಇವತ್ತು ಪತ್ರಿಕೆ ಅವ, ಪುಸ್ತಕ ಅವ, ಆಮೇಲೆ ನಮ್ಗ ಸಾಮಾಜಿಕ ಜಾಲತಾಣ ಅಂದ್ರೆ ನಿನ್ಗ ಯೂಟ್ಯೂಬ್, ನೆಟ್ಟು, ಇದ್ರೊಳಗೆ ನಿಂಗೆ ಏನ್ ಬೇಕು ಎಲ್ಲ ಸಿಗುತ್ತದ. ಆದ್ರೆ ಶರಣಪ್ಪ, ನಾನಾ ಓದ್ಕೊಂಡು ನಾನಾ ತಿಳ್ಕೊಂಡು ನನ್ನ ಮನ್ಯಾಗ ಕೂಡುಗಿಂತ ಹಿಂಗ ನೋಡ, ಒಬ್ರಿಗೊಬ್ರು ಸೇರುವುದು, ಭಾವನೆಗಳನ್ನ ಹಂಚ್ಕೊಳ್ಳೋದು, ನನಗೆ ಹಿಂಗ ಅನಿಸ್ತು ಅನ್ನೋದು. ಈಗ ಎಲ್ಲೋ ಓದಿದ್ರೊಳಗ ನಾ ತಪ್ಪಾಗಿ ತಿಳ್ಕೊಂಡಿರ್ಬೋದು. ಈಗ ನೀವು ಓದಿರ್ತೀಯಪ್ಪ, ಏ ಮಂಜಕ್ಕ ಅದು ಹಂಗಲ್ಲ, ಹಿಂಗ ತಿಳ್ಕೋಬೇಕು ಅಂತ ನೀ ಹೇಳಿದಾಗ ಅಂದ್ರ ಒಂದು ಅಭಿಪ್ರಾಯಗಳ ವಿನಿಮಯ ಆಗ್ತದ ನೋಡು.
3: ಮುಖ್ಯವಾಗಿ ನನಗೆ ಇನ್ನೊಂದು ನಂಬಿಕೆ ಅಂದ್ರೆ ಮಾಲ, ಮಹಿಳೆ ಅಂದ್ರೆ ಸಶಕ್ತಳು ಅಂತ ನನ್ನ ಅಭಿಪ್ರಾಯ. ಯಾಕಂದ್ರೆ ಎಷ್ಟೋ ಸವಾಲುಗಳನ್ನು ನೀವು ನೋಡಿ, ಈಗ ಯಾವುದೋ ಮನೆ ಹುಟ್ಟಿರ್ತೀರಿ, ಇನ್ನೊಂದು ಮನೆ ಬೆಳಗ್ತೀರಿ ನೀವು, ಹಾಂ, ಮತ್ತು ಆಮೇಲೆ ಬಂದು ಆ ಮನೆಯ ಒಡೆತನವನ್ನು ನೀವು ಚಾರ್ಜ್ ತಗೋತೀರಿ, ಆಮೇಲೆ ಮತ್ತು ಆ ಮನೆಯ ಒಂದು ಅಭಿವೃದ್ಧಿಗೋಸ್ಕರ ನಿಮ್ಮನ್ನು ನೀವು ಕಂಕಣಬದ್ಧರಾಗಿ ಸಮರ್ಪಿಸ್ಕೋತೀರಿ ಮಕ್ಕಳು ಬೆಳೆಸೋದು ಅಂದರೆ. ಆ ಮನೆ ಒಂದು ಅಭಿವೃದ್ಧಿ ಆಗಬೇಕು ಅಂದರೆ ಮಹಿಳಾ ಶಕ್ತಿ ಎಷ್ಟು ಅವಶ್ಯಕತೆ ಇದೆ ಅನ್ನೋದು ನನಗೆ ನಿಜವಾಗಿ ಭಾಳ ಸಂತೋಷ ಅನಿಸ್ತದೆ. ಮತ್ತು ಅಷ್ಟೇ ಸೋಜಿಗ ನೋಡು.
2: ಹೌದು, ಭಾಳ ಕರೆ ಹೇಳಿದಿ ನೀನು. ಹೆಣ್ಮಕ್ಳಿಗೆ ಜವಾಬ್ದಾರಿ ಭಾಳ ಇರ್ತಾವ. ಈಗ ನಾವು ಹೊರಗೆ ಬಂದು ದುಡಿತೀವಿ ಅಂದಮೇಲೆ ಮನೆನೂ ನೋಡ್ಕೋತೀವಿ, ಹೊರಗೂ ದುಡಿತೀವಿ. ಈ ಸೂಪರ್ ವುಮನ್ ಆಗ್ಬೇಕಂತ ಹೇಳಿ ಪ್ರಯತ್ನ ಪಡ್ತೀವಲ್ಲ, ಅದರೊಳಗೆ ನಾವು ಸೋತು ಸಣ್ಣ ಆಗ್ಬಿಡ್ತೀವಿ. ನಮಗೆ ಒಂದು ಸಹಾಯ, ಒಂದು ಸಹಕಾರ ಕುಟುಂಬದಿಂದ, ಕೆಲಸ ಮಾಡೋ ಸ್ಥಳದಲ್ಲಿ ಬೇಕು ಅಂತ ನನಗನ್ನಿಸ್ತದೆ.
3: ಭಾವನೆಗಳೇನದಲ್ಲ, ಬಹಳ ಭಾವೈಕ್ಯತೆ ಅಂತ ನಾವು ವಿಚಾರ ಮಾಡಿದ್ರೆ ಮಂಜಕ್ಕ, ನಮ್ಮ ಭಾವನೆಗಳನ್ನು ಗೌರವಿಸುವಂಥ ಜನ ನಮಗೆ ಸಿಗಬೇಕು. ನಾವು ಅವರ ಭಾವನೆಗಳನ್ನು ಗೌರವಿಸಬೇಕು, ಹಾಂ, ಅರ್ಥ ಮಾಡ್ಕೊಳ್ಬೇಕು. ಅವಾಗ ಏನಾಗತ್ತೆ, ಭಾವೈಕ್ಯತೆ ಆಗ್ತದೆ. ಅಂದರೆ ರಾಷ್ಟ್ರೀಯತೆ ಬರಬೇಕು ಅಂತಂದ್ರೆ ಈ ಭಾವೈಕ್ಯತೆ ಬಹಳ ಮುಖ್ಯ ಅದ.
1: ಈಗ ನೋಡಿ ಶರಣಪ್ಪ, ನಮ್ಮ ಮಾಲ ಒಂದ್ ಮಾತು ಹೇಳಿದ್ ನೋಡು. ಏನ್ ಹೇಳಿದ್ಲು, ಸೋತ್ ಹೈರಾಣ ಆಗಿರ್ತೀವಿ ಅಂತಂದಿಲ್ಲ. ನಾನೇನಂತೀನಿ, ಆ ಸೋಲನಾಗ ಒಂದು ಗೆಲುವದ. ಹೌದಿಲ್ಲ ಶರಣಪ್ಪ? ಈಗ ನೋಡ, ಎಷ್ಟೋ ಸತಿ ನೋಡಪ್ಪ, ಹೊರಗೆ ದುಡಿತೀವಿ, ಮನ್ಯಾಗ ದುಡಿತೀವಿ, ದಣದು ಮನೆಗೆ ಹೋದಾಗ ಮಕ್ಕಳು ಪ್ರೀತಿಯಿಂದ ಅಮ್ಮ ಅಂತ ಓಡಿ ಬಂದ್ರೆ ಆ ಹೊರಗಿನ ದಣಿವು ಆಯಾಸ ಹೋಗ್ಬಿಡ್ತದೆ. ಹೌದಾ? ಮನಿಯೊಳಗ ಉಸಿರು ಬಿಡದಂಗ ಬೆಳಿಗ್ಗೆಯಿಂದ ಎದ್ದು ಅಡುಗೆ ಮಾಡಿ, ತಿಂಡಿ ಮಾಡಿ, ಡಬ್ಬಿ ಕಟ್ಟ, ಹುಡುಗರನ್ನ ಕಳಿಸ್, ಗಂಡನ ಕಳಿಸ್, ಅಷ್ಟೆಲ್ಲ ಮಾಡಿಕೊಂಡು ಓಡಿ ಬಂದು ಆಫೀಸ್ನಾಗ ಉಷ್ ಅಂತ ಕೂತಿರ್ತೀವಿ. ಅವಾಗ ನಮ್ಮ ಸಹೋದ್ಯೋಗಿಗಳು ಏನ್ರಿ ಆರಾಮೇನು ಕೂತಿರೇನು ಅಂದ ಕೂಡ ಆ ದಣಿ ಹೋಗ್ಬಿಡ್ತದೆ. ಅಂದ್ರೆ ಅಲ್ಲಲ್ಲೇ ಅಲ್ಲಲ್ಲೇ ನಾವು ಒಂದು ಸಂತೃಪ್ತಿ, ಸಮಾಧಾನ, ಖುಷಿ ಇದನ್ನ ಅನುಭವಿಸ್ತೀವಿ.
3: ಇನ್ನೊಂದು ಮಂಜಕ್ಕನ್ನು ಹೇಳಿದಲ್ಲ, ನಾನು ಹೈರಾಣ ಹಾಕಿವಂತೆಲ್ಲ, ಅಂದರೆ ಫೇಲಿಂಗ್ ಈ ಸ್ಟೆಪ್ಪಿಂಗ್ ಸ್ಟೋನ್ ಫಾರ್ ಸಕ್ಸಸ್ ಅಂತಾರೆ. ಅಂದರೆ ನಾವು ಇವತ್ತು ನಾವು ಸೋತೀವಿ ಅಂತಂದರೆ ಅಥವಾ ನಾವು ಅದರಲ್ಲಿ ಗೆಲ್ಲಕ್ಕೆ ಆಗಲಿಲ್ಲ ಅಂದರೆ ಧೃತಿಗೆಡಬಾರ್ದು. ಯಾಕಂದರೆ ಕಲಾಂ ಅವರು ಹೇಳ್ಯಾರ, ಎಷ್ಟು ಸರ ಸೋತು ಸೋತು ಕಡೆಗೆ ಗೆದ್ದರವರು. ಅಂದರೆ ಸೋಲೋದು ಗೆಲುವಿನ ಒಂದು ಸೋಪಾನ ಅಂತ. ಅದಕ್ಕೆ ನಾನು ಅದನ್ನೇ, ನಾವು ಗೆಲುವಿನ ಸೋಪಾನ ಮಾಡಿಕೊಂಡು ಅದನ್ನು ಮೆಟ್ಲು ಹತ್ತಬೇಕು, ಅವಾಗ ನಮಗೆ ಯಶಸ್ಸು ಸಿಗ್ತದೆ. ಅದನ್ನು ನಾವು ಹೇಳಲಿಕ್ಕೆ ಸಾಧ್ಯ ಆಯ್ತು ಅಂದರೆ ಖಂಡಿತವಾಗಿ ಕೂಡ, ಅಂದರೆ ಎಲ್ಲರಲ್ಲೂ ಕೂಡ ಆ ಒಂದು ವಿಶ್ವಾಸ ಬೆಳೆದಿದೆ. ಆ ಒಂದು ಕಥೆಗಳಿದೆ ಅಲ್ಲ, ಆ ಕಥೆಗಳನ್ನು ನಾವು ಯಾವಾಗಲೂ ನೋಡ್ತಿರ್ಬೇಕು, ಕೇಳ್ತಿರ್ಬೇಕು. ಅಬ್ದುಲ್ ಕಲಾಂ ಇರ್ಬೋದು, ಮಹಾತ್ಮ ಗಾಂಧೀಜಿ ಇರ್ಬೋದು, ವಿವೇಕಾನಂದ ಇರ್ಬೋದು, ಅಂದರೆ ಎಲ್ಲ ಒಂದು ಹಿರಿಯರು, ಸಾಕಷ್ಟು ನಮ್ಮ ಹಿಂದಿನ ಪೀಳಿಗೆಯವರು ಏನು ಅದರಲ್ಲಿ ಯಶಸ್ವಿ ಆದರೆ ಅವರು ನಾವು ನೋಡಿದರೆ ನಮಗೆ ಮುಂದೆ ಏನು ಮಾಡಬೇಕು ಅನ್ನೋದು ಒಂದು ವಿಚಾರ ಬರ್ತದೆ ಮತ್ತು ನಮ್ಮೊಳಗಿನ ರಾಷ್ಟ್ರಾಭಿಮಾನ ಜಾಗೃತ ಆಗ್ತದೆ.
1: ಅಲ್ಲ ಶರಣಪ್ಪ, ನಮ್ಮ ಮಾಲಾ ಹೇಳಿದ್ರೊಳಗೆ ಒಂದು ಅರ್ಥದ. ಯಾಕೆ ಅಂತಂದ್ರೆ ಈಗ ನೀ ಹೇಳಿದವುದಿಲ್ಲೋ ಹೆಣ್ಮಕ್ಳ ಬಗ್ಗೆ ನಿನಗೆ ಸೋಜಿಗೆ ಅನ್ನಿಸ್ತದ, ಹೆಂಗೆ ಮ್ಯಾನೇಜ್ ಮಾಡ್ತಾರೆ ಇವರು, ಮನೆ ಒಳಗೂ ಮಾಡ್ತಾರ ಹೊರಗೂ ಮಾಡ್ತಾರ, ಅಂದ್ರೆ ದೇವ್ರ ಇವ್ರಿಗೆ ಏನಾದ್ರೂ ಒಂದು ವಿಶಿಷ್ಟ ಶಕ್ತಿ ಕೊಟ್ಟಿರ್ತಾನೋ ಏನೋ ಅನ್ನೋ ಒಂದು ಸೋಜಿಗ ನಿನ್ನ ಹತ್ರದ ಅಂದೆಲ್ಲ ಶರಣಪ್ಪ.

0: ಅದಕ್ಕೆ ಮಾಲಾಯನ್ ಅನ್ನೋದು ಶಕ್ತಿ ಅನ್ನೋಕ್ಕಿಂತ ಆಕೆಯ ಹತ್ರ ಒಂದು ವಿಶೇಷ ತಾಳ್ಮೆಯನ್ನು ಕೊಟ್ಟಿರ್ತಾನೆ ದೇವರು. ಅದಕ್ಕೆ ಮನೆಯ ಜನರೂ ಕೂಡ ಒಂದು ಸ್ವಲ್ಪ ಕೈಗೂಡಿದಾಗ, ಒಂದು ಸ್ವಲ್ಪ ನೀ ಇವತ್ತು ಅಡುಗೆ ಚಲೋ ಮಾಡಿದ್ದಿ ನೋಡು ಭೇಷ್ ಅಂದಾಗ ಆಕೆಯ ಸುಖ ಇಮ್ಮಡಿಸ್ತದ.
1: ಹೌದು
2: ಶರಣಪ್ಪಣ್ಣ, ಬಹಳಷ್ಟು ಸರಿ ಕಷ್ಟಪಟ್ಟು ಅಡ್ಗೆ ಮಾಡಿರ್ತೀವಿ, ಅದನ್ನ ತಿಂದವರು ಎಷ್ಟು ಚಲೋ ಮಾಡಿ ಅಂತ ಹೇಳಿದ್ರೆ ಬಹಳ ಖುಷಿ ಆಗ್ತದೆ. ಅದನ್ನ ಹೊಗಳಿಕೆ ಮಾತು ಬೇಡ, ಯಾವತ್ತರ ಉಪ್ಪು ಕಡಿಮೆ ಆಯ್ತು, ಖಾರ ಜಾಸ್ತಿ ಆಯ್ತು, ಅವಾಗಷ್ಟ ಬಾಯಿ ತೆಗೆದು ಇವತ್ತೇನು ಉಪ್ಪಿನ ಗಡಿಗಿನ ಸುರುವಿಯೇನು, ಖಾರ ಎಷ್ಟು ಆಗ್ಯದ, ಹಿಂಗ ಹೇಳೋ ಜನ ಕುಟುಂಬದ ಯಾರೇ ಸದಸ್ಯರಿರ್ಬೋದು. ಹಂಗ ಹೇಳೋದಕ್ಕಿಂತ ಚಲೋ ಅಡುಗೆ ಆದಾಗ ಒಂದು ಹೊಗಳಿಕೆ ಮಾತು ಹೇಳಿದ್ರೆ ಎಷ್ಟು ಖುಷಿ ಆಗ್ತದೆ. ಸಣ್ಣ ಸಣ್ಣ ಕೆಲಸ ಇರ್ತಾವ, ಅವನ್ನ ಒಂದು ಸಣ್ಣ ಸಹಾಯನೂ ಭಾಳ ಸಮಯ ಉಳಿಸ್ತದೆ. ಸುಸ್ತಾಗಿ ಮನೆಗೆ ಬಂದಾಗ ಯಾರು ನನಗೊಂದು ಕಪ್ ಚಹಾ ಕೊಡಬಾರ್ದೇನು ಅನಿಸ್ತಿರ್ತದೆ ಭಾಳಷ್ಟು ಮಂದಿ ಹೆಣ್ಮಕ್ಳಿಗೆ. ಮಕ್ಕಳಾಗ್ಲಿ ಗಂಡಾಗ್ಲಿ ಒಂದು ಕಪ್ ಚಹಾ ಕೊಟ್ಬಿಟ್ರೆ ಅವತ್ತ ಮತ್ತಿನ್ನೂ ಕೆಲಸ ಮಾಡಕ್ಕೆ ಉತ್ಸಾಹ ಬರ್ತದೆ. ಹೆಣ್ಮಕ್ಳಿಗೆ ಅಂಥ ಒಂದು ಗೌರವ, ಒಂದು ಸಣ್ಣ ಗೌರವ ಬೇಕು, ಸಣ್ಣ ಸಹಾಯಗಳು ಬೇಕು. ಅದನ್ನು ನಮ್ಮ ವ್ಯವಸ್ಥೆ, ಕೌಟುಂಬಿಕ ವ್ಯವಸ್ಥೆ ಆಗಲಿ, ಕಚೇರಿ ಮಾಡಲ್ಲ.
1: ಈಗ ಒಳಗೊಳ್ಳುವಿಕೆ ಅಂತ ಹೇಳಬೇಕಾದ್ರೆ ನಾವೇನು ಮಾಡ್ತೀವಿ ಅಂದರೆ, ಎಷ್ಟೋ ಜನ ನಮ್ಮ ಸಂಸ್ಕಾರ ಅಂದರೆ ನಮ್ಮ ಸಂಸ್ಕೃತಿ ಅಥವಾ ನಮ್ಮದು ಒಂದು ಸ್ವಭಾವ ಅಂದರೆ ಹೊರಗೊಳ್ಳುವಿಕೆ ಇರ್ತದೆ. ಅಂದರೆ ಒಬ್ಬರು ಟೀಕೆ ಮಾಡೋದು ಭಾಳ ಮಾಡ್ತೀವಿ, ಟೀಕೆ ಮಾಡೋದು ಭಾಳ ತಗುದಿಲ್ಲ ಅದು. ಆದರೆ ಅವರು ಜಗತ್ತಗಳು ನಿಂತ್ಕೊಂಡು ನಾವು ವಿಚಾರ ಮಾಡಿದರೆ ಒಂದು ಯಾವುದೋ ಒಂದು ಉತ್ಸಾಹದಿಂದ ಏನೋ ಮಾಡ್ಲಿಕ್ಕೆ ಹೊಂಟಿರ್ತಾರೆ, ಏನೋ ಒಂದು ಸಾಧನೆ ಮಾಡ್ಬೇಕಂತಿರ್ತಾರೆ, ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ್ರೆ ಕರೆನ ಇನ್ನೊಂದು ಎರಡು ಹೆಜ್ಜೆ ಮುಂದೆ ಹೋಗ್ತಿರ್ತಾರೆ. ಈಗ ನಾವು ಹಂಗೆ ಹೇಳಿ ಜಗ್ಗಿದ್ರೆ ಏನಕ್ಕತ್ತಿ, ಎರಡು ಹೆಜ್ಜೆ ಹಿಂದೆ ಬರ್ತಾರೆ. ಅದರಿಂದ ನಾವು ಸಮಾಧಾನ ಪಡಬಹುದು. ಆದರೆ ಒಂದು ಈಗ ಬಂದೂಕು ಹಿಂದೆ ಬಂದ ಮೇಲೆ ಮತ್ತೆ ಹೆಂಗೆ ಮುಂದೆ ಹೋಗತ್ತೆ, ಹೆಂಗೆ ಇನ್ನೊಬ್ಬರು ನಾವು ಟೀಕಾ ಮಾಡಿದ್ರೆ ಅಂದರೆ ಅದಕ್ಕಿಂತ ಜಾಸ್ತಿ ಮುಂದೆ ಹೋಗ್ತಾರೆ ಅವರು. ಅಂದರೆ ಮುಖ್ಯ ಅಂದ್ರೆ ಹೇಳೋದೇನಂತಂದ್ರೆ, ಒಳಗೊಳ್ಳುವಿಕೆ ಇದ್ದಾಗ ನಾವು ಬೆಳಿತೀವಿ, ಇನ್ನೊಬ್ಬರನ್ನ ಬೆಳೆಸ್ಲಿಕ್ಕೆ ಸಾಧ್ಯದ. ವಿನ್ ವಿನ್ ಸಿಚುವೇಶನ್ ಅಂತಾರೆ. ಆ ಒಂದು ರಾಷ್ಟ್ರಾಭಿಮಾನ ಬೇಕು ಮತ್ತು ಭಾವೈಕ್ಯತೆ ಬೇಕು ಅಂತಂದಾಗ ಇದು ಬಹಳ ಅವಶ್ಯಕತೆ ಅಂತ ನಾ ಅಂತೀನಿ.
0: ಶರಣಪ್ಪ, ಇದು ಬರೇ ಮಹಿಳೆಯರ ವಿಷಯದಾಗ ನನಗೇನು ಅನಿಸುದಿಲ್ಲ, ಈವನ್ ನೀನು ಪುಟ್ ಪುಟ್ ಮಕ್ಕಳನ್ನೊಳಗೆ ತಗೋಪ್ಪ, ಏನೋ ಮಾಡಿದಾಗ ನೋಡು ಚಲ್ಲಿದೇನ ಹಾಳು ಮಾಡಿದೇನ ಅಂತ ನೀ ಬೈಯೋದ ಚಲ್ಲಿದ್ಯಾಪ್ಪ, ಇರ್ಲಿ ಬಿಡು, ನಾ ಬಳ ತೆಗಿತೀನಿ, ತಗೋ ತಗೋ, ನೀನು ತಗೋ, ನಾನು ತಗೋತೀನಿ, ಇಬ್ರು ಅಷ್ಟು ಬಳ ತೆಗಿಯೋಣ ಅಂದಾಗ ಆ ಮಗುವಿನ ಅನಿಸಿಕೆ ಅಭಿಪ್ರಾಯ ಬೇರೆನೇ ಆಗ್ಬಿಡ್ತದ, ಇನ್ನೊಂದ್ಸಲ ನಾ ಚಲ್ಲಬಾರದು ಅಂತ ಅದಕ್ಕೆ ತಿಳಿತದ. ಹಂಗ ಏನ ಮಾಡಿದ್ರು ಪಡಗ್ನ ಸಿಟ್ಟಿಗೇಳೋದು, ಪಡಗ್ನ ಮಾತಾಡೋದು ಚಂದ ಅನ್ಸಂಗೆ.
1: ಮಂಜಕ್ಕ, ಈಗ ಭಾಷೆ ಸಾಮರಸ್ಯ ಎಷ್ಟು ಮುಖ್ಯ.
0: ಹೌದಪ್ಪ,
1: ಯಾಕಂದ್ರೆ ನಮ್ಮ ಇಂಗ್ಲಿಷ್ ಭಾಷೆ ಅಂತಾರಾಷ್ಟ್ರೀಯ ಭಾಷೆ, ಆದರೆ ಅದರೊಳಗೂ ನಾವು ತಿಳ್ಕೊಳ್ಳೋದು ಎಂಥದ್ದಿದೆ, ಅಲ್ಲಿ ತತ್ವಾದರ್ಶಗಳು ಎಷ್ಟು ಚೆನ್ನಾಗಿರ್ತಾವೆ. ನಮ್ಮ ಇವರು ಹೋದಾಗ ರಾಬರ್ಟ್ ಫ್ರೋಸ್ಟ್ದು ಒಂದು ಡೈಲಾಗ್ ಇತ್ತಲ್ಲ, ಅದನ್ನು ನಮ್ಮ ನೆಹರು ಅವರ ಟೇಬಲ್ ಮೇಲೆ ಯಾವಾಗಲೂ ಇರ್ತಿತ್ತಂಥದ್ದು, ಮೈಲ್ಸ್ ಟು ಗೋ ಬಿಫೋರ್ ಐ ಸ್ಲೀಪ್. ಅಂದರೆ ಈ ಜಗತ್ತು ನೋಡಲಿಕ್ಕೆ ಎಷ್ಟು ಸುಂದರವಾಗಿದೆ, ಭಾಳ ನನಗೆ ಎಲ್ಲ ಆಕರ್ಷಣೆ ಅದ, ಈ ನಿಸರ್ಗ ಎಷ್ಟು ಸುಂದರವಾಗಿದೆ, ಆದರೆ ನನಗೆ ನೋಡೋಕ್ಕೆ ಸಮಯ ಇಲ್ಲ. ಮೈಲ್ಸ್ ಟು ಗೋ ಬಿಫೋರ್ ಐ ಸ್ಲೀಪ್, ಮೈಲ್ಸ್ ಟು ಗೋ ಬಿಫೋರ್ ಐ ಸ್ಲೀಪ್. ಅಂದರೆ ನಾನು ಮುಂದೆ ಹೋಗಲೇಬೇಕಾಗಿದೆ, ನಾನು ಮಲಗೋಳೋಕ್ಕಿಂತ ಮೊದಲು ಅಥವಾ ನಾನು ಸಾಯೋಕ್ಕಿಂತ ಮೊದಲು ಸಾಧನೆ ಮಾಡೋದು ಭಾಳ ಅದ, ನಾನು ಇನ್ನೂ ದೂರ ಕ್ರಮಿಸಬೇಕಾಗಿದೆ. ಎಂಥ ಒಂದು ಅದರ ಮಹತ್ವವಾದ ವಿಚಾರ ಅದ. ಅಂದರೆ ಈ ಆದರ್ಶಗಳೇನಿದೆಯಲ್ಲ, ಈ ಒಂದು ಅಂತಾರಾಷ್ಟ್ರೀಯ ಭಾಷೆ ಮತ್ತು ಅಲ್ಲಿಯ ಒಂದು ಆದರ್ಶಗಳನ್ನು ನಾವು ತಗೊಂಡು ನಮ್ಮ ಕನ್ನಡ ಭಾಷೆ ಇವತ್ತು ನಾವು ಭಾಳ ಶ್ರೀಮಂತವಾದ ನಮ್ಮ ಭಾಷೆ, 2000 ವರ್ಷಕ್ಕೂ ಪುರಾತನವಾದ ಭಾಷೆ, ಈ ಭಾಷೆಯೊಳಗೆ ಅಲ್ಲಿ ಆದರ್ಶಗಳನ್ನ ನಾವು ಅಳವಡಿಸ್ಕೊಳ್ಳೋದು ಮತ್ತು ನಮ್ಮ ಒಂದು ಕೃತಿಗಳನ್ನು, ಶರಣರ ಕೃತಿಗಳಾಗಿರ್ಬೋದು, ಕೀರ್ತನ ಆಗಿರ್ಬೋದು, ಹಳೆಗನ್ನಡ ಆಗಿರ್ಬೋದು, ಮತ್ತು ಸಾಕಷ್ಟು ಪುರಾಣಗಳಾಗಿರ್ಬೋದು, ಅವುಗಳನ್ನು ಬೇರೆ ಬೇರೆ ಭಾಷೆಗೆ ತರ್ಜುಮೆ ಮಾಡಿದಾಗ ಅಲ್ಲಿ ನಾವು ಇಷ್ಟು ಶ್ರೀಮಂತವಾಗಿದೆಯಾ ನಮ್ಮ ಭಾಷೆ. ಈಗ ನೋಡ್ರಿ, ಬಸವಣ್ಣನವರ ಒಂದು ಮೂರ್ತಿ ಲಂಡನ್ನ ಒಂದು ಥೇಮ್ಸ್ ನದಿಯ ದಂಡೆ ಮೇಲೆ ಅದ ಅಂದಾಗ ಎಂಥ ಒಂದು ರೋಮಾಂಚನ. ಅಂದ್ರೆ ಇದು ಯಾಕೆ ಸಾಧ್ಯ ಆಯ್ತು ಅಂದ್ರೆ ಆ ಭಾಷಾ ಸಾಮರಸ್ಯದಿಂದಲೇ ಸಾಧ್ಯ ಆಯ್ತು. ಹೌದಲ್ಲ ಮಂಜಕ್ಕ?
0: ಅಲ್ಲ ಶರಣಪ್ಪ ಮಾಲ, ಈಗ ನಮ್ಗ ನಮ್ಮ ಭಾಷೆ ಕನ್ನಡ, ನಮ್ಗ ಕಮ್ಯುನಿಕೇಬಲ್ ಭಾಷೆಯಾಗಿ ನಾವು ಇಂಗ್ಲೀಷು ಬಳಸ್ತೀವಿ, ರಾಷ್ಟ್ರಭಾಷೆ ಅಂತ ಹಿಂದಿ ಬಳಸ್ತೀವಿ. ಅದರ ಅರ್ಥ ಬೇರೆ ಭಾಷೆ ಕಲಿಬೇಕಂತೇನಿಲ್ಲ. ಅಲ್ಲೇನು ಮಾಲ, ಈಗ ನಾವು ಎಲ್ಲೋ ಹೋಗಿರ್ತೀವಿ, ಒಂದು ವರ್ಗಾವಣೆ ನಿಮಿತ್ತವಾಗಿ ಬೇರೆ ರಾಜ್ಯಕ್ಕೆ ಹೋಗಿರ್ತೀವಿ, ಅಲ್ಲಿ ಕೆಲ ದಿವಸ ಇರ್ತೀವಿ, ಅಲ್ಲಿ ನಾವು ತಮಿಳು, ತೆಲುಗು, ಮರಾಠಿ ಕಲಿತ್ರೆ ನುಕ್ಸಾನಂತೂ ಏನೂ ಇಲ್ಲ ಶರಣಪ್ಪ. ಹಂಗನ್ಕೊಂಡು ನಮ್ಮತನವನ್ನ ನಮ್ಮ ಭಾಷೆಯನ್ನ ನಾವು ಬಿಡಬಾರ್ದು. ಹೌದು, ಈಗ ಹುಡುಗರು ಎಷ್ಟು ಲಘು ಭಾಷೆ ಕಲಿತಾರೆ, ನಿನ್ ಮಗಳೇನು ಕಮ್ಮಿ ಏನು?
2: ಹೌದು ಮಂಜಕ್ಕ, ನೀ ಹೇಳಿದ ಖರೆ ನೋಡು. ನಮ್ ತಾಯಿಯನ್ನ ಬಹಳ ಪ್ರೀತಿ ಮಾಡೋಣ, ಹಂಗನ ಬ್ಯಾರೆ ಎಲ್ಲಾರ ತಾಯಿಯಂದ್ರಿಗೂ ಗೌರವಿಸೋಣ.
0: ನೋಡು,
2: ಬ್ಯಾರೆ ಭಾಷೆ ಕಲಿಯೋದ್ರಾಗ ಏನು ಸಮಸ್ಯೆ ಇಲ್ಲ. ಅದು ಭಾಷಾ ಶ್ರೀಮಂತಿಕೆಯಿಂದ ಏನಾಗ್ತದ,

0: ನಮಗ ಆ ಭಾಷೆ ಕಲ್ತ್ ಬಿಟ್ರ ಈಗ ಇಂಗ್ಲಿಷ್ ಸಾಹಿತ್ಯದ ಕೆಲವು ಕೃತಿ ಇರ್ತಾವ, ಅದರ ರುಚಿ, ಅದರದು ಏನ್ ಗಮ್ಮತ್ ಇರ್ತದ, ಅದ್ರದೇನು ಒರಿಜಿನಲ್ ಕೃತಿ ಇರ್ತದ, ಅದು ಓದ್ದಾಗ ಸಿಗ್ತದ. ಅದು ಬಹಳ ದೊಡ್ಡ ಅಡ್ವಾಂಟೇಜ್.
1: ನಮ್ಮ ನನ್ನ ಗೆಳೆಯ ಒಬ್ಬ ಇದ್ದಾನೆ ಪಾಟೀಲ್ ಅಂತೇಳಿ, ಅವಂಗ ಮರಾಠಿ ಕನ್ನಡ ಭಾಯಿ ಭಾಯಿ ಅಂದ್ರೆ ಅಂದ್ರೆ ಹೆಂಗ ಅವರು ಮರಾಠಿ ಅಭಂಗಗಳು ಆಮೇಲೆ ಅವ್ರದ್ದು ನಾಟ್ಯ ಗೀತೆಗಳು ಮತ್ತೆ ಇಷ್ಟು ಬಹಳ ಚೆನ್ನಾಗಿ ಮಾಡ್ತಾರ. ನಾ ಹೋಗಿ ಒಂದು ಪ್ರದರ್ಶನಕ್ಕೆ ಹೋಗ್ತೀನಿ ನಾನು, ನಮ್ಮ ನಾಟಕ ಇದೆ ಅವ ಬರ್ತಾನೆ. ಹಾ, ನಮ್ಮ ಕನ್ನಡ ಎಂಥ ರಂಗಭೂಮಿ ವಿಶಿಷ್ಟವಾಗಿದೆ, ಎಂಥ ಒಂದು ಭಾಷೆ, ಈ ಒಂದು ಪೌರಾಣಿಕ ಸನ್ನಿವೇಶಗಳನ್ನ, ಐತಿಹಾಸಿಕ ಸನ್ನಿವೇಶಗಳನ್ನ ಈ ಆಟದೊಳಗೆ ದೊಡ್ಡಾಟದೊಳಗೆ ಎಷ್ಟು ಚಂದ ತೊಂಬರ್ತೀರಿ ನೀವು, ಏನು ಹೆಂಗೆ ಡ್ಯಾನ್ಸ್ ಮಾಡ್ತಾರ, ಅವ ಭಾಳ ಆನಂದ ಪಡ್ತಾನೆ. ನನಗೆ ಅಲ್ಲಿ ಒಂದು ವೈಭವ ಎಷ್ಟು ಶ್ರೀಮಂತಿಕೆ ಗೊತ್ತದು, ಮರಾಠಿ ನಾಟ್ಯ ಗೀತೆಗಳು ಆಯಿತು, ಮರಾಠಿ ರಂಗಭೂಮಿ ಬಹಳ ವೈಭವಿತವಾಗಿರ್ತದೆ, ಅದನ್ನ ನೋಡಿ ನಾನು ಆನಂದಿಸ್ತೇನೆ. ಅಂದ್ರೆ ಈ ಕೊಡುಕೊಳ್ಳುವಿಕೆ ಏನಿದಲ್ಲ, ಅದರಿಂದ ನಾವು ಬೆಳಿತೀವಿ, ಅವರು ಬೆಳಿತಾರೆ.
2: ಅದಕ್ಕಂತ ಅಲ್ಲೇನು ನಮ್ಮ ಭಾರತ ದೇಶದೊಳಗ ವಿವಿಧತೆಯಲ್ಲಿ ಏಕತೆ ಅಂತ ಅನ್ನೋದು ಇದೇ ಭಾವೈಕ್ಯತೆ. ನಮ್ಮ ದೇಶ ಒಂದಾದ್ರೂ

0: ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ ಪ್ರಸಾರವಾಯಿತು. ಭಾಗವಹಿಸಿದ್ದವರು ಶರಣಬಸವ ಚೋಳಿನ್, ಮಂಜುಳಾ ಪುರಾಣಿಕ್ ಹಾಗೂ
1: ಮಾಲಾ ಸಾಂಬ್ರಾಣಿ.
0: ಸಂಕಲನ ನವೀನ್ ಮಹಾಲೆ.
2: ಆಕಾಶವಾಣಿ ಧಾರವಾಡ.
1: ಕೇಳುಗರೆ, ಇದೇ ಮಂಗಳವಾರ ಸಂಜೆ 6:50 ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ಇನ್ ಕಾರ್ಯಕ್ರಮ ಭಾಗವಹಿಸುತ್ತಾರೆ.
3: ಎಲ್ಲರಿಗೂ ನಮಸ್ಕಾರಗಳು. ನಾನು ಡಾಕ್ಟರ್ ಮಲ್ಲಿಕಾರ್ಜುನಗೌಡ ವಿ ಅರಳಿಹಳ್ಳಿ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವಿಶ್ವವಿದ್ಯಾಲಯದ ನ್ಯಾಚುರೋಪತಿ ಮತ್ತು ಯೋಗ ವಿಭಾಗದ ಮುಖ್ಯ ವೈದ್ಯನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಾನು May 5 ಮಂಗಳವಾರದಂದು ಅಸ್ತಮಾ ಅಥವಾ ಧಮ್ಮು ಈ ವಿಷಯದ ಕುರಿತು ಮಾತನಾಡಲಿದ್ದೇನೆ. ಸುಮಾರು ಜನರಿಗೆ ಈ ಅಸ್ತಮಾ ಕಾಯಿಲೆ ಇದೆ. ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲೂ ಕೂಡ ಈ ಕಾಯಿಲೆ ಬರುತ್ತಿದೆ. ಆದರೆ ಜನರ ಕಲ್ಪನೆ ಒಮ್ಮೆ ಅಸ್ತಮಾ ಬಂದರೆ ಇದು ವಾಸಿಯಾಗುವುದಿಲ್ಲ ಅನ್ನುವುದು, ಮಾತ್ರೆ ತೆಗೆದುಕೊಳ್ಳುತ್ತಲೇ ಹೋಗಬೇಕು ಅನ್ನುವುದು. ಇದನ್ನ ಹೋಗಲಾಡಿಸಲು ನಾನು ನೇರ ಸಂವಾದದಲ್ಲಿ ನಿಮಗೆ ಉತ್ತರ ನೀಡಲು ಬರುತ್ತಿದ್ದೇನೆ. ಆದ್ದರಿಂದ ಕೇಳುಗರೆ, ತಪ್ಪದೇ ಇದನ್ನ ಆಸಕ್ತಿಯಿಂದ ಕೇಳಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಿ.
1: ನೀವು ಪ್ರಶ್ನೆ ಕೇಳಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14 244.
2: ವೇಳೆ 8:45 ದಿಲ್ಲಿ ಕೇಂದ್ರದಿಂದ ಇದೀಗ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತೆಗಳು.
4: ನಮಸ್ಕಾರ, ಆಕಾಶವಾಣಿ ಸೆ ಸಮಾಚಾರ ಸಂಧ್ಯಾ ಕೆ ಸಾಥ್ ಮೈ ಮುನೀಶ್ ಶರ್ಮಾ. ಮುಖ್ಯ ಸಮಾಚಾರ. ಪಶ್ಚಿಮ ಬಂಗಾಲ, ಅಸ್ಸಾಂ, ಕೇರಳಂ, ತಮಿಳುನಾಡು ಔರ್ ಪುದುಚೇರಿ ಮೇ ವಿಧಾನಸಭಾ ಚುನಾವ್ ಕಿ ಮತಗಣನಾ ಕೆ ಲಿಯೆ ಸಭಿ ತಯಾರಿಯಾಂ ಪೂರಿ, ಸುಚಾರು ಮತಗಣನಾ ಕೆ ಲಿಯೆ ಕಡಿ ಸುರಕ್ಷಾ ವ್ಯವಸ್ಥಾ. ಭಾರತೀಯ ಅಂತರಿಕ್ಷ ಸ್ಟಾರ್ಟ್ಅಪ್ ಗ್ಯಾಲಕ್ಸಿ ಐ ನೆ ಸ್ಪೇಸ್ ಎಕ್ಸ್ ಕೆ ಫಾಲ್ಕನ್ 9 ರಾಕೆಟ್ ಸೆ ದುನಿಯಾ ಕೆ ಪೆಹಲೆ ಆಪ್ಟೋಸಾರ್ ಉಪಗ್ರಹ ಮಿಷನ್ ದೃಷ್ಟಿ ಕಾ ಸಫಲ್ ಪರೀಕ್ಷಣ ಕಿಯಾ. ಉಪರಾಷ್ಟ್ರಪತಿ ಔರ್ ಪ್ರಧಾನಮಂತ್ರಿ ನೆ ಇಸ್ ಪ್ರಕ್ಷೇಪಣ ಕಿ ಉಪಲಬ್ಧಿ ಪೈ ಸರಾಹನಾ ಕಿ ಹೈ. ಪಶ್ಚಿಮ ಏಷ್ಯಾ ಸಂಘರ್ಷ ಕೆ ದೌರಾನ್ ಅಸ್ಥಾಯಿ ರುಕಾವಟ್ ಕೆ ಬಾದ್ ಸಂಯುಕ್ತ ಅರಬ್ ಅಮಿರಾತ್ ನೆ ಭಾರತ್ ಕೆ ಕೈ ಗಂತವ್ಯೋ ಕೆ ಲಿಯೆ ಸಾಮಾನ್ಯ ಉಡಾನೋ ಕಾ ಸಂಚಾಲನ್ ಫಿರ್ ಸೆ ಶುರು ಕರ್ ದಿಯಾ ಹೈ. ಮೌಸಮ್ ವಿಭಾಗ ನೆ ಕಲ್ ಉತ್ತರ ಭಾರತ್ ಕೆ ಕೈ ಹಿಸ್ಸೋ ಮೇ ಮೂಸಲಾಧಾರ್ ಬಾರಿಶ್, ಆಂಧಿ ಔರ್ ತೇಜ್ ಹವಾಓ ಕಾ ಆರೆಂಜ್ ಅಲರ್ಟ್ ಜಾರಿ ಕಿಯಾ. ಔರ್ ಐಪಿಎಲ್ ಕ್ರಿಕೆಟ್ ಮೇ ಕೋಲ್ಕತಾ ನೈಟ್ ರೈಡರ್ಸ್ ನೆ ಸನ್ರೈಸರ್ಸ್ ಹೈದರಾಬಾದ್ ಕೋ 7 ಸೆ ಹರಾಯಾ. ದೂಸರೆ ಮ್ಯಾಚ್ ಮೇ ಗುಜರಾತ್ ಟೈಟನ್ಸ್ ಔರ್ ಪಂಜಾಬ್ ಕಿಂಗ್ಸ್ ಕೆ ಬೀಚ್ ಮುಕಾಬಲಾ ಜಾರಿ ಹೈ. और अब समाचार विस्तार से. पश्चिम बंगाल, असम, तमिलनाडु, केरलम और पुदुचेरी विधानसभा चुनाव की मतगणना कल सवेरे 8 से शुरू होगी. निर्वाचन आयोग ने इसके लिए सभी तैयारियां पूरी कर ली हैं. मतगणना स्थलों पर कड़ी सुरक्षा व्यवस्था की गई है. पश्चिम बंगाल में मतों की गिनती 77 मतगणना केन्द्रों पर की जाएगी. ब्यौरा हमारे संवाददाता से.
5: पश्चिम बंगाल विधानसभा चुनावों के लिए मतगणना कल सुबह 8 से शुरू होगी. निर्वाचन आयोग के अनुसार पहले डाक मतपत्रों की गिनती की जाएगी, उसके बाद ईवीएम के माध्यम से कई चरणों में मतगणना होगी. सभी केंद्रों पर सुरक्षा बढ़ा दी गई है और केंद्रीय बलों, राज्य पुलिस कर्मियों और चुनाव अधिकारियों को तैनात किया गया है ताकि मतगणना प्रक्रिया सुचारू और पारदर्शी ढंग से संपन्न हो सके. रिकॉर्ड तोड़ मतदाता भागीदारी के बाद अब सबकी निगाहें कल के नतीजे पर टिकी हैं, जो तय करेगा कि अगले 5 तक पश्चिम बंगाल पर किसका शासन रहेगा. कोलकाता से संदीपन दास गुप्ता की रिपोर्ट के साथ समाचार कक्ष विशेष शुक्ला.
4: पश्चिम बंगाल के दक्षिण 24 परगना जिले के फलता विधानसभा क्षेत्र के सभी 285 मतदान केंद्रों पर 21 मई को फिर से मतदान होगा. मतगणना 24 मई को की जाएगी. निर्वाचन आयोग ने बताया कि 29 अप्रैल के मतदान में गंभीर गड़बड़ी और लोकतांत्रिक प्रक्रिया के बड़े पैमाने पर उल्लंघन के बाद यह निर्णय लिया गया. तमिलनाडु में सत्ताधारी डीएमके के नेतृत्व में धर्मनिरपेक्ष प्रगतिशील गठबंधन, अन्नाद्रमुक के नेतृत्व वाले राष्ट्रीय लोकतांत्रिक गठबंधन और कुछ क्षेत्रीय दलों के बीच बहुकोणीय मुकाबला है. ब्यौरा हमारे संवाददाता से.
6: इस बार के चुनाव में राज्य के सियासी मैदान में कई नए चेहरे नजर आए हैं. इस बार सबसे महत्वपूर्ण बात ये रही कि नई पीढ़ी ने राज्य की चुनावी राजनीति में गंभीरता से दिलचस्पी दिखाई है. वॉल राइटिंग, चित्रकारी, दीवारों पर पोस्टर लगाने की संस्कृति पर प्रतिबंध लगने के बाद राजनीतिक

0: Tripura, West Bengal and Sikkim tomorrow. The IMD has forecast cloudy skies with a spell of light rain, thunderstorms and lightning in the national capital tomorrow. In IPL cricket, Kolkata Knight Riders defeated host Sunrisers Hyderabad by 7 wickets this evening. Chasing a target of 166 runs, Kolkata Knight Riders overhauled the score in 18.2 overs, posting 169 runs for the loss of 3 wickets. Earlier, opting to bat first, Sunrisers Hyderabad were bowled out for 165 runs in 19 overs. In another fixture, Punjab Kings were 145 for 8 in 18.3 overs against host Gujarat Titans in Ahmedabad when reports last came in. The hosts won the toss and opted to bowl first. Punjab Kings continue to lead the standings while Gujarat Titans are placed at the fifth position. And now before we end the bulletin, the headlines once again. All set for counting of votes tomorrow for West Bengal, Assam, Keralam, Tamil Nadu and Puducherry Assembly elections. Robust security arrangements in place for smooth counting. Indian space startup Galaxy launches Mission Drishti, world's first Optosar satellite aboard SpaceX's Falcon 9 rocket. Vice President and Prime Minister hail the feat. UAE resumes normal flight operations to multiple destinations in India after brief suspension amid West Asia conflict. IMD issues orange alert for heavy rainfall along with thunderstorms and gusty winds over several parts of North India tomorrow. And in IPL cricket, Kolkata Knight Riders beat hosts Sunrisers Hyderabad by 7 wickets. Gujarat Titans facing Punjab Kings at Ahmedabad in another fixture. And that's all in the news at 9. Good night.
1: Idiga Namamundina Karakrama.
2: ಆಕಾಶವಾಣಿ ಧಾರವಾಡ.
3: ಕಣ್ಣುಗಳು ನಯನ
4: ನಯನ ದೀಪ.
2: ಡಾಕ್ಟರ್ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
5: ಈ ಕಾರ್ಯಕ್ರಮದ ಪ್ರಾಯೋಜಕರು
4: ಡಾಕ್ಟರ್ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ಧಾರವಾಡ. ನೋವು ರಹಿತ ಲೇಸರ್ ಶಸ್ತ್ರಚಿಕಿತ್ಸೆ,
5: ಇಂಜೆಕ್ಷನ್ ಇಲ್ಲದ ಹೊಲಿಗೆ ರಹಿತ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆಯ ಸೌಲಭ್ಯ,
4: ರೆಟಿನಾ ತೊಂದರೆಗೆ ಸಂಬಂಧಿಸಿದ ಸೇವೆಗಳು,
5: ಕಣ್ಣಿನ ಪೊರೆ, ಗ್ಲೂಕೋಮಾ ಶಸ್ತ್ರಚಿಕಿತ್ಸೆ,
4: ಮಕ್ಕಳ ಕಣ್ಣಿನ ತೊಂದರೆಗಳು ಹಾಗೂ ಮೆಳ್ಳುಗಣ್ಣಿನ ಚಿಕಿತ್ಸೆ,
5: ಲಾಸಿಕ್ ಕ್ಲಿಯರ್ ಐ ಸರ್ಜರಿ,
4: ವೈಯಕ್ತೀಕರಿಸಿದ ಕಸ್ಟಮೈಸ್ಡ್ ಕೃತಕ ಕಣ್ಣಿನ ಜೋಡಣೆ
5: ಮುಂತಾದ ಎಲ್ಲಾ ರೀತಿಯ ತೊಂದರೆಗಳಿಗೆ ಚಿಕಿತ್ಸೆ ಲಭ್ಯ.
4: ಖಾಸಗಿ ಆರೋಗ್ಯ ವಿಮಾ ಕಂಪನಿಗಳ ನಗದು ರಹಿತ ಸೌಲಭ್ಯ,
5: ಎನ್ಎಬಿಎಚ್ ನಿಂದ ಮಾನ್ಯತೆ ಪಡೆದ ಆಸ್ಪತ್ರೆ.
4: ಡಾಕ್ಟರ್ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ,
5: ಸೋಮೇಶ್ವರ ಹೈಟ್ಸ್, ಹಳೆ ಡಿಎಸ್ಪಿ ಸರ್ಕಲ್,
4: ಹಳ್ಳಿಯಾಳ ರಸ್ತೆ, ಧಾರವಾಡ. ದೂರವಾಣಿ ಸಂಖ್ಯೆ
5: 0836279111
4: 279222.
6: ಮಯೋಪಿಯಾ, ಈ ಬಗ್ಗೆ ತಜ್ಞ ವೈದ್ಯರಾದ ಡಾಕ್ಟರ್ ಸಂಜೀವ್ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಾಯಾ ರಾಮನ್.
7: ನಮಸ್ಕಾರ ಶ್ರೋತೃಗಳೇ, ಧಾರವಾಡದ ಡಾಕ್ಟರ್ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆಯೊಳಗ ತಜ್ಞ ವೈದ್ಯರಾಗಿ ಕಾರ್ಯ ಮಾಡ್ತಾ ಇರುವಂತಹ ಡಾಕ್ಟರ್ ಸಂಜೀವ್ ಕುಲಕರ್ಣಿಯವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಡಾಕ್ಟರ್.
8: ನಮಸ್ಕಾರ.
7: ತಮಗ ಪ್ರೀತಿಯ ಸ್ವಾಗತ. ಡಾಕ್ಟರ್, ದೃಷ್ಟಿದೋಷ ಅಂದ್ಕೊಳ್ಳೆ ನೆನಪಾಗೋದು ಸಮೀಪ ದೃಷ್ಟಿದೋಷ, ಮಯೋಪಿಯಾ ಅನ್ನುವಂಥದ್ದು. ಆದ್ರ ಸಮೀಪ ದೃಷ್ಟಿ ದೋಷ ಆದ ಅಂತಂದ್ಕೂಡಲೇ ಒಂಥರ ಆಗ್ಬಿಡ್ತಿತ್ತು, ಚಶ್ಮಾ ಹಾಕೊಂಡು ಅಡ್ಡಾಡ್ಬೇಕು, ಜನ ಎಲ್ಲ ಸೋಡಾ ಗ್ಲಾಸ್ ಸೋಡಾ ಗ್ಲಾಸ್ ಅಂತೇಳಿ. ಆದ್ರ ಶಾಲೆಯೊಳಗೆ ಇದ್ದಾಗ ನಮ್ಮ ಫ್ರೆಂಡ್ಸ್ ಬಹಳ ಕಾಡ್ಸೋರು, ಎಷ್ಟೋ ಜನ ದೋಷ ಅದ ಅಂತ ಗೊತ್ತಿದ್ರು ಅದನ್ನ ಹೇಳ್ತಿರ್ಲಿಲ್ಲ. ಆದ್ರ ಕಾಲ ಬದಲಾದಂಗ ಅನೇಕ ಉಪಾಯಗಳು ಬಂದಾವ, ಅವನ್ನೆಲ್ಲ ತಿಳ್ಕೊಳ್ಳೋ ಆಸೆ. ಮೊದಲಿಗೆ ಮಯೋಪಿಯಾ ಅಂದ್ರೆ ಏನು ತಿಳಿಸ್ಕೊಡ್ರಿ ಡಾಕ್ಟರ್.
8: ಸಮೀಪ ದೃಷ್ಟಿ ಅವ್ರಿಗೆ ಇರ್ತದ, ದೂರ ದೃಷ್ಟಿ ಇರಂಗಿಲ್ಲ. ಇವ್ರಿಗೆ ಏನಾಗ್ತದ, ಹತ್ತಿರದ ಕಾಣ್ತಿರ್ತದ, ಬುಕ್ ಓದೋದು ಅಥವಾ 5 ಫೋಟೋ 10 ಫೋಟೋ ದೂರ ಹೋದಂಗ ಹೋದಂಗ ಸಣ್ಣ ಸಣ್ಣ ಆಬ್ಜೆಕ್ಟ್ಸ್ ಕಾಣೋದಿಲ್ಲ. ಇದಕ್ಕೆ ಸಮೀಪ ದೃಷ್ಟಿ ಅಂತ ಹೇಳ್ತಿರ್ತಾರ. ಇಂಗ್ಲಿಷ್ ನೊಳಗ ನಾವು ಮಯೋಪಿಯಾ ಅಂತ ಹೇಳ್ತೇವೆ. ಹುಟ್ಟಿದಾಗ ಕೂಸಿಗೆ ಯೂಶಲಿ +2-3 ನಂಬರ್ ಇರ್ತದ. ಕೂಸ್ ದೇಹ ದೊಡ್ಡದಾದಂಗ ಕಣ್ಣಿನ ಸೈಜು ಇನ್ಕ್ರೀಸ್ ಆಕೋತ್ ಹೋಗ್ತದ. ಯೂಶಲಿ ಅಟ್ ದ ಎಂಡ್ ಆಫ್ 2 ಇಯರ್ಸ್, 2 ವರ್ಷ ವಯಸ್ಸು ಆದಾಗ ಕೂಸಿಗೆ ಅದು ಆಲ್ಮೋಸ್ಟ್ 0 ಬರಬೇಕು. ಯಾವ್ದು 0 ಬರುವುದಿಲ್ಲ ಅವ್ರದ್ದು ಪ್ಲಸ್ ಆಗೇ ಉಳಿತದ. ಯಾವ್ದು ಹಿಂಗೆ ಕಂಟಿನ್ಯೂ ಆಗ್ತದ ಅದು -1, -2, -3, -4 ಹಿಂಗೆ ಇನ್ಕ್ರೀಸ್ ಆಗ್ಕೋದು. ಯಾಕಂದ್ರೆ ಕಣ್ಣಿನ ಸೈಜ್ ಎಕ್ಸೆಲ್ ಲೆಂತ್ ಇನ್ಕ್ರೀಸ್ ಆದಂಗ ಮಯೋಪಿಯಾ ಇನ್ಕ್ರೀಸ್ ಆಕೋತ ಹೋಗ್ತದೆ.
7: ಈ ಸಮೀಪ ದೃಷ್ಟಿಗೆ ಇದ ಕಾರಣ ಅಂತ ಹೇಳಲಿಕ್ಕೆ ಬರಂಗಿಲ್ಲ ಏನು ಡಾಕ್ಟರ್?
8: ಅಂದ್ರೆ ಕಣ್ಣಿನ ಡಯಾಮೀಟರ್ ಎಷ್ಟದ, ಲೆನ್ಸ್ದ ಪವರ್ ಎಷ್ಟದ, ಕಣ್ಣಿನ ಕರೆಗುಡ್ಡಿದ ಏನಿರ್ತದ, ವಿಚ್ ಆರ್ ಡಿಟರ್ಮೈನ್ಡ್ ಬೈ ಜೀನ್ಸ್. ಹುಟ್ಟಿದಾಗ ಈ ಮಗುನ್ ಕಣ್ಣಿನ ಸೈಜ್ ಇಷ್ಟ ಆಗ್ಬೇಕು ಅಂತ ಬರ್ದಿರ್ತದ. ಸೊ ಆ ರೀತಿ ಹುಟ್ಟತಾವ, ಮುಂದ ಸಾಮಾಜಿಕ ವಾತಾವರಣದ ಲೈಫ್ ಸ್ಟೈಲ್ ಏನಿರ್ತದ ಅದ್ರ ಮೇಲೆ ಮುಂದ ಅವು ಮಾಡಿಫೈ ಆಗೋ ಚಾನ್ಸ್ ಜಾಸ್ತಿ ಇರ್ತಾವ. ಈಗ ನೀವು ನೋಡಿರಿ, ತಾಯಿ ತಂದೆ ಇಬ್ಬರಿಗೂ ಸ್ವಲ್ಪ ದಪ್ಪ ಗ್ಲಾಸ್ ಇತ್ತು, ಮಯೋಪೆ ಇತ್ತು ಅಂದ್ರೆ ಅವ್ರ ಚಿಲ್ಡ್ರನ್ ಸುದಾ ಹಾಕ್ತಿರ್ತಾರೆ. ಸೊ ದಿಸ್ ಈಸ್ ಹೆರಿಡಿಟರಿ, ಅದಕ್ಕೆ ಏನ್ ಮಾಡ್ಲಿಕ್ಕೆ ಬರೋದಿಲ್ಲ. ಕೆಲವ್ರಿಗೆ ಹುಟ್ಟಿದಾಗ

0: ನಂಬರ್ ಇರೋಂಗಿಲ್ಲ, 5-6 ವರ್ಷ ತನಕ ಏನೂ ಇರೋಂಗಿಲ್ಲ. ಮುಂದೆ ಅವ್ರ ಸ್ಕೂಲ್ ಹೋದಂಗೆ ಅವ್ರಿಗೆ ಸರ್ ಬೋರ್ಡ್ ಮೇಲೆ ಬರ್ದದ್ ಕಾಣೋದಿಲ್ಲ, ಬಾಜುಕಿನೋ ಕಾಣ್ತಿರ್ತದ, ಹಿಂಗಿರ್ತದ. ನೀವು ಹೇಳಿದಂಗೆ ಮೊದಲು ಅವರು ಹೇಳಲಿಕ್ಕೆ ಹೆಸಿಟೇಟ್ ಮಾಡ್ತಿದ್ರು, ಬಟ್ ಈಗ ಅದು ಕಾಣೋದಿಲ್ಲ ಅಂತ ಗೊತ್ತಾದ್ಮೇಲೆ ಅವ್ರಿಗೆ ಅಭ್ಯಾಸಕ್ಕೆ ತೊಂದರೆ ಆಗ್ತದ ಅಂತ ಹೇಳಿ ಆಟೋಮೆಟಿಕಲಿ ಅವ್ರಿಗೆ ತೋರಿಸ್ತಾರೆ ಆ್ಯಂಡ್ ಟ್ರೀಟ್ಮೆಂಟ್ ಅರ್ಲಿ ಸ್ಟಾರ್ಟ್ ಆಗ್ತದೆ. ಮೊದಲು ಈ ಮಯೋಪಿಯಾ ಏನಿತ್ತು ಅದಕ್ಕೆ ಚಶ್ಮಾ ಒಂದು ಬಿಟ್ಟರೆ ಬೇರೆ ಏನು ದಾರಿ ಇರ್ತಿರ್ಲಿಲ್ಲ. ನಾವು ಹೇಳ್ತೇವೆ ಯೂಶ್ವಲಿ 20-21 ವಯಸ್ಸಾಗೋ ತನಕ ದೇಹದ ಬೆಳವಣಿಗೆನು ಬಹಳ ಫಾಸ್ಟ್ ಇರ್ತದೆ, ಕಣ್ಣಿನ ಎನ್ಲಾಜ್ಮೆಂಟು ಬಹಳ ಇರ್ತದೆ. ಸೊ ಅಲ್ಲಿ ತನಕ ನಂಬರ್ ಜಾಸ್ತಿ ಆಗೋ ಚಾನ್ಸಸ್ ಇರ್ತಾವ. ಯೂಶ್ವಲಿ ಅದು ಸ್ಟೇಬಲ್ ಇರ್ತದೆ. ಯಾವ ಅದಾದ್ಮೇಲೂ ಮತ್ತೆ ಜಾಸ್ತಿ ಆಗ್ತಾವ ಪ್ರೋಗ್ರೆಸಿವ್ ಅಥವಾ ಮ್ಯಾಲಿಗ್ನೆಂಟ್ ಮಯೋಪಿಯಾ ಅಂತೇವಿ. ಅದು ರಿಯಲ್ ಡಿಸೀಸ್, ಅದು ಅದನ್ನು ಇಟ್ ಹ್ಯಾಸ್ ಟು ಬಿ ಟ್ಯಾಕಲ್ಡ್ ಸೆಪರೇಟ್ಲಿ. ಈಗ ಲೈಫ್ ಸ್ಟೈಲ್ ಅಂತಂದ್ರೆ ಯಾವ ವ್ಯಕ್ತಿ ದಿನನಿತ್ಯದ್ರೊಳಗೆ ಸಾಧಾರಣ 8 ತಾಸು ಬರೀ ಸಮೀಪಕ್ಕೆ ಇರ್ತಾನೆ, ಹೊರಗೆ ನೋಡಲಿಕ್ಕೆ ಅಂತ ಆಕ್ಟಿವಿಟೀಸ್ ಮಾಡೋದಿಲ್ಲ, ಅವನ ಕಣ್ಣು ಸಮೀಪದಷ್ಟು ನೋಡ್ಕೋತಾ ಹೋಗ್ತದ, ದೂರದ ನೋಡ್ಲಿಕ್ಕೆ ಟ್ರೈ ಮಾಡೋದನ್ನೇ ಇಲ್ಲ. ಇನ್ನು ಕೆಲವರಿಗೆ ಒಂದು ಕಣ್ಣು ಚಲೋ ಇರ್ತದೆ, ಇನ್ನೊಂದು ಮಯೋಪಿಕ್ ಇರ್ತದೆ, ಅವ್ರಿಗೆ ಇನ್ನೊಂದು ಕಣ್ಣು ಮುಚ್ಚಿ ನೋಡೋ ತನಕ ಇದು ಡಿಫೆಕ್ಟ್ ಇದ್ದದ್ದು ಗೊತ್ತದ ಆಗುದಿಲ್ಲ.
1: ಮತ್ತೆ ಡಾಕ್ಟರ್, ಈಗ ಸಾಲಿ ಒಳಗೆ ಈ ತರದ ಕಣ್ಣಿನ ಪರೀಕ್ಷೆಗಳು ಕೂಡ ನಡೀತಾ ಇರ್ತಾವ, ಅವಾಗೂ ಕೆಲವೊಮ್ಮೆ ಗೊತ್ತಾಗ್ತದ?
0: ಹೌದು, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಈಗ ನಾವು MM ಜೋಶಿ ಅವರೇ ಸಾಧಾರಣ 8 ಡಿಸ್ಟ್ರಿಕ್ಟ್ ಅಲ್ಲಿ ನಾರ್ತ್ ಕರ್ನಾಟಕ ಒಳಗೆ ನಾವು ಪ್ರತಿ ವರ್ಷ ಸುಮಾರು 1-12 ವರ್ಷದಿಂದ ನಾವು ಸ್ಕೂಲ್ಸ್ ಸ್ಕ್ರೀನಿಂಗ್ ಮಾಡ್ತಾ ಇದ್ದೀವಿ. ಡಿಫೆಕ್ಟ್ ಕಂಡೇ ಕಾಣ್ತಾವ, ಅವನ್ನ ಕ್ಲೋಸ್ ಫಾಲೋ ಅಪ್ ಮಾಡಿ ಅವ್ರನ್ನ ನಮ್ಮ ಸೆಂಟರ್ಗೆ ಕರೆದು ಅವರಿಗೆ ಸರಿಯಾಗಿ ಟ್ರೀಟ್ಮೆಂಟ್ ಮಾಡೋದ್ರಿಂದ ಎಷ್ಟೋ ಜನಕ್ಕೆ ದೃಷ್ಟಿ ಉಳಿಸ್ಲಿಕ್ಕೆ ಸಾಧ್ಯ ಆಗಿದೆ.
1: ಈಗ ತಂತ್ರಜ್ಞಾನ ಸಾಕಷ್ಟು ಮುಂದುವರೆದಿದೆ, ಬೇರೆ ಬೇರೆ ತರಹದ ಲೆನ್ಸ್ಗಳನ್ನು ಕೂಡ ಕೊಡ್ತೀರಿ, ದಿನನಿತ್ಯ ಉಪಯೋಗಿಸುವಂತಹವು, ರಾತ್ರಿ ಮಲ್ಕೊಳ್ಳೋ ಮುಂದೆ ತೆಗೆದಿಡುವಂತಹವು, ಆ ಎಲ್ಲದರ ಬಗ್ಗೆ ಒಂದಿಷ್ಟು ಮಾಹಿತಿ ಡಾಕ್ಟರ್.
0: ಈಗ ಸಮೀಪ ದೃಷ್ಟಿ ದೋಷ ಅಂತಂದ್ರೆ ಕಿರಣಗಳು ಸಮೀಪ ವಸ್ತುಗಳಿಂದ ಏನ್ ಕಣ್ಣಿನೊಳಗೆ ಬಿಡ್ತಾವ ಅವು ರೆಟಿನಾ ಅಥವಾ ದೃಷ್ಟಿನರದ ಮೇಲೆ ಫೋಕಸ್ ಆಗ್ತಿರ್ತಾವ, ದೂರದ ಕಿರಣಗಳು ಫೋಕಸ್ ಆಗ್ತಿರೋದಿಲ್ಲ. ಇದನ್ನ ಸಿಂಪ್ಲೆಸ್ಟ್ ಫಾರ್ಮ್ ಅಂತಂದ್ರೆ ಚಶ್ಮಾ, ಕನ್ನಡಕದಿಂದ ಗ್ಲಾಸ್ ಅಲ್ಲಿ ತಕ್ಕ ಕರೆಕ್ಟ್ ನಂಬರ್ ಕೊಟ್ರೆ ಫೋಕಸ್ ಮಾಡೋಂಗ್ ಕಾಣ್ಬಹುದು. ಇದು ಕನ್ನಡಕ ಬೇಡ ಅಂತಂದ್ರೆ ಅಥವಾ ಕೆಲವು ಇದ್ರೊಳಗೆ ಬಹಳ ದಪ್ಪ ಇರ್ತಾವ ನೋಡ್ಲಿಕ್ಕೆ ಅಸಹ್ಯ ಕಾಣಿಸ್ತಂದ್ರೆ ಫಾರ್ ಕಾಸ್ಮೆಟಿಕ್ ರೀಸನ್ಸ್ ನಾವು ಕಾಂಟ್ಯಾಕ್ಟ್ ಲೆನ್ಸ್ ಅಂತ ಹೇಳಿ ಕೊಡ್ತೇವೆ. ಕಾಂಟ್ಯಾಕ್ಟ್ ಲೆನ್ಸ್ ಅಂತಂದ್ರೆ ಅದು ಕಣ್ಣಿಗೆ ಕರೆಗುಡ್ಡಿ ಮೇಲೆ ಬೆಳಗ್ಗೆ ಇಟ್ಕೊಳ್ಳೋದು, ಸಾಯಂಕಾಲ ತೆಗೆದಿಡೋದು. ಅದರಲ್ಲೂ ಬೇರೆ ಬೇರೆ ಹಾರ್ಡ್ ಲೆನ್ಸ್ ಅಂತ ಇರ್ತಾವ, ಸಾಫ್ಟ್ ಲೆನ್ಸ್ ಅಂತ ಇರ್ತಾವ, ಟೋರಿಕ್ ಲೆನ್ಸ್ ಅಂತ ಇರ್ತಾವ, ಆಮೇಲೆ ಸೆಮಿ ಸಾಫ್ಟ್ ಲೆನ್ಸ್ ಇರ್ತಾವ. ಕೆಲವರಿಗೆ ಕಲರ್ ವಿಜನ್ ಪ್ರಾಬ್ಲಮ್ ಇರ್ತದೆ, ಅವ್ರಿಗೆ ಸುದಾ ಕಲರ್ ಎನ್ಹಾನ್ಸಿಂಗ್ ಲೆನ್ಸಸ್ಸು ಬರ್ತಿರ್ತಾವ. ಆ ವ್ಯಕ್ತಿ ಅನುಕೂಲಕ್ಕೆ ಏನು ರಿಕ್ವೈರ್ಮೆಂಟ್ ಅದ, ಫಾರ್ ಎಕ್ಸಾಂಪಲ್ ಸ್ಪೋರ್ಟ್ಸ್ ಆಡೋವಾಗ ಸ್ಪೋರ್ಟ್ಸ್ ಗ್ರೌಂಡಿಗೆ ಹೋದಾಗ ಇಷ್ಟ ಬೇಕು, ಕೆಲವು ಲೆನ್ಸ್ ನೀವು ದಿವಸಕ್ಕೆ 6 ತಾಸು ಹಾಕೊಂಡ್ರೆ ನಡೀತಿರ್ತದೆ, ಅದಕ್ಕಿಂತ ಜಾಸ್ತಿ ಹಾಕೋದಿದ್ರೆ ಅದು ಬೇಡ ಅಂತ ಹೇಳ್ತೀವಿ, ಲೈಕ್ ಡೈಲಿ ವೇರ್ ಲೆನ್ಸಸ್. ಇನ್ನೊಂದು ಮಂತ್ಲಿ ಡಿಸ್ಪೋಸಬಲ್ ಲೆನ್ಸ್ ಅಂತೇವಿ, ಅದು ದಿವಸಕ್ಕೆ 8-10 ತಾಸು ತನಕ ಹಾಕೋಬಹುದು, ಟೋರಿಕ್ ಲೆನ್ಸ್ ಅಂತ ಸಿಗ್ತಾವ. ಕೆಲವರು ಪಾರ್ಟಿಗೆ ಹೋದಾಗ ಕಣ್ಣು ಚಂದ ಕಾಣಲಿ ಅಂತ ಹೇಳಿ ಬೆಕ್ಕಿನ ಕಣ್ಣು ಕಲರ್ ಚೇಂಜಿಂಗ್ ಲೆನ್ಸಸ್ ಯೂಸ್ ಮಾಡ್ತಾರೆ,
1: ಸೌಂದರ್ಯ ವರ್ಧಕ.
0: ಸೌಂದರ್ಯ, ಓಕೆ, ದಟ್ ಇಸ್ ಕರೆಕ್ಟ್ ಎಕ್ಸಾಕ್ಟ್ ವರ್ಡ್. ಇನ್ನು ಕೆಲವು ಪ್ರೊಸೆಟಿಕ್ ಕಾಂಟ್ಯಾಕ್ಟ್ ಲೆನ್ಸ್ ಅಂತ ಇರ್ತಾವ, ಕರೆಗುಡ್ಡಿಗೆ ಏನೋ ಗಾಯ ಆಗಿ ಅಥವಾ ಹೂ ಕುದ್ದದ ಅಂತ ಹೇಳ್ತಿರ್ತೇವೆ ನಾವು, ವೈಟ್ ಆಗಿರ್ತದ, ನೋಡ್ಲಿಕ್ಕೆ ಅಸಹ್ಯ ಕಾಣ್ತಿರ್ತದ. ಎಷ್ಟೋ ಜನ ಅವರು ಅದ ಡಿಪ್ರೆಷನ್ ಆಗಿರ್ತಾರ ಅಥವಾ ಇಂಟ್ರೋವರ್ಡ್ಸ್ ಆಗ್ತಿರ್ತಾರ, ಅಂತವ್ರಿಗೆ ಸಿಂಪಲ್ ಪ್ರೊಸೆಟಿಕ್ ಕಾಂಟ್ಯಾಕ್ಟ್ ಲೆನ್ಸ್ ಅದನ್ನು ಮುಂಜಾನೆ ಹಾಕಿ ರಾತ್ರಿ ತೆಗೆಯೋದನ್ನ ಅದನ್ನ ಕೊಟ್ರೆ ಎಕ್ಸಾಕ್ಟ್ಲಿ ಲೈಕ್ ಅದರ ಐ ಅಟ್ ಲೀಸ್ಟ್ ಕಾಣಿಸ್ತಿರ್ತದ. ಈ ರೀತಿ ಲೆನ್ಸಸ್ ಬಂದಾವ. ಈಗ ಕಾಂಟ್ಯಾಕ್ಟ್ ಲೆನ್ಸ್ ಬಿಟ್ಟು ಮುಂದೆ ಯಾವಾಗ ಕಣ್ಣಿನ ಡೆವಲಪ್ಮೆಂಟ್ 20-21 ವರ್ಷ ಮುಗಿತದ, ಮುಂದೆ ಅದಕ್ಕೆ ಟ್ರೀಟ್ಮೆಂಟ್ ಅನ್ನು ಲ್ಯಾಸಿಕ್ ಅಂತ ಸಿಲ್ಕ್ ಅಂತ ಹೇಳಿದ್ರೆ ಲೇಸರ್ ಬೇಸ್ಡ್ ರಿಫ್ರಾಕ್ಟಿವ್ ಪ್ರೊಸೀಜರ್ಸ್. ಆಕ್ಚುಲಿ ಅದು ಆಪರೇಷನ್ ಅನ್ನೋಕ್ಕಿಂತನೂ ಪ್ರೊಸೀಜರ್ ಅಂತ ಹೇಳ್ತೇವೆ, ಯಾಕಂದ್ರೆ ಅದ್ರೊಳಗೆ ನಾವು ಕೈಲಿ ಏನು ಕಟ್ ಮಾಡಂಗೇ ಇಲ್ಲ, ಅವನ ಕರೆಗುಡ್ಡಿ ಥಿಕ್ನೆಸ್ ಎಷ್ಟದ, ಅವ್ರ ಪವರ್ ಎಷ್ಟದ, ಎಷ್ಟು ಕರೆಕ್ಟ್ ಮಾಡಬೇಕು ಅದನ್ನ ಕಂಪ್ಯೂಟರ್ಗೆ ಫೀಡ್ ಮಾಡಿಬಿಟ್ರೆ ಅದ ರೇಸ್ ಬಿಟ್ಟು ವಿದಿನ್ 3 ನಿಮಿಷದೊಳಗೆ ಆ ನಂಬರ್ ಅಪ್ ಟು -6-7 ಇದ್ದದನ್ನ ಜೀರೋ ಮಾಡಲಿಕ್ಕೆ ಸಾಧ್ಯ ಇರ್ತದೆ. ಇದನ್ನು ಎಲ್ಲರಿಗೂ ಅಂತಿಲ್ಲ, ಕೇಸ್ ಸೆಲೆಕ್ಷನ್ ಈಸ್ ವೆರಿ ಇಂಪಾರ್ಟೆಂಟ್. ಅದು ಕಾರ್ನಿಯಲ್ ಥಿಕ್ನೆಸ್ ಇಷ್ಟು ಇರಬೇಕು, 1 ವರ್ಷ ಮಿನಿಮಮ್ ಅಂದ್ರೆ ಸ್ಟೇಬಲ್ ಆಗಿರಬೇಕು, ಅಂಡ್ ವಯಸ್ಸು ಮಿನಿಮಮ್ ಇಷ್ಟು ಇರಬೇಕು, ಅವೆಲ್ಲ ನೋಡ್ಕೊಂಡು ಮಾಡಿದ್ರೆ ಆಲ್ಮೋಸ್ಟ್ 100% ಸಕ್ಸಸ್ ಇರ್ತದೆ. ವೆರಿ ಸೇಫ್ ಪ್ರೊಸೀಜರ್.
1: ಇದಕ್ಕೆ ಲಾಸಿಕ್ ಲೇಸರ್ ಟ್ರೀಟ್ಮೆಂಟ್ ಅಂತಿರಲ್ಲ, ಇದು ಒಂದ್ಸಲ ಈ ಲಾಸಿಕ್ ಲೇಸರ್ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಮತ್ತೆ ದೃಷ್ಟಿ ದೋಷ ಆಗುವಂತಹ ಸಂದರ್ಭ ಇರ್ತದೇನು ಡಾಕ್ಟರ್?
0: ಸಿ, ಈಗ ಲಾಸಿಕ್ ಲೇಸರ್ ನೊಳಗ ನಾವು ಕರೆಗುಡ್ಡಿ ಕರ್ವೇಚರ್ ಚೇಂಜ್ ಮಾಡ್ತೇವೆ, ಹೊರಗಿನ ಬೆಳಕಿನ ರೇಸ್ ರೆಟಿನಾ ಮೇಲೆ ಬೀಳೋ ಹಂಗೆ ಮಾಡ್ತೇವೆ, ಅದೆಲ್ಲ ಚಲೋ ಇರ್ತದೆ. ಬಟ್ ಹೈ ಮಯೋಪಿಯಾ ಬಹಳ ದಪ್ಪ -9 ಇದ್ದವ್ರಿಗೆ ಅವ್ರಿಗೆ ರೆಟಿನಾ ಬೇಸಿಕಲಿನ ವೀಕ್ ಇರ್ತದೆ. ಸೊ ಅವ್ರಿಗೆ ಲ್ಯಾಸಿಕ್ ಮಾಡಿದ್ರು ಮಾಡದೇ ಇದ್ರು ರೆಟಿನಾ ವೀಕ್ ಆದಂಗೆ ಏನು ಕಡಿಮೆ ಆಗ್ಬಹುದು, ದಟ್ ಈಸ್ ನಾಟ್ ಇನ್ ಅವರ್ ಹ್ಯಾಂಡ್ಸ್. ಬಟ್ ಹಂಗೇನಾರ ನಾವು ಮೊದಲು ಯಾವಾಗ ಕುಲಂಕಷವಾಗಿ ಪ್ರೀ ಆಪರೇಟಿವ್ ಎಕ್ಸಾಮ್ ಮಾಡ್ತೇವೆ, ರೆಟಿನಾ ಚಲೋ ಇದ್ರೆ ಅಷ್ಟೇ ನಾವು ಇದು ಮಾಡ್ತೇವೆ ಹೊರತು, ಬಟ್ ವೀಕ್ ಅದ ಅಂತ ಗೊತ್ತಾತಂದ್ರೆ ನಾವು ಸ್ಟ್ರೇಟ್ವೇ ಹೇಳ್ತೇವೆ ನಿಮ್ಮ ರೆಟಿನಾ ವೀಕ್ ಅದ.

0: ನಿಮಗೆ ಇದು ಸೆಟ್ ಆಗೋದಿಲ್ಲ, ಇದು ಮಾಡಿಸ್ಕೋಬೇಡ್ರಿ.
1: ಅದಕ್ಕೆ ನೀವು ಲಾಸಿಕ್ ಲೇಸರ್ ಟ್ರೀಟ್ಮೆಂಟ್ ತಗೋಬೇಕು ಅಂತಂದ್ರೆ ಮೊದಲ ಹೋಗಿ ತಪಾಸಣೆ ಮಾಡಿಸ್ಕೋಬೇಕಾಗ್ತದ, ಇಂಥವ್ರಿಗೆ ಮಾಡ್ಲಿಕ್ಕೆ ಸಾಧ್ಯದ ಅಂತ ನೀವು ಹೇಳ್ತೀರಿ.
0: ಎಸ್.
1: ಆಮೇಲೆ ವಯಸ್ಸಿನ ಮಿತಿ ಕೂಡ ಅದಲ್ಲ ಡಾಕ್ಟರ್ ಅದಕ್ಕೆ?
0: ವಯಸ್ಸಿನ ಮಿತಿ ಅಂದ್ರ ಈಗ ಸದ್ಯಕ್ಕೆ ಫಾರ್ ಎಕ್ಸಾಂಪಲ್ ದೂರದೃಷ್ಟಿಯಿಂದ ಜೀರೋ ಮಾಡ್ಲಿಕ್ಕೆ ಬರ್ತದ. ಯೂಶಲಿ 21 22 ಮಾಡಿಸಿದ್ರೆ 43 44 45 ತನಕ ಅದರಲ್ಲೇನ ದೂರ ಹತ್ರ ಎಲ್ಲ ಕಾಣ್ತಿರ್ತದೆ. ಬಟ್ 44 45 ಬಂದ್ಲೆ ದೇವ್ರ ಕೊಟ್ಟದ ಲೆನ್ಸ್ ಏನಿರ್ತದ ಅದರ ಫ್ಲೆಕ್ಸಿಬಿಲಿಟಿ ಕಡಿಮೆ ಆದಂಗ ಪ್ರೆಸ್ಬಿಯೋಪಿಯಾ ಅಂತೇವಿ. 40 ವರ್ಷ ಆದ್ಮೇಲೆ ಕೆಲವರಿಗೆ ನಂಬರ್ ಇರ್ಲಾರ್ದವ್ರಿಗೂ ಸಮೀಪದ್ದು ಸಣ್ಣ ಅಕ್ಷರ ನೋಡ್ಲಿಕ್ಕೆ ಬೇಕಾಗ್ತದೆ, ಆ ರೀತಿ ಅವ್ರಿಗೂ ಬರ್ತದೆ. ಮುಂದೆ 50 60 ಆದ್ಮೇಲೆ ಪರಿ ಬರ್ತಾವ, ಕ್ಯಾಟರಾಕ್ಟ್ ಬರ್ತದ, ಅದನ್ನು ಅವ್ರಿಗೆ ಆಗ್ತದೆ. ಈಗ ಡ್ಯೂರಿಂಗ್ ಫ್ರೂಟ್ಫುಲ್ ಇಯರ್ಸ್ ಅಂದ್ರೇನು, 20 21 22 45 ತನಕ ಚಶ್ಮಾ ಇಲ್ದನ ದೂರದೃಷ್ಟಿ ಸಮೀಪ ದೃಷ್ಟಿ ಎರಡೂ ಕಾಣ್ತಾವ ಲಾಸಿಕ್ ಮಾಡಿದ್ರೆ. ಮುಂದೆ ವಯಸ್ಸಿನ ಪ್ರಕಾರ ಎಲ್ಲರಿಗೂ ಏನಾಗ್ತಿರ್ತದ ಅದೇ ರೀತಿ ಚೇಂಜಸ್ ಆಗ್ತಾವ. ಲಾಸಿಕ್ ಮಾಡಿದ್ರು ಅದೇ ಆಗ್ತಿರ್ತದ, ಮಾಡದಿದ್ರು ಅದೇ ಆಗ್ತಿರ್ತದೆ.
1: ಇದರಿಂದ ಏನಾದ್ರು ದುಷ್ಪರಿಣಾಮಗಳು ಉಂಟಾಗಬಹುದಾ? ಒಂದಿಷ್ಟು ತಪ್ಪು ತಿಳುವಳಿಕೆಗಳು ಇರ್ತಾವ ನಮ್ಮ ಕಡೆ, ಅದನ್ನು ಮಾಡಿಸ್ಬಿಟ್ರೆ ಏನ ದುಷ್ಪರಿಣಾಮ ಆಗ್ತದೋ ಕಣ್ಣಿನ ಮೇಲೆ ಅನ್ನುವಂಥ.
0: ಈಗ ಹಿಂಗಿರ್ತದಲ್ಲ, ಲಾಸಿಕ್ ಮಾಡಬೇಕಾದ್ರೆ ಕೇಸ್ ಸೆಲೆಕ್ಷನ್ ಈಸ್ ವೆರಿ ಇಂಪಾರ್ಟೆಂಟ್. ನಾನು ಹೇಳಿದ್ನಲ್ಲ,
1: ವೈಯಕ್ತಿಕವಾಗಿ ನೀವು ಅವರವ್ರು
0: ಯಾರಿಗೆ ಲಾಸಿಕ್ ಮಾಡಿದ್ರೆ ತೊಂದರೆ ಆಗುದಿಲ್ಲ ಅಂತ ಅನಿಸ್ತದ ಅವ್ರಿಗೆ ಅಷ್ಟೇ ಲಾಸಿಕ್ ಮಾಡ್ತೇವಿ. ಬೇರೆ ಕಾರ್ನಿಯನ್ ಪ್ರಾಬ್ಲಮ್ ಇತ್ತು, ನರ್ವ್ ಪ್ರಾಬ್ಲಮ್ ಇತ್ತು, ಅಥವಾ ಮತ್ತೇನಾರೋ ಇತ್ತಂದ್ರೆ ನಾವು ಅವ್ರಿಗೆ ಲಾಸಿಕ್ ನಿಮ್ಗೆ ಅನುಕೂಲ ಇಲ್ಲ ಅಂತಲೇ ಹೇಳ್ಬಿಡ್ತೀವಿ. ಬಟ್ ಯಾರಿಗೆ ಸೆಲೆಕ್ಟ್ ಮಾಡಿರ್ತೀವಿ ಅವ್ರದ್ದು ಆಲ್ಮೋಸ್ಟ್ 100% 99.99% ಏನೂ ಆಗುದನ್ನೇ ಇಲ್ಲ, ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬರ್ತದೆ, ವೆರಿ ಸೇಫ್. ಫಾರ್ ಎಕ್ಸಾಂಪಲ್ ಸ್ಪೋರ್ಟ್ಸ್ ಮನ್ ಅನ್ರಿ, ಅವಂಗ ಚಶ್ಮಾ ಹಾಕಿದ್ರೆ ಹಾಕಿ ಫುಟ್ಬಾಲ್ ಆಡ್ಲಿಕ್ಕೆ ಬರಂಗಿಲ್ಲ, ಅಥವಾ ಸ್ಟೇಜ್ ಮೇಲೆ ಆಕ್ಟ್ರೆಸ್ ಇರ್ತಾಳ, ಅಥವಾ ಏರ್ ಹೋಸ್ಟೆಸ್ ಇರ್ತಾಳ, ಅಥವಾ ಪೀಪಲ್ ಹೂ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಪಬ್ಲಿಕ್, ನ್ಯೂಸ್ ರೀಡರ್ ಇರ್ತಾರ, ಸೊ ಇವ್ರಿಗೆಲ್ಲ ಚಶ್ಮಾನೂ ಆಗುದಿಲ್ಲ. ಎಷ್ಟೋ ಮಂದಿಗೆ ಕಾಂಟ್ಯಾಕ್ಟ್ ಲೆನ್ಸ್ ಇಂಟಾಲರೆನ್ಸ್ ಅಂತೀವಿ, ಆ ಲೆನ್ಸ್ ಹಾಕೊಳಿಕ್ ಆಗುದಿಲ್ಲ, ರಿಟೈನ್ ಮಾಡ್ಲಿಕ್ಕೆ ಅಥವಾ ಕೆಮಿಕಲ್ ಇರಿಟೇಷನ್ ಇರ್ತದೆ.
1: ಸ್ವಲ್ಪ ಧೂಳ ಬಿದ್ದಾಗ ಕೂಡ ಬಹಳ ತೊಂದರೆ ಆಗ್ತದೆ ಡಾಕ್ಟರ್, ಅದರಿಂದ ಲೆನ್ಸ್ ಹಾಕೊಂಡಾಗ.
0: ಹೌದೌದು,
1: ಒಂಚೂರು ಅವೆಲ್ಲ ತೊಂದರೆಗಳು ಇರ್ತಾವ.
0: ಸೊ ಲಾಸಿಕ್ ಮಾಡೋದ್ರಿಂದ ಇವೆಲ್ಲದನ್ನೂ ಹೋಗ್ತದೆ, ಡಿಪೆಂಡೆನ್ಸಿ ಇರಂಗಿಲ್ಲ, ಅದರಿಂದ ಟೋಟಲಿ ಇಂಡಿಪೆಂಡೆನ್ಸ್ ಸಿಗ್ತದೆ.
1: ಡಾಕ್ಟರ್, ಈಗ ಒಂದು ಬಹಳ ಮುಖ್ಯವಾದ ವಿಷಯ, ಈ ಸಮೀಪ ದೃಷ್ಟಿ ಅನ್ನೋ ದೋಷದ ಬಗ್ಗೆ ಮಾತಾಡುವಾಗ ಇವತ್ತು ಹುಟ್ಟಿದ ಕೂಸಿನಿಂದ ಹಿಡಿದು ಹಿರಿಯರವರೆಗೆ ಎಲ್ಲರ ಕೈಯಾಗಿ ಮೊಬೈಲು ಮತ್ತು ಲ್ಯಾಪ್ಟಾಪ್ಗಳು, ಹಿಂಗಾಗಿ ಈ ಸ್ಕ್ರೀನ್ ಟೈಮ್ ಅನ್ನೋದು ಬಹಳ ಮಹತ್ವ ಆಗ್ತದಲ್ಲ ಡಾಕ್ಟರ್, ಇದ್ರ ಬಗ್ಗೆ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ?
0: ಯೂಶಲಿ ಇದೆಲ್ಲ ಈಗ ಗ್ಲೋಬಲ್ ಟ್ರೆಂಡ್, ಈ ಮಯೋಪಿಯಾ ಈಸ್ ಇನ್ಕ್ರೀಸಿಂಗ್ ಆಲ್ ಓವರ್ ದ ವರ್ಲ್ಡ್. ಯಾವಾಗ ಕೊರೋನಾ ಬಂತು ಆವಾಗಿಂದ ಬಹಳ ಮಂದಿದು ಈವನ್ ಸ್ಕೂಲ್ನಾಗ ಸುಧಾ ಎಜುಕೇಶನ್ನು ಅದು ಇದು ಎಲ್ಲ ಮೊಬೈಲ್ ನೋಡ್ಕ ಕಳಿಸ್ಲಿಕ್ಕೆ ಹತ್ರು.
1: ಸೊ
0: ಆನ್ಲೈನ್ ಆವಾಗಿಂದ ಇದು ಟ್ರೆಂಡ್ ಬಹಳ ಸಡನ್ ಆಗಿ ಇನ್ಕ್ರೀಸ್ ಆಗ್ಲಿಕ್ಕೆ ಹತ್ತದ. ಎಷ್ಟು ನಿಮ್ ಕಣ್ಣು ಬರೇ ಸಮೀಪದ ನೋಡ್ಕೋತ ಹೋಗ್ತಾವ, ಸ್ಪೆಷಲಿ ಬೆಳವಣಿಗೆ ವಯಸ್ಸಿನೊಳಗ, ಸೊ ಆ ಕಣ್ಣು ದೂರದ್ ನೋಡ್ಲಿಕ್ಕೆ ಪ್ರಯತ್ನ ಮಾಡೋದಿಲ್ಲ. ಹಿಂಗಾಗಿ ಯಾವುದು ಮೊಬೈಲ್ ಯೂಸ್ಲೇ ಮಾಡದೇ ಇದ್ರೆ 10 ವರ್ಷದೊಳಗ ಇನ್ಕ್ರೀಸ್ ಆಗ್ತಿತ್ತು. ಸಪೋಸ್ -1 ಇದ್ದದ್ದು 5 ಆಗ್ತಿತ್ತಂದ ಈ ಮೊಬೈಲ್ ಯೂಸ್ ಮಾಡೋದ್ರಿಂದ 1 ಇದ್ದದ್ದು ವಿದಿನ್ 3 ಇಯರ್ಸ್ 5 ಆಗ್ಬಿಡ್ತದೆ. ಸೊ ಅದಕ್ಕೆ ನಿಮ್ ಕಣ್ಣಿಗೂ ಮೊಬೈಲ್ ಅಂದ್ರೆ ಒಂದು ಕಾನ್ಸಂಟ್ರೇಷನ್ ಎಟ್ ದ ನಿಯರ್ ವರ್ಕ್, ಎರಡನೇದು ಅದು LED ಇರ್ತದೆ ಲೈಟ್, ಅವೆರಡರಿಂದ ಕಣ್ಣಿಗೆ ತೊಂದರೆ ಆಗ್ತಿರ್ತದೆ. ಈಗ ಜಪಾನ್ ಒಳಗ ಅವೆಲ್ಲ ಎಕ್ಸ್ಪೆರಿಮೆಂಟ್ ಮಾಡ್ಯಾರ, ಅಲ್ಲಿ ಕಂಪಲ್ಸರಿಲಿ ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್ಗೆ ದಿವಸಕ್ಕೆ 2 ತಾಸು ಔಟ್ಡೋರ್ ಆಕ್ಟಿವಿಟೀಸ್ ಕಂಪಲ್ಸರಿ, ದಿಸ್ ಈಸ್ ಪಾರ್ಟ್ ಆಫ್ ದೇರ್ ರೆಗ್ಯುಲರ್ ಕರಿಕ್ಯುಲಮ್. ಆಮೇಲೆ ಮೊದಲು ಚಶ್ಮಾ ಇದ್ದವ್ರಿಗೆ ಅವ್ರಿಗೆ ಬರೇ ಮೈನಸ್ ಇನ್ಕ್ರೀಸ್ ಆಕೋತ್ ಹೋದಂಗೆ ನಂಬರ್ ಚೇಂಜ್ ಮಾಡ್ತಿದ್ವಿ, ಬಟ್ ಈಗ ಮೆಡಿಕೇಶನ್ಸ್ನು ಬಂದಾವ ಲೈಕ್ ಅಟ್ರೋಪೈನ್ 0.01%. ಸೊ ಅದೇನ್ ಮಾಡ್ತದ, ಪ್ರೋಗ್ರೆಷನ್ ಆಫ್ ಮಯೋಪಿಯನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಅದ,
1: ಹತೋಟಿ ಒಳಗೆ ಇಡ್ತದ, ನಂಬರ್ ಜಾಸ್ತಿ ಆಗ್ಲಾರ್ದಂಗ ನೋಡ್ಕೋತದ.
0: ಎಸ್. ಆಮೇಲೆ ಹೊಸ ರೀತಿ ಕನ್ನಡಕಗಳು ಬಂದಾವ, ಪೆರಿಫರಲ್ ಡಿಫೋಕಸಿಂಗ್ ಲೆನ್ಸ್ ಅಂತ ಹೇಳಿ, ಬಟ್ ಅದು 1-2 ದಿವಸ ಆಗುದಿಲ್ಲ, ಸಾಧಾರಣ 16-18 ವರ್ಷದವರೆಗೂ ಅದು ಆ ಪರ್ಟಿಕ್ಯುಲರ್ ಸ್ಪೆಕ್ಟಕಲ್ಸ್ ಅಥವಾ ಇದು ಐಟ್ರೋಪಿನ್ ಡ್ರಾಪ್ಸ್ ಯೂಸ್ ಮಾಡ್ಬೇಕಾಗ್ತದೆ. ಎಷ್ಟು ಜಾಸ್ತಿ ಆಗ್ತಿತ್ತು ಅದನ್ನು ಕಡಿಮೆ ಮಾಡಬಹುದು, ಆದ್ರೆ ನಿಲ್ಲಿಸ್ಲಿಕ್ಕೆ ಆಗ್ತದ ಅಂತಿಲ್ಲ, ಯಾಕಂದ್ರೆ ಬಿಲ್ಟಿನ್ ಮೆಕ್ಯಾನಿಸಮ್ DNA ಒಳಗೆ ಬರ್ದಿರ್ತದೆ, 2021 ತನಕ ಹಾಗೆ ಆಗ್ತಿರ್ತದೆ, ಬಟ್ ಅದನ್ನ ಅಟ್ಲೀಸ್ಟ್ 50% ನಾವು ಅದನ್ನ ರಿಡ್ಯೂಸ್ ಮಾಡ್ಲಿಕ್ಕೆ ಬರ್ತದೆ.
1: ಎರಡೇ ಸಾಲಿನೊಳಗ ನಮ್ಮ ಎಲ್ಲ ಶ್ರೋತೃಗಳಿಗೆ ಈ ಮಯೋಪಿಯಾದ ಬಗ್ಗೆ ಏನ್ ಹೇಳಿಕ್ ಇಷ್ಟಪಡ್ತೀರಿ, ಜೊತೆಗೆ ಆ ಸ್ಕ್ರೀನ್ ಟೈಮ್ ಬಗ್ಗೆ ಡಾಕ್ಟರ್?
0: ಮಯೋಪಿಯಾ ಈಗ ಜಗತ್ನೊಳಗ ಅದರದ್ದು ಬಹಳ ಇನ್ಕ್ರೀಸ್ ಆಗ್ಲಿಕ್ಕೆ ಹತ್ತದ, ಅದ್ ಕಟ್ ಡೌನ್ ಮಾಡೋದಿದ್ರ ಎಳೆ ವಯಸ್ಸಿನಲ್ಲೇ ಮಾಡಬೇಕು. ಸ್ಕ್ರೀನ್ ಟೈಮ್ ಎಷ್ಟ್ ಎಷ್ಟು ಕಡಿಮೆ ಆಗ್ತದ ಅಷ್ಟು ಚಲೋ. ನಾವು ಹೇಳ್ತೀರಿ ಸ್ಟೂಡೆಂಟ್ ನಿಮ್ಗೆ ಅಭ್ಯಾಸದ್ದೇನದ ಅಷ್ಟೇ ಮಾಡ್ರಿ, ಸೋಷಿಯಲ್ ಮೀಡಿಯಾ ಅವನ್ನೆಲ್ಲ ಬಿಟ್ಬಿಡ್ರಿ, ಅದ್ರ ಬದಲೇ ಹೊರಗೆ ಹೋಗಿ ಆಟ ಆಡ್ರಿ. ಸೂರ್ಯನ ಕಿರಣಕ್ಕೆ ನೀವು ಎಕ್ಸ್ಪೋಸ್ ಆಗೋದು ಅಷ್ಟೇ ಇಂಪಾರ್ಟೆಂಟ್ ಇರ್ತದ. ಅದೇ ರೀತಿ ವಿಟಾಮಿನ್ ಸಪ್ಲಿಮೆಂಟ್ಸ್, ವಿಟಾಮಿನ್ ಎ ಇದ್ದದ್ದು, ಹಸಿರು ಸೊಪ್ಪು, ಮೊಳಕೆ ಕಾಳು, ಗಜ್ರಿ ತಿನ್ರಿ, ಜಂಕ್ ಫುಡ್ ಎಲ್ಲ ಬಿಟ್ಬಿಡ್ರಿ. ಸೊ ಇದರಿಂದ ನಿಮ್ಮ ಕಣ್ಣಿನ ದೃಷ್ಟಿ ಉಳಿತದೆ, ಯಾಕಂದ್ರೆ ಒಮ್ಮೆ ಇನ್ಕ್ರೀಸ್ ಆತಂದ್ರೆ ಅದನ್ನ ರಿವರ್ಸ್ ಮಾಡ್ಲಿಕ್ಕೆ ಬರೋದಿಲ್ಲ.

0: ಆಮೇಲೆ ಅದು ಮಯೋಪಿಯ ಜಾಸ್ತಿ ಆದಂಗೆ ಹಿಂದೆ ರೆಟಿನಾ ದೃಷ್ಟಿನರ ಏನಿರ್ತದೆ ಅದನ್ನು ವೀಕ್ ಹಾಕೋತ ಹೋಗ್ತದೆ. -3 ಇದ್ದವ್ರಿಗೆ ಎಷ್ಟು ಇರ್ತದೆ, -6 ಇದ್ದ ಅದಕ್ಕಿಂತ ವೀಕ್ ಇರ್ತದೆ, -10 ಇದ್ದ ಭಾಳಗೆ ವೀಕ್ ಇರ್ತದೆ. ದಿಸ್ ಈಸ್ ದ ಟೈಮ್ ಯಂಗ್ಸ್ಟರ್ಸ್, ಈಗ ಇವರೇ ಮುಂದಿನ ನಮ್ಮ ದೇಶದ ಭವಿಷ್ಯದ ರೂವಾರಿಗಳು. ಸೊ ಈಗ ಕಂಟ್ರೋಲ್ನಾಗ ಬರಬೇಕು. ಪೇರೆಂಟ್ಸ್ ಭಾಳ ಸ್ಟ್ರಿಕ್ಟ್ ಇರಬೇಕು. ಮಗ ಅಳ್ತಾನ, ಮೊಬೈಲ್ ಕೊಟ್ರೆ ಇಷ್ಟ ಊಟ ಮಾಡ್ತಾನೆ, ಇಲ್ಲಿದ್ರೆ ಮಾಡೋದಿಲ್ಲ ಅಂತ ಅವರು ಇಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಬಟ್ ಅವನ್ ಫ್ಯೂಚರ್ ಸಲುವಾಗಿ ನೀವು ಸ್ಟ್ರಿಕ್ಟ್ ಆಗಬೇಕಾಗ್ತದೆ, ಅದನ್ನ ಕಂಟ್ರೋಲ್ ಮಾಡಲೇಬೇಕು.
1: ಮಯೋಪಿಯಾ ಅನ್ನೋದನ್ನ ಯಾವ ರೀತಿ ನಿಯಂತ್ರಣದೊಳಗೆ ಇಡಬಹುದು ಅನ್ನೋದನ್ನ ಬಹಳ ಸವಿಸ್ತಾರವಾಗಿ ತಿಳಿಸಿಕೊಟ್ರಿ. ಅದಕ್ಕಾಗಿ ಎಲ್ಲರ ಪರವಾಗಿ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಮಯೋಪಿಯಾ ಈ ಬಗ್ಗೆ ತಜ್ಞ ವೈದ್ಯರಾದ ಡಾಕ್ಟರ್ ಸಂಜೀವ್ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ.
3: ನಯನ ದೀಪ
4: ಡಾಕ್ಟರ್ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಇದುವರೆಗೆ ಕೇಳಿದಿರಿ. ಪ್ರಸ್ತುತಿ ಮಾಯಾರಾಮನ್, ನೆರವು ನವೀನ್ ಮಹಾಲೆ.
3: ನಯನ ದೀಪ ಈ ಕಾರ್ಯಕ್ರಮದ ಪ್ರಾಯೋಜಕರು
5: ಡಾಕ್ಟರ್ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ಧಾರವಾಡ,
3: ಒಂದೇ ಸೂರಿನಡಿ ಅನುಭವಿ ನೇತ್ರ ತಜ್ಞರಿಂದ
5: ಕಣ್ಣಿಗೆ ಸಂಬಂಧಿಸಿದ ಎಲ್ಲಾ ತೊಂದರೆಗಳಿಗೆ ಪರಿಹಾರ ಒದಗಿಸುವ,
3: ಅತ್ಯಾಧುನಿಕ ಪರಿಕರಗಳ ಬಳಕೆಯಿಂದ ಯಶಸ್ವಿ ಚಿಕಿತ್ಸೆ ಒದಗಿಸುವ
5: ಡಾಕ್ಟರ್ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ,
3: ಸೋಮೇಶ್ವರ ಹೈಟ್ಸ್, ಹಳೆ ಡಿಎಸ್ಪಿ ಸರ್ಕಲ್,
5: ಹಳಿಯಾಳ ರಸ್ತೆ, ಧಾರವಾಡ.
3: 0836279111 2792222. ಮತ್ತೆ ಮುಂದಿನ ವಾರ ಇದೇ ವೇಳೆಗೆ ನಯನ ದೀಪ. ನಯನ ದೀಪ. ನಯನ ದೀಪ.
6: ನಾಳೆ ರಾತ್ರಿ 9:15 ಪ್ರಾಯೋಜಿತ ಕಾರ್ಯಕ್ರಮ ನಿಸರ್ಗ ಜ್ಞಾನಾಮೃತ ಭಾಗವಹಿಸುತ್ತಾರೆ ಮನಗುಂಡಿಯ ಶ್ರೀ ಗುರು ಬಸವ ಮಹಾಮನೆಯ ಶ್ರೀ ಬಸವಾನಂದ ಸ್ವಾಮಿಗಳು. ಕಾರ್ಯಕ್ರಮದ ಪ್ರಸ್ತುತಿ ಜಿ ಸುರೇಖಾ ಸುರೇಶ್. ಈಗ ನಮ್ಮ ಮುಂದಿನ ಕಾರ್ಯಕ್ರಮ
7: ಆಕಾಶವಾಣಿ ಧಾರವಾಡ.
3: ವಿಜ್ಞಾನ ಲೋಕ ವಿಜ್ಞಾನ ಸಂಚಿಕೆ ಪ್ರಸ್ತುತಿ ಮಾಲಾ ಸಾಮ್ರಾಣಿ.
8: ಪ್ರೀತಿ ಕಿತ್ತೂರ್ ಅವರು ಆಹಾರ ವಿಜ್ಞಾನದ ಕುರಿತಾಗಿ ಕೆಲವು ವಿಷಯಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಮೊದಲಿಗೆ ನಾವು ಪ್ರೀತಿಗೆ ಆಹಾರ ಅಧ್ಯಯನ ಅಂತ ಕರೀಲಾರ್ತೇನೆ, ಆಹಾರ ವಿಜ್ಞಾನ ಅಂತ ಯಾಕೆ ಕರೀತಾರ ಅಂತ ಕೇಳಿದಾಗ.
9: ಆಹಾರ ವಿಜ್ಞಾನ ಅಂತ ಯಾಕೆ ಕರೀತಾರೆ, ಅದನ್ನ ಆಹಾರ ಅಧ್ಯಯನ ಅಂತಾನು ಕೂಡ ಕರಿಬಹುದು. ವಿಜ್ಞಾನ ಅಂತ ಯಾಕೆ ಕರೀತಾರೆ ಅಂತ ಹೇಳಿದ್ರೆ, ವಿಜ್ಞಾನ ಅನ್ನೋದು ಇಟ್ ಇಸ್ ಎ ಸಿಸ್ಟಮೆಟಿಕ್ ಸ್ಟಡಿ, ಒಂದು ಸಮರ್ಪಕವಾದ ಅಧ್ಯಯನ. ಇದು ನಮ್ಗೆ ಹಿರಿಯರೆಲ್ಲ ಮೊದಲಿಂದ ಹೇಳ್ಕೊಂತ ಬರ್ತಾರೆ, ಎಲ್ಲಾ ತರದ ಊಟ ಮಾಡ್ಬೇಕು, ಚಪಾತಿ, ಪಲ್ಯ, ಅನ್ನ, ಸಾಂಬಾರ್, ಕಾಳುಗಳಿರ್ಬೇಕು, ಹಣ್ಣು, ಹಾಲು, ಹಂಪಲ ಅದನ್ನೆಲ್ಲ ತಿನ್ಬೇಕು ಅಂತ ಹೇಳ್ತಾರೆ. ಮೊಟ್ಟೆ, ಮಾಂಸ ಎಲ್ಲ ತಿನ್ಬೇಕು, ಅದನ್ನ ತಿಂದ್ರೆ ನಮ್ಗೆ ಶಕ್ತಿ ಬರುತ್ತೆ ಅಂತ ಹೇಳ್ತಾರೆ. ಅದನ್ನೇ ಯಾಕೆ ತಿನ್ಬೇಕು, ಎಷ್ಟು ಪ್ರಮಾಣದಲ್ಲಿ ತಿನ್ಬೇಕು, ಅದು ತಿಂದ್ರೆ ನಮ್ ದೇಹಕ್ಕೆ ಏನ್ ದೊರೆಯುತ್ತೆ ಅಂತ ಏನಾದ್ರೂ ನಾವು ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಉತ್ತರ ನೀಡೋದೆ ವಿಜ್ಞಾನ. ವಿಜ್ಞಾನಿಗಳು ಇದ್ರ ಮೇಲೆ ಸಂಶೋಧನೆ ಮಾಡಿರ್ತಾರ. ಇವಾಗ ನಾವು ಊಟ ಮಾಡ್ತೀವಿ ಅಂದ್ರೆ ಒಂದು ಸಸ್ಯ ಆಹಾರವನ್ನ ಸೇವಿಸ್ತೀವಿ ಇಲ್ಲ ಮಾಂಸ ಆಹಾರವನ್ನ ಸೇವಿಸ್ತೀವಿ. ಸಸಿ ಅನ್ನೋದು ಕೂಡ ಒಂದು ಜೀವ, ಮಾಂಸ ಅಂದ್ರೆ ಪ್ರಾಣಿನೂ ಒಂದು ಜೀವನೇ. ಸಸ್ಯಗಳಲ್ಲಿ ನಡೆಯುತ್ತಿರುವ ರಿಯಾಕ್ಷನ್ಸ್ಗಳು, ಮೆಟಾಬಾಲಿಕ್ ರಿಯಾಕ್ಷನ್ಸ್ಗಳು ಏನ್ ನಡೆಯುತ್ತಲ್ಲ ಅದು ಕೂಡ ಒಂದು ವಿಜ್ಞಾನ, ಬಯೋಲಜಿ ಅಂತ ಕರಿತೀವಿ. ಇನ್ನರ್ ಬಯೋಲಾಜಿಕಲ್ ಕಂಡೀಷನ್ ಏನಿರುತ್ತಲ್ಲ ಅದು ಕೂಡ ಒಂದು ವಿಜ್ಞಾನನೇ. ಅದಷ್ಟೇ ಅಲ್ಲ, ರೈತ ಬೆಳೆದಿರ್ತಕ್ಕಂತಹ ಬೆಳೆಗಳನ್ನ ಸಂಸ್ಕರಣೆ ಮಾಡೋದು, ಆ ಬೆಳೆಗಳಿಂದ ಒಂದು ರೆಡಿಮೇಡ್ ಫುಡ್ ಮಾಡೋದು ಸಹ ಒಂದು ವಿಜ್ಞಾನನೇ. ಅದನ್ನ ಯಾವ ರೀತಿ ನಾವು ಸಂಗ್ರಹಣೆ ಮಾಡ್ಬೇಕು, ಸಂಸ್ಕರಣೆ ಮಾಡ್ಬೇಕು, ನಾವು ಫ್ರಿಜ್ ಅಲ್ಲಿ ಇಡ್ತೀವಿ ಅದಕ್ಕೆ ಕೆಡಬಾರ್ದು ಅಂತ, ಫ್ರಿಜ್ ಏನ್ ರೆಡಿ ಮಾಡಿರ್ತಾರಲ್ಲ ಅದು ಒಂದು ಸೈನ್ಸ್ ಅಂಡ್ ಟೆಕ್ನಾಲಜಿನೇ. ಹಾಗಾಗಿ ನಾವು ಇದನ್ನ ಅಧ್ಯಯನ ಅಂತ ಹೇಳೋದ್ರಕ್ಕಿಂತ ವಿಜ್ಞಾನ ಅಂತ ಹೇಳ್ತೀವಿ.
8: ಒಂದು ಮೂಲಭೂತ ಪ್ರಶ್ನೆ, ಆಹಾರ ನಮಗೆ ಯಾಕೆ ಬೇಕು?
9: ನಮ್ಗೆ ಪ್ರತಿಯೊಂದು ಕೆಲಸ ಮಾಡ್ಬೇಕಂದ್ರೆ ಶಕ್ತಿ ಬೇಕು. ಆ ಶಕ್ತಿ ಬೇಕಂದ್ರೆ ನಮ್ಗೆ ನಾವು ಆಹಾರವನ್ನ ಸೇವನೆ ಮಾಡ್ಬೇಕು. ಬರೀ ಆಹಾರ ಸೇವನೆ ಮಾಡೋದ್ರಿಂದ ನಮಗೆ ಶಕ್ತಿ ದೊರೆಯುತ್ತೆ ಅನ್ನೋದಾದ್ರೆ, ಉತ್ತಮ ಆಹಾರ ಸೇವನೆ ಮಾಡೋದ್ರಿಂದ ಇನ್ನೂ ಚೆನ್ನಾಗಿರೋ ಶಕ್ತಿ ದೊರೆಯುತ್ತೆ ಅನ್ನೋದು ನನ್ನ ಮಾತು. ಉತ್ತಮವಾದ ಆಹಾರ ಅಂದ್ರೆ ಅದು ಸಮತೋಲನವಾಗಿರ್ಬೇಕು, ಬ್ಯಾಲೆನ್ಸ್ಡ್ ಡಯೆಟ್. ಬ್ಯಾಲೆನ್ಸ್ಡ್ ಡಯೆಟ್ ಅಲ್ಲಿ ನಾವು ಫಸ್ಟಿಗೆ ನಮ್ದು ಒಂದು ತಟ್ಟೆಯಲ್ಲಿ ನಾವು ಊಟ ಮಾಡ್ತಿದೀವಿ ಅಂದ್ರೆ ಆ ತಟ್ಟೆಯಲ್ಲಿ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇರಬೇಕು. ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ಧಾನ್ಯಗಳು, ಸಿರಿಧಾನ್ಯಗಳು, ಅಕ್ಕಿಗಳು, ಅಂದ್ರೆ ನಾವಿನ್ ಚಪಾತಿ, ರೊಟ್ಟಿ, ಅನ್ನ ಇಂತೀವಲ್ಲ ಇದು ಕಾರ್ಬೋಹೈಡ್ರೇಟ್ಸ್. ಅದಾದ್ಮೇಲೆ ಪ್ರೋಟೀನ್ ಅಂಶ ನಮ್ ದೇಹಕ್ಕೆ ಜಾಸ್ತಿ ಬೇಕು. ಪ್ರೋಟೀನ್ ಅಂಶ ಇರೋ ಪದಾರ್ಥಗಳು ಯಾವಂದ್ರೆ ಹಾಲು, ಮೊಟ್ಟೆ, ಮತ್ತೆ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅಂದ್ರೆ ಹಸಿರು ತರಕಾರಿಗಳು, ಡ್ರೈ ಫ್ರೂಟ್ಸ್, ಗೋಡಂಬಿ, ಬದಾಮಿ, ಒಣದ್ರಾಕ್ಷಿ ಅಂತ ಏನ್ ತಿಂತೀವಲ್ಲ ಇದ್ರಲ್ಲೆಲ್ಲ ಪ್ರೋಟೀನ್ಸ್ ಹೇರಳವಾಗಿರುತ್ತೆ. ಅಷ್ಟೇ ಅಲ್ಲದೆ ಬೇಳೆಕಾಳುಗಳು, ಹೆಸರುಕಾಳು, ಅದನ್ನ ಮೊಳಕೆ ಬರ್ಸಿ ತಿಂತೀವಲ್ಲ ಪಲ್ಯ ಮಾಡಿಬಿಟ್ಟು ನೆನೆಸ್ಕೊಂಡು, ಅದರಲ್ಲೂ ಕೂಡ ಜಾಸ್ತಿ ಪ್ರಮಾಣದ ಪ್ರೋಟೀನ್ ಇರುತ್ತೆ. ಕಡಲೆ ಬೀಜ, ಕಡಲೆಕಾಳು ಇದರಲ್ಲೆಲ್ಲ ಪ್ರೋಟೀನ್ ಜಾಸ್ತಿ ಇರುತ್ತೆ.
8: ನಮ್ಮ ದೇಹಕ್ಕೆ ಪ್ರೋಟೀನ್ ಬೇಕಾಗುವುದು ಎದಕ್ಕೆ?
9: ನಮ್ಮ ದೇಹಕ್ಕೆ ಪ್ರೋಟೀನ್ ಯಾಕೆ ಜಾಸ್ತಿ ಬೇಕು?

0: ಯಾಕಂದರೆ ನಮ್ಮ ದೇಹದಲ್ಲಿರೋ ಚರ್ಮ ಒಂದು ಪ್ರೋಟೀನ್, ಕೂದಲು ಒಂದು ಪ್ರೋಟೀನ್, ಹಾಗಾಗಿ ಪ್ರೋಟೀನ್ ಅಂಶ ನಮಗೆ ಬಹಳಷ್ಟು ಮುಖ್ಯ ಆಗುತ್ತೆ. ಅಷ್ಟೇ ಅಲ್ಲದೆ ನಾವೇನು ಊಟ ಮಾಡ್ತೀವಲ್ಲ, ಊಟ ಮಾಡಿದ್ದು ಜೀರ್ಣಕ್ರಿಯೆ ಆಗುತ್ತೆ. ನಾವೇನು ಉಸಿರಾಟ ಗಾಳಿ ಉಸಿರಾಟ ತೊಗೊಳ್ತೀವಲ್ಲ, ಗಾಳಿ ತೊಗೊಂಡ್ಬಿಟ್ಟು ಅದರಲ್ಲಿರೋ ಆಮ್ಲಜನಕನಷ್ಟೇ ದೇಹದಲ್ಲಿ ಶೇಖರಣೆ ಮಾಡಿಕೊಂಡು ಕಾರ್ಬನ್ ಡೈಆಕ್ಸೈಡನ್ನು ಹೊರಗಡೆ ಬಿಡ್ತೀವಲ್ಲ, ಅದು ಒಂದೆಲ್ಲ ಕ್ರಿಯೆಗಳಾಗಬೇಕಂದ್ರೆ ಒಳಗಡೆ ಎಂಜೈಮ್ಸ್ ಅನ್ನೋದು, ಕಿಣ್ವ ಅಂತ ಕನ್ನಡದಲ್ಲಿ ಕರೀತಾರೆ, ಅದು ಬಹಳಷ್ಟು ಮುಖ್ಯ ಆಗುತ್ತೆ. ಆ ಕಿಣ್ವಗಳೆಲ್ಲ ತಯಾರಾಗೋದು ಪ್ರೋಟೀನಿಂದಾನೆ. ನಮ್ಮ ಆಹಾರದಲ್ಲಿ ಪ್ರೋಟೀನ್ ಕೊರತೆ ಇತ್ತಪ್ಪ ಅಂದರೆ ಆ ಒಳಗಡೆ ಏನೇನು ರಿಯಾಕ್ಷನ್ಸ್ ಆಗಬೇಕಾಗಿರತ್ತಲ್ಲ ದೇಹದೊಳಗಡೆ, ಅವ್ಯಾವ ಸರಿಯಾಗಿ ಆಗೋದಿಲ್ಲ. ಪ್ರೋಟೀನ್ ಎನರ್ಜಿ ಮಾಲ್ ನ್ಯೂಟ್ರಿಷನ್ ಅಂತ ಕರಿತೀವಿ ನಾವು, ಅದು ಮಾಲ್ ನ್ಯೂಟ್ರಿಷನ್ ಆಗುತ್ತೆ. ಕ್ವಾಶಿಯೋರ್ಕರ್ ಮತ್ತು ಮರಾಸ್ಮಸ್ ಅಂತ ಎರಡು ರೋಗಗಳು ಬರುತ್ತೆ. ಸರಿಯಾಗಿ ಕೈಕಾಲು ಬೆಳವಣಿಗೆ ಆಗಂಗಿಲ್ಲ, ಚರ್ಮದ ರೋಗಗಳು ಬರುತ್ತೆ, ಚರ್ಮದ ಮೇಲೆ ಕೆಂಪು ಕೆಂಪು ಗುಳ್ಳೆಗಳಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ನಮ್ಮ ದೇಹದ ಚರ್ಮ ಪ್ರೋಟೀನ್ ಇರೋ ಕಾರಣ ನಮಗೆ ಪ್ರೋಟೀನ್ ತುಂಬ ಮುಖ್ಯ ಆಗುತ್ತೆ. ನಮ್ಮ ದೇಹದ ಸ್ನಾಯುಗಳು ಸಹ ಪ್ರೋಟೀನಿಂದ ತಯಾರಿಸಲ್ಪಟ್ಟಿರುತ್ತೆ, ಹಾಗಾಗಿ ಪ್ರೋಟೀನು ನಮ್ಮ ದೇಹಕ್ಕೆ ತುಂಬ ಮುಖ್ಯ. ಮತ್ತೆ ನೆಕ್ಸ್ಟ್ ಬರೋದಾದ್ರೆ ನಮ್ಮ ಊಟದಲ್ಲಿ ಫ್ಯಾಟ್ಸು ಕಡಿಮೆ ಇರಬೇಕು, ಅಂದರೆ ಎಣ್ಣೆ ಪದಾರ್ಥಗಳು ಕಡಿಮೆ ಇರಬೇಕು. ಎಣ್ಣೆ ನಮಗೆ ಆಹಾರಕ್ಕೆ ರುಚಿ ಕೊಡುತ್ತೆ, ಅದು ನಮ್ಮ ದೇಹಕ್ಕೆ ಅಷ್ಟಾಗಿ ಒಳ್ಳೆಯದಲ್ಲ. ಎಣ್ಣೆ ಪದಾರ್ಥ ಕಡಿಮೆ ಇರಬೇಕು. ಅದಾದ್ಮೇಲೆ ವಿಟಮಿನ್ಸ್ ಆ್ಯಂಡ್ ಮಿನಿರಲ್ಸ್ ಅಂತ ಕರಿತೀವಿ ನಾವು, ಮಿನಿರಲ್ಸ್ ಅಂದರೆ ಖನಿಜಾಂಶಗಳು, ಇವುಗಳು ನಮ್ಮ ದೇಹಕ್ಕೆ ಪ್ರೋಟೀನ್ ಎಷ್ಟು ಮುಖ್ಯನೋ ಅಷ್ಟೇ ಪ್ರಮಾಣದಲ್ಲಿ ನಮ್ಮ ದೇಹಕ್ಕೆ ಇವುಗಳು ಸಹ ಮುಖ್ಯ ಆಗಿರುತ್ತೆ. ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಸಿ, ಡಿ, ಇ ಅಂತ ನಾವೆಲ್ಲ ಕಲ್ತಿರ್ತೀವಿ ಹೈಸ್ಕೂಲಲ್ಲೆಲ್ಲ, ಅವೆಲ್ಲ ಕೂಡ ನಮ್ಮ ದೇಹಕ್ಕೆ ಮುಖ್ಯ ಆಗಿರುತ್ತೆ. ನಮ್ದೊಂದು ತಟ್ಟೆಯಲ್ಲಿ ರೊಟ್ಟಿ, ಚಪಾತಿ, ಅನ್ನ, ಸಾಂಬಾರ್, ಪಲ್ಯ, ಸ್ವಲ್ಪ ತರಕಾರಿ, ಹಸಿ ತರಕಾರಿಗಳು ಅಂದರೆ ಗಜ್ಜರಿ, ಸೌತೆಕಾಯಿ, ಸ್ವೀಟು ಮತ್ತು ಒಂದು ಹಾಲು ಈ ಥರ ಇತ್ತಂದರೆ ಅದನ್ನ ಕಂಪ್ಲೀಟ್ ಬ್ಯಾಲೆನ್ಸ್ಡ್ ಡಯೆಟ್ ಅಂತ ಹೇಳ್ತೀವಿ, ಸಮತೋಲನ ಆಹಾರ ಅಂತ ಹೇಳ್ತೀವಿ. ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಅನ್ನೋದು ಯಾವ ಮನುಷ್ಯನಿಗೆ ಅವನ ವಯಸ್ಸಿನ ಅನುಗುಣವಾಗಿ ಎಷ್ಟು ಆಹಾರ ಬೇಕು ಅಂತ ಒಂದು ರೆಕಮೆಂಡೇಶನ್ ಕೊಡುತ್ತೆ, ಅದನ್ನ ರೆಕಮೆಂಡೆಡ್ ಡಯಟರಿ ಅಲೋವೆನ್ಸಸ್ ಅಂತ ನಾವು ಕರಿತೀವಿ. ಇಷ್ಟೇ ಪ್ರಮಾಣದ ಊಟ ಅವನು ತಗೋಬೇಕು, ಇಷ್ಟೇ ಪ್ರಮಾಣದ ಆಹಾರವನ್ನ ಅವನು ಸೇವಿಸಿದ್ರೆ ಆರೋಗ್ಯವಾಗಿರ್ತಾನೆ ಅಂತ. ನಮ್ಗೆ ಹಿರಿಯರೆಲ್ಲ ಮೊದಲು ಹೇಳ್ತಿದ್ರು, ಎರಡೇ ರೊಟ್ಟಿ ತಿನ್ನು ನಿನ್ನ ಹೊಟ್ಟೆ ಮೆತ್ತಗಿರ್ತೈತಿ, ನಾಲ್ಕು ತಿಂದಿ ಅಂದ್ರೆ ಗಟ್ಟಿ ಕಲ್ಲಾಗ್ತೈತಿ ಅಂತ. ಯಾಕಂದ್ರೆ ಎಷ್ಟು ಮಿತವಾಗಿ ನಾವು ಆಹಾರ ಉಂಟು ಮಾಡ್ತೀವಲ್ಲ ಅಷ್ಟು ಶಕ್ತಿಯುತವಾಗಿ ಅಷ್ಟು ಆರೋಗ್ಯವಾಗಿ ನಾವು ಇರ್ತೀವಿ.
1: ಒಬ್ಬ ಸಾಮಾನ್ಯ ಮನುಷ್ಯ ಯಾರು ಆರಾಮದಾಯಕ ಜೀವನ ನಡೆಸ್ತಾ ಇದ್ದಾರೋ, ಹೆಚ್ಚು ಶ್ರಮ ಇಲ್ಲದ ಸಾಮಾನ್ಯ ವ್ಯಕ್ತಿಗೆ ಎಷ್ಟು ಆಹಾರ ಬೇಕು, ಎಂತಹ ಆಹಾರ ಅವರು ಸೇವನೆ ಮಾಡಬೇಕು?
0: ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಅವರು ರೆಕಮೆಂಡ್ ಮಾಡಿದ್ದಾರೆ. ಯಾವ ರೀತಿ ಅಂದ್ರೆ, ಒಬ್ಬ ಮನುಷ್ಯ 60 kg ತೂಕ ಹೊಂದಿದ ಅಂದ್ರೆ ಅವ್ನು ಜಾಸ್ತಿ ಕೆಲಸ ಮಾಡೋನು ಇರ್ಬೋದು. ಸೆಡೆಂಟರಿ ವರ್ಕರ್ಸ್, ಮಾಡರೇಟ್ ವರ್ಕರ್ಸ್ ಮತ್ತೆ ಹೆವಿ ವರ್ಕರ್ಸ್ ಅಂತ ಹೇಳ್ತೀವಿ. ಸೆಡೆಂಟರಿ ವರ್ಕರ್ಸ್ ಅಂದ್ರೆ ಅವನೇನು ಕೆಲಸ ಮಾಡಂಗಿಲ್ಲ, ಆರಾಮ್ ಊಟ ಮಾಡ್ತಾನೆ, ಆ ಕಡೆ ಈ ಕಡೆ ಚೂರು ಅಡ್ಡಾಡ್ತಾನೆ, ಸ್ವಲ್ಪ ಇರ್ತಾನೆ ಅನ್ನೋನ್ಗೆ ಸೆಡೆಂಟರಿ ವರ್ಕರ್ ಅಂತ ಕರಿತೀವಿ. ಮಾಡರೇಟ್ ವರ್ಕರ್ ಅಂದ್ರೆ ಮಿತವಾಗಿ ಕೆಲಸ ಮಾಡ್ತಿರ್ತಾನೆ, ಕೆಲಸ ಮಾಡ್ತಾನೆ ಹೆಚ್ಚಿಗೆ ಮಾಡಂಗಿಲ್ಲ, ಅಂತವನ್ಗೆ ನಾವು ಮಾಡರೇಟ್ ವರ್ಕರ್ ಅಂತ ಕರಿತೀವಿ. ಮತ್ತೆ ಹೆವಿ ವರ್ಕರ್ ಅಂತ ಕೂಡ ಕರಿತೀವಿ, ಬಹಳಷ್ಟು ಹೊಲದಲ್ಲಿ ಕೆಲಸ ಮಾಡೋದಿರ್ಬೋದು, ಗಣಿಗಾರಿಕೆ ಮಾಡೋರಿರ್ಬೋದು, ಕಲ್ಲು ಒಡೆಯೋರಿರ್ಬೋದು, ಅವ್ರಿಗೆಲ್ಲ ಬಹಳಷ್ಟು ಶಕ್ತಿ ಬೇಕಾಗುತ್ತೆ. ಇವರೆಲ್ಲರೂ ಒಂದೇ ತರನಾದ ಊಟ ಮಾಡಿದ್ರೆ ಶಕ್ತಿ ಪೂರೈಕೆಗಳು ಸಹ ಬೇರೆ ಬೇರೆ ತರ ಬೇಕಾಗುತ್ತೆ. ಜಾಸ್ತಿ ಕೆಲಸ ಮಾಡೋಂಗೆ ಜಾಸ್ತಿ ಶಕ್ತಿ ಬೇಕು, ಸ್ವಲ್ಪ ಕಡಿಮೆ ಕೆಲಸ ಮಾಡೋಂಗೆ ಸ್ವಲ್ಪ ಕಡಿಮೆ ಶಕ್ತಿ ಬೇಕು. ಏನು ಕೆಲಸ ಮಾಡಿದ್ರೆ ಮನೆಯಲ್ಲಿ ಕೂತ್ಕೊಳ್ಳೋನ್ಗೆ ಅಷ್ಟೇ ಪ್ರಮಾಣದ ಊಟ ಸಹ ಮಾಡ್ಬೇಕು, ಜಾಸ್ತಿ ಮಾಡಿದ್ರೆ ಅವಂಗದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಈ ಅಂಶಗಳನ್ನ ಅವ್ರ ಗಮನದಲ್ಲಿ ಇಟ್ಟುಕೊಂಡು ಒಬ್ಬ ಮನುಷ್ಯನ್ಗೆ ಎಷ್ಟು ಆಹಾರ ಊಟ ಮಾಡ್ಬೇಕು ಅನ್ನೋದನ್ನ ಒಂದು ರೆಕಮೆಂಡ್ ಮಾಡ್ತಾರೆ. ಆ ರೆಕಮೆಂಡೇಶನ್ ಏನಂದ್ರೆ, ಒಬ್ಬ 60 kg ಪುರುಷ ಸೆಡೆಂಟರಿ ವರ್ಕರ್ ಆಗಿದ್ದ ಅಂದ್ರೆ ಅವನ್ಗೆ ಒಂದು ಪ್ರತಿನಿತ್ಯ 2025 kcal ಬೇಕು. 2025 kcal ಸಿಗುವಂತಹ ಊಟ ಮಾಡ್ಬೇಕು. ಆ ಊಟದಲ್ಲಿ ಎಲ್ಲನೂ ಇರಬೇಕು, ಕಾರ್ಬೋಹೈಡ್ರೇಟ್ ಇರಬೇಕು, ಪ್ರೋಟೀನ್ ಇರಬೇಕು, ಫ್ಯಾಟ್ಸ್ ಇರಬೇಕು, ವಿಟಮಿನ್ಸ್ ಇರಬೇಕು, ಮತ್ತೆ ಮಿನರಲ್ಸ್ ಕೂಡ ಇರಬೇಕು. ಅಷ್ಟೇ ಹೇರಳವಾಗಿ ನೀರನ್ನು ಸಹ ಕುಡಿಬೇಕು. 60 kg ತೂಕ ಇರೋ ಮಾಡರೇಟ್ ಕೆಲಸ ಮಾಡ್ತಿರೋ ಒಬ್ಬ ವ್ಯಕ್ತಿಗೆ 2875 kcal ದೊರಿಬೇಕು ಪ್ರತಿ ದಿನಕ್ಕೆ. ಮತ್ತೆ ಹೆವಿ ವರ್ಕ್ ಮಾಡೋ 60 kg ತೂಕ ಇರೋ ಒಬ್ಬ ಪುರುಷನಿಗೆ ಸರಿ ಸುಮಾರು 3800 kcal ಅವನ ದೇಹಕ್ಕೆ ದೊರೆಯುವಂತಹ ಊಟನ ಮಾಡ್ಬೇಕು ಅವನು. ಅದೇ ರೀತಿ 50 kg ತೂಕ ಇರೋ ಒಂದು ಹೆಂಗಸಿಗೆ, ಅವಳು ಸೆಡೆಂಟರಿ ವರ್ಕರ್ ಆಗಿದ್ಲಂದ್ರೆ, ಏನು ಕೆಲಸ ಮಾಡದೆ ಇದ್ರಂದ್ರೆ, ಅವ್ರಿಗೆ 1885 kcal ಅಷ್ಟೇ ದೊರೆಯುವಂತಹ ಊಟ ಮಾಡ್ಬೇಕು. ಮಾಡರೇಟ್ ವರ್ಕರ್ ಆಗಿದ್ಲಂದ್ರೆ 2225 kcal ಸಿಗೋವಷ್ಟು ಊಟ ಮಾಡ್ಬೇಕು. ಹೆವಿ ವರ್ಕರ್ ಆಗಿದ್ಲಂದ್ರೆ ಆ ಮಹಿಳೆ 50 kg ತೂಕ ಇರೋ ಮಹಿಳೆ, ಅವಳಿಗೆ 2925 kcal ದೊರೆಯುವಷ್ಟು ಅವಳು ಊಟ ಮಾಡ್ಬೇಕು.
1: ಯಾವ ವಯಸ್ಸಿನವರಿಗೆ ಹದಿ ಹರಿಯದವರು ಅಂತ ಕರೀತಾರ, ಮತ್ತು ಅವರ ಆಹಾರ ಹೆಂಗಿರ್ಬೇಕು?
0: ಸರಿ ಸುಮಾರು 13-18 or 20 ವಯಸ್ಸಿನವರೆಗೂ ಅಂತ ನಾವು ಹೇಳ್ಬಹುದು. 50-60 kg ಮಧ್ಯೆ ತೂಕದಲ್ಲಿರೋ ಹೆಣ್ಮಕ್ಳು ಒಂದಿನಕ್ಕೆ 2060-2100 kcal ದೊರೆಯುವಷ್ಟು ಊಟ ಮಾಡ್ಬೇಕು. ಮತ್ತೆ ಅದೇ ತರ ಗಂಡಸರು 2450-2640 kcal ದೊರೆಯುವಷ್ಟು ಊಟ ಮಾಡ್ಬೇಕು. ಆ ಊಟದಲ್ಲಿ ಅವ್ರದ್ದು ಬ್ಯಾಲೆನ್ಸ್ಡ್ ಡಯಟ್ ಆಗಿರ್ಬೇಕು, ಕಾರ್ಬೋಹೈಡ್ರೇಟ್ ಇರಬೇಕು,

0: ಅಂದರೆ ಧಾನ್ಯಗಳು, ಸಿರಿಧಾನ್ಯಗಳು, ಅಕ್ಕಿ ಅವೆಲ್ಲ ಇರಬೇಕು. ಕಾರ್ಬೋಹೈಡ್ರೇಟ್ನ ತಿನ್ನೋದ್ರಿಂದ ಎನರ್ಜಿ ಜಾಸ್ತಿ ಸಿಗುತ್ತೆ. ಮತ್ತು ಪ್ರೋಟೀನ್ ಇರಬೇಕು ಅವ್ರ ಊಟದಲ್ಲಿ. ಮೊಟ್ಟೆ, ಹಾಲು, ಹಸಿರು ತರಕಾರಿಗಳು, ಡ್ರೈ ಫ್ರೂಟ್ಸ್ ಇರಬೇಕು, ಬೇಳೆಕಾಳುಗಳಿರಬೇಕು, ಮೊಳಕೆ ಬರ್ಸಿದ ಕಾಳುಗಳಿರಬೇಕು, ಫ್ಯಾಟ್ ಸ್ವಲ್ಪ ಕಡಿಮೆ ಇರಬೇಕು, ಮತ್ತು ವಿಟಮಿನ್ಸು ಮಿನರಲ್ಸ್ನ ಜಾಸ್ತಿ ಹೇರಳವಾಗಿ ತಿನ್ನಬೇಕು. ಇಷ್ಟೆಲ್ಲ ಗಮನದಲ್ಲಿಟ್ಟುಕೊಂಡು ಅವರು ತಮ್ಮ ಆಹಾರ ಕ್ರಮವನ್ನು ಸೇವಿಸಿದ್ದೇ ಆಗಲಿ ಅವರು ಆರೋಗ್ಯವಾಗಿರ್ತಾರೆ ಅಂತ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದೇ ರೀತಿ ಇವಾಗ ಕ್ಯಾಲರಿ ಎಷ್ಟು ಇರಬೇಕು ಅಂತ ಹೇಳಿದ್ವಿ, ಪ್ರೋಟೀನ್ ಎಷ್ಟು ಬೇಕು ದೇಹಕ್ಕೆ ಅಂತ ಹೇಳೋದಾದರೆ, ಒಬ್ಬ ಮನುಷ್ಯ ಎಷ್ಟು ಕೆಜಿ ತೂಕ ಇರ್ತಾನಲ್ಲ ಅಷ್ಟು ಗ್ರಾಮ್ ಪ್ರೋಟೀನ್ಸ್ ಅವನಿಗೆ ಬೇಕು. ಉದಾಹರಣೆಗೆ 50 ಕೆಜಿ ತೂಕ ಅವನಿತ್ತಂದ್ರೆ ಅವನ ಬಾಡಿಗೆ 50 ಗ್ರಾಮ್ ಪ್ರೋಟೀನ್ ಅಂತೂ ಬೇಕೇ ಬೇಕು. ಇದು ಒಂದು ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್. ಅಷ್ಟು ಪ್ರೋಟೀನ್ ಅವನು ತಗೊಂಡ್ರೆ ಅವನ ಬಾಡಿಲಿ ಏನೇನು ಪ್ರೋಟೀನ್ ಅಂಶಗಳು ಬೇಕಾಗಿತ್ತಲ್ಲ ಅದನ್ನ ಸಂಪೂರ್ಣವಾಗಿ ಆ ಪ್ರೋಟೀನ್ ಇಂದ ಸಿಗುತ್ತೆ. ಇವಾಗ ಎಷ್ಟೋ ಕಡೆ ಹಾಸ್ಪಿಟಲ್ ಹೋದಾಗ ಅಥವಾ ಚೈಲ್ಡ್ ಅಂಡ್ ವುಮೆನ್ ಡೆವಲಪ್ಮೆಂಟ್ ಆಫೀಸರ್ಸ್ ಮನೆ ಮನೆಗೆ ಬಂದ್ಬಿಟ್ಟು ಎತ್ತರ ತೂಕ ಅಳತೆ ಮಾಡ್ಕೊಂಡು ಹೋಗ್ತಾರೆ. ಎತ್ತರ ತೂಕ ಅಳತೆ ಮಾಡೋದ್ರಿಂದ ಏನ್ ಗೊತ್ತಾಗುತ್ತೆ, ಎತ್ತರ ತೂಕ ಅಳತೆ ಯಾಕೆ ಮಾಡ್ಕೋಬೇಕು, ನಾವ್ ಎಷ್ಟು ಬೇಕಾದ್ರೂ ಎತ್ತರ ಇರ್ಬೋದು, ಎಷ್ಟು ಬೇಕಾದ್ರೂ ತೂಕ ಇರ್ಬೋದಲ್ಲ, ಅದರಿಂದ ಏನ್ ಸಮಸ್ಯೆ ಉಂಟಾಗುತ್ತೆ. ನಮ್ಮ ದೇಹದ ಎತ್ತರ ಮತ್ತು ತೂಕ ಕೂಡ ನಮ್ದು ನ್ಯೂಟ್ರಿಷನಲ್ ಸ್ಟೇಟಸ್ ಅನ್ನ ಹೇಳುತ್ತೆ. ನಾವ್ ಎಷ್ಟು ಎತ್ತರ ಇದ್ದೀವಿ, ನಾವ್ ಎಷ್ಟು ತೂಕ ಇದ್ದೀವಿ ಅನ್ನೋದ್ರ ಮೇಲೆ ನಮ್ಮ ಆರೋಗ್ಯ ಕೂಡ ಡಿಪೆಂಡ್ ಆಗಿರುತ್ತೆ. ಬಾಡಿ ಮಾಸ್ ಇಂಡೆಕ್ಸ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಬಾಡಿ ಮಾಸ್ ಇಂಡೆಕ್ಸ್ ಅಂದ್ರೆ ನಾವು ಎಷ್ಟು ತೂಕ ಇದೀವಲ್ಲ ಆ ತೂಕ ಡಿವೈಡೆಡ್ ಬೈ ನಾವ್ ಎಷ್ಟು ಎತ್ತರ ಇದೀವಲ್ಲ ಅದನ್ನ ಮೀಟರ್ ಸ್ಕ್ವೇರ್ ಮಾಡಿದ್ರೆ ಒಂದು ವ್ಯಾಲ್ಯೂ ಬರುತ್ತೆ. ಆ ವ್ಯಾಲ್ಯೂ ಮೇಲೆ ನಾವು ಆರೋಗ್ಯವಾಗಿದ್ದೀವ ಇಲ್ವಾ ಅಂತ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿ 50 ಕೆಜಿ ತೂಕ ಇದ್ದಾನೆ, 155 ಸೆಂಟಿಮೀಟರ್ ಅಷ್ಟು ಎತ್ತರ ಇದ್ದಾನೆ. 150 ÷ 1.5 ಮೀಟರ್ ಸ್ಕ್ವೇರ್ ನ ಮಾಡಿದ್ರೆ ನಮ್ಗೆ 20.8 ಅಂತ ಒಂದ್ ವ್ಯಾಲ್ಯೂ ಬರುತ್ತೆ. 20.8 ಅಂತ ವ್ಯಾಲ್ಯೂ ಬಂದ್ರೆ ಅವ್ನು ನಾರ್ಮಲ್ ಆಗಿದ್ದಾನೆ ಅಂತ ಅರ್ಥ. ಒಂದ್ ವೇಳೆ 18.5 ಕಿಂತ ಕಡಿಮೆ ಬಂದ್ರೆ ಅವ್ನು ಅಂಡರ್ ವೇಟ್ ಆಗಿದ್ದಾನೆ, ಅವನ್ಗಿನ್ನು ಅವ್ನ ಎತ್ತರಕ್ಕೆ ತಕ್ಕಂಗೆ ಅವ್ನ ತೂಕಕ್ಕೆ ತಕ್ಕಂಗೆ ನ್ಯೂಟ್ರಿಷನಲ್ ಸ್ಟೇಟಸ್ ಒಂದು ಸರಿಯಾಗಿಲ್ಲ, ಅವನಿನ್ನು ಸ್ವಲ್ಪ ಚೆನ್ನಾಗಿರುವಂತಹ ಡಯೆಟ್ ನ ಊಟ ಮಾಡಬೇಕು, ಬ್ಯಾಲೆನ್ಸ್ಡ್ ಡಯೆಟ್ ನ ತಗೋಬೇಕು ಅಂತ ಅರ್ಥ ಆಗುತ್ತೆ. ಅದೇ 18.5 ರಿಂದ 25 ವರೆಗೂ ಬಂದ್ರೆ ಆ ವ್ಯಾಲ್ಯೂ, ನೀವೇನು ತೂಕ ಮತ್ತೆ ಡಿವೈಡೆಡ್ ಬೈ ಎತ್ತರದ ಸ್ಕ್ವೇರ್ ಮಾಡ್ತಿರಲ್ಲ, ಆ ವ್ಯಾಲ್ಯೂ 18.5 ರಿಂದ 25 ವರೆಗೂ ಬಂದ್ರೆ ಅವರು ನಾರ್ಮಲ್ ಇದ್ದಾರೆ ಅಂತ ಅರ್ಥ. ಒಂದ್ ವೇಳೆ 25 ಕಿಂತ ಮೇಲ್ ಬಂದ್ರೆ ಓವರ್ ವೇಟ್ ಆಗಿದ್ದಾರೆ ಅಂತ ಅರ್ಥ ಬರುತ್ತೆ. ಓವರ್ ವೇಟ್ ಆಗಿರೋರು ಸ್ವಲ್ಪ ಎಕ್ಸಸೈಸ್ ಮಾಡ್ಕೊಂಡ್ಬಿಟ್ಟು ಅವ್ರ ಡಯೆಟ್ ಅಲ್ಲಿ ಸ್ವಲ್ಪ ಎಣ್ಣೆ ಪದಾರ್ಥಗಳನ್ನಾಗಿರ್ಬೋದು, ಜಾಸ್ತಿ ಕಾರ್ಬೋಹೈಡ್ರೇಟ್ ಇಲ್ಲದೆ ಇರೋ ಪದಾರ್ಥಗಳನ್ನ ಕಡಿಮೆ ಸೇವಿಸಿ ಅವರು ತಮ್ದ ಬಾಡಿ ಮಾಸ್ ಇಂಡೆಕ್ಸ್ ಅನ್ನ ನಾರ್ಮಲ್ ಗೆ ತೆಗೆದುಕೊಳ್ಬೇಕು. ಅದಷ್ಟೇ ಅಲ್ಲಿ ಸೆಂಟ್ರಲ್ ಒಬೆಸಿಟಿ ನ ಮೇಜರ್ ಮಾಡ್ತಾರೆ ಹೆಣ್ಮಕ್ಳಿಗೆ. ಸೆಂಟ್ರಲ್ ಒಬೆಸಿಟಿ ಅಂದ್ರೆ ನಮ್ ದೇಹದ ಮಧ್ಯದ ಭಾಗ, ಹೊಟ್ಟೆಯಿಂದ ಕೆಳಗಡೆ ಏನ್ ಭಾಗ ಬರುತ್ತಲ್ಲ ಅದನ್ನ ಮೇಜರ್ ಮಾಡ್ತಾರೆ. ಅದು ಏನಾದ್ರೂ ಜಾಸ್ತಿ ಇತ್ತಂದ್ರೆ, ವೇಸ್ಟ್ ಟು ಹಿಪ್ ರೇಷಿಯೋ ಅಂತ ಕರಿತೀವಿ, ಅದೇನಾದ್ರೂ ಜಾಸ್ತಿ ಇತ್ತಂದ್ರೆ ಅವರಿಗೆ ಜಾಸ್ತಿ ಡಯಾಬಿಟೀಸ್ ಬರೋದು ಆಗಿರ್ಲಿ, ಲೈಫ್ ಸ್ಟೈಲ್ ಡಿಸೀಸಸ್ ಅಂತ ಹೇಳ್ತೀವಿ, ಯಾವಂದ್ರೆ ಡಯಾಬಿಟೀಸ್ ಆಗಿರ್ಬೋದು, ಹೃದಯ ಸಂಬಂಧಿತ ಕಾಯಿಲೆಗಳಾಗಿರ್ಬೋದು, ಮತ್ತೆ BP ಆಗಿರ್ಬೋದು, ಅದೇ ಹೈಪರ್ ಟೆನ್ಷನ್ ಆಗಿರ್ಬೋದು, ಇವೆಲ್ಲ ಕಾಯಿಲೆಗಳಿಗೆ ಅವರು ಬಹಳ ಬೇಗ ತುತ್ತಾಗ್ತಾರೆ ಅಂತ ಒಂದು ಬಾಡಿ ಮಾಸ್ ಇಂಡೆಕ್ಸ್ ಪ್ರಕಾರ ಹೇಳ್ತಾರೆ.
1: ನಮ್ಮ ಆಹಾರ ಹೇಗಿರಬೇಕು ಈ ಕುರಿತು ಇದುವರೆಗೆ ನಿಮಗೆ

0: ಹೈಪರ್ ಟೆನ್ಷನ್ ಆಗಿರ್ಬೋದು, ಇವೆಲ್ಲ ಕಾಯಿಲೆಗಳಿಗೆ ಅವರು ಬಹಳ ಬೇಗ ತುತ್ತಾಗ್ತಾರೆ ಅಂತ ಒಂದು ಬಾಡಿ ಮಾಸ್ ಇಂಡೆಕ್ಸ್ ಪ್ರಕಾರ ಹೇಳ್ತಾರೆ.
1: ನಮ್ಮ ಆಹಾರ ಹೇಗಿರಬೇಕು ಈ ಕುರಿತು ಇದುವರೆಗೆ ನಿಮಗೆ ಮಾಹಿತಿ ಕೊಟ್ಟವರು ಪ್ರೀತಿ ಕಿತ್ತೂರ್. ಹತ್ತೊಂಬತ್ ನೂರ ಇಪ್ಪತ್ತೆಂಟರ ಫೆಬ್ರವರಿ 28ರಂದು ಸರ್ ಸಿ ವಿ ರಾಮನ್ ಅವರು ತಮ್ಮ ಅತ್ಯಂತ ಮಹತ್ವದ ಸಂಶೋಧನೆ ರಾಮನ್ ಪರಿಣಾಮ, ರಾಮನ್ ಇಫೆಕ್ಟ್ ಅನ್ನ ಜಗತ್ತಿನ ಮುಂದೆ ತಮ್ಮ ಸಂಶೋಧನೆಯ ಪರಿಣಾಮಗಳನ್ನ ತೆರೆದಿಟ್ರು. ಇದೇ ದಿನದ ನೆನಪಿಗಾಗಿ 1987ರ ಫೆಬ್ರವರಿ 28ರಿಂದ ವಿಜ್ಞಾನ ದಿನವನ್ನ ಆಚರಣೆ ಮಾಡಿಕೊಂಡು ಬರಲಾಗ್ತಿದೆ. ಬಿಡುಗಡೆ ಹೊಂದಿ ಕಲ್ಕತ್ತೆಯ ಡೆಪ್ಯೂಟಿ ಅಕೌಂಟೆಂಟ್ ಜನರಲ್ ಆಗಿ ಇವರು ತಮ್ಮ ವೃತ್ತಿ ಜೀವನವನ್ನ ಆರಂಭ ಮಾಡಿದ್ರು. ಆ ವೃತ್ತಿ ಜೀವನದಲ್ಲಿಯೇ ಅವರು ಅನೇಕ ವೈಜ್ಞಾನಿಕ ಪ್ರಯೋಗಗಳನ್ನ ಮಾಡ್ತಾ ಇದ್ರು. ವಿಜ್ಞಾನದ ಬಗ್ಗೆ, ಭೌತಶಾಸ್ತ್ರದ ಬಗ್ಗೆ ಅವರಿಗೆ ಅಪಾರವಾದಂತಹ ಆಸಕ್ತಿ ಇತ್ತು. ನಂತರ ಇವರು 1917ರಲ್ಲಿ ಕಲ್ಕತ್ತಾ ವಿಶ್ವವಿದ್ಯಾಲಯದಲ್ಲಿ ಭೌತಶಾಸ್ತ್ರದ ಪ್ರಾಚಾರ್ಯರಾದ್ರು ಹಾಗೂ 1924ರಲ್ಲಿ ಲಂಡನ್ನಿನ ಫೆಲೋ ಆಫ್ ರಾಯಲ್ ಸೊಸೈಟಿಗೆ ಕೂಡ ರಾಮನ್ ಅವರು ಆಯ್ಕೆ ಆದ್ರು. ರಾಮನ್ ಅವರು ತಮ್ಮ ಪೂರ್ತಿ ಜೀವನವನ್ನ ವೈಜ್ಞಾನಿಕ ಸಂಶೋಧನೆ ಮತ್ತು ಕಲಿಕೆಗಾಗಿ ಮೀಸಲಿಟ್ಟಿದ್ರು. ನವೆಂಬರ್ 21 1970ರಲ್ಲಿ ಸರ್ ಸಿ ವಿ ರಾಮನ್ ಅವರು ನಮ್ಮನ್ನ ಅಗಲಿದ್ರು. ಈಗ ಅಪೂರ್ವ ಕುಲಕರ್ಣಿ ಅವರು ರಾಮನ್ ಪರಿಣಾಮ ಅಂದ್ರೇನು ಮತ್ತು ಅದರ ಬಗ್ಗೆ ಮಾಹಿತಿಗಳನ್ನ ಕೊಡ್ತಾರೆ.
2: ಮೊಟ್ಟ ಮೊದಲ ಬಾರಿಗೆ ಏಷ್ಯಾದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದ ಮೇಧಾವಿ ವಿಜ್ಞಾನಿ ಸರ್ ಚಂದ್ರಶೇಖರ್ ವೆಂಕಟರಾಮನ್. ವಸ್ತುವಿನಲ್ಲಿ ಬೆಳಕಿನ ಚದುರಿಕೆಯಿಂದ ಬೆಳಕಿನ ಶಕ್ತಿಯಲ್ಲಾಗುವ ಬದಲಾವಣೆಯನ್ನು ಗುರುತಿಸಿದವರಲ್ಲಿ ಸಿ ವಿ ರಾಮನ್ ಮೊದಲಿಗರು. 1928ರ ಫೆಬ್ರವರಿ 28ರಂದು ಭೌತ ವಿಜ್ಞಾನಿ ಸಿ ವಿ ರಾಮನ್ ದ್ರವಗಳ ಅಂದರೆ ಸಾವಯವ ದ್ರಾವಕ ಮೂಲಕ ಚದುರಿದ ಬೆಳಕಿನ ಸಂಬಂಧವಾಗಿ ಸಂಶೋಧನೆ ನಡೆಸಿ ರಾಮನ್ ಪರಿಣಾಮವನ್ನು ಕಂಡುಹಿಡಿದು 1930ರಲ್ಲಿ ಭೌತಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿ ತಂದುಕೊಟ್ಟು ಇಡೀ ಜಗತ್ತೇ ಭಾರತದ ಕಡೆಗೆ ತಿರುಗಿ ನೋಡುವಂತೆ ಮಾಡಿದರು. ಸರ್ ಸಿ ವಿ ರಾಮನ್ ತಮ್ಮ ಪ್ರಖ್ಯಾತ ರಾಮನ್ ಪರಿಣಾಮ ಎಂದೇ ಕರೆಯಲ್ಪಡುವ ಒಂದು ಭೌತಿಕ ವಿದ್ಯಮಾನವನ್ನು ಪ್ರಾಯೋಗಿಕವಾಗಿ ಕಂಡುಹಿಡಿದಂತಹ ದಿನ. ರಾಮನ್ ಪರಿಣಾಮವನ್ನು ತಿಳಿದುಕೊಳ್ಳುವ ಮೊದಲು ನಾವು ಎರಡು ಅಂಶಗಳನ್ನು ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ಭೌತ ವಸ್ತುವಿನ ಅಣುಗಳು ನಿರ್ದಿಷ್ಟ ಶಕ್ತಿಯನ್ನು ಹೊಂದಿರುತ್ತವೆ. ಅವುಗಳ ಭ್ರಮಣೆ ಹಾಗೂ ಕಂಪನಗಳ ಪರಿಣಾಮವಾಗಿ ಈ ಅಣುಗಳು ಬೇರೆ ಬೇರೆ ಶಕ್ತಿ ಮಟ್ಟ ಅಥವಾ ಎನರ್ಜಿ ಸ್ಟೇಟ್ನಲ್ಲಿ ಇರುತ್ತವೆ. ಶಕ್ತಿಯ ಮೂಲವಾಗಿರುವಂತಹ ಫೋಟಾನ್ಗಳು ಭೌತ ವಸ್ತುವಿನ ಮೇಲೆ ಬಿದ್ದಾಗ ಈ ಅಣುಗಳ ಶಕ್ತಿ ಮಟ್ಟದಲ್ಲಿ ಬದಲಾವಣೆ ಉಂಟಾಗಬಹುದು. ಈ ಶಕ್ತಿ ಮಟ್ಟಗಳಲ್ಲಿ ಕೆಳಗಿನ ಸ್ಥಿತಿಯನ್ನು ನೆಲಸ್ಥಿತಿ ಅಥವಾ ಗ್ರೌಂಡ್ ಸ್ಟೇಟ್ ಅಂತ ಕರೀತೇವೆ. ಇನ್ನು ಎರಡನೆಯದ್ದು ಚದುರಿಕೆ ಅಂದರೆ ಸ್ಕ್ಯಾಟರಿಂಗ್. ನಾವು ಚದುರಿಕೆಯ ಪರಿಣಾಮವನ್ನು ದಿನನಿತ್ಯ ನೋಡುತ್ತಿರುತ್ತೇವೆ. ಅದು ಹೇಗೆಂದರೆ, ಆಕಾಶ ನೀಲಿ ಬಣ್ಣವಾಗಿ ಕಾಣಲು ಕಾರಣವೇ ಈ ಬೆಳಕಿನ ಚದುರಿಕೆ. ಒಂದು ತರಂಗ ಒಂದು ಮಾಧ್ಯಮದಲ್ಲಿ ಚಲಿಸುತ್ತಾ ಇರುವಾಗ ಆ ಮಾಧ್ಯಮದಲ್ಲಿರೋ ಅಣುಗಳ ಕಾರಣಕ್ಕಾಗಿ ಅದರ ಮೇಲ್ಪಥದಲ್ಲಿ ಉಂಟಾಗುವ ಬದಲಾವಣೆಗೆ ಚದುರಿಕೆ ಎಂದು ಹೇಳುತ್ತೇವೆ. ಈ ಚದುರಿಕೆಯ ವಿದ್ಯಮಾನವನ್ನು ತಿಳಿದುಕೊಳ್ಳಲು ವಾಯುಮಂಡಲದಲ್ಲಿನ ಧೂಳಿನ ಕಣವನ್ನು ತೆಗೆದುಕೊಳ್ಳೋಣ. ಈ ಧೂಳಿನ ಕಣದ ದಿಕ್ಕಿನಲ್ಲಿ ಚಲಿಸ್ತಾ ಇರುವಂತಹ ಬೆಳಕು ಈ ಧೂಳಿನ ಕಣಕ್ಕೆ ಬಡಿದು ದಿಕ್ಕು ಬದಲಾದರೆ ಅಲ್ಲಿ ಬೆಳಕಿನ ಚದುರಿಕೆ ಆಗಿದೆ ಅಂತ ಹೇಳ್ತೀವಿ. ಸೂರ್ಯನ ಬೆಳಕಿನಲ್ಲಿ ನಮ್ಮ ಕಣ್ಣಿಗೆ ಕಾಣುವಂತಹ ಏಳು ಬಣ್ಣಗಳಿವೆ. ಈ ಎಲ್ಲ ಬಣ್ಣಗಳ ತರಂಗಾಂತರಗಳು ಬೇರೆ ಬೇರೆ ಆಗಿರುತ್ತದೆ. ಹೆಚ್ಚಿನ ತರಂಗಾಂತರಗಳನ್ನು ಹೊಂದಿರುವ ಬಣ್ಣಗಳು ಚದುರಿಕೆಯಾಗಿ ಹೋಗುತ್ತವೆ. ಕಡಿಮೆ ತರಂಗಾಂತರ ಹೊಂದಿದ ನೀಲಿ ಬಣ್ಣವು ನಮ್ಮ ಕಣ್ಣಿಗೆ ಗೋಚರಿಸುತ್ತದೆ. ಈಗ ಚದುರಿಕೆ ನಮ್ಮ ಕಣ್ಣಿಗೆ ಕಾಣುವಂತಹ ಒಂದು ಫೆನಾಮಿನನ್ ಅಂದರೆ ವಿದ್ಯಮಾನ. ನಾನು ಆಗಲೇ ಹೇಳಿದ ಹಾಗೆ ಒಂದು ಭೌತ ವಸ್ತುವಿನ ಅಣುಗಳು ಬೇರೆ ಬೇರೆ ಶಕ್ತಿಯ ಮಟ್ಟದಲ್ಲಿರುತ್ತದೆ. ಈಗ ನಾವು ಒಂದು ಅಣುವಿನ ನೆಲಸ್ಥಿತಿಯನ್ನು ಪರಿಗಣಿಸೋಣ. ಈ ನೆಲಸ್ಥಿತಿಯಲ್ಲಿರುವ ಅಣುವಿನ ಮೇಲೆ ನಿರ್ದಿಷ್ಟ ಪ್ರಮಾಣದ ಶಕ್ತಿಯುಳ್ಳಂತಹ ಒಂದು ಫೋಟಾನ್ ಬಂದು ಬಿದ್ದಾಗ ಅದರಲ್ಲಿರುವ ಶಕ್ತಿಯನ್ನು ಪಡೆದುಕೊಳ್ಳುವ ಈ ಅಣು ನಂತರದ ಶಕ್ತಿ ಮಟ್ಟಕ್ಕೆ ತಲುಪುತ್ತದೆ. ಈ ಶಕ್ತಿ ಮಟ್ಟದಿಂದ ತನ್ನ ಸಮಸ್ಥಿತಿಗೆ ಮರಳಲು ಅದು ಮತ್ತೊಂದು ಫೋಟಾನ್ ಅನ್ನು ಹೊರಸೂಸಬೇಕು. ಈ ಅಣು ಹೊರಸೂಸುವಂತಹ ಫೋಟಾನ್ ಅದರ ಮೇಲೆ ಬಿದ್ದಂತಹ ಫೋಟಾನ್ಗಿಂತ ಬೇರೆ ದಿಕ್ಕಿನಲ್ಲಿ ಚಲಿಸಿದರೆ ಅಲ್ಲಿ ನಾವು ಚದುರಿಕೆ ಅಥವಾ ಸ್ಕ್ಯಾಟರಿಂಗ್ ಆಗಿದೆ ಅಂತ ಹೇಳ್ತೀವಿ. ಇಲ್ಲಿ ಅಣುವಿನೊಟ್ಟಿಗೆ ಸಂವಹಿಸುವಂತಹ ಈ ಫೋಟಾನ್ ಹಾಗೂ ಅದು ಹೊರಸೂಸುವ ಫೋಟಾನ್ ಸಮನಾದ ಶಕ್ತಿಯನ್ನು ಹೊಂದಿದ್ದರೆ ಅದಕ್ಕೆ ರಿಲೇ ಚದುರಿಕೆ ಅಥವಾ ರಿಲೇ ಸ್ಕ್ಯಾಟರಿಂಗ್ ಅಂತ ಹೇಳ್ತೀವಿ. ಒಂದು ಭೌತ ವಸ್ತುವಿನ ಮೇಲೆ ಬೀಳುವ ಹೆಚ್ಚಿನ ಪ್ರತಿಶತ ಫೋಟಾನ್ಗಳು ರಿಲೇ ಚದುರಿಕೆಗೆ ಒಳಗಾಗುತ್ತವೆ. ಆದರೆ ಸರ್ ಸಿ ವಿ ರಾಮನ್ ಅವರ ಅಬ್ಸರ್ವೇಷನ್ನಂತೆ ಸ್ವಲ್ಪ ಪ್ರತಿಶತ ಫೋಟಾನ್ಗಳು ಇನ್ಸಿಡೆಂಟ್ ಫೋಟಾನ್ಗಳಿಗಿಂತ ಕಡಿಮೆ ಮತ್ತು ಹೆಚ್ಚಿನ ಶಕ್ತಿಯನ್ನು ಹೊಂದಿರುತ್ತವೆ. ಇದಕ್ಕೆ ನಾವು

0: ಪರಿಣಾಮ ಅಥವಾ ರಾಮನ್ ಸ್ಕ್ಯಾಟರಿಂಗ್ ಅಂತ ಕರೆಯುತ್ತೇವೆ. ರಾಮನ್ ಚದರಿಕೆಯಲ್ಲಿ ನೆಲಸ್ಥಿತಿಯಲ್ಲಿರುವಂತಹ ಒಂದು ಅಣು ಫೋಟಾನ್ ಶಕ್ತಿಯನ್ನು ಪಡೆದುಕೊಂಡು ನಂತರದ ಶಕ್ತಿ ಮಟ್ಟವನ್ನ ತಲುಪುತ್ತೆ. ಆ ಸ್ಥಿತಿಯಿಂದ ನೆಲಸ್ಥಿತಿಗೆ ಬರುವುದಷ್ಟೇ ಅಲ್ಲದೆ ನೆಲಸ್ಥಿತಿಗಿಂತ ಮೇಲೆ ಇರುವ ಶಕ್ತಿ ಮಟ್ಟ ಅಥವಾ ನೆಲಸ್ಥಿತಿಯಿಂದ ಕಡಿಮೆ ಇರುವ ಶಕ್ತಿ ಮಟ್ಟಕ್ಕೂ ಅದು ಬರಬಹುದು. ಆಗ ಅದು ಹೊರಸೂಸುವ ಫೋಟಾನ್ಗಳು ಅಣುವಿನೊಂದಿಗೆ ಸಂವಹಿಸುವ ಫೋಟಾನ್ಗಿಂತ ಬೇರೆ ಶಕ್ತಿಯನ್ನು ಹೊಂದಿರುತ್ತದೆ. ಅಲ್ಲಿ ನಾವು ರಾಮನ್ ಸ್ಕ್ಯಾಟರಿಂಗ್ ಆಗಿದೆ ಅಂತ ಹೇಳ್ತೀವಿ. ಈ ರಾಮನ್ ಪರಿಣಾಮದಲ್ಲಿ ವಿಶೇಷವಾಗಿರುವುದೇನೆಂದರೆ, ಈಗ ಹೇಳಿದ ಹಾಗೆ ಚದುರಿಕೆ ಆಗಿರುವಂತಹ ಫೋಟಾನ್ಗಳು ಅಪಧವಾಗಿರುವಂತಹ ಅಂದರೆ ಇನ್ಸಿಡೆಂಟ್ ಆಗಿರುವಂತಹ ಫೋಟಾನ್ಗಳಿಗಿಂತ ಹೆಚ್ಚಿನ ಅಥವಾ ಕಡಿಮೆ ಅಥವಾ ಅದಕ್ಕೆ ಸಮವಾದಂತಹ ಶಕ್ತಿಯನ್ನು ಹೊಂದಿರಬಹುದು. ಎಷ್ಟು ಪ್ರಮಾಣದ ಫೋಟಾನ್ಗಳು ಇನ್ಸಿಡೆಂಟ್ ಫೋಟಾನ್ಗಳಿಗಿಂತ ಸಮನಾಗಿ ಅಥವಾ ಹೆಚ್ಚಿನದಾಗಿ ಅಥವಾ ಕಡಿಮೆ ಎನರ್ಜಿಯನ್ನು ಹೊಂದಿರುತ್ತೆ ಅನ್ನೋದು ಆ ಅಣುಗಳ ರಚನೆ ಅಥವಾ ಆ ಭೌತ ವಸ್ತುವಿನಲ್ಲಿ ಅಣುಗಳು ಇರುವಂತಹ ರೀತಿಯ ಮೇಲೆ ಅವಲಂಬಿತ ಆಗಿರುತ್ತೆ. ಹಾಗಾಗಿ ಎಷ್ಟು ಪ್ರಮಾಣದ ಫೋಟಾನ್ಗಳು ಇನ್ಸಿಡೆಂಟ್ ಫೋಟಾನ್ಗಳಿಗಿಂತ ಕಡಿಮೆ ಅಥವಾ ಅದಕ್ಕೆ ಸಮವಾದ ಅಥವಾ ಹೆಚ್ಚಿನ ಎನರ್ಜಿಯನ್ನು ಹೊಂದಿವೆ ಎಂದು ಕಂಡುಹಿಡಿಯುವುದರ ಮೂಲಕ ಈ ಭೌತ ವಸ್ತುವಿನಲ್ಲಿರುವ ಅಣುಗಳ ರಚನೆ ಹಾಗೂ ಗುಣಲಕ್ಷಣಗಳನ್ನು ನಾವು ತಿಳಿದುಕೊಳ್ಳಬಹುದು. ಈ ವಿದ್ಯಮಾನವನ್ನು ನಾವು ರಾಮನ್ ಸ್ಪೆಕ್ಟ್ರೋಸ್ಕೋಪಿ ಎಂದು ಕರೆಯುತ್ತೇವೆ. ರಾಮನ್ ಪರಿಣಾಮ ತಿಳಿದುಕೊಳ್ಳೋಕೆ ಸರಳ ಅನಿಸಿದ್ರೂ ಅದು ಹೊಂದಿರುವಂತಹ ಉಪಯೋಗಗಳ ಕಾರಣಕ್ಕಾಗಿ ಅಷ್ಟೊಂದು ಮಾನ್ಯತೆಗೆ ಒಳಪಟ್ಟಿದೆ. ರಾಮನ್ ಸ್ಪೆಕ್ಟ್ರೋಸ್ಕೋಪಿಯಲ್ಲಿ ಮೊದಲೇ ಹೇಳಿದ ಹಾಗೆ ಅಣುಗಳ ರಚನೆಯನ್ನು ತಿಳಿದುಕೊಳ್ಳಬಹುದು. ಸಾಲಿಡ್ ಸ್ಟೇಟ್ ಫಿಸಿಕ್ಸ್ನಲ್ಲಿ ಸ್ಫಟಿಕಗಳ ಅಂದರೆ ಕ್ರಿಸ್ಟಲ್ಗಳ ಅಧ್ಯಯನವನ್ನು ಮಾಡಬಹುದು. ನ್ಯಾನೋ ಟೆಕ್ನಾಲಜಿಯಲ್ಲಿ ನ್ಯಾನೋ ವೈರ್ಗಳನ್ನು ಅಭ್ಯಸಿಸಬಹುದು. ಜೀವಶಾಸ್ತ್ರದಲ್ಲಿ ಡಿಎನ್ಎ ಹಾಗೂ ಪ್ರೋಟೀನ್ಗಳ ಸಂಶೋಧನೆಗಳಿಗಾಗಿ ರಾಮನ್ ಸ್ಪೆಕ್ಟ್ರೋಸ್ಕೋಪಿಯನ್ನು ಬಳಸಲಾಗುತ್ತದೆ. ಇದಲ್ಲದೆ ಒಂದು ವರ್ಣಚಿತ್ರದಲ್ಲಿ ಬಳಸಿರುವಂತಹ ಬಣ್ಣಗಳನ್ನ ಆ ಚಿತ್ರ ಹಾಳಾಗದಂತೆ ಅಭ್ಯಸಿಸಿ ಆ ಚಿತ್ರದ ಗುಣಲಕ್ಷಣಗಳನ್ನು ವಿವರಿಸುವುದಕ್ಕೆ ರಾಮನ್ ಸ್ಪೆಕ್ಟ್ರೋಸ್ಕೋಪಿಯಿಂದ ಸಾಧ್ಯ. ಇದಷ್ಟೇ ಅಲ್ಲದೆ ರಾಮನ್ ಸ್ಪೆಕ್ಟ್ರೋಸ್ಕೋಪಿಯ ಮೂಲ ತತ್ವವನ್ನು ಬಳಸಿಕೊಂಡು ಮುಂದೆ ಲೇಸರ್ ರಾಮನ್ ಸ್ಪೆಕ್ಟ್ರೋಸ್ಕೋಪಿ, ಸರ್ಫೇಸ್ ಎನ್ಹಾನ್ಸ್ಡ್ ರಾಮನ್ ಸ್ಪೆಕ್ಟ್ರೋಸ್ಕೋಪಿ ಮುಂತಾದ ಆಧುನಿಕ ವಿಧಾನಗಳು ಬೆಳೆದು ಬಂದಿದೆ. ಇವೆಲ್ಲ ಕಾರಣಕ್ಕಾಗಿ ರಾಮನ್ ಎಫೆಕ್ಟ್ಗೆ ಇಷ್ಟೊಂದು ಮಾನ್ಯತೆ ದೊರಕಿದೆ.
1: ಇದುವರೆಗೆ ನೀವು ಅಪೂರ್ವ ಕುಲಕರ್ಣಿ ಅವರಿಂದ ರಾಮನ್ ಪರಿಣಾಮದ ಕುರಿತು ಮಾಹಿತಿಗಳನ್ನ ಕೇಳಿದ್ರಿ. ನಾವು ಉಸಿರಾಡುವ ಆಮ್ಲಜನಕ ನಮಗೆ ಸಿಗುವುದು ಸಸ್ಯಗಳಿಂದ. ಈ ಸಸ್ಯಗಳು ನಮಗೆ ಆಹಾರವಾಗಿ, ಜೀವನಾಡಿಯಾಗಿ ನಮ್ಮ ಬದುಕನ್ನ ಆವರಿಸಿಕೊಂಡಿವೆ. ಇಂತಹ ಸಸ್ಯ ಲೋಕದ ರೋಚಕ ಸಂಗತಿಗಳನ್ನ ತಿಳಿಸಲಿದ್ದಾರೆ ವಿನಾಯಕ್ ಬಡಿಗೇರ್.
2: ಒಂದು ಕಡೆಗೆ ಕವಿ, ಮನೆಯಂಗಳದಲ್ಲಿ ಮರವೊಂದಿದ್ದರೆ ಮನೆಯೇ ನಂದನವು, ಊರಿನ ಬದಿಯಲ್ಲಿ ವನವೊಂದಿದ್ದರೆ ಊರೇ ಗೋಕುಲವು ಎಂದು ಮನಬಿಚ್ಚಿ ಹಾಡಿರುವುದನ್ನ ನಾವೆಲ್ಲ ಕೇಳಿದ್ದೇವೆ. ಮರ ಸ್ವಾವಲಂಬಿಯಾದರೂ ಎಷ್ಟೊಂದು ಪರಾವಲಂಬಿ ಜೀವಿಗಳನ್ನ ಅದು ಪೋಷಿಸುತ್ತದೆ ಅಂದ್ರೆ ಅದಕ್ಕೆ ಸಾಟಿ ಜಗತ್ತಿನಲ್ಲಿ ಮತ್ತಾರೂ ಇಲ್ಲ. ಆದರೂ ಮಾನವ ಅನಾದಿ ಕಾಲದಿಂದಲೂ ಸಸ್ಯ ಸಂಕುಲದ ಮೇಲೆ ಮಾಡುತ್ತಿರುವ ಶೋಷಣೆ ಅಗಾಧ. ಅದು ಈವರೆಗೂ ನಡೆಯುತ್ತಲೇ ಇದೆ. ಆದರೆ ಮರ ಮಾತ್ರ ತನ್ನ ಕರ್ತವ್ಯವನ್ನತ್ತ ನಿಲ್ಲಿಸಿಲ್ಲ. ಹಾಗಾದ್ರೆ ಸಸ್ಯ ಸಂಕುಲ ಯಾವ ರೀತಿ ಈ ಭವ್ಯ ಜಗತ್ತನ್ನ ಪೋಷಿಸುತ್ತಿದೆ ಎಂಬುದನ್ನ ಈಗ ತಿಳಿಯೋಣ. ಮಾನವ ತನ್ನ ಸುತ್ತಮುತ್ತ ಸಾಕಷ್ಟು ದೂರದವರೆಗೆ ಚಲಿಸಿ ಎಷ್ಟೊಂದು ಭವನೆ ಪಟ್ಟು ತನ್ನ ಆಹಾರವನ್ನ ತಾ ದೊರಕಿಸಿಕೊಳ್ಳುತ್ತಾನೆ. ಆದರೆ ಮರ ನಿಂತಲ್ಲಿಯೇ ಹೇಗೆ ತನ್ನ ಆಹಾರವನ್ನ ಅದು ತಯಾರಿಸಿಕೊಳ್ಳುತ್ತದೆ ಎಂಬುದನ್ನು ತಿಳಿದಾಗ ಅಚ್ಚರಿ ಎನಿಸ್ತದೆ. ಸಾಕಷ್ಟು ದಿನಗಳವರೆಗೆ ಸಸ್ಯವು ಒಂದು ಜೀವಿಸುವ ಜೀವಂತ ಜೀವಿ ಎಂಬುದನ್ನು ನಾವು ನೀವೆಲ್ಲ ನಂಬಿದ್ದೇವೆ. ಅದನ್ನ ಪ್ರತಿಪಾದಿಸಲು ಹೊರಟ ಅನೇಕರನ್ನ ತಳಬುಡ ಸಮೇತ ಎತ್ತಿಹಾಕಿದ ಜನ ನಾವು. ಕೊನೆಗೆ ಭಾರತದವರೇ ಆದ ಜಗದೀಶ್ ಚಂದ್ರ ಬೋಸ್ ಅವರು ಸಸ್ಯಗಳಿಗೂ ಜೀವವಿದೆ, ಅವು ಕೂಡ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಯನ್ನ ನೀಡುತ್ತವೆ ಎಂಬುದನ್ನು ಪ್ರಾಯೋಗಿಕವಾಗಿ ಎಲ್ಲರೂ ನಂಬುವಂತೆ ತಿಳಿಸಿದರು. ನಂತರ ಅವರು ಬೋಸ್ ಸಂಶೋಧನಾ ಸಂಸ್ಥೆಯನ್ನ ಸ್ಥಾಪಿಸಿ ಅಲ್ಲಿ ಕ್ರೆಸ್ಕೋಗ್ರಾಫ್ ಅಂದರೆ ಸಸ್ಯದ ಬೆಳವಣಿಗೆಯನ್ನ ಅಳೆಯುವ ಮಾಪಕ ಅದನ್ನ ರೂಪಿಸಿದರು. ಹಾಗಾದರೆ ಜಗದೀಶ್ ಚಂದ್ರ ಬೋಸರು ಸಸ್ಯಗಳ ಯಾವ ಯಾವ ಗುಣಗಳನ್ನ ಆಧಾರವಾಗಿಟ್ಕೊಂಡು ಸಸ್ಯಗಳಿಗೂ ಜೀವವಿದೆ ಎಂದು ನಿರೂಪಿಸಿದರು? ಅವು ಹೀಗಿವೆ: ಚಲನೆ, ಪೋಷಣೆ, ಉಸಿರಾಟ, ವಿಸರ್ಜನೆ, ಬೆಳವಣಿಗೆ, ಸಂತಾನೋತ್ಪತ್ತಿ, ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ. ಇದೇ ಮೊದಲಾದ ಅಂಶಗಳನ್ನ ಇಟ್ಕೊಂಡು ಜಗದೀಶ್ ಚಂದ್ರ ಬೋಸರು ಸಸ್ಯಗಳು ಕೂಡ ಪ್ರಾಣಿಗಳಂತೆ ಜೀವಿಸುವ ಜೀವಂತ ಜೀವಿಗಳು ಎಂಬುದಾಗಿ ಪ್ರತಿಪಾದಿಸಿದ್ರು. ಸಸ್ಯಗಳ ಗುಣಲಕ್ಷಣಗಳನ್ನ ತಿಳಿಯುವ ಮುನ್ನ ಸಸ್ಯಗಳ ವಿಧಗಳನ್ನ ತಿಳಿಯೋಣ. ಸಸ್ಯಗಳು ಮುಖ್ಯವಾಗಿ ಈ ಎರಡು ವಿಭಾಗಗಳಾಗಿ ವರ್ಗೀಕರಿಸಬಹುದು. ಮೊದಲನೆಯದ್ದು ಹೂ ಬಿಡದ ಸಸ್ಯಗಳು ಅಂದ್ರೆ ಅನಾವೃತ ಬೀಜ ಸಸ್ಯಗಳು. ಇನ್ನು ಹೂ ಬಿಡುವ ಸಸ್ಯಗಳು ಅಂದ್ರೆ ಆವೃತ ಬೀಜ ಸಸ್ಯಗಳು ಎಂಬುದಾಗಿ ಸಸ್ಯಗಳನ್ನ ಎರಡು ವಿಭಾಗಗಳನ್ನಾಗಿ ವಿಂಗಡಿಸ್ತಾರೆ. ಹಾಗಾದ್ರೆ ಈಗ ಸಸ್ಯಗಳ ಗುಣಲಕ್ಷಣಗಳ ಬಗೆಗೆ ತಿಳಿಯೋಣ. ಮೊದಲನೆಯದಾಗಿ ಸಸ್ಯ

ಗಳು ಜೀವಿಗಳು ಎಂದು ಹೇಳಲು ಚಲನೆ ಒಂದು ಮುಖ್ಯ ಲಕ್ಷಣವಾಗಿದೆ. ಬೋಸ್ ಅವರು ಪ್ರತಿಪಾದಿಸಿದ ಹಾಗೆ ನೀವು ಕೇಳಬಹುದು, ನಾನು ಇದುವರೆಗೂ ಯಾವ ಚಲಿಸುವ ಸಸ್ಯಗಳನ್ನೂ ನೋಡಿಯೇ ಇಲ್ಲ. ನಮ್ಮ ಮನೆಯ ಮುಂದಿರುವ ಆಲದ ಮರ ನಮ್ಮ ಅಜ್ಜನ ಕಾಲದಿಂದಲೂ ನಮ್ಮ ಮನೆಯ ಎದುರಿಗೇ ಇದೆ ಎಂದು. ಇದಕ್ಕೆ ನೀವು ವ್ಯತಿರಿಕ್ತವಾಗಿ ಹೇಳುತ್ತಿರುವಿರಲ್ಲ ಎಂಬುದಾಗಿ ನೀವು ಕೇಳಿದರೂ, ಸಸ್ಯಗಳಲ್ಲಿ ಚಲಿಸುವ ಮತ್ತು ಚಲಿಸದ ಸಸ್ಯಗಳು ಇವೆ. ಚಲಿಸದ ಸಸ್ಯಗಳು ಅಂದರೆ ನಿಮಗೆ ಗೊತ್ತೇ ಇದೆ, ಮಾವಿನ ಮರ, ಸೀಬೆ ಮರ, ಹುಣಸಿ ಮರ, ಹೀಗೆ. ಹಾಗಾದರೆ ಚಲಿಸುವ ಸಸ್ಯಗಳು ಯಾವುವು ಎಂಬುದು ನಮ್ಮ ಸಹಜ ಪ್ರಶ್ನೆ. ಕ್ಲಾಮಿಡೋಮಾನಸ್ ಎಂಬ ಸಸ್ಯದ ಹೆಸರನ್ನು ನೀವು ಕೇಳಿದ್ದೀರಿ. ಕ್ಲೋರೋಪೈಸಿಯಾ ಎಂಬ ಪ್ರಭೇದಕ್ಕೆ ಸೇರಿರುವ ಈ ಸಸ್ಯ ಸದಾ ನೀರಿನ ಮೇಲೆ ತೇಲುತ್ತಿರುತ್ತದೆ. ಕ್ಲಾಮಿಡೋಮಾನಸ್ ಸಸ್ಯದ ಗಾತ್ರವನ್ನು ಕೇಳಿದರೆ ನೀವು ಅಚ್ಚರಿ ಪಡ್ತೀರಿ. 10 μm ಅಂದರೆ 0.001 cm ಅಂದರೆ ಬರಿಗಣ್ಣಿಗೆ ಗೋಚರವಾಗದಷ್ಟು ಗಾತ್ರದಲ್ಲಿ ಆ ಸಸ್ಯ ಇರುತ್ತದೆ. ಇಂತಹ ಅನೇಕ ಸಸ್ಯಗಳನ್ನು ನಾವು ಕಾಣಬಹುದು. ಇನ್ನು ಪೋಷಣೆ ಅಥವಾ ಆಹಾರ ಸೇವನೆ, ಈ ಆಧಾರದ ಮೇಲೆ ಸಸ್ಯಗಳನ್ನು ಎರಡು ವಿಧಗಳನ್ನಾಗಿ ವಿಂಗಡಿಸಬಹುದು. ಮೊದಲನೆಯದ್ದು ಸ್ವಪೋಷಕಗಳು, ಇನ್ನೊಂದು ಪರಪೋಷಕಗಳು. ಈ ಸ್ವಪೋಷಕಗಳು ಎಂದರೆ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವ, ಬೇರೆ ಜೀವಿಗಳಿಂದ ಸಂಪೂರ್ಣ ಸ್ವತಂತ್ರವಾಗಿರುವ ಸಸ್ಯಗಳು. ಈ ಸಸ್ಯಗಳ ಆಹಾರ ತಯಾರಿಕೆ ತುಂಬ ವಿಶಿಷ್ಟವಾಗಿದೆ. ನಾವು ಓದಿರುವ ಹಾಗೆ ಎಲೆ ಸಸ್ಯಗಳ ಅಡುಗೆ ಮನೆಯಾಗಿದೆ. ಇಲ್ಲಿ ಬೇರುಗಳಿಂದ ಹೀರಲ್ಪಟ್ಟ ನೀರು ಮತ್ತು ಲವಣಾಂಶಗಳು ಎಲೆಯ ಭಾಗಕ್ಕೆ ಬಂದು ಸೇರುತ್ತವೆ. ನಂತರ ಎಲೆಯಲ್ಲಿ ಸಸ್ಯಗಳಿಗೆ ಬೇಕಾದ ಆಹಾರ ಪದಾರ್ಥವನ್ನು ತಯಾರಿಸಲ್ಪಟ್ಟು ಅದು ಮತ್ತೆ ಫ್ಲೋಯಂ ನಾಳದ ಮೂಲಕ ಸಸ್ಯದ ದೇಹಗಳಿಗೆ ತಲುಪುತ್ತದೆ. ವಾತಾವರಣದಲ್ಲಿ ದೊರೆಯುವ ಇಂಗಾಲದ ಡೈಆಕ್ಸೈಡ್ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಅನ್ನು ಬಳಸಿಕೊಂಡು ಆಹಾರ ತಯಾರಿಸುವ ಸಸ್ಯದ ಈ ಪ್ರಕ್ರಿಯೆಯನ್ನು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಎಂದು ನಾವು ಕರಿತೀವಿ. ಇಲ್ಲಿ ಸಸ್ಯವು ಕಾರ್ಬನ್ ಡೈಆಕ್ಸೈಡ್ ಅನ್ನು ಬಳಸಿಕೊಂಡು ಆಮ್ಲಜನಕವನ್ನು ವ್ಯರ್ಥ ಉತ್ಪನ್ನವಾಗಿ ಹೊರಹಾಕ್ತದೆ. ಇದು ಸ್ವಪೋಷಕಗಳ ಕಥೆಯಾದರೆ ಇನ್ನು ಪರಪೋಷಕಗಳ ಕಥೆ ರೋಚಕವಾಗಿದೆ. ಪರಪೋಷಕಗಳು ಅಂದರೆ ಸಂಪೂರ್ಣ ಬೇರೆ ಜೀವಿಗಳ ಮೇಲೆ ಅವಲಂಬನೆಯಾಗಿರುವ ಈ ಸಸ್ಯಗಳು ಮಾಂಸಾಹಾರಿಗಳಾಗಿರುತ್ತವೆ ಅಂದರೆ ಅಚ್ಚರಿ ಎನಿಸುತ್ತದೆ. ಈ ಜಾತಿಯ ಸಸ್ಯಗಳಲ್ಲಿ ಸುಮಾರು 194 ಜಾತಿಗಳಿದ್ದು ಅವುಗಳಲ್ಲಿ ಇದು ಅತಿ ದೊಡ್ಡ ಜಾತಿ. ಡ್ರೋಸೆರೇಸಿ ಕುಟುಂಬಕ್ಕೆ ಸೇರಿದ ಈ ಸಸ್ಯ ತನ್ನ ಎಲೆಗಳ ಮೇಲ್ಮೈ ಮೇಲೆ ಆವರಿಸಿರುವಂತಹ ಕಾಂಡದ ಲೋಳಿಯ ಗ್ರಂಥಿಗಳನ್ನು ಬಳಸಿಕೊಂಡು ಹಾರಾಡುವ ಕೀಟಗಳನ್ನು ತನ್ನತ್ತ ಸೆಳೆದು ಅವುಗಳನ್ನು ಲೋಳೆಯಿಂದ ಬಂಧಿಸುತ್ತದೆ. ನಂತರ ಅದನ್ನು ಸೇವಿಸುತ್ತದೆ. ಈ ರೀತಿ ಮಾಂಸಾಹಾರಿ ಸಸ್ಯಗಳು ತನ್ನ ಪೋಷಣೆಯನ್ನು ಮಾಡಿಕೊಳ್ತವೆ. ಸಸ್ಯಗಳ ಉಸಿರಾಟದ ರೋಚಕ ಸಂಗತಿಯನ್ನು ತಿಳಿದರೆ ನಾವು ಅಚ್ಚರಿಪಡ್ತೀವಿ. ಈ ಒಂದು ವಿಚಾರ ನಿಮ್ಮನ್ನು ದಿಗ್ಭ್ರಾಂತರನ್ನಾಗಿ ಮಾಡಬಹುದು. ಈ ಸನ್ನಿವೇಶ ನಿಮಗೂ ಸಂಭವಿಸಿರಬಹುದು. ಈ ಹಳ್ಳಿಗಳಲ್ಲಿ ರಾತ್ರಿ ಹೊತ್ತಿಗೆ ಹೊಲ, ಗದ್ದೆ ಅಥವಾ ಜಮೀನುಗಳಲ್ಲಿ ಮಲಗಲು ಹೋಗ್ತಾರೆ. ಹಾಗೆಯೇ ನಮ್ಮೊಬ್ಬ ರೈತ ರಂಗ ಅಂಥೇಳಿ ರಾತ್ರಿ ಹೊತ್ತು ತನ್ನ ಜಮೀನಿನ ಆಲದ ಮರದ ಬುಡದಲ್ಲಿ ಮಲಗಿರ್ತಾನೆ. ಇದ್ದಕ್ಕಿದ್ದ ಹಾಗೆ ಉಸಿರಾಟದಲ್ಲಿ ಅಲ್ಪ ತೊಂದರೆಯಾಗುತ್ತದೆ, ತಲೆ ಸುತ್ತು ಬಂದರದು, ತನ್ನ ಮತಿ ಸ್ವಾಧೀನ ತಪ್ಪಿದಂತಾಗುವುದು. ಹೀಗೆ ಆದಾಗ ಎರ್ರಾಬೀರಿ ಅಲ್ಲಿಂದ ಓಡ್ತಾನೆ. ನಂತರ ಅದಕ್ಕೆ ದೆವ್ವ, ಭೂತ, ಪಿಶಾಚಿ ಹೀಗೆ ವರ್ಣಮಯ ಬಣ್ಣ ಹಚ್ಚಿ ಎಲ್ಲರ ಮುಂದೆ ಹೇಳ್ತಾನೆ. ಹೀಗೆಲ್ಲ ನಿಮಗೂ ಆಗಿರಬಹುದಲ್ಲ. ಹಾಗಾದರೆ ಇದೆಲ್ಲ ಏನು, ಇದರ ಹಿಂದೆ ಇರುವ ರೋಚಕ ಸತ್ಯವೇನು? ಅದಕ್ಕೆ ಮರಗಳ ಉಸಿರಾಟವೇ ಕಾರಣ. ಆದರೆ ರಂಗನಿಗೆ ಒಂದು ಅನುಮಾನ, ಇದು ಬೆಳಗ್ಗೆಯೂ ಆಗಬೇಕಿತ್ತಲ್ಲ, ಯಾಕೆ ರಾತ್ರಿ ಮಾತ್ರ ಹೀಗಾಗುತ್ತದೆ? ಏಕೆಂದರೆ ಬೆಳಗಿನ ಸಮಯದಲ್ಲಿ ಮರಗಳು ಉಸಿರಾಟದ ಜೊತೆಗೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನು ನಡೆಸ್ತವೆ. ಉಸಿರಾಟದ ಕ್ರಿಯೆಯಲ್ಲಿ ಆಮ್ಲಜನಕವನ್ನು ತೆಗೆದುಕೊಂಡು ಇಂಗಾಲದ ಡೈಆಕ್ಸೈಡನ್ನು ಹೊರಹಾಕುತ್ತದೆ. ಜೊತೆ ಜೊತೆಗೆ ಸೂರ್ಯನ ಬೆಳಕನ್ನು ಬಳಸಿಕೊಂಡು ದ್ಯುತಿ ಸಂಶ್ಲೇಷಣೆ ಕ್ರಿಯೆಯ ಮೂಲಕ ಸಾಕಷ್ಟು ಪ್ರಮಾಣದ ಆಮ್ಲಜನಕವನ್ನು ಬಿಡುಗಡೆ ಮಾಡುತ್ತದೆ. ನಿಮಗೆ ಗೊತ್ತೇ, ಉಸಿರಾಟದ ಕ್ರಿಯೆಗಿಂತ ಒಂದು ಪಟ್ಟು ಹೆಚ್ಚು ವೇಗವಾಗಿ ದ್ಯುತಿ ಸಂಶ್ಲೇಷಣಾ ಕ್ರಿಯೆ ನಡೆಯುತ್ತದೆ. ಆದರೆ ರಾತ್ರಿ ಹೊತ್ತು ಸೂರ್ಯನ ಅನುಪಸ್ಥಿತಿಯಿಂದ ದ್ಯುತಿ ಸಂಶ್ಲೇಷಣಾ ಕ್ರಿಯೆ ತಾತ್ಕಾಲಿಕವಾಗಿ ಸ್ಥಗಿತವಾಗಿರುವುದರಿಂದ ಮರದ ಕೆಳಭಾಗದಲ್ಲಿ ಆಮ್ಲಜನಕದ ಪ್ರಮಾಣದಲ್ಲಿ ಕೊರತೆಯಾಗ್ತದೆ. ಹೀಗೆ ಆದಾಗ ಮಾನವನ ಮಿದುಳಿನ ಸ್ವಾಧೀನ ತಪ್ಪಿ ಅಂತಹ ಕೆಲವು ಅನುಭವಗಳು ಆಗೋದು ಸಹಜ. ಸಸ್ಯಗಳು ಎಲೆಯ ತಳಭಾಗದಲ್ಲಿರುವಂತಹ ಪತ್ರರಂಧ್ರಗಳೆಂಬ ಚಿಕ್ಕ ರಚನೆಗಳ ಮೂಲಕ ಉಸಿರಾಟವನ್ನು ನಡೆಸುತ್ತವೆ. ಅವುಗಳನ್ನು ಕೈ ಮಸೂರಗಳಿಂದ ಸೂಕ್ಷ್ಮವಾಗಿ ನಾವು ಗಮನಿಸಬಹುದು. ಜೀವಿಗಳ ಮತ್ತೊಂದು ವಿಶಿಷ್ಟ ಗುಣಲಕ್ಷಣವೆಂದರೆ ಅದು ವಿಸರ್ಜನೆ. ಸಸ್ಯಗಳು ಬಾಷ್ಪ ವಿಸರ್ಜನೆ ಕ್ರಿಯೆಯ ಮೂಲಕ ತನ್ನ ದೇಹಕ್ಕೆ ಬೇಡವಾದ ನಿರುಪಯುಕ್ತ ವಸ್ತುಗಳನ್ನು ಹೊರಹಾಕ್ತದೆ. ನೀರಿನ ಮೂಲಕ ಅನೇಕ ತ್ಯಾಜ್ಯ ವಸ್ತುಗಳನ್ನು ವಿಸರ್ಜನೆ ಮಾಡ್ತದೆ. ಇನ್ನು ಸಂತಾನೋತ್ಪತ್ತಿ, ಸಸ್ಯಗಳಲ್ಲಿ ಮಾತ್ರವಲ್ಲ ಇಡೀ ಜೀವ ಸಂಕುಲಕ್ಕೆ ಸಂತಾನೋತ್ಪತ್ತಿ ಎಂಬುದು ಸಮೃದ್ಧತೆಯ ಸಂಕೇತ. ಸಸ್ಯಗಳಲ್ಲಿ ಸಂತಾನೋತ್ಪತ್ತಿಯ ಎರಡು ವಿಧಗಳಿವೆ. ಮೊದಲನೆಯದ್ದು ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ, ಇನ್ನೊಂದು ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ. ಲೈಂಗಿಕ ಸಂತಾನೋತ್ಪತ್ತಿ ಗ್ಯಾಮೆಟ್ಗಳ ಸಮ್ಮಿಲನಗಳಿಂದ ಹೊಸ ಸಂತತಿಯನ್ನು ಉತ್ಪಾದಿಸಿದರೆ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯು ಗ್ಯಾಮೆಟ್ಗಳ ಸಮ್ಮಿಲನವಿಲ್ಲದೆ ಹೊಸ ಸಂತತಿಯನ್ನು ಉತ್ಪಾದಿಸುತ್ತವೆ. ಮೊನೆರಾ, ಪ್ರೋಟಿಸ್ಟಾ, ಶೈವಲ, ಶಿಲೀಂಧ್ರಗಳಂತಹ
ಕೆಲವು ಸಸ್ಯಗಳು ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯನ್ನು ನಡೆಸಿದರೆ ಇನ್ನು ಆಲೂಗಡ್ಡೆ, ಶೇಂಗಾ, ಕಡಲೆ, ಕಬ್ಬಿನಂಥ ಅನೇಕ ಸಸ್ಯಗಳು ಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯನ್ನು ನಡೆಸ್ತವೆ. ನಿಮಗೆ ಗೊತ್ತಿರಲಿ, ಕೆಲವು

0: ಉನ್ನತ ಸಸ್ಯಗಳು ಎರಡೂ ಬಗೆಯ ಸಂತಾನೋತ್ಪತ್ತಿಯನ್ನು ನಡೆಸುತ್ತವೆ. ಹೀಗೆ ಹೇಳುತ್ತಾ ಹೋದಂತೆ ಸಸ್ಯ ಸಂಕುಲದ ರೋಚಕ ವಿಜ್ಞಾನಕ್ಕೆ ಕೊನೆಯೇ ಇಲ್ಲ. ಹಸಿರು ಬೆಳೆಸಿ, ಉಸಿರು ಉಳಿಸಿ. ಧನ್ಯವಾದ.
1: ಇದುವರೆಗೆ ಸಸ್ಯ ಲೋಕದ ರೋಚಕ ಸಂಗತಿಗಳ ಕುರಿತು ಮಾತನಾಡಿದವರು ವಿನಾಯಕ್ ಬಡಿಗೇರ್. ಆತ್ಮೀಯ ಕೇಳುಗರೆ, ಈ ಬಾರಿಯ ವಿಜ್ಞಾನಕ ಸಂಚಿಕೆ ಇಲ್ಲಿಗೆ ಮುಗಿತು. ಮತ್ತೆ ಮುಂದಿನ ತಿಂಗಳ ಮೊದಲನೇ ಶುಕ್ರವಾರ ರಾತ್ರಿ 9:30 ಭೇಟಿಯಾಗೋಣ. ನಮಸ್ಕಾರ. ವಿಜ್ಞಾನ ಲೋಕ ವಿಜ್ಞಾನ ಸಂಚಿಕೆ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಮಾಲಾ ಸಾಮ್ರಾಣಿ.
2: ಕೇಳುಗರೇ, ಗಮನಿಸಿ, ನಾಳೆ ರಾತ್ರಿ 9:30 ನಾಟಕ ಹಳೆ ಟ್ರಂಕು. ರಚನೆ ವೈಜಿ ಭಗವತಿ, ನಿರ್ದೇಶನ ಡಾಕ್ಟರ್ ಬಸು ಬೇವಿನ್ ಗಿಡದ್, ನಿರ್ಮಾಣ ಜಿ ಸುರೇಖಾ ಸುರೇಶ್.
3: ಕೇಳುಗರೆ, ಇದೇ ಮಂಗಳವಾರ ಸಂಜೆ 6:50 ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮ ಭಾಗವಹಿಸುತ್ತಾರೆ.
4: ಎಲ್ಲರಿಗೂ ನಮಸ್ಕಾರಗಳು. ನಾನು ಡಾಕ್ಟರ್ ಮಲ್ಲಿಕಾರ್ಜುನಗೌಡ ವಿ ಅರಳಿಹಳ್ಳಿ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವಿಶ್ವವಿದ್ಯಾಲಯದ ನ್ಯಾಚುರೋಪತಿ ಮತ್ತು ಯೋಗ ವಿಭಾಗದ ಮುಖ್ಯ ವೈದ್ಯನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಾನು May 5 ಮಂಗಳವಾರದಂದು ಅಸ್ತಮಾ ಅಥವಾ ಧಮ್ಮು ಈ ವಿಷಯದ ಕುರಿತು ಮಾತನಾಡಲಿದ್ದೇನೆ. ಸುಮಾರು ಜನರಿಗೆ ಈ ಅಸ್ತಮಾ ಕಾಯಿಲೆ ಇದೆ. ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲೂ ಕೂಡ ಈ ಕಾಯಿಲೆ ಬರುತ್ತಿದೆ. ಆದರೆ ಜನರ ಕಲ್ಪನೆ ಒಮ್ಮೆ ಅಸ್ತಮಾ ಬಂದರೆ ಇದು ವಾಸಿಯಾಗುವುದಿಲ್ಲ ಅನ್ನುವುದು, ಮಾತ್ರೆ ತೆಗೆದುಕೊಳ್ಳುತ್ತಲೇ ಹೋಗಬೇಕು ಅನ್ನುವುದು. ಇದನ್ನ ಹೋಗಲಾಡಿಸಲು ನಾನು ನೇರ ಸಂವಾದದಲ್ಲಿ ನಿಮಗೆ ಉತ್ತರ ನೀಡಲು ಬರುತ್ತಿದ್ದೇನೆ. ಆದ್ದರಿಂದ ಕೇಳುಗರೆ, ತಪ್ಪದೇ ಇದನ್ನ ಆಸಕ್ತಿಯಿಂದ ಕೇಳಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಿ.
3: ನೀವು ಪ್ರಶ್ನೆ ಕೇಳಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15 ಹಾಗೂ 244-344-16. ಎಸ್ಟಿಡಿ ಸಂಖ್ಯೆ 0836.
2: ಇದೀಗ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮ ದಿಲ್ಲಿ ಕೇಂದ್ರದಿಂದ ಕೇಳುತ್ತೀರಿ.

ಬಗ್ಗೆ ಮಾತನಾಡುತ್ತಾರೆ ಪ್ರೀತಿ ಭಾಂಡಕರ್. 11 ಗಂಟೆಗೆ ರಸಮಂಜರಿ ಸಂಸ್ಕೃತ ಕಾರ್ಯಕ್ರಮದಲ್ಲಿ ಶ್ರೀರಾಮ ನಿಭಾಯಿಸಿದ ಸಂಬಂಧಗಳು ಈ ಬಗ್ಗೆ ಮಾತನಾಡುತ್ತಾರೆ ಉದ್ಯೋತ್ ಭಟ್ ಗುಂಜಗೋಡು. ನಂತರ ಸಂಸ್ಕೃತ ರಂಗಭೂಮಿಯ ಉಗಮದ ಹಾದಿ ಮಾತನಾಡುತ್ತಾರೆ ಡಾಕ್ಟರ್ ಬಿಎಂ ಶರವೇಂದ್ರ ಸ್ವಾಮಿ. ಇವಿಷ್ಟು ನಾಳೆ ಬೆಳಿಗ್ಗೆ ನಿಲಯದಿಂದ ಬಿತ್ತರವಾಗುವ ಕಾರ್ಯಕ್ರಮಗಳು. ಆಕಾಶವಾಣಿ ಧಾರವಾಡ. ವೇಳೆ ಸರಿಯಾಗಿ 11:07:48. ತರಂಗಾಂತರ 392.16 ಮೀಟರ್ಗಳು ಇಲ್ಲವೇ 765 ಕಿಲೋಹರ್ಟ್ಸ್. ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಸ್ ತರಂಗಾಂತರ ಹಾಗೂ FM 103 MHz ಕಂಪನಾಂಕಗಳಲ್ಲಿ ಕಾರ್ಯಕ್ರಮಗಳನ್ನು ಇದುವರೆಗೆ ಕೇಳಿದ್ರಿ. ನಿಲಯದ ಬೆಳಗಿನ ಪ್ರಸಾರ 5:55 ಆರಂಭವಾಗುವುದು. ಇನ್ನು ಮುಂದೆ 11:10 FM ಗೋಲ್ಡ್ನ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ. ಶ್ರೋತೃಗಳಿಗೆಲ್ಲ ಚೇತನಾ ಸುಬ್ಬಯ್ಯ ಅವರು ಮಾಡುವ ನಮಸ್ಕಾರ.